ಆಕಾಶವಾಣಿ ಮಡಿಕೇರಿ ನಿಲಯದ ಇಂದಿನ ಪ್ರಸಾರ ಕಾರ್ಯವನ್ನು ಆರಂಭಿಸುತ್ತಿದ್ದೇವೆ. ಕಂಪನಾಂಕ ಎಫ್ಎಂ 103.1 ಮೆಗಾಹರ್ಟ್ಸ್. ಇಂದು 1948ನೇ ರಾಷ್ಟೀಯ ಶಕವರ್ಷ, ವೈಶಾಖ ಮಾಸದ 28ನೆಯ ದಿನ, ಅಂದರೆ 2026ನೆಯ ಇಸವಿ, ಮೇ ತಿಂಗಳ 18ನೆಯ ತಾರೀಖು ಸೋಮವಾರ. ಈಗ ಸಮಯ 5:56:45. ನಮ್ಮ ಎಲ್ಲಾ ಪ್ರೀತಿಯ ಶ್ರೋತೃ ಬಾಂಧವರಿಗೂ ರೇಷ್ಮಾ ತೀರ್ಥರಾಮ್ ಹಾರೈಸುವ ಶುಭೋದಯ. ಶುಭನುಡಿ. ತನ್ನ ಹಳೆಯ ಜ್ಞಾನವನ್ನು ವಿಮರ್ಶೆ ಮಾಡುತ್ತಾ ಹೊಸ ಜ್ಞಾನವನ್ನು ಸಂಪಾದಿಸುವವನು ಇತರರಿಗೂ ಗುರುವಾಗಬಲ್ಲ, ಹೀಗೆಂದಿದ್ದಾರೆ ಚೀನಾದ ತತ್ವಜ್ಞಾನಿ ಕನ್ಫ್ಯೂಷಿಯಸ್. ಶುಭನುಡಿ ಕೇಳಿದಿರಿ.

ಈಗ ಸಮಯ 6 ಗಂಟೆ. ನಮ್ಮ ನಿಲಯದಿಂದ ಇಂದು ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ವಿವರ. ಈ ಬೆಳಿಗ್ಗೆ 6:10ಕ್ಕೆ ಉದಯರಾಗ ಭಕ್ತಿಗೀತೆಗಳ ಕಾರ್ಯಕ್ರಮ, 6:30ಕ್ಕೆ ಡಾಕ್ಟರ್ ಬೊಜ್ಜಂಗಡ ಅವನಿಜ ಸೋಮಯ್ಯ ಕೆಕೆ ಅವರಿಂದ ಚಿಂತನ, ರೈತರಿಗೆ ಸಲಹೆ 6:35ಕ್ಕೆ, 6:45ಕ್ಕೆ ಕಾನೂನು ಅರಿವಿನ ಸರಣಿ ಕಾರ್ಯಕ್ರಮ ನ್ಯಾಯವಾಣಿ ಸಹಯೋಗ ನ್ಯಾಯ ಸಂಸ್ಥೆ ನಿರ್ಮಾಣ ಜಾಂಪಣ್ಣ ಆಶಿಹಾಳ್, 7:47ಕ್ಕೆ ಸುದ್ದಿ ಸಮಾಚಾರ ಪ್ರಾಯೋಜಕರು ಅದ್ವೈತ್ ಹುಂಡಾಯಿ, 8:30ಕ್ಕೆ ಬೆಂಗಳೂರು ಕೇಂದ್ರದಿಂದ ಆಕಾಶವಾಣಿಗೆ 90ರ ಸಂಭ್ರಮದ ವಿಶೇಷ ಕಾರ್ಯಕ್ರಮ ಆಕಾಶವಾಣಿಯ ಅಂತರಾಳ ಕೃತಿ

ಓದು ನೂತನ ಎಸ್ಕದಂ ನಿರ್ಮಾಣ ನಂದನ್ ಕುಮಾರ್ ಎಲ್ ಒ. 8:35ಕ್ಕೆ ಆಕಾಶಬುಟ್ಟಿ ಆಕಾಶವಾಣಿಗೆ 90ರ ಸಂಭ್ರಮದ ಮತ್ತೊಂದು ವಿಶೇಷ ಕಾರ್ಯಕ್ರಮ. ಇದರಲ್ಲಿ ಆರೋಗ್ಯ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದ ಡಾ ಸಿಎ ಕಿಶೋರ್ ಅವರೊಂದಿಗೆ ಸಂದರ್ಶನ. 8:50ಕ್ಕೆ ಕಗ್ಗದ ಸಿರಿ ಪರಿಕಲ್ಪನೆ ಮತ್ತು ವಾಚನ ಡಾ ಬಸವರಾಜ ಸಾದರ್ ನಿರ್ಮಾಣ ಎಂ ಶಿವರಾಮ್. 9:05ಕ್ಕೆ ನಮ್ಮ ನಿಲಯದಿಂದ ಭಾವಗೀತೆಗಳು. 9:30ಕ್ಕೆ ಚಿತ್ರಗೀತೆಗಳ ಸಂಯೋಜಿತ ಕಾರ್ಯಕ್ರಮ ಚಿತ್ರಚಿತ್ತಾರ. 10:00ಕ್ಕೆ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ವಿದುಷಿ ಹೀರಬಾಯ್ ಬರೋಡೆಕರ್ ಅವರ ಗಾಯನ. 10:30ಕ್ಕೆ ಗಾನ ಬಜಾನ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ. 11:00ಕ್ಕೆ ಗಾನಡಂಗೂರ ಕನ್ನಡ ಚಿತ್ರಗೀತೆಗಳು. ಇನ್ನು ಮಧ್ಯಾಹ್ನ 12:05ಕ್ಕೆ ಬೆಂಗಳೂರು ಕೇಂದ್ರದಿಂದ ವನಿತಾ ವಿಹಾರ. ಡಾಕ್ಟರ್ ಅನುಪಮಾ ನಿರಂಜನ ಅವರ ಬದುಕು ಬರಹ ಈ ಕುರಿತು ಮಾತನಾಡುತ್ತಾರೆ ಸರಸ್ವತಿ ಭೋಸಲೆ. ಕಾರ್ಯಕ್ರಮ ಪ್ರಸ್ತುತಿ ಮಂಜುಳಾ ಪುರಾಣಿಕ. 12:35ಕ್ಕೆ ಆರೋಗ್ಯ ಕಾರ್ಯಕ್ರಮದಲ್ಲಿ ಪೇನ್ ಮ್ಯಾನೇಜ್ಮೆಂಟ್ ಅಂದರೆ ನೋವು ನಿರ್ವಹಣೆ ಈ ಕುರಿತು ಮೈಸೂರಿನ ಅರಿವಳಿಕೆ ತಜ್ಞರಾದ ಡಾ ರಾಧಿಕಾ ಅವರೊಂದಿಗೆ ಸಂದರ್ಶನ. ಇವರೊಂದಿಗೆ ಭಾಗವಹಿಸುತ್ತಾರೆ ಡಾ ಕುಲ್ದೀಪ್ ಎನ್. 11:00ಕ್ಕೆ ಪ್ರಗತಿಪಥ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ಜಲ್ಜೀವನ್ ಮಿಷನ್ ಈ ಕುರಿತು ಮಾತನಾಡುತ್ತಾರೆ ಪತ್ರಕರ್ತ ಎಂ ರವಿ. 11:30ಕ್ಕೆ ಪ್ರಚಲಿತ ಕನ್ನಡ ಚಿತ್ರಗೀತೆಗಳ ಸಂಯೋಜಿತ ಕಾರ್ಯಕ್ರಮ. ಇನ್ನು ಸಂಜೆಯ ಪ್ರಸಾರ ಕಾರ್ಯದಲ್ಲಿ 4:00ಕ್ಕೆ ಕನ್ನಡ ಭಕ್ತಿಗೀತೆಗಳು, 4:30ಕ್ಕೆ ನೆನಪು ನಿನಾದ ಹಳೆಯ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. 5:00ಕ್ಕೆ ಮಹಿಳಾ ಲೋಕ, ಇದರಲ್ಲಿ ಪತ್ರಕಾರಂಜಿ ಕೇಳುಗರ ಪತ್ರಗಳನ್ನು ಆಧರಿಸಿದ ಕಾರ್ಯಕ್ರಮ. ವಿಷಯ ಈಗ ಬೇಸಿಗೆ ರಜೆ, ಈ ಸಂದರ್ಭದಲ್ಲಿ ನಿಮ್ಮ ಮನೆಗೆ ಬರುವ ಅತಿಥಿಗಳನ್ನು ಹೇಗೆ ಸತ್ಕರಿಸುತ್ತೀರಿ ಹಾಗೂ ಮಕ್ಕಳನ್ನು ಚಟುವಟಿಕೆಯಿಂದಿರಿಸಲು ಏನೆಲ್ಲ ಕ್ರಮ ಕೈಗೊಳ್ಳುತ್ತೀರಿ. ಪ್ರಸ್ತುತಿ ವಿದ್ಯಾರಾವ್ ಕೆಎಲ್ ಹಾಗೂ ಲಲಿತಾ ಕೆ, ನಿರ್ವಹಣೆ ಪಿಎಂ ಜಗದೀಶ್. 5:30ಕ್ಕೆ ರಸಪ್ರಶ್ನೆಗಳನ್ನಾಧರಿಸಿದ ಚಿತ್ರಗೀತೆಗಳ ನೇರ ಫೋನ್ ಇನ್ ಕಾರ್ಯಕ್ರಮ ಚಿತ್ರಕಾವೇರಿ. 6:30ಕ್ಕೆ ಜಿಲ್ಲಾ ವಾರ್ತಾಪತ್ರ. 6:51ಕ್ಕೆ ಕೃಷಿರಂಗ ಕಾರ್ಯಕ್ರಮದಲ್ಲಿ ಮೇ ತಿಂಗಳಿನಲ್ಲಿ ಕರಿಮೆಣಸು, ಏಲಕ್ಕಿ ಮತ್ತು ಶುಂಠಿ ಬೆಳೆಗಳ ನಿರ್ವಹಣೆ ಕುರಿತು ಡಾ ಕೆಎನ್ ಹರ್ಷ ಅವರೊಂದಿಗೆ ಸಂದರ್ಶನ. ನಂತರ ಮಾರುಕಟ್ಟೆ ಧಾರಣೆ ಕೇಳಲಿದ್ದೀರಿ. 7:20ಕ್ಕೆ ಸುದ್ದಿ ಜುಂಪೆ. ಪ್ರಾಯೋಜಕರು ಭಾರತೀಯ ಸಂಭಾರ ಮಂಡಳಿಯ ನಿವೃತ್ತ ಅಧಿಕಾರಿ ಐಎನ್ರ ಗಿರೀಶ್ ಕುಮಾರ್ ಮತ್ತು ಸಂಸಾರ ಚೆಟ್ಟಳ್ಳಿ ಗ್ರಾಮ. 7:29ಕ್ಕೆ ಸುದ್ದಿ ಸಮಾಚಾರ. ಪ್ರಾಯೋಜಕರು ಸಾನ್ಸಿಟಿ, ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್. 7:45ಕ್ಕೆ ಭಾವಗೀತೆಗಳು. 8:00ಗೆ ಸಿರಿಗಂಧ, ಸಂವಾದಗಳನ್ನೊಳಗೊಂಡ ಚಿತ್ರಗೀತೆಗಳ ಕಾರ್ಯಕ್ರಮ. 9:15ಕ್ಕೆ ಕನ್ನಡ ಚಿತ್ರಗೀತೆಗಳು. 9:30ಕ್ಕೆ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಸಿಎಸ್ ಹರೀಶ್ ಮತ್ತು ವೃಂದದವರಿಂದ ನಾದಸ್ವರ. ಇನ್ನು ರಾತ್ರಿ 10:00ಗೆ ಗೀತಚಂದ್ರಿಕೆ ಮೆಲೋಡಿ ಟೈಮ್, ಕನ್ನಡ ಹಾಗೂ ಹಿಂದಿ ಚಿತ್ರಗೀತೆಗಳು. ಇದುವರೆಗೆ ಇಂದು ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ವಿವರ ಕೇಳಿದಿರಿ. ಎಫ್ಎಂ 103.1 ಮೆಗಾಹೆರ್ಟ್ಸ್ ಕಂಪನಾಂಕದಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 6:05 ಇನ್ನು ಇಂಗ್ಲಿಷ್ನಲ್ಲಿ ವಾರ್ತೆ ದೆಹಲಿ ಕೇಂದ್ರದಿಂದ.

ಇನ್ನು ಕೇಳೋಣ. ಎಂ ರಾಘವೇಂದ್ರ, ಜಿಆರ್ ಜಯಗೀತ ಸುಬ್ರಹ್ಮಣ್ಯಂ ಮತ್ತು ಶಾಂತಾ ಜಯತೀರ್ಥ ಇವರು ಹಾಡಿರುವ ವಿಜಯದಾಸರ ಕೀರ್ತನೆ ಕೈಲಾಸವಾಸ ಗೌರೀಶ.

0: ಇದುವರೆಗೆ ಉದಯರಾಗ ಕಾರ್ಯಕ್ರಮದಲ್ಲಿ ಭಕ್ತಿಗೀತೆಗಳನ್ನು ಆಲಿಸಿದಿರಿ.
1: ಸ್ವಾತಂತ್ರ್ಯ, ಸಮಾನತೆ ಮತ್ತು ಸೋದರ ಭಾವ, ಇವು ಸಮಾಜ ಸುಧಾರಣೆಯ ಪ್ರಮುಖ ಸೂತ್ರಗಳು. ಪ್ರಜಾಪ್ರಭುತ್ವದಲ್ಲಿ ಪ್ರತಿಯೊಬ್ಬ ವ್ಯಕ್ತಿಗೂ ಶಕ್ತಿಗೂ ಇರಬೇಕಾದುದು ಸಮಾನ ಹಕ್ಕು.
2: ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಸಂದೇಶವೊಂದು ಹೀಗಿದೆ: ಸರ್ವರಿಗೂ ಸಮಾನವಾಗಿ ಬದುಕುವಂತೆ ಅವಕಾಶ ಕಲ್ಪಿಸುವುದೇ ನಿಜವಾದ ರಾಷ್ಟ್ರೀಯತೆ. ಈ ದೇಶದಲ್ಲಿ ಬದುಕಲು ನಾವು ಕಲಿಯಬೇಕಾದ ಮೊದಲ ಪಾಠ ಇದು.
0: ಆಕಾಶವಾಣಿಯ ಮಡಿಕೇರಿ ಕೇಂದ್ರವಿದು, ಸಮಯ 6:30. ಮುಂದಿನ ಕಾರ್ಯಕ್ರಮ ಚಿಂತನ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲೇ.

0: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಚಿಂತನ, ಡಾಕ್ಟರ್ ಬೊಜ್ಜಂಗಡ ಅವನಿಜ ಸೋಮಯ್ಯ ಕೆ ಅವರಿಂದ.
2: ಭ್ರಾತೃತ್ವ ಎಂದರೆ ಕೇವಲ ರಕ್ತ ಸಂಬಂಧವಲ್ಲ, ಅದು ಮಾನವರ ನಡುವಿನ ಪ್ರೀತಿ, ಗೌರವ, ಸಹಕಾರ ಮತ್ತು ಪರಸ್ಪರ ಅರಿವು. ಜಾತಿ, ಧರ್ಮ, ಭಾಷೆ, ವರ್ಗ ಎಲ್ಲ ಭೇದಗಳನ್ನು ಮೀರಿ ಎಲ್ಲರನ್ನು ನನ್ನ ಒಡಹುಟ್ಟಿದ ಸಹೋದರ ಸಹೋದರಿಯರು ಎಂದು ಭಾವಿಸಿ ಅದರಂತೆ ನಡೆದುಕೊಳ್ಳುವ ಮನೋಭಾವವೇ

0: ಭ್ರಾತೃತ್ವ. ನಮ್ಮ ಸಂವಿಧಾನದಲ್ಲಿಯೇ ಸ್ವಾತಂತ್ರ್ಯ, ಸಮಾನತೆ, ಭ್ರಾತೃತ್ವ ಎಂಬ ಮೂರು ಮಹತ್ವದ ಮೌಲ್ಯಗಳನ್ನು ಉಲ್ಲೇಖಿಸಲಾಗಿದೆ. ಸ್ವಾತಂತ್ರ್ಯ ಸಮಾಜಕ್ಕೆ ಉಸಿರು ಕೊಡುತ್ತದೆ, ಸಮಾನತೆ ನ್ಯಾಯ ಕೊಡುತ್ತದೆ, ಆದರೆ ಭ್ರಾತೃತ್ವ ಸಮಾಜದ ಹೃದಯದಂತೆ ಚೈತನ್ಯ ನೀಡುತ್ತದೆ. ಇದಿಲ್ಲದಿದ್ದರೆ ಸ್ವಾತಂತ್ರ್ಯ ಸ್ವಾರ್ಥವಾಗುತ್ತದೆ, ಸಮಾನತೆ ಸಂಘರ್ಷವಾಗುತ್ತದೆ. ಡಾಕ್ಟರ್ B.R. ಅಂಬೇಡ್ಕರ್ ಅವರು ಹೇಳಿದಂತೆ, ಭ್ರಾತೃತ್ವ ಇಲ್ಲದೆ ಸ್ವಾತಂತ್ರ್ಯ ಮತ್ತು ಸಮಾನತೆ ಸ್ಥಿರವಾಗಲು ಸಾಧ್ಯವಿಲ್ಲ. ವ್ಯಕ್ತಿಯ ಗೌರವ ಮತ್ತು ರಾಷ್ಟ್ರದ ಏಕತೆ ಹಾಗೂ ಅಖಂಡತೆಯನ್ನು ಖಾತ್ರಿಪಡಿಸುವ ಇಂದಿನ ಸಮಾಜದಲ್ಲಿ ಭ್ರಾತೃತ್ವದ ಅಗತ್ಯತೆಯನ್ನು ಅವಲಂಬಿಸಿದೆ. ಏಕೆಂದರೆ ಈ ಜಗತ್ತಿನಲ್ಲಿ ಯುದ್ಧ, ದ್ವೇಷ, ಅಸಹಿಷ್ಣುತೆ ಹೆಚ್ಚಾಗುತ್ತಿದೆ. ಜಾತಿ ಮತ್ತು ಧರ್ಮದ ಸಂಘರ್ಷ ತಗ್ಗಿಸಲು, ದ್ವೇಷ ಮತ್ತು ಹಿಂಸೆಯನ್ನು ಕಡಿಮೆ ಮಾಡಲು, ಸಾಮಾಜಿಕ ನ್ಯಾಯ ಬಲಪಡಿಸಲು, ಶಾಂತಿ ಮತ್ತು ಸಹಬಾಳ್ವೆ ಬೆಳೆಸಲು, ಯುವಜನರಲ್ಲಿ ಮಾನವೀಯ ಮೌಲ್ಯಗಳನ್ನು ಬೆಳೆಸಲು ಭ್ರಾತೃತ್ವವೇ ದಿವ್ಯ ಔಷಧವಾಗಿದೆ. ಇಂತಹ ಸಂದರ್ಭಗಳಲ್ಲಿ ಭ್ರಾತೃತ್ವ ಸೇತುವೆಯಾಗಬೇಕು. ಒಬ್ಬರ ನೋವು, ಮನಸ್ಸಿನ ದುಗುಡ, ಕಷ್ಟಗಳನ್ನು ಮತ್ತೊಬ್ಬರು ಅರಿಯುವ ಗುಣ, ನೋವು ಕಷ್ಟಗಳಿಗೆ ಸಕಾರಾತ್ಮಕವಾಗಿ ಸ್ಪಂದಿಸುವ ಮನೋಭಾವನೆ, ಸುಖ ಸಂತೋಷವನ್ನು ಹಂಚಿಕೊಳ್ಳುವಂತೆ ದುಃಖವನ್ನು ಶಮನ ಮಾಡಲು ನೆರವಾಗುವುದೇ ಭ್ರಾತೃತ್ವದ ಮೂಲ ಮಂತ್ರ. ಪ್ರಾಕೃತಿಕ ವಿಪತ್ತುಗಳ ಸಮಯದಲ್ಲಿ ಜಾತಿ ಧರ್ಮ ಏನನ್ನೂ ಪರಿಗಣಿಸದೆ ಆಪತ್ತು ಎದುರಾದಾಗ ಜನರು ಒಬ್ಬರಿಗೊಬ್ಬರು ನೆರವಾಗುವುದು ಮಾನವ ಧರ್ಮ. ಈ ಭ್ರಾತೃತ್ವ ಮನೋಭಾವನೆ ಸದಾ ಜಾಗೃತವಾಗಿದ್ದು ದೈನಂದಿನ ಆಚರಣೆಯಾಗಬೇಕು, ಪ್ರೇರಕ ಶಕ್ತಿಯಾಗಬೇಕು. ಭ್ರಾತೃತ್ವ ಮನೋಭಾವನೆ ಮಗುವಿಗೆ ಬಾಲ್ಯದಿಂದಲೇ, ಮನೆಯಿಂದಲೇ ಪ್ರಾರಂಭವಾಗಬೇಕು. ಕುಟುಂಬದ ಸದಸ್ಯರೊಂದಿಗೆ ಬೆರೆಯುವಂತೆ, ನೆರೆಹೊರೆಯವರೊಂದಿಗೆ, ಶಾಲೆಯಲ್ಲಿ, ಸಮಾಜದಲ್ಲಿ, ಮತ್ತೊಬ್ಬರ ನೋವು ನಲಿವುಗಳಲ್ಲಿ ಸಮಭಾಗಿಗಳಾಗಿ ಪರಸ್ಪರ ಗೌರವದಿಂದ ನಡೆದುಕೊಂಡಾಗ ಇಡೀ ದೇಶವೇ ಒಂದು ಕುಟುಂಬವಾಗುತ್ತದೆ. ನಾನು ನನ್ನದು ಎಂಬ ಸ್ವಾರ್ಥ ಭಾವನೆಗಳ ಬದಲು ನಾವು ನಮ್ಮದು ಎಂಬ ಚಿಂತನೆ ಬೆಳೆಸಿದಾಗ ಮಾತ್ರ ನಮ್ಮ ಸಮಾಜದ ಪ್ರಗತಿ ಸಾಧ್ಯ. ತನ್ಮೂಲಕ ಬಲಿಷ್ಠ ರಾಷ್ಟ್ರದ ಅಭಿವೃದ್ಧಿ ಸಾಧ್ಯವಾಗುತ್ತದೆ. ನಮ್ಮ ಕೈಯಲ್ಲಿ ಶಕ್ತಿ ಇರಬಹುದು, ಆದರೆ ಹೃದಯದಲ್ಲಿ ಭ್ರಾತೃತ್ವ ಮನೋಭಾವನೆ ರೂಢಿಸಿಕೊಳ್ಳಬೇಕು. ಅಂತೆಯೇ ನಮ್ಮಲ್ಲಿ ಜ್ಞಾನ ಭಂಡಾರವಿದ್ದರೆ ಸಾಲದು, ವರ್ತನೆಯಲ್ಲಿ ಮಾನವೀಯತೆ ಇರಬೇಕು. ವಸುದೈವ ಕುಟುಂಬಕಂ ಎಂಬಂತೆ ಇಡೀ ವಿಶ್ವವೇ ಒಂದು ಕುಟುಂಬ, ಎಲ್ಲರೂ ಈ ಕುಟುಂಬದ ಸದಸ್ಯರು ಎಂಬ ದಿವ್ಯ ಸಂದೇಶವನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಲು ಸಾಧ್ಯವಾದಲ್ಲಿ ಭ್ರಾತೃತ್ವ ಸಾರ್ಥಕವಾಗುತ್ತದೆ. ರವೀಂದ್ರನಾಥ ಟಾಗೋರ್ ಹೇಳಿದಂತೆ, ಭಯವಿಲ್ಲದ ಮನಸ್ಸೇ ಭ್ರಾತೃತ್ವಕ್ಕೆ ನೆಲೆ. ಇಂದು ಜಗತ್ತಿನಾದ್ಯಂತ ಮಾನವೀಯ ಮೌಲ್ಯಗಳು ಕುಸಿಯುತ್ತಿವೆ. ಜಾತಿ, ಧರ್ಮ, ಭಾಷೆ, ಆರ್ಥಿಕ ಸ್ಥಿತಿ, ಆಡಳಿತ ವ್ಯವಸ್ಥೆ ಇವೆಲ್ಲವೂ ವ್ಯಕ್ತಿಗಳ ಮಧ್ಯೆ ಬಿರುಕು ಮೂಡಿಸಿ ಪ್ರತ್ಯೇಕತೆಯ ಗೋಡೆ ನಿರ್ಮಿಸುತ್ತಿವೆ. ಈ ಗೋಡೆಯನ್ನು ಕೆಡುವಬಲ್ಲ ಏಕೈಕ ಶಕ್ತಿ ಭ್ರಾತೃತ್ವ ಭಾವನೆಯಲ್ಲಿದೆ. ಭ್ರಾತೃತ್ವ ಇಲ್ಲದ ಸಮಾಜದಲ್ಲಿ ಕಾನೂನು ಭಯ ಉಂಟು ಮಾಡುತ್ತದೆ, ಆದರೆ ಭ್ರಾತೃತ್ವಕ್ಕೆ ಆದ್ಯತೆ ನೀಡಿದಾಗ ಸಾಮಾಜಿಕ ಮೌಲ್ಯಗಳು ಮಾರ್ಗದರ್ಶನ ಮಾಡುತ್ತವೆ. ದ್ವೇಷ ಇರುವಲ್ಲಿ ಅಶಾಂತಿ, ಹಿಂಸೆ ಇರುವಲ್ಲಿ ವಿನಾಶ, ಆದರೆ ಭ್ರಾತೃತ್ವ ಇರುವಲ್ಲಿ ವಿಶ್ವಾಸ, ಸೌಹಾರ್ದತೆ ಮತ್ತು ಅಭಿವೃದ್ಧಿ ಕಾಣಬಹುದು. ಹಸಿದವನಿಗೆ ಅನ್ನ ನೀಡುವಲ್ಲಿ, ಅಳುವವರ ಕಣ್ಣೀರು ಒರೆಸುವಲ್ಲಿ, ಅಸಹಾಯಕರ ಧ್ವನಿಯಾಗುವ ಧೈರ್ಯದಲ್ಲಿ ಪ್ರತಿ ವ್ಯಕ್ತಿಯಲ್ಲಿ ಭ್ರಾತೃತ್ವ ಜೀವಂತವಾಗಿರಬೇಕು. ಸಮೂಹ ಮಾಧ್ಯಮಗಳಲ್ಲಿ ದ್ವೇಷದ ದಳ್ಳುರಿ ಬದಲು ಸಂವೇದನೆ ಹರಡಬೇಕು. ಎಲ್ಲರೂ ಭ್ರಾತೃತ್ವದ ಧ್ವಜವಾಹಕಗಳಾಗಬೇಕು. ನಾನು ಎಂಬ ಅಹಂಕಾರಕ್ಕಿಂತ ನಾವು ಎಂಬ ಮಾನವೀಯತೆ ಬೆಳೆಸಬೇಕು. ಭ್ರಾತೃತ್ವವೇ ಬಲಿಷ್ಠ ರಾಷ್ಟ್ರದ ಆಧಾರ ಸ್ತಂಭ, ಇದೇ ದೇಶದ ಪ್ರಗತಿಗೆ ಪೂರಕ.
1: ಇದುವರೆಗೆ ಡಾಕ್ಟರ್ ಬೊಜ್ಜಂಗಡ ಅವನಿಜ ಸೋಮಯ್ಯ KK ಅವರಿಂದ ಚಿಂತನ ಕೇಳಿದಿರಿ. ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದ ಕೊಡುಗೆ.
2: ಕನ್ನಡ ರತ್ನ ಭಂಡಾರ.
3: ಆಕಾಶವಾಣಿ ಮಡಿಕೇರಿ, ಸಮಯ 6:35:20. ಇನ್ನು ಕೇಳೋಣ ರೈತರಿಗೆ ಸಲಹೆ.
4: ಕೊಡಗು ಜಿಲ್ಲೆಯ ಕೆಲವು ಭಾಗಗಳಲ್ಲಿ ಹೈಬ್ರಿಡ್ ಮುಸ್ಕಿನ್ ಜೋಳವನ್ನು ಬೆಳ್ಕೊಳ್ತಾರೆ. ಈ ಹೈಬ್ರಿಡ್ ಮುಸ್ಕಿನ್ ಜೋಳವನ್ನು ಬೆಳ್ಕೊಳ್ಳೋದಕ್ಕೆ ಹೈಬ್ರಿಡ್ ತಳಿಗಳನ್ನು ನಾವು ಬಳಸ್ಕೋಬೇಕು. ಅದರಲ್ಲಿ MAH-14-5 ಅಂತ ಒಂದು ತಳಿ ಇದೆ, ಮತ್ತೊಂದು ಹೇಮಾ ಅಂತ ಇದೆ. ಇದನ್ನು NAH 1137

0: ಅಂತ ಕರೀತಾರೆ, ಮತ್ತೊಂದು ನಿತ್ಯಶ್ರೀ ಅಂತ, ಇದನ್ನು NIH 2049 ಅಂತ ಕೂಡ ಕರೀತಾರೆ. ಈ ತಳಿಗಳನ್ನು ನಾವು ಮೇ ಜೂನ್ ತಿಂಗಳಿನಲ್ಲಿ ಬಿತ್ತನೆ ಮಾಡ್ಕೋಬೋದು. ಇವೆಲ್ಲ 110-120 ದಿನದಲ್ಲಿ ಕೊಯ್ಲಿ ಬರುವಂಥ ಸಂಕರ್ಣ ತಳಿಗಳು. ಒಂದು ಹೆಕ್ಟೇರ್ಗೆ ಅಂದರೆ 2.5 ಎಕರೆಗೆ 20-28 ಕ್ವಿಂಟಾಲ್ನಷ್ಟು ಧಾನ್ಯವನ್ನು ಪಡಿಬೋದು, 8 ಟನ್ನಷ್ಟು ಮೇವನ್ನು ಪಡಿಬೋದು. MIH-14-5 ಸಂಕರ್ಣ ತಳಿ ಎಲೆ ಅಂಗಮಾರಿ ರೋಗ, ಕೇರಿಗೆ ರೋಗ ಮತ್ತು ಫಿಜೇರಿಯಂ ಕಾಂಡಕೊಳೆಯ ರೋಗಕ್ಕೆ ನಿರೋಧಕ ಶಕ್ತಿಯನ್ನು ಪಡ್ಕೊಂಡಿರುತ್ತೆ. ವಿಶೇಷವಾಗಿ ಕಟಾವಿನ ಹಂತದಲ್ಲಿ ಗಿಡಗಳು ಹಸಿರಾಗಿ ತೆನೆ ಪೂರ್ಣವಾಗಿ ಒಣಗಿರುತ್ತೆ. ಇನ್ನು ಹೇಮ ಅಥವಾ NIH-1137 ಸಂಕರ್ಣ ತಳಿಗೆ ಬಂದರೆ ಇದಕ್ಕೆ ಎಲೆ ಅಂಗಮಾರಿ ರೋಗ, ಕೇರಿಗೆ ರೋಗ ಮತ್ತು ತುಕ್ಕು ರೋಗಕ್ಕೆ ನಿರೋಧಕ ಶಕ್ತಿ ಇದೆ. ಇದು ವಿಶೇಷವಾಗಿ ಕಟಾವಿನ ಹಂತದಲ್ಲಿ ಗಿಡ ಹಸಿರಾಗಿರುತ್ತೆ, ತೆನೆ ಪೂರ್ಣ ಪ್ರಮಾಣದಲ್ಲಿ ಒಣಗಿರುತ್ತೆ. ಮತ್ತೊಂದು ಹೈಬ್ರಿಡ್ ನಿತ್ಯಶ್ರೀ ಅಂತ, ಇದನ್ನು NIH-2049 ಅಂತ ಕೂಡ ಕರೀತಾರೆ. ಇದಕ್ಕೆ ಎಲೆ ಅಂಗಮಾರಿ ರೋಗ, ಕೇರಿಗೆ ರೋಗ ಮತ್ತು ತುಕ್ಕು ರೋಗಕ್ಕೆ ನಿರೋಧಕ ಶಕ್ತಿ ಇದೆ. ಇದಲ್ಲದೆ ಹಲವಾರು ಖಾಸಗಿ ಕಂಪನಿಗಳು ಸಂಕರ್ಣ ತಳಿಗಳನ್ನು ಬಿಡುಗಡೆ ಮಾಡಿದ್ದಾವೆ. ಇವನ್ನು ಕೂಡ ರೈತ ಬಾಂಧವರು ಬಳಸ್ಕೋಬೋದು. ರೈತ ಸಂಪರ್ಕ ಕೇಂದ್ರದಲ್ಲಿ ಈ ಬಿತ್ತನೆ ಬೀಜಗಳು ಲಭ್ಯವಿರ್ತವೆ, ರೈತರು ಇವುಗಳನ್ನು ಬಳಸ್ಕೋಬೋದು. ನಾವು 1 ಎಕರೆ ಪ್ರದೇಶದಲ್ಲಿ ಬೇಸಾಯ ಮಾಡಬೇಕು ಅಂದರೆ 6 ಕಿಲೋಗ್ರಾಮ್ನಷ್ಟು ಬಿತ್ತನೆ ಬೀಜ ಬೇಕಾಗುತ್ತೆ, 3 ಟನ್ನಷ್ಟು ಕೊಟ್ಟಿಗೆ ಗೊಬ್ಬರ ಬೇಕಾಗುತ್ತೆ, 40 ಕಿಲೋಗ್ರಾಮ್ನಷ್ಟು ಸಾರಜನಕ, 20 ಕಿಲೋಗ್ರಾಮ್ನಷ್ಟು ರಂಜಕ ಮತ್ತು 10 ಕಿಲೋಗ್ರಾಮ್ನಷ್ಟು ಪೊಟ್ಯಾಷನ್ನು ಪ್ರತಿ ಎಕರೆಗೆ ಕೊಡಬೇಕಾಗತ್ತೆ. ಇದಲ್ಲದೆ ಪ್ರತಿ ಎಕರೆಗೆ 4 ಕಿಲೋಗ್ರಾಮ್ನಷ್ಟು ಸತುವಿನ ಸಲ್ಫೇಟನ್ನು ಕೊಡಬೇಕಾಗತ್ತೆ. ಬೀಜವನ್ನು 2 ಅಡಿ ಅಂತರದ ಬೋದು ಮಾಡಿದ ಸಾಲಿನಲ್ಲಿ, ಬೀಜದಿಂದ ಬೀಜಕ್ಕೆ 1 ಅಡಿ ಅಂತರದಲ್ಲಿ, 2 ಅಂಗಳಕ್ಕಿಂತ ಜಾಸ್ತಿ ಆಳ ಇಲ್ಲದಂತೆ ಬಿತ್ತನೆಯನ್ನು ಮಾಡಬೇಕಾಗತ್ತೆ. ನಾವು ಮಳೆ ಆಶ್ರಯದಲ್ಲಿ 20 ಕಿಲೋಗ್ರಾಮ್ನಷ್ಟು ಸಾರಜನಕ ಮತ್ತು ಶಿಫಾರಸು ಮಾಡಿದ ಪೂರ್ಣ ಪ್ರಮಾಣದ ರಂಜಕ ಮತ್ತು ಪೊಟ್ಯಾಷು ಹಾಗೆಯೇ ಸತುವಿನ ಸಲ್ಫೇಟನ್ನು ಬಿತ್ತನೆಗಿಂತ ಮುಂಚೆ ಮಣ್ಣಿಗೆ ಸೇರಿಸಬೇಕಾಗತ್ತೆ. ಎಕರೆಗೆ 20 ಕಿಲೋಗ್ರಾಮ್ನಷ್ಟು ಸಾರಜನಕವನ್ನು ಮೇಲ್ಗೊಬ್ಬರವಾಗಿ ಬಿತ್ತನೆ ಮಾಡಿದ 3-4 ವಾರದ ಒಳಗಾಗಿ ಕೊಡಬೇಕಾಗತ್ತೆ. ನಾವು ಸಾರಜನಕ ಗೊಬ್ಬರವನ್ನು ಮೇಲ್ಗೊಬ್ಬರವಾಗಿ ಕೊಡುವಾಗ ಸಾಲಿನಲ್ಲಿ ಹಾಕಿ ಮಣ್ಣನ್ನು ಮುಚ್ಚಬೇಕಾಗತ್ತೆ. ಭೂಮಿನಲ್ಲಿ ತೇವಾಂಶ ಇರೋದನ್ನು ನಾವು ನೋಡಿಕೊಂಡು ಈ ಮೇಲ್ಗೊಬ್ಬರವನ್ನು ಕೊಡಬೇಕಾಗತ್ತೆ. ಇನ್ನು ಬೀಜೋಪಚಾರ ಮಾಡೋದು ಈ ಮುಸ್ಕಿನ ಜೋಳದ ಬೆಳೆನಲ್ಲಿ ಬಹಳ ಮುಖ್ಯ. ನಾವು ಜೀವಾಣು ಗೊಬ್ಬರವನ್ನು ಉಪಯೋಗಿಸಿ ಬೀಜೋಪಚಾರ ಮಾಡಬೇಕಾಗತ್ತೆ. ಅಜೋಸ್ಪಿರ್ಲಮ್ಮು ಮತ್ತು ರಂಜಕವನ್ನು ಕರಗಿಸುವಂಥ ಜೀವಾಣು ಗೊಬ್ಬರವನ್ನು 1 ಎಕರೆಗೆ ಬಳಸುವಂಥ ಬಿತ್ತನೆ ಬೀಜಕ್ಕೆ 200 ಗ್ರಾಂ ಪ್ರಮಾಣದಲ್ಲಿ ಬೀಜೋಪಚಾರ ಮಾಡೋದ್ರಿಂದ ಶಿಫಾರಸು ಮಾಡಿದ ಸಾರಜನಕ ಮತ್ತು ರಂಜಕದ ಪ್ರಮಾಣದಲ್ಲಿ 1/2 ಭಾಗದಷ್ಟನ್ನು ನಾವು ಕಡಿಮೆ ಮಾಡ್ಕೋಬಹುದು. ಮೇಲ್ಗೊಬ್ಬರ ಕೊಟ್ಟ ನಂತರ ಈ ಮುಸ್ಕಿನ ಜೋಳದ ಸಸಿಗಳ ಬುಡಕ್ಕೆ ಮಣ್ಣನ್ನು ಏರಹಾಕಬೇಕಾಗತ್ತೆ. ಜೊತೆಗೆ ಈ ಮೇಲ್ಗೊಬ್ಬರ ಕೊಡೋದಕ್ಕಿಂತ ಮುಂಚೆ ಕುಂಟೆಯನ್ನು ಕೂಡ ಹಾಯಿಸಬಹುದು. ಹಾಲು ತುಂಬುವಾಗ ಅಥವಾ ಕಾಳು ಕಟ್ಟುವಂಥ ಸಮಯದಲ್ಲಿ ಗಿಡದ ತುದಿಯನ್ನು ಮುರಿಬಾರದು. ಈ ರೀತಿ ಮಾಡಿದರೆ ಇಳುವರಿ ಕಡಿಮೆ ಆಗುತ್ತೆ. ಮುಖ್ಯವಾಗಿ ಕೆಲವೊಂದು ಕ್ರಮಗಳನ್ನು ನಾವು ಮುಸ್ಕಿನ ಜೋಳದ ಬೆಳೆನಲ್ಲಿ ಅನುಸರಿಸಬೇಕಾಗತ್ತೆ. ಹಿಂದಿನ ವರ್ಷ ಬೂಜ್ ರೋಗ ಬಂದಿದ್ದಂಥ ಜಮೀನಿನಲ್ಲಿ ಮುಸ್ಕಿನ ಜೋಳವನ್ನು ಬೆಳೆಯಬಾರದು. ಇನ್ನು ಬುಡದಲ್ಲಿ ಬರುವಂಥ ಕವಲುಗಳನ್ನು ತಪ್ಪದೇ ತೆಗಿತಾ ಇರಬೇಕು. ಹಾಗೆಯೇ ಹಾಲು ತುಂಬುವಾಗ ಅಥವಾ ಕಾಳು ಕಟ್ಟುವಂಥ ಸಮಯದಲ್ಲಿ ಗಿಡದ ತುದಿಯನ್ನು ಮುರಿಬಾರದು. ಬೀಜ ಮೊಳಕೆ ಹೊಡೆಯುವಾಗ, ಹೂ ಬಿಡುವಾಗ ಮತ್ತು ಕಾಳು ಕಟ್ಟುವಂಥ ಸಮಯದಲ್ಲಿ ಮಣ್ಣಲ್ಲಿ ಸಾಕಷ್ಟು ತೇವಾಂಶ ಇರಬೇಕಾಗತ್ತೆ. ಇನ್ನು ಮುಖ್ಯವಾಗಿ ನಾವು ಬಿತ್ತನೆಯನ್ನು ಮೇ ಮತ್ತು ಜೂನ್ ತಿಂಗಳಿನಲ್ಲಿ ಮಾಡ್ಕೊಳ್ಳೋದು ಬಹಳ ಮುಖ್ಯ.
1: ಇದುವರೆಗೆ ರೈತರಿಗೆ ಸಲಹೆ ಕೇಳಿದಿರಿ.
2: ಕಡಿಮೆ ಇರುವ ನವಜಾತ ಶಿಶುವಿನ ತೂಕ ಹೆಚ್ಚಿಸುವ ಸುಲಭ ಮಾರ್ಗ ಕಾಂಗರೂ ಮದರ್ ಕೇರ್. ತಾಯಿ ಅಥವಾ ಆರೋಗ್ಯವಂತ ವ್ಯಕ್ತಿಗಳು ನವಜಾತ ಶಿಶುವನ್ನು ಚರ್ಮಕ್ಕೆ ಅಂಟಿಕೊಂಡಂತೆ ಎದೆಗವಚಿಕೊಂಡು ಆರೈಕೆ ಮಾಡುವುದೇ ಕಾಂಗರೂ ಮದರ್ ಕೇರ್. ಇದರಿಂದ ನವಜಾತ ಶಿಶುವಿನ ತೂಕ ಹೆಚ್ಚಿ ಮಗು ಚಟುವಟಿಕೆಯಿಂದ ಇರುತ್ತದೆ, ಸೋಂಕು ಕಡಿಮೆಯಾಗುತ್ತದೆ, ತಾಯಿಯ ಎದೆಹಾಲು ಹೆಚ್ಚಿ ತಾಯಿ ಮಗುವಿನ ಬಾಂಧವ್ಯ ಗಟ್ಟಿಯಾಗುತ್ತದೆ. ಕಾಂಗರೂ ಮದರ್ ಕೇರ್, ವೆಚ್ಚವಿಲ್ಲದ ಬೆಚ್ಚನೆಯ ಆರೈಕೆ. ಇದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
3: ಲಿಡ್ಕರ್ ವತಿಯಿಂದ ರಾಜ್ಯ ಮಟ್ಟದ ಚರ್ಮ ಪಾದರಕ್ಷೆ ತಯಾರಿಕಾ ಸ್ಪರ್ಧೆಯು ಜೂನ್ 6 ಬೆಂಗಳೂರಿನ ಕರ್ನಾಟಕ ಇನ್ಸ್ಟಿಟ್ಯೂಟ್ ಆಫ್ ಲೆದರ್ ಅಂಡ್ ಫ್ಯಾಷನ್ ಟೆಕ್ನಾಲಜಿಯಲ್ಲಿ ನಡೆಯಲಿದೆ.
4: 18-55 ವರ್ಷದೊಳಗಿನ ಆಸಕ್ತರು ಸ್ಪರ್ಧೆಯಲ್ಲಿ ಭಾಗವಹಿಸಿ ಬಹುಮಾನ ಗೆಲ್ಲಲು ಸುವರ್ಣಾವಕಾಶ.
3: ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಇದೇ ತಿಂಗಳ 30th.
4: ಹೆಚ್ಚಿನ ಮಾಹಿತಿಗಾಗಿ lidkar.com ಅವಲೋಕಿಸಿ ಅಥವಾ 9482300400 ಕರೆ ಮಾಡಿ.
3: ಲಿಡ್ಕರ್, ನಂಬಿಕೆ ನಿರಂತರ.
1: ಆಕಾಶವಾಣಿ ಮಡಿಕೇರಿ, ಸಮಯ 6:40

ಸೆಕೆಂಡುಗಳು. ಈಗ ಸ್ವರ ಮಾಧುರ್ಯ ಕೇಳೋಣ. ಆರ್ ಗಣೇಶ್ ಅವರು ಹಾಡಿರುವ ಮಹಾರಾಜಪುರಂ ಸಂತಾನಂ ಅವರ ರಚನೆಯ ತಿಲ್ಲಾನ, ವಸಂತ್ ಬಹಾರ್ ರಾಗ ಆದಿತಾಳ.

ಇದುವರೆಗೆ ವಸಂತ್ ಬಹಾರ್ ರಾಗ ಆದಿತಾಳದಲ್ಲಿ ಆರ್ ಗಣೇಶ್ ಅವರು ಹಾಡಿರುವ ಮಹಾರಾಜಪುರಂ ಸಂತಾನಂ ಅವರ ರಚನೆಯನ್ನು ಆಲಿಸಿದಿರಿ. ಇದು ಇಂದಿನ ಸ್ವರಮಾಧುರ್ಯ. ಆಕಾಶವಾಣಿಯ ಮಡಿಕೇರಿ ಕೇಂದ್ರವಿದು. ಸಮಯ 6:45. ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲೇ.

0: ವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ನ್ಯಾಯವಾಣಿ ಸಹಯೋಗ ನ್ಯಾಯ ಸಂಸ್ಥೆ.
1: ನ್ಯಾಯವಾಣಿ ಕಾರ್ಯಕ್ರಮದ ಕೇಳುಗರಿಗೆ ನಮಸ್ಕಾರ. ನಮ್ಮ ಜೊತೆಗಿದ್ದಾರೆ ವಕೀಲರಾದ ಗಗನ ಅವರು. ಮೇಡಮ್ ನಮಸ್ಕಾರ.
2: ನಮಸ್ಕಾರ ಸರ್.
1: ಈಗ ಕುಟುಂಬದಲ್ಲಿ ಬೇರೆ ಬೇರೆ ರೀತಿಯಾದಂತಹ ಸಮಸ್ಯೆಗಳು ಇರ್ತವೆ, ಮತ್ತೆ

0: ಈ ವಿಮೆ ಕೂಡ ಮಾಡ್ತೀವಿ ನಾವು, ಅಂದರೆ ವೈಯಕ್ತಿಕ ವಿಮೆಗಳನ್ನು ಮಾಡ್ತೀವಿ. ಜೀವ ವಿಮೆ ಅಂತ ಹೇಳ್ತೀವಿ, ವಸ್ತುಗಳಿಗೆ ವಿಮೆ ಮಾಡ್ದಂಗೆ, ಮನೆ ಗಾಡಿ ವೆಹಿಕಲ್ಗೆಲ್ಲ ಮಾಡ್ದಂಗೆ ಮಾಡ್ತಿರ್ತೀವಿ. ಆದರೆ ಕುಟುಂಬದ ಭದ್ರತೆ, ಇಡಿಯಾದ ಕುಟುಂಬದ ಭದ್ರತೆಗೆ ಅಥವಾ ನಮ್ಮ ಮನೆಗೆ ಅಂತಂತ ಹೇಳಿ, ಮನೆ ಅಂದರೆ ಆ ಮನೆಯಲ್ಲ, ಇಲ್ಲಿ ಒಳಗೆ ವಾಸಿಸುವ ಜನರಿಗೆ ಈ ವಿಮೆಗಳನ್ನೆಲ್ಲ ಆಯ್ಕೆ ಮಾಡ್ತಾರಲ್ಲ, ವಿಮೆ ಮಾಡಿಸ್ಬೇಕು ಅಂತಂತಾರಲ್ಲ, ಹೇಗೆ ಕೌಟುಂಬಿಕ ವಿಮೆ ಅಂತ ಅನ್ನೋದು ಏನಾರಿರ್ತದ ಭದ್ರತೆಗೆ?
1: ಹೌದು ಸರ್. ಸೊ ವಿಮೆ ಅಂದ್ರೆ ಕೇವಲ ಹಣನ ಉಳಿಸೋದಲ್ಲ, ಅದು ಅಪಾಯದ ಸಮಯದಲ್ಲಿ ಆರ್ಥಿಕ ರಕ್ಷಣೆಯನ್ನು ಕೊಡುವಂತಹ ಒಂದು ಮೂಲ. ಸೊ ಸಾಮಾನ್ಯವಾಗಿ ಜನರು ವಿಮೆಯನ್ನು ತಪ್ಪಾಗಿ ಅರ್ಥ ಮಾಡ್ಕೊಳ್ತಾರೆ, ಅಂದ್ರೆ ಪಾಲಿಸಿ ತಗೊಂಡ್ರೆ ಹಣ ಡಬಲ್ ಆಗುತ್ತೆ ಅಂತ, ಇಲ್ಲ ಆದ್ರೆ ವಿಮೆ ಮೂಲ ಉದ್ದೇಶ ಬಂದು ರಕ್ಷಣೆ ಇನ್ವೆಸ್ಟ್ಮೆಂಟ್ ಅಲ್ಲ. ಸೊ ಇದನ್ನ ನಾವು ಗ್ಯಾಪ್ನ ಇಟ್ಕೋಬೇಕು. ಸೊ ಇದರ ಸರಳ ಮೂರು ಭಾಗಗಳಾಗಿ ನೋಡೋಣ. ಒಂದು ಲೈಫ್ ಇನ್ಶೂರೆನ್ಸ್ ಆಗಿರ್ಬೋದು, ಇನ್ನೊಂದು ಹೆಲ್ತ್ ಇನ್ಶೂರೆನ್ಸ್ ಆಗಿರ್ಬೋದು, ಇನ್ನೊಂದು ಆಕ್ಸಿಡೆಂಟ್ ಇನ್ಶೂರೆನ್ಸ್ ಆಗಿರ್ಬೋದು. ಸೊ ಲೈಫ್ ಇನ್ಶೂರೆನ್ಸ್ ಅಂದಾಗ ನಾವು ಇವಾಗ ಮಾತಾಡ್ತಾ ಇರುವಂತದ್ದು, ಸೊ ಕುಟುಂಬದ ಬ್ಯಾಕ್ ಬೋನ್ ಆಗಿ ನಿಂತಾಗ, ಒಬ್ಬ ಅರ್ನಿಂಗ್ ಮೆಂಬರ್ ಇದ್ದಾರೆ, ಅವರಿಗೆ ಏನಾದರೂ ಆಗಿದ್ರೆ ಕುಟುಂಬದ ಆದಾಯ ಸಂಪೂರ್ಣ ನಿಂತೋಗುತ್ತೆ. ಸೊ ಅಲ್ಲಿ ಲೈಫ್ ಇನ್ಶೂರೆನ್ಸ್ ಕುಟುಂಬಕ್ಕೆ ಹಣದ ಭದ್ರತೆ ಕೊಡುತ್ತದೆ. ಉದಾಹರಣೆಗೆ ಒಬ್ಬ ತಂದೆ ತಿಂಗಳಿಗೆ 50,000 ಸಂಪಾದಿಸುತ್ತಾರೆ, ಅವರಿಗೆ ಏನಾದರೂ ಆಯ್ತು, ಒಂದು ಆಕ್ಸಿಡೆಂಟ್ ಆಯ್ತು, ಅವರ ಕುಟುಂಬ ಹೇಗೆ ಇವಾಗ ಬದುಕಬೇಕು? ಅದೇ ಇಲ್ಲಿ ಟರ್ಮ್ ಇನ್ಶೂರೆನ್ಸ್ ಕುಟುಂಬ ಲೈಫ್ ಇನ್ಶೂರೆನ್ಸ್ ಟರ್ಮ್ ಇನ್ಶೂರೆನ್ಸ್ ನ ತಗೊಂಡಿದೀವಿ ಅಂತಂದಾಗ ಇದು ಕಡಿಮೆ ಪ್ರೀಮಿಯಂ ನಲ್ಲಿ ಹೆಚ್ಚು ಕವರೇಜ್ ಕೊಡುತ್ತದೆ. ಸೊ ಇದನ್ನ ನಾವು ಅರ್ಥ ಮಾಡ್ಕೋಬೇಕಾಗತ್ತೆ.
0: ಲೈಫ್ ಇನ್ಶೂರೆನ್ಸ್ ಒಂದಾಯ್ತು, ಜೀವ ವಿಮೆ ಅಂತ ಹೇಳ್ತೀವಿ. ಅದೇ ರೀತಿ ಅದರೊಳಗೆ ಈಗ ಹೆಲ್ತ್ ಇನ್ಶೂರೆನ್ಸ್, ಒಂದು ಜೀವ ವಿಮೆ ಮಾಡಿಸಿದ್ರೆ ನಿಮಗೆ ಅನಾರೋಗ್ಯ ಆದಾಗ ಆ ಸಂದರ್ಭದಲ್ಲಿ ಹೆಲ್ತ್ ನಿಮಗೆ ಆದಂತಹ ಚಿಕಿತ್ಸೆ ವೆಚ್ಚವನ್ನು ಕೂಡ ಭರಿಸ್ಕೊಳ್ಬಹುದು, ಅಥವಾ ಉಚಿತವಾಗಿ ಆಪರೇಷನ್ ಇತ್ಯಾದಿಗಳನ್ನೆಲ್ಲ ಮಾಡಲಾಗ್ತದೆ ಅದು ಹೆಲ್ತ್ ಇನ್ಶೂರೆನ್ಸ್ ಇದ್ದಾಗ. ಆ ಇನ್ಶೂರೆನ್ಸ್ ಅಲ್ಲಿ ಕೂಡ ಕೆಲವು ಸಲ ಹೆಲ್ತ್ ಕವರ್ ಆಗಿರ್ತದೆ, ಆ ಪಾಲಿಸಿಗಳು ಬೇರೆ ಬೇರೆ ಇರ್ತವೆ. ಈ ಹೆಲ್ತ್ ಇನ್ಶೂರೆನ್ಸ್ ಆರೋಗ್ಯದ ಒಂದು ವಿಮೆ ಅಂತಿದೆಯಲ್ಲ, ಸರ್ಕಾರದಿಂದ ಕೂಡ ಸಾಕಷ್ಟು ಸೌಲಭ್ಯ ಇರುತ್ತೆ. ವೈಯಕ್ತಿಕವಾಗಿ ಬೇರೆ ಬೇರೆ ಕಂಪನಿಗಳು ಕೂಡ ಈ ರೀತಿ ಹೆಲ್ತ್ ಇನ್ಶೂರೆನ್ಸ್ ಮಾಡ್ತವೆ. ಏನು ಬಹಳ ಒಂದು ಈ ವಿಷಯದಲ್ಲಿ ಪ್ರಾಮುಖ್ಯತೆಯನ್ನ ಹೇಳಬಹುದು ತಾವು?
1: ಹೌದು ಸರ್, ಈಗ ಈ ಕಾಲಮಾನದಲ್ಲಿ ಲೈಫ್ ಸ್ಟೈಲ್ ಅಲ್ಲಿ ನಮ್ಗೆ ಏನ್ ಹೇಳ್ಬೇಕಂತಂದ್ರೆ, ಆಸ್ಪತ್ರೆಗಳ ವೆಚ್ಚ ತುಂಬಾ ಹೆಚ್ಚಾಗ್ತಾ ಇದಾವೆ. ಒಂದು ಸರ್ಜರಿ ಅಂದ್ರೆ 2,00,000-3,00,000 ಅಂತ ಈಸಿಯಾಗಿ ಖರ್ಚಾಗ್ಬಿಡುತ್ತೆ. ಸೊ ಈ ಸಂದರ್ಭದಲ್ಲಿ ಸೇವಿಂಗ್ಸ್ ಅನ್ನೋದು ಯಾವಾಗ್ಲೂ ನಮ್ಗೆ ಇದ್ರೆ ಮಾತ್ರನೇ ಅದು ನಮ್ಗೆ ಅಪಾಯಕ್ಕೆ ಹೆಲ್ಪ್ ಆಗುತ್ತೆ. ಅಷ್ಟೇ ಅಲ್ಲದೆ ನಮ್ಗೆ ಸೇವಿಂಗ್ಸ್ ಯಾವಾಗ್ಲೂ ಕೆಲವೊಮ್ಮೆ ಸಾಕಾಗೋದಿಲ್ಲ. ಈಗ ನಾನು ಅರ್ನಿಂಗ್ ಮೆಂಬರು, ಇಲ್ಲ ನಾನು ಚಿಕ್ಕ ಕುಟುಂಬ ಮಿಡಲ್ ಕ್ಲಾಸ್ ಇಂದ ಬಂದಿದ್ದೀನಿ ಅಂದಾಗ, ಸೊ ಹೆಲ್ತ್ ಇನ್ಶೂರೆನ್ಸ್ ಇದ್ರೆ ನಮ್ಗೆ ಯಾವ್ದೇ ತರ ಹಾಸ್ಪಿಟಲೈಸೇಷನ್ ವೆಚ್ಚ ಇದ್ರೆ ಅದು ನಮ್ಗೆ ಕವರ್ ಆಗುತ್ತೆ. ಸೊ ನಮ್ಗೆ ಕ್ಯಾಶ್ಲೆಸ್ ಟ್ರೀಟ್ಮೆಂಟ್ ಸಿಗುತ್ತೆ. ಅದು ಕೆಲವೊಂದು ನಾವು ತಗೊಳ್ಳೋ ರೀತಿಯಾದಂತಹ ಹೆಲ್ತ್ ಇನ್ಶೂರೆನ್ಸ್ ನಾವು ನೋಡ್ಕೊಂಡು ತಗೋಬೇಕು,
0: ಸರಿಯಾಗಿ ತಿಳ್ಕೋಬೇಕು. ಮತ್ತೆ ಹೇಳುವಾಗ ಕೆಲವೊಬ್ರು ಈ ಸಾಮಾನ್ಯವಾಗಿ ಏಜೆಂಟ್ಸ್ಗಳು ಬಹಳಷ್ಟು ಲಾಭ ಇದೆ ಅಂತ ಹೇಳಿ ವೈಭವೀಕರಣ ಮಾಡಿ ಹೇಳ್ಬಿಡ್ತಾರೆ, ವಾಸ್ತವಾಂಶ ತಿಳ್ಕೊಂಡು ಮುಂದೆ ಹೆಜ್ಜೆ ಇಡಬೇಕು. ಅದೇ ರೀತಿ ಆಕ್ಸಿಡೆಂಟ್ ಬಗ್ಗೆ ತಾವು ಹೇಳ್ತಾ ಇದ್ರಿ.
1: ಹೌದು ಸರ್, ಆಕ್ಸಿಡೆಂಟ್ ಅಂದಾಗ ಈಗ ನಾವು ತುಂಬಾ ಊಹೆ ಕೂಡ ಮಾಡ್ಕೊಳಕ್ ಆಗೋದಿಲ್ಲ, ಹಂಗಂತ ತುಂಬಾ ಕೀಳಾಗೂ ನೋಡ್ತಾರೆ, ಅಂಡರ್ ರೇಟೆಡ್ ಆಗಿ ನೋಡ್ತಾರೆ. ಆಕ್ಸಿಡೆಂಟ್ ಅಂದ್ರೆ ಇನ್ಶೂರೆನ್ಸ್ ನಮ್ಗೆ ಯಾಕೆ ಬೇಕು, ನನ್ಗೇನ್ ಆಕ್ಸಿಡೆಂಟ್ ಆಗಲ್ಲ ಅಂತ ರೋಡಲ್ಲಿ ಜಾಸ್ತಿ ಜೋರಾಗಿ ಹೋಗೋರು ಸ್ಪೀಡ್ ಆಗಿ ಹೋಗೋರೆಲ್ಲ ಇರ್ತಾರೆ. ಬಟ್ ಆದ್ರೆ ಏನ್ ತಿಳ್ಕೋಬೇಕು, ಅಪಘಾತಗಳು ಯಾವಾಗ ಬೇಕಾದ್ರೂ ಆಗ್ಬಹುದು. ರೋಡ್ ಆಕ್ಸಿಡೆಂಟ್, ವರ್ಕ್ ಪ್ಲೇಸ್ ಅಲ್ಲಿ ಆಕ್ಸಿಡೆಂಟ್ ಆಗ್ಬಹುದು, ಇಲ್ಲ ನಮ್ಗೆ ಆತರ ಆದಾಗ ಆ ಆಕ್ಸಿಡೆಂಟ್ ಇಂದ ನಮ್ಗೆ ಏನಾಗುತ್ತೆ, ಡಿಸೆಬಿಲಿಟೀಸ್ ಬರುತ್ತೆ. ಅದಷ್ಟೇ ಅಲ್ಲದೆ ನಮ್ಗೆ ಇನ್ಕಮ್ ಕಮ್ಮಿ ಆಗುತ್ತೆ, ಮೆಡಿಕಲ್ ಎಕ್ಸ್ಪೆನ್ಸಸ್ ಹೆಚ್ಚಾಗುತ್ತೆ. ಸೊ ಇದನ್ನು ಕವರ್ ಮಾಡೋದಕ್ಕೋಸ್ಕರ ನಾವು ಕಂಪಲ್ಸರಿ ಆಗಿ ಆಕ್ಸಿಡೆಂಟ್ ಇನ್ಶೂರೆನ್ಸ್ ತಗೊಂಡ್ರೆ ನಮ್ಗೆ ಒಳ್ಳೇದು.
0: ಒಟ್ಟು ಕಟ್ಟಕಡೆಯಲ್ಲಿ ತಾವು ಏನ್ ಹೇಳ್ತೀರಾ ಈ ವಿಷಯದಲ್ಲಿ?
1: ಸೊ ಇನ್ಶೂರೆನ್ಸ್ ನಾವ್ ಯಾವಾಗ್ಲೇ ಆಗ್ಲಿ ಗ್ರಾಹಕರ ಹಕ್ಕನ್ನು ರಕ್ಷಿಸುತ್ತೆ, ಅಷ್ಟೇ ಆಗ್ಲಿ ಈ ನಿಯಮಗಳನ್ನ ನಾವು ಪಾಲಿಸ್ತಾ ಇದ್ದಾಗ ನಮ್ಗೆ ಇನ್ಶೂರೆನ್ಸ್ ಅನ್ನೋದು ಕರೆಕ್ಟ್ ಆಗಿ ಯಾವ ಸಮಯಕ್ಕೆ ನಮ್ಗೆ ಸಿಗ್ಬೇಕು ಅದು ಆ ಸವಲತ್ತುಗಳು ನಮ್ಗೆ ಸಿಗುತ್ತೆ ಸರ್.
0: ನಮ್ಮ ಕುಟುಂಬ ಸುರಕ್ಷಿತವಾಗಿರುತ್ತೆ.
1: ಹೌದು,
0: ಈ ಬಗ್ಗೆ ಮಾಹಿತಿ ಮಾಡಿಕೊಟ್ಟಿದ್ದೀರಿ ವಕೀಲರಾದ ಗಗನ ಅವರೇ. ಕೇಳುಗರ ಪರವಾಗಿ ನಿಮಗೆ ಧನ್ಯವಾದ, ನಮಸ್ಕಾರ.
1: ಥ್ಯಾಂಕ್ ಯು ಸರ್.
2: ಇದುವರೆಗೆ ನ್ಯಾಯವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ಕೇಳಿದಿರಿ. ಸಹಯೋಗ ನ್ಯಾಯ ಸಂಸ್ಥೆ. ಕಾನೂನು ಮಾಹಿತಿಗಾಗಿ ಕನ್ನಡ ಡಾಟ್ ನ್ಯಾಯ ಡಾಟ್ ಒಆರ್ಜಿ ವೆಬ್ಸೈಟ್ ಅನ್ನು ಅಥವಾ 9650108107 ವಾಟ್ಸಪ್ ಸಂಖ್ಯೆಯನ್ನು ಸಂಪರ್ಕಿಸಬಹುದು. ನಿರ್ಮಾಣ ಜಾಂಪಣ್ಣ ಆಶಿಹಾಳ್, ಸಮಗ್ರ ನಿರ್ವಹಣೆ ಡಾಕ್ಟರ್ ಎಎಸ್ ಶಂಕರ ನಾರಾಯಣ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.
3: ಎಫ್ಎಂ 103.1 ಮೆಗಾಹೆಡ್ಸ್ ಕಂಪನಾಂಗದಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 6:50
4: ಮನುಷ್ಯನಿಗೆ ಆರೋಗ್ಯವೇ ಅತಿದೊಡ್ಡ ಭಾಗ್ಯ. ಆಸ್ಪತ್ರೆಗೆ ಹೋಗಲು ಸಮಯ ಅಥವಾ ಸಾರಿಗೆ ಸೌಲಭ್ಯದ ಸಮಸ್ಯೆ ಇಲ್ಲವೇ ಹಣಕಾಸು ಸಮಸ್ಯೆಯಿಂದ ಎಷ್ಟೋ ಕುಟುಂಬಗಳು ಕಂಗಾಲಾಗಿವೆ. ಇನ್ನು ಆತಂಕ ಬೇಡ. ರೋಗ ಬರುವ ಮುನ್ನ ಆರೋಗ್ಯ ಸೇವೆಗಳೇ ನಿಮ್ಮ ಮನೆ ಬಳಿಗೆ ಬಂದರೆ? ಹೌದು, ಇದು ಕರ್ನಾಟಕ ಸರ್ಕಾರದ ಮಹತ್ವಾಕಾಂಕ್ಷೆ ಯೋಜನೆ ಗೃಹ ಆರೋಗ್ಯ. ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಸಚಿವರಾದ ಶ್ರೀ ದಿನೇಶ್ ಗುಂಡೂರಾವ್ ಅವರು ಹೇಳುತ್ತಾರೆ.

0: ದಾರಿ.
1: ಆಸ್ಪತ್ರೆಗೆ ರೋಗಿ ಬರುವುದಕ್ಕಿಂತ ಮುಂಚೆ ರೋಗ ಬರದಂತೆ ತಡೆಯುವುದೇ ನಮ್ಮ ಗುರಿ.
0: ಈ ಯೋಜನೆ ಅಡಿ ಬಿಪಿ, ಸಕ್ಕರೆ ಕಾಯಿಲೆ, ಅನಿಮಿಯಾ, ಬಾಯಿ, ಸ್ತನ, ಗರ್ಭಕಂಠದ ಕ್ಯಾನ್ಸರ್ ಸೇರಿದಂತೆ 14 ಬಗೆಯ ಅಸಾಂಕ್ರಾಮಿಕ ರೋಗಗಳಿಗೆ ನಿಮ್ಮ ಮನೆಯಲ್ಲೇ ಉಚಿತ ತಪಾಸಣೆ ಲಭ್ಯವಿದೆ. ಈಗಾಗಲೇ 1 ಕೋಟಿಗೂ ಅಧಿಕ ಜನರನ್ನು ತಲುಪಿರುವ ಈ ಆರೋಗ್ಯ ಕ್ರಾಂತಿಗೆ ಕೈಜೋಡಿಸಿ. ಆಶಾ ಕಾರ್ಯಕರ್ತೆಯರು ನಿಮ್ಮ ಬಳಿ ಬಂದಾಗ ಮಾಹಿತಿ ನೀಡಿ ಸಹಕರಿಸಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
2: ಈ ಫೆಸ್ಟಿವಲ್ ಸೀಸನ್ ನಲ್ಲಿ ಅತಿ ಕಡಿಮೆ ಬೆಲೆಗೆ ಮನಸೂರೆಗೊಳ್ಳುವ ಫರ್ನಿಚರ್ ಗಳು, ಅಚ್ಚರಿ ಮೂಡಿಸುವ ಆಫರ್ ಹಾಗೂ ಆಕರ್ಷಕ ಬಹುಮಾನಗಳೊಂದಿಗೆ ನಿಮಗೆ ಸಿಗಲಿದೆ ಸುನಿತಾ ಫರ್ನಿಚರ್ ನಲ್ಲಿ. ಸೌತ್ ಇಂಡಿಯಾದ ಎಲ್ಲಾ ಕಡೆ ಫ್ರೀ ಡೆಲಿವರಿ. ಹಾಗಿದ್ರೆ ನಿಮ್ಮ ಫರ್ನಿಚರ್ ಶಾಪಿಂಗ್ ಆಗಿ ಬನ್ನಿ ಕೇರಳದ ಅತಿ ದೊಡ್ಡ ಫರ್ನಿಚರ್ ಮಳಿಗೆ ಸುನಿತಾ ಫರ್ನಿಚರ್, ಉಳಿಯಿಲ್ ಇರಿಟಿ ಹಾಗೂ ತಾವಕ್ಕರ ಕಣ್ಣೂರ್.
3: ನಿಮ್ಮ ಮನೆಯ ವಾಶ್ರೂಮ್ ಮತ್ತು ಕಿಚನ್ ಸ್ಟೈಲಿಶ್ ಆಗಿ ಕಾಣಲು ನೀವು ಆಯ್ಕೆ ಮಾಡಿ ಜಾಕ್ವಾ ಪ್ರಾಡಕ್ಟ್ಸ್ ಗಳನ್ನು. ಬಾತ್ರೂಮ್ ಫಿಟ್ಟಿಂಗ್ಸ್ ಅಂಡ್ ಸ್ಯಾನಿಟರಿ ವೇರ್, 10 ವರ್ಷಗಳ ವಾರಂಟಿ ಹಾಗೂ ಸ್ಪಾಟ್ ರಿಪೇರ್ ಸರ್ವಿಸ್ ಇದೀಗ.

0: ವೈದ್ಯರು ನಿಮ್ಮ ಬಳಿ ಬಂದಾಗ ಮಾಹಿತಿ ನೀಡಿ ಸಹಕರಿಸಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
1: ಈ ಫೆಸ್ಟಿವಲ್ ಸೀಸನ್ ಅಲ್ಲಿ ಅತಿ ಕಡಿಮೆ ಬೆಲೆಗೆ ಮನಸೂರೆಗೊಳ್ಳುವ ಫರ್ನಿಚರ್ ಗಳು, ಅಚ್ಚರಿ ಮೂಡಿಸುವ ಆಫರ್ ಹಾಗೂ ಆಕರ್ಷಕ ಬಹುಮಾನಗಳೊಂದಿಗೆ ನಿಮಗೆ ಸಿಗಲಿದೆ ಸುನಿತಾ ಫರ್ನಿಚರ್ ನಲ್ಲಿ. ಸೌತ್ ಇಂಡಿಯಾದ ಎಲ್ಲಾ ಕಡೆ ಫ್ರೀ ಡೆಲಿವರಿ. ಹಾಗಿದ್ರೆ ನಿಮ್ಮ ಫರ್ನಿಚರ್ ಶಾಪಿಂಗ್ ಆಗಿ ಬನ್ನಿ ಕೇರಳದ ಅತಿ ದೊಡ್ಡ ಫರ್ನಿಚರ್ ಮಳಿಗೆ ಸುನಿತಾ ಫರ್ನಿಚರ್, ಉಳಿಯಿಲ್ ಇರಿಟಿ ಹಾಗೂ ತಾವಕ್ಕರ ಕಣ್ಣೂರ್.
2: ನಿಮ್ಮ ಮನೆಯ ವಾಶ್ರೂಮ್ ಮತ್ತು ಕಿಚನ್ ಸ್ಟೈಲಿಶ್ ಆಗಿ ಕಾಣಲು ನೀವು ಆಯ್ಕೆ ಮಾಡಿ ಜಾಕ್ವಾ ಪ್ರಾಡಕ್ಟ್ಸ್ ಗಳನ್ನು. ಬಾತ್ರೂಮ್ ಫಿಟ್ಟಿಂಗ್ಸ್ ಅಂಡ್ ಸ್ಯಾನಿಟರಿ ವೇರ್, 10 ವರ್ಷಗಳ ವಾರಂಟಿ ಹಾಗೂ ಸ್ಪಾಟ್ ರಿಪೇರ್ ಸರ್ವಿಸ್ ಇದೀಗ ಇರಿಟಿಯ ರೀನಾ ಡೆವಲಪರ್ಸ್ ನಲ್ಲಿ. ಕರ್ನಾಟಕದಾದ್ಯಂತ ಫ್ರೀ ಡೆಲಿವರಿನೂ ಇದೆ. ಜಾಕ್ವಾ ಪ್ರಾಡಕ್ಟ್ಸ್ ನ ವಿಶಾಲವಾದ ಸ್ಟುಡಿಯೋ ರೀನಾ ಡೆವಲಪರ್ಸ್, ಉಳಿಕಲ್ ರೋಡ್, ಇರಿಟಿ.
3: ಕೂರ್ಗ್ ಹೈಲೈಟ್ ಫರ್ನಿಚರ್ ನಲ್ಲಿ 3-ಡೋರ್ ವಾರ್ಡ್ರೋಬ್ 8,900 ರೂಪಾಯಿಗೆ, 2-ಡೋರ್ ವಾರ್ಡ್ರೋಬ್ 6,900 ರೂಪಾಯಿಗೆ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ.
4: ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು, ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರ್ಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?
5: ಅದಕ್ಕೆ ತಾನೇ ಇರಿಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250 ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ದೆ ಮಾರ್ಬಲ್ಸ್, ಗ್ರಾನೈಟ್ಸ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ಸ್ ಇದೆ. ಎಲ್ಲವೂ ಕೈಗೆಟುಕುವ ಬೆಲೆಯಲ್ಲೇ ಸಿಗುತ್ತೆ.
4: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟಿ.
6: ಬಿಟ್ಟಂಗಾರದಲ್ಲಿ ಶುಭಾರಂಭಗೊಂಡಿರುವ ಭೀಮಾ ಫರ್ನಿಚರ್ ನಲ್ಲಿ ಬೆಡ್ರೂಮ್ ಸೆಟ್ಸ್ 22,990 ರೂಪಾಯಿಗೆ, ಟೀಕೂಟ್ ಬೆಡ್ರೂಮ್ ಸೆಟ್ 69,990 ರೂಪಾಯಿಗೆ,
7: 0% ಇಂಟ್ರೆಸ್ಟ್ ನಲ್ಲಿ ಬಜಾಜ್ ಫಿನ್ಸರ್ವ್ ಮುಖಾಂತರ 100% ಲೋನ್, ಫ್ಯಾಕ್ಟರಿ ಔಟ್ಲೆಟ್ ಶೋರೂಮ್.
8: ಸಿನ್ಸ್ 1983 ಭೀಮಾ ಫರ್ನಿಚರ್ ಹೋಲ್ಸೇಲ್ ಅಂಡ್ ರಿಟೇಲ್ ಹಬ್, ಬಿಟ್ಟಂಗಾಲ.
9: ಗೋಣಿಕೊಪ್ಪಲಿನ ಲಿಯೋರಾ ಗೋಲ್ಡ್ ನ 5th ಇಯರ್ ಆನಿವರ್ಸರಿ ಆಫರ್. ಡೈಮಂಡ್ ಆಭರಣಗಳನ್ನು ಖರೀದಿಸುವಾಗ ಡೈಮಂಡ್ ವ್ಯಾಲ್ಯೂ ಮೇಲೆ 17,777 ರುಪೀಸ್ ಡಿಸ್ಕೌಂಟ್. ಲಿಯೋರಾ ಗೋಲ್ಡನ್ ಡೈಮಂಡ್ಸ್, ಗೋಣಿಕೊಪ್ಪಲ್.
4: ರೀ, ಇವತ್ತಿನ ನ್ಯೂಸ್ ಪೇಪರ್ ನೋಡಿದ್ರಾ?
10: ಇಲ್ಲ, ಏನಿದೆ ಅಂತದ್ದು?
4: ಮೈಸೂರಿನ NH 275 ಹೊಂದಿಕೊಂಡಿರೋ VC ಗ್ಯಾಲಕ್ಸಿ ಕಮರ್ಷಿಯಲ್ ಹಾಗೂ ಮನಿ ಸೈಟ್ ಒಳ್ಳೆ ಫೆಸಿಲಿಟಿ ಒಂದಿಗೆ ಸೇಲ್ ಮಾಡ್ತಾ ಇದಾರೆ.
10: ಹೌದಾ? ಇಲ್ಲಿ ಪೇಪರ್ ಕೂಡ.
11: ಹಾ ಹೌದು, ನಮಗೂ ತಗೊಳ್ಳೋಣ. VC ಕನ್ವರ್ಟೆಡ್, DTCP ಅಪ್ರೂವ್ಡ್, ಎಲ್ಲಾ ಮಾಡರ್ನ್ ಫೆಸಿಲಿಟಿ ಇದೆ ಅಲ್ವಾ?
4: ಹೌದು, 50 ಫೀಟ್ ಕಾಂಕ್ರೀಟ್ ರೋಡ್, ಅಂಡರ್ ಗ್ರೌಂಡ್ ಎಲೆಕ್ಟ್ರಿಸಿಟಿ, ಚಿಲ್ಡ್ರನ್ಸ್ ಪ್ಲೇ ಏರಿಯಾ, ದೇವಸ್ಥಾನ, ಸ್ವಿಮ್ಮಿಂಗ್ ಪೂಲ್, ಜಾಗಿಂಗ್ ಟ್ರ್ಯಾಕ್.
10: ಅಬ್ಬಬ್ಬಾ, ಇಲ್ಲಿ ನೋಡಿ, ಮೈಸೂರು ಹಾಗೂ ಪಿರಿಯಾಪಟ್ಟಣ ಮಧ್ಯಭಾಗದಲ್ಲಿ VC ಗ್ಯಾಲಕ್ಸಿ ಮಾಲ್, 4 ಥಿಯೇಟರ್ ಸ್ಕ್ರೀನ್, ಬೌಲಿಂಗ್ ಗೇಮ್, ಶೂಟಿಂಗ್ ರೇಂಜ್, ಶಾಪ್ಸ್,
4: ಈ ಎಲ್ಲ ಸೌಕರ್ಯದೊಂದಿಗೆ ಕಮ್ಯುನಿಟಿ ಹಾಲ್, ಕ್ಲಬ್ ಹೌಸ್.
10: ಆಗ ಮೈಸೂರು ಜಿಲ್ಲೆಯ ಪಿರಿಯಾಪಟ್ಟಣದಲ್ಲಿ ಮೊಟ್ಟ ಮೊದಲ ಮಾಲ್ ಹಾಗೂ ಮಲ್ಟಿಪ್ಲೆಕ್ಸ್ ಥಿಯೇಟರ್ ಆರಂಭ ಆಗ್ತಾ ಇದೆ.
4: 450 ಪ್ರೀಮಿಯಂ ಪ್ಲಾಟ್ಸ್ ಸ್ಕ್ವೇರ್ ಫೀಟ್ ಗೆ 2,999 ರೂಪಾಯಿ. ಆರ್ಮಿ, ಏರ್ ಫೋರ್ಸ್, ನೇವಿ ಇವರಿಗೆ ಫ್ರೀ ರಿಜಿಸ್ಟ್ರೇಷನ್, ಟೀಚರ್ಸ್ ಗಳಿಗೆ ಸ್ಪೆಷಲ್ ಡಿಸ್ಕೌಂಟ್ ಕೂಡ ಇದೆ.
10: 80% ಸಾಲ ಸೌಲಭ್ಯನೂ ಸಿಗುತ್ತೆ.
4: ಫ್ರೀ ಆಗಿ ಸೈಟ್ ವಿಸಿಟ್ ಮಾಡಲು ಸಂಪರ್ಕಿಸಿ
10: 9900901282
4: ಆರ್ 9606084066.
12: ಸ್ವೀಟ್ ಹೋಮ್ ರಿಯಾಲಿಟಿ, ಯೋರ್ ಟ್ರಸ್ಟೆಡ್ ಪಾರ್ಟ್ನರ್ ಇನ್ ರಿಯಲ್ ಎಸ್ಟೇಟ್.
1: ಈ ಫೆಸ್ಟಿವಲ್ ಸೀಸನ್ ಅಲ್ಲಿ ಅತಿ ಕಡಿಮೆ ಬೆಲೆಗೆ ಮನಸೂರೆಗೊಳ್ಳುವ ಫರ್ನಿಚರ್ ಗಳು, ಅಚ್ಚರಿ ಮೂಡಿಸುವ ಆಫರ್ ಹಾಗೂ ಆಕರ್ಷಕ ಬಹುಮಾನಗಳೊಂದಿಗೆ ನಿಮಗೆ ಸಿಗಲಿದೆ ಸುನಿತಾ ಫರ್ನಿಚರ್ ನಲ್ಲಿ. ಸೌತ್ ಇಂಡಿಯಾದ ಎಲ್ಲಾ ಕಡೆ ಫ್ರೀ ಡೆಲಿವರಿ. ಹಾಗಿದ್ರೆ ನಿಮ್ಮ ಫರ್ನಿಚರ್ ಶಾಪಿಂಗ್ ಆಗಿ ಬನ್ನಿ ಕೇರಳದ ಅತಿ ದೊಡ್ಡ ಫರ್ನಿಚರ್ ಮಳಿಗೆ ಸುನಿತಾ ಫರ್ನಿಚರ್, ಉಳಿಯಿಲ್ ಇರಿಟಿ ಹಾಗೂ ತಾವಕ್ಕರ ಕಣ್ಣೂರ್.
13: ಆಕಾಶವಾಣಿಯ ಮಡಿಕೇರಿ ಕೇಂದ್ರವಿದು, ಸಮಯ 6:55 ಗಳಾಗಲಿವೆ. ಇನ್ನು ಸಂಸ್ಕೃತದಲ್ಲಿ ವಾರ್ತೆ ದೆಹಲಿ ಕೇಂದ್ರದಿಂದ.

0: ವಿಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ ಪ್ರತಿ ಗುರುವಾರ ಬೆಳಗ್ಗೆ 8:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೆ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ. ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೇ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೇ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ. ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.
1: ಈ ಮಧ್ಯಾಹ್ನ 12:05 ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಮೂಡಿಬರುವ ವನಿತಾ ವಿಹಾರದಲ್ಲಿ ಡಾಕ್ಟರ್ ಅನುಪಮಾ ನಿರಂಜನ್ ಅವರ ಬದುಕು ಬರುಹ ಈ ಕುರಿತು ಮಾತನಾಡುತ್ತಾರೆ ಸರಸ್ವತಿ ಗೋಸಲಿ. ಧಾರವಾಡ ಕೇಂದ್ರದ ಕೊಡುಗೆ ಈ ಕಾರ್ಯಕ್ರಮ.
2: ಓಹ್ ಸವಿ ರತ್ನ, ಬನ್ನಿ ಬನ್ನಿ ಬನ್ನಿ. ಒಳ್ಳೆ ಸಮಯಕ್ಕೆ ಬಂದ್ರಿ. ಬಿಸಿ ಬಿಸಿ ಕಾಫಿ ತಯಾರಾಗಿದೆ, ಒಟ್ಟಿಗೆ ಕುಡಿಯೋಣ.
3: ಪೂರ್ಣಿ, ಅದಿರ್ಲಿ, ಇಲ್ಲಿ ನೋಡಿಲಿ, ಸವಿಗೆ ಆಕಾಶನೆ ತಲೆ ಮೇಲೆ ಬಿದ್ದ ಹಾಗಾಗಿದೆ.
2: ಏನಾಯ್ತೆ ಸವಿ?
4: ಅಯ್ಯೋ, ಬೆಳಿಗ್ಗೆ ನನ್ನ ಆದ್ನಿ ಫೋನ್ ನಿಂದ ನಮ್ಮ ಯಜಮಾನ್ರಿಗೆ, ನಂಗೆ, ನನ್ ಮಗಳಿಗೆ ಒಂದ್ ಮೆಸೇಜ್ ಬಂತು. ಹಾಸ್ಪಿಟಲ್ ಅಲ್ಲಿ ಇದ್ದೀನಿ, ತಕ್ಷಣ 50,000 ಬೇಕು ಅಂತ. ನಾನು ಯೋಚನೆ ಮಾಡದೆ ಅವಳ ಅಕೌಂಟ್ಗೆ ಕಳಿಸ್ಬಿಟ್ಟೆ. ತಕ್ಷಣ ನನ್ನ ಅಕೌಂಟ್ ನಲ್ಲಿದ್ದ ಅಷ್ಟು ಹಣ ಖಾಲಿಯಾಗಿ ಬ್ಲಾಕ್ ಆಗೋಯ್ತು.
3: ಅಲ್ವೇ, ನೀನ್ ತಿಳ್ಕೊಂಡೋಳು, ಓದ್ದೋಳು, ಅದ್ ಹೇಗೆ ಯಾಮಾರ್ದಿಯೇ?
4: ಏನೋ ಒಂದ್ ಕ್ಷಣ ರತ್ನ, ಯಾಮಾರ್ಬಿಟ್ಟೆ ಗೊತ್ತಾಗ್ಲೇ ಇಲ್ಲ.
2: ನೋಡು, ಇನ್ಮೇಲೆ ಹುಷಾರಾಗಿರು, ಮೊದ್ಲು ಸೈಬರ್ ಪೊಲೀಸ್ಗೆ ದೂರು ಕೊಡು.
5: ಪರಿಶೀಲಿಸದೆ ಲಿಂಕ್ ಅನ್ನು ಒತ್ತಿ ಖಾತೆಗೆ ಹಣ ವರ್ಗಾಯಿಸಿ ಸೈಬರ್ ಮೋಸ ಜಾಲದಲ್ಲಿ ಹಣ ಕಳೆದುಕೊಳ್ಳಬೇಡಿ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಮುಖ್ಯಾಂಶಗಳು: ವಿಭಜಿತ ಜಗತ್ತನ್ನು ಒಂದುಗೂಡಿಸುವ ವಸ್ತುಸಂಗ್ರಹಾಲಯಗಳು ಧ್ಯೇಯದೊಂದಿಗೆ ಇಂದು ಅಂತಾರಾಷ್ಟ್ರೀಯ ವಸ್ತುಸಂಗ್ರಹಾಲಯ ದಿನಾಚರಣೆ. ಹುಬ್ಬಳ್ಳಿ ಅಂಕೋಲಾ ರೈಲು ಮಾರ್ಗದಿಂದ ಅಂಕೋಲಾ ಬಂದರು ಅಭಿವೃದ್ಧಿಗೆ ಅನುಕೂಲ, ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ. ಜ್ಞಾನಭಾರತಂ ಮಿಷನ್ ಯೋಜನೆ, ಧಾರವಾಡ ಜಿಲ್ಲೆಯಲ್ಲಿ ಹಸ್ತಪ್ರತಿಗಳ ಡಿಜಿಟಲೀಕರಣಕ್ಕೆ ಚಾಲನೆ. ಕೋಲಾರ ಜಿಲ್ಲೆ ಶ್ರೀನಿವಾಸಪುರದಲ್ಲಿ ಮಾವು ಮೇಳ ಪ್ರಾರಂಭ, 10ಕ್ಕೂ ಹೆಚ್ಚು ವಿಧದ ಮಾವುಗಳಿಗೆ ವಿಶೇಷ ಬೇಡಿಕೆ. ಈಗ ವಾರ್ತೆಗಳ ವಿವರ. ಇಂದು ಅಂತಾರಾಷ್ಟೀಯ ವಸ್ತುಸಂಗ್ರಹಾಲಯ ದಿನಾಚರಣೆ. ವಿಭಜಿತ ಜಗತ್ತನ್ನು ಒಂದುಗೂಡಿಸುವ ವಸ್ತುಸಂಗ್ರಹಾಲಯಗಳು ಎಂಬ ಧ್ಯೇಯದೊಂದಿಗೆ ಸಮಾಜದಲ್ಲಿ ವಸ್ತುಸಂಗ್ರಹಾಲಯ

0: ಪಾತ್ರದ ಬಗ್ಗೆ ಜಾಗೃತಿ ಮೂಡಿಸಲು ಪ್ರತಿ ವರ್ಷ ಮೇ 18ರಂದು ವಿಶ್ವಮಟ್ಟದಲ್ಲಿ ವಸ್ತು ಸಂಗ್ರಹಾಲಯಗಳ ದಿನವನ್ನು ಆಚರಿಸಲಾಗುತ್ತದೆ. ಈ ಕುರಿತು ಒಂದು ವರದಿ.
1: ಅಂತಾರಾಷ್ಟ್ರೀಯ ವಸ್ತು ಸಂಗ್ರಹಾಲಯ ಮಂಡಳಿ ಐಕಾಮ್ 1977ರಲ್ಲಿ ಅಂತಾರಾಷ್ಟ್ರೀಯ ವಸ್ತು ಸಂಗ್ರಹಾಲಯ ದಿನಾಚರಣೆಗೆ ಮುನ್ನುಡಿ ಬರೆಯಿತು. ಅಂತಾರಾಷ್ಟ್ರೀಯ ವಸ್ತು ಸಂಗ್ರಹಾಲಯ ಮಂಡಳಿ ಆಶಯದಂತೆ ವಸ್ತು ಸಂಗ್ರಹಾಲಯಗಳು ಸಾಂಸ್ಕೃತಿಕ, ಸಾಮಾಜಿಕ, ಭೌಗೋಳಿಕ ಹಾಗೂ ರಾಜಕೀಯ ವಿಭಜನೆಗಳ ಮಧ್ಯೆಯೂ ಪರಸ್ಪರ ಭ್ರಾತೃತ್ವ, ಸಂವಾದ, ಶಾಂತಿ ಮತ್ತು ಹಂಚಿಕೊಳ್ಳುವ ವಿಶಾಲ ಮನೋಭಾವವನ್ನು ಉದ್ದೀಪಿಸುವ, ಸಮಷ್ಟಿಹಿತ ಹಾಗೂ ಸಾಮುದಾಯಿಕ ತಿಳಿವಳಿಕೆಯನ್ನು ಬೆಳೆಸುವ ಹಾಗೂ ಬೆಸೆಯುವ ಸೇತುವೆಗಳಾಗಿ ಹೇಗೆ ಕಾರ್ಯನಿರ್ವಹಿಸುತ್ತವೆ ಎಂಬುದನ್ನು ಅಂತಾರಾಷ್ಟ್ರೀಯ ವಸ್ತು ಸಂಗ್ರಹಾಲಯ ದಿನಾಚರಣೆ ಎತ್ತಿ ತೋರಿಸುತ್ತದೆ. ಧಾರವಾಡದ ಹಿರಿಯ ಪ್ರಾಕ್ತನ ಶಾಸ್ತ್ರಜ್ಞ, ಅಂತಾರಾಷ್ಟ್ರೀಯ ಖ್ಯಾತಿಯ ಡಾ ರವಿ ಕೋರಿಶೆಟ್ಟರ್ ಗೌರವಾಧ್ಯಕ್ಷತೆಯ ಬಳ್ಳಾರಿಯ ರಾಬರ್ಟ್ ಬ್ರಸ್ಫುಟ್ ಸಂಗನಕಲ್ಲು ಪ್ರಾಗೈತಿಹಾಸಿಕ ವಸ್ತು ಸಂಗ್ರಹಾಲಯ ಗಣನೀಯ ಕಾರ್ಯ ಮಾಡಿದೆ. ಈ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ತಮ್ಮ ಅನಿಸಿಕೆ ಹಂಚಿಕೊಂಡಿದ್ದಾರೆ ಬಳ್ಳಾರಿಯ ಸಂಗನಕಲ್ಲು ಪ್ರಾಗೈತಿಹಾಸಿಕ ವಸ್ತು ಸಂಗ್ರಹಾಲಯದ ವಿಶ್ವಸ್ತ ಹಿರಿಯ ಪತ್ರಕರ್ತ ಮತ್ತಿಹಳ್ಳಿ ಅಹಿರಾಜ್.
2: ವಸ್ತು ಸಂಗ್ರಹಾಲಯವು ಇತಿಹಾಸ ಹಾಗೂ ಪ್ರಾಗ ಇತಿಹಾಸದ ಮಹತ್ವವನ್ನು ಇಂದಿನ ಹಾಗೂ ಮುಂದಿನ ಪೀಳಿಗೆಗೆ ತಿಳಿಸಲು ಪ್ರಮುಖ ಪಾತ್ರ ವಹಿಸುತ್ತದೆ ಎಂದು ಸಾರಲು ಅಂತಾರಾಷ್ಟ್ರೀಯ ವಸ್ತು ಸಂಗ್ರಹಾಲಯದ ದಿನವನ್ನು 1978ನೇ ಇಸ್ವಿಯಿಂದ ಆಚರಿಸುತ್ತಾ ಬಂದಿದೆ. ವಸ್ತು ಸಂಗ್ರಹಾಲಯಗಳಲ್ಲಿ ಇತಿಹಾಸ ಹೇಗಿತ್ತು ಎಂದು ವಿವರವಾದ ಮಾಹಿತಿ ಲಭಿಸುತ್ತದೆ ಮತ್ತು ಅದನ್ನು ಬಹಳ ಸುಲಭವಾಗಿ ಅರ್ಥೈಸಿಕೊಳ್ಳಲು ಸಹಕಾರಿಯಾಗುತ್ತದೆ. ಬಳ್ಳಾರಿಯಲ್ಲಿನ ರಾಬರ್ಟ್ ಬ್ರೂಸ್ಫುಟ್ ಸಂಗನಕಲ್ಲು ಪ್ರಾಕ್ತನ ವಸ್ತು ಸಂಗ್ರಹಾಲಯವನ್ನು ಸ್ಥಾಪಿಸಿದ ರಾಷ್ಟ್ರೀಯ ಹಾಗೂ ಅಂತಾರಾಷ್ಟ್ರೀಯ ಖ್ಯಾತಿಯ ಪ್ರಾಕ್ತನ ಶಾಸ್ತ್ರಜ್ಞರಾದ ಪ್ರೊಫೆಸರ್ ರವಿ ಕೋರಿಶೆಟ್ಟರ್ ಅವರು ವಸ್ತು ಸಂಗ್ರಹಾಲಯವು ಪಠ್ಯಪುಸ್ತಕಕ್ಕಿಂತಲೂ ಉತ್ತಮ ಎಂಬ ಅಭಿಪ್ರಾಯ ಪಡುತ್ತಾರೆ. ಬಳ್ಳಾರಿಯಲ್ಲಿಯ ವಸ್ತು ಸಂಗ್ರಹಾಲಯವು ಇಡೀ ಭಾರತದಲ್ಲಿಯೇ ಪ್ರಾಗ ಐತಿಹಾಸಿಕಕ್ಕೆ ಮೀಸಲಿಟ್ಟ ಏಕೈಕ ವಸ್ತು ಸಂಗ್ರಹಾಲಯ ಇದಾಗಿದೆ. ಇಲ್ಲಿ ಚಿಕ್ಕ ಮಕ್ಕಳಿಂದ ಹಿಡಿದು ಹಿರಿಯ ಸಂಶೋಧಕರವರೆಗೂ ಉಪಯುಕ್ತ ಮಾಹಿತಿ ಒದಗಿಸುತ್ತಾ ಬಂದಿದೆ.
0: ಧಾರವಾಡ ಜಿಲ್ಲೆ ಹುಬ್ಬಳ್ಳಿಯಿಂದ ಉತ್ತರ ಕನ್ನಡ ಜಿಲ್ಲೆ ಅಂಕೋಲಾ ಮಧ್ಯೆ ರೈಲು ಮಾರ್ಗಕ್ಕೆ ಯೋಜಿಸಲಾಗುತ್ತಿದೆ. ಅಂಕೋಲಾ ಬಂದರು ಅಭಿವೃದ್ಧಿಗೆ ನೂತನ ರೈಲು ಮಾರ್ಗ ಸಹಕಾರಿಯಾಗಲಿದೆ ಎಂದು ಕೇಂದ್ರ ಗ್ರಾಹಕ ವ್ಯವಹಾರಗಳ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ ತಿಳಿಸಿದ್ದಾರೆ. ಬೆಂಗಳೂರು ಮತ್ತು ಮುಂಬೈ ನಡುವೆ ಆರಂಭವಾದ ಹೊಸ ರೈಲನ್ನು ಹುಬ್ಬಳ್ಳಿಯ ಶ್ರೀ ಸಿದ್ದಾರೂಢ ಸ್ವಾಮೀಜಿ ರೈಲು ನಿಲ್ದಾಣದಲ್ಲಿ ಸ್ವಾಗತಿಸಿ ಅವರು ಮಾತನಾಡಿದರು. ರೈಲು ಸಂಪರ್ಕದಿಂದ ಕೈಗಾರಿಕೆಗಳು ಅಭಿವೃದ್ಧಿ ಹೊಂದಲಿವೆ. ನವೀಕರಿಸಬಹುದಾದ ಇಂಧನ ಉತ್ಪಾದನೆಯಲ್ಲಿ ಭಾರತ ವಿಶ್ವದಲ್ಲಿ 3ನೇ ಸ್ಥಾನದಲ್ಲಿದೆ. ವಿಕಸಿತ ಭಾರತದ ಕನಸು ನನಸಾಗಲಿದೆ ಎಂದರು. ಇಂದು ವಿಶ್ವ ಏಡ್ಸ್ ಎಕ್ವೈರ್ಡ್ ಇಮ್ಯುನೋ ಡೆಫಿಷಿಯನ್ಸಿ ವೈರಸ್ ಲಸಿಕೆ ದಿನ ಅಥವಾ ಎಚ್ಐವಿ ಹ್ಯೂಮನ್ ಇಮ್ಯುನೋ ಡೆಫಿಷಿಯನ್ಸಿ ವೈರಸ್ ಲಸಿಕೆ ಜಾಗೃತಿ ದಿನ. ಪ್ರತಿ ವರ್ಷ ಮೇ 18ರಂದು ಸುರಕ್ಷಿತ ಮತ್ತು ಪರಿಣಾಮಕಾರಿ ಏಡ್ಸ್ ಔಷಧವನ್ನು ಕಂಡುಹಿಡಿಯುವ ಪ್ರಕ್ರಿಯೆಗೆ ಕೊಡುಗೆ ನೀಡಿದ ಸಾವಿರಾರು ಸಂಶೋಧಕರು, ವಿಜ್ಞಾನಿಗಳು ಮತ್ತು ಆರೋಗ್ಯ ವೃತ್ತಿಪರರ ಪ್ರಯತ್ನಗಳನ್ನು ಗುರುತಿಸಿ ಗೌರವಿಸಲಾಗುತ್ತದೆ. ಎಚ್ಐವಿ ಮತ್ತು ಏಡ್ಸ್ ತಡೆಗಟ್ಟುವ ಲಸಿಕೆ ಸಂಶೋಧನೆಯ ಮಹತ್ವದ ಬಗ್ಗೆ ಸಮುದಾಯಗಳಿಗೆ ಶಿಕ್ಷಣ ನೀಡುವ ಅವಕಾಶ ಇದಾಗಿದೆ. ಬೆಂಗಳೂರಿನ ಭಾರತೀಯ ಸಂತ ಮಹಾಪರಿಷತ್ ಇಂದು ಬೆಳಗ್ಗೆ 9 ಗಂಟೆಗೆ ಹೊಸದಿಲ್ಲಿಯ ಶ್ರೀ ರಾಮಕೃಷ್ಣ ಮಿಷನ್ ಶ್ರೀ ವಿವೇಕಾನಂದ ಸಭಾಭವನದಲ್ಲಿ ವಿಶ್ವ ಧಾರ್ಮಿಕ ಸಮ್ಮೇಳನ ಆಯೋಜಿಸಿದೆ. ಜಗತ್ತಿನ ನಾನಾ ಭಾಗಗಳಿಂದ 386 ಪೂಜ್ಯ ಸಂತ ಮಹಾಂತರು ಪಾಲ್ಗೊಳ್ಳಲಿದ್ದಾರೆ ಎಂದು ಸಮ್ಮೇಳನದ ಸಂಯೋಜಕ ಶಶಾಂಕ್ ಆಚಾರ್ಯ ತಿಳಿಸಿದ್ದಾರೆ. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
3: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
4: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
5: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
4: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಕೇಂದ್ರ ಸರ್ಕಾರ ದೇಶದ ಜ್ಞಾನ ಪರಂಪರೆಯನ್ನು ಸಂರಕ್ಷಿಸಿ ಮುಂದಿನ ಪೀಳಿಗೆಗೆ ಪರಿಚಯಿಸುವ ಉದ್ದೇಶದಿಂದ ಜ್ಞಾನಭಾರತಂ ಮಿಷನ್ ಯೋಜನೆ ಅಡಿ ಧಾರವಾಡ ಜಿಲ್ಲೆಯಲ್ಲಿ ಹಸ್ತಪ್ರತಿಗಳ ಸಮಗ್ರ ಸಮೀಕ್ಷೆ ಮತ್ತು ಡಿಜಿಟಲೀಕರಣ ಕಾರ್ಯಕ್ಕೆ ಚಾಲನೆ

0: ನೀಡಿದೆ. ಜ್ಞಾನಭಾರತಂ ಮಿಷನ್ ಯೋಜನೆ ಅಡಿ ಶತಮಾನಗಳಷ್ಟು ಹಳೆಯ ಮಾಹಿತಿಯನ್ನು ಕ್ರೋಢೀಕರಿಸಿ ರಾಷ್ಟೀಯ ಮಾಹಿತಿ ಕೋಶಕ್ಕೆ ಸೇರ್ಪಡೆಗೊಳಿಸಿ ಸಾರ್ವಜನಿಕರಿಗೆ ದೇಶಿ ಜ್ಞಾನ ಪರಂಪರೆ ಲಭ್ಯವಾಗುವಂತೆ ಯೋಜಿಸಲಾಗಿದೆ ಎಂದು ಪ್ರದೇಶ ಸಮಾಚಾರಕ್ಕಾಗಿ ಧಾರವಾಡ ಜಿಲ್ಲಾಧಿಕಾರಿ ಆರ್ ಸ್ನೇಹಲ್ ಮಾಹಿತಿ ನೀಡಿದ್ದಾರೆ.
1: ಮಿನಿಸ್ಟ್ರಿ ಆಫ್ ಕಲ್ಚರ್ ಗವರ್ಮೆಂಟ್ ಆಫ್ ಇಂಡಿಯಾ ಹಸ್ತಪ್ರತಿಗಳಿದ್ದಾವೆ, ಅವುಗಳನ್ನ ಸರ್ವೆ ಮಾಡಬೇಕು, ಉಳಿಸ್ಕೊಳ್ಬೇಕು, ಡಿಜಿಟಲೈಸ್ ಮಾಡಬೇಕು ಅನ್ನುವಂತ ಉದ್ದೇಶದಿಂದ ಈ ಜ್ಞಾನಭಾರತಂ ಮಿಷನ್ ಅನ್ನ ಕೇಂದ್ರ ಸರ್ಕಾರದಿಂದ ಶುರು ಮಾಡಲಾಗಿದೆ. ಜ್ಞಾನಭಾರತಂಗೆ ನಮ್ಮ ರಾಜ್ಯದಲ್ಲಿ ಡಿಪಾರ್ಟ್ಮೆಂಟ್ ಆಫ್ ಆರ್ಕಿಯಾಲಜಿ, ಮ್ಯೂಸಿಯಂಸ್ ಅಂಡ್ ಹೆರಿಟೇಜ್ ಇವರು ನೋಡಲ್ ಡಿಪಾರ್ಟ್ಮೆಂಟ್ ಆಗಿರ್ತಾರೆ. ನಮ್ಮ ಜಿಲ್ಲೆಯಲ್ಲಿ ಕರ್ನಾಟಕ ಸಂಸ್ಕೃತ ಯೂನಿವರ್ಸಿಟಿ ಬ್ಯಾಂಗ್ಳೂರ್ ಇವರ ವತಿಯಿಂದ ಸರ್ವೇಯರ್ಸ್ ಅನ್ನು ನಮ್ಮ ಜಿಲ್ಲೆಗೆ ನೇಮಕ ಮಾಡಲಾಗಿದೆ. ಈಗಾಗಲೇ ನಮ್ಮ ಜಿಲ್ಲೆಯಲ್ಲಿ ಸುಮಾರು 43,000 ಅಷ್ಟು ಹಸ್ತಪ್ರತಿಗಳು ಇದ್ದಾವೆ ಅನ್ನುವಂತ ಒಂದು ಮಾಹಿತಿ ನಮಗೆ ಸಿಕ್ಕಿದೆ. ಅದರಲ್ಲಿ ಸುಮಾರು 7,300 ಹಸ್ತಪ್ರತಿಗಳು ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡ ಇಲ್ಲಿ ಲಭ್ಯ ಇರುವುದು ನಮ್ಮ ಗಮನಕ್ಕೆ ಬಂದಿದೆ. ಸೊ ಈ ಸರ್ವೆ ಹಂತದಲ್ಲಿ ನಾವು ಇವುಗಳನ್ನೆಲ್ಲದೂ ಮಾಹಿತಿಯನ್ನು ಕ್ರೋಢೀಕರಿಸಿ ಪೋರ್ಟಲ್ನಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದೀವಿ.
0: ಕೋಲಾರ ಜಿಲ್ಲೆ ಶ್ರೀನಿವಾಸಪುರದಲ್ಲಿ ಮಾವು ಮೇಳ ಪ್ರಾರಂಭವಾಗಿದೆ. ಕೃಷಿ ಉತ್ಪನ್ನ ಮಾರಾಟ ಮಂಡಳಿ ಕಾರ್ಯದರ್ಶಿ ಕೆ ಶ್ರೀನಿವಾಸ್ ಮಾಹಿತಿ ನೀಡಿ, ಎಪಿಎಂಸಿ ಆವರಣದಲ್ಲಿ 130-150 ರೈತರ ಮಳಿಗೆಗಳು ಮಾವು ಮೇಳದಲ್ಲಿ ವಹಿವಾಟು ನಡೆಸುತ್ತಿವೆ. ಪ್ರತಿ ಅಂಗಡಿಯಲ್ಲಿ 15 ಜನರಿಗೆ 3-4 ತಿಂಗಳು ಉದ್ಯೋಗ ಸಿಗಲಿದೆ. ಮಾವು ಕೀಳುವುದು, ಗ್ರೇಡಿಂಗ್, ಪ್ಯಾಕಿಂಗ್, ಸಾಗಣೆ ಕಾರ್ಯಗಳಲ್ಲಿ ಮಹಿಳೆಯರು ಭಾಗವಹಿಸುತ್ತಿದ್ದಾರೆ ಎಂದರು. ಶ್ರೀನಿವಾಸಪುರ ತಾಲೂಕಿನ 10 ಹೆಚ್ಚು ವಿಧದ ಮಾವುಗಳಿಗೆ ದೇಶಿ ಹಾಗೂ ವಿದೇಶಿ ಮಾರುಕಟ್ಟೆಗಳಲ್ಲಿ ಅಪಾರ ಬೇಡಿಕೆಯಿದೆ. ಆಂಧ್ರಪ್ರದೇಶದ ಚಿತ್ತೂರು ಹಾಗೂ ಮದನಪಲ್ಲಿ ಹಣ್ಣು ಸಂಸ್ಕರಣಾ ಘಟಕಗಳಿಗೂ ಗಣನೀಯ ಪ್ರಮಾಣದಲ್ಲಿ ಮಾವು ಪೂರೈಕೆಯಾಗುತ್ತಿದೆ. ದಕ್ಷಿಣ ಕನ್ನಡ ಹಾಗೂ ಉಡುಪಿ ಜಿಲ್ಲೆಗಳಲ್ಲಿ ಗೇರು ಬೆಳೆಯಲು ವಿಪುಲ ಅವಕಾಶಗಳಿದ್ದು, ಗೇರು ಅಭಿವೃದ್ಧಿ ನಿಗಮ ಗುಣಮಟ್ಟದ ಗೇರು ಸಸಿಗಳನ್ನು ರೈತರಿಗೆ ಒದಗಿಸಲಿದೆ. 1 ಕೋಟಿ ರೂಪಾಯಿ ಅನುದಾನ ನೀಡುವುದಾಗಿ ಅರಣ್ಯ ಖಾತೆ ಸಚಿವ ಈಶ್ವರ್ ಖಂಡ್ರೆ ತಿಳಿಸಿದ್ದಾರೆ. ಕರ್ನಾಟಕ ಗೇರು ಅಭಿವೃದ್ಧಿ ನಿಗಮ ಮಂಗಳೂರಿನ ಕದ್ರಿ ಪಾರ್ಕ್ನಲ್ಲಿ ಆಯೋಜಿಸಿರುವ 2 ದಿನಗಳ ಗೇರು ಮೇಳಕ್ಕೆ ಚಾಲನೆ ನೀಡಿ ಅವರು ಮಾತನಾಡಿದರು. ಸಬ್ಸಿಡಿ ದರದಲ್ಲಿ ರೈತರಿಗೆ ಗೇರು ಸಸಿ ಒದಗಿಸಿ ಕರ್ನಾಟಕವನ್ನು ಗೇರು ಕೃಷಿ ಕ್ಷೇತ್ರದಲ್ಲಿ ಸ್ವಾವಲಂಬಿಯಾಗಿಸಲು ಯೋಜಿಸಿದ್ದಾಗಿ ಸಚಿವರು ಹೇಳಿದರು. ಧಾರವಾಡದ ಕೃಷಿ ವಿಜ್ಞಾನಗಳ ಮಹಾವಿದ್ಯಾಲಯದಲ್ಲಿ ಇಂದಿನಿಂದ 3 ದಿನಗಳ ಕಾಲ ಅಖಿಲ ಭಾರತ ಕೃಷಿ ಸಂಶೋಧನಾ ಮಂಡಳಿ ಹಾಗೂ ಅಖಿಲ ಭಾರತ ಸಜ್ಜೆ ಜೋಳ ಹಾಗೂ ಸಿರಿಧಾನ್ಯಗಳ ಅಭಿವೃದ್ಧಿ ಯೋಜನೆಗಳು ಜಂಟಿಯಾಗಿ ವಾರ್ಷಿಕ ಸಮಾವೇಶ ಏರ್ಪಡಿಸಿವೆ. ಹೊಸದಿಲ್ಲಿಯ ಅಖಿಲ ಭಾರತ ಕೃಷಿ ಸಂಶೋಧನಾ ಮಂಡಳಿ ಉಪಮಹಾನಿರ್ದೇಶಕ ಡಾ ಡಿಕೆ ಯಾದವ್, ಸಹಾಯಕ ಉಪಮಹಾನಿರ್ದೇಶಕ ಡಾ ಎಸ್ಕೆ ಪ್ರಧಾನ್ ಭಾಗವಹಿಸಲಿದ್ದಾರೆ. ದೇಶಾದ್ಯಂತ ಸಿರಿಧಾನ್ಯಗಳ ಸಂಶೋಧನೆ ಕೈಗೊಂಡಿರುವ 250 ಹೆಚ್ಚು ವಿಜ್ಞಾನಿಗಳು ಭಾಗವಹಿಸಲಿದ್ದಾರೆ. ಸಿರಿಧಾನ್ಯಗಳ ಸುಧಾರಣಾ ತಂತ್ರಗಾರಿಕೆಯ ಬಗ್ಗೆ ತಾಂತ್ರಿಕ ಗೋಷ್ಠಿಗಳು ನಡೆಯಲಿವೆ. ರಾಜ್ಯದ ಕರಾವಳಿ ಭಾಗದಲ್ಲಿ ಇಂದು ಗಾಳಿ ಹಾಗೂ ಅಲೆಗಳ ಅಬ್ಬರ ಹೆಚ್ಚಾಗುವ ಸಾಧ್ಯತೆಯಿದೆ. ಮೀನುಗಾರರಿಗೆ ಭಾರತೀಯ ಹವಾಮಾನ ಇಲಾಖೆ ಮುನ್ನೆಚ್ಚರಿಕೆ ನೀಡಿದೆ. ಕೆಲವೆಡೆ ಗಾಳಿಯ ವೇಗ ಗಂಟೆಗೆ 60 ಕಿಲೋಮೀಟರ್ ವರೆಗೆ ಇರುವ ಸಾಧ್ಯತೆಯಿದೆ. ಮೀನುಗಾರರು ಸಮುದ್ರಕ್ಕೆ ಇಳಿಯದಂತೆ ಸೂಚಿಸಲಾಗಿದೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಜನಪ್ರಿಯ ಮನ್ ಕಿ ಬಾತ್ನ 134ನೇ ಆವೃತ್ತಿ ಈ ತಿಂಗಳ 31ರಂದು ಬೆಳಗ್ಗೆ 11 ಗಂಟೆಗೆ ಪ್ರಸಾರವಾಗಲಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ವಿಭಜಿತ ಜಗತ್ತನ್ನು ಒಂದುಗೂಡಿಸುವ ವಸ್ತು ಸಂಗ್ರಹಾಲಯಗಳು ಧ್ಯೇಯದೊಂದಿಗೆ ಇಂದು ಅಂತಾರಾಷ್ಟೀಯ ವಸ್ತು ಸಂಗ್ರಹಾಲಯ ದಿನಾಚರಣೆ. ಹುಬ್ಬಳ್ಳಿ ಅಂಕೋಲಾ ರೈಲು ಮಾರ್ಗದಿಂದ ಅಂಕೋಲಾ ಬಂದರು ಅಭಿವೃದ್ಧಿಗೆ ಅನುಕೂಲ, ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ. ಜ್ಞಾನಭಾರತಂ ಮಿಷನ್ ಯೋಜನೆ, ಧಾರವಾಡ ಜಿಲ್ಲೆಯಲ್ಲಿ ಹಸ್ತಪ್ರತಿಗಳ ಡಿಜಿಟಲೀಕರಣಕ್ಕೆ ಚಾಲನೆ. ಕೋಲಾರ ಜಿಲ್ಲೆ ಶ್ರೀನಿವಾಸಪುರದಲ್ಲಿ ಮಾವು ಮೇಳ ಪ್ರಾರಂಭ, 10 ಹೆಚ್ಚು ವಿಧದ ಮಾವುಗಳಿಗೆ ವಿಶೇಷ ಬೇಡಿಕೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35.
2: ಎಫ್ಎಂ 103.1 ಮೆಗಾಹೆರ್ಟ್ಸ್ ಕಂಪನಾಂಗದಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 7:15:53.
3: ಅಂದದ ರೂಪಿಗೆ ಚಂದದ ವಿನ್ಯಾಸ, ಕೊಡಗಿನ ದಕ್ಷಿಣ ಕನ್ನಡದ ಸಾಂಪ್ರದಾಯಿಕ ಚಿನ್ನಾಭರಣಗಳಿಗಾಗಿ
4: ಶಾರದಾ ಜುವೆಲ್ಲರ್ಸ್ ಆಪೋಸಿಟ್ ಆಂಜನೇಯ ಟೆಂಪಲ್, ಅರಸ್ ರೋಡ್, ಮೈಸೂರು.
5: ವ್ಯಾಂಡಮ್ನಿಂದ ಖರೀದಿ ಅಂದ್ರೆ

0: ಮನೆಯೊಳಗೆ ಮಹಾಲಕ್ಷ್ಮಿ ಬಂದಂತೆ.
1: ವ್ಯಾಂಡಮ್ ಎಂಟರ್ಪ್ರೈಸಸ್ ನಲ್ಲಿ ಎಲೆಕ್ಟ್ರಾನಿಕ್ಸ್ ಹಾಗೂ ಫರ್ನಿಚರ್ ಖರೀದಿಯ ಮೇಲೆ ವಿಶೇಷ ಆಫರ್ಗಳು, ಸಾಲ ಸೌಲಭ್ಯ ಕೂಡ ಇದೆ.
0: ವ್ಯಾಂಡಮ್ ಎಂಟರ್ಪ್ರೈಸಸ್, ಬ್ರಾಮ್ ಹಿನ್ಸ್ ವ್ಯಾಲಿ, ಮಡಿಕೇರಿ.
2: ಫೋನ್ 2255571.
3: ಕೂರ್ಗ್ ಹೈಲೈಟ್ ಫರ್ನಿಚರ್ನ 7ನೇ ವಾರ್ಷಿಕೋತ್ಸವದ ಬಂಪರ್ ಕೊಡುಗೆ. 3+1+1 ವುಡನ್ ಸೋಫಾ ಸೆಟ್ ಕೇವಲ 13,900 ರೂಪಾಯಿಗೆ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ.
4: ಹೈಟೆಕ್ ಫರ್ನಿಚರ್ ನಲ್ಲಿ ಮೆಗಾ ಫೆಸ್ಟಿವಲ್ ಆಫರ್. ಯಾವುದೇ ಫರ್ನಿಚರ್ ಗಳನ್ನು ಖರೀದಿಸುವಾಗ 10-50% ಡಿಸ್ಕೌಂಟ್. ಹೈಟೆಕ್ ಫರ್ನಿಚರ್, ಮೂರ್ನಾಡು ಮತ್ತು ಗೋಣಿಕೊಪ್ಪಲು.
5: ಸುಮಧುರ ಕ್ಷಣಗಳನ್ನು ಅವಿಸ್ಮರಣೀಯಗೊಳಿಸಲು 100% BIS 916 ಹಾಲ್ಮಾರ್ಕ್ ಪರಿಶುದ್ಧತೆಯ ಚಿನ್ನಾಭರಣಗಳಿಗಾಗಿ
6: ಸ್ಕೈ ಗೋಲ್ಡನ್ ಡೈಮಂಡ್ಸ್, ಮಡಿಕೇರಿ ಮತ್ತು ವಿರಾಜಪೇಟೆ.
5: ಕನಸುಗಳನ್ನು ರೂಪಿಸಿ ಇಲಿಟಿಯ ಇಮ್ಯಾನ್ಯುವಲ್ ಸಿಲ್ಕ್ಸ್ ನೊಂದಿಗೆ ರೇಷ್ಮೆ ಸೀರೆಗಳು ಮತ್ತೆಲ್ಲೂ ಸಿಗದ ಕಲೆಕ್ಷನ್, ವಿಶ್ವಾಸನೀಯ ಬ್ರ್ಯಾಂಡ್ಗಳಿಂದ ಇಮ್ಯಾನ್ಯುವಲ್ ಸಿಲ್ಕ್ಸ್ ಇಲಿಟಿ.
7: ಹೊಸ ಕಾರ್ ತಗೊಳ್ಳೋಣ ಅಂತ ಯೋಚಿಸ್ತಾ ಇದ್ದೀನಿ, ಯಾವ ಬ್ರ್ಯಾಂಡ್ ಸಜೆಸ್ಟ್ ಮಾಡ್ತೀಯಾ?
8: ನಾನ್ ಡ್ರೈವ್ ಮಾಡೋದು ನನ್ನ ಫೇವರೇಟ್ ಹ್ಯುಂಡೈ ಕಾರನ್ನ, ನಿನಗೂ ಅದನ್ನೇ ಸಜೆಸ್ಟ್ ಮಾಡ್ತೀನಿ.
7: ಹ್ಯುಂಡೈ ಎಕ್ಸ್ ಶೋರೂಮ್ 5.55 ಲಕ್ಷದಿಂದ 46 ಲಕ್ಷದವರೆಗಿನ ಕಾರುಗಳ ಅದ್ಭುತ ಶ್ರೇಣಿಯನ್ನೇ ಹೊಂದಿದೆ. ನೀವು ಯಾವುದೇ ಕಾರನ್ನು ಡಿಸೈಡ್ ಮಾಡೋಕೆ ಮುಂಚೆ ಮೊದಲು ನಿಮ್ಮ ಹತ್ತಿರದ ಅದ್ವೈತ್ ಹ್ಯುಂಡೈ ಶೋರೂಮ್ ನಲ್ಲಿ ಹ್ಯುಂಡೈ ಕಾರನ್ನು ಟೆಸ್ಟ್ ಡ್ರೈವ್ ಮಾಡಿ. ಅದ್ವೈತ್ ಹ್ಯುಂಡೈ, ಮಡಿಕೇರಿ, ಗೋಣಿಕೊಪ್ಪಲ್ ಹಾಗೂ ಕುಶಾಲನಗರ.
9: ನಿಮ್ಮ ಹಳೆಯ ಚಿನ್ನಾಭರಣಗಳನ್ನು ಎಕ್ಸ್ಚೇಂಜ್ ಮಾಡಿ ಇವತ್ತಿನ ಮಾರುಕಟ್ಟೆ ಬೆಲೆಯಲ್ಲಿ. ಯಾವುದೇ ಖರೀದಿಗೆ 0% ವೇಸ್ಟೇಜ್. ಇದು ಸ್ವಿಸ್ ಗೋಲ್ಡ್ ನ ಪ್ರಾಮಿಸ್. ಸ್ವಿಸ್ ಗೋಲ್ಡನ್ ಡೈಮಂಡ್ಸ್, ವಿರಾಜಪೇಟೆ.
7: ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು. ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?
8: ಅದಕ್ಕೆ ತಾನೇ ಇರಿಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250 ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ಲದೆ ಮಾರ್ಬಲ್ಸ್, ಗ್ರಾನೈಟ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ಸ್ ಇದೆ. ಎಲ್ಲವೂ ಕೈಗೆಟುಕುವ ಬೆಲೆಯಲ್ಲೇ ಸಿಗುತ್ತೆ.
5: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟಿ.
10: ಸಂಬಂಧಗಳ ಮೌಲ್ಯ ವೃದ್ಧಿಯಾಗುವುದು ಮದುವೆಯ ಮೂಲಕ. ವಿವಾಹ ಸಮಾರಂಭಗಳಿಗೆ ಮೆರುಗು ನೀಡುತ್ತಿದೆ ಸೆಂಚುರಿಯ ವಸ್ತ್ರ ವೈವಿಧ್ಯತೆಗಳು. ಸೆಂಚುರಿ ಫ್ಯಾಷನ್ ಸಿಟಿ, ಪಯಂಚೇರಿ ಮೋಕ್, ಇರಿಟಿ.
11: ಮನಸೂರೆಗೊಳ್ಳುವ ಎಲ್ಲಾ ರೀತಿಯ ಫರ್ನಿಚರ್ಗಳು, ಎಲ್ಲಾ ರೀತಿಯ ಹೋಮ್ ಅಪ್ಲೈನ್ಸಸ್ ಹಾಗೂ ಎಲೆಕ್ಟ್ರಾನಿಕ್ ವಸ್ತುಗಳ ಖರೀದಿಗಾಗಿ ಬನ್ನಿ.
12: ಪಿಆರ್ ಫರ್ನಿಚರ್ ಅಂಡ್ ಎಲೆಕ್ಟ್ರಾನಿಕ್ಸ್, ಹರಿಶ್ಚಂದ್ರಪುರ, ಕೊರಿಗೊಪ್ಪಲು.
13: ಅಲ್ವೇ, ನಾವು ಬೆಂಗಳೂರಲ್ಲಿ ವರ್ಕ್ ಮಾಡುವಾಗ ಅಲ್ಲಿ ನಾವು ತಿಂತ ಇದ್ವಲ್ವಾ ನಾಟಿ ಸ್ಟೈಲ್ ಫುಡ್, ಆ ಟೇಸ್ಟ್ ಬೇರೆಲ್ಲೂ ಸಿಗ್ತಾನೆ ಇಲ್ಲ.
14: ಆ ಟೇಸ್ಟ್ ನಲ್ಲಿ ಇವಾಗ ಮಡಿಕೇರಿಯಲ್ಲಿ ಸಿಗ್ತಾ ಇದೆ.
13: ಎಲ್ಲೇ ಅದು?
14: ಹೋಟೆಲ್ ಗ್ರೀನ್ಸ್ ನಾಟಿ ಸ್ಟೈಲ್ ನಲ್ಲಿ. ಅಲ್ಲಿ ನಾಟಿ ಮಟನ್ ಹಾಗೂ ನಾಟಿ ಕೋಳಿಯ ವಿವಿಧ ಐಟಮ್ಸ್, ರಾಗಿ ಮುದ್ದೆ, ಮಟನ್ ಸೂಪ್, ಮಟನ್ ಚಾಪ್ಸ್, ಬೋಟಿ, ಚಿಕನ್, ಮಟನ್ ಬಿರಿಯಾನಿ, ನಾಟಿ ಸ್ಟೈಲ್ ನ ಎಲ್ಲಾ ಫುಡ್ ಸಿಗುತ್ತೆ. ಹೋಟೆಲ್ ಗ್ರೀನ್ಸ್ ನಾಟಿ ಸ್ಟೈಲ್, ಹೊಸ ತಾಲೂಕ್ ಆಫೀಸ್ ಹತ್ತಿರ, ಕಾನ್ವೆಂಟ್ ಜಂಕ್ಷನ್, ಮಡಿಕೇರಿ.
5: ಕೂರ್ಗ್ ಹೈಲೈಟ್ ಫರ್ನಿಚರ್ ನ 7th ಇಯರ್ ಆನಿವರ್ಸರಿ ಆಫರ್. ಸ್ಪ್ರಿಂಗ್ ಮ್ಯಾಟ್ರೆಸ್ ಖರೀದಿಸಿ ಮತ್ತೊಂದು ಉಚಿತವಾಗಿ ಪಡೆಯಿರಿ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ.
6: ಗೋಣಿಗೊಪ್ಪಲಿನ ಪೊನ್ನಂಪೇಟೆ ರಸ್ತೆಯಲ್ಲಿರುವ ಟ್ರಾನ್ಸಿ ಟೈಲ್ ಗ್ಯಾಲರಿಯಲ್ಲಿ ನಿಮಗೆ ಬೇಕಾದ 4x2 ಡಿಜಿಟಲ್ ವೆಟ್ರಿಫೈಡ್ ಟೈಲ್ಸ್ ಕುಶಾಲನಗರ ಹಾಗೂ ಮೈಸೂರಿನಲ್ಲಿ ಸಿಗುವ ರೇಟ್ ನಲ್ಲೇ ಸಿಗಲಿದೆ.
5: ವಿವಿಧ ರೀತಿಯ ಡಿಸೈನ್ಸ್ ನಲ್ಲಿ ಟೈಲ್ಸ್ ಗಳು ಲಭ್ಯ.
6: ಪ್ರಾಜೆಕ್ಟ್ ಆರ್ಡರ್ ಗಳಿದ್ದರೆ 4x2 ಡಿಜಿಟಲ್ ಟೈಲ್ಸ್ ಗಳನ್ನು ನೇರವಾಗಿ ಗುಜರಾತಿನಿಂದ ಹೋಲ್ಸೇಲ್ ರೇಟ್ ನಲ್ಲೇ ತರಿಸಿಕೊಳ್ಳಲಾಗುವುದು.
5: ಟ್ರಾನ್ಸಿ ಟೈಲ್ ಗ್ಯಾಲರಿ, ಪೊನ್ನಂಪೇಟೆ ರೋಡ್, ಗೋಣಿಕೊಪ್ಪಲ್.
15: ARM ಕಿಯಾ ವತಿಯಿಂದ ಸೇನೆಯಲ್ಲಿ ಸೇವೆ ಸಲ್ಲಿಸುತ್ತಿರುವ ಮತ್ತು ಸೇನಾನಿವೃತ್ತರಿಗೆ ಅದ್ಭುತ ಆಫರ್. ಕೂಡಲೇ ಕಿಯಾ ಕಾರ್ ಬುಕ್ ಮಾಡಿ GST ಕಡಿತದ ಪ್ರಯೋಜನದೊಂದಿಗೆ ಕೇಂದ್ರ ಸರ್ಕಾರಿ ನೌಕರರು BH ರಿಜಿಸ್ಟ್ರೇಷನ್ ಪ್ರಯೋಜನವನ್ನು ಪಡೆಯಿರಿ. ಕೊಡಗಿನಾದ್ಯಂತ ಕಿಯಾ ವಾಹನ ಲಭ್ಯವಿದೆ. ಕಾಲ್ ಕರ್ತಬಡ ಪುನೀತ್ 9606048734.
16: ನಾಸ್ ಫರ್ನಿಚರ್ ಗೆ ನಿಮ್ಮ ಹಳೆಯ ಡೈನಿಂಗ್ ಸೆಟ್, ಸೋಫಾ ಸೆಟ್, ಅಲ್ಮೆರಾ ಇನ್ನಿತರ ಫರ್ನಿಚರ್ ಗಳನ್ನು ತನ್ನಿ, ಹೊಸದರೊಂದಿಗೆ ಎಕ್ಸ್ಚೇಂಜ್ ಮಾಡಿ. EMI ಫೆಸಿಲಿಟಿ ಲಭ್ಯ. ನಾಸ್ ಫರ್ನಿಚರ್, ಮಡಿಕೇರಿ.
17: ನಿಮ್ಮ ಒತ್ತಡವು ನಿಮ್ಮ ಹೃದಯದ ಮೇಲೆ ಪರಿಣಾಮ ಬೀರುತ್ತಿದೆಯೇ? ಚಿಂತೆ ಬೇಡ, ಹೃದಯ ಸಂಬಂಧಿ ಕಾಯಿಲೆಗಳಿಗೆ ಇನ್ನು ಮೈಸೂರು ಮಂಗಳೂರಿಗೆ ಹೋಗ್ಬೇಕು ಅಂತ ಇಲ್ಲ. 24/7 ತುರ್ತು ಪ್ರಕರಣಗಳ ಸೇವೆಗೆ ಹೃದ್ರೋಗ ತಜ್ಞರು ಕುಶಾಲನಗರದ ಸೈರಸ್ ಹಾಸ್ಪಿಟಲ್ ನಲ್ಲಿ ಲಭ್ಯರಿದ್ದಾರೆ. ಹಾಸ್ಪಿಟಲ್ ನಲ್ಲಿ ಆಂಜಿಯೋಗ್ರಾಮ್, ಆಂಜಿಯೋಪ್ಲಾಸ್ಟಿ, ಪೆರಿಫರಲ್ ಆಂಜಿಯೋಗ್ರಾಮ್, ಪೆರಿಫರಲ್ ಆಂಜಿಯೋಪ್ಲಾಸ್ಟಿ, ಶಾಶ್ವತ ಪೇಸ್ ಮೇಕರ್, ತಾತ್ಕಾಲಿಕ ಪೇಸ್ ಮೇಕರ್ ಸೌಲಭ್ಯಗಳಿದ್ದು ಕೊಡಗು ಜಿಲ್ಲೆಯ ಮೊದಲ ಕ್ಯಾತ್ಲ್ಯಾಬ್ ಹೊಂದಿರುವ ಆಸ್ಪತ್ರೆಯಾಗಿದೆ. ಹೆಚ್ಚಿನ ಮಾಹಿತಿ ಹಾಗೂ ಅಪಾಯಿಂಟ್ಮೆಂಟ್ ಗಾಗಿ ಸಂಪರ್ಕಿಸಿ ಸೈರಸ್ ಹಾಸ್ಪಿಟಲ್, ಮಾದಾಪಟ್ನ, BM ರೋಡ್, ಕುಶಾಲನಗರ. ಕಾಲ್ 0827629877, ಮೊಬೈಲ್ 9364881641.
18: ಅಬ್ಬಾ, ನನಗಂತೂ ಸಾಕಾಯ್ತು, ಒಂದು ಕಡೆನೂ ಫರ್ನಿಚರ್ ಸೆಲೆಕ್ಟ್ ಆಗ್ತಾನೆ ಇಲ್ಲ.
19: ಏನ್ ರವಿ, ವಿರಾಜಪೇಟೆಯ 2000 APAS ಫರ್ನಿಚರ್ ಅಂಡ್ ಹೋಮ್ ಅಪ್ಲಯನ್ಸಸ್ ಶಾಪ್ ಗೆ ಹೋಗಿ ಅಲ್ಲಿ ವೆರೈಟಿ ಕಲರ್ ಹಾಗೂ ವೆರೈಟಿ ಡಿಸೈನ್ಸ್ ನೊಂದಿಗೆ ಸುಂದರವಾದ ಫರ್ನಿಚರ್ ಸಿಗುತ್ತೆ. ಜೊತೆಗೆ TV, ಫ್ರಿಡ್ಜ್, ವಾಷಿಂಗ್ ಮಿಷಿನ್, ಮನೆಗೆ ಬೇಕಾದ ಎಲ್ಲಾ ಹೋಮ್ ಅಪ್ಲಯನ್ಸಸ್ ಅಲ್ಲೇ ಇದೆ. 2000 APAS ಫರ್ನಿಚರ್ ಅಂಡ್ ಹೋಮ್ ಅಪ್ಲಯನ್ಸಸ್, ವಿರಾಜಪೇಟೆ.
4: ನಿಮ್ಮ ಮನೆಯ ವಾಶ್ರೂಮ್ ಮತ್ತು ಕಿಚನ್ ಸ್ಟೈಲಿಶ್ ಆಗಿ ಕಾಣಲು ನೀವು ಆಯ್ಕೆ ಮಾಡಿ ಜಾಕ್ವಾ ಪ್ರಾಡಕ್ಟ್ಸ್ ಗಳನ್ನು. ಬಾತ್ರೂಮ್ ಫಿಟಿಂಗ್ಸ್ ಅಂಡ್ ಸ್ಯಾನಿಟರಿ ವೇರ್, 10 ವರ್ಷಗಳ ವಾರಂಟಿ ಹಾಗೂ ಸ್ಪಾಟ್ ರಿಪೇರ್ ಸರ್ವಿಸ್ ಇದೀಗ ಇರಿಟಿಯ ರೀನಾ ಡೆವಲಪರ್ಸ್ ನಲ್ಲಿ. ಕರ್ನಾಟಕದಾದ್ಯಂತ ಫ್ರೀ ಡೆಲಿವರಿನೂ ಇದೆ. ಜಾಕ್ವಾ ಪ್ರಾಡಕ್ಟ್ಸ್ ನ ವಿಶಾಲವಾದ ಸ್ಟುಡಿಯೋ ರೀನಾ ಡೆವಲಪರ್ಸ್, ಉಳಿಕಲ್ ರೋಡ್, ಇರಿಟಿ.
0: ಇದು ಕೂರ್ಗ್ ಹೋಟೆಲ್ಸ್ ಅಂಡ್ ರೆಸಾರ್ಟ್ ಅಸೋಸಿಯೇಷನ್. ಇವರ ವತಿಯಿಂದ ಕೊಡಗಿನ ಜನರಲ್ಲಿ ಕಳಕಳಿಯ ಮನವಿ. ಸಾರ್ವಜನಿಕ ಸ್ಥಳದಲ್ಲಿರುವ

0: ನಿಮ್ಮ ತೋಟದ ಹೊರಗಿನ ಜಾಗ ನಿಮ್ಮದೇ ಎಂದು ಭಾವಿಸಿ ಕಸಮುಕ್ತವಾಗಿಸಿ ಕೊಡಗನ್ನು ಸ್ವಚ್ಛವಾಗಿರಿಸಲು ಸಹಕರಿಸಿ. ಸ್ವಚ್ಛ ಸುಂದರ ಕೊಡಗು ನಮ್ಮ ಧ್ಯೇಯವಾಗಲಿ.
1: ತನಿಷ್ಕ್ನಲ್ಲಿ ಓಲ್ಡ್ ಗೋಲ್ಡ್ ಎಕ್ಸ್ಚೇಂಜ್ ಆಫರ್. ನೀವು ಯಾವುದೇ ಶಾಪ್ನಿಂದ ಖರೀದಿಸಿದ 9 ಕ್ಯಾರೆಟ್ ಮೇಲ್ಪಟ್ಟ ನಿಮ್ಮ ಹಳೆಯ ಚಿನ್ನಾಭರಣಗಳನ್ನು ಹೊಸ ಡಿಸೈನ್ಸ್ ಚಿನ್ನಾಭರಣಗಳೊಂದಿಗೆ ಎಕ್ಸ್ಚೇಂಜ್ ಮಾಡುವಾಗ ಪಡೆಯಿರಿ 100% ವ್ಯಾಲ್ಯೂ. ನಿಮ್ಮ ಖರೀದಿಗಾಗಿ ಬನ್ನಿ ಸಬ್ ಅರ್ಬನ್ ಬಸ್ ಸ್ಟ್ಯಾಂಡ್ BN ರೋಡ್ ಹಾಗೂ ಕಾಳಿದಾಸ ರೋಡ್ ನಲ್ಲಿರುವ ತನಿಷ್ಕ್ ಶೋರೂಮ್ಗೆ. ಕಂಡೀಷನ್ ಸಪ್ಲೈ.
0: ಈ ಫೆಸ್ಟಿವಲ್ ಸೀಸನ್ ನಲ್ಲಿ ಅತಿ ಕಡಿಮೆ ಬೆಲೆಗೆ ಮನಸೂರೆಗೊಳ್ಳುವ ಫರ್ನಿಚರ್ ಗಳು, ಅಚ್ಚರಿ ಮೂಡಿಸುವ ಆಫರ್ ಹಾಗೂ ಆಕರ್ಷಕ ಬಹುಮಾನಗಳೊಂದಿಗೆ ನಿಮಗೆ ಸಿಗಲಿದೆ ಸುನಿತಾ ಫರ್ನಿಚರ್ ನಲ್ಲಿ. ಸೌತ್ ಇಂಡಿಯಾದ ಎಲ್ಲಾ ಕಡೆ ಫ್ರೀ ಡೆಲಿವರಿ. ಹಾಗಿದ್ರೆ ನಿಮ್ಮ ಫರ್ನಿಚರ್ ಶಾಪಿಂಗ್ ಆಗಿ ಬನ್ನಿ ಕೇರಳದ ಅತಿ ದೊಡ್ಡ ಫರ್ನಿಚರ್ ಮಳಿಗೆ ಸುನಿತಾ ಫರ್ನಿಚರ್, ಉಳಿಯಿಲ್ ಇರಿಟಿ ಹಾಗೂ ತಾವಕ್ಕರ ಕಣ್ಣೂರ್.
1: ಗೋಣಿಕೊಪ್ಪಲಿನ ಲಿಯೋರಾ ಗೋಲ್ಡ್ ನ 5th ಇಯರ್ ಆನಿವರ್ಸರಿ ಆಫರ್. ಡೈಮಂಡ್ ಆಭರಣಗಳನ್ನು ಖರೀದಿಸುವಾಗ ಡೈಮಂಡ್ ವ್ಯಾಲ್ಯೂ ಮೇಲೆ 17,777 ರೂಪಾಯಿಗಳ ಡಿಸ್ಕೌಂಟ್. ಲಿಯೋರಾ ಗೋಲ್ಡ್ ಅಂಡ್ ಡೈಮಂಡ್ಸ್, ಗೋಣಿಕೊಪ್ಪಲು.
2: ಕಾಂಗರೂ ಕೇರ್ ಫರ್ಟಿಲಿಟಿ ಅವರ ವತಿಯಿಂದ ಉಚಿತ ಫಲವತ್ತತೆ ಶಿಬಿರ ಅಂದ್ರೆ ಫ್ರೀ ಫರ್ಟಿಲಿಟಿ ಕ್ಯಾಂಪ್ ಇದೆ. May 19 ಮಡಿಕೇರಿಯಲ್ಲಿ ಏರ್ಪಡಿಸಲಾಗಿದೆ. ಸ್ಥಳ ಮಡಿಕೇರಿಯ ಕೊಹಿನೂರ್ ರಸ್ತೆಯ ಪ್ರಸಾದ್ ಲಾಡ್ಜ್ ಬಿಲ್ಡಿಂಗ್ ನಲ್ಲಿರುವ ಸ್ಪಂದನ ವುಮೆನ್ಸ್ ಸ್ಪೆಷಾಲಿಟಿ ಕ್ಲಿನಿಕ್. ಸಮಯ ಬೆಳಿಗ್ಗೆ 10 ಗಂಟೆಯಿಂದ ಮಧ್ಯಾಹ್ನ 2 ಗಂಟೆಯವರೆಗೆ. ಶಿಬಿರದ ವಿಶೇಷ ಕೊಡುಗೆಗಳು: ಉಚಿತ ಸಮಾಲೋಚನೆ, IVF ಪ್ಯಾಕೇಜ್ ಮೇಲೆ 10% ರಿಯಾಯಿತಿ, ಉಚಿತ ಸಿಮೆನ್ ಅನಾಲಿಸಿಸ್ ಕೂಡ ಲಭ್ಯ, EMI ಆಯ್ಕೆ ಕೂಡ ಲಭ್ಯವಿದೆ. ಈ ಉಚಿತ ಫರ್ಟಿಲಿಟಿ ಕ್ಯಾಂಪ್ ನ ಸದುಪಯೋಗವನ್ನು ಸಾರ್ವಜನಿಕರು ಸದುಪಯೋಗಪಡಿಸಿಕೊಳ್ಳಲು ಕೋರಿದೆ. ರಿಜಿಸ್ಟ್ರೇಷನ್ ಗಾಗಿ ಕಾಲ್ ಮಾಡಿ 7996909749 ಅಥವಾ 7996909744.
3: ಮ್ಯಾಗ್ನಿಸ್ ಬಿಲ್ಡರ್ಸ್ ಪ್ರೈವೇಟ್ ಲಿಮಿಟೆಡ್, ಬಿಟ್ಟಂಗಾಲ, ವಿರಾಜಪೇಟೆ. ಇವರು ಕಟ್ಟಡ ಕಾಮಗಾರಿಗಳನ್ನು ಯಶಸ್ವಿಯಾಗಿ ಕೊಡಗು, ಬೆಂಗಳೂರು, ಚಿಕ್ಕಬಳ್ಳಾಪುರ, ದೇವನಹಳ್ಳಿ ಮುಂತಾದೆಡೆ ನಡೆಸುತ್ತಿದ್ದಾರೆ. ಮನೆ, ವಾಣಿಜ್ಯ ಕಟ್ಟಡ ಸೇರಿದಂತೆ ಯಾವುದೇ ಕಾಮಗಾರಿಗಳನ್ನು ಉತ್ತಮ ರೀತಿಯಲ್ಲಿ ಮಾಡಿಕೊಡಲಾಗುವುದು. ಸ್ಕ್ವೇರ್ ಫೀಟ್ಗೆ 1,750 ರೂಪಾಯಿಯಿಂದ 2,500 ರೂಪಾಯಿ. ಸಂಪರ್ಕಿಸಿ ಮ್ಯಾಗ್ನಿಸ್ ಬಿಲ್ಡರ್ಸ್ ಪ್ರೈವೇಟ್ ಲಿಮಿಟೆಡ್, ಬಿಟ್ಟಂಗಾಲ, ವಿರಾಜಪೇಟೆ. ಕಾಲ್ 9994076628 ಅಥವಾ 9164331020.
0: ಈ ಫೆಸ್ಟಿವಲ್ ಸೀಸನ್ ನಲ್ಲಿ ಅತಿ ಕಡಿಮೆ ಬೆಲೆಗೆ ಮನಸೂರೆಗೊಳ್ಳುವ ಫರ್ನಿಚರ್ ಗಳು, ಅಚ್ಚರಿ ಮೂಡಿಸುವ ಆಫರ್ ಹಾಗೂ ಆಕರ್ಷಕ ಬಹುಮಾನಗಳೊಂದಿಗೆ ನಿಮಗೆ ಸಿಗಲಿದೆ ಸುನಿತಾ ಫರ್ನಿಚರ್ ನಲ್ಲಿ. ಸೌತ್ ಇಂಡಿಯಾದ ಎಲ್ಲಾ ಕಡೆ ಫ್ರೀ ಡೆಲಿವರಿ. ಹಾಗಿದ್ರೆ ನಿಮ್ಮ ಫರ್ನಿಚರ್ ಶಾಪಿಂಗ್ ಆಗಿ ಬನ್ನಿ ಕೇರಳದ ಅತಿ ದೊಡ್ಡ ಫರ್ನಿಚರ್ ಮಳಿಗೆ ಸುನಿತಾ ಫರ್ನಿಚರ್, ಉಳಿಯಿಲ್ ಇರಿಟಿ ಹಾಗೂ ತಾವಕ್ಕರ ಕಣ್ಣೂರ್.
4: KVG ಕಾನೂನು ಮಹಾವಿದ್ಯಾಲಯ ಸುಳ್ಯ. ಇಲ್ಲಿ BA, LLB 5 ವರ್ಷ ಹಾಗೂ 3 ವರ್ಷಗಳ LLB ಕೋರ್ಸ್ಗಳಿಗೆ 2026-27 ಸಾಲಿಗೆ ಅಡ್ಮಿಷನ್ ಪ್ರಾರಂಭಗೊಂಡಿದೆ. ಈ ಕಾಲೇಜು ಬಾರ್ ಕೌನ್ಸಿಲ್ ಆಫ್ ಇಂಡಿಯಾದ ಅಂಗೀಕಾರ, ಕರ್ನಾಟಕ ರಾಜ್ಯ ಕಾನೂನು ವಿಶ್ವವಿದ್ಯಾಲಯದ ಸಂಯೋಜನೆ ಹಾಗೂ ಕರ್ನಾಟಕ ಸರ್ಕಾರದ ಮಾನ್ಯತೆ ಹೊಂದಿದೆ. 5 ವರ್ಷಗಳ LLB ಪದವಿ ಕೋರ್ಸ್ಗಳಿಗೆ ಸೇರ್ಪಡೆಯಾಗಲು PUC ಅಥವಾ ತತ್ಸಮಾನ ಪರೀಕ್ಷೆಯಲ್ಲಿ ಶೇಕಡ 45% ಅಂಕಗಳೊಂದಿಗೆ ತೇರ್ಗಡೆ ಹೊಂದಿರಬೇಕು. 3 ವರ್ಷಗಳ LLB ಪದವಿ ಕೋರ್ಸ್ಗಳಿಗೆ ಸೇರ್ಪಡೆಯಾಗಲು ಯಾವುದೇ ಪದವಿ ಅಥವಾ ತತ್ಸಮಾನ ಪರೀಕ್ಷೆಯಲ್ಲಿ ಶೇಕಡ 45% ಅಂಕಗಳೊಂದಿಗೆ ತೇರ್ಗಡೆ ಹೊಂದಿರಬೇಕು. ಸುಳ್ಯದ ಸುಂದರ ಪರಿಸರದಲ್ಲಿ ನಿರ್ಮಿಸಲಾದ ನೂತನ ಕಟ್ಟಡದಲ್ಲಿ ಎಲ್ಲಾ ಆಧುನಿಕ ಸೌಕರ್ಯಗಳನ್ನು ಹೊಂದಿದ್ದು ನುರಿತ ಶಿಕ್ಷಕರು, ಸುಸಜ್ಜಿತ ಗ್ರಂಥಾಲಯ, ಗಡಿಗೀಕೃತ ಗ್ರಂಥಾಲಯ, ಮಾಕ್ ಕೋರ್ಟ್ ಮತ್ತು ಭವ್ಯ ಸಭಾಂಗಣವನ್ನು ಹೊಂದಿದೆ. ಅರ್ಹ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್, ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಪ್ರತ್ಯೇಕ ಹಾಸ್ಟೆಲ್ ವ್ಯವಸ್ಥೆ. ಹೆಚ್ಚಿನ ಮಾಹಿತಿಗಾಗಿ ಕಾಲ್ ಮಾಡಿ 0825723063, ಮೊಬೈಲ್ 7353756813.
5: ವಾವ್, ನಾನು ಮನಸ್ಸಿನಲ್ಲಿ ಕಲ್ಪನೆ ಮಾಡಿದ ಚಿನ್ನಾಭರಣಗಳ ಡಿಸೈನ್ಸ್ ಎಲ್ಲ ಇಲ್ಲೇ ಇದೆ.
6: ಅದಕ್ಕೆ ತಾನೇ ಮದುವೆ ಚಿನ್ನಾಭರಣ ಖರೀದಿಸೋಕೆ ಮುಳಿಯವನ್ನೇ ಆಯ್ಕೆ ಮಾಡ್ಕೊಂಡಿದ್ದು. ಸರ್ವರ ಮನಸ್ಸನ್ನ ಅರಿತು ಅವರು ತಯಾರು ಮಾಡಿದಂತಹ ಚಿನ್ನಾಭರಣಗಳ ಡಿಸೈನ್ಸ್ ಬೇರೆಲ್ಲೂ ಸಿಗಲ್ಲ.
0: ಮುಳಿಯ ಗೋಲ್ಡನ್ ಡೈಮಂಡ್ಸ್, ಮಡಿಕೇರಿ, ಗೋಣಿಕೊಪ್ಪಲ್, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು.
7: ಕೊಡಗು ಕುಶ

0: ಅಂತ ಎರಡು ಬೆಸ್ಟ್ ಪ್ಯಾಕೇಜ್ ಗಳನ್ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಇದರಲ್ಲಿ ನಿಮಗೆ ಅನ್ಲಿಮಿಟೆಡ್ ಊಟ, ಅನ್ಲಿಮಿಟೆಡ್ ಡಾಟಾ ಅಂತ ಪ್ರತಿಯೊಂದು ಇರುತ್ತೆ. ಹೆಚ್ಚಿನ ಮಾಹಿತಿಗಾಗಿ ಈ ದೂರವಾಣಿ ಸಂಖ್ಯೆಗೆ ಸಂಪರ್ಕಿಸಿ 9591424242.
1: ವಿರಾಜಪೇಟೆ ನಗರದ ಶ್ರೀ ಮಹಾಗಣಪತಿ ದೇವಸ್ಥಾನದ ಹಿಂಭಾಗದಲ್ಲಿ ಶುಭಾರಂಭಗೊಂಡಿದೆ ಸೂರ್ಯಾಂಬಿಕಾ ವೈದ್ಯಕೀಯ ಪ್ರಯೋಗಾಲಯ. ಅತ್ಯಾಧುನಿಕ ತಂತ್ರಜ್ಞಾನದಲ್ಲಿ ಕೈಗೆಟುಕುವ ದರದಲ್ಲಿ ಎಲ್ಲಾ ತಪಾಸಣೆ, 20 ನಿಮಿಷದಲ್ಲಿ ತಪಾಸಣಾ ವರದಿ ಲಭ್ಯ. ಶುಭಾರಂಭದ ಪ್ರಯುಕ್ತ ಕೇವಲ 20 ರೂಪಾಯಿಗೆ ಬಿಪಿ ಶುಗರ್ ತಪಾಸಣೆ. ಭೇಟಿ ನೀಡಿ ಬೆಳಿಗ್ಗೆ 6 ರಿಂದ ಸಂಜೆ 6 ಗಂಟೆವರೆಗೆ. ಸೂರ್ಯಾಂಬಿಕಾ ವೈದ್ಯಕೀಯ ಪ್ರಯೋಗಾಲಯ, ಗಣಪತಿ ದೇವಸ್ಥಾನದ ಹಿಂಭಾಗ, ವಿರಾಜಪೇಟೆ.
2: ಮಂಗಲತರ ಊಟೋಪಚಾರ, ಆಳುಕಾಳು, ಶಾಸ್ತ್ರ ಪದ್ಧತಿ, ಫರ್ನಿಚರ್ ಇನ್ನತ್ತ ಎಲ್ಲ ಏರ್ಪಾಡು ಮಾಡು.

0: ಅಂತಹ ಪ್ಯಾಕೇಜ್ ವೆಡ್ಡಿಂಗ್ ವ್ಯವಸ್ಥೆಯ ಏಕೈಕ ಸಂಸ್ಥೆ ಆಂಟೂರಾ ಕೂಗ್ ವೆಡ್ಡಿಂಗ್ ಪ್ಲಾನರ್ಸ್, ಬೈಪಾಸ್ ರೋಡ್, ಗೋಣಿಕೊಪ್ಪ. ಕಾಂಟ್ಯಾಕ್ಟ್ ನೆಲ್ಲಿರ ಮಧು ತಿಮ್ಮಯ್ಯ 9591803656, ಕಾಳಿಮಾಡ ಶರತ್ 8762050292.
1: ನಮ್ ಜೊತೆ ಇದಾರೆ ಮಣಿಪಾಲ್ ಹಾಸ್ಪಿಟಲ್ ಮೈಸೂರಿನ ಸೀನಿಯರ್ ಕನ್ಸಲ್ಟೆಂಟ್ ನ್ಯೂರೋಸರ್ಜನ್ ಅಂಡ್ ಎಂಡೋವಾಸ್ಕ್ಯುಲರ್ ಸರ್ಜನ್ ಆಗಿರುವ ಡಾಕ್ಟರ್ ಮಕ್ಸೂದ್ ಅಹಮದ್ ಅವರು. ಡಾಕ್ಟರ್, ಒಬ್ಬ ಕಾಮನ್ ವ್ಯಕ್ತಿಗೆ ಸ್ಟ್ರೋಕ್ ಆಗ್ತಿದೆ ಅಂತ ಮೊದಲ ಐಡೆಂಟಿಫೈ ಮಾಡಕ್ಕಾಗತ್ತಾ?
2: ಬಿ ಫಾಸ್ಟ್ ಅಂತ ಹೇಳ್ಬಿಟ್ಟು ಅದರಲ್ಲಿ ಬಿ ಈಸ್ ಫಾರ್ ಬ್ಯಾಲೆನ್ಸ್, ಅಂದ್ರೆ ಎತ್ತಿಕ್ಕಿದ್ದಂಗೆ ನಡೀಲಿ ತೂರಾಡ್ಲಿಕ್ಕೆ ಸ್ಟಾರ್ಟ್ ಆದ, ಎಲ್ಲೋ ಹೋದ್ರೆ ಎಲ್ಲೋ ಹೋದಂಗ ಆಗುತ್ತೆ. ಎರಡನೇದು ಏನಪ್ಪಾ ಅಂದ್ರೆ ಕಣ್ಣು, ಇಂದ ಕಣ್ಣು ಮಂಜಾಯ್ತು, ಕಾಣಲೇ ಇಲ್ಲ. ಮೂರನೇದು ಎಫ್ ಅಂದ್ರೆ ಫೇಸ್, ಅಂದ್ರೆ ಮಕ್ಕದ್ದು ಒಂದು ಕಡೆ ಎಳ್ಕೊಂಡ್ಬಿಟ್ಟಿದ್ದೆ, ನೋಡಿದ್ರೆ ಏನಪ್ಪಾ ಇದು ಮಕ ಒಂದ್ ಕಡೆ ಹೋಗ್ಬಿಟ್ಟಿದೆ ಅಂತ ಹೇಳ್ತಾರೆ. ಎ ಅಂದ್ರೆ ಆರ್ಮ್, ಅಂದ್ರೆ ಕೈ ಇದ್ದಕ್ಕಿದ್ದಂಗೆ ಬಿದ್ದೋಯ್ತು. ಎಸ್ ಬಂದು ಸ್ಪೀಚ್, ಸ್ಪೀಚ್ ಅಂದ್ರೆ ಮಾತು ದೊದ್ಲು ಹೋಗೋದು. ಇದ್ರಲ್ಲಿ ಯಾವುದೇ ಆದ್ರೂ ಕೂಡ ಟೈಮ್, ಅಂದ್ರೆ ಲಾಸ್ಟ್ ಇಸ್ ಟಿ, ಟೈಮ್ ಇಸ್ ವೆರಿ ಇಂಪಾರ್ಟೆಂಟ್, ಆಕ್ಟ್ ವಿಥೌಟ್ ಡಿಲೇ. ಸೊ ಬಿ ಫಾಸ್ಟ್ ರೂಲ್.
3: ದಿಸ್ ಇನ್ಫಾರ್ಮೇಶನ್ ಇಸ್ ಬ್ರಾಟ್ ಟು ಯು ಬೈ ಮಣಿಪಾಲ್ ಹಾಸ್ಪಿಟಲ್ ಮೈಸೂರು. ಲೈಫ್ಸ್ ಆನ್. ಫಾರ್ ಎನಿ ಹೆಲ್ತ್ ಎಮರ್ಜೆನ್ಸಿ ಕಾಲ್ 0821255000. ಸೇವ್ ದ ನಂಬರ್, ಸೇವ್ ದ ಲೈಫ್.
4: ಸರ್ವರನ್ನು ಬೆರಗುಗೊಳಿಸುವ ಡಿಸೈನ್ಸ್ ನಲ್ಲಿ ಡೈಮಂಡ್ ಆಭರಣಗಳಿಗಾಗಿ ಲಿಯೋರಾ ಡೈಮಂಡ್ಸ್, ಕುಶಾಲ್ ನಗರ್, ಕೋಣಿಕೊಪ್ಪಲು, ಪಿರಿಯಾಪಟ್ಟಣ.
5: ಎಫ್ಎಂ 103.1 ಮೆಗಾಹೆರ್ಟ್ಸ್ ಕಂಪನಾಂಕದಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಈಗ ಸಮಯ 7:27:45. ಪ್ರಕಟಣೆಗಳು. 2026-27 ಸಾಲಿಗೆ ಅಲ್ಪಸಂಖ್ಯಾತರ ಮೊರಾರ್ಜಿ ದೇಸಾಯಿ ವಸತಿ ಶಾಲೆ ಪೆರಂಬಾಡಿ ವಿರಾಜಪೇಟೆ, ಡಾ ಎಪಿಜೆ ಅಬ್ದುಲ್ ಕಲಾಂ ವಸತಿ ಶಾಲೆ ಕೊಡ್ಲಿಪೇಟೆ, ಮೌಲಾನಾ ಆಜಾದ್ ಮಾದರಿ ಶಾಲೆ ಕುಶಾಲನಗರ ಮತ್ತು ಮಡಿಕೇರಿ. ಇಲ್ಲಿಗೆ 2026-27 ಸಾಲಿಗೆ 6ನೇ ತರಗತಿಯಿಂದ 10ನೇ ತರಗತಿಯವರೆಗೆ ರಾಜ್ಯ ಪಠ್ಯಕ್ರಮ ಬೋಧಿಸಲು ಕನ್ನಡ, ಆಂಗ್ಲ, ಹಿಂದಿ, ಗಣಿತ, ಸಮಾಜ ವಿಜ್ಞಾನ, ವಿಜ್ಞಾನ, ಗಣಕಯಂತ್ರ, ಸ್ಟಾಫ್ ನರ್ಸ್, ದೈಹಿಕ ಶಿಕ್ಷಣ, ಈ ವಿಷಯಗಳಲ್ಲಿ ಪದವಿ ಪಡೆದ ಅರ್ಹ ಅಭ್ಯರ್ಥಿಗಳು ಅರ್ಜಿಗಳನ್ನು ಸಲ್ಲಿಸಬಹುದು. ಅರ್ಜಿ ನಮೂನೆಯನ್ನು ಭರ್ತಿ ಮಾಡಿ ಅರ್ಜಿಯೊಂದಿಗೆ ದೃಢೀಕೃತ ದಾಖಲೆಗಳನ್ನು ಇದೇ ತಿಂಗಳ 19ರಂದು, ಅಂದರೆ ನಾಳೆ 5 ಗಂಟೆಯ ಒಳಗಾಗಿ ಜಿಲ್ಲಾ ಕಚೇರಿ, ಅಲ್ಪಸಂಖ್ಯಾತರ ಕಲ್ಯಾಣ, ಮೌಲಾನಾ ಆಜಾದ್ ಭವನ ಇಲ್ಲಿಗೆ ಸಲ್ಲಿಸಲು ಪ್ರಕಟಣೆಯಲ್ಲಿ ಸೂಚಿಸಲಾಗಿದೆ. ಗಮನಿಸಿ, ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಇದೇ ತಿಂಗಳ 19ನೆಯ ತಾರೀಖು. ವಿಕಲಚೇತನರ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆಯ ವತಿಯಿಂದ ಕೊಡಗು ಜಿಲ್ಲೆಯಲ್ಲಿ ಜಿಲ್ಲಾ ಅಂಗವಿಕಲರ ಪುನರ್ವಸತಿ ಕೇಂದ್ರವನ್ನು ಪ್ರಾರಂಭಿಸುವ ಸಲುವಾಗಿ ನೋಂದಾಯಿತ ಸ್ವಯಂ ಸೇವಾ ಸಂಸ್ಥೆಗಳಿಂದ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ಅರ್ಜಿಗಳನ್ನು ಜಿಲ್ಲಾ ಅಂಗವಿಕಲರ ಕಲ್ಯಾಣಾಧಿಕಾರಿಗಳ ಕಚೇರಿ, ವಿಕಲಚೇತನರ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ ಮಡಿಕೇರಿ ಇಲ್ಲಿಂದ ಕಚೇರಿಯ ವೇಳೆಯಲ್ಲಿ ಪಡೆದುಕೊಂಡು ಭರ್ತಿ ಮಾಡಿದ ಅರ್ಜಿಗಳನ್ನು 1ನೇ ತಾರೀಖಿನ ಒಳಗಾಗಿ ಜಿಲ್ಲಾ ಅಂಗವಿಕಲರ ಕಲ್ಯಾಣಾಧಿಕಾರಿಗಳ ಕಚೇರಿ, ವಿಕಲಚೇತನರ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ ಚೈನ್ ಗೇಟ್ ಹತ್ತಿರ ಮೈಸೂರು ರಸ್ತೆ, ಮಡಿಕೇರಿ, ಕೊಡಗು ಜಿಲ್ಲೆ ಇಲ್ಲಿಗೆ ಸಲ್ಲಿಸಬೇಕಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಕಚೇರಿಯ ದೂರವಾಣಿ ಸಂಖ್ಯೆ 0827229582. ದೂರವಾಣಿ ಸಂಖ್ಯೆ ಮತ್ತೊಮ್ಮೆ 0827229582. 9 ಈ ಸಂಖ್ಯೆಯನ್ನು ಸಂಪರ್ಕಿಸಬಹುದು.

0: ಲಲಿತ ಕಲೆಗಳಲ್ಲಿ ಸಂಗೀತ ಎಲ್ಲರ ಹೃದಯಕ್ಕೂ ಆಹ್ಲಾದವನ್ನು ಉಂಟು ಮಾಡುವ ಕಲೆ. ಸಂಗೀತದ ಭಾಷೆ ಹೃದಯದ ಭಾಷೆ, ವಿಶ್ವಭಾಷೆ.
1: ಗಜವದನ ಬೇಡುವೆ, ಗಜವದನ ಬೇಡುವೆ.
2: ಸಂಗೀತದ ಕುರಿತು ಕವಿ ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆಯವರು ಹೀಗೆಂದಿದ್ದಾರೆ: ಇದು ಅಲ್ಲೋ ಬರೆದೇ ಗಾನ, ಪಂಚಾಮೃತದ ಪಾನ.

ಸಂಗೀತಗಾರ ಹಾಗೂ ಸಂಗೀತ ಪ್ರಿಯ ನಾದೋಪಾಸಕ. ಸಂಗೀತದ ಕಲಿಕೆ ಒಂದು ತಪಸ್ಸು. ಕವಿ ಬೇಂದ್ರೆ ಹೇಳುವಂತೆ, ಜಗದ ಸಂತೆಯ ಚಿಂತೆ ಕಳಚಿ ಬೀಳಲು ಬೇಕು ಸಂಗೀತ.

ಮನುಷ್ಯನ ಅತ್ಯುನ್ನತ ಭಾವನೆಗಳಿಗೆ ವಾಹಕವಾಗುವುದು ಸಂಗೀತ. ಅದು ಬದುಕಿನ ಕಷ್ಟಗಳನ್ನು ಕ್ಷಣಕಾಲವಾದರೂ ಮರೆಸಿ ಸಮಾಧಾನ ನೀಡುವುದು. ಇದು ವಿದ್ವಾನ್ ಟಿ ಚೌಡಯ್ಯ ಅವರು ಹೇಳಿರುವ

0: ಪರಿಶುದ್ಧವಾದ ಸಂಗೀತವನ್ನು ಜನರಿಗೆ ಯಶಸ್ವಿಯಾಗಿ ತಲುಪಿಸುವುದು ಕಲಾವಿದನ ಮುಖ್ಯ ಕರ್ತವ್ಯ ಎಂದಿದ್ದಾರೆ ವೀಣೆ ದೊರೆಸ್ವಾಮಿ ಅಯ್ಯಂಗಾರ್.
1: ಸರಿಗಮ ಪದನ್ನಿ ವರಸತ ಸ್ವರ ವಿದ್ಯಾಲೋಲ.
2: ಸಂಗೀತ ಹೃದಯವನ್ನ ಮುಟ್ಟುವ, ಎದೆಯ ಭಾರವನ್ನ ಹಗುರಾಗಿಸುವ ಕಲೆ. ಮಾನವ ಸಂಸ್ಕೃತಿಯ ಅತ್ಯುನ್ನತ ಕಾಣಿಕೆ ಸಂಗೀತ.

ಕೇಳುಗರೇ, ಇಂದು ಸಂಜೆ 5 ಗಂಟೆಗೆ ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಮಹಿಳಾ ಲೋಕ ಕಾರ್ಯಕ್ರಮದಲ್ಲಿ ಪತ್ರಕಾರಂಜಿ, ಕೇಳುಗರ ಪತ್ರಗಳನ್ನು ಆಧರಿಸಿದ ಕಾರ್ಯಕ್ರಮ ಪ್ರಸಾರವಾಗಲಿದೆ. ವಿಷಯ, ಈಗ ಬೇಸಿಗೆ ರಜೆ, ಈ ಸಂದರ್ಭದಲ್ಲಿ ನಿಮ್ಮ ಮನೆಗೆ ಬರುವ ಅತಿಥಿಗಳನ್ನು ಹೇಗೆ ಸತ್ಕರಿಸುತ್ತೀರಿ ಹಾಗೂ ಮಕ್ಕಳನ್ನು ಚಟುವಟಿಕೆಯಿಂದಿರಿಸಲು ಏನೆಲ್ಲ ಕ್ರಮ ಕೈಗೊಳ್ಳುತ್ತೀರಿ? ಎಫ್ಎಂ 103.1 ಮೆಗಾಹೆಡ್ಸ್ ಕಂಪನಾಂಕದಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 7:34 ನಿಮಿಷಗಳಾಗಲಿವೆ. ನಮ್ಮ ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ.

0: ಆಕಾಶವಾಣಿ ಸಮಯ 7:34:20 ಇದೀಗ ಒಂದು ಪ್ರಕಟಣೆ, ನಂತರ 7:35 ಸರಿಯಾಗಿ ಕನ್ನಡದಲ್ಲಿ ರಾಷ್ಟ್ರೀಯ ವಾರ್ತೆಗಳು.
1: ನೀನಳಿವೆ ನಮ್ಮೆಲುಬುಗಳ ಮೇಲೆ ಮೂಡುವುದು ಮೂಡುವುದು ಭಾರತದ ಲೀಲೆ.
0: ಗಡಿಗಳನ್ನು ರಕ್ಷಿಸಿ ಯೋಧರು ನಮ್ಮನ್ನು ಕಾಯುತ್ತಾರೆ. ಚಳಿ, ಮಳೆ, ಬಿಸಿಲು, ಮರಳುಗಾಡು, ಹಿಮಪಾತ ಲೆಕ್ಕಿಸದೆ ನಿಂತ ಯೋಧರ ದೇಶ ಸೇವೆ ಪೂಜನೀಯ ಹಾಗೂ ಅನುಕರಣೀಯ. ನಮಗೆಲ್ಲ ನಮ್ಮದೊಂದೇ ಮನೆಯಾದರೆ ಯೋಧರಿಗೆ ಇಡೀ ದೇಶವೇ ಒಂದು ಮನೆ. ಯೋಧರ ತ್ಯಾಗ ಬಲಿದಾನಗಳಿಗೆ ನಮ್ಮದೊಂದು ನಮನವಿರಲಿ. ಯೋಧ ಸಂತತಿ ಬೆಳೆಯ

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಶ್ರೀಲಕ್ಷ್ಮಿ. ಮುಖ್ಯಾಂಶಗಳು: ಭಾರತ ಸ್ವೀಡನ್ ದ್ವಿಪಕ್ಷೀಯ ಸಂಬಂಧ ಕಾರ್ಯತಂತ್ರದ ಪಾಲುದಾರಿಕೆಯಾಗಿ ಉನ್ನತೀಕರಣ, ಪ್ರಧಾನಿಯವರಿಗೆ ಸ್ವೀಡನ್ನ ಅತ್ಯುನ್ನತ ಗೌರವ. 79ನೇ ವಿಶ್ವ ಆರೋಗ್ಯ ಸಭೆ ಜಿನಿವಾದಲ್ಲಿ ಇಂದಿನಿಂದ ಆರಂಭ, ಕೇಂದ್ರ ಆರೋಗ್ಯ ಸಚಿವ ಜೆಪಿ ನಡ್ಡಾ ಭಾಗಿ. ಯುಎಇ ಅಣುಸ್ಥಾವರದ ಮೇಲಿನ ದಾಳಿಗೆ ಭಾರತ ತೀವ್ರ ಕಳವಳ, ರಾಜತಾಂತ್ರಿಕ ಮಾರ್ಗ ಅನುಸರಣೆಗೆ ಕರೆ. ಕೇರಳದ ನೂತನ ಮುಖ್ಯಮಂತ್ರಿಯಾಗಿ ಇಂದು ವಿಡಿ ಸತೀಶನ್ ಪ್ರಮಾಣವಚನ ಸ್ವೀಕಾರ. ಹಾಗೂ ಏಷ್ಯನ್ ವೇಟ್ ಲಿಫ್ಟಿಂಗ್ ಚಾಂಪಿಯನ್ಶಿಪ್ 10 ಪದಕ ಮುಡಿಗೇರಿಸಿಕೊಂಡ ಭಾರತ. ವಾರ್ತೆಗಳ ವಿವರ: 2 ದಿನಗಳ ಅಧಿಕೃತ ಪ್ರವಾಸಕ್ಕಾಗಿ ಸ್ವೀಡನ್ಗೆ ತೆರಳಿರುವ ಪ್ರಧಾನಿ ನರೇಂದ್ರ ಮೋದಿ ನಿನ್ನೆ ರಾತ್ರಿ ಸ್ವೀಡನ್ ಪ್ರಧಾನಿ ಉಲ್ಫ್ ಕ್ರಿಸ್ಟರ್ಸನ್ ಅವರೊಂದಿಗೆ ಉನ್ನತ ಮಟ್ಟದ ದ್ವಿಪಕ್ಷೀಯ

0: ಪಕ್ಷೀಯ ಮಾತುಕತೆ ನಡೆಸಿದರು. ಉಭಯ ದೇಶಗಳ ಬಾಂಧವ್ಯ ವೃದ್ಧಿ ಹಾಗೂ ದೂರದೃಷ್ಟಿಯ ನಾಯಕತ್ವವನ್ನು ಶ್ಲಾಘಿಸಿ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಸ್ವೀಡನ್ನ ಅತ್ಯುನ್ನತ ಗೌರವವಾದ ರಾಯಲ್ ಆರ್ಡರ್ ಆಫ್ ದ ಪೋಲಾರ್ ಸ್ಟಾರ್ ಡಿಗ್ರಿ ಕಮಾಂಡರ್ ಗ್ರ್ಯಾಂಡ್ ಕ್ರಾಸ್ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಯಿತು. ಇದು ಪ್ರಧಾನಿಯವರಿಗೆ ಸಂದ 31ನೇ ಅಂತಾರಾಷ್ಟೀಯ ಗೌರವವಾಗಿದೆ. ಈ ಐತಿಹಾಸಿಕ ಭೇಟಿಯ ವೇಳೆ ಉಭಯ ನಾಯಕರು ಭಾರತ ಸ್ವೀಡನ್ ನಡುವಿನ ಬಾಂಧವ್ಯವನ್ನು ಕಾರ್ಯತಂತ್ರದ ಪಾಲುದಾರಿಕೆ ಮಟ್ಟಕ್ಕೆ ಕೊಂಡೊಯ್ಯಲು ಒಪ್ಪಂದ ಮಾಡಿಕೊಂಡಿದ್ದು ವ್ಯಾಪಾರ, ಹೂಡಿಕೆ, ರಕ್ಷಣೆ ಮತ್ತು ತಂತ್ರಜ್ಞಾನ ಕ್ಷೇತ್ರಗಳಲ್ಲಿ ಸಹಕಾರವನ್ನು ಮತ್ತಷ್ಟು ಬಲಪಡಿಸಲು ನಿರ್ಧರಿಸಿದರು. ಮುಂದಿನ 5 ವರ್ಷಗಳಲ್ಲಿ ಉಭಯ ದೇಶಗಳ ನಡುವಿನ ಆರ್ಥಿಕ ವಿನಿಮಯವನ್ನು ದ್ವಿಗುಣಗೊಳಿಸುವ ಗುರಿಯೊಂದಿಗೆ 2026-2030 ಜಂಟಿ ಕ್ರಿಯಾ ಯೋಜನೆಯನ್ನು ಅಳವಡಿಸಿಕೊಳ್ಳಲಾಯಿತು. ಸ್ವೀಡನ್ನ ಉದ್ಯಮ ಪ್ರಮುಖರನ್ನು ಉದ್ದೇಶಿಸಿ ಮಾತನಾಡಿದ ಪ್ರಧಾನಿ, ಭಾರತದ ಹಸಿರು ಜಲಜನಕ ಮತ್ತು ನಿರ್ಣಾಯಕ ಖನಿಜಗಳ ಮಿಷನ್ ಅಡಿಯಲ್ಲಿ ಹೂಡಿಕೆ ಮಾಡುವಂತೆ ಆಹ್ವಾನ ನೀಡಿದರು. ತಂತ್ರಜ್ಞಾನ ಕ್ಷೇತ್ರದಲ್ಲಿ ಕ್ರಾಂತಿಕಾರಕ ಬದಲಾವಣೆಗಾಗಿ ಜಂಟಿ ಆವಿಷ್ಕಾರ ಪಾಲುದಾರಿಕೆ 2.0 ಅನ್ನು ಪ್ರಾರಂಭಿಸಲಾಯಿತು ಮತ್ತು ಎಐ, 6G ಹಾಗೂ ಕ್ವಾಂಟಮ್ ಕಂಪ್ಯೂಟಿಂಗ್ ಕುರಿತು ಸಂಶೋಧನೆ ನಡೆಸಲು ಜಂಟಿ ವರ್ಚುವಲ್ ವಿಜ್ಞಾನ ಮತ್ತು ತಂತ್ರಜ್ಞಾನ ಕೇಂದ್ರವನ್ನು ಸ್ಥಾಪಿಸಲು ಸಮ್ಮತಿಸಲಾಯಿತು. ರಕ್ಷಣಾ ಕ್ಷೇತ್ರದಲ್ಲಿ ಸ್ವೀಡನ್ ಕಂಪನಿಗಳು ಭಾರತದ ರಕ್ಷಣಾ ಉತ್ಪಾದನಾ ಕಾರಿಡಾರ್ಗಳಲ್ಲಿ ದೀರ್ಘಕಾಲೀನ ಹೂಡಿಕೆ ಮಾಡಲು ಮುಂದಾಗಿವೆ. ಇನ್ನು ಸಾಂಸ್ಕೃತಿಕ ಬಾಂಧವ್ಯದ ಭಾಗವಾಗಿ ರವೀಂದ್ರನಾಥ್ ಟಾಗೋರ್ ಅವರು ಸ್ವೀಡನ್ಗೆ ಭೇಟಿ ನೀಡಿದ ಶತಮಾನೋತ್ಸವದ ನೆನಪಿಗಾಗಿ ಟಾಗೋರ್ ಸ್ವೀಡನ್ ಉಪನ್ಯಾಸ ಸರಣಿಯನ್ನು ಪ್ರಾರಂಭಿಸಿ ಐತಿಹಾಸಿಕ ಹಸ್ತಪ್ರತಿಗಳನ್ನು ವಿನಿಮಯ ಮಾಡಿಕೊಳ್ಳಲಾಯಿತು. ಯುರೋಪಿಯನ್ ಕಮಿಷನ್ ಅಧ್ಯಕ್ಷೆ ಉರ್ಸುಲಾ ವಾನ್ ಡೇರ್ ಲೆಯಾನ್ ಅವರ ಉಪಸ್ಥಿತಿಯಲ್ಲಿ ಭಾರತ ಐರೋಪ್ಯ ಒಕ್ಕೂಟ ಮುಕ್ತ ವ್ಯಾಪಾರ ಒಪ್ಪಂದಕ್ಕೆ ಮತ್ತಷ್ಟು ವೇಗ ನೀಡಲಾಯಿತು. ತಮ್ಮ 5 ರಾಷ್ಟಗಳ ವಿದೇಶಿ ಪ್ರವಾಸದ 4 ಚರಣದ ಭಾಗವಾಗಿ ಪ್ರಧಾನಿ ನರೇಂದ್ರ ಮೋದಿ ಇಂದು ನಾರ್ವೆಗೆ ಭೇಟಿ ನೀಡಲಿದ್ದಾರೆ. ಇದು ಪ್ರಧಾನಿ ಮೋದಿಯವರ ಮೊದಲ ನಾರ್ವೆ ಪ್ರವಾಸವಾಗಿದ್ದು, ಕಳೆದ 43 ವರ್ಷಗಳಲ್ಲಿ ಭಾರತದ ಪ್ರಧಾನಿಯೊಬ್ಬರು ಆ ದೇಶಕ್ಕೆ ನೀಡುತ್ತಿರುವ ಮೊದಲ ಭೇಟಿಯಾಗಿದೆ. ಈ ಪ್ರವಾಸದ ಅವಧಿಯಲ್ಲಿ ಪ್ರಧಾನಿಯವರು ಅಲ್ಲಿನ ರಾಜ 5ನೇ ಹರಾಲ್ಡ್ ಮತ್ತು ರಾಣಿ ಸೋಂಜಾ ಅವರನ್ನು ಭೇಟಿಯಾಗಲಿದ್ದಾರೆ ಹಾಗೂ ನಾರ್ವೆ ಪ್ರಧಾನಿ ಜೋನಸ್ ಗಹಾರ್ ಸ್ಟೋರ್ ಅವರೊಂದಿಗೆ ಉನ್ನತ ಮಟ್ಟದ ದ್ವಿಪಕ್ಷೀಯ ಮಾತುಕತೆ ನಡೆಸಲಿದ್ದಾರೆ. ಇದರ ಜೊತೆಗೆ ಉಭಯ ದೇಶಗಳ ಪ್ರಧಾನಿಗಳು ಜಂಟಿಯಾಗಿ ಭಾರತ ನಾರ್ವೆ ಉದ್ಯಮ ಮತ್ತು ಸಂಶೋಧನಾ ಶೃಂಗಸಭೆಯನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ. ನಾಳೆ 3ನೇ ಭಾರತ ನಾರ್ಡಿಕ್ ಶೃಂಗಸಭೆ ಜರುಗಲಿದ್ದು, ಇದರಲ್ಲಿ ಪ್ರಧಾನಿ ಮೋದಿ ಅವರೊಂದಿಗೆ ನಾರ್ವೆ ಪ್ರಧಾನಿ ಜೋನಸ್ ಗಹಾರ್ ಸ್ಟೋರ್, ಡೆನ್ಮಾರ್ಕ್ ಪ್ರಧಾನಿ ಮೆಟ್ಟೆ ಫೆಡ್ರಿಕ್ಸನ್, ಫಿನ್ಲ್ಯಾಂಡ್ ಪ್ರಧಾನಿ ಪೆಟೀರಿ ಓರ್ಪೋ, ಐಸ್ಲ್ಯಾಂಡ್ ಪ್ರಧಾನಿ ಕ್ರಿಸ್ಟೋರ್ ಫ್ರಾಸ್ಟೋಲ್ ಡಿಟರ್ ಮತ್ತು ಸ್ವೀಡನ್ ಪ್ರಧಾನಿ ಉಲ್ಫ್ ಕ್ರಿಸ್ಟರ್ಸನ್ ಭಾಗವಹಿಸಲಿದ್ದಾರೆ. ಈ ಉನ್ನತ ಮಟ್ಟದ ಶೃಂಗಸಭೆಯು ತಂತ್ರಜ್ಞಾನ, ಆವಿಷ್ಕಾರ, ಹಸಿರು ಇಂಧನ ಪರಿವರ್ತನೆ, ಸುಸ್ಥಿರ ಅಭಿವೃದ್ಧಿ, ರಕ್ಷಣೆ, ಬಾಹ್ಯಾಕಾಶ ಮತ್ತು ಆರ್ಕ್ಟಿಕ್ ಸಂಶೋಧನಾ ವಲಯಗಳಲ್ಲಿ ಭಾರತ ಹಾಗೂ ನಾರ್ಡಿಕ್ ರಾಷ್ಟಗಳ ನಡುವಿನ ಬಾಂಧವ್ಯಕ್ಕೆ ಕಾರ್ಯತಂತ್ರದ ಹೊಸ ಆಯಾಮವನ್ನು ನೀಡಲಿದೆ. ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವ ಜಗತ್ ಪ್ರಕಾಶ್ ನಡ್ಡಾ ಅವರು 79ನೇ ವಿಶ್ವ ಆರೋಗ್ಯ ಸಭೆಯಲ್ಲಿ ಭಾಗವಹಿಸಲು ಸ್ವಿಜರ್ಲ್ಯಾಂಡ್ಗೆ ತೆರಳಿದ್ದಾರೆ. 6 ದಿನಗಳ ಈ ಕಾರ್ಯಕ್ರಮ ಇಂದು ಜಿನೀವಾದಲ್ಲಿ ಆರಂಭವಾಗಲಿದೆ. ಸಾಮಾಜಿಕ ಮಾಧ್ಯಮದಲ್ಲಿ ಮಾಹಿತಿ ಹಂಚಿಕೊಂಡಿರುವ ಅವರು, ಈ ವರ್ಷದ ಘೋಷವಾಕ್ಯ ಜಾಗತಿಕ ಆರೋಗ್ಯವನ್ನು ಮರುರೂಪಿಸುವುದು, ಹಂಚಿಕೆಯ ಜವಾಬ್ದಾರಿ, ಜಾಗತಿಕ ಆರೋಗ್ಯ ಸವಾಲುಗಳನ್ನು ಎದುರಿಸುವಲ್ಲಿ ಸಾಮೂಹಿಕ ಕ್ರಮದ ಮಹತ್ವ ಎಂಬುದಾಗಿದೆ ಎಂದು ತಿಳಿಸಿದ್ದಾರೆ. ಈ ಸಭೆಯಲ್ಲಿ 165ಕ್ಕೂ ಹೆಚ್ಚು ದೇಶಗಳ ಆರೋಗ್ಯ ಸಚಿವರು, ಗಣ್ಯರು ಮತ್ತು ಸಾರ್ವಜನಿಕ ಆರೋಗ್ಯ ತಜ್ಞರು ಪಾಲ್ಗೊಳ್ಳಲಿದ್ದಾರೆ. ಈ ಸಭೆ ಹೆಚ್ಚು ಸಮಗ್ರ ಮತ್ತು ಸುಸ್ಥಿರ ಆರೋಗ್ಯ ವ್ಯವಸ್ಥೆಗಳನ್ನು ನಿರ್ಮಿಸುವಡೆಗೆ ಹಂಚಿಕೆಯ ಜಾಗತಿಕ ಬದ್ಧತೆಯನ್ನು ಪುನರುಚ್ಚರಿಸುತ್ತದೆ ಎಂದು ಸಚಿವರು ಹೇಳಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಯುಎಇಯ ಬರಾಕ ಪರಮಾಣು ವಿದ್ಯುತ್ ಸ್ಥಾವರವನ್ನು ಗುರಿಯಾಗಿ

0: ಸಿಕೊಂಡು ನಡೆಸಿರುವ ದಾಳಿಯ ಕುರಿತು ಭಾರತ ತೀವ್ರ ಕಳವಳ ವ್ಯಕ್ತಪಡಿಸಿದ್ದಾರೆ. ಈ ಕುರಿತು ಹೇಳಿಕೆ ಬಿಡುಗಡೆಗೊಳಿಸಿರುವ ವಿದೇಶಾಂಗ ಸಚಿವಾಲಯ, ಇಂತಹ ಪ್ರಚೋದನಾತ್ಮಕ ಕ್ರಮಗಳು ಸ್ವೀಕಾರಾರ್ಹವಲ್ಲ, ಇವು ಪ್ರಾದೇಶಿಕ ಪರಿಸ್ಥಿತಿಯನ್ನು ಮತ್ತಷ್ಟು ಅಪಾಯಕಾರಿಗೊಳಿಸುತ್ತದೆ ಎಂದು ಆತಂಕ ವ್ಯಕ್ತಪಡಿಸಿದ್ದು, ಮಾತುಕತೆ ಹಾಗೂ ರಾಜತಾಂತ್ರಿಕ ಮಾರ್ಗಗಳನ್ನು ಅನುಸರಿಸುವಂತೆ ಕರೆ ನೀಡಿದೆ. ಕಾಂಗ್ರೆಸ್ ನಾಯಕ ವಿಡಿ ಸತೀಶನ್ ಅವರು ಇಂದು ಕೇರಳದ ನೂತನ ಮುಖ್ಯಮಂತ್ರಿಯಾಗಿ ಅಧಿಕಾರ ಸ್ವೀಕರಿಸಲಿದ್ದಾರೆ. ಪ್ರಮಾಣವಚನ ಸ್ವೀಕಾರ ಸಮಾರಂಭಕ್ಕೂ ಮುನ್ನ ನಿಯೋಜಿತ ಮುಖ್ಯಮಂತ್ರಿಗಳು ನಿನ್ನೆ ಸಂಜೆ 21 ಸದಸ್ಯರ ಯುನೈಟೆಡ್ ಡೆಮಾಕ್ರೆಟಿಕ್ ಫ್ರಂಟ್ ಯುಡಿಎಫ್ ಸಚಿವ ಸಂಪುಟದ ಪಟ್ಟಿಯನ್ನು ಅಧಿಕೃತವಾಗಿ ಪ್ರಕಟಿಸಿದ್ದಾರೆ. ಈ ಬಾರಿಯ ಸಂಪುಟದ ಒಟ್ಟು 21 ಸಚಿವರ ಪೈಕಿ ಮುಖ್ಯಮಂತ್ರಿ ಸತೀಶನ್ ಒಳಗೊಂಡಂತೆ 14 ಮಂದಿ ಪ್ರಥಮ ಬಾರಿಗೆ ಸಚಿವರಾಗುತ್ತಿರುವವರಿಗೆ ಅವಕಾಶ ಕಲ್ಪಿಸಿರುವುದು ವಿಶೇಷವಾಗಿದೆ. ರಾಜ್ಯಪಾಲ ರಾಜೇಂದ್ರ ಅರ್ಲೇಕರ್ ಅಧಿಕಾರ ಮತ್ತು ಪ್ರಮಾಣವಚನ ಬೋಧಿಸಲಿದ್ದಾರೆ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು 2 ದಿನಗಳ ಛತ್ತೀಸ್ಗಢ ಭೇಟಿಗಾಗಿ ನಿನ್ನೆ ಸಂಜೆ ರಾಯ್ಪುರಕ್ಕೆ ತೆರಳಿದರು. ಛತ್ತೀಸ್ಗಢ ಭೇಟಿ ಸಂದರ್ಭದಲ್ಲಿ ಅವರು ಬಸ್ತಾರ್ನಲ್ಲಿ ಹಲವಾರು ಕಾರ್ಯಕ್ರಮಗಳಲ್ಲಿ ಭಾಗವಹಿಸಲಿದ್ದಾರೆ. ಇಂದು ಬೆಳಗ್ಗೆ ರಾಯ್ಪುರದಲ್ಲಿ ತುರ್ತು ಪ್ರತಿಕ್ರಿಯೆ ಸೇವೆ ಡಯಲ್ 112 ಅಡಿಯಲ್ಲಿ ಹೊಸ ವಾಹನಗಳಿಗೆ ಹಸಿರು ನಿಶಾನೆ ತೋರಲಿದ್ದಾರೆ. ನಂತರ ಅವರು ಬಸ್ತಾರ್ಗೆ ಪ್ರಯಾಣಿಸಿ ಜಿಲ್ಲೆಯ ನೇತನಾರ್ ಗ್ರಾಮದಲ್ಲಿ ಸಾರ್ವಜನಿಕ ಅನುಕೂಲ ಕೇಂದ್ರವನ್ನು ಉದ್ಘಾಟಿಸಲಿದ್ದಾರೆ. ಮೇ 19 ಕೇಂದ್ರ ಗೃಹ ಸಚಿವರು ಜಗತ್ಪುರದಲ್ಲಿ ಕೇಂದ್ರ ವಲಯದ ಮಂಡಳಿಯ 26ನೇ ಸಭೆಯ ಅಧ್ಯಕ್ಷತೆ ವಹಿಸಲಿದ್ದಾರೆ. ಛತ್ತೀಸ್ಗಢವನ್ನು ನಕ್ಸಲ್ ಮುಕ್ತ ಎಂದು ಘೋಷಿಸಿದ ನಂತರ ಸಚಿವ ಅಮಿತ್ ಶಾ ಅವರ ಮೊದಲ ರಾಜ್ಯ ಭೇಟಿ ಇದಾಗಿದೆ. ಉತ್ತರ ಪ್ರದೇಶ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಕಳೆದ ಮೇ 10 ನಡೆದ ಸಂಪುಟ ವಿಸ್ತರಣೆಯಲ್ಲಿ ನೂತನವಾಗಿ ಸೇರ್ಪಡೆಗೊಂಡ ಹಾಗೂ ಬಡ್ತಿ ಪಡೆದ ಸಚಿವರಿಗೆ ಇಲಾಖೆಗಳನ್ನು ಹಂಚಿಕೆ ಮಾಡಿದ್ದಾರೆ. ನೂತನ ಸಂಪುಟ ಸಚಿವರ ಪೈಕಿ ಬಿಜೆಪಿ ಮಾಜಿ ರಾಜ್ಯ ಅಧ್ಯಕ್ಷ ಭೂಪೇಂದ್ರ ಚೌಧರಿ ಅವರಿಗೆ ಅತಿ ಸಣ್ಣ, ಸಣ್ಣ ಮತ್ತು ಮಧ್ಯಮ ಉದ್ಯಮ ಇಲಾಖೆ ಹಾಗೂ ಸಮಾಜವಾದಿ ಪಕ್ಷದಿಂದ ಬಂದಿದ್ದ ಮನೋಜ್ ಕುಮಾರ್ ಪಾಂಡೆ ಅವರಿಗೆ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆಯನ್ನು ವಹಿಸಲಾಗಿದೆ. ಗಾಂಧಿನಗರದಲ್ಲಿ ನಡೆದ 2026ರ ಏಷ್ಯನ್ ವೇಟ್ ಲಿಫ್ಟಿಂಗ್ ಚಾಂಪಿಯನ್ಶಿಪ್ನಲ್ಲಿ ಭಾರತವು 1 ಬೆಳ್ಳಿ ಮತ್ತು 9 ಕಂಚು ಸೇರಿದಂತೆ 10 ಪದಕಗಳನ್ನು ತನ್ನ ಮುಡಿಗೇರಿಸಿಕೊಂಡಿತು. ಇದು ಜಿಯಾಂಗ್ ಶಾನ್ನಲ್ಲಿ ನಡೆದ ಹಿಂದಿನ ಆವೃತ್ತಿಗಿಂತ ದೊಡ್ಡ ಸುಧಾರಣೆಯಾಗಿದೆ. ಅಲ್ಲಿ ಭಾರತ ಪದಕವಿಲ್ಲದೆ ಹಿಂತಿರುಗಿತ್ತು. ಕಾಮನ್ವೆಲ್ತ್ ಕ್ರೀಡಾಕೂಟದ ಕಂಚಿನ ಪದಕ ವಿಜೇತ ಲವ್ಪ್ರೀತ್ ಸಿಂಗ್ ಅಂತಿಮ ದಿನದೊಂದು ಪುರುಷರ 110 ಕೆಜಿಗೂ ಹೆಚ್ಚಿನ ತೂಕದ ವಿಭಾಗದಲ್ಲಿ 5ನೇ ಸ್ಥಾನ ಪಡೆಯುವ ಮೂಲಕ ಭಾರತದ ಅತ್ಯುತ್ತಮ ಪ್ರದರ್ಶನ ನೀಡಿದರು. ಮಹಿಳೆಯರ 53 ಕೆಜಿ ಸ್ನ್ಯಾಚ್ ಸ್ಪರ್ಧೆಯಲ್ಲಿ ಜ್ಞಾನೇಶ್ವರಿ ಯಾದವ್ ಬೆಳ್ಳಿ ಪದಕ ಗೆದ್ದರು. ಕೋಮಲ್ ಕೋಹರ್ ಮಹಿಳೆಯರ 48 ಕೆಜಿ ವಿಭಾಗದಲ್ಲಿ ಕಂಚಿನ ಪದಕಗಳೊಂದಿಗೆ ಭಾರತದ ಪದಕ ಖಾತೆಯನ್ನು ತೆರೆದರು. ಪುರುಷರ 71 ಕೆಜಿ ವಿಭಾಗದಲ್ಲಿ ಅಜಿತ್ ನಾರಾಯಣ 2 ಕಂಚಿನ ಪದಕಗಳನ್ನು ಗೆದ್ದರೆ ಮಹಿಳೆಯರ 69 ಕೆಜಿ ಸ್ನ್ಯಾಚ್ ಸ್ಪರ್ಧೆಯಲ್ಲಿ ಹರ್ಜೀಂದರ್ ಕೌರ್ ಕಂಚಿನ ಪದಕ ಗೆದ್ದರು. ಮಹಿಳೆಯರ 77 ಕೆಜಿ ವಿಭಾಗದಲ್ಲಿ ಸಂಜನಾ 3 ಕಂಚಿನ ಪದಕಗಳನ್ನು ತಮ್ಮದಾಗಿಸಿಕೊಂಡರು. ಈಗ ಮತ್ತೊಮ್ಮೆ ಮುಖ್ಯಾಂಶಗಳು. ಭಾರತ ಸ್ವೀಡನ್ ದ್ವಿಪಕ್ಷೀಯ ಸಂಬಂಧ ಕಾರ್ಯತಂತ್ರದ ಪಾಲುದಾರಿಕೆಯಾಗಿ ಉನ್ನತೀಕರಣ, ಪ್ರಧಾನಿಯವರಿಗೆ ಸ್ವೀಡನ್ನ ಅತ್ಯುನ್ನತ ಗೌರವ. 79ನೇ ವಿಶ್ವ ಆರೋಗ್ಯ ಸಭೆ ಜಿನಿವಾದಲ್ಲಿ ಇಂದಿನಿಂದ ಆರಂಭ, ಕೇಂದ್ರ ಆರೋಗ್ಯ ಸಚಿವ ಜೆಪಿ ನಡ್ಡಾ ಭಾಗಿ. ಯುಎಇ ಅಣುಸ್ಥಾವರದ ಮೇಲಿನ ದಾಳಿಗೆ ಭಾರತ ತೀವ್ರ ಕಳವಳ, ರಾಜತಾಂತ್ರಿಕ ಮಾರ್ಗ ಅನುಸರಣೆಗೆ ಕರೆ. ಕೇರಳದ ನೂತನ ಮುಖ್ಯಮಂತ್ರಿಯಾಗಿ ಇಂದು ವಿಡಿ ಸತೀಶನ್ ಪ್ರಮಾಣವಚನ ಸ್ವೀಕಾರ. ಹಾಗೂ ಏಷ್ಯನ್ ವೇಟ್ ಲಿಫ್ಟಿಂಗ್ ಚಾಂಪಿಯನ್ಶಿಪ್ 10 ಪದಕ ಮುಡಿಗೇರಿಸಿಕೊಂಡ ಭಾರತ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 12 ಗಂಟೆಗೆ.
1: ಎಫ್ಎಂ 103.1 ಮೆಗಾಹೆರ್ಟ್ಸ್ ಕಂಪನಾಂಕದಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 7:45:39. ನಿಧನ ಸುದ್ದಿ. ಮುತ್ತಾರ್ಮುಂಡಿ ಗ್ರಾಮದ ದೇರಜೆ ದಿವಂಗತ ಸುಬ್ಬಯ್ಯನವರ ಮಗ ಅಶ್ವಥ್ ಕುಮಾರ್ ತಮ್ಮಿ ಅವರು ನಿನ್ನೆ ನಿಧನರಾಗಿದ್ದಾರೆ. 51 ವರ್ಷ ಪ್ರಾಯದ ದೇರಜೆ ಅಶ್ವಥ್ ಕುಮಾರ್ ತಮ್ಮಿ ಅವರ ಅಂತ್ಯಕ್ರಿಯೆ ಇಂದು ಮಧ್ಯಾಹ್ನ 1 ಗಂಟೆಯ ನಂತರ ಮುತ್ತಾರ್ಮುಡಿ ಗ್ರಾಮದ ಮೃತರ ಸ್ವಗೃಹದಲ್ಲಿ ನಡೆಯಲಿದೆ. ನಾಪೋಕ್ಲು ಪಳ್ಯ ತಾಲೂಕು ಗ್ರಾಮತ್ರ ಪಾಡಿಯಮ್ಮಂಡ ಪೌತಿ ನಂಜುವಮ್ಮಯ್ಯ ಅಂಗಡಪೊಣ್ಣು 98 ವಯತ್ರ ಮುದ್ದಕಮ್ಮೆ ಮುದ್ದವ್ವ ಅಂಗ ನಿನ್ನಂದು ಮರಣಪಟ್ಟಿತು.

0: தாமனே சேலாவர கிராமத்துல பாச்சமண்டா எங்கடா கிரி காரியா இந்த பைட்டா பக்கம் 4 மணிக்கு ஒக்க துட்டங்களுக்கு நின்றுப்பா.
1: ನಾರ್ತ್ ಕೇರಳಸ್ ಲಾರ್ಜೆಸ್ಟ್ ಫರ್ನಿಚರ್ ಮ್ಯಾನುಫ್ಯಾಕ್ಚರರ್ ಆದ ಬಿಟಂಗಾಲದ ಗ್ರೀನ್ಸ್ ಫರ್ನಿಚರ್ ಅರ್ಪಿಸುತ್ತಿದೆ ಪ್ರೀಮಿಯಂ ಫರ್ನಿಚರ್ ಗಳ ಭರ್ಜರಿ ಆಫರ್ ಮೇಳ. ಈ ಮೇ ತಿಂಗಳಲ್ಲಿ ಮಾತ್ರ ಪ್ರತಿ ಬುಕಿಂಗ್ ಗೆ ಆಕರ್ಷಕ ಗಿಫ್ಟ್. 50,000 ರೂಪಾಯಿಗಳ ಬುಕಿಂಗ್ ಗೆ ಕಿಡ್ಸ್ ಸ್ಟಡಿ ಟೇಬಲ್ ಫ್ರೀ. 1,00,000 ರೂಪಾಯಿ ಮೌಲ್ಯದ ಖರೀದಿಗೆ 2-ಡೋರ್ ಅಲ್ಮಿರಾ ಗೆಲ್ಲುವ ಸುವರ್ಣಾವಕಾಶ. ಹೋಮ್ ಡೆಲಿವರಿ ಗ್ರೀನ್ಸ್ ಫರ್ನಿಚರ್ ಬಿಟಂಗಾಲ ವಿರಾಜಪೇಟೆ.
2: ಈಗ ನೀವು ನಿಮ್ಮ ಮೆಚ್ಚಿನ ಮಾರುತಿ ನೆಕ್ಸಾ ವಾಹನಗಳ ಬುಕಿಂಗ್ ಮತ್ತು ಸರ್ವಿಸ್ ಗಾಗಿ ಬೇರೆಲ್ಲೂ ಹೋಗಬೇಕಾಗಿಲ್ಲ. ನಿಮ್ಮ ಮನೆ ಬಾಗಿಲಲ್ಲೇ ಈಗ ಎಲ್ಲವೂ ಲಭ್ಯವಿದೆ.
3: ಹೌದು, ಇದೀಗ ಮಾಂಡವಿ ಮೋಟಾರ್ಸ್ ನೆಕ್ಸಾ ಅವರ ಶೋರೂಮ್ ಹಾಗೂ ಸರ್ವಿಸ್ ಸೆಂಟರ್ ಕೊಡಗಿನ ಗೋಣಿಕೊಪ್ಪ ಸೋಮಾರಪೇಟೆ ಹಾಗೂ ಕುಶಾಲನಗರದಲ್ಲಿ.
2: ಟೆಸ್ಟ್ ಡ್ರೈವ್ ಹಾಗೂ ಬುಕಿಂಗ್ ಗಾಗಿ ಸಂಪರ್ಕಿಸಿ ಪವನ್ 9606017186.
1: ಭಾರತ್ ಎಲೆಕ್ಟ್ರಾನಿಕ್ಸ್ ನಲ್ಲಿ ಸಮ್ಮರ್ ಕೂಲ್ ಆಫರ್.
4: ರೆಫ್ರಿಜರೇಟರ್, ಎಸಿ, ಫ್ಯಾನ್, ಏರ್ ಕೂಲರ್, ಟಿವಿ, ವಾಷಿಂಗ್ ಮೆಷಿನ್, ಮಿಕ್ಸಿಗಳ ಮೇಲೆ ಮೆಗಾ ಡಿಸ್ಕೌಂಟ್, ಜೊತೆಗೆ ಆಕರ್ಷಕ ಎಕ್ಸ್ಚೇಂಜ್ ಆಫರ್.
1: ಅಪ್ ಟು 40% ಕ್ಯಾಶ್ ಬ್ಯಾಕ್, 0% ಇಂಟ್ರೆಸ್ಟ್ ನಲ್ಲಿ ಇಎಂಐ.
4: ಭಾರತ್ ಎಲೆಕ್ಟ್ರಾನಿಕ್ಸ್, ಹಿಲ್ ರೋಡ್, ಮಡಿಕೇರಿ.
5: ಭಾರತ್ ಎಲೆಕ್ಟ್ರಾನಿಕ್ಸ್ ನ ಮತ್ತೊಂದು ಕೊಡುಗೆ ಭಾರತ್ ಹೋಂಡಾ. ಇಲ್ಲಿ ಹೋಂಡಾ ಪವರ್ ಪ್ರಾಡಕ್ಟ್, ಜನರೇಟರ್, ವಾಟರ್ ಪಂಪ್, ಮಲ್ಟಿಪರ್ಪಸ್ ಇಂಜಿನ್, ಹೋಂಡಾ ಪ್ರಾಡಕ್ಟ್ಸ್ ನ ಸೇಲ್ಸ್ ಅಂಡ್ ಸರ್ವಿಸ್ ಗಾಗಿ ಬನ್ನಿ. ಕೊಡಗಿನ ಆಥರೈಸ್ಡ್ ಡೀಲರ್ ಹಾಗೂ ಡಿಸ್ಟ್ರಿಬ್ಯೂಟರ್ ಭಾರತ್ ಹೋಂಡಾ, ಹಿಲ್ ರೋಡ್, ಮಡಿಕೇರಿ.
6: ಇದೀಗ ಅತಿ ಕಡಿಮೆ ಬೆಲೆಯಲ್ಲಿ ಉತ್ತಮ ಗುಣಮಟ್ಟದ ಪ್ರಸಿದ್ಧ ಬ್ರಾಂಡೆಡ್ ಕಂಪನಿಗಳ ಟೈಲ್ಸ್, ಗ್ರಾನೈಟ್, ಸ್ಯಾನಿಟರಿ, ಬಾತ್ರೂಮ್ ಫಿಟ್ಟಿಂಗ್ಸ್ ನಮ್ಮ ಬೈಲಗುಪ್ಪೆಯಲ್ಲಿರುವ ಸಿಜೆ ಬಿಲ್ಡ್ವೇರ್ ನಲ್ಲಿ.
1: 300ಕ್ಕೂ ಅಧಿಕ ಡಿಸೈನ್ಸ್ ನ ಟೈಲ್ಸ್ ನ ಅತಿ ದೊಡ್ಡ ಶೋರೂಮ್ ಸಿಜೆ ಬಿಲ್ಡ್ವೇರ್.
7: ಸಿಜೆ ಬಿಲ್ಡ್ವೇರ್ ಬೈಲಗುಪ್ಪೆ, ಕುಶಾಲ್ ನಗರ, ಆಲ್ಸೋ ಅಟ್ ಇರಿಟಿ, ಕಣ್ಣು, ಚಿರುಪುಯ, ಬೆಳ್ಳರಿಕುಂಡ್, ನೀಲೇಶ್ವರಂ. ಸಿಜೆ ಬಿಲ್ಡ್ವೇರ್, ಟ್ರಸ್ಟ್ ದ ಲೆಗಸಿ.
8: ಕೊಡಗರಹಳ್ಳಿಯ ಎಕೆ ಫರ್ನಿಚರ್ ನಲ್ಲಿ ಫೆಸ್ಟಿವಲ್ ಮೆಗಾ ಡಿಸ್ಕೌಂಟ್ ಸೇಲ್. ಫರ್ನಿಚರ್ ಗಳನ್ನು ಖರೀದಿಸಿ ಅಪ್ ಟು 40% ಡಿಸ್ಕೌಂಟ್ ಪಡೆಯಿರಿ. ಎಲ್ಲಾ ರೀತಿಯ ಫರ್ನಿಚರ್ ಗಳು ನಿಮಗೆ ಬೇಕಾದ ಮರಗಳಿಂದ ನಿಮಗೆ ಬೇಕಾದ ಡಿಸೈನ್ಸ್ ನಲ್ಲಿ ನಿಮ್ಮ ಅಳತೆಗೆ ತಕ್ಕಂತೆ ಕಸ್ಟಮೈಸ್ ಮಾಡಿಕೊಡಲಾಗುವುದು. ಅದು ಲೈಫ್ ಟೈಮ್ ವಾರಂಟಿಯೊಂದಿಗೆ. ಟೀಕ್ ವುಡ್ ನ ಡೋರ್ ಹಾಗೂ ವಿಂಡೋಸ್ ಕೂಡ ಲಭ್ಯವಿದೆ. ಬಜಾಜ್ ಇಎಂಐ ಹಾಗೂ ಕೊಡಗಿನಾದ್ಯಂತ ಫ್ರೀ ಡೆಲಿವರಿ. ಎಕೆ ಫರ್ನಿಚರ್, ಪಿಎಂ ರೋಡ್, ಕೊಡಗರಹಳ್ಳಿ.
9: ಈ ಸಲ ಫಂಕ್ಷನ್ ಗೆ ವೆರೈಟಿ ಡ್ರೆಸ್ ತಗೊಳ್ಬೇಕು, ಎಲ್ಲಿಗೆ ಹೋಗೋಣ?
10: ಮಕ್ಕಳಿಗೆ, ನಿನಗೆ, ನನಗೆ ಅಂತ ವೆರೈಟಿ ಡ್ರೆಸ್ ಬೇಕು ಅಂತಂದ್ರೆ ವಿರಾಜಪೇಟೆಯ ಹ್ಯಾಪಿ ಶಾಪಿಂಗ್ ಗೆ ಹೋಗ್ಬೇಕು. ಅಲ್ಲಿಂದಲೇ ಬ್ಲೇಜರ್, ಸೂಟ್ಸ್ ಕೂಡ ತಗೊಳ್ಳೋಣ.
11: ರೀ, ಇವತ್ತಿನ ನ್ಯೂಸ್ ಪೇಪರ್ ನೋಡಿದ್ರಾ?
12: ಇಲ್ಲ, ಎಲ್ಲಿದೆ ಅಂತದ್ದು?
11: ಮೈಸೂರಿನ NH 275 ಗೆ ಹೊಂದಿಕೊಂಡಿರೋ VC ಗ್ಯಾಲಕ್ಸಿ ಕಮರ್ಷಿಯಲ್ ಹಾಗೂ ಮನಿ ಸೈಟ್ ಒಳ್ಳೆ ಫೆಸಿಲಿಟಿ ಒಂದಿಗೆ ಸೇಲ್ ಮಾಡ್ತಾ ಇದ್ದಾರೆ.
12: ಹೌದಾ? ಇಲ್ಲಿ ಪೇಪರ್ ಕೂಡ?
10: ಹಾ ಹೌದು, ನಮಗೂ ತಗೊಳ್ಳೋಣ. VC ಕನ್ವರ್ಟೆಡ್, DTCP ಅಪ್ರೂವ್ಡ್, ಎಲ್ಲಾ ಮಾಡರ್ನ್ ಫೆಸಿಲಿಟಿ ಇದೆ ಅಲ್ವಾ?
11: ಹೌದು, 50 ಫೀಟ್ ಕಾಂಕ್ರೀಟ್ ರೋಡ್, ಅಂಡರ್ ಗ್ರೌಂಡ್ ಎಲೆಕ್ಟ್ರಿಸಿಟಿ, ಚಿಲ್ಡ್ರನ್ಸ್ ಪ್ಲೇ ಏರಿಯಾ, ದೇವಸ್ಥಾನ, ಸ್ವಿಮ್ಮಿಂಗ್ ಪೂಲ್, ಜಾಗಿಂಗ್ ಟ್ರ್ಯಾಕ್.
12: ಅಬ್ಬಬ್ಬಾ, ಇಲ್ಲಿ ನೋಡಿ, ಮೈಸೂರು ಹಾಗೂ ಪಿರಿಯಾಪಟ್ಟಣ ಮಧ್ಯಭಾಗದಲ್ಲಿ VC ಗ್ಯಾಲಕ್ಸಿ ಮಾಲ್, 4 ಥಿಯೇಟರ್ ಸ್ಕ್ರೀನ್, ಬೌಲಿಂಗ್ ಗೇಮ್, ಶೂಟಿಂಗ್ ರೇಂಜ್, ಶಾಪ್ಸ್.
11: ಈ ಎಲ್ಲ ಸೌಕರ್ಯದೊಂದಿಗೆ ಕಮ್ಯುನಿಟಿ ಹಾಲ್, ಕ್ಲಬ್ ಹೌಸ್.
12: ಆಗ ಮೈಸೂರು ಜಿಲ್ಲೆಯ ಪಿರಿಯಾಪಟ್ಟಣದಲ್ಲಿ ಮೊಟ್ಟ ಮೊದಲ ಮಾಲ್ ಹಾಗೂ ಮಲ್ಟಿಪ್ಲೆಕ್ಸ್ ಥಿಯೇಟರ್ ಆರಂಭ ಆಗ್ತಾ ಇದೆ.
11: 450 ಪ್ರೀಮಿಯಂ ಪ್ಲಾಟ್ಸ್, ಸ್ಕ್ವೇರ್ ಫೀಟ್ ಗೆ 2,999 ರೂಪಾಯಿ. ಆರ್ಮಿ, ಏರ್ ಫೋರ್ಸ್, ನೇವಿ ಇವರಿಗೆ ಫ್ರೀ ರಿಜಿಸ್ಟ್ರೇಷನ್, ಟೀಚರ್ಸ್ ಗಳಿಗೆ ಸ್ಪೆಷಲ್ ಡಿಸ್ಕೌಂಟ್ ಕೂಡ ಇದೆ.
12: 80% ಸಾಲ ಸೌಲಭ್ಯನೂ ಸಿಗುತ್ತೆ.
11: ಫ್ರೀ ಆಗಿ ಸೈಟ್ ವಿಸಿಟ್ ಮಾಡಲು ಸಂಪರ್ಕಿಸಿ
12: 9900092
11: ಆರ್ 9606084066.
13: ಸ್ವೀಟ್ ಹೋಮ್ ರಿಯಾಲಿಟಿ, ಯೋರ್ ಟ್ರಸ್ಟೆಡ್ ಪಾರ್ಟ್ನರ್ ಇನ್ ರಿಯಲ್ ಎಸ್ಟೇಟ್.
14: ಭೀಮಾ ಫರ್ನಿಚರ್ ನಲ್ಲಿ ಗ್ಲಾಸ್ ಟಾಪ್ ಡೈನಿಂಗ್ ಟೇಬಲ್ ಸೆಟ್ ವಿತ್ 6 ಚೇರ್, 16,990 ರೂಪಾಯಿಗೆ.
11: ಸೋಫಾ ಸೆಟ್ ಖರೀದಿಸುವಾಗ ಟೀಪಾಯ್ ಫ್ರೀ.
14: ಫ್ರೀ ಹೋಮ್ ಡೆಲಿವರಿ. ಫರ್ನಿಚರ್ ಗಳನ್ನು ಖರೀದಿಸುವಾಗ ಅಪ್ ಟು 50% ಡಿಸ್ಕೌಂಟ್.
11: ಸಿನ್ಸ್ 1983 ಭೀಮಾ ಫರ್ನಿಚರ್, ಹೋಲ್ಸೇಲ್ ಅಂಡ್ ರೀಟೇಲ್ ಹಬ್, ಬಿಟ್ಟಂಗಾಲ.
15: ಗೋಣಿಕೊಪ್ಪಲಿನ ಲಿಯೋರಾ ಗೋಲ್ಡ್ ನ 5th ಇಯರ್ ಆನಿವರ್ಸರಿ ಆಫರ್. ಡೈಮಂಡ್ ಆಭರಣಗಳನ್ನು ಖರೀದಿಸುವಾಗ ಡೈಮಂಡ್ ವ್ಯಾಲ್ಯೂ ಮೇಲೆ 17,777 ರೂಪೀಸ್ ಡಿಸ್ಕೌಂಟ್. ಲಿಯೋರಾ ಗೋಲ್ಡನ್ ಡೈಮಂಡ್ಸ್, ಗೋಣಿಕೊಪ್ಪಲ್.
16: ನಿಮ್ಮ ಮನೆಗೆ ಸೂಕ್ತವಾದ ಪ್ರೀಮಿಯಂ ಫರ್ನಿಚರ್ ಆಯ್ಕೆ ಮಾಡೋದ್ರಲ್ಲಿ ಕನ್ಫ್ಯೂಸ್ ಆಗ್ತಿದ್ಯಾ? ಅದಕ್ಕೆ ಸರಿಯಾದ ಮಾರ್ಗದರ್ಶನ ಇಲ್ಲಿ ಸಿಗುತ್ತೆ. 25 ವರ್ಷಗಳ ಅನುಭವದೊಂದಿಗೆ ಫರ್ನಿಚರ್ ನ ಪ್ರೊಫೆಷನಲ್ ಮಾರ್ಗದರ್ಶಕರಾದ ರಂಜಿತ್ ಚಿಲಂಬೆ, ಗ್ರೀನ್ಸ್ ಫರ್ನಿಚರ್, ಬಿಟ್ಟಂಗಾಲ, ವಿರಾಜಪೇಟೆ, ಇವರು ಸೂಕ್ತ ಮಾರ್ಗದರ್ಶನ ನೀಡಲಿದ್ದಾರೆ. ಖರೀದಿ ಮಾಡೋದು ನಿಮ್ಮ ಇಷ್ಟ. ಪೇಡ್ ಕನ್ಸಲ್ಟೇಷನ್ ಲಭ್ಯ. ಮಾಹಿತಿಗಾಗಿ ಕಾಲ್ ಮಾಡಿ 8891616488.
17: ಹೇ, ನಾನೊಂದು ಪ್ಲಾಟ್ ನೋಡಿದೀನಿ ಮೈಸೂರಲ್ಲಿ ಇನ್ವೆಸ್ಟ್ಮೆಂಟ್ ಗೆ ಅಂತ.
18: ಬಿಂದು ಪ್ರೀಮಿಯಂ ನೋಡಿದ್ಯಾ?
17: ಇಲ್ಲ, ಯಾಕೆ?
18: ಅಯ್ಯೋ, ಇವಾಗ ಸ್ಮಾರ್ಟ್ ಬೈಯರ್ಸ್ ಎಲ್ಲ ಫಸ್ಟ್ ಅದನ್ನೇ ನೋಡ್ತಾರೆ. ಮುಡಾ ಅಪ್ರೂವ್, ರೇರಾ ಅಪ್ರೂವ್ಡ್, ಬ್ಯಾಂಕ್ ಲೋನ್ಸ್ ಕೂಡ ಈಸಿ.
19: ಶುಭಂ ಸಮೃದ್ಧಿ ಪ್ರೆಸೆಂಟ್ಸ್ ಬಿಂದು ಪ್ರೀಮಿಯೋ ಸಿಗ್ನೇಚರ್ ಪ್ಲಾಟ್ಸ್, ಲೊಕೇಟೆಡ್ ಅಟ್ ಲಲಿತಾದ್ರಿಪುರ, ಮೈಸೂರು. ಬೆಸ್ಟ್ ಲೊಕೇಶನ್, ಅಲ್ಟ್ರಾ ಲಕ್ಸುರಿ ಲೇಔಟ್, ವೈಡ್ ರೋಡ್ಸ್, ನೇಚರ್ ಅಂಡ್ ಹಿಲ್ ವ್ಯೂ.
18: ಹಾನೆಸ್ಟ್ಲಿ, ಬಿಂದು ಪ್ರೀಮಿಯೋ ನೋಡಿದ ಮೇಲೆ ಬೇರೆ ಪ್ಲಾಟ್ಸ್ ಎಲ್ಲ ಆವರೇಜ್ ಅನ್ಸುತ್ತೆ.
19: ಕಾಲ್ 9164753608 ಒಂದ್ ಸಾರಿ ನೋಡಿ, ಆಮೇಲೆ ಡಿಸೈಡ್ ಮಾಡಿ. ಬಿಂದು ಪ್ರೀಮಿಯೋ, ಪ್ರೀಮಿಯಂ ಲೈಫ್ ಸ್ಟಾರ್ಟ್ ಆಗೋದು ಇಲ್ಲಿಂದಾನೆ.
0: ಸಾಯಿ ಶಂಕರ್ ವಿದ್ಯಾಸಂಸ್ಥೆ, ಪೊನ್ನಂಪೇಟೆ. ಇಲ್ಲಿ 2026 ಹಾಗೂ 27ನೇ ಸಾಲಿಗೆ ಎಲ್ಕೆಜಿಯಿಂದ 10ನೇ ತರಗತಿವರೆಗೆ ಪ್ರವೇಶಾತಿ ಆರಂಭಗೊಂಡಿದ್ದು, ಉತ್ತಮ ಬೋಧಕರು

0: ನಿಲಯದ ವ್ಯವಸ್ಥೆ ಒಳಗೊಂಡಿದೆ. ಆಸಕ್ತರು ಸಂಪರ್ಕಿಸಿ 9535454123.
1: ನಿಮ್ಮ ಅಂದಕ್ಕೆ ಮತ್ತಷ್ಟು ಹೊಳಪು ನೀಡಲು ಗೋಣಿಕೊಪ್ಪಲಿನಲ್ಲಿ ಯೋರ್ ಚಾಯ್ಸ್ ಯೂನಿಸೆಕ್ಸ್ ಸಲೂನ್. ಸ್ಪೆಷಲಿಸ್ಟ್ ಇನ್ ಆಲ್ ಟೈಪ್ಸ್ ಆಫ್ ಹೇರ್ ಸ್ಟೈಲ್, ಸ್ಕಿನ್, ಮೇಕ್ ಓವರ್, ಸ್ಪಾ, ಗ್ರೂಮಿಂಗ್, ಬ್ರೈಡಲ್, ಫೇಶಿಯಲ್, ಮೆನಿಕ್ಯೂರ್, ವ್ಯಾಕ್ಸಿಂಗ್, ಪೆಡಿಕ್ಯೂರ್. ಆಲ್ ಟೈಪ್ಸ್ ಆಫ್ ಸರ್ವಿಸಸ್ ಲಭ್ಯ. ಯೋರ್ ಚಾಯ್ಸ್ ಯೂನಿಸೆಕ್ಸ್ ಸಲೂನ್, ಫಸ್ಟ್ ಫ್ಲೋರ್, ಕೂರ್ಗ್ ಸಿನಿಪ್ಲೆಕ್ಸ್ ಥಿಯೇಟರ್ ಬಿಲ್ಡಿಂಗ್, ಗೋಣಿಕೊಪ್ಪಲ್. ಕಾಲ್ 8277020966.
2: ಇದೀಗ ಮಡಿಕೇರಿಯಲ್ಲಿ ವಿಶೇಷವಾಗಿ ಮಹಿಳೆಯರಿಗಾಗಿ ಮಹಿಳೆಯರ ಆರೋಗ್ಯ ಮತ್ತು ಗರ್ಭಿಣಿ ಸ್ತ್ರೀಯರ ಪರೀಕ್ಷೆಯ ಕಾಳಜಿಯೊಂದಿಗೆ ಸಮಗ್ರ ಆರೋಗ್ಯ ಸೇವೆಗಾಗಿ ಮಹಿಳಾ ವೈದ್ಯರಿಂದಲೇ ಕಾರ್ಯನಿರ್ವಹಿಸುತ್ತಿದೆ. ಸ್ತ್ರೀ ಡಯಾಗ್ನೋಸ್ಟಿಕ್, ಇಲ್ಲಿ ಅಲ್ಟ್ರಾಸೌಂಡ್ ಸ್ಕ್ಯಾನಿಂಗ್, 3D 4D ಸ್ಕ್ಯಾನಿಂಗ್, ಗರ್ಭಿಣಿಯರ ಸೇವೆಗಳು, ಸಂಪೂರ್ಣ ಲ್ಯಾಬೋರೇಟರಿ ಪರೀಕ್ಷೆಗಳು ಹಾಗೂ ತಡೆಗಟ್ಟುವ ಮತ್ತು ಸಮಗ್ರ ಆರೋಗ್ಯ ತಪಾಸಣಾ ಪ್ಯಾಕೇಜ್ಗಳು ಲಭ್ಯವಿದೆ. ಅಲ್ಲದೆ ಇಲ್ಲಿ ನಿಖರ ವರದಿ, ವ್ಯವಸ್ಥಿತ ಪರೀಕ್ಷಾ ವಿಧಾನಗಳು ಹಾಗೂ ರೋಗಿಯ ಅನುಕೂಲತೆ ಮತ್ತು ನೈತಿಕತೆಗೆ ಆದ್ಯತೆ ನೀಡಲಾಗುವುದು. ಭೇಟಿ ನೀಡಿ ಸ್ತ್ರೀ ಡಯಾಗ್ನೋಸ್ಟಿಕ್, ರೇಸ್ ಕೋರ್ಸ್ ರೋಡ್, LIC ಸಮೀಪ, ಮಡಿಕೇರಿ. ಕಾಲ್ 9353951177.
3: ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ. ಪ್ರಾಯೋಜಕರು
4: ಅದ್ವೈತ್ ಹ್ಯುಂಡೈ, ಸ್ಟೇಟ್ ಆಫ್ ಆರ್ಟ್ ಫೆಸಿಲಿಟಿ ಇರುವ ಶೋರೂಮ್ ಹಾಗೂ ಸರ್ವಿಸ್ ಸೆಂಟರ್ ಮಡಿಕೇರಿ, ಗೋಣಿಕೊಪ್ಪ ಹಾಗೂ ಕುಶಾಲನಗರದಲ್ಲಿ. ಬೆಸ್ಟ್ ಆಫರ್ ಹಾಗೂ ಎಕ್ಸಲೆಂಟ್ ಸರ್ವಿಸ್ಗಾಗಿ ನಿಮ್ಮ ಹತ್ತಿರದ ಅದ್ವೈತ್ ಹ್ಯುಂಡೈಗೆ ಭೇಟಿ ಕೊಡಿ. ಟೆಸ್ಟ್ ಡ್ರೈವ್ ಹಾಗೂ ಸರ್ವಿಸ್ ಬುಕಿಂಗ್ಗಾಗಿ ಕಾಲ್ ಮಾಡಿ 9606060.

0: ಇಲ್ಲಿ ನಿಖರ ವರದಿ, ವ್ಯವಸ್ಥಿತ ಪರೀಕ್ಷಾ ವಿಧಾನಗಳು ಹಾಗೂ ರೋಗಿಯ ಅನುಕೂಲತೆ ಮತ್ತು ನೈತಿಕತೆಗೆ ಆದ್ಯತೆ ನೀಡಲಾಗುವುದು. ಭೇಟಿ ನೀಡಿ ಸ್ತ್ರೀ ಡಯಾಗ್ನೋಸ್ಟಿಕ್, ರೇಸ್ ಕೋರ್ಸ್ ರೋಡ್, LIC ಸಮೀಪ, ಮಡಿಕೇರಿ. ಕಾಲ್ 9353951177.
1: ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ. ಪ್ರಾಯೋಜಕರು
2: ಅದ್ವೈತ್ ಹ್ಯುಂಡೈ, ಸ್ಟೇಟ್ ಆಫ್ ಆರ್ಟ್ ಫೆಸಿಲಿಟಿ ಇರುವ ಶೋರೂಮ್ ಹಾಗೂ ಸರ್ವಿಸ್ ಸೆಂಟರ್ ಮಡಿಕೇರಿ, ಗೋಣಿಕೊಪ್ಪ ಹಾಗೂ ಕುಶಾಲನಗರದಲ್ಲಿ. ಬೆಸ್ಟ್ ಆಫರ್ ಹಾಗೂ ಎಕ್ಸಲೆಂಟ್ ಸರ್ವಿಸ್ಗಾಗಿ ನಿಮ್ಮ ಹತ್ತಿರದ ಅದ್ವೈತ್ ಹ್ಯುಂಡೈಗೆ ಭೇಟಿ ಕೊಡಿ. ಟೆಸ್ಟ್ ಡ್ರೈವ್ ಹಾಗೂ ಸರ್ವಿಸ್ ಬುಕಿಂಗ್ಗಾಗಿ ಕಾಲ್ ಮಾಡಿ 9606076450.
3: ಸುದ್ದಿ ಸಮಾಚಾರ ಓದ್ಯಂಡುಳ್ಳ ಕುಂಜೀರ ಗಿರೀಶ್ ಭೀಮಯ್ಯ. ಇಂದತ್ತ ನಾಳು May 18. ಈ ನಾಳನ್ನು ಅಂತಾರಾಷ್ಟ್ರೀಯ ವಸ್ತು ಸಂಗ್ರಹಾಲಯ ನಾಳೆಂದು ಆಚರಣೆ ಮಾಡುವ. ಇತಿಹಾಸ, ಸಂಸ್ಕೃತಿ, ಪರಂಪರೆ, ಪಿಂಜ ಮಾನವ ನಾಗರಿಕತೆರ ಕನಪಟ್ಟ ನಿಪುಣ ಕಾತು ರಕ್ಷಣೆ ಮಾಡಿತ್ತು. ಅದನ್ನ ಪೆರಮೆನ ಉಲಗಕ್ಕೆ ಅರಿಚಿಡುವ ಮಾರಿಪತ್ತು 1977 ಅಂತಾರಾಷ್ಟ್ರೀಯ ವಸ್ತು ಸಂಗ್ರಹಾಲಯ ಮಂಡಳಿ ಇಂದತ್ತ ನಾಳಲು ಈ ಕಾರ್ಬಾರ್ನ ಆಚರಣೆ ಮಾಡುವ. ಈ ಕಾರ್ಬಾರ್ರ ಮಾರಿಪತ್ತು ಪುರಾತತ್ವ ಸಂಗ್ರಹಾಲಯ ಪಿಂಜ ಪರಂಪರೆ ಇಲಾಖೆ ಆದನಿಲ್ ಸರ್ಕಾರಿ ವಸ್ತು ಸಂಗ್ರಹಾಲಯ ಮಡಿಕೇರಿಲು ಇಂದು ಪೊಲಕ 9:30 ಅಂತಾರಾಷ್ಟ್ರೀಯ ವಸ್ತು ಸಂಗ್ರಹಾಲಯ ನಾಳ ಕಾರ್ಬಾರ್ ವಸ್ತು ಸಂಗ್ರಹಾಲಯಗಳು ವಿಭಜಿತ ಜಗತ್ತನ್ನು ಒಂದುಗೂಡಿಸುತ್ತವೆ. ಈ ಘೋಷವಾಕ್ಯತ ರಡಿಯಲ್ಲಿ ನಡಪ. ಈ ಕಾರ್ಬಾರ ಆದನೆಲ್ಲ ಕೊಡಗರ ವೈದ್ಯ ಪಿಂಜ ನಾಣ್ಯ ಸಂಗ್ರಹಕಾರಳನ್ನ ಡಾಕ್ಟರ್ ಎಂಜಿ ಪಾಟ್ಕರ್ ಅಂಡ ಸಂಗ್ರಹತರ ನಾಣ್ಯ ಪ್ರದರ್ಶನ ಸರ್ಕಾರಿ ವಸ್ತು ಸಂಗ್ರಹಾಲಯ ಏರ್ಪಾಡು ಮಾಡಿತ್ತು. ಈ ಕಾರ್ಬಾರ್ನ ಜಿಲ್ಲಾಧಿಕಾರಿ ಎಸ್ ಜೆ ಸೋಮಶೇಖರ್ ಉದ್ಘಾಟನೆ ಮಾಡುವಂದು ಸರ್ಕಾರಿ ವಸ್ತು ಸಂಗ್ರಹಾಲಯತರ ಕ್ಯೂರೇಟರ್ ಬಿಪಿ ರೇಖಾ ಅರಿಚಿಟ್ಟಿತ್ತು. ಮಡಿಕೇರಿ ತಾಲೂಕು 12ನೇ ಕನ್ನಡ ಸಾಹಿತ್ಯ ಸಮ್ಮೇಳನ ಕಡಂಗ ಅರಪಟ್ಟು ಗ್ರಾಮತ್ರ ಸರ್ಕಾರಿ ಸ್ಕೂಲ್ ಇದೇ ಇರುವುದಂಗ ನಡಪ. ಸಮ್ಮೇಳನತರ ಸರ್ವಾಧ್ಯಕ್ಷಗಳಾಯಿತು ಸಾಹಿತಿ ಐತಿಚಂಡ ರಮೇಶ್ ಉತ್ತಪ್ಪ ಅವು ಆಯ್ಕೆ ಆಯಿತು. ಇಂಡ ಮರಿಪತ್ತು ಕೊಡಗು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ರ ಜಿಲ್ಲಾಧ್ಯಕ್ಷ ಎಂಪಿ ಕೇಶವ ಕಾಮತ್ ಪಿಂಜ, ಮಡಿಕೇರಿ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ರ ಅಧ್ಯಕ್ಷೆ ಕಡ್ಲೇರ ತುಳಸಿ ಮೋಹನ್ ಪಿಂಜ ಸಮ್ಮೇಳನತರ ಪದಾಧಿಕಾರಿಯ ಕೂಡಿತ್ತು. ಐತಿಚಂಡ ರಮೇಶ್ ಉತ್ತಪ್ಪ ಇಂಗಳ ಮೈಸೂರಲ್ಲಿ ಕಂಡಿತ್ತು ಸಮ್ಮೇಳನಕ್ಕೆ ತಕ್ಕಾರ ಬಂದಿತ್ತು. ಈ ನೆರೆತ ತಕ್ಕ ಬಂದ ರಮೇಶ್ ಉತ್ತಪ್ಪ ಅವು ಇದನಾಡ ಸಾಹಿತ್ಯ ಸೇವೆಗೆ ಪುಟ್ಟನ ಊರ್ಲ ಕಟ್ಟಿನ ಗೌರವ ಅಂದು ಖುಷಿಪಟ್ಟತ್ತು. ದೇಶ ಕಂಡ ಉತ್ತಮ ಡೆಂಟಲ್ ಕಾಲೇಜಿಲ ಕೊಡಗು ದಂತ ವೈದ್ಯಕೀಯ ಕಾಲೇಜು ವಿಶೇಷ ಆಯ್ತುಂಡೆಂದು ಅಕಾಡೆಮಿ ಆಫ್ ಇಂಪ್ಲಾಂಟಾಲಜಿ ಸ್ಥಾಪಕ ಅಧ್ಯಕ್ಷ ಡಾಕ್ಟರ್ ಆಶೀಶ್ ಕಕ್ಕಾರ್ ಶ್ಲಾಘನೆ ಮಾಡಿಚಿ. ವಿರಾಜಪೇಟೆ ಮಗಲುತ್ತುಳ್ಳ ಕೊಡಗು ದಂತ ವೈದ್ಯಕೀಯ ಮಹಾವಿದ್ಯಾಲಯ ಇಕಾಯ್ತು ನಡೆದ ಕಾಲೇಜಿನ ಕಾಲತ್ರ ನಮ್ಮೇಲೆ ಅವು ಮುಖ್ಯ ಬಿಂದುವಲಾಯಿತು ಕೂಡಿಯಾಡಿತು. ವಿಶೇಷ ಸಾಧನೆ ಪಿಂಜ ಉನ್ನತ ಮಟ್ಟದ ಪಾಸನ ವಿದ್ಯಾರ್ಥಿಯಕ್ಕೆ ಪ್ರಶಸ್ತಿ ಪಿಂಜ ಪ್ರಮಾಣ ಕಾಗದ ಬಳಂಬಿತ್ತು ಅವು ತಕ್ಕ ಬರಂದತ್ತು. ವೈದ್ಯಕೀಯ ಕಾಲೇಜಿಲು ವೈದ್ಯಗಳ ತಯಾರು ಮಾಡುವ ಪದವಿ ಪಡೆದ ವೈದ್ಯಂಗ ವೈದ್ಯಕೀಯ ಕ್ಷೇತ್ರದ ಪುದಿಯ ಆವಿಷ್ಕಾರ ಮಾಡುವ ಮೂಲಕ ಸಮಾಜಕ್ಕೆ ಕೊಡುಗೆ ಕೊಡಪನಕ್ಕೆ ಆಂಡುಂದು ಅವು ಅಣಚಿ. ಕಾರ್ಬಾರ್ಲ ಪುರೋಕಾರಿಕೆ ವಹಿಸಿತು ತಕ್ಕ ಪರಂದ ಡೀನ್ ಡಾಕ್ಟರ್ ಸುನೀಲ್ ಮುದ್ದಯ್ಯ ಕೈಂಜ 25 ಕಾಲತಿಂಜ ಕೊಡಗು ದಂತ ವೈದ್ಯಕೀಯ ಕಾಲೇಜು 1000 ಅಧ್ಯಯನ ದಂತ ವೈದ್ಯಗಳ ಸಮಾಜಕ್ಕೆ ಕೊಡ್ತಿತ್ತು. ಕಾಲೇಜು ಅನ್ನೋದು ಕೇವಲ ವಿದ್ಯಾರ್ಜನೆಗೆ ಮಾತ್ರ ಸೀಮಿತ ಆಗತ್ತೆ, ವೃತ್ತಿ ಧರ್ಮಕ್ಕೆ ಪುದಿಯ ಆಯಾಮ ಕೊಡಪ ಗುರಿನ ಬೆಚ್ಚೋಣ ಎಂದು ಅವು ಅಣಚಿ. ಕಾರ್ಬಾರ್ಲ ಕಾಲೇಜಿನ ಪ್ರಿನ್ಸಿಪಾಲ್ ಡಾಕ್ಟರ್ ಕೆ ಸಿ ಪೊನ್ನಪ್ಪ, ಕಂಜಿಟಂಡ ಅಯ್ಯಪ್ಪ, ಆಡಳಿತ ಮಂಡಳಿ ಸದಸ್ಯಂಗ ವಿದ್ಯಾರ್ಥಿಯ ಉಪಾಧ್ಯ ಪಿಂಜ ಸಿಬ್ಬಂದಿಯ ಕೂಡಿಯಾಡಿತಿಂತು. ಭಾರತ ಸರ್ವೋಚ್ಚ ನ್ಯಾಯಾಲಯದ ಬಾಕಿ ಉಳ್ಳ ಪ್ರಕರಣತ್ನ ಚಾಯೋಡೆ ಇತ್ಯರ್ಥ ಮಾಡೋಕೆ ಭಾರತ ಸರ್ವೋಚ್ಚ ನ್ಯಾಯಾಲಯ ಸಮಾಧಾನ ಸಮಾರೋಹ 2026 ಅನ್ನುವ ವಿಶೇಷ ಲೋಕ ಅದಾಲತ್ನ August 21, 2022 ಪಿಂಜ 23 ಈ ಮುಂದೆ ನಾಳಲ್ಲಿ ಬೆಚ್ಚಂಡಿತ್ತಂದು ಜಿಲ್ಲಾ ಕಾನೂನು ಸೇವೆಯ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ಶುಭ ಅರಿಚಿಟ್ಟಿತ್ತು. ಸರ್ವೋಚ್ಚ ನ್ಯಾಯಾಲಯದ ವಿಚಾರಣೆಗೆ ಬಾಕಿ ಉಳ್ಳ ಪ್ರಕರಣತ್ನ ಸಂಧಾನಕ್ಕೆ ಗುರುತು ಮಾಡಿತ್ತು. ಈ ವಿಶೇಷ ಅದಾಲತ್ನ ಆಯೋಜನೆ ಮಾಡಿತ್ತು. ಇರಾದೆ ಉಳ್ಳವು ವ್ಯಾಜ್ಯಕ್ಕೆ ಪರಿಹಾರ ಕಂಡೋಕೆ ಶುಭ ಅವು ಅರಿಚಿಟ್ಟಿತ್ತು. ಕುಡಿಗೆಲ್ಲುಳ್ಳ ರಾಜ್ಯ ಯುವ ಸಬಲೀಕರಣ ಪಿಂಜ ಕ್ರೀಡಾ ಇಲಾಖೆ ರಾಜನೆಯಲ್ಲಿ ನಡೆದುಕೊಂಡುಳ್ಳ ಸರ್ಕಾರಿ ಕ್ರೀಡಾ ಸ್ಕೂಲ್ ಇಕತ್ರ ಪದವಿ ವಿದ್ಯಾರ್ಥಿಗೆ ಹಾಸ್ಟೆಲ್ರ ಅನುಕೂಲ ಮಾಡುವ ನಿಟ್ಟಲ್ಲಿ ಜಿಲ್ಲಾ ಯುವ ಸಬಲೀಕರಣ ಪಿಂಜ ಕ್ರೀಡಾ ಇಲಾಖೆಯಿಂದ ರಾಜ್ಯ ಸರ್ಕಾರಕ್ಕೆ ಪಿಂಜ ರಾಜ್ಯ ಮಟ್ಟದ ಆಯುತಂಗಕ್ಕೆ ಪ್ರಸ್ತಾವನೆ ಐಪಕ್ ಸಂಬಂಧಪಟ್ಟ ಅಧಿಕಾರಿಯಕ್ಕೆ ಕ್ರೀಡಾ ಪ್ರಾಧಿಕಾರತ್ರ ಉಪಾಧ್ಯಕ್ಷ ಅರುಣ್ ಮಾಚಯ್ಯವು ಸೂಚನೆ ಕೊಡ್ತತ್ತು. ಕೂಡಿಗೆ ಕಳಿ ಸ್ಕೂಲ್ಗೆ ಪೋಯಿತು, ಅಲ್ಲಿ ತಕ್ಕ ಹಾಕಿ ಪರಂಬು ಕೂಡನಕ್ಕೆ ಸ್ಕೂಲ್ರ ವ್ಯವಸ್ಥೆರ ಬಗ್ಗೆ ಪಿಂಜ ಇಕಾಕಲೆ ಶುರುವಾಯಿತುಳ PUC ಮಾಡಿದ ಡಿಗ್ರಿ ಓದುವ ವಿದ್ಯಾರ್ಥಿಯಕ್ಕೆ ಹಾಸ್ಟೆಲ್ ಸೌಲಭ್ಯ ಕೊಡಪ ನಿಟ್ಟಲು ಇಲಾಖೆಯ ಇಂಜಿನಿಯರ್ ಪಿಂಜ ಅಧಿಕಾರಿಗಳು ಕೂಡ ಸಭೆ ನಡೆತಿಚ್ಚಿ. ಅಲ್ಲಿಂದ ತಕ್ಕ ಪರಂದ ಅವು ಇಲ್ಲಿ ಓದ್ಯಂಡುಳ್ಳ ಮಕ್ಕಳ ಪೋಷಕಂಗಡ ಕೈಂಜ ಚೆನ್ನಂಗ ಕಾಲತರ ಬೋಡಿಕೆರ ಮಾರಿಪತ್ತು ಕ್ರೀಡಾ ಜಿಲ್ಲೆಯಲ್ಲಿ ಕಲಿಕರ ವಿದ್ಯಾರ್ಥಿಯಕ್ಕೆ ಅನುಕೂಲ ಆಪ ನಿಟ್ಟಲು ಅಪಚಕ ಬಿರಿಯ ಕಾರ್ಬಾರ್ನ ಕೈಕಟ್ತೋಣ ಎಂದು ಇಲಾಖೆಯ ಅಧಿಕಾರಿಯಕ್ಕೆ ಸೂಚನೆ ಕೊಡ್ತತ್ತು. ಸಭೆಯಲ್ಲಿ ಜಿಲ್ಲಾ ಯುವ ಸಬಲೀಕರಣ ಪಿಂಜ ಕ್ರೀಡಾ ಇಲಾಖೆಯ ಸಹಾಯಕ ನಿರ್ದೇಶಕಿ ವಿಸ್ಮಯ ಚಕ್ರವರ್ತಿ ಕೂಡ್ನನೆಕೆ ಅಧಿಕಾರಿಯ ಉಪಾಧ್ರಿಯ ಸಿಬ್ಬಂದಿಯ ಹಾಜರಿಂಜತ್ತು. ವಿರಾಜಪೇಟೆ ನಗರತ್ತು ಏರ ಆಯಂಡುಳ ಸಂಚಾರ ಸಮಸ್ಯೆ ನಿಯಂತ್ರಣ ಪಿಂಜ ವಾಹನ ಸಂಚಾರಕ್ಕೆ ನಲ್ಲ ವ್ಯವಸ್ಥೆಗೆ ರಸ್ತೆ ಕರೆಯಲು ಏರ ನೇರ ನಿಪ್ಪುಚಿಡುವಂಥ ವಾಹನದ ಜಾಗ ಮಾತುವ ಕಾರ್ಯ ನಡೆದನುಂಡು. ಅಲ್ಲದೆ ಸಂಚಾರ ನಿರ್ವಹಣೆಗೆ ಪರ್ಯಾಯ ಪಾರ್ಕಿಂಗ್ ವ್ಯವಸ್ಥೆ ಜಾರಿಗೆ ಕೊಂಡಬಪ್ಪಕ್ಕೆ ಯೋಜನೆ ಆಯನುಂಡೆಂದು SP ಬಿಂದುಮಣಿ ಅರಿಚಿಟ್ಟಿತ್ತು. ವಿರಾಜಪೇಟೆ 66/33/11 ಕೆವಿ ವಿದ್ಯುತ್ ವಿತರಣಾ ಉಪಕೇಂದ್ರ ಮಗ್ಗುಲತ್ ನಾಳೆ ಪೊಲಕ 10 ಗಂಟೆಯಿಂದ ವೈಪತ್ 5 ಗಂಟೆ ಕತ್ತನೆ ರಿಪೇರಿ ಕಾರ್ಬಾರ್ ಉಳ್ಳಾನಗುಂಡು ವಿರಾಜಪೇಟೆ ಸಿದ್ದಾಪುರ ಪಿಂಜ ಅಮತಿ ಶಾಖಾ ವ್ಯಾಪ್ತಿಯಲ್ಲಿ ಕರೆಂಟ್ ಇಪ್ಪಲೆ ಆನಗುಂಡು ವಿರಾಜಪೇಟೆ ಟೌನ್ ಕಾಕೊಟ್ಟಪರಂಬು ಕದನೂರು ಕೆದಮುಳ್ಳೂರು ಬಿಟ್ಟಂಗಲ ಬಿ ಶೆಟ್ಟಿಗೇರಿ ಆರ್ ಜಿ ಬೇಟೋಳಿ ಸಿದ್ದ

ಪುರ ಟೌನ್, ಮಾಲ್ದಾರೆ, ಕರಡಿಗೋಡು, ಗುಯ್ಯ, ಅಮ್ಮತ್ತಿ, ಚಂಬೆಬೆಳ್ಳೂರು, ಹಾಲುಗುಂದ, ಕಣ್ಣಂಗಾಲ ಸುತ್ತಮುತ್ತ ಕರೆಂಟ್ ಇಪ್ಪಲೆ. ಅಂದನೆ 33/11 ಕೆವಿ ಮೂರ್ನಾಡು ವಿದ್ಯುತ್ ಉಪಕೇಂದ್ರ ತಿಂಜ ಪರಪೋಪ್ ಪಾರಾಣೆ ನಾಪೊಕ್ಲು ಮೂರ್ನಾಡು ಪೊದ್ದು ಪಿಂಜ ಮರಗೋಡು ಫೀಡರ್ಲು ನಾಳೆ ಪೊಲಕ 9:30 ಇಂಜ ಒಯ್ಪತ್ ಅಂಜಿ ಗಂಟೆ ಕತ್ನೆ ರಿಪೇರಿ ಕಾರ್ಬಾರ್ ಉಳ್ಳಾನಗೊಂಡು ಅಲ್ಲಿಂಜ ಪರಪೋಪ್ ಪಾರಾಣೆ ನಾಪೊಕ್ಲು ಮೂರ್ನಾಡು ಹಾಕೊತ್ತೂರು ಒಸ್ಕೇರಿ ಪೊದ್ದು ನರಿಯಂದಡ ಕುಂಜಿಲ ಎಮ್ಮೆಮಾಡು ಬಲ್ಲಮಾವಟಿ ಪಿಂಜ ಸುತ್ತಮುತ್ತ ಕರೆಂಟ್ ಇಪ್ಪಲೆ. ಸಾರ್ವಜನಿಕಂಗ ಸಹಕಾರ ತರನೊಂದು ಸೆಸ್ಕ್ ಅಧಿಕಾರಿ ಕಟ್ಟಂಡಿತ್ತು. ಇಲ್ಲಿಕ್ ಪೊಲಕತ್ರ ಸುದ್ದಿ ಸಮಾಚಾರ ತಂದತ್ತು.

0: ಸುದ್ದಿ ಸಮಾಚಾರ ಕೇಳಿದಿರಿ. ಪ್ರಾಯೋಜಕರು
1: ಅದ್ವೈತ್ ಹ್ಯುಂಡೈ, ಭಾರತದ ಅತಿ ದೊಡ್ಡ ಡೀಲರ್ ನೆಟ್ವರ್ಕ್ ಹೊಂದಿರುವ ಏಕೈಕ ಹ್ಯುಂಡೈ ಕಾರ್ ಡೀಲರ್.
2: ಹ್ಯಾಪಿ ವೆಡ್ಡಿಂಗ್ ಆನಿವರ್ಸರಿ ಮೈ ಡಾರ್ಲಿಂಗ್.
3: ಸರ್ಪ್ರೈಸ್ ಗಿಫ್ಟ್,
2: ಓಪನ್ ಮಾಡು.
3: ವಾವ್, ಡೈಮಂಡ್ ನೆಕ್ಲೇಸ್, ನಾನು ಮನಸ್ಸಿನಲ್ಲಿ ಕಲ್ಪನೆ ಮಾಡಿದ ಡಿಸೈನ್ಸ್, ಸೂಪರ್. ಥ್ಯಾಂಕ್ ಯು ರೀ. ಎಲ್ಲಿಂದ?
1: ಮುಳಿಯಾದಿಂದ. ಮನವನ್ನು ಅರಿತ ಇಷ್ಟಗಳಿಗೆ ಮುಳಿಯಾ ಗೋಲ್ಡ್ ಅಂಡ್ ಡೈಮಂಡ್ಸ್, ಮಡಿಕೇರಿ, ಗೋಣಿಗುಪ್ಪಲು, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು.
4: ನಿಮ್ಮ ಹಳೆಯ ಟಿವಿ, ಫ್ರಿಡ್ಜ್, ವಾಷಿಂಗ್ ಮಷೀನ್, ಮಿಕ್ಸಿ, ಕುಕ್ಕರ್, ಗ್ರೈಂಡರ್ ತನ್ನಿ, ಎಕ್ಸ್ಚೇಂಜ್ ಮಾಡಿ, ಹೊಸದನ್ನು ನಿಮ್ಮ ಮನೆಗೆ ಕೊಂಡೊಯ್ಯಿರಿ. ಪಿ ಆರ್ ಫರ್ನಿಚರ್ ಅಂಡ್ ಎಲೆಕ್ಟ್ರಾನಿಕ್ಸ್, ಹರಿಶ್ಚಂದ್ರಪುರ, ಗೋಣಿಗುಪ್ಪಲು.
5: ಮದುವೆ ಹಾಗೂ ಇನ್ನಿತರ ಸಮಾರಂಭಗಳ ಬಟ್ಟೆಗಳಿಗಾಗಿ ಬನ್ನಿ ಸೆಂಚುರಿ ಫ್ಯಾಷನ್ ಸಿಟಿ, ಇರಿಟ್ಟಿ, ತಲಶ್ಶೇರಿ, ಕಣ್ಣೂರ್, ಪಯ್ಯನೂರ್, ಶ್ರೀಕಂಠಪುರಂ, ಸುಲ್ತಾನ್ ಬತ್ತೇರಿ, ಮಾನಂದವಾಡಿ, ತಳಿಪರಂಬ.
6: ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು, ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರ್ಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?
7: ಅದಕ್ಕೆ ತಾನೇ ಇರಿಟ್ಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮ್ಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250ಕ್ಕೂ ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ಲದೆ ಮಾರ್ಬಲ್ಸ್, ಗ್ರಾನೈಟ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ಸ್ ಇದೆ. ಎಲ್ಲವೂ ಕೈಗೆಟುಕುವ ಬೆಲೆಯಲ್ಲೇ ಸಿಗುತ್ತೆ.
5: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟ್ಟಿ.
8: ವಿವಾಹ ಬಟ್ಟೆಗಳು, ಡೈಲಿ ವೇರ್ ಸ್ಯಾರೀಸ್, ಕುರ್ತಾ, ಚೂಡಿದಾರ್, ಲೆಹೆಂಗಾ, ಉಲ್ಲಾಸದೊಂದಿಗೆ ಖರೀದಿಸಲು ಬನ್ನಿ ಇಮ್ಯಾನ್ಯುವಲ್ ಸಿಲ್ಕ್ಸ್, ಮೇನ್ ರೋಡ್, ಇರಿಟ್ಟಿ.
9: ಕೂರ್ಗ್ ಹೈಲೈಟ್ ಫರ್ನಿಚರ್ ನ 7ನೇ ವಾರ್ಷಿಕೋತ್ಸವದ ಬಂಪರ್ ಕೊಡುಗೆ 3+1+1 ವುಡನ್ ಸೋಫಾ ಸೆಟ್ ಕೇವಲ 13,900 ರೂಪಾಯಿಗೆ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ.
10: ಹೊಸ ಕಾರ್ ತಗೊಳ್ಳೋಣ ಅಂತ ಯೋಚಿಸ್ತಾ ಇದ್ದೀನಿ, ಯಾವ ಬ್ರ್ಯಾಂಡ್ ಸಜೆಸ್ಟ್ ಮಾಡ್ತೀಯಾ?
11: ನಾನ್ ಡ್ರೈವ್ ಮಾಡೋದು ನನ್ನ ಫೇವರೇಟ್ ಹ್ಯುಂಡೈ ಕಾರನ್ನ, ನಿನಗೂ ಅದನ್ನೇ ಸಜೆಸ್ಟ್ ಮಾಡ್ತೀನಿ.
12: ಹ್ಯುಂಡೈ ಎಕ್ಸ್ ಶೋರೂಮ್ 5.55 ಲಕ್ಷದಿಂದ 46 ಲಕ್ಷದವರೆಗಿನ ಕಾರುಗಳ ಅದ್ಭುತ ಶ್ರೇಣಿಯನ್ನೇ ಹೊಂದಿದೆ. ನೀವು ಯಾವುದೇ ಕಾರನ್ನು ಡಿಸೈಡ್ ಮಾಡೋಕೆ ಮುಂಚೆ ಮೊದಲು ನಿಮ್ಮ ಹತ್ತಿರದ ಅದ್ವೈತ್ ಹ್ಯುಂಡೈ ಶೋರೂಮ್ ನಲ್ಲಿ ಹ್ಯುಂಡೈ ಕಾರನ್ನು ಟೆಸ್ಟ್ ಡ್ರೈವ್ ಮಾಡಿ. ಅದ್ವೈತ್ ಹ್ಯುಂಡೈ, ಮಡಿಕೇರಿ, ಗೋಣಿಕೊಪ್ಪಲ್ ಹಾಗೂ ಕುಶಾಲನಗರ.
13: ಎಫ್ಎಂ 103.1 ಮೆಗಾಹೆರ್ಟ್ಸ್ ಕಂಪನಾಂಗದಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 8 ಗಂಟೆ.
14: नमस्कार, आकाशवाणी से समाचार प्रभात के साथ मैं विशाल शर्मा. मुख्य समाचार. प्रधानमंत्री नरेंद्र मोदी ने गोथेनबर्ग में स्वीडन के प्रधानमंत्री उल्फ क्रिस्टर्सन के साथ बातचीत की. भारत और स्वीडन ने आपसी सहयोग को बढ़ाकर व्यापक रणनीतिक साझेदारी तक करने का फैसला किया. प्रधानमंत्री ने स्वीडन की कंपनियों को मेक इन इंडिया, नेशनल ग्रीन हाइड्रोजन मिशन और नेशनल क्रिटिकल मिनरल मिशन जैसी योजनाओं के तहत भारत में निवेश बढ़ाने का निमंत्रण दिया. केरलम में कांग्रेस नेता वीडी सतीशन आज मुख्यमंत्री पद की शपथ लेंगे. दक्षिण पश्चिम मानसून के सामान्य तिथि से 6 दिन पहले 26 मई को केरलम तट पर पहुंचने की संभावना. और आईपीएल क्रिकेट में दिल्ली कैपिटल्स ने राजस्थान रॉयल्स को 5 विकेट से हराया. अब समाचार विस्तार से. भारत और स्वीडन ने आपसी साझेदारी को बढ़ाकर व्यापक रणनीतिक साझेदारी करने का फैसला किया है. प्रधानमंत्री नरेंद्र मोदी की स्वीडन यात्रा की ये ऐतिहासिक उपलब्धि है. श्री मोदी ने कल रात गोथेनबर्ग में स्वीडन के प्रधानमंत्री उल्फ क्रिस्टर्सन के साथ बातचीत की. वे कल स्वीडन की 2 दिवसीय यात्रा पर गोथेनबर्ग पहुंचे. भारत स्वीडन संबंधों में असाधारण योगदान और दूरदर्शी नेतृत्व की पहचान के रूप में श्री मोदी को रॉयल ऑर्डर ऑफ द पोलर स्टार डिग्री कमांडर ग्रैंड क्रॉस से सम्मानित किया गया. प्रतिनिधिमंडल स्तर की वार्ता के दौरान दोनों नेताओं ने व्यापार, निवेश, प्रौद्योगिकी, नवाचार, हरित बदलाव, अंतरिक्ष, उभरती प्रौद्योगिकियों, रक्षा, सुरक्षा, एसएमई, अनुसंधान और जनता के बीच संबंधों में सहयोग को प्रगाढ़ करने के तरीकों पर चर्चा की.

0: ಇದು ಆಕಾಶವಾಣಿ ಬೆಂಗಳೂರು ಮೀಡಿಯಂ ವೇವ್ ತರಂಗಾಂತರ 490.1 ಮೀಟರ್ಗಳು, ಅಂದರೆ 612 ಕಿಲೋ ಹರ್ಟ್ಸ್ಗಳು. ಸಮಯ ಸರಿಯಾಗಿ 8:30:18. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ.
1: ಆಕಾಶವಾಣಿ ತೊಂಬತ್ತರ ಸಂಭ್ರಮದ ವಿಶೇಷ ಕಾರ್ಯಕ್ರಮ ಆಕಾಶವಾಣಿಯ ಅಂತರಾಳ. ಕೃತಿ ಹಾಗೂ ಓದು ನೂತನ ಎಸ್ ಕದಂ. ನಿರ್ಮಾಣ ನಂದನ್ ಕುಮಾರ್ ಎಲ್ಒ.
2: ಸಾವಿರದ ನಿಯೋಜಿತವಾದ ವರ್ಗೀಸ್ ಕಮಿಟಿಯ ಶಿಫಾರಸುಗಳನ್ನು ನಾವು ನಿನ್ನೆ ಕೇಳ್ತಾ ಇದ್ವಲ್ಲ, ಇವತ್ತು ಅದರ ಹೆಚ್ಚಿನ ವಿಷಯವನ್ನ ತಿಳಿದುಕೊಳ್ಳೋಣ. ಸಿಬ್ಬಂದಿಗಳಿಗೆ ಹೆಚ್ಚಿನ ವೇತನ, ನಿರಂತರ ತರಬೇತಿ ಮುಂತಾದ ಕಲ್ಯಾಣ ಕ್ರಮಗಳನ್ನು ಸಮಿತಿ ಹೇಳಿತು. ಟಿವಿ ಮಾಧ್ಯಮ ಬಹಳ ಶಕ್ತಿಯುತವಾಗಿದ್ದರೂ ಭಾರತದಲ್ಲಿ ಮುಂದಿನ 10-15 ವರ್ಷಗಳ ಕಾಲ ರೇಡಿಯೋದ ಅಭಿವೃದ್ಧಿಗೆ ಮೊದಲ ಆದ್ಯತೆ ನೀಡಬೇಕೆಂದು ಒತ್ತಿ ಹೇಳಿತು. ಈ ರೀತಿಯ ವ್ಯವಸ್ಥಿತವಾದ ವರದಿ 18th May 1978 ರಾಜ್ಯಸಭೆಯಲ್ಲಿ ಹಾಗೂ 30th and December 1 ಲೋಕಸಭೆಯಲ್ಲಿ ಚರ್ಚೆಯಾಯಿತು. ಮುಂದಿನ ಬಜೆಟ್ ಅಧಿವೇಶನದಲ್ಲಿ ಸರ್ಕಾರ ಅದರ ಕರಡನ್ನು ಮಂಡಿಸುವ ಆಶ್ವಾಸನೆಯನ್ನು ನೀಡಿತು. 16th May 1979 ಅಂದಿನ ಜನತಾ

0: ಸರ್ಕಾರದಲ್ಲಿ ಮಾಹಿತಿ ಮತ್ತು ಪ್ರಸಾರ ಮಂತ್ರಿಗಳಾಗಿದ್ದ ಶ್ರೀ ಎಲ್ ಕೆ ಅದ್ವಾನಿ ಅವರು ಪ್ರಸಾರ ಭಾರತಿಯ ಕರಡನ್ನು ಲೋಕಸಭೆಯಲ್ಲಿ ಮಂಡಿಸಿದರು. ಅದರ ಪ್ರಕಾರ ಪ್ರಸಾರ ಭಾರತಿ ಎಂದು ಕರೆಯಲಾಗುವ ಸ್ವಾಯತ್ತ ನಿಗಮವು ಆಕಾಶವಾಣಿ ಹಾಗೂ ದೂರದರ್ಶನದ ಹೊಣೆಯನ್ನು ಹೊರಬೇಕು. 11-15 ಗವರ್ನರ್ಗಳ ಮಂಡಳಿಗೆ ಒಬ್ಬ ಪೂರ್ಣಾವಧಿ ಚೇರ್ಮನ್ ಹಾಗೂ ಡೈರೆಕ್ಟರ್ ಜನರಲ್ಗಳಿರುತ್ತಾರೆ. ಮಾಹಿತಿ ಮಂತ್ರಾಲಯದ ಪ್ರಸಾರ ಖಾತೆ, ಹಣಕಾಸು ಖಾತೆಯ ಕಾರ್ಯದರ್ಶಿಗಳು ಗವರ್ನರ್ಗಳ ಮಂಡಳಿಯ ಸದಸ್ಯರಾಗಿರುತ್ತಾರೆ. ಈ ಕರಡು ಟ್ರಸ್ಟ್ಶಿಪ್ ಹಾಗೂ ನಿಗಮಕ್ಕೆ ಸಾಂವಿಧಾನಿಕ ರಕ್ಷಣೆ ನೀಡಲು ಕಾರ್ಯಕಾರಿ ಸಮಿತಿ ಮಾಡಿದ್ದ ಶಿಫಾರಸನ್ನು ತಳ್ಳಿಹಾಕಿತು. ವಿಕೇಂದ್ರೀಕೃತ ವ್ಯವಸ್ಥೆಯ ಪ್ರಸ್ತಾಪ ಇದರಲ್ಲಿ ಆಗಲೇ ಇಲ್ಲ. ಕಾಂಪ್ಟ್ರೋಲರ್ ಆಂಡ್ ಆಡಿಟರ್ ಜನರಲ್ ಆಫ್ ಇಂಡಿಯಾ ಇವರ ಮೂಲಕ ಸರ್ಕಾರವು ಹಣಕಾಸು ನಿಯಂತ್ರಣವನ್ನು ಹೊಂದಿರಬೇಕು. ಕರಡಿನ 23ನೇ ಪರಿಚ್ಛೇದ ನಿಗಮಕ್ಕೆ ಸರ್ಕಾರವು ಕಾಲಕಾಲಕ್ಕೆ ನಿರ್ದೇಶನಗಳನ್ನು ನೀಡುವ ಅಧಿಕಾರವನ್ನು ನೀಡಿತು. ಈ ನಿರ್ದೇಶನಗಳ ಪ್ರತಿಯನ್ನು ಸಂಸತ್ತಿನ ಉಭಯ ಸದನಗಳ ಮುಂದೆ ಇಡಬೇಕು. ಶ್ರೀ ಬಿಜಿ ವರ್ಗೀಸ್ ಅವರ ಕಾರ್ಯಕಾರಿ ಸಮಿತಿಯ 5 ಸದಸ್ಯರು ಈ ಕರಡಿನ ಬಗ್ಗೆ ತೀವ್ರ ಅಸಮಾಧಾನ ವ್ಯಕ್ತಪಡಿಸಿ 1979 ಮೇ 23 ನೀಡಿದ ಜಂಟಿ ಹೇಳಿಕೆಯಲ್ಲಿ ಜನತೆ ಸ್ವತಂತ್ರ ನಿಗಮವನ್ನು ಬಯಸುತ್ತಿರುವುದು ಕಾರ್ಯಾಂಗಕ್ಕೆ ಮಣಿದು ಸಂಸತ್ತು ತುರ್ತು ಪರಿಸ್ಥಿತಿಯ ಕಾಲದಲ್ಲಿ ಪ್ರಸಾರ ವ್ಯವಸ್ಥೆಯನ್ನು ಅವಮಾನಕರ ರೀತಿಯಲ್ಲಿ ದುರುಪಯೋಗಪಡಿಸಿಕೊಂಡಿದ್ದರಿಂದ, ಅಂತಹದ್ದನ್ನು ಭವಿಷ್ಯದಲ್ಲಿ ಪೂರ್ಣವಾಗಿ ತಡೆಯುವ ಉದ್ದೇಶದಿಂದ. ಪ್ರಜಾಪ್ರಭುತ್ವವೆಂದರೆ ಸಂಸತ್ತು ಅಥವಾ ನ್ಯಾಯಾಂಗವೆಂಬ ಒಂದು ಕಂಬದ ಮೇಲೆ ನಿಲ್ಲುವ ವ್ಯವಸ್ಥೆ ಅಲ್ಲ. ಅವು ಬಹಳ ಮುಖ್ಯ ಅಂಗಗಳಾದರೂ ಇವೆಲ್ಲವನ್ನು ಸೇರಿ ಹೆಣೆದ ಒಂದು ವ್ಯವಸ್ಥೆ ಅದು. ಅವುಗಳಲ್ಲಿ ಸ್ವತಂತ್ರ, ಜವಾಬ್ದಾರಿಯುತ, ಕ್ರಿಯಾತ್ಮಕ ಪ್ರಸಾರ ವ್ಯವಸ್ಥೆ ಬಹಳ ಮುಖ್ಯ ಎಂದು ಈ ಸಮಿತಿ ಹೇಳಿತು. ಇದಕ್ಕೆ ಪ್ರತಿಕ್ರಿಯೆಯಾಗಿ ಜೂನ್ 2, 1979 ಮಂತ್ರಿಗಳಾಗಿದ್ದ ಶ್ರೀ ಎಲ್ ಕೆ ಅದ್ವಾನಿ ಅವರು ವರ್ಗೀಸ್ ಅವರ ನೇತೃತ್ವದ ಕಾರ್ಯಕಾರಿ ಸಮಿತಿ ಸ್ವಾಯತ್ತ ನಿಗಮದ ಜೊತೆಗೆ ಅದಕ್ಕೆ ಸಾಂವಿಧಾನಿಕವಾಗಿ ಸ್ವತಂತ್ರ ಸ್ಥಾನವನ್ನು ನೀಡಬಯಸುತ್ತದೆ. ಸರ್ಕಾರ ಇದನ್ನು ಒಪ್ಪಿಕೊಳ್ಳುವುದು ಸಾಧ್ಯವಿಲ್ಲ. ಆದರೆ ಈಗ ಸರ್ಕಾರ ನೀಡಲು ಒಪ್ಪಿಕೊಂಡಿರುವ ಸ್ವಾಯತ್ತತೆ ಚಂದಾ ಕಮಿಟಿಯ ಶಿಫಾರಸುಗಳಿಗಿಂತ ಬಹಳ ಹೆಚ್ಚಿದೆ ಎಂದರು. ಪತ್ರಿಕೆಗಳು ಹಾಗೂ ಪ್ರಸಾರಕರು ಈ ಕರಡನ್ನು ವಿರೋಧಿಸಿದರು. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಮಗೆ ನಿಲಯ ನಿರ್ದೇಶಕರು, ಆಕಾಶವಾಣಿ, ರಾಜಭವನ ರಸ್ತೆ, ಬೆಂಗಳೂರು ಇಲ್ಲಿಗೆ ಪತ್ರಗಳನ್ನು ಬರೆಯುವ ಮೂಲಕವೂ ನಮ್ಮೊಂದಿಗೆ ಹಂಚಿಕೊಳ್ಳಿ.
1: ಇದುವರೆಗೆ 90ರ ಸಂಭ್ರಮದ ವಿಶೇಷ ಕಾರ್ಯಕ್ರಮ ಆಕಾಶವಾಣಿಯ ಅಂತರಾಳ ಪ್ರಸಾರವಾಯಿತು. ಕೃತಿ ಹಾಗೂ ಓದು ನೂತನ ಎಸ್ಕದಂ. ನಿರ್ಮಾಣ ನಂದನ್ಕುಮಾರ್ ಎಲ್ಒ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.
2: ಆಕಾಶವಾಣಿಯ 90 ಸಂಭ್ರಮಾಚರಣೆಯ ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ಸರಣಿ ಆಕಾಶ ಬುಟ್ಟಿ.
3: ಆಕಾಶ ದೀಪವು ನೀನು, ನಿನ್ನ ಕಂಡಾಗ ಸಂತೋಷವೇನು.
1: ಆರೋಗ್ಯ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವ ಆಯುರ್ವೇದ ವೈದ್ಯರಾದ ಡಾಕ್ಟರ್ ಸಿಎ ಕಿಶೋರ್ ಅವರೊಂದಿಗೆ ಸಂದರ್ಶನ.
3: ನಿನ್ನ ಕಂಡಾಗ ಸಂತೋಷವೇನು.
4: ಇವತ್ತಿನ ಆಕಾಶಬುಟ್ಟಿ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗಿದ್ದಾರೆ ಡಾಕ್ಟರ್ ಸಿ ಎ ಕಿಶೋರ್ ಅವರು. ಸರ್ ನಮಸ್ಕಾರ.
5: ನಮಸ್ಕಾರ.
4: ರೇಡಿಯೋವನ್ನು ತುಂಬಾ ಪ್ರೀತಿ ಮಾಡೋರು ನೀವು. ಯಾವ ಕಾಲದಿಂದನೂ ಕೂಡ ಆಕಾಶವಾಣಿಗೆ ಬರ್ತಾ ಇದ್ದೀರಿ, ಮಾಹಿತಿ ಕೊಡ್ತಾ ಇದ್ದೀರಿ. ಆರೋಗ್ಯದ ಕುರಿತಾದ ಮಾಹಿತಿ ಅಷ್ಟೇ ಅಲ್ಲ, ಇನ್ನು ಬೇರೆ ರೀತಿಯಾದಂತಹ ಅನೇಕ ಕಾರ್ಯಕ್ರಮಗಳನ್ನು ತಾವು ನೀಡಿದ್ದೀರಿ. ಒಬ್ಬ ವೈದ್ಯರಿಗೆ ರೇಡಿಯೋ ಎಷ್ಟು ಹತ್ರ ಆಯಿತು? ಯಾವ ಸಮಯದಿಂದ ನೀವು ರೇಡಿಯೋ ಕೇಳಕ್ಕೆ ಶುರು ಮಾಡಿದ್ರಿ? ನಿಮ್ಗೆ ನೆನಪಿದೆಯಾ ಸಣ್ಣದಾಗ ಹೆಂಗಿತ್ತು ಅಂತ?
5: ಖಂಡಿತ. ನಾನು ಸ್ಕೂಲ್ಗೆ ಹೋಗ್ತಕ್ಕಂತಹ ಕಾಲದಲ್ಲಿ AS ಮೂರ್ತಿ ಅವ್ರದ್ದು ಒಂದು ಕಾರ್ಯಕ್ರಮ ಬರೋದು ಬೆಳಿಗ್ಗೆ. ಅದನ್ನ ಬಂತು ಅಂದ್ರೆ ಶಾಲೆಗೆ ಹೊರಡಬೇಕು ನಾವು ಅಂತಕ್ಕಂಥ ಒಂದು ಸಿದ್ಧತೆ. ಬೇಕೋ ಬೇಡೋ AS ಮೂರ್ತಿ ಅವರ ವಚನಗಳನ್ನ ಕೇಳಿಸ್ಕೊಂಡು ರೇಡಿಯೋ ಅಲ್ಲಿ ಶಾಲೆಗೆ ಹೋಗ್ತಕ್ಕಂಥದ್ದು ಮೊಟ್ಟ ಮೊದಲ ನೆನಪು ನನಗೆ ಆಕಾಶವಾಣಿ ಬಗ್ಗೆ ಇರೋದು. ಅದಾದ್ಮೇಲೆ ಆಕಾಶವಾಣಿ ನನಗೆ ಇಷ್ಟ ಹತ್ರ ಆಯ್ತು ಅಂದಾಗ, ನನ್ನ ಶಾಲೆ ಇದ್ದಿದ್ದು 11-5. ನನ್ನ ತಂದೆ ತಾಯಿ ಇಬ್ರು ಡಾಕ್ಟರ್ಗಳಾಗಿರೋ 8 ಮನೆ ಬಿಟ್ಟು ನನ್ನ ಮನೇಲಿ ಒಬ್ಬನೇ ಬಿಟ್ಟು ಹೋಗ್ತಾ ಇದ್ರು. 8-11 ಓದೋ ವಿದ್ಯಾಭ್ಯಾಸ ಎಲ್ಲ ಇದ್ರು ಕೂಡ. ಸೊ ಹಾಗಾಗಿ ಆಕಾಶವಾಣಿ ಕೇಳ್ತಕ್ಕಂಥದ್ದು ಆವಾಗಾಯ್ತು. ಈ FM ಗಿಫ್ಎಂ ಎಲ್ಲ ಅವಾಗ ಇರಲಿಲ್ಲ. ಅದೆಲ್ಲ ಆದ್ಮೇಲೆ ತುಂಬಾ

0: ಖುಷಿಯಾಗಿದ್ದು, ನಾನು ರಾಯಚೂರಿಂದ ಬೆಂಗಳೂರಿಗೆ, ಮಂತ್ರಾಲಯದಿಂದ ಬೆಂಗಳೂರಿಗೆ ರೈಲಿನಲ್ಲಿ ಪ್ರಯಾಣ ಮಾಡುವಾಗ ಒಂದು ಆಕಾಶವಾಣಿ ಮಹನೀಯರು, ಅವ್ರ ಆಕಾಶವಾಣಿಯ ಸಿಬ್ಬಂದಿ ನನಗೆ ಗೊತ್ತಿಲ್ಲ, ನನ್ನ ಹತ್ರ ಹಾಗೆ ದೀರ್ಘಕಾಲೀನವಾಗಿ ಮಾತಾಡ್ಕೊಂಡು ಇಡೀ ಪ್ರಯಾಣ ರಾಯಚೂರು ಬೆಂಗಳೂರು ಪ್ರಯಾಣ ಆಗ್ತಾ ಹೀಗೆ ಅನೇಕ ಲೋಕಾಭಿರುಚಿಯಾಗಿ ಮಾತಾಡ್ಕೊಂಡು ಬರ್ತಾ ಇದ್ವಿ. ಬೆಂಗಳೂರು ರೈಲ್ವೆ ಸ್ಟೇಷನ್ ಬಂದಾಗ ನನ್ನ ತುಂಬಾ ಗುರು ಸಮರಂತ ಶ್ರೀ MR ಸತ್ಯನಾರಾಯಣ ಈ ಸಂದರ್ಭದಲ್ಲಿ ನಾನು ಸ್ಮರಿಸ್ಕೊಳ್ತೇನೆ. ಇವತ್ತಿಗೂ ನನ್ನ ಸಂಪರ್ಕದಲ್ಲಿದ್ದಾರೆ, ನಾನು ಅವ್ರನ್ನ ಗುರುಭಾವದಲ್ಲಿ ನೋಡ್ತೇನೆ. ಅವ್ರನ್ನ ಹೋಗಿ ಭೇಟಿ ಮಾಡಿ ಏನಕ್ಕಾದ್ರು ಅಂತ ಹೇಳಿದ್ರು. ನಾನು ಆ ಪುಣ್ಯಾತ್ಮನ ಬಂದು ಆಕಾಶವಾಣಿ ಭಾಗದಲ್ಲಿ ಅವ್ರು ಏನ್ ಮಾಡ್ತೀರಾ ಅಂದ್ರು, ಆಕಾಶವಾಣಿಲಿ ಮಾತಾಡ್ಬೇಕು ಅಂತ ಬಂದೆ ಸರ್, ಹೀಗೆ ಹೇಳಿದ್ರು ರಾಯಚೂರಲ್ಲಿ ಅವ್ರು ಹೇಳಿದ್ರು ಅಂತ. ಸರಿ, ಒಳಗೆ ಹೋಗಿ ಕೂತ್ಕೊಳ್ಳಿದ್ರು. ಆವತ್ತಿನ ಈ ಸ್ಟುಡಿಯೋ ಹೀಗೆ ಇತ್ತು, ನಾನು ಏನು ಮಾತಾಡ್ತೇನೆ ಹೀಗೆ ಸಂಗೀತ ಸ್ಟುಡಿಯೋಲ್ಲಿ ಕೂತ್ಕೊಂಡು ಮಾತಾಡಬೇಕು ಅಂತಕ್ಕಂಥ ಒಂದು ನಿರ್ಣಯ ಆಯಿತು. ಅಲ್ಲಿ ಕೂತ್ಕೊಂಡಾಗ ಅವ್ರು ತುಂಬ ಸ್ಪಷ್ಟವಾಗಿ ಹೇಳಿದ್ರು, ನನಗೇನು ರೆಕಾರ್ಡ್ ಮಾಡು ಅಂತ ಹೇಳಲಿಲ್ಲ, ನೀವೇನೋ ಮಾತಾಡಬೇಕು ಅಂತ ಮಹೋದ್ದೇಶದಿಂದ ಬಂದಿದ್ದೀರಿ, ನೀವೇನು ಬೇಕಾದ್ರೂ ಮಾತಾಡ್ಕೊಳ್ಳಿ, ರೆಕಾರ್ಡ್ ಅಂತೂ ಏನು ಮಾಡಲ್ಲ, ನೀವು ಮಾತಾಡಿ, ನಿಮಗೆ ಬೇಜಾರದ ಮೇಲೆ ಎದ್ದು ಹೋಗ್ಬೋದು, ನಿಮ್ಮ ಖುಷಿಗೆ ನೀವು ಮಾತಾಡ್ಕೊಳ್ಳಿ ಅಂತ. ಆವತ್ತು ನಾನು ಹೇಳ್ತೀನಿ, ತುಂಬಾ ವಿನಮ್ರತೆ ಅಂತ ಹೇಳ್ತೀನಿ, ಆವತ್ತು ನನಗೇನಾದ್ರೂ ಭಗವಂತ ಅಹಂಕಾರ ಕೊಟ್ಟು ಹೇಗೂ ರೆಕಾರ್ಡ್ ಮಾಡಲ್ಲ, ಒಬ್ಬ ಡಾಕ್ಟರ್ನ ಕರೆಸಿ ಅವಮಾನ ಮಾಡಿದಾರೆ ಅಂತ ಅನ್ಕೊಂಡು ಹೊರಟು ಬಿಟ್ಟಿದ್ರೆ, ಬಹುಶಃ ಇವತ್ತು ಆಕಾಶವಾಣಿ ನನ್ನ ತವರು ಮನೆ ಅಂತ ಹೇಳ್ತೀನಿ. ನಾನು ಅನೇಕ ಸಂದರ್ಭದಲ್ಲಿ ಹೇಳ್ತೀನಿ, ಸಾವಿರಾರು ಬಾರಿ ನಾನು ಆಕಾಶವಾಣಿಗೆ ಬಂದಿದ್ದೀನಿ, ವೃತ್ತಿಪರವಾಗಂತೂ ಬರ್ತಾನೆ ಇರ್ತೀನಿ. ಸಿಂಪಲ್ ರೇಡಿಯೋ ಡಾಕ್ಟರ್ ಇದ್ರು ಬಂದು ಹೋಗಿ ಎಲ್ಲ ಆ ಥರದೆಲ್ಲ ಸಂಬಂಧಗಳಿದೆ. ಆವತ್ತು ನನಗೆ ಆ 3 ನಿಮಿಷ ಅವಮಾನ ಅಂತ ಅನಿಸ್ಬಿಟ್ಟಿದ್ರೆ ಇವತ್ತು ಬಹುಶಃ ನಾನು ನಿಮಗೆ ನೀವು ನನಗೆ ಸಿಗ್ತಾ ಇರಲಿಲ್ಲ. ಆವತ್ತು ಕಣ್ಣು ಮುಚ್ಕೊಂಡು ಮಧುಮೇಹದ ಬಗ್ಗೆ ನನಗೆ ಏನೇನು ಗೊತ್ತಿದೆ, ಏಕಪಾತ್ರ ಅಭಿನಯ ಥರ ಒಬ್ಬನೇ ಕೂತ್ಕೊಂಡು ಆಶೆ ಭಾಷಣ ಮಾಡ್ಕೊಂಡು ಹೋದೆ. 15 ನಿಮಿಷ ಆದಮೇಲೆ ಕಣ್ಣು ತೆಗೆದೆ. ಬಾಗಿಲಲ್ಲಿ ನನ್ನ ಗುರುಗಳಂತ ಮನೆ ಸತ್ಯನಾರಾಯಣ ಅವರಿದ್ರು, MR ಸತ್ಯನಾರಾಯಣ ಪ್ರೋಗ್ರಾಮ್ ಪ್ರೊಡ್ಯೂಸರ್ ಆಗಿದ್ರು. ಅವಾಗ ಬಂದು ಹಿಂಗೆ ಗಟ್ಟಿಗೆ ತಪ್ಕೊಂಡ್ರು, ನಾನು ಕೇಳಲಿಲ್ಲಪ್ಪ ರೆಕಾರ್ಡ್ ಮಾಡೋ ಅಂತ ನಾನು ಹೇಳಿರಲಿಲ್ಲ, ಅದು ಇಷ್ಟು ಮನೋಜ್ಞವಾಗಿ ನೀನು ಮಾತಾಡ್ತೀಯ ಅಂದಾಗ ಈಗ ಇದನ್ನ ಇನ್ನೊಂದ್ಸಲಿ ಹೇಳು, ಈ ರೆಕಾರ್ಡ್ ಮಾಡ್ತೀನಿ. ಈ ರಿಹರ್ಸಲ್ಲು ರೀಟೇಕು ಯಾವುದು ಗೊತ್ತಿಲ್ಲ ನನಗೆ, ಮಾಧ್ಯಮದ ಪರಿಚಯ ಇಲ್ಲ. ಇವತ್ತು ಭಗವಂತನ ಆಶೀರ್ವಾದ, ಸಾವಿರಾರು ಕಂತುಗಳು ನಾನು ಮಾಧ್ಯಮದಲ್ಲಿ, TV9, ಸುವರ್ಣ ನ್ಯೂಸ್, ಯೂಟ್ಯೂಬ್, ಅನೇಕ ವಾಹಿನಿಗಳಲ್ಲಿ ಸಾವಿರಾರು ಕಂತುಗಳನ್ನ ಬೇರೆ ಬೇರೆ ಭಾಷೆಗಳ ಚಂದನ ಅಂತೂ ಅದು ನನ್ನ ತವರು ಮನೆ ಹೌದು. ಅಂದ್ರೆ ಆವತ್ತು ಅದು ರಿಹರ್ಸಲ್ಲು ಅಂತ ಅನ್ಕೋ, ಅದು ನೀವು ಒತ್ತೊಂದ್ಸಲಿ ಮಾತಾಡಿ ಈಗ ರೆಕಾರ್ಡ್ ಮಾಡೋಣ ಅಂದ್ರು. ಅದು ರೆಕಾರ್ಡ್ ಮಾಡಿದ್ದು ಮರು ಅವ್ರಿಗೆ ಅಷ್ಟು ಕನ್ವಿನ್ಸ್ ಆಯ್ತು, ಇವತ್ತಿಗೂ ಅದನ್ನ ಮೆಲ್ಕ್ ಹಾಕೋತಾರೆ ಸತ್ಯನಾರಾಯಣ ಸರ್ ಸಿಕ್ಕಿದಾಗ, ಹಿಂಗಾಯ್ತು ಕಿಶೋರ್ ಅಂತ ಹೇಳಿ ನೆನಪು ಹಾಕೋತಾರೆ.
1: ಅವಾಗ ಹೆಂಗಿತ್ತು ಅಂದ್ರೆ, ಒಬ್ಬ ಕಲಾವಿದ ಆಕಾಶವಾಣಿಗೆ ಬರಬೇಕು ಅಂತಂದ್ರೆ ಅವ್ರನ್ನ ತುಂಬಾ ಪರೀಕ್ಷೆ ಮಾಡ್ತಿದ್ರು. ಅಂದ್ರೆ ಆಕಾಶವಾಣಿ ಮೂಲಕ ಬಿತ್ತರ ಆಗುವಂತ ಯಾವುದೇ ಕಾರ್ಯಕ್ರಮ ಮಾತಾಗಿರ್ಬೋದು, ಅದಕ್ಕೆ ಆ ಒಂದು ಗಮನ ಕೊಡೋದು ಜಾಸ್ತಿ ಇತ್ತು, ಸೋಸಿ ನೋಡ್ತಿದ್ರು ಜಾಸ್ತಿ, ಸರಿಯಾಗಿ ಪ್ರತಿಯೊಂದು ಸ್ಪಷ್ಟತೆ ಇರಬೇಕು.
0: ಆಕಾಶವಾಣಿಯ ಕಾರ್ಯವೈಖರಿ ಬಗ್ಗೆ ಇರತಕ್ಕಂತ ಸಿಬ್ಬಂದಿಯ ಒಂದು ಕಾರ್ಯತತ್ಪರತೆ ಬಗ್ಗೆ ಮಾತಾಡಲೇಬೇಕು ನಾನು, ಇದು ಸಂದರ್ಭ ಅಂತ ಸದುಪಯೋಗ ಪಡಿಸ್ಕೊಳ್ತೀನಿ. ಮಾನ್ಯ ಶೇಷಪ್ರಭಾ ಮೇಡಮ್ ನನ್ನ ಪ್ರೋಗ್ರಾಮಿಗೆ ಕರೆದಿದ್ರು, ರಾತ್ರಿ 9 ಶುರು ಆಗಬೇಕಾಯ್ತು, ಅನ್ಯ ಕಾರ್ಯಗಳಿಂದ ಸುಮಾರು 10-11 ಗಂಟೆ ಅದು ಮುಗಿಯೋಷ್ಟೊತ್ತಿಗೆ ಕಾರ್ಯಕ್ರಮ ಇನ್ನೇನು ಶುರು ಮಾಡ್ಬಿಡೋಣ 10 ಗಂಟೆಗೆ ಅಂದಾಗ ಆಕೆ ಕಣ್ಣಿನ ಚೆನ್ನ ನೀರು ಬರ್ತಾ ಇತ್ತು. ಸರಿ ಏನೋ ಗಾಯ ಆಯ್ತೇನೋ ಏನೋ, ನಾನು ಡಾಕ್ಟರ್ಲ್ಲೋ, ಯಾರು ಹತ್ತಿರ ಗಾಯ ಆಯ್ತೇನೋ ಅಷ್ಟೇ ನಮ್ಮ ಕಣ್ಣಿಗೆ ಫಸ್ಟ್ ಕಾಣಿಸ್ತು. ಏನಾಯ್ತು ಅಂದ್ರೆ ಆಕೆ ತಾಯಿ ಕಾಲು ಬಾಗ್ಬಿಟ್ಟಿದ್ರು. ನಾನು ಕ್ಯಾನ್ಸಲ್ ಮಾಡಿ ಮೇಡಮ್, ಹೋಗೋಣ, ನಾನು ಬರ್ತೀನಿ ಅಂತ. ಆಕೆ ಎಂತಹ ಒಂದು ಮಾತು ಹೇಳಿದ್ರು ಸರ್, ಇವತ್ತಿಗೂ ಒಬ್ಬ ವೃತ್ತಿಪರ ಮನುಷ್ಯ ಮನಸ್ಸಲ್ಲಿ ಇಟ್ಕೊಂಡು ನೋಡ್ಕೋಬೇಕು, ಡಾಕ್ಟರ್ ಕಿಶೋರ್ ಆಕಾಶವಾಣಿನೂ ನನ್ನ ತಾಯಿ, 35 ವರ್ಷ ಊಟ ಕೊಟ್ಟಿದೆ, ನಿಮ್ಮ ರೆಕಾರ್ಡಿಂಗ್ ಆದ್ಮೇಲೆ ಹೋಗ್ತೀನಿ, ಫಸ್ಟ್ ಬನ್ನಿ, ಮನಸ್ಸು ಕೆಡಕಿನ ಮುಂಚೆ ರೆಕಾರ್ಡ್ ಮಾಡ್ಬಿಡೋಣ ಅಂದ್ರು. ನೀವು ನಂಬ್ತಿರೋ ಬಿಡ್ತಿರೋ, ಆಕೆ ಕಾಲ ಮುಟ್ಟು ನಮಸ್ಕಾರ ಮಾಡಿ ವೃತ್ತಿಪರತೆಯ ತದ್ರೂಪ ಅಂದ್ರೆ ಆಕೆ ಅಂತ ಅನ್ಕೊಂಡು ತುಂಬಾ ಭಾರವಾದ ಮನಸ್ಸಿನಿಂದ, ಪಾಪ ಆಕೆನೆ ನೋವಲ್ಲಿದ್ದಾಗ ನಾನು ಹೇಗೆ ವಾಯ್ಸ್ ರೆಕಾರ್ಡಿಂಗ್ ಕೊಡ್ಲಿಕ್ಕೆ ಸಾಧ್ಯ. ಅದ್ರಲ್ಲಿ ಏನೋ ಕಾರ್ಯಕ್ರಮ ಮಾಡಿದ್ವಿ, ತುಂಬಾ ಜನ ಮೆಚ್ಚುಗೆ ಆಯ್ತು ಕಾರ್ಯಕ್ರಮ, ಅದಾದ್ಮೇಲೆ ಆ ಸಂದರ್ಭಕ್ಕೆ ಅವ್ರ ಮನೆಗೆ ಹೋಗ್ತಕ್ಕಂಥ ಸಂದರ್ಭ ಬಂತು. ಆಕಾಶವಾಣಿಯಲ್ಲಿ ನಾನು ಯಾಕೆ ಅಷ್ಟು ಪ್ರೀತಿ ಗೌರವ ಅಭಿಮಾನ ಅಂದ್ರೆ, ಅದರ ಸಿಬ್ಬಂದಿ ವರ್ಗ ಇವತ್ತಿಗೂ ನಾನು ಎಲ್ಲ ಕುಟುಂಬ ಸದಸ್ಯರ ತರ ಆಕಾಶವಾಣಿ ಸಿಬ್ಬಂದಿ ಇದ್ದಾರೆ. ಅವ್ರಿರ್ತಕ್ಕಂಥ ವೃತ್ತಿಪರತೆ, ಅವ್ರಿರ್ತಕ್ಕಂಥ ತಾಳ್ಮೆ, ಆಮೇಲೆ ಎಷ್ಟೋ ಜನ ಇವತ್ತು ಅನ್ಕೊಂಡ್ಬಿಟ್ಟಿದ್ದಾರೆ TV ಮಾಧ್ಯಮ ಬಂದ್ಮೇಲೆ ಈ ಆಕಾಶವಾಣಿ ಏನೋ ಕಣ್ಣಿಲ್ಲ, ಬರೀ ಕಿವಿ ಮಾತ್ರ, ಹಾಗಾಗಿ ಅದಕ್ಕೆ ಬೆಲೆ ಇಲ್ಲ, ಏನೋ ಟೈಮ್ ಪಾಸ್ಗೆ ಕಾರಲ್ಲಿ ಹೋಗ್ತಾ ಕೇಳೋದು, ಟೈಮ್ ಪಾಸಲ್ಲಿ ಯಾವುದೋ ಕಾರ್ಪೊರೇಟರ್ಸ್ ಆಫೀಸಲ್ಲಿ ಹಾಕೋದಂತ. ನಿಜವಾಗ್ಲೂ ನೀವು ಆಕಾಶವಾಣಿಯಲ್ಲಿ ಬರ್ತಕ್ಕಂಥ ಯಾವುದೇ ಮಾಹಿತಿ ಇರ್ಬೋದು, ಪ್ರೆಸೆಂಟೇಷನ್ ನಿಧಾನ ಇದೆ, ಸ್ವಲ್ಪ ಪ್ರೆಸೆಂಟೇಷನ್ ಪಾಶ್ ಇಲ್ಲ, ಅದೆಲ್ಲ ಅವರವರ ಅನುಗುಣವಾಗಿ ಭಾವಕ್ಕೆ ಅನುಗುಣವಾಗಿರತಕ್ಕಂಥ ಸಂಗತಿಗಳು. ಒಳ ಕಿವಿಯಿಂದ ಒಳ ಕಣ್ಣಿನಿಂದ ನೋಡಿದ್ರೆ ಒಂದು ದಿವಸ ನಿಜವಾಗ್ಲೂ ಆಕಾಶವಾಣಿಯನ್ನ ಸರಿಯಾಗಿ ಕೇಳಿಸ್ಕೊಂಡವನು ಅದಕ್ಕೆ ಹುಚ್ಚಾಗದಿರ್ಲಿಕ್ಕೆ ಸಾಧ್ಯವೇ ಇಲ್ಲ. ನನ್ನ ಚಿಕಿತ್ಸಾಲಯದಲ್ಲಿ ಚಿಕಿತ್ಸಾ ಕೇಂದ್ರದಲ್ಲಿ ನನ್ನ ಆಸ್ಪತ್ರೆಯಲ್ಲಿ ನಾನು ಆಕಾಶವಾಣಿ ತುಂಬಾ ಹೆಮ್ಮೆಯಿಂದ ಬಿತ್ತರಿಸ್ತೀನಿ, ಹಾಕ್ತೀನಿ. ಯಾರಾದರೂ ಬದಲಾಯಿಸಿದ್ರೆ ಇಲ್ಲ ಇದು ನನ್ನ ಅಸ್ಮಿತೆ, ಇದು ನನ್ನ ವಾಹಿನಿ, ಇದನ್ನ ನಾನು ಕೇಳ್ತೀನಿ ಅಂತೀನಿ. ಒಂದು ನಾಲ್ಕಾರು ಸರಿ ಅವರಿಗೆ ಪರಿಚಯ ಮಾಡಿಕೊಳ್ಳೋದು ಕೂಡ ಬರೀ ಆಕಾಶವಾಣಿ ಸಿಬ್ಬಂದಿದು ಸರ್ಕಾರದ ಜವಾಬ್ದಾರಿ ಅಲ್ಲ, ಕೇಳೋಗನ ಜವಾಬ್ದಾರಿಯೂ ಹೌದು.

0: ಅಂತ ನಾನು ಭಾವಿಸ್ತೇನೆ. ಖಾಸಗಿ ವಾಹಿನಿ ಬಂತು ಅಂದ ತಕ್ಷಣ ಸರ್ಕಾರಿ ಸ್ವಾಮ್ಯದ ಆಕಾಶವಾಣಿನ ಮೂಲೆಗೆ ತಳ್ಳಬೇಕು ಅಂತ ಖಂಡಿತ ನಮ್ಗ ಸಿದ್ಧಾಂತ ಇಲ್ಲದೆ ಅದನ್ನು ಒಪ್ಕೊಳ್ತಕ್ಕಂಥದ್ದಿದ್ರೆ ಕಾರ್ಯಕ್ರಮ ಚೆನ್ನಾಗಿ ಬಂದಿಲ್ಲ ಅಂದ್ರೆ ಹಕ್ಕೊತ್ತಾಯ ಮಾಡೋ ಹಕ್ಕು ನಮ್ಗಿದೆ. ಚೆನ್ನಾಗಿ ಮಾಡಿ ಇಂಥವ್ರನ್ನ ಕರೆಸಿ, ಇಂಥ ಪ್ರಶ್ನೆ ಕೇಳಿ, ಕೃಷಿ ಬಗ್ಗೆ ಹೀಗೆ ಮಾಡಿ, ಆರೋಗ್ಯದ ಬಗ್ಗೆ ಹಾಗೆ ಮಾಡಿ, ಆ ಡಾಕ್ಟರ್ನ ಕರೆಸಿ ಈ ಪ್ರಶ್ನೆ ಕೇಳಿ ಅಂತಕ್ಕಂಥ ಆ ಚಿವುಡ್ತಕ್ಕಂಥ ಕೆಲಸ ನಾವು ಮಾಡೋ ಹಕ್ಕು ನಮಗಿದೆ. ಒಬ್ಬ ಶ್ರೋತೃವಾಗಿ ನಮಗಿದೆ. ಬಹುಶಃ ಆ ಬದಲಾವಣೆಗೆ ಅವ್ರು ಸಿದ್ಧರಾಗಿರೋದ್ರಿಂದಾನೆ ಇವತ್ತಿಗೂ ಕೂಡ ಆಕಾಶವಾಣಿಗೆ ತನ್ನದೇ ಅಂತ ಒಂದು ಶ್ರೋತೃವರ್ಗ ಖಂಡಿತವಾಗ್ಲೂ ಇದೆ. ಅದು ಅಜರಾಮರ, ಅದನ್ನ ಯಾರು ಅಲ್ಲಾಡ್ಸಕ್ಕಾಗಲ್ಲ, ಕಡಿಮೆ ಆಗಲ್ಲ ಅನ್ನೋದು ಮತ ಸ್ಪಷ್ಟತೆ.
1: ಸಾರ್ವಜನಿಕ ಸೇವೆಯನ್ನು ಸಲ್ಲಿಸುವಾಗ ಯಾವುದೇ ಸಂಸ್ಥೆ ಆಗಿರ್ಬೋದು ಅದು ತನ್ನ ಸೇವೆಯನ್ನು ಸಲ್ಲಿಸ್ತಾ ಇರ್ತದೆ. ಆಕಾಶವಾಣಿ ಒಂದು ಸಾರ್ವಜನಿಕ ಸೇವಾ ಸಂಸ್ಥೆ. ನೀವು ಹೇಳಿದಂಗೆ ಜನರ ಮಾತನ್ನ ನಾವು ಕೂಡ ಕೇಳ್ತೀವಿ, ಪತ್ರದ ಮೂಲಕ ಸಾಕಷ್ಟು ಸಲಹೆ ಸೂಚನೆಗಳು ಬರ್ತವೆ.
0: ಹಾಡಿಗೋಸ್ಕರ ಪತ್ರಗಳು ಬರೆದಂತಹ ದಿನಗಳು ಕೂಡ ನಾನು ಮೆಲುಕು ಹಾಕೋ.
1: ಹೌದೌದು. ಆವಾಗ ಮತ್ತು ಈಗ ತಮ್ಮ ಒಂದು ಅಭಿರುಚಿನಲ್ಲಿ ಯಾವುದೇ ಬದಲಾವಣೆ ಮಾಡ್ಕೊಂಡಿಲ್ಲ ಅಂದ್ರೆ, ರೇಡಿಯೋ ಬೇರೆ ಬೇರೆ ಮಾಧ್ಯಮಗಳನ್ನು ಅವರು ಟ್ಯೂನ್ ಮಾಡಿದ್ರು, ಆಕಾಶವಾಣಿಗೆ ಬಂದಾಗ ನೀವು ಹೇಳಿದ
0: ಸ್ವಲ್ಪ ಸರಳ ಉದಾಹರಣೆ ಕೊಡ್ತೀನಿ. ನೀವು ಚಿಕ್ಕ ವಯಸ್ಸಲ್ಲಿ ಹೋಟೆಲ್ಗೆ ಹೋದಾಗ ಒಂದು ಮಸಾಲೆ ದೋಸೆನೆ ನಿಮಗೆ ಅಪ್ಪರ್ ಎಂಡ್ ಆಫ್ ಅಪೀಸ್ಮೆಂಟ್ ಅಥವಾ ಹ್ಯಾಪಿನೆಸ್ ಅಂತ ಯೋಚನೆ ಮಾಡಿ ಅದನ್ನ ಅಭ್ಯಾಸ ಮಾಡಿ ರೂಢಿಸಿ ಬಿಟ್ಬಿಟ್ಟಿದ್ರೆ ಇವತ್ತು ನಿಮ್ ಪಿಜ್ಜಾ ಕಣ್ಮುಂದೆ ಇದ್ರು ಮಸಾಲೆ ದೋಸೆಗೆ ನಲಗೆ ಎಳಿಯುತ್ತೆ. ಸೊ ಒಂದು ಪುಟ್ಟ ಮಗುವಿಗೆ ಸರಿಯಾದಂತಹ ರೀತಿಯಿಂದ ಸರಿಯಾದ ಆಶೀರ್ವಾಣಿ ಅರ್ಥಾತ್ ಆಕಾಶವಾಣಿಯನ್ನ ನೀವು ಪರಿಚಯಿಸಿದ್ದೆ ಅದಲ್ಲಿ ಅವನ್ ಬೇರೆ ಯಾವ್ದು ಬೇಕಾದ್ರೂ ಕೇಳ್ಬೋದು, ಅದ್ರ ಬಗ್ಗೆ ವಿರೋಧ ಭಾಸ ಇಲ್ಲ, ಒಲವು ಪ್ರೀತಿ ಇದ್ರ ಬಗ್ಗೆ ಇರಬೇಕು.
1: ಈಗ ಆರೋಗ್ಯದ ಕುರಿತಾಗಿ ಸಾಕಷ್ಟು ಮಾಹಿತಿಗಳು ಬರ್ತಿರ್ತವೆ. ತಾವು ವೈದ್ಯರಾಗಿ ನಿಮ್ಮ ಆಲೋಚನೆಗಳು ಇಂತಿಂಥ ವಿಷಯಗಳು ಬರಬೇಕು ಅಂತ ಇರುತ್ತೆ, ಅದು ಬರುತ್ತೆ ಅಂದ್ಕೊಳ್ಳೋಣ. ಅದೇ ಸಮಯದಲ್ಲಿ ಈಗ ಜನರಿಗೆ ಬೇಕಾಗಿರೋ ಮಾಹಿತಿ ಅದು ನಮ್ಮ ಆಕಾಶವಾಣಿ ಮೂಲಕವಾಗಿ ಏನು ತಲುಪ್ತಾ ಇದೆ, ಏನೇನು ಇನ್ನು ಹೆಚ್ಚಿಗೆ ಮಾಹಿತಿ ಬೇಕು ಅನ್ಸುತ್ತೆ? ಈಗ ಮಾಹಿತಿ ಕೊಡೋದು ನಮ್ದು ಒಂದು ಉದ್ದೇಶ.
0: ರೇಡಿಯೋ ಡಾಕ್ಟರ್ನ ಮುಖಾಂತರ ಒನ್ ವೇ ಟ್ರಾಫಿಕ್ ಅಂತ ನಾವು ಹೇಳ್ತೀವಿ, ಅವ್ರು ಕೇಳ್ತೀವಿ, ಇದಾಗ್ತಾ ಇದೆ. ಏನಾದ್ರೂ ಬದಲಾವಣೆ ಮಾಡ್ಕೊಳ್ಳಕ್ ಸಿದ್ಧ ಆದ್ರೆ ನಾವು ನೇರ ಫೋನ್ ಇನ್ ಕಾರ್ಯಕ್ರಮಗಳನ್ನ ಇಟ್ಕೊಳ್ಬೇಕು. ಒಂದು ಆ ನೇರ ಫೋನ್ ಇನ್ ಕಾರ್ಯಕ್ರಮದಲ್ಲೂ ತೊಡಕಿದೆ, ಅದ್ ಯಾಕೆ ನೀವು ಮಾಡಲ್ಲ ಅನ್ನೋದು ನಾನು ಅರ್ಥೈಸ್ಕೊಳ್ಬಲ್ಲೆ. ಒಂಚೂರು ಔಷಧಿ ಹೇಳ್ಬಿಡಿ, ಫೋನ್ ಅಲ್ಲಿ ಬರ್ಕೊಂಡ್ಬಿಡ್ತೀನಿ, ಬರಕ್ ಟೈಮ್ ಇಲ್ಲ, ಈ ಹಂತದ ಕರೆಗಳು ಬಂದು ಅದನ್ನು ನಾವು ಅನುಭವಿಸಿದೀವಿ. ಹಾಗಾಗಿ ಅದನ್ನ ನಿಯಂತ್ರಣ ಮಾಡಿ ಅದಕ್ಕೇನಾದ್ರೂ ಒಂದು ಪ್ರತ್ಯೇಕವಾದಂತಹ ಸಿಬ್ಬಂದಿಯನ್ನು ಇಟ್ಟು ಪ್ರಶ್ನೆಗಳನ್ನ ಫಿಲ್ಟರ್ ಮಾಡಿ ಕೊಟ್ಟು ಸಮಂಜಸವಾದಂತಹ ಉತ್ತರಗಳನ್ನು ಇವತ್ತು ಕೊಟ್ರೆ ತುಂಬಾ ಅರ್ಥಗರ್ಭಿತವಾದಂತಹ ಕಾರ್ಯಕ್ರಮ ಆದೀತು ಅಂತ
1: ಮಾಡ್ತಾರೆ.
0: ಬೇರೆ ಅನ್ಯ ವೈದ್ಯಕೀಯ ಪದ್ಧತಿಗಳ ವೈದ್ಯ ಸಂಕುಲವನ್ನ ಒಂದೇ ಕಡೆ ಸೇರಿಸಿ, ಅಂದ್ರೆ ಒಂದು ಆಯುರ್ವೇದ, ಒಂದು ಯೋಗ, ಒಂದು ನ್ಯಾಚುರೋಪತಿ, ಒಂದು ಅಲೋಪತಿ. ಈಗ ಒಂದು ಬೆನ್ನು ನೋವು ಅಂತ ಪೇಷಂಟ್ ಫೋನ್ ಮಾಡ್ತೇನೆ, ಒಂದು ನಿಮಿಷದಲ್ಲಿ ಯಾವ ಎಕ್ಸಸೈಸ್ ಮಾಡಬೇಕು ಅಂತ ಯೋಗದವರು, ಯಾವ ಔಷಧಿ ತಗೊಳ್ಬೇಕು ಅಂತ ಆಯುರ್ವೇದವರು, ತಾಕ್ಷಣಿಕ ಚಿಕಿತ್ಸೆ ಏನ್ ತಗೊಳ್ಬೇಕು ಅಂತ ಅಲೋಪತಿಯವರು, ಸಂಸ್ಥಾನಿಕ ಚಿಕಿತ್ಸೆ ಏನ್ ತಗೊಳ್ಬೇಕು ಅಂತ ನಾನು, ಹೀಗೆ ನಾವು ನಾಲ್ಕಾರು ಜನ ನಾಲ್ಕಾರು ನಿಮಿಷದಲ್ಲಿ ಒಂದು ಪೇಷಂಟ್ಗೆ ನಾಲ್ಕೇ ನಿಮಿಷದಲ್ಲಿ ಒಂದು ಪ್ರಶ್ನೆಗೆ ಉತ್ತರ ಕೊಡ್ತೀವಪ್ಪ, ಇನ್ನು ಎರಡನೇ ಪ್ರಶ್ನೆಗೆ ಅವಕಾಶ ಇಲ್ಲ, ನೀವು ಮತ್ತೆ ಕಾಯಬೇಕು ಅಂದಾಗ ಬಹುಶಃ ಈಗಲೂ ಸರಿಯಾದಂತಹ ಸರಕನ್ನು ಸರಬರಾಜು ಮಾಡಬಹುದು ಅಂತ ನನ್ನ ವೈಯಕ್ತಿಕ ಅಭಿಪ್ರಾಯ.
1: ಈಗ ತಾವು ಒಂದು ಹೊಸ ಸಲಹೆ ಕೊಟ್ಟಂಗಾಯಿತು. ಸಾಮಾನ್ಯವಾಗಿ ಈ ರೀತಿಯಾಗಿ ಫೋನ್ ಇನ್ ಕಾರ್ಯಕ್ರಮ ಅಂದಾಗ ಒಬ್ಬ ತಜ್ಞ ವೈದ್ಯರು ಬಂದಿರ್ತಾರೆ, ವೈದ್ಯರ ಕಾರ್ಯಕ್ರಮ ಇದ್ದಾಗ ನಿರೂಪಕರು ಇರ್ತಾರೆ, ಕರೆಗಳು ಬರ್ತವೆ, ನಾವು ಕನೆಕ್ಟ್ ಮಾಡ್ತಾ ಇರ್ತೀವಿ. ಒಬ್ಬರೇ ವೈದ್ಯರು ಎಲ್ಲರಿಗೂ ಕೂಡ ಒಂದೇ ರೋಗ ಸಂಬಂಧಪಡೋ ಹಾಗೆ ಉತ್ತರ ಕೊಡ್ತಾರೆ.
0: ಅದರಲ್ಲೂ ನಿಮಗೆ ವಿಶೇಷ ದೇವಡಿಗಳು ನಾನು ಹೇಳ್ತೇನೆ, ಸರ್ ನಮ್ಮ ಮನೆ ಪಕ್ಕದ ಮರಗ ಒಂಚೂರು ಕೂದಲಾಗ್ತದೆ, ಅದಕ್ಕೆ ಏನ್ ಮಾಡಬಹುದು ಅಂತ ಕೇಳ್ತಾರೆ. ಪೇಷಂಟ್ ಅವನೇ ಆಗಿರ್ತಾನೆ, ಕೇಳಕ್ಕೆ ಸಂಕೋಚ.
1: ಅವ್ರ ಪರವಾಗಿ ನಾನು ಕೇಳ್ತಾ ಇದ್ದೀನಿ,
0: ಅದ್ರ ಬದಲಿ
1: ನನ್ನ ತಂಗಿಗೆ
0: ವೆಂಕಟೇಶನ ಹೆಸರು ಶ್ರೀನಿವಾಸ ಅಂತ ಅದೇ ಪ್ರಶ್ನೆಯನ್ನು ಕೇಳಿದ್ರು ಕೂಡ ಉತ್ತರ ಸಿಕ್ಬಿಡುತ್ತಲ್ವಾ. ಆದ್ರೆ ಈ ಸೂಕ್ಷ್ಮತೆಗಳನ್ನ ಒಬ್ಬ ಶ್ರೋತೃ ಅರ್ಥ ಮಾಡ್ಕೊಂಡಾಗ, ಸಲಿ ಪತ್ರ ಬರೆಯೋದು ನಿಮಗೆ ಜವಾಬ್ದಾರಿ ಇಲ್ವಾ ಅಂತೆಲ್ಲ ಪತ್ರಗಳು ಬರೆಯೋರು, ಆ ಪತ್ರ ಆಕಾಶವಾಣಿಗೆ ಬಂದು ಆಕಾಶವಾಣಿ ನಮಗೆ ಪತ್ರ ಕಳಿಸಿ ನಾವು ಅದಕ್ಕೆ ಉತ್ತರ ಕೊಡಿಸಿ ಒಂದೂವರೆ ತಿಂಗಳು ಆಗಿರೋದು. ಹಾಗಾಗಿ ನೇರ ಸಂಪರ್ಕ ಸಂಬಂಧ ಲೈವ್ ಫೋನಿನಲ್ಲಿ ಈ ತರದ ಏನಾದ್ರು ಆದ್ರೆ ಹೆಚ್ಚಿನ ಲಾಭ ಒಬ್ಬ ಶ್ರೋತೃಗೆ ಸಿಗಬಹುದೇ
1: ಮಾಡಬಹುದು. ಈಗ ನಾವು ಬೇರೆ ಬೇರೆ ಕೇಂದ್ರಗಳಲ್ಲಿ ಈ ಎಲ್ಲ ಪ್ರಯೋಗಗಳನ್ನು ಮಾಡಿದ್ದೇವೆ. ಇಂತಿಂಥ ರೋಗಕ್ಕೆ ಏನು ಮಾಡಬೇಕು ಅಂತಂತ ಅವ್ರು ಪತ್ರ ಬರೀತಿದ್ರು. ಆ ಎಲ್ಲ ಪತ್ರಗಳು ಒಂದು ಕಡೆ ಬಂದಾಗ ಒಂದು ಕ್ರೋಢೀಕರಿಸಿ ವೈದ್ಯರನ್ನು ಕರೆಸೋದು, ಸರ್ ಇಷ್ಟೆಲ್ಲ ಪತ್ರಗಳು ಬಂದಿವೆ, ಈ ಎಲ್ಲ ಸಮಸ್ಯೆಗಳಿವೆ ಅಂತಂದಾಗ ಅದು ವೈದ್ಯರು ಒಂದೊಂದಾಗಿ ಉತ್ತರಿಸ್ತಿದ್ರು. ಅಂದರೆ ಈಗ ನೇರ ಫೋನಿನ ಕಾರ್ಯಕ್ರಮ ಈಗಿದ್ರೂ ಎಲ್ಲ ದೃಷ್ಟಿಕೋನದಿಂದ ಏನೇನು ಜನರ ಜೊತೆಗೆ ಬೆರೆಯಕ್ಕೆ ಸಾಧ್ಯ ಮತ್ತು ಅವರಿಗೆ ಉತ್ತರ ಕೊಡೋಕೆ ಸಾಧ್ಯ, ಅವ್ರ ಸೇವೆ ಮಾಡೋಕ್ಕೆ ಸಾಧ್ಯ ಅಂತ ಎಲ್ಲ ಆ್ಯಂಗಲ್ಗಳನ್ನು ಕೂಡ ಆಕಾಶವಾಣಿ ಪ್ರಯೋಗ ಮಾಡಿದೆ. ಹೊಸ ಹೊಸ ಪ್ರಯೋಗಗಳನ್ನು ಕಾಲಕಾಲದಲ್ಲಿ ಮಾಡ್ತಾನೆ ಬಂದಿದೆ. ಈಗ ವಾಟ್ಸಾಪ್, ಟ್ವಿಟ್ಟರು, ಫೇಸ್ಬುಕ್ಕು ಅಂತೆಲ್ಲ ಏನೇನು ಇದ್ರೂ ಕೂಡ ಎಲ್ಲದರ ಮೂಲಕವಾಗಿ ನಮಗೆ ಏನು ಸಂದೇಶ ಬರುತ್ತೆ ಅದನ್ನು ಕೂಡ ನಾವು ತಗೊಂಡು ಅವರಿಗೆ ಬೇಡಿಕೆಗಳನ್ನು ಈಡೇರಿಸ್ತಾ ಇದ್ದೀವಿ. ಅದು ಅವ್ರ ಕೋರಿಕೆ ಹಾಡಾಗಿರ್ಬೋದು ಅಥವಾ
0: ಯಾವ್ದಾದ್ರು ಒಂದು ಒಳ್ಳೆ ರಾಜ್ಕುಮಾರ್ ಹಾಡಬೇಕು ಅಂದಾಗ ನಾಲ್ಕಾರು ಸಾರಿ ಪತ್ರ ಬರೆದು ಇಲ್ಲಿ ಬಂದಾಗ ಲಂಚ್ ಬಾಕ್ಸ್ ಅಂತ ರೇನ್ಬೋಲ್ಲಿ ಎಫ್ಎಂ ಅಲ್ಲಿ ಇತ್ತು, ಅಲ್ಲಿ ನನ್ನ ರಾಜ್ಕುಮಾರ್ ಹಾಡುಗಳೆಲ್ಲ ಪಟ್ಟಿ ಮಾಡ್ಕೊಂಡ್ಬಂದು ಏಳು ಹಾಡಗೋಸ್ಕರ ಮಾತು ಕಮ್ಮಿ ಮಾಡ್ತೀವಿ, ಆ ಹಾಡುಗಳು ಪೂರ್ತಿ ಹಾಕಿ ನನ್ನ ಮಾತಂತೂ ಇದ್ದೇ ಅಂತಕ್ಕಂಥ ದಿನಗಳು ಕೂಡ ನಾನು ಇಲ್ಲಿ ಸಹಿಸಿದ್ದೇನೆ.
1: ಈಗ ಸರ್ ಮಾತು ಮತ್ತು ಮನೋರಂಜನೆ ಎರಡೂ ಕೂಡ ಸಮ್ಮಿಳಿತವಾಗಿ ಕಾರ್ಯಕ್ರಮ ಬರಬೇಕು ಅಂತಂತೇಳಿ ನಮಗೆ ಈಗ ನೀತಿಗಳಲ್ಲಿ ಬದಲಾವಣೆ ಆಗಿದೆ, ಎರಡೂ ಜೊತೆ ಜೊತೆಯಾಗಿ ಹೋಗಬೇಕು ಅಂತಂತೇಳಿ
0: ಮಾಹಿತಿ ಮತ್ತು ಮನೋರಂಜನೆ
1: ಇರಬೇಕು ಅಂತ ಹೇಳಿ ಆ ರೀತಿಯಾದಂತಹ ಕಾರ್ಯಕ್ರಮಗಳು

0: ಈಗ ಬಹುಶಃ ಬೇಕು ಅನ್ಸುತ್ತೆ ಈಗ ಜನರಿಗೆ ಸ್ವಲ್ಪ ಸ್ವಲ್ಪನೇ ಬೇಕು.
1: ಯಾಕಂದ್ರೆ ಈಗ ಅಟೆನ್ಷನ್ ಸ್ಪ್ಯಾನ್ ತುಂಬಾ ಕಮ್ಮಿ ಆಗಿದೆ. ಈ ವಾಟ್ಸ್ಆಪ್ ರೀಲ್ಸ್ ಇನ್ಸ್ಟಾಗ್ರಾಮ್ ಎಲ್ಲ ಬಂದ್ಮೇಲೆ 15-20 ಸೆಕೆಂಡ್ ಮೇಲೆ ಅವನ ಮನಸ್ಸನ್ನ ಹತೋಟಿಗೆ ನಾವು ತರಲಿಕ್ಕೆ ಕಷ್ಟ ಸಾಧ್ಯ. ಅದು ವೈದ್ಯಕೀಯ ವಲಯದಲ್ಲಿ ನಾನು ಕೂಡ ನೋಡ್ತಾ ಇದ್ದೇನೆ, 15-20 ಸೆಕೆಂಡ್ ಮ್ಯಾಕ್ಸಿಮಮ್ 30 ಸೆಕೆಂಡ್ ಅಷ್ಟರಲ್ಲಿ ವಿಚಲಿತರಾಗ್ಬಿಡ್ತಾನೆ. ಸೊ ನೀವು 1 ನಿಮಿಷದ ಒಳಗಡೆ ಮಾಹಿತಿಯನ್ನ ಸರಬರಾಜು ಮಾಡಬೇಕು, ತರ್ಕ ರವಾನೆ ಆಗಬೇಕು, ಅದ್ರ ಮಧ್ಯದಲ್ಲಿ ಒಂದು ಚೇಂಜ್ ಕೊಡಬೇಕು ಅವನಿಗೆ, ಅವನಿಗೆ ಮುದ ಕೊಡ್ತಕ್ಕಂತ ಚೇಂಜ್ ಕೊಡಬೇಕು. ಇದಕ್ಕಿಂತ ಕಷ್ಟಕರವಾದ ಕೊಟ್ಟೆ ತಗೊಳ್ಳಲ್ಲ, ವಾಪಸ್ ತರಬೇಕು. ಸೊ ಹಾಗಾಗಿ ನಿಮ್ಮ ಯೂಶಲಿ ಹಾಡು ಅಡ್ವರ್ಟೈಸ್ಮೆಂಟು ಹಾಡು ಆ ಪ್ಯಾಟರ್ನ್ ಇದೆಯಲ್ಲ, ಹಾಡು ಮಾಹಿತಿ ಅಡ್ವರ್ಟೈಸ್ಮೆಂಟು ಬೇಕು, ಯಾಕಂದ್ರೆ ನೀವು ಬದುಕಬೇಕು, ವಾಹಿನಿ ಬದುಕಬೇಕು, ಮಾಹಿತಿ ಎಂಟರ್ಟೈನ್ಮೆಂಟು, ಮಾಹಿತಿ ಎಂಟರ್ಟೈನ್ಮೆಂಟು, ಮನರಂಜನೆ ಮಾಹಿತಿ ಒಟ್ಟಿಗೆ ತುಂಬಾ ಚೆನ್ನಾಗಿ ಅದು ಆದೀತು ಅಂತಕ್ಕಂಥ ಭಾವ.
0: ನಿಜ ನಿಜ. ಈಗ ಎಲ್ಲರ ಕೈಯಲ್ಲಿ ಹೇಗೆ ರಿಮೋಟ್ ಇದ್ದಾಗ ಬದಲಾವಣೆ ಟಕ್ ಟಕ್ ಟಕ್ ಅಂತ ಚೇಂಜ್ ಮಾಡ್ತಿರ್ತಾರೆ, ಮತ್ತು ಮೊಬೈಲ್ ಬಂದಾಗ ಹಾಗೆ ಬೆರಳಿಂದ
1: ಸಿನಿಮಾ ಥಿಯೇಟರ್ ಹೊರಗೆ
0: ಇರ್ತಾರೆ, ಮೇಲ್ಗಡೆ ಚೇಂಜ್ ಮಾಡ್ತಾರೆ,
1: ಸಿನಿಮಾ ನೋಡಲ್ಲ
0: ನೋಡಲ್ಲ
1: ಮಾಲ್ ಅಲ್ಲಿ ಫಸ್ಟ್ ಆರ್ದ ಸಿನಿಮಾ ಒಂದ್ ಥಿಯೇಟರ್ ನೋಡ್ತಾರೆ, ಅದೇ ಟಿಕೆಟ್ ಪಕ್ಕದ ಹಾಲು ದುಡ್ಡು ಕೊಡ್ಬೇಕಾಗಿಲ್ಲ ಅಂತ ಹೇಳಿ ಸೆಕೆಂಡ್ ಹಾಫ್ಗೆ 2ನೇ ಥಿಯೇಟರ್ ಹೋಗುವಂತ ಅನೇಕ ಪ್ರೇಕ್ಷಕವರೆಗೂ ನಾನು ನೋಡಿದ್ದೀನಿ. ಹಾಗೆ ಅಟೆನ್ಷನ್ ಸ್ಪ್ಯಾನ್ ತುಂಬಾ.
0: ಹಾಗಾಗಿ ಈ ವರ್ಗಕ್ಕೆ ಎಲ್ಲರನ್ನು ನಾವು ಆಕರ್ಷಣೆ ಮಾಡಬೇಕು ಅಂತಂದಾಗ ಈ ರೀತಿಯಾದಂತಹ ಪ್ರಯೋಗಗಳು ಅಂದ್ರೆ ಸತತವಾಗಿ ಬದಲಾವಣೆ ಮ್ಯಾಗಝಿನ್ ರೀತಿಯಲ್ಲಿ ಕಾರ್ಯಕ್ರಮಗಳು ಪ್ರಸಾರ ಆಗಬೇಕು ಅಂತ ಕಲ್ಪನೆ ಇಟ್ಕೋಬೇಕು. ನೀವು ಸರ್ ಬೇರೆ ಬೇರೆ ಆಕಾಶವಾಣಿ ಕೇಂದ್ರಗಳಿಗೆ ಏನಾದರೂ ಹೋಗಿದ್ದೀರಾ ಅಥವಾ ಆಕಾಶವಾಣಿ?
1: ಮೈಸೂರು, ಶಿವಮೊಗ್ಗ, ಭದ್ರಾವತಿ, ಧಾರವಾಡ, ಬೇಕಾದಷ್ಟು ಆಕಾಶವಾಣಿ, ಡೆಲ್ಲಿ, ಡೆಹರಾಡೂನು.
0: ಹೌದಾ?
1: ಅಲ್ಲಿ ಹಿಂದಿಯಲ್ಲಿ ಕೂಡ ನಾನು ಮಾತಾಡಿದ್ದೇನೆ. ಸೊ ಹಾಗಾಗಿ ಆಕಾಶವಾಣಿ
0: ಏನು ಅನುಭವ ನಿಮ್ಗೆ ಈಗ ಬೇರೆ? ಈಗ ನಮ್ಮ ಆಕಾಶವಾಣಿ ನಮ್ಮ ರಾಜ್ಯದ ಆಕಾಶವಾಣಿಯಲ್ಲಿ ನಾವು ಕನ್ನಡದ ಒಂದು ಪಂಡಿತರಾಗಿ ಹೇಳೋದು ಬೇರೆ.
1: ಡೆಹರಾಡೂನ್ಲ್ಲಿ ಇದ್ದಾಗ ನನಗೆ ಹಿಂದಿ ಬರ್ತಾನೆ ಇರಲಿಲ್ಲ ಮಾತಾಡ್ಲಿಕ್ಕೆ, ಸಂಸ್ಕೃತದ ಅರಿವು ಸ್ವಲ್ಪ ಇತ್ತು, ಆದ್ರೆ ಹಿಂದಿ ಜ್ಞಾನ ನನಗಿರಲಿಲ್ಲ. ನಾನು 30 ದಿವಸದಲ್ಲಿ ಹಿಂದಿ ಕಲಿತು ಆಕಾಶವಾಣಿ ಲೈವ್ ಫೋನ್ ಇನ್ ಡೆಹರಾಡೂನ್ನಲ್ಲಿ ಹಿಂದಿಯಲ್ಲಿ ಉತ್ತರ ಕೊಡ್ತಕ್ಕಂಥ ಒಂದು ಪ್ರಯತ್ನ ಮಾಡಿದೆ. ಇವತ್ತು ಭಗವಂತ ನನಗೆ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದಲ್ಲಿ ನಾಮನಿರ್ದೇಶ ಸದಸ್ಯನಾಗಿ ಕೆಲಸ ಮಾಡಕ್ಕೆ ಅವಕಾಶ ಕೊಟ್ಟ. ಕನ್ನಡವನ್ನು ಒಬ್ಬ ಚೆನ್ನಾಗಿ ಅರ್ಥ ಮಾಡಿಕೊಂಡು ಸೂಕ್ತ ರೀತಿಯಿಂದ ಸಮಯೋಚಿತ ಪದ ಬಳಕೆಯನ್ನು ಮಾಡಕ್ಕೆ ಶುರು ಮಾಡಿದ್ರೆ ಅವನು ಯಾವ ಭಾಷೆಯನ್ನು ಕಲಿಬಲ್ಲ.
0: ಆರೋಗ್ಯ ತಜ್ಞರಾಗಿ, ಒಬ್ಬ ವೈದ್ಯರಾಗಿ, ಉತ್ತಮ ಸಂವಹನಕಾರರಾಗಿ ನೀವು ಆಕಾಶವಾಣಿಯನ್ನ ಆರಿಸಿಕೊಂಡಿದ್ದೀರಿ. ಹೀಗೆ ಆಕಾಶವಾಣಿಗೆ ನಿರಂತರವಾಗಿ ಸಂಪರ್ಕ ಇಟ್ಕೊಂಡವರು ತಮ್ಮ ಭಾಷೆಯನ್ನು ಕೂಡ ಉತ್ತಮ ಪಡಿಸಿಕೊಳ್ಬಹುದು ಅಕಸ್ಮಾತ್ ಹೆಚ್ಚು ಕಡಿಮೆ ಆಗಿದ್ರೆ.
1: ಖಂಡಿತ. ಪ್ರತಿ ಹಂತ ಪ್ರತಿ ಕ್ಷಣ ಅನುಕ್ಷಣ ಮನಸ್ಸಿಗೆ ಮುದ ಕೊಡೋದಷ್ಟೇ ಅಲ್ಲ, ಇಲ್ಲಿನ ವಾರ್ತಾ ವಾಚಕರ ಮತ್ತೆ ಇಲ್ಲಿನ ಅನೌನ್ಸ್ ಉದ್ಘೋಷಕರ ಒಂದು ವಾಯ್ಸ್ ಏನಿದೆ ಅದ್ಭುತ, ಶೈಲಿಯೇ ನಮ್ಮ ಭಾಷೆ ನಮ್ಮ ಊರು ಅಂತಕ್ಕಂತ ಒಂದು ಭಾವನೆ ನಮಗೆ ತಂದುಕೊಡೋದ್ರಲ್ಲಿ ಎರಡನೇ ಮಾತಿಲ್ಲ.
0: ಬಹಳ ಉತ್ತಮವಾದಂತಹ ಅಭಿಪ್ರಾಯ. ಆಕಾಶವಾಣಿ ಯಾವತ್ತೂ ನಿರಂತರವಾಗಿರುತ್ತೆ, ಹಿಂದೆ, ಇಂದು ಮತ್ತು ಮುಂದೆ ಅಲ್ವಾ, ಎಂದೆಂದೂ ಕೂಡ ಆಕಾಶವಾಣಿ.
1: ಒಂದು ಹೇಳಿಕೆ ಬಯಸ್ತೇನೆ, 90ರ ನಡಿಗೆ 100ರ ಕಡೆಗೆ ಆಕಾಶವಾಣಿ ಆಗ್ಲಿ ಅಂತ.
0: ಕೇಳುಗರ ಪರವಾಗಿ ನಿಮಗೆ ಅನಂತ ಧನ್ಯವಾದಗಳು. ನಮಸ್ಕಾರ.
1: ನಮಸ್ಕಾರ.
2: ಆರೋಗ್ಯ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವ ಆಯುರ್ವೇದ ವೈದ್ಯರಾದ ಡಾಕ್ಟರ್ ಸಿಎ ಕಿಶೋರ್ ಅವರೊಂದಿಗೆ ಸಂದರ್ಶನ ಕೇಳಿದರೆ. ನಿನ್ನ ಕಂಡಾಗ ಸಂತೋಷವೇನು. ಇದುವರೆಗೂ ಆಕಾಶವಾಣಿಯ 90 ವರ್ಷದ ಸಂಭ್ರಮಾಚರಣೆಯ ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ಆಕಾಶ ಬುಟ್ಟಿ ಕೇಳಿದಿರಿ.
3: ಇದು ಆಕಾಶವಾಣಿ ಬೆಂಗಳೂರು. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆಕಾಶವಾಣಿ.

ಕಗ್ಗದ ಸಿರಿ. ಡಿವಿಜಿಯವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿ ಕಗ್ಗದ ಸಿರಿ.

ಕೋಲಿರು ಕಡೆಗೆ ತೀರ್ಪಾಗುವಂದು ಕಕ್ಷಿಗಾರನ ಓಲೆ ಪೂರುತ್ತೆ ನ್ಯಾಯಕ್ಕೆ ಸಾಕ್ಷಿಯ ಒಲಿರು ಕಡೆಗೆ ತೀರ್ಪಾಗುವಂದು ಭಿಕ್ಷುವಲು ಕಾಲಸವೆ ಇಸಿಲೋಕ ಯಾತ್ರೆಯಲ್ಲಿ ಪಕ್ಷಿವಲು ಮನದೊಳಿರು ಮಂಕುತಿಮ್ಮ ಭಿಕ್ಷುವಲು ಕಾಲಸವೆ ಇಸಿಲೋಕ ಯಾತ್ರೆಯಲ್ಲಿ ಪಕ್ಷಿವಲು ಮನದೊಳಿರು ಮಂಕುತಿಮ್ಮ.

ಬದುಕಿನಲ್ಲಿ ಕಕ್ಷಿಗಾರನ ಹಾಗೆ ಹೋರಾಡಬೇಕು, ಆದರೆ ತೀರ್ಪಿನ ಸನ್ನಿವೇಶದಲ್ಲಿ ನಿರ್ಭಾವಕವಾಗಿರಬೇಕು. ನಮ್ಮ ಬದುಕಿನ ಓಡಾಟ ನೆಲದ ಮೇಲೆ ಸಾಗಿದರೂ ಮನಸ್ಸು ಮಾತ್ರ ಪಕ್ಷಿಯ ಹಾಗೆ ಆಕಾಶಗಾಮಿಯಾಗಬೇಕು. ಅಂದರೆ ಇಲ್ಲಿಯೂ ಕೂಡ ಬದುಕಿನ ಹೋರಾಟದ ಬಗ್ಗೆ ಡಿ ವಿ ಜಿ ಮತ್ತೊಂದು ರೀತಿಯಲ್ಲಿ ವ್ಯಾಖ್ಯಾನ ಮಾಡ್ತಾ ಇದ್ದಾರೆ, ಅಥವಾ ಹಿಂದಿನ ಪದ್ಯಗಳ ಮುಂದುವರಿಕೆಯ ಭಾವನೆಯೇ ಇದು ಆಗಿದೆ. ನಾವು ಹೋರಾಡಬೇಕಾದ್ರೆ ಅದರೊಳಗೆ ಛಲ ಇರಬೇಕು. ಛಲವಿಲ್ಲದೆ ಹೋರಾಟ ಪ್ರಯೋಜನ ಇಲ್ಲ. ಯಾವುದೇ ಯುದ್ಧದಲ್ಲಿ ನಾನು ಗೆಲ್ಲಬೇಕು ಎನ್ನುವಂತಹ ಛಲವಿಲ್ಲದೆ ಇದ್ದರೆ, ನನ್ನ ಪಕ್ಷ ಗೆಲುವನ್ನು ಸಾಧಿಸಬೇಕು ಅನ್ನುವಂತಹ ಹಠವಿಲ್ಲದೆ ಇದ್ದರೆ ಅದಕ್ಕೆ ಬಲ ಬರೋದಿಲ್ಲ. ಬಹಳ ಬೇಗ ನಮ್ಮ ಸೋಲನ್ನು ಒಪ್ಕೊಂಡ್ಬಿಡಬೇಕಾಗತ್ತೆ. ಆದರೆ ನಾವು ಈ ಬದುಕಿನ ಹೋರಾಟದ ವಿಷಯದಲ್ಲಿ, ಅದರ ಫಲದ ವಿಷಯದಲ್ಲಿ, ತೀರ್ಪಿನ ವಿಷಯದಲ್ಲಿ ನಿರ್ಭಾವುಕತೆಯಿಂದ ಇರಬೇಕು. ಹಿಂದೆಯೇ ವ್ಯಾಖ್ಯಾನ ಮಾಡಿದ ಹಾಗೆ ನಮಗೆ ಸೋಲು ಗೆಲುವು ಮುಖ್ಯ ಅಲ್ಲ, ವಾದ ಮಾಡುವುದೇ ಹೋರಾಡುವುದೇ ನಮ್ಮ ಬದುಕಿನ ಮುಖ್ಯ ನೆಲೆ. ನಮ್ಮ ಬದುಕು ಇಲ್ಲಿ ಸಾಗುತ್ತೆ, ಮನಸ್ಸು ಮಾತ್ರ ಪಕ್ಷಿ ಹಾಗೆ ಆಕಾಶಗಾಮಿಯಾಗಬೇಕು ಅಂತಾರೆ. ಬೇಂದ್ರೆಯವರು ಒಂದು ಕಡೆ ಹೇಳ್ತಾರೆ, ತೇಲಾಡುವಾಗ ಮನಸ್ಸು ಮೇಲಾಡುತ್ತಾವ ಕನಸು, ತೇ ಕಾಡುವಾಗ ಇತ್ತ ತೂಗಾಡುತ್ತಾವ ಚಿತ್ತ. ಅಂದರೆ ನಮ್ಮ ಮನಸ್ಸು ಕೇವಲ ಸ್ವಾರ್ಥದಿಂದಲೋ ಪರಿಮಿತವಾದಂತಹ ಮನೋಭಾವದಿಂದಲೋ ಕೂಡಿದ್ರೆ ಅದರಿಂದ ನಮಗೆ ಘಾಸಿಯೇ ಹೊರತು ಬೇರೆಯವರಿಗಾಗಲಿ ಪ್ರಕೃತಿಗಾಗಲಿ ಘಾಸಿಯಾಗೋದಿಲ್ಲ. ಅದೇ ನಮ್ಮ ಮನಸ್ಸು ಉದಾತ್ತವಾಗಿದ್ದರೆ, ಸಾರ್ವಜನಿಕವಾಗಿದ್ದರೆ, ಸಾರ್ವತ್ರಿಕವಾಗಿದ್ದರೆ, ಆಗ ನಮ್ಮ ಹೋರಾಟ ಸಾರ್ಥಕವೂ ಆಗುತ್ತೆ, ನಮಗೆ ಒಂದು ರೀತಿಯ ಧನ್ಯತಾ ಭಾವನವನ್ನು ತಂದುಕೊಡುತ್ತೆ.

ತನ್ನ ಗುಣಗಳ ಬಗೆದು ಸನ್ನಿವೇಶದ ಸೂಕ್ಷ್ಮ ವರಿತು ಧೃತಿದಳೆದು ತನ್ನ ಶಕ್ತಿಯ ನಳೆದು ತನ್ನ ಗುಣಗಳ ಬಗೆದು ಸನ್ನಿವೇಶದ ಸೂಕ್ಷ್ಮ ವರಿತು ಧೃತಿದಳೆದು ತನ್ನ ಕರ್ತವ್ಯ ಪರಿಧಿಯ ಮೀರದುಜ್ಜುಗಿಸೆ ಪುಣ್ಯಶಾಲಿಯ ಪಾಡು ಮಂಕುತಿಮ್ಮ. ತನ್ನ ಕರ್ತವ್ಯ ಪರಿಧಿಯ ಮೀರದುಜ್ಜುಗಿಸೆ ಪುಣ್ಯಶಾಲಿಯ ಪಾಡು ಮಂಕುತಿಮ್ಮ.

0: ತನ್ನ ಶಕ್ತಿ ಸಾಮರ್ಥ್ಯಗಳನ್ನು ಅನುಗುಣವಾಗಿ ಬಳಸಿಕೊಂಡು ಅದನ್ನು ಬೇರೆಯವರ ಹಿತಕ್ಕಾಗಿ ಬಳಸತಕ್ಕಂಥದ್ರಲ್ಲಿಯೇ ಈ ಪುಣ್ಯದ ವಿಷಯ ಅಡಕವಾಗಿರೋದು. ಪುಣ್ಯ ಅಂದರೆ ಇದರಿಂದ ಬೇರೆ ಎಲ್ಲಿಯೋ ಏನೋ ಫಲ ಬರುತ್ತೆ ಎನ್ನುವಂತಹ ನಿರೀಕ್ಷೆಗಿಂತ ಹೆಚ್ಚಾಗಿ ತಾನು ಬೇರೆಯವರ ಜೊತೆಯಲ್ಲಿ ನಡೆದುಕೊಳ್ಳುವ ರೀತಿ, ಮಾನವೀಯತೆಯನ್ನು ಪ್ರದರ್ಶಿಸುವ ರೀತಿ, ಅವರ ಜೊತೆಯಲ್ಲಿ ತಾನು ಕಕ್ಕುಲತೆ, ಪ್ರೀತಿ, ಕಾರುಣ್ಯ ಇವುಗಳನ್ನು ತೋರಿಸುವ ಕ್ರಮ, ಇವುಗಳಲ್ಲಿ ನಮ್ಮ ಪುಣ್ಯ ಅಡಗಿವಾಗಿದೆಯೇ ಹೊರತು ಅಂದರೆ ಅಲ್ಲಿಂದ ಬರುವಂತಹ ಒಂದು ಧನ್ಯತಾ ಭಾವ ಇದೆಯಲ್ಲ ಅಲ್ಲಿ ನಮ್ಮ ಪುಣ್ಯ ಅಡಕವಾಗಿದೆಯೇ ಹೊರತು ನಮ್ಮ ಬದುಕಿನ ಹೊರತಾಗಿರ್ತಕ್ಕಂತಹ ಯಾವುದೋ ಒಂದು ಫಲದಲ್ಲಿ ಅಲ್ಲ. ಅಂದರೆ ನಮಗೆ ಈ ಬೇರೆಯವರಿಗೆ ಉಪಕಾರವನ್ನು ಮಾಡುವ ಅಥವಾ ಬೇರೆಯವರಿಗೆ ಸಹಾಯ ಹಸ್ತವನ್ನು ನೀಡುವ ಮನೋಭಾವದಲ್ಲಿಯೂ ಕೂಡ ಒಂದು ರೀತಿಯ ಎಚ್ಚರ ಮುಖ್ಯ. ನಾನು ಎಲ್ಲವನ್ನೂ ಗೆದ್ದುಬಿಡ್ತೀನಿ ಎನ್ನುವ ಮಹತ್ವಾಕಾಂಕ್ಷೆಯಾಗಲಿ, ನಾನು ಯಾವುದಕ್ಕೂ ಪ್ರಯೋಜನವಿಲ್ಲದವನು ಎನ್ನುವ ಕ್ಲೈಬ್ಯವಾಗಲಿ ಸರಿಯಲ್ಲ. ಅಂದರೆ ಒಂದು ರೀತಿಯಲ್ಲಿ ನಮ್ಮ ಕಾರ್ಯಕ್ಕೆ ನಮ್ಮನ್ನು ನಾವು ಅರ್ಥ ಮಾಡಿಕೊಂಡಿರುವಂತಹ ಸ್ವಭಾವ ಬಹಳ ಮುಖ್ಯ.
1: ಕಗ್ಗದ ಸಿರಿ, ಡಿ ವಿ ಜಿ ಅವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿದಿರಿ. ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್, ಗಾಯನ ಚೈತ್ರ ರಘುನಂದನ್, ವ್ಯಾಖ್ಯಾನ ಡಾಕ್ಟರ್ ಪಿ ವಿ ನಾರಾಯಣ, ಸಂಯೋಜನೆ ಟಿ ವಿ ವಿದ್ಯಾಶಂಕರ್, ಎ ವಿ ವಿನೋದ್ ಕುಮಾರ್ ಹಾಗೂ ಎಂ ಜಿ ಶ್ರೀಹರ್ಷನ್. ನಿರ್ಮಾಣ ಎಂ ಶಿವರಾಮ್. ಕಗ್ಗದ ಸಿರಿ.

ಪುಣ್ಯಶಾಲಿ ಎಂದರೆ ಯಾರು? ತನ್ನ ಶಕ್ತಿ ಸಾಮರ್ಥ್ಯಗಳ ಸ್ವರೂಪವನ್ನು ಅರಿತುಕೊಂಡು ಸಂದರ್ಭಕ್ಕೆ ಅನುಗುಣವಾಗಿ ಧೈರ್ಯವನ್ನು ತಾಳಿ ತನ್ನ ಮಿತಿಯನ್ನು ಮೀರದೆ ಕಾರ್ಯತತ್ಪರನಾಗಿರುವವನೇ ನಿಜವಾದ ಪುಣ್ಯಶಾಲಿ. ಪುಣ್ಯ ಅಂದರೆ ಏನು ಅನ್ನೋದೊಂದು ಪ್ರಶ್ನೆ ಬರುತ್ತೆ. ಯಾವುದು ಪುಣ್ಯ, ಯಾವುದು ಪಾಪ? ಪರೋಪಕಾರಾಯ ಪುಣ್ಯಾಯ ಪಾಪಾಯ ಪರಪೀಡನಮ್ಮಂತ ನಮ್ಮಲ್ಲೇ ಒಂದು ಮಾತಿದೆ. ಅಂದರೆ ಒಬ್ಬ ಪುಣ್ಯಶಾಲಿಯಾಗಿರ್ತಕ್ಕಂತಹವನು

ಎಫ್ಎಂ 103.1 ಮೆಗಾಹೆರ್ಟ್ಸ್ ಕಂಪನಾಂಕದಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 8:59. ಇದು ಆಕಾಶವಾಣಿ ಮಡಿಕೇರಿ ಕೇಂದ್ರ ಕಂಪನಾಂಕ ಎಫ್ಎಂ 103.1 ಮೆಗಾಹೆರ್ಟ್ಸ್.

0: ಗೋಲ್ಡ್ ನ ಫಿಫ್ತ್ ಇಯರ್ ಆನಿವರ್ಸರಿ ಆಫರ್. ಡೈಮಂಡ್ ಆಭರಣಗಳನ್ನು ಖರೀದಿಸುವಾಗ ಡೈಮಂಡ್ ವ್ಯಾಲ್ಯೂ ಮೇಲೆ 17,777 ರೂಪಾಯಿಗಳ ಡಿಸ್ಕೌಂಟ್. ಲಿಯೋರಾ ಗೋಲ್ಡ್ ಅಂಡ್ ಡೈಮಂಡ್ಸ್, ಗೋಣಿಕೊಪ್ಪಲು.
1: ನಿಮ್ಮ ಮನೆಯ ವಾಶ್ರೂಮ್ ಮತ್ತು ಕಿಚನ್ ಸ್ಟೈಲಿಶ್ ಆಗಿ ಕಾಣಲು ನೀವು ಆಯ್ಕೆ ಮಾಡಿ ಜಾಕ್ವಾ ಪ್ರಾಡಕ್ಟ್ಸ್ ಗಳನ್ನು. ಬಾತ್ರೂಮ್ ಫಿಟ್ಟಿಂಗ್ಸ್ ಅಂಡ್ ಸ್ಯಾನಿಟರಿ ವೇರ್, 10 ವರ್ಷಗಳ ವಾರಂಟಿ ಹಾಗೂ ಸ್ಪಾಟ್ ರಿಪೇರ್ ಸರ್ವಿಸ್ ಇದೀಗ ಇರಿಟಿಯಾ ರೀನಾ ಡೆವಲಪರ್ಸ್ ನಲ್ಲಿ. ಕರ್ನಾಟಕದಾದ್ಯಂತ ಫ್ರೀ ಡೆಲಿವರಿನೂ ಇದೆ. ಜಾಕ್ವಾ ಪ್ರಾಡಕ್ಟ್ಸ್ ನ ವಿಶಾಲವಾದ ಸ್ಟುಡಿಯೋ ರೀನಾ ಡೆವಲಪರ್ಸ್, ಉಳಿಕಲ್ ರೋಡ್, ಇರಿಟಿ.
2: ಕಾಂಗರೂ ಕೇರ್ ಫರ್ಟಿಲಿಟಿ ಅವರ ವತಿಯಿಂದ ಉಚಿತ ಫಲವತ್ತತೆ ಶಿಬಿರ ಅಂದ್ರೆ ಫ್ರೀ ಫರ್ಟಿಲಿಟಿ ಕ್ಯಾಂಪ್ ಇದೆ. May 19 ಮಡಿಕೇರಿಯಲ್ಲಿ ಏರ್ಪಡಿಸಲಾಗಿದೆ. ಸ್ಥಳ ಮಡಿಕೇರಿಯ ಕೊಹಿನೂರ್ ರಸ್ತೆಯ ಪ್ರಸಾದ್ ಲಾಡ್ಜ್ ಬಿಲ್ಡಿಂಗ್ ನಲ್ಲಿರುವ ಸ್ಪಂದನ ವುಮೆನ್ಸ್ ಸ್ಪೆಷಾಲಿಟಿ ಕ್ಲಿನಿಕ್. ಸಮಯ ಬೆಳಿಗ್ಗೆ 10 ಗಂಟೆಯಿಂದ ಮಧ್ಯಾಹ್ನ 2 ಗಂಟೆಯವರೆಗೆ. ಶಿಬಿರದ ವಿಶೇಷ ಕೊಡುಗೆಗಳು: ಉಚಿತ ಸಮಾಲೋಚನೆ, IVF ಪ್ಯಾಕೇಜ್ ಮೇಲೆ 10% ರಿಯಾಯಿತಿ, ಉಚಿತ ಸಿಮೆಂಟ್ ಅನಾಲಿಸಿಸ್ ಕೂಡ ಲಭ್ಯ, EMI ಆಯ್ಕೆ ಕೂಡ ಲಭ್ಯವಿದೆ. ಈ ಉಚಿತ ಫರ್ಟಿಲಿಟಿ ಕ್ಯಾಂಪ್ ನ ಸದುಪಯೋಗವನ್ನು ಸಾರ್ವಜನಿಕರು ಸದುಪಯೋಗಪಡಿಸಿಕೊಳ್ಳಲು ಕೋರಿದೆ. ರಿಜಿಸ್ಟ್ರೇಷನ್ ಗಾಗಿ ಕಾಲ್ ಮಾಡಿ 7996909749 ಅಥವಾ 7996909744.
3: ನಮ್ ಜೊತೆ ಇದಾರೆ ಮಣಿಪಾಲ್ ಹಾಸ್ಪಿಟಲ್ ಮೈಸೂರಿನ ಸೀನಿಯರ್ ಕನ್ಸಲ್ಟೆಂಟ್ ನ್ಯೂರೋ ಸರ್ಜನ್ ಅಂಡ್ ಎಂಡೋ ವಾಸ್ಕ್ಯುಲರ್ ಸರ್ಜನ್ ಆಗಿರುವ ಡಾಕ್ಟರ್ ಮಕ್ಸೂದ್ ಅಹಮದ್ ಅವರು. ಡಾಕ್ಟರ್, ಒಬ್ಬ ಕಾಮನ್ ವ್ಯಕ್ತಿಗೆ ಸ್ಟ್ರೋಕ್ ಆಗ್ತಿದೆ ಅಂತ ಮೊದಲ ಐಡೆಂಟಿಫೈ ಮಾಡಕ್ಕಾಗತ್ತಾ?
4: ಬಿ ಫಾಸ್ಟ್ ಅಂತ ಹೇಳ್ಬಿಟ್ಟು ಅದರಲ್ಲಿ ಬಿ ಈಸ್ ಫಾರ್ ಬ್ಯಾಲೆನ್ಸ್.

0: ಅಂದ್ರೆ ಎತ್ತಿಕ್ಕಿದ್ದಂಗೆ ನಡೀಲಿ ತೂರಾಡ್ಲಿಕ್ಕೆ ಸ್ಟಾರ್ಟ್ ಆದ, ಎಲ್ಲೋ ಹೋದ್ರೆ ಎಲ್ಲೋ ಹೋದಂಗ ಆಗುತ್ತೆ. ಎರಡನೇದು ಏನಪ್ಪಾ ಅಂದ್ರೆ ಕಣ್ಣು, ಇಂದ ಕಣ್ಣು ಮಂಜಾಯಿತು, ಕಾಣಲೇ ಇಲ್ಲ. ಮೂರನೇದು ಎಫ್ ಅಂದ್ರೆ ಫೇಸ್, ಅಂದ್ರೆ ಮಕದ್ದು ಒಂದು ಕಡೆ ಎಳ್ಕೊಂಡ್ಬಿಟ್ಟಿದ್ದೆ, ನೋಡಿದ್ರೆ ಏನಪ್ಪಾ ಇದು ಮಕ ಒಂದ್ ಕಡೆ ಹೋಗ್ಬಿಟ್ಟಿದೆ ಅಂತ ಹೇಳ್ತಾರೆ. ಎ ಅಂದ್ರೆ ಆರ್ಮ್, ಅಂದ್ರೆ ಕೈ ಇದ್ದಕ್ಕಿದ್ದಂಗೆ ಬಿದ್ದೋಯ್ತು. ಎಸ್ ಬಂದು ಸ್ಪೀಚ್, ಸ್ಪೀಚ್ ಅಂದ್ರೆ ಮಾತು ತೊದಲು ಹೋಗೋದು. ಇದ್ರ ಯಾವುದೇ ಆದ್ರೂ ಕೂಡ ಟೈಮ್ ಅಂದ್ರೆ ಲಾಸ್ಟ್ ಇಸ್ ಟಿ, ಟೈಮ್ ಇಸ್ ವೆರಿ ಇಂಪಾರ್ಟೆಂಟ್, ಆಕ್ಟ್ ವಿಥೌಟ್ ಡಿಲೇ. ಸೊ ಬಿ ಫಾಸ್ಟ್ ರೂಲ್.
1: ದಿಸ್ ಇನ್ಫಾರ್ಮೇಶನ್ ಇಸ್ ಬ್ರಾಟ್ ಟು ಯು ಬೈ ಮಣಿಪಾಲ್ ಹಾಸ್ಪಿಟಲ್ ಮೈಸೂರು. ಲೈಫ್ ಆನ್. ಫಾರ್ ಎನಿ ಹೆಲ್ತ್ ಎಮರ್ಜೆನ್ಸಿ ಕಾಲ್ 0821255000. ಸೇವ್ ದ ನಂಬರ್, ಸೇವ್ ದ ಲೈಫ್. ನಿಮ್ಮ ಮನೆಯ ವಾಶ್ರೂಮ್ ಮತ್ತು ಕಿಚನ್ ಸ್ಟೈಲಿಶ್ ಆಗಿ ಕಾಣಲು ನೀವು ಆಯ್ಕೆ ಮಾಡಿ ಜಾಕ್ವಾ ಪ್ರಾಡಕ್ಟ್ಸ್ ಗಳನ್ನು. ಬಾತ್ರೂಮ್ ಫಿಟಿಂಗ್ಸ್ ಅಂಡ್ ಸ್ಯಾನಿಟರಿ ವೇರ್, 10 ವರ್ಷಗಳ ವಾರಂಟಿ ಹಾಗೂ ಸ್ಪಾಟ್ ರಿಪೇರ್ ಸರ್ವಿಸ್ ಇದೀಗ ಇರಿಟಿಯ ರೀನಾ ಡೆವಲಪರ್ಸ್ ನಲ್ಲಿ. ಕರ್ನಾಟಕದಾದ್ಯಂತ ಫ್ರೀ ಡೆಲಿವರಿನೂ ಇದೆ. ಜಾಕ್ವಾ ಪ್ರಾಡಕ್ಟ್ಸ್ ನ ವಿಶಾಲವಾದ ಸ್ಟುಡಿಯೋ ರೀನಾ ಡೆವಲಪರ್ಸ್, ಉಳಿಕಲ್ ರೋಡ್, ಇರಿಟಿ. ರೀ, ಇವತ್ತಿನ ನ್ಯೂಸ್ ಪೇಪರ್ ನೋಡಿದ್ರಾ?
2: ಇಲ್ಲ, ಏನಿದೆ ಅಂತದ್ದು?
1: ಮೈಸೂರಿನ NH 275 ಹೊಂದಿಕೊಂಡಿರೋ VC ಗ್ಯಾಲಕ್ಸಿ ಕಮರ್ಷಿಯಲ್ ಹಾಗೂ ಮನೆ ಸೈಟ್ ಒಳ್ಳೆ ಫೆಸಿಲಿಟಿ ಒಂದಿಗೆ ಸೇಲ್ ಮಾಡ್ತಾ ಇದಾರೆ.
2: ಹೌದಾ? ಇಲ್ಲಿ ಪೇಪರ್ ಕೂಡ? ಹಾ ಹೌದು, ನಮಗೂ ತಗೊಳ್ಳೋಣ. VC ಕನ್ವರ್ಟೆಡ್, DTCP ಅಪ್ರೂವ್ಡ್, ಎಲ್ಲಾ ಮಾಡರ್ನ್ ಫೆಸಿಲಿಟಿ ಇದೆ ಅಲ್ವಾ?
1: ಹೌದು, 50 ಫೀಟ್ ಕಾಂಕ್ರೀಟ್ ರೋಡ್, ಅಂಡರ್ ಗ್ರೌಂಡ್ ಎಲೆಕ್ಟ್ರಿಸಿಟಿ, ಚಿಲ್ಡ್ರನ್ಸ್ ಪ್ಲೇ ಏರಿಯಾ, ದೇವಸ್ಥಾನ, ಸ್ವಿಮ್ಮಿಂಗ್ ಪೂಲ್, ಜಾಗಿಂಗ್ ಟ್ರ್ಯಾಕ್.
2: ಅಬ್ಬಬ್ಬಾ, ಇಲ್ಲಿ ನೋಡಿ, ಮೈಸೂರು ಹಾಗೂ ಪಿರಿಯಾಪಟ್ಟಣ ಮಧ್ಯಭಾಗದಲ್ಲಿ VC ಗ್ಯಾಲಕ್ಸಿ ಮಾಲ್, 4 ಥಿಯೇಟರ್ ಸ್ಕ್ರೀನ್, ಬೌಲಿಂಗ್ ಗೇಮ್, ಶೂಟಿಂಗ್ ರೇಂಜ್, ಶಾಪ್ಸ್.
1: ಈ ಎಲ್ಲ ಸೌಕರ್ಯದೊಂದಿಗೆ ಕಮ್ಯುನಿಟಿ ಹಾಲ್, ಕ್ಲಬ್ ಹೌಸ್.
2: ಆಗ ಮೈಸೂರು ಜಿಲ್ಲೆಯ ಪಿರಿಯಾಪಟ್ಟಣದಲ್ಲಿ ಮೊಟ್ಟ ಮೊದಲ ಮಾಲ್ ಹಾಗೂ ಮಲ್ಟಿಪ್ಲೆಕ್ಸ್ ಥಿಯೇಟರ್ ಆರಂಭ ಆಗ್ತಾ ಇದೆ.
1: 450 ಪ್ರೀಮಿಯಂ ಪ್ಲಾಟ್ಸ್, ಸ್ಕ್ವೇರ್ ಫೀಟ್ ಗೆ 2,999 ರೂಪಾಯಿ. ಆರ್ಮಿ, ಏರ್ ಫೋರ್ಸ್, ನೇವಿ ಇವರಿಗೆ ಫ್ರೀ ರಿಜಿಸ್ಟ್ರೇಷನ್, ಟೀಚರ್ಸ್ ಗಳಿಗೆ ಸ್ಪೆಷಲ್ ಡಿಸ್ಕೌಂಟ್ ಕೂಡ ಇದೆ.
2: 80% ಸಾಲ ಸೌಲಭ್ಯನೂ ಸಿಗುತ್ತೆ.
1: ಫ್ರೀ ಆಗಿ ಸೈಟ್ ವಿಸಿಟ್ ಮಾಡಲು ಸಂಪರ್ಕಿಸಿ
2: 9900901282
1: ಆರ್ 9606084066.
3: ಸ್ವೀಟ್ ಹೋಮ್ ರಿಯಾಲಿಟಿ, ಯೋರ್ ಟ್ರಸ್ಟೆಡ್ ಪಾರ್ಟ್ನರ್ ಇನ್ ರಿಯಲ್ ಎಸ್ಟೇಟ್.
4: ಕೇಳುಗರೆ, ಇಂದು ಮಧ್ಯಾಹ್ನ 12:05 ಬೆಂಗಳೂರು ಕೇಂದ್ರದಿಂದ ಪ್ರಸಾರವಾಗಲಿರುವ ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಡಾ ಅನುಪಮಾ ನಿರಂಜನ ಅವರ ಬದುಕು ಬರಹ ಈ ಕುರಿತು ಮಾತನಾಡುತ್ತಾರೆ ಸರಸ್ವತಿ ಭೋಸಲೆ ಅವರು. 12:35 ಆರೋಗ್ಯ ಕಾರ್ಯಕ್ರಮದಲ್ಲಿ ಪೇನ್ ಮ್ಯಾನೇಜ್ಮೆಂಟ್ ಅಂದರೆ ನೋವು ನಿರ್ವಹಣೆ ಈ ಕುರಿತು ಮೈಸೂರಿನ ಅರಿವಳಿಕೆ ತಜ್ಞರಾದ ಡಾ ರಾಧಿಕಾ ಅವರೊಂದಿಗಿನ ಸಂದರ್ಶನ ಕೇಳಲಿದ್ದೀರಿ. ಎಫ್ಎಂ 103.1 ಮೆಗಾಹೆರ್ಟ್ಸ್ ಕಂಪನಾಂಕದಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 9:05. ಭಾವಗೀತೆಗಳ ಕಾರ್ಯಕ್ರಮ. ಮೊದಲಿಗೆ ಕೇಳಿ HS ವೆಂಕಟೇಶಮೂರ್ತಿ ಅವರ ಕವಿತೆ, ಹಾಡಿದ್ದಾರೆ CS ಅಶ್ವಥ್.

ಇದು ಆಕಾಶವಾಣಿ ಮಡಿಕೇರಿ, ನಮ್ಮಿಂದ ನಿಮಗಾಗಿ ಭಾವನೆಗಳು ಗರಿಗೆದರಿ ನಮ್ಮ ನಿಮ್ಮನ್ನ ತಂಪುಗೊಳಿಸುವ ಭಾವಗೀತೆಗಳು.

ಹೃದಯದ ಭಾವಗಳಿಗೆ ಅಕ್ಷರ ರೂಪ ನೀಡಿರುವ ಗಜಲ್ಗಳ ಎಣೆಯಿಲ್ಲದ ಸೊಬಗು. ವಿಶ್ವವ್ಯಾಪಿಯಾದ ಅನಂತ ಶಕ್ತಿ

ನಿಮ್ಮ ಬಾನುಲಿ ಆಕಾಶವಾಣಿ ಮಡಿಕೇರಿ, ಎಫ್ಎಂ ರೇಡಿಯೋ ಮಡಿಕೇರಿ. ಶ್ರೋತೃಗಳೇ, ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಭಾವಗೀತೆಗಳನ್ನು ಕೇಳುತ್ತಿರುವಿರಿ. ಈಗ ಸಮಯ 9:17:40. ಮುಂದಿನ ಕವಿತೆ ಕೆಎಸ್ ನಿಸಾರ್ ಅಹಮದ್ ಅವರದ್ದು. ಹಾಡಿದ್ದಾರೆ ಪುತ್ತೂರು ನರಸಿಂಹ ನಾಯಕ್ ಹಾಗೂ ಕೆಎಸ್ ಸುರೇಖ.

ಆತ್ಮೀಯ ಶ್ರೋತೃಗಳೇ, ಮಹಿಳಾ ಲೋಕದಲ್ಲಿ ಪ್ರಸಾರವಾಗುವ ಪತ್ರಾಧಾರಿತ ಪತ್ರ ಸೌರಭ ಕಾರ್ಯಕ್ರಮಕ್ಕಾಗಿ ನೀವು ನಿಮ್ಮ ಸ್ವರಚಿತ ಕತೆ, ಕವನ, ಚುಟುಕು, ಲೇಖನ, ಸವಿರುಚಿ, ಪ್ರವಾಸಿ ಕಥನ, ಸ್ಥಳ ವಿಶೇಷತೆಗಳ ಬಗ್ಗೆ ಸಂಕ್ಷಿಪ್ತವಾಗಿ ಬರೆದು ನಮಗೆ ಕಳುಹಿಸಬಹುದು. ನಿಮ್ಮ ಪತ್ರಗಳು ನಮ್ಮ ಕೈ ಸೇರಲು ಈ ತಿಂಗಳ 23 ಕೊನೆಯ ದಿನ. ನಮ್ಮ ವಿಳಾಸ, ನಿಲಯ ನಿರ್ದೇಶಕರು, ಪತ್ರ ಸೌರಭ, ಮಹಿಳಾ ಲೋಕ ವಿಭಾಗ, ಆಕಾಶವಾಣಿ, ಮಡಿಕೇರಿ 571-201.

ಎಫ್ಎಂ 103.1 ಮೆಗಾಹೆಡ್ಸ್ ಕಂಪನಾಂಕದಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 9:31:56. ಚಿತ್ರಗೀತೆಗಳ ಸಂಯೋಜಿತ ಕಾರ್ಯಕ್ರಮ ಚಿತ್ರಚಿತ್ತಾರ.

ಚಿತ್ರಚಿತ್ತಾರ ಕಾರ್ಯಕ್ರಮಕ್ಕೆ ನಮ್ಮ ಎಲ್ಲ ಕೇಳುಗರಿಗೂ ಸ್ವಾಗತ. ನಾನು ರೇಷ್ಮಾ ತೀರ್ಥರಾಮ್. ಶ್ರೋತೃಗಳೇ, ನಮಗೆಲ್ಲ ತಿಳಿದೇ ಇದೆ ಈ ಕಾರ್ಯಕ್ರಮ ಸುಂದರವಾದ ಚಿತ್ರಗೀತೆಗಳನ್ನು ಕೇಳ್ತಾ ಯಾವುದಾದರೂ ವಿಚಾರಗಳ ಬಗ್ಗೆ ನಾವು ಯೋಚನೆ ಮಾಡಲಿಕ್ಕೆ, ಚಿಂತನೆ ನಡೆಸಲಿಕ್ಕೆ ಅಥವಾ ಪ್ರೇರೇಪಿಸಲಿಕ್ಕೆ ಒಂದು ವೇದಿಕೆ. ಹಾಗಾದರೆ ಇವತ್ತು ನಮ್ಮ ಮಾತುಕತೆಯ ವಿಷಯ ಏನು ನೋಡಿ. ಹಲವು ಬಾರಿ ನಮ್ಮನ್ನು ಕಾಡುವ ಪ್ರಶ್ನೆ ಏನು ಅಂತ ಹೇಳಿದರೆ, ಅದು ಸರಿನಾ, ಇದು ಸರಿನಾ, ಹಾಗೆ ಮಾಡಿದರೆ ಸರಿಯಾಗ್ತದಾ, ಅಥವಾ ಹೀಗೆ ಮಾಡಿದರೆ ಸರಿಯಾಗ್ತದಾ, ನಾನು ಮಾತಾಡಿದರೆ ಅವರಿಗೆ ಖುಷಿಯಾಗ್ಬೋದಾ ಇಲ್ವಾ, ಬೇರೆ ರೀತಿಯಲ್ಲಿ ಮಾತಾಡಿ ನೋಡೋದಾ, ಹೀಗೇನೆ ಇರ್ತದೆ. ಇದನ್ನು ಮನಸ್ಸಿನ ದ್ವಂದ್ವ ಅಂತ ಬೇಕಾದರೆ ಹೇಳ್ಬೋದು. ಇವತ್ತಿನ ದಿನಗಳಲ್ಲಿ ಆ ಆಲೋಚನೆ ಮಾತ್ರ ಅಲ್ಲ, ಸಮಾಜದ ಬೆಳವಣಿಗೆ ಕೂಡ ಹಾಗೇನೇ ಆಗಿದೆ. ಹಾಗಾದರೆ ಈ ಕಾರ್ಯಕ್ರಮದಲ್ಲಿ ಇವತ್ತಿನ ನಮ್ಮ ಆಯ್ಕೆ ಬದುಕು ಮತ್ತು ನಮ್ಮ ಯೋಚನೆಗಳಲ್ಲಿ ಎದುರಾಗುವ ಎರಡು ಮುಖಗಳು, ಅಂದರೆ ಮನಸ್ಸಿನ ದ್ವಂದ್ವ, ಇದರ ಬಗ್ಗೆ ಮಾತಾಡೋಣ. ಮೊದಲಿಗೆ ಕೇಳಿ ವಂಶಿ ಚಿತ್ರದ ಗೀತೆ. ಹಾಡಿದವರು ಸೋಹಮ್ ಚಕ್ರವರ್ತಿ, ರಾಗ ಸಂಯೋಜನೆ ಆರ್ ಪಿ ಪಟ್ನಾಯಕ್, ಸಾಹಿತ್ಯ ವಿ ನಾಗೇಂದ್ರ ಪ್ರಸಾದ್.

ಶ್ರೋತೃಗಳೇ, ಹಳೆಯದು ಹೊಸದು ಸರಿ ತಪ್ಪು ಯಾವುದು ಸ್ವೀಕಾರಾರ್ಹ ಯಾವುದು ಬೇಡ, ಈ ವಿಚಾರಗಳ ಬಗ್ಗೆ ನಾವಿವತ್ತು ಮಾತಾಡ್ತಾ ಇದ್ದೇವೆ. ನೀವು ಸ್ವಲ್ಪ ವಯಸ್ಸಾದವರನ್ನ ಯಾರನ್ನ ಬೇಕಾದ್ರೆ ಕೇಳಿ ನೋಡಿ, ಅವರು ಹೇಳೋದು ಅವರ ಕಾಲವನ್ನ, ಅಂದ್ರೆ ಅವರ ಹಳೆಯ ಕಾಲವನ್ನ. ನಮ್ಮ ಕಾಲದಲ್ಲಿ ಹೀಗಿತ್ತು ಹಾಗಿತ್ತು, ಮನೆ ಸುತ್ತಮುತ್ತ ತುಂಬಾ ಮರಗಳಿದ್ವು, ಮಕ್ಕಳು ಆಟಾಡೋದಕ್ಕೆ ದೊಡ್ಡ ಮೈದಾನ ಇರ್ತಿತ್ತು, ನೆರೆಕರೆಯವರ ಜೊತೆಗೆ ಸಂಬಂಧ ಕೂಡ ಚೆನ್ನಾಗಿರ್ತಿತ್ತು, ಸಂಗೀತ ಚಿತ್ರ ನಾಟಕ ಯಕ್ಷಗಾನಗಳು ಇವೆಲ್ಲ ಇತ್ತು, ನಾವು ಎಷ್ಟು ದೂರ ಆದರೂ ನಡೆದುಕೊಂಡೇ ಹೋಗ್ತಾ ಇದ್ವಿ, ಹಾಗಾಗಿ ನಮ್ಮ ಆರೋಗ್ಯ ಕೂಡ ಚೆನ್ನಾಗಿರ್ತಿತ್ತು, ಪರಿಸರ ಶುದ್ಧ ಇತ್ತು, ಹೀಗೆಲ್ಲ ಹೇಳ್ತಾರೆ. ಆದರೆ ಈಗ ಕಾಲ ಪರಿಸ್ಥಿತಿ ಬದಲಾಗಿದೆ, ವಿಜ್ಞಾನ ಬೆಳೆದಿದೆ, ಸೌಲಭ್ಯಗಳು ಹೆಚ್ಚಾಗಿದೆ, ಹಿರಿಯರು ಹೇಳೋದೆಲ್ಲ ಸರಿ. ಈಗ ಹಾಗೇನೇ ಆಗಬೇಕು ಅಂತಾದರೆ ಮತ್ತೆ ಆಗಿನ ಕಾಲ ಬರ್ತದ? ಪರಿಸರ ಪರಿಸ್ಥಿತಿ ಬದಲಾಗ್ತದ? ಹಾಗಾದ್ರೆ ನಮ್ಮ ಆಯ್ಕೆ ಹೇಗಿರಬೇಕು? ಈ ಬಗ್ಗೆ ಮತ್ತಷ್ಟು ಮಾತಾಡೋಣ. ಈಗ ಕೇಳಿ ಕಿಲಾಡಿಗಳು ಚಿತ್ರದ ಗೀತೆ. ಹಾಡಿದವರು ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಪಿ ಜಯಚಂದ್ರನ್. ಈ ಗೀತೆಗೆ ಸಂಗೀತ ನೀಡಿದ್ದಾರೆ ರಾಜಕೋಟಿ ಸಾಹಿತ್ಯ ಎಂಎನ್ ವ್ಯಾಸರಾವ್.

ಶ್ರೋತೃಗಳೇ, ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಪ್ರಸಾರ ಆಗ್ತಾ ಇದೆ ಚಿತ್ರಗೀತೆಗಳ ಸಂಯೋಜಿತ ಕಾರ್ಯಕ್ರಮ ಚಿತ್ರಚಿತ್ತಾರ. ಈಗ ಸಮಯ 9:44. ಇವತ್ತು ನಾವು ನಮ್ಮ ಜೀವನದಲ್ಲಿ ಎದುರಾಗುವ ಪರಸ್ಪರ ವಿರುದ್ಧ ಚಿಂತನೆಗಳ ಬಗ್ಗೆ ಮತ್ತು ನಮ್ಮ ಮುಂದಿರುವ ಆಯ್ಕೆ ಬಗ್ಗೆ ಮಾತಾಡ್ತಾ ಇದ್ದೇವೆ. ನಮ್ಮ ಕೊಡಗಿನ ಪರಿಸ್ಥಿತಿಯನ್ನೇ ನೋಡಿ, ಕೊಡಗು ಅಂತ ಅಲ್ಲ, ಎಲ್ಲ ಊರು ಹಳ್ಳಿಗಳ ಪರಿಸ್ಥಿತಿ ಹಾಗೇನೇ ಇದೆ. ಮಕ್ಕಳೆಲ್ಲ ಓದಿ ಪೇಟೆ ಸೇರ್ತಾ ಇದ್ದಾರೆ. ಯಾರನ್ನೇ ಕೇಳಿ ನೋಡಿ, ಮಗ ಬೆಂಗಳೂರು, ಮಗಳು ಬೆಂಗಳೂರು ಅಥವಾ ಫಾರಿನ್ ಅಂತ ಹೇಳ್ತಾರೆ. ಇಲ್ಲಿ ಊರಲ್ಲಿ ದೊಡ್ಡ ಮನೆ, ಇರೋದು ಅಜ್ಜ ಅಜ್ಜಿ ಅಥವಾ ಒಬ್ಬಂಟಿ. ಜೊತೆಗೆ ವೃದ್ಧಾಶ್ರಮಗಳ ಸಂಖ್ಯೆ ಕೂಡ ಹೆಚ್ಚಾಗ್ತಾ ಇವೆ. ಆದರೆ ಇದೇ ಅಂತಿಮವಾ? ಹಾಗೆ ಹೇಳುವಾಗಿಲ್ಲ. ವಿದೇಶಕ್ಕೆ ಹೋಗಿ ವಾಪಸ್ಸಾಗಿ ನಮಗೆ ನಮ್ಮ ಊರೇ ಸ್ವರ್ಗ ಅಂತ ಹೇಳಿ ಹಳ್ಳಿಗೆ ಬಂದವರು ಇದ್ದಾರೆ, ಬರುವವರು ಇದ್ದಾರೆ. ಬಹಳ ದೊಡ್ಡ ದೊಡ್ಡ ಹುದ್ದೆ ಬಿಟ್ಟು ಹಳ್ಳಿಯಲ್ಲಿ ಕೃಷಿಯಲ್ಲಿ ತೊಡಗಿಕೊಂಡವರು ಇದ್ದಾರೆ. ಜೀವನ ಅಂತ ಹೇಳಿದ್ರೆ ಬರೀ ಹಣ ಅಲ್ಲ ಅಂತ ತಿಳಿದು ಸಮಾಜ ಸೇವೆ ಮಾಡಿ ಅದರಲ್ಲೇ ಸಾರ್ಥಕತೆಯನ್ನು ಕಂಡುಕೊಳ್ಳುವವರು ಇದ್ದಾರೆ. ಅಪ್ಪ ಅಮ್ಮನ ಮಾತು ಕೇಳದವರು ಇದ್ದಾರೆ, ಅಪ್ಪ ಅಮ್ಮನ ಸೇವೆ ಮಾಡುವವರು ಇದ್ದಾರೆ. ಗದ್ದೆಗಳು ಸೈಟುಗಳಾಗಬಾರದು ಅಂತ ಹೇಳಿ ಕೆಲಸ ಮಾಡುವವರ ಸಂಖ್ಯೆ ಎಷ್ಟೇ ಕಡಿಮೆ ಆದರೂ ಕೃಷಿ ಮಾಡೋದನ್ನು ಬಿಡದೆ ದುಡಿಯುವವರು ಇದ್ದಾರೆ. ಹಾಗಾಗಿ ಆಧುನಿಕ ಜೀವನ ಕ್ರಮದಿಂದ ಎಲ್ಲ ಹಾಳಾಯಿತು, ಹಾಳಾಗ್ತದೆ ಅಂತ ನಾವು ಖಂಡಿತವಾಗಿ ಹತಾಶರಾಗಬೇಕಾಗಿಲ್ಲ. ಆಲೆಮನೆ ಚಿತ್ರದ ಗೀತೆ ಗಾಯಕರು ಎಸ್ಪಿ ಬಾಲಸುಬ್ರಹ್ಮಣ್ಯಂ, ಸಂಗೀತ ಸಂಯೋಜನೆ ಸಿ ಅಶ್ವಥ್ ಹಾಗೂ ವೈದ್ಯನಾಥನ್, ಸಾಹಿತ್ಯ ದೊಡ್ಡರಂಗೇಗೌಡ.

ಕೇಳುಗರೆ, ಮತ್ತೆ ಈ ಸ್ವದೇಶಿ ವಿದೇಶಿ ಅಂತ ಹೇಳುವಾಗ ಕೆಲವರಿಗೆ ವಿದೇಶದ ವಸ್ತು ಸಾಮಗ್ರಿ ಇಷ್ಟವಾದರೆ ಕೆಲವರಿಗೆ ಸ್ವದೇಶದ ವಸ್ತುಗಳು ಇಷ್ಟ ಆಗ್ತದೆ. ಈಚೆಗಂತೂ ಸ್ವದೇಶಿ ಕಲ್ಪನೆ, ಚಿಂತನೆ ಬಗ್ಗೆ ಅಭಿಯಾನ, ಜಾಗೃತಿ ಹೆಚ್ಚಾಗಿದೆ. ಇದು ಬಹಳ ಒಳ್ಳೆಯ ಬೆಳವಣಿಗೆ ಅಂತ ಹೇಳ್ಬೋದು. ಮೊದಲೆಲ್ಲ ಚೀನಾದ ವಸ್ತುಗಳು ಅಥವಾ ಗಲ್ಫ್ ದೇಶದ ವಸ್ತುಗಳನ್ನು ನೋಡಿದರೆ ಜನ ಕಣ್ಣರಳಿಸಿ ನೋಡ್ತಾ ಇದ್ರು. ಈಗ ಜನತೆ ಪ್ರಜ್ಞಾವಂತರಾಗಿದ್ದಾರೆ. ಪಾಶ್ಚಾತ್ಯ ದಾಳಿಯಿಂದ ದೇಶದ ಒಟ್ಟು ಸಂಸ್ಕೃತಿಗೆ ಆದ ಹಾನಿಯ ಬಗ್ಗೆ ಜನರಿಗೆ ಅರಿವಾಗಿದೆ. ಹೆಚ್ಚಾಗಿ ವಿದೇಶಿಗರು ಕೂಡ ನಮ್ಮ ಸಂಸ್ಕೃತಿಯ ಕಡೆಗೆ ಒಲವು ತೋರಿಸ್ತಾ ಇದ್ದಾರೆ. ಅಲ್ಲಿ ಕೂಡ ಭಾರತೀಯ ಪೂಜಾಕ್ರಮದ ದೇವಸ್ಥಾನಗಳು ನಿರ್ಮಾಣ ಆಗಿವೆ. ನಮ್ಮ ಪುರಾಣ ಸಂಸ್ಕೃತಿಯ ಅಭ್ಯಾಸ ಅಲ್ಲಿ ಕೂಡ ಆಳವಾಗಿ ನಡೀತಾ ಇದೆ. ಅಯ್ಯೋ, ನಮ್ಮ ಸಂಸ್ಕೃತಿ ಹಾಳಾಯ್ತು, ಈಗ ಯಾವುದು ಮೊದಲಿನ ಹಾಗಿಲ್ಲ ಅಂತ ನಾವು ಚಿಂತೆ ಮಾಡುವ ಅಗತ್ಯವೇ ಇಲ್ಲ. ಇದೆಲ್ಲ ಕಾಲ ಪರಿಸ್ಥಿತಿ. ಇಂತಹ ಬದಲಾವಣೆ ನಮ್ಮ ದೇಶದಲ್ಲಿ ಮಾತ್ರ ಅಲ್ಲ, ಪ್ರಪಂಚದ ಎಲ್ಲ ದೇಶಗಳಲ್ಲೂ ನಡೀತಾ ಇದೆ. ಪರಿಸ್ಥಿತಿ ಬದಲಾಗುವುದು ಸಹಜ, ಆದರೆ ಚೆನ್ನಾಗಿ ಆಗಲಿ ಅನ್ನೋದೇ ನಮ್ಮ ಆಶಯ. ಜನರ ಜೀವನ ಸುಧಾರಿಸುವ, ಸೌಹಾರ್ದತೆ ಹೆಚ್ಚಿಸುವ, ಸಾಮರಸ್ಯ ಉಳಿಯುವ, ಉತ್ತಮ ಮೌಲ್ಯಗಳು ಬೆಳೆಯುವ ಬೆಳವಣಿಗೆ ಆಗಬೇಕಾದ ಅಗತ್ಯವಂತೂ ಖಂಡಿತವಾಗಿಯೇ ಇದೆ. ಎಸ್ಪಿ ಬಾಲಸುಬ್ರಹ್ಮಣ್ಯಂ ಅವರು ಹಾಡಿರುವ ಮೈಸೂರು ಮಲ್ಲಿಗೆ ಚಿತ್ರದ ಗೀತೆ. ಸಾಹಿತ್ಯ ಕೆಎಸ್ ನರಸಿಂಹಸ್ವಾಮಿಯವರದು, ಸಂಗೀತ ಸಿ ಅಶ್ವಥ್.

ಕೇಳುಗರೇ, ಹಿಂದಿನ ಕಾಲ ಚಂದವೋ ಇವತ್ತಿನ ಕಾಲ ಚಂದವೋ, ಅವತ್ತಿನ ಜೀವನ ಕ್ರಮ ಚಂದವೋ ಅಥವಾ ಇವತ್ತಿನದೋ ಎನ್ನುವುದು ಇಂದಿನ ಚಿತ್ರಚಿತಾರದ ವಿಷಯ. ಈ ತಾರ್ಕಿಕ ವಿಚಾರ ಮಾತಾಡುವಾಗ ನಮ್ಮನ್ನು ನಾವೇ ಪ್ರಶ್ನೆ ಮಾಡಿಕೊಳ್ಳುವ. ನಮ್ಮ ಮನೆಯ ಸುತ್ತಮುತ್ತ ಪರಿಸರ ಸ್ವಚ್ಛವಾಗಿರಬೇಕೋ ಅಥವಾ ಹೇಗೆ ಇದ್ರೆ ನಮಗೇನು ಅಂತ ನಾವು ಉದಾಸೀನ ಭಾವನೆ ತಾಳ್ಬೇಕೋ? ಪರಿಸರ ಹಾಳಾದ್ರೆ ನಮಗೇನು ಅಂತ ಬಹುಶಃ ಈಗಿನ ಕಾಲದಲ್ಲಿ ಯಾರೂ ಹೇಳಿರ್ಲಿಕ್ಕಿಲ್ಲ, ಮತ್ತೆ ಹೇಳಬಾರದು ಕೂಡ. ನಮ್ಮ ಕೊಡಗನ್ನು ನಿರ್ಮಲ ಕೊಡಗು ಅಂತ ನಾವು ಕರಿತೇವೆ, ಅಥವಾ ಸ್ವಚ್ಛ ಜಿಲ್ಲೆ ಮಾಡಲಿಕ್ಕೆ ನಿತ್ಯ ಪ್ರಯತ್ನವನ್ನು ಕೂಡ ಮಾಡ್ತಾ ಇದ್ದೇವೆ. ಈ ದೃಷ್ಟಿಯಿಂದ ಜಿಲ್ಲೆಯ ಹಲವು ಸಂಘಟನೆಗಳು ನಿರಂತರವಾಗಿ ಪ್ರಯತ್ನವನ್ನು ಮಾಡ್ತಾ ಇವೆ. ಪ್ರಯತ್ನ ನಡೀತಾ ಇದೆ, ಹೌದು. ಆದರೆ ಬಂದ ಪ್ರವಾಸಿಗರನ್ನ ನಿಯಂತ್ರಣ ಮಾಡುವ ವಿಚಾರದಲ್ಲಿ ನಾವು ಯಶಸ್ವಿಯಾಗಿದ್ದೇವಾ? ರಸ್ತೆಯ ನಡುವೆಯೇ ಬಾಟಲ್ ಕಸ ಬಿಸಾಡುವವರನ್ನು ನಾವು ನೋಡ್ತೇವೆ. ಇಂಥವರಲ್ಲಿ ನಾಗರಿಕ ಪ್ರಜ್ಞೆ ಬೆಳೆಸುವ ರೀತಿ ಹೇಗೆ? ನಾಗರಿಕತೆ ಅನಾಗರಿಕತೆ, ಇದು ಒಂದು ದ್ವಂದ್ವ ವಿಚಾರವೇ. ಸಮಾಜ ಉತ್ತಮ ನಾಗರಿಕ ಸಮಾಜವಾಗಿ ಬೆಳಿಬೇಕು ಅಂತ ಸಮಾಜ ಸುಧಾರಕರು ಪರಿಸರವಾದಿಗಳು ಎಷ್ಟು ಪ್ರಯತ್ನ ಮಾಡಿದ್ರೂ ಅದು ಪೂರ್ಣವಾಗಿ ಯಶಸ್ಸು ಕಾಣ್ತಾ ಇಲ್ಲ. ಈ ಬಗ್ಗೆ ಯಾರು ಯೋಚನೆ ಮಾಡಬೇಕಾದವರು? ನಮ್ಮೆಲ್ಲರಲ್ಲಿ ಈ ಬಗ್ಗೆ ಗಂಭೀರ ಚಿಂತನೆ ಬೆಳೆಯಲಿ. ಸ್ವಚ್ಛ ಸುಂದರ ನಾಡಿನ ನಿರ್ಮಾಣದಲ್ಲಿ ನಮ್ಮ ಪಾಲು ಇರಲಿ. ಮೊದಲು ನಾವು ನಾವೇ ಜಾಗೃತರಾಗೋಣ ಅಂತ ಹಾರೈಸ್ತಾ ಕಾರ್ಯಕ್ರಮವನ್ನು ಮುಗಿಸೋಣ. ನಮಸ್ಕಾರ. ರಶ್ಮಿ ಚಿತ್ರದ ಗೀತೆ ಹಾಡಿದ್ದಾರೆ ಬಿಆರ್ ಛಾಯಾ, ರಾಗ ಸಂಯೋಜನೆ ಅಗಸ್ತ್ಯ, ಸಾಹಿತ್ಯ ದೊಡ್ಡರಂಗೇಗೌಡ.

0: ಬದಲಿಸಿ ಬದಲಿಸಿ ಅಭ್ಯಾಸ ಬದಲಿಸಿ.
1: ಮಷೀನ್ ನಲ್ಲಿ ಬಟ್ಟೆ ಹಾಕೋ ಮೊದಲು ಚೆಕ್ ಮಾಡಿಲ್ವಾ?
0: ಬದಲಿಸಿ ಬದಲಿಸಿ ಅಭ್ಯಾಸ ಬದಲಿಸಿ. ಈಗ ಹತ್ತಿರದ ಬ್ಯಾಂಕ್ ಗೆ ಹೋಗಿ ಹರಿದ ಹಳೆ ನೋಟ್ಸ್ ಬದಲಿಸಿ. ಬ್ಯಾಂಕ್ ತಗೊಳ್ಳೋದಿದ್ರೆ RBI ನ ಓಂಬಡ್ಸ್ಮನ್ ಗೆ ದೂರು ನೀಡಿ. RBI ಹೇಳುತ್ತೆ, ಜಾಣರಾಗಿರಿ, ಜಾಗರೂಕರಾಗಿರಿ.
2: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೇ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ.
3: FM 103.1 ಮೆಗಾಹೆರ್ಟ್ಸ್ ಕಂಪನಾಂಕದಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಈಗ ಸಮಯ 10:15. ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ ಇಂದು ವಿದುಷಿ ಹೀರಾಬಾಯಿ ಬರೋದೇಕರ್ ಅವರ ಗಾಯನ, ಇವರೊಂದಿಗೆ ತಬ್ಲಾ ಸಾಥ್, ಲಾಲ್ಜಿ ಗೋಖಲೆ, ಸಾರಂಗಿ ಸಬ್ರಿ ಖಾನ್. ಕೇಳಿ ರಾಗ್ ಅಭೋಗಿ, ಮಧ್ಯಲಯ ತೀನ್ ತಾಲ್.

ಇದುವರೆಗೆ ವಿದೂಷಿ ಹೀರಾಬಾಯಿ ಬಾರೇಡ್ಕರ್ ಅವರ ಗಾಯನದಲ್ಲಿ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮವನ್ನು ಕೇಳಿದಿರಿ.

0: ತಂತ್ರಜ್ಞಾನ ತರಂಗ ಸಿಡ್ಯಾಟ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೇ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ.
1: ಎಫ್ಎಂ 103.1 ಮೆಗಾಹರ್ಟ್ಸ್ ಕಂಪನಾಂಕದಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 10:32:22. ಕೇಳುಗರೆ, 12:05 ಕೇಳಲಿದ್ದೀರಿ ವನಿತಾ ವಿಹಾರದಲ್ಲಿ. ಡಾಕ್ಟರ್ ಅನುಪಮ ನಿರಂಜನ ಅವರ ಬದುಕು ಬರಹ ಈ ಕುರಿತು ಮಾತನಾಡುತ್ತಾರೆ ಸರಸ್ವತಿ ಬೋಸಾಲೆ. ಕಾರ್ಯಕ್ರಮ ಪ್ರಸ್ತುತಿ ಮಂಜುಳಾ ಪುರಾಣಿಕ್. ಮಧ್ಯಾಹ್ನ 12:35 ಆರೋಗ್ಯ ಕಾರ್ಯಕ್ರಮದಲ್ಲಿ ಪೇನ್ ಮ್ಯಾನೇಜ್ಮೆಂಟ್ ಅಂದರೆ ನೋವು ನಿರ್ವಹಣೆ ಕುರಿತು ಮೈಸೂರಿನ ಅರಿವಳಿಕೆ ತಜ್ಞರಾದ ಡಾಕ್ಟರ್ ರಾಧಿಕಾ ಅವರೊಂದಿಗಿನ ಸಂದರ್ಶನವನ್ನು ಕೇಳಲಿದ್ದೀರಿ. ಇಂದು ಸಂಜೆ 6:51 ಕೃಷಿರಂಗ. ಮೇ ತಿಂಗಳಲ್ಲಿ ಕರಿಮೆಣಸು

0: ಏಲಕ್ಕಿ ಮತ್ತು ಶುಂಠಿ ಬೆಳೆಗಳ ನಿರ್ವಹಣೆ ಕುರಿತು ಡಾ ಕೆಎನ್ ಹರ್ಷ ಅವರೊಂದಿಗಿನ ಸಂದರ್ಶನವನ್ನು ಕೇಳಲಿದ್ದೀರಿ. 5 ಗಂಟೆಗೆ ಮಹಿಳಾ ಲೋಕದಲ್ಲಿ ಪತ್ರಕಾರಂಜಿ, ಕೇಳುಗರ ಪತ್ರಗಳನ್ನು ಆಧರಿಸಿದ ಕಾರ್ಯಕ್ರಮ. ವಿಷಯ ಈಗ ಬೇಸಿಗೆ ರಜೆ, ಈ ಸಂದರ್ಭದಲ್ಲಿ ನಿಮ್ಮ ಮನೆಗೆ ಬರುವ ಅತಿಥಿಗಳನ್ನು ಹೇಗೆ ಸತ್ಕರಿಸುವಿರಿ ಹಾಗೂ ಮಕ್ಕಳನ್ನ ಚಟುವಟಿಕೆಯಿಂದಿರಿಸಲು ಏನೆಲ್ಲ ಕ್ರಮ ಕೈಗೊಳ್ಳುತ್ತಿದ್ದೀರಿ? ಪ್ರಸ್ತುತಿ ವಿದ್ಯಾ ರಾವ್ ಕೆಎಲ್ ಮತ್ತು ಲಲಿತಾ ಕೆ, ನಿರ್ವಹಣೆ ಪಿಎಂ ಜಗದೀಶ್. ಆಕಾಶವಾಣಿ ಮಡಿಕೇರಿ.
1: ಆಕಾಶವಾಣಿ ಮಡಿಕೇರಿ. ಗಾನ ಬಜಾನ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಕೇಳಿ. ನವನವೀನ ಚಿತ್ರಗೀತೆಗಳ ಕಾರ್ಯಕ್ರಮ ಗಾನ ಬಜಾನ.

ಗಾನ ಭಜನ ಕಾರ್ಯಕ್ರಮಕ್ಕೆ ಸ್ವಾಗತ. ಹೊಸ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮವಿದು. ಮೊದಲಿಗೆ ಕೇಳೋಣ, ಜೀಬ್ರಾ ಚಿತ್ರದ ಗೀತೆ ಹಾಡಿದ್ದಾರೆ ಸಂತೋಷ್ ವಿಂಕಿ ಮತ್ತು ಸಂಗಡಿಗರು, ಸಂಗೀತ ರವಿ ಬಸ್ರೂರ್, ಸಾಹಿತ್ಯ ದೀಪಕ್ ವಿ ಭಾರತಿ.

ಗಾನ ಬಚನ ಕಾರ್ಯಕ್ರಮದಲ್ಲಿ ಮುಂದೆ ಕೇಳೋಣ ಯೋಧ ಚಿತ್ರದ ಗೀತೆ. ಹಾಡಿದ್ದಾರೆ ಅರ್ಜಿತ್ ಸಿಂಗ್ ಮತ್ತು ಸಂಗಡಿಗರು. ತನಿಷ್ ಬಾಗ್ಚಿ ಅವರ ಸಂಗೀತ, ಕುನಾಲ್ ವರ್ಮಾ ಅವರ ಸಾಹಿತ್ಯ.

ಶ್ರೇಯ ಘೋಷಲ್ ಅವರ ಧ್ವನಿಯಲ್ಲಿ ವೇದ ಚಿತ್ರದ ಗೀತೆಯನ್ನು ಕೇಳಿದಿರಿ. ಕುನಾಲ್ ವರ್ಮಾ ಅವರು ಬರೆದಿರುವ ಈ ಗೀತೆಗೆ ಸಂಗೀತ ಅಳವಡಿಸಿದವರು ಅಮನ್ ಮಾಲಿಕ್.

ಜೈನ್ ದೇಸಾಯಿಯವರ ಸಂಗೀತ ಇರುವ ದ ಮಿರಿಂದಾ ಬ್ರದರ್ಸ್ ಚಿತ್ರದ ಗೀತೆಯನ್ನು ಕೇಳಿದಿರಿ. ಹಾಡಿದವರು ಯಸೀರ್ ದೇಸಾಯಿ. ಈಗ ಕೇಳೋಣ ಶ್ರೀಕಾಂತ್ ಚಿತ್ರದ ಗೀತೆ. ಈ ಗೀತೆಗೆ ಸಂಗೀತ ಅಳವಡಿಸಿ ಹಾಡಿದವರು ವೇದ್ ಶರ್ಮಾ, ಕುನಾಲ್ ವರ್ಮಾ ಅವರ ರಚನೆ.

0: ಭಾಗವಹಿಸುತ್ತಾರೆ ಸನ್ಮಾನ್ಯ ಜನಪ್ರತಿನಿಧಿಗಳು, ನುರಿತ ತಜ್ಞರು, ವೃತ್ತಿ ಮಾರ್ಗದರ್ಶಕರು, ಪೊಲೀಸ್ ಅಧಿಕಾರಿಗಳು, ಕಾನೂನು ಸಲಹೆಗಾರರು, ಖ್ಯಾತ ಮಾನಸಿಕ ತಜ್ಞರು ನೇರ ಫೋನಿನ ಕಾರ್ಯಕ್ರಮದಲ್ಲಿ ಶ್ರೋತೃಗಳ ಪ್ರಶ್ನೆಗಳಿಗೆ ನೇರವಾಗಿ ಉತ್ತರಿಸುವಂತಹ ವಿಶೇಷ ಕಾರ್ಯಕ್ರಮ
1: ಬೆಳಕ ಹುಡುಕುತ್ತ
0: ನಿರೀಕ್ಷಿಸಿ
1: ನೇರ ಫೋನಿನ ಕಾರ್ಯಕ್ರಮ.
0: ಪ್ರೀತಿಯ ಶ್ರೋತೃಗಳು, ಇದು ನಿಮಗಾಗಿ ಬೆಳಕ ಹುಡುಕುತ್ತ. ಟ್ಯೂನ್ವಾಡಿ ಎಫ್ಎಂ 103.1 ಮೆಗಾಹರ್ಟ್ಸ್ ಗಳಲ್ಲಿ ಆಕಾಶವಾಣಿ ಮಡಿಕೇರಿ ಕೇಂದ್ರ.
2: ಎಫ್ಎಂ 103.1 ಮೆಗಾಹರ್ಟ್ಸ್ ಕಂಪನಾಂಕದಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಇನ್ನು ಕೇಳೋಣ ಗಾನಡಂಗೂರ ಹೊಸ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. ಮೊದಲಿಗೆ ಚಾರ್ಲಿ ಚಿತ್ರದ ಗೀತೆಯನ್ನು ಕೇಳೋಣ. ಹಾಡಿದ್ದಾರೆ ಜಿಮ್ಮಿ ಫ್ರಾನ್ಸಿಸ್ ಜಾನ್, ಸಂಗೀತ ನೊಬಿನ್ ಪೌಲ್, ಸಾಹಿತ್ಯ ಕಿರಣ್ ಕಾವೇರಪ್ಪ.

0: ಶ್ರೀಕಾಂತ್ ಚಿತ್ರದ ಗೀತೆಯನ್ನ ಕೇಳಿದಿರಿ. ಹಾಡಿ ಸಂಗೀತ ಅಳವಡಿಸಿದವರು ವೇದ್ ಶರ್ಮಾ. ಈ ಗೀತೆಯೊಂದಿಗೆ ಇಂದಿನ ಬಾಲ ಗಾನ ಪಚನ ಕಾರ್ಯಕ್ರಮ ಮುಕ್ತಾಯವಾಯಿತು.
1: ಇದುವರೆಗೆ ಗಾನ ಬಜಾನ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಕೇಳಿದಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಮೂಡಿಬಂತು.

0: ಹಲೋ
1: ಹಲೋ ಆಕಾಶವಾಣಿ
2: ಬೆಳಕ ಹುಡುಕುತ್ತ
3: ಹುಡುಕ ಹೊರಟಿದೆ
0: ಹಲೋ
1: ಬೆಳಕ ಹುಡುಕುತ್ತ ನೇರ ಫೋನಿನ ಕಾರ್ಯಕ್ರಮದಲ್ಲಿ

ಅಂಬುಜ ಚಿತ್ರದ ಗೀತೆಯನ್ನು ಕೇಳೋಣ. ಬೇಬಿ ಆಕಾಂಕ್ಷ ಅವರ ಧ್ವನಿಯಲ್ಲಿ, ಸಂಗೀತ ಪ್ರಸನ್ನ ಕುಮಾರ್, ಸಾಹಿತ್ಯ ಕಾಶಿನಾಥ್ ಡಿ ಮಡಿವಾಲರ್.

ಮುಂದೆ ಕೇಳೋಣ ಎಟಿ ರವೀಶ್ ಅವರ ಸಂಗೀತ ಇರುವ ಚಿತ್ರ ಅಂಗೈಲಿ ಅಕ್ಷರ. ಹಾಡಿದರೆ ರಶ್ಮಿ ಮತ್ತು ಸಂಗಡಿಗರು.

ಎಫ್ಎಂ 103.1 ಮೆಗಾಹರ್ಟ್ಸ್ ಕಂಪನಾಂಕದಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 11:12:53. ಗಾನಡಂಗುರ ಕಾರ್ಯಕ್ರಮವನ್ನು ಕೇಳುತ್ತಿರುವಿರಿ. ಮುಂದೆ ಕೇಳೋಣ, ಅಂಜನ್ ಚಿತ್ರದ ಗೀತೆ ಹಾಡಿದ್ದಾರೆ ಅಶ್ವಿನ್ ಶರ್ಮಾ ಮತ್ತು ಸಂಗಡಿಗರು, ಸಂಗೀತ ಗೋಪಿ ಕಲಾಕರ್, ಸಾಹಿತ್ಯ ರಾಕಿ.

ಅವತಾರ ಪುರುಷ ಚಿತ್ರದ ಗೀತೆ ಹಾಡಿದ್ದಾರೆ ಕೀರ್ತನ ಹೊಳ್ಳ. ಸುನಿ ಅವರು ಬರೆದಿರುವ ಈ ಗೀತೆಗೆ ಸಂಗೀತ ಅಳವಡಿಸಿದ್ದಾರೆ ಅರ್ಜುನ್ ಲಾವಣ್ಯ ಅರ್ಜುನ್ ಜನ್ಯ.

0: ಹಲೋ
1: ಹಲೋ ಆಕಾಶವಾಣಿ
2: ಬೆಳಕ ಹುಡುಕುತ
3: ಹುಡುಕ ಹೊರಟಿದೆ
0: ಹಲೋ
1: ಬೆಳಕ ಹುಡುಕುತ ನೇರ ಫೋನಿನ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಾರೆ ಸನ್ಮಾನ್ಯ ಜನಪ್ರತಿನಿಧಿಗಳು, ನುರಿತ ತಜ್ಞರು, ವೃತ್ತಿ ಮಾರ್ಗದರ್ಶಕರು, ಪೊಲೀಸ್ ಅಧಿಕಾರಿಗಳು, ಕಾನೂನು ಸಲಹೆಗಾರರು, ಖ್ಯಾತ ಮಾನಸಿಕ ತಜ್ಞರು ನೇರ ಫೋನಿನ ಕಾರ್ಯಕ್ರಮದಲ್ಲಿ ಶ್ರೋತೃಗಳ ಪ್ರಶ್ನೆಗಳಿಗೆ ನೇರವಾಗಿ ಉತ್ತರಿಸುವಂತಹ ವಿಶೇಷ ಕಾರ್ಯಕ್ರಮ
2: ಬೆಳಕ ಹುಡುಕುತ
1: ನಿರೀಕ್ಷಿಸಿ
2: ನೇರ ಫೋನಿನ ಕಾರ್ಯಕ್ರಮ.
1: ಪ್ರೀತಿಯ ಶ್ರೋತೃಗಳೇ, ಇದು ನಿಮಗಾಗಿ
3: ಬೆಳಕ ಹುಡುಕುತ.
1: ಟ್ಯೂನ್ ಮಾಡಿ ಎಫ್ಎಂ 103.1 ಮೆಗಾಹರ್ಟ್ಸ್ಗಳಲ್ಲಿ ಆಕಾಶವಾಣಿ ಮಡಿಕೇರಿ ಕೇಂದ್ರ. ಎಫ್ಎಂ 103.1 ಮೆಗಾಹರ್ಟ್ಸ್ ಕಂಪನಾಂಕದಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 11:25 ಗಾನಡಂಗುರ ಕಾರ್ಯಕ್ರಮವನ್ನು ಕೇಳುತ್ತಿರುವಿರಿ. ಈ ಕಾರ್ಯಕ್ರಮದಲ್ಲಿ ಮುಂದೆ ಕೇಳೋಣ ಬನರಸ್ ಚಿತ್ರದ ಗೀತೆ. ಅರ್ಮನ್ ಮಾಲಿಕ್ ಅವರು ಹಾಡಿರುವ ಈ ಗೀತೆಯನ್ನು ಬರೆದವರು ವಿ ನಾಗೇಂದ್ರ ಪ್ರಸಾದ್.

ಬೆಟ್ಟದ ದಾರಿ ಚಿತ್ರದ ಗೀತೆಯನ್ನು ಕೇಳಿದಿರಿ. ಸಂಗೀತ ರವೀಂದ್ರನಾಥ್ ಅವರ ಧ್ವನಿಯಲ್ಲಿ, ಸಂಗೀತ ವೀರ್ ಸಾಮ್ರಾಟ್, ಗೀತೆಯನ್ನು ಬರೆದವರು ವಿಜಯ್.

0: ಆತ್ಮೀಯ ಶ್ರೋತೃಗಳೇ, ಮಹಿಳಾ ಲೋಕದಲ್ಲಿ ಪ್ರಸಾರವಾಗುವ ಪತ್ರಾಧಾರಿತ ಪತ್ರ ಸೌರಭ ಕಾರ್ಯಕ್ರಮಕ್ಕಾಗಿ ನೀವು ನಿಮ್ಮ ಸ್ವರಚಿತ ಕಥೆ, ಕವನ, ಚುಟುಕು, ಲೇಖನ, ಸವಿರುಚಿ, ಪ್ರವಾಸಿ ಕಥನ, ಸ್ಥಳ ವಿಶೇಷತೆಗಳ ಬಗ್ಗೆ ಸಂಕ್ಷಿಪ್ತವಾಗಿ ಬರೆದು ನಮಗೆ ಕಳುಹಿಸಬಹುದು. ನಿಮ್ಮ ಪತ್ರಗಳು ನಮ್ಮ ಕೈ ಸೇರಲು ಈ ತಿಂಗಳ 23 ಕೊನೆಯ ದಿನ. ನಮ್ಮ ವಿಳಾಸ, ನಿಲಯ ನಿರ್ದೇಶಕರು, ಪತ್ರ ಸೌರಭ, ಮಹಿಳಾ ಲೋಕ ವಿಭಾಗ, ಆಕಾಶವಾಣಿ, ಮಡಿಕೇರಿ 571201.
1: ಛೋಟಾ ಬಾಂಬೆ ಚಿತ್ರದ ಗೀತೆ ಹಾಡಿದ್ದಾರೆ ಅನುರಾಧ ಭಟ್ ಮತ್ತು ವಿಹಾನ್ ಆರ್ಯ. ಸಂಗೀತ ಮತ್ತು ಸಾಹಿತ್ಯ ಶಿವು ಬರ್ಗಿ.

ಭಾವತೀರ ಯಾನ ಚಿತ್ರದ ಗೀತೆಯನ್ನು ಕೇಳಿದಿರಿ. ಹಾಡಿದವರು ಐಶ್ವರ್ಯ ರಂಗರಾಜನ್, ಸಂಗೀತ ಮಯೂರ್ ಅಂಬಿಕಲ್ಲು.

ಅಮ್ರನ್ ಚಿತ್ರದ ಗೀತೆಯನ್ನು ಕೇಳಿದಿರಿ. ಹಾಡಿದವರು ಭರತ್ ಸಾಜಿಕುಮಾರ್ ಮತ್ತು ಸಂಗಡಿಗರು ಜಿ ವಿ ಪ್ರಕಾಶ್ ಕುಮಾರ್ ಅವರ ಸಂಗೀತ.

ಮುಂದೆ ಕೇಳೋಣ. ಧೀರ ಸಾಮ್ರಾಟ್ ಚಿತ್ರದ ಗೀತೆ ಹಾಡಿದರೆ ಟಿಪ್ಪು, ಸಂಗೀತ ರಾಘು ಸುಭಾಷ್, ಸಾಹಿತ್ಯ ಚೇತನ್ ಕುಮಾರ್.

ಧ್ರುವತಾರೆ ಚಿತ್ರದ ಗೀತೆಯನ್ನು ಕೇಳಿದಿರಿ. ಹಾಡಿದವರು ಐಶ್ವರ್ಯ ಕಾರ್ತಿಕ್. ಈ ಗೀತೆಯೊಂದಿಗೆ ಇಂದಿನ ಗಾನಡಂಗುರ ಕಾರ್ಯಕ್ರಮ ಮುಕ್ತಾಯವಾಯಿತು. ಕೇಳುಗರೆ, 12:05ಕ್ಕೆ ವನಿತ ವಿಹಾರದಲ್ಲಿ ಕೇಳಲಿದ್ದೀರಿ ಡಾಕ್ಟರ್ ಅನುಪಮ ನಿರಂಜನ ಅವರ ಬದುಕು ಬರಹ. ಈ ಕುರಿತು ಮಾತನಾಡುತ್ತಾರೆ ಸರಸ್ವತಿ ಬೋಸಾಲೆ. ಕಾರ್ಯಕ್ರಮ ಪ್ರಸ್ತುತಿ ಮಂಜುಳಾ ಪುರಾಣಿಕ್. 12:35ಕ್ಕೆ ಆರೋಗ್ಯ ಕಾರ್ಯಕ್ರಮದಲ್ಲಿ ಪೇನ್ ಮ್ಯಾನೇಜ್ಮೆಂಟ್ ಅಂದರೆ ನೋವು ನಿರ್ವಹಣೆ ಕುರಿತು ಮೈಸೂರಿನ ಅರಿವಳಿಕೆ ತಜ್ಞರಾದ ಡಾಕ್ಟರ್ ರಾಧಿಕಾ ಅವರೊಂದಿಗಿನ ಸಂದರ್ಶನವನ್ನು ಕೇಳಲಿದ್ದೀರಿ. ಎಫ್ಎಂ 103.1 ಮೆಗಾಹರ್ಟ್ಸ್ ಕಂಪನಾಂಕದಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 12:00 ಆಗಲಿದೆ. ಇನ್ನು ಪ್ರದೇಶ ಸಮಾಚಾರ ಬೆಂಗಳೂರು ಕೇಂದ್ರ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ರೈಲ್ವೆ ಇಲಾಖೆಯಡಿ ರಾಜ್ಯದಲ್ಲಿ ಹೊಸ ಯೋಜನೆಗಳು ಕಾರ್ಯಗತಗೊಳ್ಳುತ್ತಿವೆ. ಹುಬ್ಬಳ್ಳಿ ಅಂಕೋಲಾ ರೈಲು ಮಾರ್ಗಕ್ಕೆ ಪ್ರಯತ್ನಿಸಲಾಗುತ್ತಿದ್ದು, ಇದರಿಂದ ಅಂಕೋಲಾ ಬಂದರು ಹಾಗೂ ಬೇಲಿಕೇರಿ ಬಂದರು ಅಭಿವೃದ್ಧಿಗೂ ಸಹಕಾರಿಯಾಗಲಿದೆ ಎಂದು ಕೇಂದ್ರ ಗ್ರಾಹಕ ವ್ಯವಹಾರಗಳ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ ಹೇಳಿದರು. ಬೆಂಗಳೂರು ಮತ್ತು ಮುಂಬೈ ನಡುವೆ ಆರಂಭವಾದ ಹೊಸ ರೈಲನ್ನು ಹುಬ್ಬಳ್ಳಿಯ ಶ್ರೀ ಸಿದ್ಧಾರೂಢ ಸ್ವಾಮೀಜಿ ರೈಲು ನಿಲ್ದಾಣದಲ್ಲಿ ಸ್ವಾಗತಿಸಿ ಅವರು ಮಾತನಾಡಿದರು.
1: ಇನ್ನೊಂದು ಬೇಲಿಕೇರಿ ಪೋರ್ಟ್, ಇದರ ಅಭಿವೃದ್ಧಿಗೆ ನಾವು ದೇಶದ ಅನೇಕ ಉತ್ತಮ ಪಟ್ಟಿಗಳನ್ನ ಪಟ್ಟಿ ಎಸ್ಐಯು ಮಾಡಿದ್ದೆ. ಆ ಎರಡು ಪೋರ್ಟ್ಗಳು ನಮಗೆ ಬಹಳ ಸಮೀಪ ಆಗ್ತದ. ಅಂಕೋಲಾದ್ದು ನಮಗೆ ಒಂದು ಬಾರಿ ಆ ಸ್ವೇರಿಯನ್ ಸಿಕ್ತು ಅಂತಂದ್ರ ನಮ್ಮ ಬಹಳ ಜನ ಕೇಳ್ತಾರೆ ಫ್ಯಾಕ್ಟ್ರಿ ಕೊಡೋದಿಲ್ಲ ಅದು ಕೊಡೋದಿಲ್ಲ ಅಂತ. ಅದು ಬಂದವೆ ಇದು ಸಹಿತ ಅಂಕೋಲಾದಾಗ ಇಲ್ಲಿ ಅಭಿವೃದ್ಧಿಯ ಡೆವಲಪ್ಮೆಂಟ್ ಗೇಟ್ವೇ ಓಪನ್ ಆಗ್ತದೆ. ಯಾಕಂದ್ರೆ ಎರಡು ಪೋರ್ಟ್ ನೋಡಿರ್ತಾವ, ಎಲ್ಲಿ ಪೋರ್ಟ್ ಇರ್ತದೋ ಅಲ್ಲಿ ಡೆವಲಪ್ಮೆಂಟ್ ಆಗ್ತದೆ. ಭಾರತ ಒಂದು ಮ್ಯಾನುಫ್ಯಾಕ್ಚರಿಂಗ್ ಹಬ್ ಆಗ್ತದಂತದ್ದು ನಮ್ಮೆಲ್ಲರ ಆಸೆ ಇದೆ. ಆ ರೀತಿ ಪ್ರಯತ್ನವೂ ನಡೆಯುತ್ತದೆ.
0: 2025-26 ಸಾಲಿನ ಮುಖ್ಯಮಂತ್ರಿಗಳ ವಿಶೇಷ ಯೋಜನೆಯಡಿ 50 ಲಕ್ಷ ರೂಪಾಯಿ ಮೌಲ್ಯದ 47 ತ್ರಿಚಕ್ರ ವಾಹನಗಳನ್ನು ಯಾದಗಿರಿ ಜಿಲ್ಲಾ ಉಸ್ತುವಾರಿ ಸಚಿವ ಶರಣಬಸಪ್ಪ ದರ್ಶನಪುರ್ ಫಲಾನುಭವಿಗಳಿಗೆ ಹಸ್ತಾಂತರಿಸಿ ಶುಭ ಕೋರಿದರು. ಯಾದಗಿರಿ ಜಿಲ್ಲೆ ಶಹಾಪುರ ತಾಲೂಕು ಭೀಮರಾಯನಗುಡಿ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ಪ್ರೊಫೆಸರ್ ಬಿ ಕೃಷ್ಣಪ್ಪ ಸ್ಥಾಪಿತ ರಾಜ್ಯ ದಲಿತ ಸಂಘರ್ಷ ಸಮಿತಿ ಆಯೋಜಿಸಿದ್ದ 8 ಜೋಡಿಗಳ ಉಚಿತ ಸಾಮೂಹಿಕ ವಿವಾಹ ಕಾರ್ಯಕ್ರಮದಲ್ಲಿ ಅವರು ಪಾಲ್ಗೊಂಡು ಸರಳ ಮದುವೆಯಿಂದ ಸಮಾಜಕ್ಕೆ ಉತ್ತಮ ಸಂದೇಶ ರವಾನೆಯಾಗುತ್ತದೆ ಎಂದರು. ಭದ್ರಾ ಜಲಾಶಯದಿಂದ ತುಂಗಭದ್ರಾ ನದಿಗೆ ಇಂದಿನಿಂದ 23ರವರೆಗೆ ಪ್ರತಿದಿನ 2000 ಕ್ಯೂಸೆಕ್ ಅಡಿ ನೀರನ್ನು ಹರಿಸಲಾಗುವುದು ಎಂದು ಭದ್ರಾ ಜಲಾಶಯದ ಅಧೀಕ್ಷಕ ಅಭಿಯಂತರರು ತಿಳಿಸಿದ್ದಾರೆ. ನದಿ ಪಾತ್ರದ ಜನರು ಮುಂಜಾಗ್ರತೆ ವಹಿಸುವಂತೆ ಕಟ್ಟುನಿಟ್ಟಿನ ಸೂಚನೆ ನೀಡಲಾಗಿದೆ. ಇಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿರುವನಂತಪುರಂಗೆ ತೆರಳಿ ಕೇರಳಂ ರಾಜ್ಯದ ನೂತನ ಮುಖ್ಯಮಂತ್ರಿಯಾಗಿ ಅಧಿಕಾರ ವಹಿಸಿಕೊಂಡ ವಿ ಡಿ ಸತೀಶನ್ ಅವರ ಪ್ರಮಾಣ ವಚನ ಸ್ವೀಕಾರ ಸಮಾರಂಭದಲ್ಲಿ ಪಾಲ್ಗೊಂಡರು. ಚಿಕ್ಕಮಗಳೂರು ಜಿಲ್ಲೆ ಕುದುರೆಮುಖ ವ್ಯಾಪ್ತಿಯ ಅರಣ್ಯದಲ್ಲಿ 1,300 ಕುಟುಂಬಗಳಿದ್ದು 350 ಕುಟುಂಬಗಳಿಗೆ ಪರಿಹಾರ ನೀಡಿ ಸ್ಥಳಾಂತರಿಸಲಾಗಿದೆ. ಇನ್ನು 300 ಕುಟುಂಬಗಳು ಸ್ವ ಇಚ್ಛೆಯಿಂದ ಸ್ಥಳಾಂತರಗೊಳ್ಳುವುದಾಗಿ ಅರ್ಜಿ ಸಲ್ಲಿಸಿದ್ದಾಗಿ ಅರಣ್ಯ ಖಾತೆ ಸಚಿವ ಈಶ್ವರ್ ಖಂಡ್ರೆ ತಿಳಿಸಿದ್ದಾರೆ. ಮಾನವ ಆನೆ ಸಂಘರ್ಷ ಹೆಚ್ಚಾಗಿದ್ದು ದಕ್ಷಿಣ ಕನ್ನಡ ಜಿಲ್ಲೆಗೆ ಸಮರ್ಪಿತ ಆನೆ ಕಾರ್ಯಪಡೆ ಮಂಜೂರು ಮಾಡಲಾಗಿದೆ ಎಂದರು. ಚಿಕ್ಕಮಗಳೂರು ಜಿಲ್ಲೆ ಕೊಪ್ಪ ತಾಲೂಕು ಕೊಪ್ಪ ಎಸ್ಟೇಟ್ ಬಳಿ 1 ಕಾಡುಕೋಣವನ್ನು ಸೆರೆಹಿಡಿದು ಶಿವಮೊಗ್ಗ ಮೃಗಾಲಯಕ್ಕೆ ಸ್ಥಳಾಂತರಿಸಲಾಗಿದೆ. 3 ಕಾಡುಕೋಣಗಳ ಸೆರೆಗೆ ಕಾರ್ಯಾಚರಣೆ ಮುಂದುವರೆದಿದೆ. ಇಂದು ಮಾಜಿ ಪ್ರಧಾನಮಂತ್ರಿ ಹಾಲಿ ರಾಜ್ಯಸಭಾ ಸಂಸದ ಎಚ್ ಟಿ ದೇವೇಗೌಡ ಅವರ ಜನ್ಮದಿನ. ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಕೇಂದ್ರ ಗ್ರಾಹಕ ವ್ಯವಹಾರಗಳ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ ಸೇರಿದಂತೆ ಗಣ್ಯರು ದೇಶದ ಮುತ್ಸದ್ದಿ ನಾಯಕ ಎಚ್ ಟಿ ದೇವೇಗೌಡ ಅವರಿಗೆ ಜನ್ಮದಿನದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸಿದ್ದಾರೆ. ಧಾರವಾಡ ಜಿಲ್ಲೆಯ ಮತದಾರ ಯಾದಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಮ್ಯಾಪಿಂಗ್ ಕಾರ್ಯ ಇಂದು ಪೂರ್ಣಗೊಳ್ಳಲಿದ್ದು 23 ಮತ್ತು 24ರಂದು ವಿಶೇಷ ಅಭಿಯಾನ ಜರುಗಲಿದೆ. ಗದಗ್ ಬೆಟಗೇರಿಯ ಅವಳಿ ನಗರಗಳಲ್ಲಿ ಸುರಿದ ಭಾರೀ ಗಾಳಿ ಮಳೆಗೆ ಹಲವು ವಿದ್ಯುತ್ ಕಂಬಗಳು ಹಾಗೂ ಬೃಹತ್ ಮರಗಳು ನೆಲಕ್ಕುರುಳಿವೆ. ಜಿಲ್ಲೆಯ ಲಕ್ಷ್ಮೇಶ್ವರ, ಮುಳಗುಂದ್, ಶಿರಹಟ್ಟಿಯಲ್ಲೂ ಜೋರಾದ ಮಳೆಯಾಗಿದೆ. ಹಾವೇರಿ ಜಿಲ್ಲೆಯ

ಅತ್ಯಂತ ಸುರಿದ ಮುಂಗಾರು ಪೂರ್ವ ಧಾರಾಕಾರ ಮಳೆಗೆ ಜನಜೀವನ ಅಸ್ತವ್ಯಸ್ತಗೊಂಡಿದೆ. ಮಳೆಯಿಂದಾಗಿ ಜಿಲ್ಲೆಯಲ್ಲಿ 1721 ರೈತರ 1235.8 ಹೆಕ್ಟರ್ ಬೆಳೆ ನಾಶವಾಗಿದೆ ಎಂದು ಜಿಲ್ಲಾಧಿಕಾರಿ ಡಾ ವಿಜಯ್ ಮಹಾಂತೇಶ್ ದಾನಮ್ಮನವರ್ ತಿಳಿಸಿದ್ದಾರೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಜನಪ್ರಿಯ ಮನ್ ಕಿ ಬಾತ್ನ 134ನೇ ಆವೃತ್ತಿ ಈ ತಿಂಗಳ 31ರಂದು ಪ್ರಸಾರವಾಗಲಿದೆ. ನಾಗರಿಕರು ತಮ್ಮ ಅಭಿಪ್ರಾಯಗಳನ್ನು ಈ ತಿಂಗಳ 29ರೊಳಗೆ MyGOV.in ಮೂಲಕ ಹಂಚಿಕೊಳ್ಳಬಹುದು. ಶಿವಮೊಗ್ಗದ ಕೆಳದಿ ಶಿವಪ್ಪನಾಯಕ ಕೃಷಿ ಮತ್ತು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಬ್ರಹ್ಮಾವರ ಕೇಂದ್ರದ 2026-27 ಶೈಕ್ಷಣಿಕ ವರ್ಷದ 2 ವರ್ಷಗಳ ಕನ್ನಡ ಮಾಧ್ಯಮ ಡಿಪ್ಲೊಮಾ ಕೃಷಿ ಕೋರ್ಸ್ ಪ್ರವೇಶಕ್ಕೆ ಅರ್ಜಿ ಆಹ್ವಾನಿಸಲಾಗಿದೆ. ರೈತರು ಹಾಗೂ ಕೃಷಿ ಕಾರ್ಮಿಕರ ಮಕ್ಕಳಿಗೆ 50% ಸೀಟುಗಳನ್ನು ಮೀಸಲಿಡಲಾಗಿದೆ. ಹೆಚ್ಚಿನ ಮಾಹಿತಿಗೆ ಜಾಲತಾಣ www.uahs.edu.in ಭೇಟಿ ನೀಡಬಹುದು. ಬಾಗಲಕೋಟೆ ಜಿಲ್ಲೆ ಬಾದಾಮಿ ತಾಲೂಕಿನ ಮಹಾಕೂಟದಲ್ಲಿ ಬಿಜೆಪಿ ವತಿಯಿಂದ ಆಯೋಜಿಸಲಾದ ಪಂಡಿತ್ ದೀನ್ದಯಾಳ್ ಉಪಾಧ್ಯಾಯ ಪ್ರಶಿಕ್ಷಣ ಮಹಾಭಿಯಾನಕ್ಕೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಚಾಲನೆ ನೀಡಿದರು. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ 1:10 ಗಂಟೆ.

0: ಗೋಪಿ ಗೆಳತಿಯರಿಗೆಲ್ಲ ನಮಸ್ಕಾರ. ವನಿತಾ ವಿಹಾರ ಕಾರ್ಯಕ್ರಮಕ್ಕೆ ತಮಗೆಲ್ಲ ಪ್ರೀತಿಯ ಸ್ವಾಗತ. ಗೆಳತಿಯರೇ, ಡಾಕ್ಟರ್ ಅನುಪಮಾ ನಿರಂಜನ್ ಅಂದರೆ ಯಾರಿಗೆ ಗೊತ್ತಿಲ್ಲ. ಡಾಕ್ಟರ್ ಅನುಪಮಾ ನಿರಂಜನ್ ಅವರು ಅನುಪಮ ವ್ಯಕ್ತಿತ್ವದ ವೈದ್ಯೆ ಹಾಗೂ ಸಾಹಿತಿ. ಶಿಶು ಸಾಹಿತ್ಯಕ್ಕೆ ಅನುಪಮ ಕೊಡುಗೆ ನೀಡಿದವರು ಡಾಕ್ಟರ್ ಅನುಪಮಾ ನಿರಂಜನ್ ಅವರು. ಅನಂತಗೀತಾ, ಶ್ವೇತಾಂಬಿ, ಹಿಮದಹು, ಸ್ನೇಹ ಪಲ್ಲವಿ ಅಲ್ಲದೆ ಇನ್ನೂ ಅನೇಕ ಲೇಖನ, ಕಥೆ, ಕಥಾ ಸಂಕಲನಗಳು ಡಾಕ್ಟರ್ ಅನುಪಮಾ ಅವರ ಸಾಹಿತ್ಯ ಗೂಡಿನಲ್ಲಿರುವ ಮತ್ತು ಪ್ರತಿಯೊಂದು ಲೇಖನ ಕಥೆಗಳಲ್ಲಿ ಅವರ ಮನೋವಿಶ್ಲೇಷಣೆಗಳು ಓದುಗನನ್ನ ಹಿಡಿದಿಡುತ್ತವೆ. ಬನ್ನಿ, ಡಾಕ್ಟರ್ ಅನುಪಮಾ ನಿರಂಜನ್ ಅವರ ಬದುಕು ಬರಹ ಈ ಕುರಿತು ಮಾತನಾಡುತ್ತಾರೆ ಸರಸ್ವತಿ ಭೋಸಲೆ ಅವರು. ಕೇಳೋಣಲ್ಲ.
1: ಕನ್ನಡ ಸಾರ್ವತ ಲೋಕದಲ್ಲಿ ಅನುಪಮಾ ನಿರಂಜನ್ ಅವರು ತಮ್ಮದೇ ಆದ ವಿಶಿಷ್ಟ ಛಾಪನ್ನು ಒತ್ತಿದವರು. ಅವರು ಕನ್ನಡ ಸಾಹಿತ್ಯ ಕ್ಷೇತ್ರದ ಧ್ರುವತಾರೆ ಎಂದೇ ಹೇಳಬಹುದು. ವೃತ್ತಿಯಲ್ಲಿ ವೈದ್ಯರಾದರೂ ಪ್ರವೃತ್ತಿಯಲ್ಲಿ ಒಬ್ಬ ಶ್ರೇಷ್ಠ ಸಾಹಿತಿಯಾಗಿ ಜನಮನದಲ್ಲಿ ಇಂದಿಗೂ ಹಸಿರಾಗಿ ಉಳಿದವರು. ಕಥೆ, ಕಾದಂಬರಿ, ಶಿಶು ಸಾಹಿತ್ಯ, ಕವನ, ಕಥನ, ವೈದ್ಯಕೀಯ ಲೇಖನಗಳು, ದಾಂಪತ್ಯ ಕಲೆ, ವಿಜ್ಞಾನ, ಹೀಗೆ ಹತ್ತು ಹಲವಾರು ಸಾಹಿತ್ಯ ಪ್ರಕಾರಗಳಲ್ಲಿ ಕೃಷಿ ಮಾಡಿ ಸೈ ಎನಿಸಿಕೊಂಡವರು. ಅನುಪಮಾ ಅವರ ಆತ್ಮಚರಿತ್ರೆ ನೆನಪು ಸಿಹಿ ಕಹಿ ಜನಮನದಲ್ಲಿ ಇಂದಿಗೂ ಅಳಿಸದೆ ಉಳಿದು ಅನೇಕ ಕ್ಯಾನ್ಸರ್ ರೋಗಿಗಳಿಗೆ ಉತ್ತೇಜನ ನೀಡುವಂತಿದೆ. ಅನುಪಮಾ ಅವರಿಗೆ ಆತ್ಮಕಥೆ ಬರೆಯುವ ಇಚ್ಛೆಯೇ ಇರಲಿಲ್ಲ. 1982 ಎರಡನೇ ಬಾರಿ ಕ್ಯಾನ್ಸರ್ ರೋಗಕ್ಕಾಗಿ ಶಸ್ತ್ರಚಿಕಿತ್ಸೆ ಮಾಡಿಕೊಂಡಾಗ ತೀರ ಅಶಕ್ತತೆ ಮತ್ತು ನೋವಿನಿಂದ ನರಳುತ್ತಾರೆ. ಇಂಥಿತಿಯಲ್ಲಿ ಅನುಪಮಾ ಅವರಿಗೆ ತಮ್ಮ ಆತ್ಮಕಥೆಯನ್ನು ಬರೆಯಬೇಕೆಂಬ ವಿಚಾರ ಹೊಳೆಯುವುದು. ಅವರು ಒಬ್ಬ ವೈದ್ಯೆಯಾಗಿ, ಪತ್ನಿಯಾಗಿ, ತಾಯಿಯಾಗಿ, ಎಲ್ಲಕ್ಕೂ ಹೆಚ್ಚಾಗಿ ಒಬ್ಬ ಸಾಹಿತಿಯಾಗಿ ಅನುಭವಿಸಿದ ನೋವು ನನ್ನ ಕ್ಷಣಗಳನ್ನು 4 ಮಂದಿಯಲ್ಲಿ ಹಂಚಿಕೊಂಡರೆ ಉಳಿದ ತಮ್ಮ ಜೀವನ ಸಹ್ಯವಾಗುವುದು ಎಂಬ ಸಕಾರಾತ್ಮಕ ಭಾವನೆಯಿಂದ ಆತ್ಮಕಥನ ಬರೆಯುತ್ತಾರೆ. ಇದು ತರಂಗ ಪತ್ರಿಕೆಯಲ್ಲಿ 37 ಕಂತುಗಳಾಗಿ ಪ್ರಕಟಗೊಂಡು ಜನಮನ್ನಣೆಯನ್ನು ಪಡೆಯಿತು. ಶಿವರಾಮಯ್ಯ, ಲಕ್ಷ್ಮೀ ದೇವಮ್ಮ

ದಂಪತಿಗಳು ಏಳು ಜನ ಮಕ್ಕಳಲ್ಲಿ ಅನುಪಮಾ ಅವರು ಹಿರಿಯಕ್ಕ. 1934 ಮೇ 17 ತೀರ್ಥಹಳ್ಳಿ ಜನಿಸಿದರು. ಅನುಪಮಾ ಅವರಿಗೆ ತಂದೆ ತಾಯಿಗಳು ಇಟ್ಟ ಹೆಸರು ವೆಂಕಟಲಕ್ಷ್ಮಿ. ತಂದೆಗೆ ಕಥೆ ಪುಸ್ತಕಗಳನ್ನು ಓದುವುದೆಂದರೆ ಆಗುತ್ತಿರಲಿಲ್ಲ. ಅನುಪಮಾ ಅವರು ವಿದ್ಯಾರ್ಥಿ ದೆಸೆಯಲ್ಲಿಯೇ ಕದ್ದು ಕದ್ದು ಕಥೆಗಳು ಓದುತ್ತಿದ್ದರು. ತಂದೆ ನೌಕರಿ ಮಾಡುತ್ತಿದ್ದರು. ದೊಡ್ಡ ಕುಟುಂಬ ನಿರ್ವಹಣೆ ಅವರಿಗೆ ಕಷ್ಟದಾಯಕವಾಗಿತ್ತು. ಆದಾಗ್ಯೂ ಹೆಣ್ಣು ಗಂಡು ಎಂಬ ಭೇದವಿಲ್ಲದೆ ಎಲ್ಲರಿಗೂ ಸಮಾನ ರೀತಿಯಲ್ಲಿ ಶಿಕ್ಷಣ ಕೊಡಿಸಿದರು. ನೇಕಾರ ಕುಟುಂಬದ ಇವರ ಮನೆಯಲ್ಲಿ ಮೊದಲಿಗೆ 4 ಮಗ್ಗಗಳಿದ್ದು ಗಂಡಸರು ಮಗ್ಗ ನೇಯುತ್ತಿದ್ದರು. ಅನುಪಮಾ ಅವರು 13 ವರ್ಷದವರಿದ್ದಾಗಲೇ ಗಂಭೀರವಾಗಿ ಕಥೆ ಬರೆಯುವುದನ್ನು ರೂಢಿಸಿಕೊಳ್ಳುತ್ತಾರೆ. ಆಗಲೇ ನಯನ ಶುಭ ಎಂಬ ಎರಡು ಕಥಾ ಸಂಕಲನಗಳನ್ನು ಸಿದ್ಧಪಡಿಸುತ್ತಾರೆ. ಅನುಪಮಾ ಅವರು ವಿದ್ಯಾರ್ಥಿಯಾಗಿದ್ದಾಗ ಲೆಕ್ಕದಲ್ಲಿ ಸ್ವಲ್ಪ ಅಶಕ್ತವೆನಿಸಿದರೂ ಸಹ SSLC ಪರೀಕ್ಷೆ ಪಾಸು ಮಾಡಿ KBZ ಕಾಂಬಿನೇಷನ್ ತೆಗೆದುಕೊಂಡು ಮಹಾರಾಣಿ ಕಾಲೇಜನ್ನು ಸೇರುತ್ತಾರೆ. ಕಾಲೇಜಿನಲ್ಲಿಯೂ ಸಹ ಗೆಳತಿಯರೆಲ್ಲ ಸೇರಿ ಕಥೆ ಕಾದಂಬರಿಗಳ ಬಗ್ಗೆ ಚರ್ಚಿಸುತ್ತಿದ್ದರು. ಆಧುನಿಕ ಸಾಹಿತ್ಯದ ಅಭ್ಯಾಸವೇ ಇವರ ಬರವಣಿಗೆಯ ಮುಖ್ಯ ಸಿದ್ಧತೆಯಾಯಿತು. ಅನಕೃ ಕಾದಂಬರಿಗಳೆಂದರೆ ಅನುಪಮಾ ಅವರಿಗೆ ಅಚ್ಚುಮೆಚ್ಚು. ವಿದ್ಯಾರ್ಥಿ ಜೀವನದಲ್ಲಿ ಇದ್ದಾಗಲೇ ಅನುಪಮಾ ಅವರಿಗೆ ಸ್ಫುರದ್ರೂಪಿಯಾದ ರಾಜಕೀಯ ರಂಗದಲ್ಲಿದ್ದ ಕುಳಂದ ಶಿವರಾಯರ ಪರಿಚಯವಾಗುವುದು, ಅವರು ಕಥೆಗಾರರು ಎಂಬ ವಿಷಯ ಕೇಳಿ ಅನುಪಮಾ ಅವರಿಗೆ ತೀವ್ರ ಸಂತೋಷವಾಗುವುದು. ಅನುಪಮಾ ಅವರು ತಮ್ಮ ಕಥೆಗಳನ್ನು ಅವರಿಗೆ ಕಳುಹಿಸಿದಾಗ ನಿರಂಜನ್ ಅವರು ಕರಳನ್ನು ಓದಿ ಪ್ರತಿಕ್ರಿಯಿಸಿ ಅವರಿಗೆ ಸೂಕ್ತ ಮಾರ್ಗದರ್ಶನವನ್ನು ನೀಡುತ್ತಿದ್ದರು. ಇದೇ ಅವರಿರುವರ ಸ್ನೇಹಕ್ಕೆ ನಾಂದಿ ಹಾಡಿತು. ನಂತರ ಈ ಸ್ನೇಹವೇ ಪ್ರೇಮಕ್ಕೆ ತಿರುಗುವುದು. ನಿರಂಜನ್ ಅವರು ಜಾತಿ ರೂಪ ಯಾವುದನ್ನೂ ನೋಡದೆ ಬರೀ ತನ್ನ ಕಥಾಕೌಶಲವನ್ನು ನೋಡಿ ಮೆಚ್ಚಿದುದು ಅನುಪಮಾ ಅವರಿಗೆ ಅತ್ಯಂತ ಆನಂದದ ಸಂಗತಿಯಾಯಿತು. ನಿರಂಜನ್ ಅವರು ಅನುಪಮಾ ಅವರ ಶಿಕ್ಷಣಕ್ಕೆ ತಮ್ಮ ಕೈಲಾದ ಮಟ್ಟಿಗೆ ಸಹಾಯ ಮಾಡುತ್ತಿದ್ದರು. ಕಥೆಗಳನ್ನು ಬರೆಯಲು ಪ್ರೋತ್ಸಾಹಿಸುತ್ತಿದ್ದರು. ಒಮ್ಮೆ ಅನುಪಮಾ ಮತ್ತು ನಿರಂಜನ್ ಇಬ್ಬರೂ ಸೇರಿ ಅನಕೃವರನ್ನು ಭೇಟಿಯಾಗಿ ಬರುತ್ತಾರೆ. ಅಕ್ಕಿ ಮೇಲೆ ಆಸೆ, ನೆಂಟರ ಮೇಲೆ ಇಷ್ಟ ಅನ್ನುವಂತೆ ಅನುಪಮಾ ಅವರಿಗೆ ಕನ್ನಡ ಸಾಹಿತ್ಯವನ್ನು ಓದುವ ಆಸೆ, ಜೊತೆಗೆ ಡಾಕ್ಟರ್ ಆಗಬೇಕೆಂಬ ಆಸೆಯೂ ತೀವ್ರವಾಗಿತ್ತು. ಇವರು ಇಂಟರ್ಮೀಡಿಯೇಟ್ ಇದ್ದಾಗ ಇವರ ವಿಜಯ ಕಥೆಗೆ ದ್ವಿತೀಯ ಬಹುಮಾನ ಬಂದಿರುತ್ತದೆ. ಇವರ ಕಣ್ಮಣಿ ಕೃತಿಗೆ ಚದುರಂಗರು ಮುನ್ನಡಿಯನ್ನು ಬರೆಯುತ್ತಾರೆ. 1992 ಇವರು ಕಣ್ಮಣಿ ಕಾದಂಬರಿ ಪ್ರಕಟವಾಯಿತು. ಆಗ ಅವರಿಗೆ ಕೇವಲ 18 ವರ್ಷ. ಪಾಳೆಯಗಾರರ ಶೃಂಖಲೆಯಲ್ಲಿ ತೊಳೆ ಒದ್ದಾಡುವ ಹೆಣ್ಣಿನ ಕಥೆಯೇ ಇದರ ಹೂರಣವಾಗಿತ್ತು. ಅಂದಿನ ಕಾಲದಲ್ಲಿ ಖ್ಯಾತ ಸಾಹಿತಿಗಳಾದ ವಾಣಿ, ತ್ರಿವೇಣಿ ಮೊದಲಾದವರ ಸ್ನೇಹ ಬೆಳೆಸಿ ಅವರ ಸಂದರ್ಶನವನ್ನು ಮಾಡುತ್ತಾರೆ ಅನುಪಮಾ ಅವರು. 1956 ಫೆಬ್ರವರಿ 2 ಅನುಪಮಾ ಮತ್ತು ನಿರಂಜನ್ ಅವರ ಮದುವೆ. ಒಡಹುಟ್ಟಿದವರು, ತಂದೆ ತಾಯಿ, ಬಂಧು ಬಳಗದವರು ಯಾರೂ ಇಲ್ಲದೆಯೇ ಸರಳ ರೀತಿಯಲ್ಲಿ ನಡೆಯುವುದು. ವಿವಾಹದ ನಂತರ ಅನುಪಮಾ ಅವರ ನಡವಳಿಕೆಗಳು, ಅಭಿರುಚಿ, ಬರವಣಿಗೆ ಹಂತ ಹಂತವಾಗಿ ಬದಲಾಗುತ್ತಾ ಬಂತು. ನಿರಂಜನ್ ಅವರು ಸತಿಗೆ ಎಲ್ಲಾ ರೀತಿಯಿಂದ ಗುರುವಾಗಿದ್ದರು. 1956 ಡಿಸೆಂಬರ್ನಲ್ಲಿ ಅನುಪಮಾ ಅವರ ಪರೀಕ್ಷೆ ಮುಗಿದು ಫಲಿತಾಂಶವೂ ಬಂದಿತ್ತು. ಅನುಪಮಾ ಅವರು MBBS ಪಾಸ್ ಆಗಿದ್ದರು. ತಿಂಗಳಿಗೆ 75 ರೂಪಾಯಿಯಂತೆ ಹೌಸ್ ಸರ್ಜನ್ ಆಗಿ ಚಲುವಂಬ ಆಸ್ಪತ್ರೆಗೆ ಸೇರಿಕೊಳ್ಳುತ್ತಾರೆ. ಮುಂದೆ ಅನುಪಮಾ ಅವರು ಶ್ವೇತಾಂಬರಿ ಕಾದಂಬರಿಯನ್ನು ಬರೆಯುತ್ತಾರೆ. ಇದು ದಾದಿಯರ ಸಂತೋಷ ಮತ್ತು ಸಂಕಟಗಳನ್ನು ತಿಳಿಸುವ ಕೃತಿ. ಅನುಪಮಾ ಅವರು ವೈದ್ಯಕೀಯ ಮತ್ತು ಸಾಹಿತ್ಯ ಕ್ಷೇತ್ರಕ್ಕೆ ಸಮಪ್ರಮಾಣದ ಆರೈಕೆಯನ್ನು ನೀಡಿದರು. ಬರಹಗಾರನ ಹೆಂಡತಿಯಾಗಿ ಇರುವುದು ಅನುಪಮಾ ಅವರಿಗೆ ಸುಲಭದ ಮಾತಾಗಿರಲಿಲ್ಲ. ಎಲ್ಲ ಬರಹಗಾರರಂತೆ ನಿರಂಜನ್ ಅವರೂ ಸಹ ಲಹರಿಯ ಮನುಷ್ಯ. ಸಿಗರೇಟ್ ಅನ್ನು ವಿಪರೀತವಾಗಿ ಸೇದುತ್ತಿದ್ದರು. ಈ ಚಟವನ್ನು ಅನುಪಮಾ ಅವರಿಗೆ ಬಿಡಿಸಲಾಗಲಿಲ್ಲ. ವೈದ್ಯ ವೃತ್ತಿಯಿಂದ ಹಗಲೆಲ್ಲ ದಣಿದ ದೇಹಕ್ಕೆ ತಡರಾತ್ರಿಯವರಿಗೆ ಕೂತು ಬರೆಯಲು ಆಗುತ್ತಿರಲಿಲ್ಲವಾದರೂ ಬರವಣಿಗೆ ಅವರಿಗೆ ಖುಷಿ ನೀಡುತ್ತಿದ್ದುದರಿಂದ ಕಷ್ಟಪಟ್ಟಾದರೂ ರಾತ್ರಿ ಹೇಗೋ ಬರೆದು ಮುಗಿಸುತ್ತಿದ್ದರು. ಈ ಶ್ರಮ ಜೀವನವೇ ಅವರನ್ನು ಲೇಖಕಿಯನ್ನಾಗಿ ಮಾಡಿತು. ಅಂತರ್ಜಾತೀಯ ವಿವಾಹದಿಂದಾಗಿ ಅನುಪಮಾ ಅವರು ಮಾನಸಿಕವಾಗಿ ಬಹಳ ಬಳಲುತ್ತಾರೆ. ನಿರಂಜನ್ ಅವರಿಗೆ ಮದುವೆಯಾಗಲು ಬ್ರಾಹ್ಮಣರ ಹುಡುಗಿ ಸಿಗಲಿಲ್ಲವೇನೋ ಎಂದು ಓಣೆಯ ಜನ ಗೇಲಿ ಮಾಡುತ್ತಿದ್ದರು. ಎಷ್ಟೇ ಕಷ್ಟವಾಗಲಿ ನಮ್ಮ ಪ್ರೇಮ ವಿವಾಹ ಗಟ್ಟಿಯಾಗಿರಲಿ ಎಂದು ನಿರಂಜನ್ ಅವರು ಹೇಳುತ್ತಿದ್ದರು. ಧಾರವಾಡ ಸಾಹಿತ್ಯಿಕ ಕೇಂದ್ರದಲ್ಲಿ ನಿರಂಜನ್ ಮತ್ತು ಅನುಪಮಾ ಅವರು ಒಂದೊಮ್ಮೆ ಧಾರವಾಡಕ್ಕೆ ಬಂದು ನೆಲೆಸುತ್ತಾರೆ. ಚೊಚ್ಚಲ ಗರ್ಭಿಣಿಯಾಗಿದ್ದಾಗ ಧಾರವಾಡದ ಸಾಹಿತಿಗಳ ಪ್ರೀತಿ ವಿಶ್ವಾಸ ಅಭಯ ದೊರೆತು ಸಂತಸ ಭಾವ ಹೊಂದುತ್ತಾರೆ. ಅನುಪಮಾ ಅವರಿಗೆ ಮೊದಲನೇ ಮಗು ಹೆಣ್ಣಾದಾಗ ತೇಜಸ್ವಿನಿ ಎಂದು ನಾಮಕರಣ ಮಾಡುತ್ತಾರೆ. ನಿರಂಜನ್ ಅವರ ಚಿರಸ್ಮರಣೆ ಕಾದಂಬರಿಯಲ್ಲಿಯ ತೇಜಸ್ವಿನಿ ಪಾತ್ರ ಹಿಡಿಸಿರುವುದರಿಂದಲೇ ಅನುಪಮಾ ಅವರು ಮಗಳಿಗೆ ಈ ನಾಮಕರಣ ಮಾಡುತ್ತಾರೆ. ತಮ್ಮ ಮೊದಲ ಹೆರಿಗೆಯನ್ನು ಡಾಕ್ಟರ್ ರುಕ್ಮಿಣಿಯವರಿಂದ ಮಾಡಿಸಿಕೊಂಡ ಅನುಪಮಾ ಅವರು ಮುಂದೆ ತಾಯಿ ಮಗು ಪುಸ್ತಕವನ್ನು ಬರೆಯುತ್ತಾರೆ. ಧಾರವಾಡದಲ್ಲಿ ಕ್ಲಿನಿಕ್ ಪ್ರಾರಂಭಿಸಿ ಅಲ್ಲಿಯೂ ತಮ್ಮ ವೈದ್ಯಕೀಯ ಸೇವೆಯನ್ನು ಸಲ್ಲಿಸಿ ಜನಪ್ರಿಯತೆಯನ್ನು ಪಡೆಯುತ್ತಾರೆ. ಅನುಪಮಾ ಅವರ ರೂವಾರಿ ಲಕ್ಷ್ಮಿ ಕಥಾ ಸಂಕಲನಕ್ಕೆ ರಾಜ್ಯ ಪ್ರಶಸ್ತಿ ದೊರಕಿತು. ಧಾರವಾಡದಲ್ಲಿ ಅವರ ಸಾಹಿತ್ಯದ ಕೃಷಿ ಅಷ್ಟಾಗಿ ನಡೆಯಲಿಲ್ಲ ಮತ್ತು ಜಾತೀಯತೆ ಸಮಸ್ಯೆಯಿಂದಾಗಿ ಅವರು ಧಾರವಾಡದಿಂದ ಮತ್ತೆ ಬೆಂಗಳೂರಿಗೆ ಬರುತ್ತಾರೆ. ಒಂದು ಬಾಡಿಗೆ ಮನೆ ಹಿಡಿದು ಮನೆಯ ಹತ್ತಿರವೇ ಕ್ಲಿನಿಕ್ ಪ್ರಾರಂಭಿಸುತ್ತಾರೆ. ಕಥೆ ಬರೆಯುವ ಡಾಕ್ಟರ್ ಎಂದು ಅಲ್ಲಿಯೂ ಜನಪ್ರಿಯರಾಗುತ್ತಾರೆ. ಅನುಪಮ ಅವರು ಪ್ರಜಾವಾಣಿಯಲ್ಲಿ ಸ್ವಾಸ್ಥ್ಯ ಸಮಸ್ಯೆ ಎಂಬ ಅಂಕಣವನ್ನು ಬರೆಯುತ್ತಿದ್ದರು. ಇದರ ಸಂಕಲನವೇ ಶುಭಕಾಮನೆ ಎಂದು ಪ್ರಕಟಗೊಂಡಿತು. ಅನುಪಮಾ ಅವರು ತಮ್ಮ ಎರಡನೇ ಮಗಳು ಸೀಮಂತಿನಿ 1 ತಿಂಗಳಾಗುವ ತಾಯಿ ಮಗು ಕೃತಿ ರಚನೆಯಲ್ಲಿ ತೊಡಗುತ್ತಾರೆ. ಈ ಕೃತಿ ಅನುಪಮ

ಅವರ ನಿರೀಕ್ಷೆಗೂ ಮೀರಿ ಯಶಸ್ಸನ್ನು ತಂದುಕೊಟ್ಟಿತು. ಅನುಪಮಾ ಅವರು ಹೊಸ ಮನೆ ಕಟ್ಟಿಸಿದ ನಂತರ ಹಿಮದ ಹೂವು ಕೃತಿಯನ್ನು ಪ್ರಕಟಿಸುತ್ತಾರೆ. ನಂತರ ಸ್ನೇಹ ಪಲ್ಲವಿಯನ್ನು ಬರೆಯುತ್ತಾರೆ. ಅಂತರ್ಜಾತೀಯ ವಿವಾಹ ಕುರಿತಾದ ಕೃತಿ ಇದು. ಇದು ಸುಧಾ ಪತ್ರಿಕೆಯಲ್ಲಿ ಪ್ರಕಟವಾಗಿ ಅತ್ಯಂತ ಜನಪ್ರಿಯತೆಯನ್ನು ಪಡೆಯಿತು. ನಿರಂಜನ್ ಅವರು ಅನುಪಮಾ ಅವರ ಕೃತಿಗಳನ್ನು ಓದುತ್ತಿದ್ದರು. ಕೆಲವೊಂದು ಕೃತಿಗಳ ಕುರಿತು ನಿರಂಜನ್ ಅವರು ಉಗ್ರವಾಗಿ ಟೀಕಿಸುತ್ತಿದ್ದರು. ಜಗತ್ತಿನ ಎಲ್ಲಾ ಸಾಹಿತ್ಯಗಳನ್ನು ಓದಿ ಬರೆದರೆ ನಿಮ್ಮ ಬರಹಕ್ಕೆ ಕಸುವು ಬರುವುದು, ಅಂತಹ ಸಾಹಿತ್ಯ ಕೃತಿಗಳು ಹೆಚ್ಚು ದಿನ ಬದುಕುತ್ತವೆ ಎಂದು ಸಲಹೆ ನೀಡುತ್ತಿದ್ದರು. ಗಂಡಸರಿಗೆ ಓದಲು ಬರೆಯಲು ಸಮಯವಿರುತ್ತದೆ, ಆದರೆ ಹೆಂಗಳೆಯರಿಗೆ ಎಲ್ಲಿ ಸಮಯವಿರುತ್ತದೆ, ನೂರೆಂಟು ಕೆಲಸ ಎಂದು ಗೊಣಗುತ್ತಿದ್ದರು. ಮತ್ತೊಂದು ಕ್ಷಣದಲ್ಲಿ ಮಹಿಳೆಯರಿಗೆ ಬೇಕಾದ ಅನುಕೂಲತೆ ಎಲ್ಲ ಪ್ರತಿಭೆ, ಪ್ರತಿಭೆಗೆ ಒಪ್ಪಿಕೊಡಲು ಪಾಂಡಿತ್ಯ ಬೇಕು ಎಂಬ ಅಂಶ ಮನದಟ್ಟಾಗುತ್ತಿತ್ತು. ಕೈಲಾದಷ್ಟು ಓದಲು ಪ್ರಯತ್ನಿಸುತ್ತಿದ್ದರು. ಮಕ್ಕಳು ದೊಡ್ಡವರಾದ ಮೇಲೆ ಅನುಪಮಾ ಅವರಿಗೆ ಬಿಡುವು ಸಿಗಹತ್ತು. ಆಗ ಇಂಗ್ಲಿಷ್ ಸಾಹಿತ್ಯವನ್ನು ಆಳವಾಗಿ ಓದ ಹತ್ತಿದರು. ಹೊಸ ಪ್ರಪಂಚವೇ ಕಂಡಂತಾಯಿತು ಅವರಿಗೆ. ಇದರಿಂದ ಅವರ ಬರವಣಿಗೆ ಸುಧಾರಣೆಯನ್ನು ಕಂಡಿತು. ಮಗಳು ಸೀಮಾಳ ಒತ್ತಾಯದ ಮೇರೆಗೆ ಅವಳಿಗೆ ದಿನಕ್ಕೊಂದು ಕಥೆ ಹೇಳಿ ಅದನ್ನೇ ದಿನಕ್ಕೊಂದು ಕಥೆ ಮಕ್ಕಳ ಕಥಾ ಸಂಕಲನವೆಂದು ಪ್ರಕಟಿಸುತ್ತಾರೆ ಅನುಪಮಾ ಅವರು. ಅನುಪಮಾ ಅವರ ಸುಖ ಸಂಸಾರ ಕಂಡು ವಿಧಿಗೆ ಅಸೂಯೆಯಾಗಿರಬೇಕು. ಪತಿ ನಿರಂಜನ್ ಅವರು ಇದಕ್ಕಿದ್ದಂತೆ ಪಾರ್ಶ್ವವಾಯುವಿನಿಂದ ಬಳಲತೊಡಗುತ್ತಾರೆ. ದೀರ್ಘ ಚಿಕಿತ್ಸೆಯ ನಂತರ ವೀಲ್ ಚೇರ್ ಮೇಲೆ ನಡೆದಾಡುವಂತಾಗುವುದು. ಇಂತಹ ವಿಷಮ ಪರಿಸ್ಥಿತಿಯಲ್ಲೂ ನಿರಂಜನರು ತಮಗೆ ವಹಿಸಿಕೊಟ್ಟ ಜ್ಞಾನಗಂಗೋತ್ರಿ ಕಾರ್ಯವನ್ನು ಮುಗಿಸಿಕೊಟ್ಟಾಗ ಶಿವರಾಮ್ ಕಾರಂತರು ಹರ್ಷಗೊಂಡು ನಿರಂಜನ್ ಅವರನ್ನು ಹೊಗಳುತ್ತಾರೆ. ಆಗ ನಿರಂಜನರು ಸಾವಿತ್ರಿ ಸತ್ಯಮಾನರನ್ನು ಉಳಿಸಿಕೊಂಡ ಹಾಗೆ ಅನುಪಮಾ ಅವರು ನನ್ನನ್ನು ಉಳಿಸಿಕೊಂಡರು ಎಂದು ಹೆಮ್ಮೆಯಿಂದ ಹೇಳಿಕೊಳ್ಳುತ್ತಾರೆ. ಕನ್ನಡದ ಖ್ಯಾತ ನಟಿ ಕಲ್ಪನಾ ಅವರು ಅನುಪಮಾ ಅವರಿಗೆ ತೀರ ಹತ್ತಿರದಿಂದ ಪರಿಚಯ. ಕಲ್ಪನಾ ಅಷ್ಟು ಖ್ಯಾತ ನಟಿಯಾದರೂ ಸಹ ಅವರ ಮನಸ್ಸಿಗೆ ನೆಮ್ಮದಿ ಇರಲಿಲ್ಲ. ನೂರಾರು ಸಮಸ್ಯೆ ಇದನ್ನು ಅನುಪಮಾ ಅವರ ಹತ್ತಿರ ಹಂಚಿಕೊಳ್ಳುತ್ತಿದ್ದರು. ಈ ಕಲಾವಿದರ ವಿಷಯ ಕುರಿತಾಗಿ ಅನುಪಮಾ ಅವರು ನಟಿ ಎನ್ನುವ ಕಾದಂಬರಿಯನ್ನು ಬರೆಯುತ್ತಾರೆ. ಈ ಕೃತಿಯನ್ನು ಕಲ್ಪನಾ ಅವರಿಗೆ ಅರ್ಪಿಸಿದಾಗ ಅವರು ತುಂಬಾ ಖುಷಿ ಪಡುತ್ತೆ. 1978 ಮಧ್ಯಭಾಗದಲ್ಲಿ ಅನುಪಮಾ ಅವರಿಗೆ ಕ್ಯಾನ್ಸರ್ ಪ್ರಯುಕ್ತ ಶಸ್ತ್ರಚಿಕಿತ್ಸೆಯಾದಾಗ ಕಲ್ಪನಾ ಅವರು ಅನುಪಮಾ ಅವರ ಮನೆಗೆ ಬಂದಿದ್ದರು. ಅದೇ ಅವರ ಕೊನೆಯ ಭೇಟಿ ಎಂದು ಹೇಳುತ್ತಾರೆ. ಇದಕ್ಕಿಂತೆ ಕಲ್ಪನಾ ಆತ್ಮಹತ್ಯೆ ಮಾಡಿಕೊಂಡುದನ್ನು ತಿಳಿದು ಬಹಳ ನೊಂದುಕೊಳ್ಳುತ್ತಾರೆ ಅನುಪಮಾ ಅವರು. ವೈಜ್ಞಾನಿಕ, ಮನೋವೈಜ್ಞಾನಿಕ, ಸಾಮಾಜಿಕ, ಸಾಂಸ್ಕೃತಿಕ ಈ ಎಲ್ಲಾ ದೃಷ್ಟಿಕೋನಗಳಿಂದ ಅಭ್ಯಾಸ ಮಾಡಿ ಒಂದು ಪುಸ್ತಕ ಬರೆದುಕೊಡಿ ಎಂದು ಪ್ರಕಾಶನದ ಅವರು ಕೇಳಿದ್ದಕ್ಕೆ ಸಾಕಷ್ಟು ಅಧ್ಯಯನ ಮಾಡಿ ದಾಂಪತ್ಯ ದೇವಿಗೆ ಪುಸ್ತಕ ರಚನೆ ಮಾಡುತ್ತಾರೆ ಅನುಪಮಾ ಅವರು. ಈ ಪುಸ್ತಕ ಅತ್ಯಂತ ಜನಪ್ರಿಯವಾಗಿ ಅನೇಕ ಮುದ್ರಣವನ್ನು ಕಂಡಿತು. ಅನುಪಮಾ ಅವರು ಮಹಿಳಾ ಫೆಡರೇಷನ್ನ ಕರ್ನಾಟಕ ಶಾಖೆಯ ಅಧ್ಯಕ್ಷರಾಗಿಯೂ ಯಶಸ್ವಿಯಾಗಿ ಕಾರ್ಯನಿರ್ವಹಿಸುತ್ತಾರೆ. ನಂತರ ಸಮಾಜ ಸೇವೆಯಿಂದ ಸ್ವಲ್ಪ ಹಿಂದೆ ಸರಿದು ಅನುಪಮಾ ಅವರು ಮತ್ತೆ ಅಧ್ಯಯನಶೀಲರಾಗಿ ನಿರಂಜನ್ ಅವರೊಡನೆ ಚರ್ಚಿಸಿ ಮಾಧವಿ ಕಾದಂಬರಿಯನ್ನು ಬರೆಯುತ್ತಾರೆ. ಇದೊಂದು ಪೌರಾಣಿಕ ಮತ್ತು ಸಾಮಾಜಿಕ ಕಥೆ ಎಂದು ಹೇಳಬಹುದು. ಒಂದು ಹೆಣ್ಣಿನ ಅಂತರಂಗದ ತೊಳಲಾಟದ ಕಥೆ ಇದು. ಅನುಪಮಾ ಅವರು ಬರ್ಲಿನ್ನಲ್ಲಿ ನಡೆಯುವ ಮಹಿಳಾ ಸಮ್ಮೇಳನಕ್ಕೆ ಹೋಗಿ ಬಂದ ಮೇಲೆ ಇದರ ನೆನಪಿಗಾಗಿ ಸ್ನೇಹ ಯಾತ್ರೆ ಎಂಬ ಪ್ರವಾಸ ಕಥನವನ್ನು ಬರೆಯುತ್ತಾರೆ. ಅನುಪಮಾ ಅವರು 1976 ಹೊತ್ತಿಗೆ ಮಾಧ ಕಾದಂಬರಿ ಬರೆದು ಮುಗಿಸುತ್ತಾರೆ. ಮಕ್ಕಳಿಬ್ಬರು ತಂದೆಯ 10 ಕಾದಂಬರಿಗಳನ್ನು ತಾವೇ ಪ್ರಕಟಿಸಲು ನಿರ್ಧರಿಸುತ್ತಾರೆ. ಹಿರಿಯ ಮಗಳು ತೇಜಸ್ವಿನಿ ಚಿಕ್ಕ ವಯಸ್ಸಿನಲ್ಲಿ ಕಥೆ ಕವನಗಳನ್ನು ಬರೆಯುತ್ತಿರುವುದನ್ನು ನೋಡಿ ಸಂತಸಪಡುತ್ತಿದ್ದರು ನಿರಂಜನ ದಂಪತಿಗಳು. ಮನೆಯಲ್ಲಿ ಸಾಹಿತ್ಯದ ಸುಗ್ಗಿಯೋ ಸುಗ್ಗಿ. 1977 ನಿರಂಜನ್ ಅವರಿಗೆ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಬಂದಾಗ ಅವರಿಗೆ ಹೋಗಲಾಗಲಿಲ್ಲವೆಂದು ಆಗಿನ ಶಿಕ್ಷಣ ಮಂತ್ರಿಗಳಾದ ಎಚ್ ಕೆ ಶ್ರೀನಿವಾಸ್ ಅವರು ಮನೆಗೆ ಬಂದು ಪ್ರಶಸ್ತಿಯನ್ನು ನೀಡುತ್ತಾರೆ. ಅನುಪಮಾ ಅವರು ನೇಕಾರರ ಬದುಕಿನ ನೋವು ನಲಿವುಗಳ ಕುರಿತಾದ ಕಾದಂಬರಿ ಎಳೆ ಎಳೆಯನ್ನು ಬರೆಯಲಾರಂಭಿಸುತ್ತಾರೆ. ಈ ವೇಳೆಗೆ ಅವರ ಬದುಕು ಸಂತಸ ಸಂಭ್ರಮದಿಂದ ಕೂಡಿತ್ತು. ಇದನ್ನು ನೋಡಿದ ವಿಧಿಗೆ ಇನ್ನೂ ಅಸೂಯೆಯಾಗಿರಬೇಕು. ಅವರ ಮಾನಸಿಕ ಸ್ಥೈರ್ಯವನ್ನು ಪರೀಕ್ಷಿಸಿ ನೋಡಲು ವಿಧಿ ಇನ್ನೊಂದು ಆಟ ಹೂಡಿತ್ತು. ಒಂದು ದಿನ ಅನುಪಮಾ ಅವರ ಎದೆ ನೋವಾದಂತೆ ಕಂಡು ಬಂದು ಅಲ್ಲಿ ಮುಟ್ಟಿ ನೋಡಿದಾಗ ಗಡ್ಡೆ ಇರುವುದು ಕಂಡು ಬಂದು ಡಾಕ್ಟರ್ ಹತ್ತಿರ ಪರೀಕ್ಷಿಸಿದಾಗ ಎಡಸ್ಥನದಲ್ಲಿ ಗಡ್ಡೆ ಇರುವುದು ಖಚಿತ ಎಂದು ಹೇಳಿ ಆಪರೇಷನ್ ಮಾಡಬೇಕು, ನೀವೇನು ಹೆದರಬೇಡಿ ಎಂದು ಧೈರ್ಯ ಹೇಳುತ್ತಾರೆ. ಅನುಪಮಾ ಅವರು ಎಷ್ಟೋ ರೋಗಿಗಳಿಗೆ ಧೈರ್ಯವಾಗಿರಿ ಎಂದು ಹೇಳಿದವರು. ಈಗ ಅವರಿಗೆ ಧೈರ್ಯವಾಗಿರಿ ಎಂದು ಹೇಳುವಂತಾಯಿತು. ಗಂಡ ಮಕ್ಕಳೆಲ್ಲ ಬಿ ಬ್ರೇವ್ ಎಂದು ಧೈರ್ಯ ತುಂಬುತ್ತಾರೆ. ಗಡ್ಡೆ ಕ್ಯಾನ್ಸರ್ ಎಂದು ದೃಢಪಟ್ಟ ಮೇಲೆ ತುರ್ತಾಗಿ 3 ತಾಸಿನ ಆಪರೇಷನ್ ಮಾಡಿ ಎಡಸ್ಥನವನ್ನೇ ಕತ್ತರಿಸಿ ತೆಗೆಯುತ್ತಾರೆ. ಹೆದರಬೇಡ, ಎಲ್ಲವನ್ನು ಎದುರಿಸಿ ನಿಲ್ಲೋಣವೆಂದು ಆಪರೇಷನ್ ನಂತರ ಪತಿ ಸಮಾಧಾನ ಮಾಡುತ್ತಾ ಸಾವಿನ ಸಮೀಪವಿದ್ದಾರೆಂದು ಅಯ್ಯೋ ಪಾಪ ಎಂದು ಯಾರಾದರೂ ಕನಿಕರ ತೋರಿ ಭೇಟಿಯಾಗಲು ಬಂದರೆ ಅನುಪಮಾ ಅವರಿಗೆ ಸಿಟ್ಟು ಬರುತ್ತಿತ್ತು. ಇವರ ಮಾತಿಗೆ ಸವಾಲು ಹಾಕುವಂತೆ ಬಾಳಿ ತೋರಿಸಬೇಕು ನಾನು ಹಠ ತೊಡುತ್ತಾರೆ. ಬದುಕನ್ನು ಸವಾಲಾಗಿ ಸ್ವೀಕರಿಸುತ್ತಾರೆ. 1 ತಿಂಗಳ ನಂತರ ಮುಂಬೈನ ಟಾಟಾ ಇನ್ಸ್ಟಿಟ್ಯೂಟ್ ಮೆಮೋರಿಯಲ್ ಆಸ್ಪತ್ರೆಗೆ ರೇಡಿಯೇಷನ್ ಚಿಕಿತ್ಸೆಗೆ ಹೋಗಬೇಕೆಂದು ಡಾಕ್ಟರು ಸಲಹೆ ನೀಡುತ್ತಾರೆ. ರೇಡಿಯೇಷನ್ ಚಿಕಿತ್ಸೆಗೆಂದು ಮಗಳ ಜೊತೆ ಮುಂಬೈಗೆ ಹೋಗುತ್ತಾರೆ ಅನುಪಮಾ ಅವರು. ಅಲ್ಲಿ ಅಂಬೇಕರ್ ಮತ್ತಿತರ ಸಾಹಿತ್ಯ ವಲಯದ ಸ್ನೇಹಿತರು ಅನುಪಮಾ ಅವರಿಗೆ ಆಶ್ರಯ ನೀಡಿ ಅಭಯವನ್ನು ನೀಡುತ್ತಾರೆ. ನರಕಯಾತನೆಯಂತಹ ರೇಡಿಯೇಷನ್ ಚಿಕಿತ್ಸೆ ಮಾಡಿಸಿಕೊಂಡ ನಂತರ ಮನದ ಭಾವನೆಗಳನ್ನು ಯಾರ ಹತ್ತಿರ ಹೇಳಿಕೊಳ್ಳುವುದು ಎಂದು ವಿಚಾರಿಸಿ ಈ ಬೇಸರ ಕಳೆದುಕೊಳ್ಳಲು ಕ್ಯಾನ್ಸರ್ ರೋಗಿಗಳ ಕುರಿತಾದ ಪುಷ್ಪಕ ಕಥೆ ಬರೆಯುತ್ತಾರೆ. ಇದು ಆಶಾವಾಣಿ ಮುಂಬೈ ಕೇಂದ್ರದಿಂದ ಪ್ರಸಾರವಾಯಿತು.

ತಮ್ಮ ಭಯಾನಕ ಕಸಿವಿಸಿಯ ದಿನಗಳಲ್ಲಿಯೂ ಕ್ರಿಯಾಶೀಲತೆಯನ್ನು ಮೆರೆದ ಅನುಪಮಾ ಅವರ ಬದುಕು ಇತರರಿಗೆ ಅನುಕರಣೀಯವಾದುದು. ಸ್ನೇಹದ ಭಾರ ಹೊತ್ತು ಮರುಜನ್ಮ ಪಡೆದು ಮುಂಬೈಯಿಂದ ಬೆಂಗಳೂರಿಗೆ ಬಂದ ನಂತರ ದೇಹ ಬಳಲಿದ್ದರೂ ಮಾನಸಿಕವಾಗಿ ಉಲ್ಲಸಿತರಾಗಿದ್ದರು. ಸಾವಿನ ಸಮೀಪ ಹೋಗಿ ಬಂದವರು ಇವರು. ಈಗ ಸಾವು ಬಂದರೂ ಹೆದರುವುದಿಲ್ಲ, ಅದು ಬಂದಾಗ ಆರಾಮಾಗಿ ಸ್ವೀಕರಿಸುವೆ ಎಂಬ ಮನೋಭಾವನೆಯನ್ನು ಹೊಂದಿದ್ದರು. ಆದರೆ ಬದುಕಿರುವಷ್ಟು ದಿನ ಸಮಾಜಕ್ಕೆ ಉಪಯೋಗವಾಗುವ ರೀತಿಯಲ್ಲಿ ಬದುಕಬೇಕು, ಸಾಹಿತ್ಯ ಮತ್ತು ವೈದ್ಯಕೀಯದಿಂದ ಏನನ್ನಾದರೂ ಸಾಧಿಸಬೇಕು ಹುಟ್ಟಿತ್ತು. ಹುಟ್ಟು ಸಾವುಗಳ ನಡುವಿನ ಈ ಬದುಕನ್ನು ಸಕಾರಾತ್ಮಕ ಭಾವದಿಂದ ಸ್ವೀಕರಿಸಿ ಕ್ರಿಯಾಶೀಲರಾಗಿ ಸಾರ್ಥಕ ಬದುಕನ್ನು ಬಾಳಬೇಕೆಂಬ ಅನುಪಮ ಅವರ ಈ ಧೋರಣೆಯೇ ಅವರ ಅನುಪಮ ವ್ಯಕ್ತಿತ್ವಕ್ಕೆ ಸಾಕ್ಷಿಯಾಗಿದೆ. ಅಲ್ಲಿಂದ ಬಂದ ಮೇಲೆ ಬೆಳಗಿನ ಹೊತ್ತು ವೈದ್ಯಕೀಯ ಕೆಲಸ ಮಾಡಿ ಮಧ್ಯಾಹ್ನ ಹೊತ್ತಿನಲ್ಲಿ ಓದು ಬರಹ ಮಾಡುತ್ತಿದ್ದರು. ಎಳೆ ಕಾದಂಬರಿಯನ್ನು ಮುಂದುವರಿಸುತ್ತಾರೆ. ಇದು ಸುಧಾ ಪತ್ರಿಕೆಯಲ್ಲೂ ಧಾರಾವಾಹಿಯಾಗಿ ಪ್ರಕಟವಾಯಿತು. ಇದಾದ ನಂತರ ಶಿಶುಗಳ ಕಾಯಿಲೆಗಳ ಬಗೆಗಿನ ಶಿಶು ದೀಪಿಕೆ ಕೃತಿ ರಚನೆಗೆ ಮುಂದಾಗುತ್ತಾರೆ. ಸುಮ್ಮನೆ ಕೂತರೆ ಕಾಯಿಲೆ ಹೆಚ್ಚಾಗುವುದೆಂದು ಅನುಪಮ ಅವರು ಅವಿರತವಾಗಿ ಓದು ಬರಹದಲ್ಲಿ ತೆಗೆದುಕೊಳ್ಳುತ್ತಿದ್ದರು. ಇದೇ ಸಮಯದಲ್ಲಿ ಅನುಪಮ ಅವರಿಗೆ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ದೊರಕಿತು. ಅದೇ ವರ್ಷ ಅವರ ಸ್ನೇಹ ಯಾತ್ರೆ ಕೃತಿಗೆ ಸೋವಿಯೆಟ್ಲ್ಯಾಂಡ್ ನೆಹರು ಪುರಸ್ಕಾರವೂ ದೊರಕಿತು. ಡಾಕ್ಟರ್ ಸಲಹೆ ಮೇರೆಗೆ ಪ್ರತಿ ಆರು ತಿಂಗಳಿಗೊಮ್ಮೆ ಮುಂಬೈ ಆಸ್ಪತ್ರೆಯಲ್ಲಿ ತಪಾಸಣೆ ಮಾಡಿಸಿಕೊಳ್ಳಬೇಕಿತ್ತು. 1979 ಮುಂಬೈಗೆ ಹೋಗುವಾಗ ಅನುಪಮ ಅವರು ಬೇಸರ ಪಡಲಿಲ್ಲ, ಗುಣಮುಖರಾಗಿದ್ದರು. ಏನು ಬೇಕಾದರೂ ಸಾಧಿಸುತ್ತೇನೆಂಬ ಛಲ ಬಂದಿತ್ತು ಅವರಲ್ಲಿ. ಆಗಲೇ ಅವರು ಮುಂಬೈ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿ ಆಯ್ಕೆಯಾದರು. ಸಮಾರಂಭ ಅದ್ದೂರಿಯಾಗಿ ನಡೆದಿದ್ದು ಅನುಪಮ ಅವರಿಗೆ ಸಂತಸವನ್ನು ತಂದುಕೊಟ್ಟಿತು. ಮಧು ತೇಜಸ್ವಿನಿ ವಿಶ್ವವಿದ್ಯಾನಿಲಯಕ್ಕೆ ಎರಡನೇ ರ್ಯಾಂಕಿನಲ್ಲಿ ಪಾಸಾದುದಕ್ಕೆ ತಂದೆ ತಾಯಿಗಳಿಗೆ ಅಪಾರ ಸಂತೋಷವಾಯಿತು. ಅವಳು ಎಂಎ ಮಾಡಲು ಮುಂಬೈಗೆ ಹೋದೊಡನೆ ತಂದೆಯ ಸಾಹಿತ್ಯಿಕ ಕಾರ್ಯಕ್ರಮಕ್ಕೆ ಆಸರೆಯಾದವಳು ಕಿರಿಯ ಮಗಳು ಸೀಮಂತಿನಿ. ಅವಳು ತಂದೆಯ ಕೆಲಸಕ್ಕೆ ಉಪಸಂಪಾದಕಿ, ಕಾರ್ಯದರ್ಶಿಯಾಗಿ ಕಾರ್ಯನಿರ್ವಹಿಸುತ್ತಾಳೆ. ಮಿತಭಾಷಿಣಿ, ವಾತ್ಸಲ್ಯದ ವರತೆಯಾದ ಇವಳು ತಂದೆ ತಾಯಿಗಳ ಕಣ್ಮಣಿಯಾಗುತ್ತಾಳೆ. ಈ ನಡುವೆ ಅನುಪಮ ಅವರು ಆರೋಗ್ಯ ಭಾಗ್ಯಕ್ಕೆ ವ್ಯಾಯಾಮ ಪುಸ್ತಕವನ್ನು ಬರೆಯುತ್ತಾರೆ. ಇದು ಅನುಪಮ ಅವರಿಗೆ ಬಹಳ ಹಿಡಿಸಿದ ಕೃತಿ. 1981 ಜೂನ್ನಲ್ಲಿ ನಡೆದ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಸಾಹಿತ್ಯ ಸಮ್ಮೇಳನಕ್ಕೆ ಅಧ್ಯಕ್ಷರಾಗುತ್ತಾರೆ. ಕಿರಿಯ ಮಗಳು ಸೀಮಂತಿನಿ ಪಿಯುಸಿಯಲ್ಲಿ ಮೂರನೇ ರ್ಯಾಂಕ್ ಪಡೆದು ಪಾಸಾಗಿದ್ದುದನ್ನು ಕಂಡು ತಂದೆ ತಾಯಿಗಳು ಹೆಮ್ಮೆ ಪಡುತ್ತಾರೆ. ಮನೆಯ ಎಲ್ಲ ಹೊಣೆಗಾರಿಯನ್ನು ನಿಭಾಯಿಸುತ್ತಾ ಈ ಸಾಧನೆ ಮಾಡಿದ್ದು ಹೆತ್ತವರಿಗೆ ಬಲು ಹೆಮ್ಮೆಯ ವಿಷಯವಾಗಿತ್ತು. ಪ್ರವಾಸ ಪ್ರಿಯರಾದ ಅನುಪಮ ಅವರು ತಮ್ಮ ಜೀವನದ ಅನಿಶ್ಚಿತೆಯನ್ನು ಮನಗಂಡು ಸೀತಾ ಟ್ರಾವೆಲ್ಸ್ ಮೂಲಕ ಒಬ್ಬರೇ ಯುರೋಪ್ ಪ್ರವಾಸವನ್ನು ಕೈಗೊಳ್ಳುತ್ತಾರೆ. ಪ್ರವಾಸ ಮುಗಿಸಿಕೊಂಡು ಬಂದ 5 ತಿಂಗಳಲ್ಲಿ ಅಂಗೈಯಲ್ಲಿ ಯುರೋಪ್ ಪ್ರವಾಸ ಕಥನವನ್ನು ಬರೆಯುತ್ತಾರೆ. ಈ ನಡುವೆ ಅನುಪಮ ಅವರ ಹೊಟ್ಟೆ ದಪ್ಪಗಾಗತೊಡಗಿತ್ತು. ಸಂಶಯದಿಂದ ಡಾಕ್ಟರ್ ತರ ತಪಾಸಣೆಗೆ ಹೋದಾಗ ಗಡ್ಡೆ ಇರುವುದನ್ನು ಖಚಿತಪಡಿಸುತ್ತಾರೆ ಮತ್ತು ತಕ್ಷಣ ಆಪರೇಷನ್ಗೆ ಶಿಫಾರಸು ಮಾಡುತ್ತಾರೆ. ಅನುಪಮ ಅವರಿಗೆ ಇದು ಮೂರನೇ ಬಾರಿ ಆಪರೇಷನ್. ಈ ಚಿಕಿತ್ಸೆಯಲ್ಲೂ ಏನಾದರೂ ಆದರೆ ಗಂಡು ಮಕ್ಕಳ ಗತಿ ಏನು ಅನ್ನುವ ಹೆದರಿಕೆ ಕಾಡುತ್ತಿತ್ತು ಅವರಿಗೆ. ಅಂಡಕೋಶದ ಕ್ಯಾನ್ಸರ್ ಎಂದು ಆಪರೇಷನ್ ಮಾಡಿದಾಗ ಅನುಪಮ ಅವರ ಮುಖ ಬಾಡಿತ್ತು. ಪತಿಯ ಪ್ರೀತಿ, ವಿಶ್ವಾಸದ ಮಾತುಗಳು ಅವರಿಗೆ ಚೈತನ್ಯ ನೀಡುತ್ತವೆ. ಜೀವನದ ಎಂದಿಗೂ ಸೋಲನ್ನು ಒಪ್ಪಿಕೊಳ್ಳಬಾರದು ಎಂಬ ಪತಿಯ ಮಾತು ಅವರಿಗೆ ದಾರಿದೀಪವಾಯಿತು. ಮುಖದಲ್ಲಿ ಗೆಲುವು ನೀಡಿತು. ಈ ಆಪರೇಷನ್ ಆದ ನಂತರ ತಮ್ಮ ವೈದ್ಯಕೀಯ ವೃತ್ತಿಗೆ ವಿದಾಯ ಹೇಳುತ್ತಾರೆ. ಆದರೆ ಅವರ ಸಂಗಾತಿಯಾಗಿ ಸಾಹಿತ್ಯವಿತ್ತು. ಈಗ ಅವರಿಗೆ ಹೊಳೆದಿದ್ದು ಜೀವನದ ನೆನಪುಗಳ ಕೃತಿ ರಚಿಸಬೇಕೆಂದು. ಹೀಗೆ ಜನ್ಮ ತಳೆದಿದ್ದು ಅವರ ಆತ್ಮಕಥನ ನೆನಪು ಸಿಹಿ ಕಹಿ. ಕ್ಯಾನ್ಸರ್ ಎಂದರೇನೇ ಭಯಪಡುವ ಜನರಿರುವ ಅನುಪಮ ಅವರು ಗಂಡನ ಅನಾರೋಗ್ಯ, ತಮ್ಮ ಅನಾರೋಗ್ಯ ಎಲ್ಲವನ್ನೂ ಸಹಿಸಿಕೊಂಡು ಸಾಹಿತ್ಯ ಸಾಧನೆ ಮಾಡಿದ್ದನ್ನು ಅವರ ಕುಟುಂಬದ ಆತ್ಮೀಯರಾದ ಶಿವರಾಮ್ ಅವರು ಬಹಳ ಹೊಗಳುತ್ತಾರೆ. ತೇಜಸ್ವಿ ಎಂಫಿಲ್ ಮುಗಿಸಿ ಲಾಸ್ ಏಂಜಲೀಸ್ಗೆ ಹೋಗುವಾಗ ನಿರಂಜನ್ ಅವರಿಗೆ ಮತ್ತೊಮ್ಮೆ ಸ್ಟ್ರೋಕ್ ಆಗುವುದು. ಚಿಕಿತ್ಸೆಯಿಂದ ಮತ್ತೆ ಚೇತರಿಸಿಕೊಳ್ಳುತ್ತಾರೆ. ದೇವರು ನಮ್ಮನ್ನೇ ಪದೇ ಪದೇ ಏಕೆ ಪರೀಕ್ಷಿಸುತ್ತಾನೆ ಎಂಬ ಬೇಸರ ಭಾವ ಅನುಪಮ ಅವರಿಗೆ. ಮಗಳು ತೇಜಸ್ವಿನಿ ಅಮೆರಿಕಕ್ಕೆ ಹೋದರೂ ಪ್ರೀತಿ ಧೈರ್ಯಗಳ ಸಾಕಾರ ಮೂರ್ತಿಯಾದ ಸೀಮಂತಿನಿ ಇದ್ದಾಳೆ. ಪತಿ ನಿರಂಜನ್ ಇದ್ದಾರೆ. ಗೌರವ, ಪ್ರೀತಿ, ವಿಶ್ವಾಸಗಳನ್ನು ತೋರಿಸುವ ಕನ್ನಡ ಜನವೃಂದವಿದೆ. ಇದಕ್ಕಿಂತ ಹೆಚ್ಚಿನದು ಜೀವನದಲ್ಲಿ ಇನ್ನೇನು ಬೇಕು ಎಂಬ ಸಂತೃಪ್ತ ಭಾವ ಹೊಂದುತ್ತಾರೆ. ಜೀವನದ ಆರಂಭದಲ್ಲಿ ನಿರಂಜನ್ ಮತ್ತು ಅನುಪಮ ಅವರ ಸ್ನೇಹ ಬೆಸುದು ಸಾಹಿತ್ಯ. ಕಡೆಗಾಲದಲ್ಲೂ ಅದೇ ನಮ್ಮ ಜೊತೆಗಿರಲಿ ಎಂಬುದು ನಿರಂಜನ್ ದಂಪತಿಗಳ ಆಸೆಯಾಗಿತ್ತು. ಶಸ್ತ್ರಚಿಕಿತ್ಸೆಯ ನಂತರ ಅನುಪಮ ಅವರು ಇಂಜೆಕ್ಷನ್ ಪಡೆಯುತ್ತಿದ್ದರು. ಇದರಿಂದ ಹೊಟ್ಟೆಯಲ್ಲಿ ವಿಪರೀತ ಸಂಕಟವಾಗುತ್ತಿತ್ತು. ನಗೆಯ ಮುಖವಾಡ ಹಾಕಿಕೊಂಡು ಹೇಗೋ ಜೀವನ ನಡೆಸುತ್ತಿರುತ್ತಾರೆ. ಆತ್ಮಕಥನದ ನಂತರ ಹದಿಹರೆಯ ಮತ್ತು ಯೌವನ ಲೇಖನ ಮಾಲೆಯನ್ನು ಬರೆಯುತ್ತಾರೆ. ಕ್ಯಾನ್ಸರ್ ಚಿಕಿತ್ಸೆ ಮತ್ತು ಈ ಕುರಿತು ಪದೇ ಪದೇ ಮಾಡುವ ತಪಾಸಣೆಯಿಂದಾಗಿ ಬೇಸರ ಅನುಪಮ ಅವರು ಇದಕ್ಕಿಂತ ಸಾವೇ ಬಂದರೆ ಒಳಿತು ಎಂದು ವಿಚಾರಿಸುತ್ತಾರೆ. ಇಂಥ
ಪರಿಸ್ಥಿತಿಯಲ್ಲಿ ಮಗಳ ಮದುವೆಯ ಚಿಂತೆ ಕಾಡುವುದು. ಆರೋಗ್ಯವಾಗಿದ್ದಾಗಲೇ ಮಗಳ ಮದುವೆ ಮಾಡಿಬಿಡಬೇಕು ಅಂದುಕೊಳ್ಳುತ್ತಾರೆ. ರೋಗದ ಸ್ಥಿತಿಗತಿ ಪರೀಕ್ಷಿಸಲು ಸ್ಕ್ಯಾನ್ ಮಾಡಿಸಬೇಕಿತ್ತು. ಅನುಪಮಾ ಅವರು ಈ ಸಲ ಅನ್ಯ ಮನಸ್ಕರಾಗಿ ಮತ್ತೆ ಮುಂಬೈಗೆ ಹೋಗುತ್ತಾರೆ. ಕಠಿಣತಮವಾದ ಸ್ಕ್ಯಾನ್ ಮಾಡಿದ ನಂತರ ಡಾಕ್ಟರ್ ಎವ್ರಿಥಿಂಗ್ ಇಸ್ ಓಕೆ ಎಂದು ಹೇಳಿದಾಗ ಸಂತೋಷವೆಂದರೇನು ಎಂಬುದರ ಅರ್ಥ ಈಗ ತಿಳಿಯುವುದು ಅನುಪಮಾ ಅವರಿಗೆ. ಅವರಿಗೆ ಮತ್ತೊಮ್ಮೆ ಮರುಹುಟ್ಟು. ಈಗ ಕಾದಂಬರಿಯ ಪಾತ್ರಗಳು ಈಗ ಬಿಡುಗಡೆ ಬಯಸಿ ಮನಸ್ಸಿನಲ್ಲಿ ಕುಣಿಯತೊಡಗಿದವು. ಘೋಷ್ ಬರವಣಿಗೆ

0: ಈಗ ಪ್ರಾರಂಭವಾಗುವುದು. ಧೈರ್ಯ ಮತ್ತು ಆತ್ಮವಿಶ್ವಾಸ ಮನೆ ಮಾಡಿತ್ತು ಅನುಪಮಾ ಅವರಲ್ಲಿ. ಅಮೆರಿಕೆಯಲ್ಲಿ PhD ಮಾಡುತ್ತಿರುವ ಈಗಾಗಲೇ ಅವರ ಕುಟುಂಬಕ್ಕೆ ಪರಿಚಿತರಾದ ವಿವೇಕ್ ಧರೇಶ್ವರನನ್ನು ಮಗಳು ಮದುವೆಯಾಗುತ್ತಿರುವ ವಿಷಯ ತಿಳಿದು ನಿರಂಜನ್ ದಂಪತಿಗಳಿಗೆ ಅತೀವ ಸಂತಸವಾಗುವುದು. ಸರಳವಾಗಿ ರಿಜಿಸ್ಟರ್ ಮದುವೆ ಮಾಡಿಕೊಳ್ಳಲು ಎರಡೂ ಕುಟುಂಬದವರು ಅನುಮತಿ ನೀಡುತ್ತಾರೆ. ಅಮೆರಿಕಾದಲ್ಲಿ ಮಗಳ ಮದುವೆಯಾದದ್ದು ಅನುಪಮಾ ಅವರಿಗೆ ತೀರಾ ಅಸಮಾಧಾನವಾದರೂ ಮದುವೆಯ ನಂತರ ಬೆಂಗಳೂರಿನಲ್ಲಿ ಒಂದು ಸಂತೋಷ ಕೂಟವನ್ನು ಏರ್ಪಡಿಸಿದ್ದರು. ಇದು ನಿರಂಜನ್ ದಂಪತಿಗಳಿಗೆ ಅತೀವ ಖುಷಿ ಕೊಟ್ಟ ವಿಷಯ. ಸೀಮಂತಿನಿ, ಎಂಎ ಮುಗಿ, ಸ್ಪಂದನ ಪ್ರಕಾಶನವನ್ನು ಹುಟ್ಟುಹಾಕಿ ತಂದೆಯ ಅಪ್ರಕಟಿತ ಕೃತಿಗಳನ್ನು ಹೊರತರುತ್ತಾರೆ. ಮುಂದೆ ಸೀಮಂತಿನಿಯ ಸ್ವಯಂವರವೂ ಜರುಗುವುದು. ಆಗ ಉಳಿಯುವವರು ನಾವು ಗಂಡ ಹೆಂಡತಿ ಮಾತ್ರ. ನಾವಾದರೂ ಎಷ್ಟು ದಿನ ಬುಕ್ಕುತ್ತೇವೆ? ಕಷ್ಟ ಸುಖಕ್ಕೂ ಇದೇ ಕಡೆಯ ಪರದೆ ಎಂದು ವಿಚಾರಿಸುತ್ತಾರೆ ಅನುಪಮಾ ಅವರು. ಅವರ ತಲೆಯ ತುಂಬಾ ಹೊಸ ಹೊಸ ವಿಚಾರಗಳಿವೆ. ಓದಬೇಕಾದ ಅನೇಕ ಪುಸ್ತಕಗಳಿವೆ. ಬರವಣಿಗೆಗೆ ಸಿದ್ಧಪಡಿಸಬೇಕಾದ ಟಿಪ್ಪಣಿ ಹೇರಳವಾಗಿವೆ. ಇವೆಲ್ಲವುಗಳ ಸಹಯೋಗದೊಂದಿಗೆ ಹೊಸ ಬರಹ ಆರಂಭವಾಗಬೇಕು ಎಂದು ವಿಚಾರಿಸಿ ಮತ್ತೆ ಬರವಣಿಗೆಯೆಡೆಗೆ ಹೊರಳುತ್ತಾರೆ ಅನುಪಮಾ ಅವರು. ಇಂಥ ಅಸಾಧಾರಣ ಪ್ರತಿಭೆ ಸಾಹಿತಿ February 15, 1991 ಅಸ್ತಂಗತರಾದದ್ದು ಕನ್ನಡ ಸಾಹಿತ್ಯ ಲೋಕಕ್ಕಾದ ಅಪಾರ ಹಾನಿ ಎಂದೇ ಹೇಳಬೇಕು. ಅನುಪಮಾ ಅವರು ಬಾಳೆಂಬ ವೃತದಲ್ಲಿ ಸಹನೆ, ಪ್ರೀತಿ, ಆತ್ಮವಿಶ್ವಾಸ ಇವೆಲ್ಲವುಗಳನ್ನು ಅಳವಡಿಸಿಕೊಂಡು ಒಂದು ಘನವಾದ ಬದುಕನ್ನು ನಡೆಸಿದವರು. ಅವರ ಜೀವನ ಗಾಥೆ ನಮ್ಮೆಲ್ಲರಿಗೂ ಸ್ಫೂರ್ತಿಯಾಗಬೇಕೆಂಬುದೇ ನನ್ನ ಮನದಾಸೆ.
1: ಡಾಕ್ಟರ್ ಅನುಪಮಾ ನಿರಂಜನವರ ಬದುಕು ಬರಹ ಈ ಕುರಿತು ಇದುವರೆಗೂ ಮಾತನಾಡಿದವರು ಸರಸ್ವತಿ ಭೋಸಲೆ. ಈಗ ಒಂದು ಭಾವಗೀತೆಯನ್ನ ಕೇಳೋಣ. ರಚನೆ ಬಿಆರ್ ಲಕ್ಷ್ಮಣರಾವ್ ಅವರು, ಧ್ವನಿ ಪಿಎ ಮಂಗಳ. ಸುರಿಯಲಿ ತಂಪೆರೆಯಲಿ ಜೀವನ ಪ್ರೀತಿ ಮಳೆ.

0: ಗೆಳತಿಯರೇ, ಇದಾಗಿತ್ತು ಇಂದಿನ ವನಿತಾ ವಿಹಾರ. ಮತ್ತೆ ಮುಂದಿನ ವಾರ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ.
1: ಆಕಾಶವಾಣಿ ಮಡಿಕೇರಿ.
2: ಈ ಫೆಸ್ಟಿವಲ್ ಸೀಸನ್ ನಲ್ಲಿ ಅತಿ ಕಡಿಮೆ ಬೆಲೆಗೆ ಮನಸೂರೆಗೊಳ್ಳುವ ಫರ್ನಿಚರ್ ಗಳು, ಅಚ್ಚರಿ ಮೂಡಿಸುವ ಆಫರ್ ಹಾಗೂ ಆಕರ್ಷಕ ಬಹುಮಾನಗಳೊಂದಿಗೆ ನಿಮಗೆ ಸಿಗಲಿದೆ ಸುನಿತಾ ಫರ್ನಿಚರ್ ನಲ್ಲಿ. ಸೌತ್ ಇಂಡಿಯಾದ ಎಲ್ಲಾ ಕಡೆ ಫ್ರೀ ಡೆಲಿವರಿ. ಹಾಗಿದ್ರೆ ನಿಮ್ಮ ಫರ್ನಿಚರ್ ಶಾಪಿಂಗ್ ಆಗಿ ಬನ್ನಿ ಕೇರಳದ ಅತಿ ದೊಡ್ಡ ಫರ್ನಿಚರ್ ಮಳಿಗೆ ಸುನಿತಾ ಫರ್ನಿಚರ್, ಉಳಿಯಿಲ್ ಇರಿಟಿ ಹಾಗೂ ತಾವಕ್ಕರ ಕಣ್ಣೂರ್. ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು, ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?
3: ಅದಕ್ಕೆ ತಾನೇ ಇರಿಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250ಕ್ಕೂ ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ದೆ ಮಾರ್ಬಲ್ಸ್, ಗ್ರಾನೈಟ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ಸ್ ಇದೆ. ಎಲ್ಲವೂ ಕೈಗೆಟುಕುವ ಬೆಲೆಯಲ್ಲೇ ಸಿಗುತ್ತೆ.
2: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟಿ.
4: ನಿಮ್ಮ ಮನೆಯ ವಾಶ್ರೂಮ್ ಮತ್ತು ಕಿಚನ್ ಸ್ಟೈಲಿಶ್ ಆಗಿ ಕಾಣಲು ನೀವು ಆಯ್ಕೆ ಮಾಡಿ ಜಾಕ್ವಾ ಪ್ರಾಡಕ್ಟ್ಸ್ ಗಳನ್ನು. ಬಾತ್ರೂಮ್ ಫಿಟ್ಟಿಂಗ್ಸ್ ಅಂಡ್ ಸ್ಯಾನಿಟರಿ ವೇರ್, 10 ವರ್ಷಗಳ ವಾರಂಟಿ ಹಾಗೂ ಸ್ಪಾಟ್ ರಿಪೇರ್ ಸರ್ವಿಸ್ ಇದೀಗ ಇರಿಟಿಯ ರೀನಾ ಡೆವಲಪರ್ಸ್ ನಲ್ಲಿ. ಕರ್ನಾಟಕದಾದ್ಯಂತ ಫ್ರೀ ಡೆಲಿವರಿನೂ ಇದೆ. ಜಾಕ್ವಾ ಪ್ರಾಡಕ್ಟ್ಸ್ ನ ವಿಶಾಲವಾದ ಸ್ಟುಡಿಯೋ ರೀನಾ ಡೆವಲಪರ್ಸ್, ಉಳಿಕಲ್ ರೋಡ್, ಇರಿಟಿ.
1: ಶ್ರೋತೃಗಳೇ, ಇದೊಂದು ಪ್ರಕಟಣೆ. ಏಕಲವ್ಯ ಮಾದರಿ ವಸತಿ ಶಾಲೆ ಬಾಳುಗೋಡು ಇಲ್ಲಿಗೆ ಆಹಾರ ಮತ್ತು ಇತರೆ ಸಾಮಗ್ರಿಗಳ ಪೂರೈಕೆಗಾಗಿ ಅಲ್ಪಾವಧಿ ಟೆಂಡರ್ ಆಹ್ವಾನಿಸಲಾಗಿದ್ದು, ರಾಜ್ಯಮಟ್ಟದಲ್ಲಿ ಕೂಡ ಈ ಟೆಂಡರ್ ಪ್ರಕಟಣೆಯನ್ನು ತಿಳಿಸಲಾಗಿದೆ. ವಿಕಲಚೇತನರ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ ವತಿಯಿಂದ ಕೊಡಗು ಜಿಲ್ಲೆಯಲ್ಲಿ ಜಿಲ್ಲಾ ಅಂಗವಿಕಲರ ಪುನರ್ವಸತಿ ಕೇಂದ್ರವನ್ನು ಪ್ರಾರಂಭಿಸುವ ಸಲುವಾಗಿ ನೋಂದಾಯಿತ ಸ್ವಯಂ ಸೇವಾ ಸಂಸ್ಥೆಗಳಿಂದ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ಅರ್ಜಿಗಳನ್ನು ಜಿಲ್ಲಾ ಅಂಗವಿಕಲರ ಕಲ್ಯಾಣಾಧಿಕಾರಿಗಳ ಕಚೇರಿ, ವಿಕಲಚೇತನರ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ ಮಡಿಕೇರಿ ಇಲ್ಲಿಂದ ಕಚೇರಿ ವೇಳೆಯಲ್ಲಿ ಪಡೆದು, ಭರ್ತಿ ಮಾಡಿದ ಅರ್ಜಿಗಳನ್ನು ಜೂನ್ 1 ಒಳಗಾಗಿ ಜಿಲ್ಲಾ ಅಂಗವಿಕಲರ ಕಲ್ಯಾಣಾಧಿಕಾರಿಗಳ ಕಚೇರಿ, ವಿಕಲಚೇತನರ ಹಾಗೂ ಹಿರಿಯ ನಾಗರಿಕ ಸಬಲೀಕರಣ ಇಲಾಖೆ ಚೈನ್ ಗೇಟ್ ಹತ್ತಿರ ಮೈಸೂರು ರಸ್ತೆ ಮಡಿಕೇರಿ ಕೊಡಗು ಜಿಲ್ಲೆ ಇಲ್ಲಿಗೆ ಸಲ್ಲಿಸಬೇಕಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 08272829829. 2026-27 ಸಾಲಿಗೆ ಅಲ್ಪಸಂಖ್ಯಾತರ ಮೊರಾರ್ಜಿ ದೇಸಾಯಿ ವಸತಿ ಶಾಲೆ ಪೆರಂಬಾಡಿ ವಿರಾಜ್ಪೇಟೆ, ಡಾಕ್ಟರ್ ಎಪಿಜೆ ಅಬ್ದುಲ್ ಕಲಾಂ ವಸತಿ ಶಾಲೆ ಕೊಡ್ಲಿಪೇಟೆ, ಮೌಲಾನಾ ಆಜಾದ್ ಮಾದರಿ ಶಾಲೆ ಕುಶಾನಗರ ಮತ್ತು ಮಡಿಕೇರಿ ಇಲ್ಲಿ 2026-27 ಸಾಲಿಗೆ 6ನೇ ತರಗತಿಯಿಂದ 10ನೇ ತರಗತಿಯವರೆಗೆ ಕನ್ನಡ, ಆಂಗ್ಲ, ಹಿಂದಿ, ಗಣಿತ, ಸಮಾಜ ವಿಜ್ಞಾನ, ವಿಜ್ಞಾನ ಗಣಕಯಂತ್ರ, ಸ್ಟಾಫ್ ನರ್ಸ್, ದೈಹಿಕ ಶಿಕ್ಷಣ ಈ ವಿಷಯಗಳಲ್ಲಿ ಪದವಿ ಪಡೆದ ಅರ್ಹ ಅಭ್ಯರ್ಥಿಗಳು ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ. ಅರ್ಜಿ ನಮೂನೆಯನ್ನು ಭರ್ತಿ ಮಾಡಿ ಅರ್ಜಿಯೊಂದಿಗೆ ದೃಢೀಕೃತ ದಾಖಲೆಗಳನ್ನು 19 5 ಒಳಗಾಗಿ ಜಿಲ್ಲಾ ಕಚೇರಿ, ಅಲ್ಪಸಂಖ್ಯಾತರ ಕಲ್ಯಾಣ, ಮೌಲಾನಾ ಆಜಾದ್ ಭವನ, ಇಲ್ಲಿಗೆ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಎಂದು ಪ್ರಕಟಣೆ ತಿಳಿಸಿದೆ.

0: ಆಕಾಶವಾಣಿ ಕೇಳುಗರಿಗೆಲ್ಲ ನಮಸ್ಕಾರ. ನಮ್ಮ ಆರೋಗ್ಯ ಕಾರ್ಯಕ್ರಮಕ್ಕೆ ಸ್ವಾಗತ. ಕೇಳುಗರೇ, ಇಂದಿನ ಕಾರ್ಯಕ್ರಮದಲ್ಲಿ ಪೇನ್ ಮ್ಯಾನೇಜ್ಮೆಂಟ್ ಅಂದರೆ ನೋವು ನಿರ್ವಹಣೆ, ಈ ಕುರಿತು ಮೈಸೂರಿನ ಅನಸ್ತೇಸಿಯಾ ತಜ್ಞರಾದ ಡಾಕ್ಟರ್ ರಾಧಿಕಾ ಅವರೊಂದಿಗೆ ಸಂದರ್ಶನ ಕೇಳುವಿರಿ.
1: ಪ್ರೀತಿಯ ಕೇಳುಗರಿಗೆಲ್ಲ ನಮ್ಮ ಆರೋಗ್ಯ ಕಾರ್ಯಕ್ರಮದ ಇಂದಿನ ಸಂಚಿಕೆಗೆ ಸ್ವಾಗತ. ಕೇಳುಗರೆ, ನೋವು ಅಥವಾ ಪೇನ್ ತಾಂತ್ರಿಕವಾಗಿ ಆನ್ ಅನ್ಪ್ಲೆಸೆಂಟ್ ಸೆನ್ಸರಿ ಅಂಡ್ ಎಮೋಷನಲ್ ಎಕ್ಸ್ಪೀರಿಯನ್ಸ್ ವಿತ್ ಆಕ್ಚುಯಲ್ ಆರ್ ಪೊಟೆನ್ಷಿಯಲ್ ಟಿಶ್ಯೂ ಡ್ಯಾಮೇಜ್ ಅಂತ ಹೇಳಲಾಗುತ್ತೆ. ನೋವು ದೈಹಿಕವಾಗಿರಬಹುದು, ಮಾನಸಿಕವಾಗಿರಬಹುದು ಅಥವಾ ಭಾವನಾತ್ಮಕವಾಗಿ ಕೂಡ ಇರಬಹುದು. ನೋವಿನಿಂದ ಮುಕ್ತರಾಗಿ ಇರಬೇಕು ಅನ್ನೋದು ಪ್ರತಿಯೊಂದು ಜೀವಿಯ ಒಂದು ಆಶಯವಾಗಿರುತ್ತೆ. ಹೀಗೆ ಈ ನೋವನ್ನು ನಿವಾರಿಸಿಕೊಡುವ ಒಂದು ಪ್ರತ್ಯೇಕ ಸ್ಪೆಷಾಲಿಟಿ ನಮ್ಮ ಇಂದಿನ ಮಾಡರ್ನ್ ಮೆಡಿಕಲ್ ಪ್ರಾಕ್ಟೀಸ್ನಲ್ಲಿ ಇರೋ ವಿಚಾರ ಬಹಳಷ್ಟು ಜನರಿಗೆ ಬಹುಶಃ ಇನ್ನೂ ಗೊತ್ತಿರಲಿಕ್ಕಿಲ್ಲ. ಈ ದಿನ ಆ ವಿಭಾಗದ ಒಬ್ಬ ತಜ್ಞ ವೈದ್ಯರನ್ನ ನಾವು ನಮ್ಮ ನಿಲಯಕ್ಕೆ ಆಹ್ವಾನಿಸಿದ್ದೇವೆ. ಬನ್ನಿ ಸ್ವಾಗತಿಸೋಣ. ಫರೂಕ್ ಅಕಾಡೆಮಿ ಆಫ್ ಮೆಡಿಕಲ್ ಎಜುಕೇಷನ್ ಸಂಸ್ಥೆಯಲ್ಲಿ ಸಹ ಪ್ರಾಧ್ಯಾಪಕರಾಗಿ ಕಾರ್ಯನಿರ್ವಹಿಸುತ್ತಿರುವ ಡಾಕ್ಟರ್ ರಾಧಿಕಾ ಅವರನ್ನ. ಡಾಕ್ಟರ್ ರಾಧಿಕಾ ಅವರಿಗೆ ನಮ್ಮ ನಿಲಯಕ್ಕೆ ಹಾಗೂ ನಮ್ಮ ಆರೋಗ್ಯ ಕಾರ್ಯಕ್ರಮಕ್ಕೆ ಆದರದ ಸ್ವಾಗತ. ಮೇಡಮ್, ನಮಸ್ಕಾರ.
2: ನಮಸ್ಕಾರ.
1: ಹೇಳಿ ಡಾಕ್ಟರ್ ರಾಧಿಕಾ ಅವರೇ, ಮೊದಲನೇದಾಗಿ ನಿಮ್ಮ ಫೀಲ್ಡ್ ಆಫ್ ಸ್ಪೆಷಾಲಿಟಿ ಅಂದ್ರೆ ಪೇನ್ ಮ್ಯಾನೇಜ್ಮೆಂಟ್ ಅಥವಾ ನೋವಿನ ನಿರ್ವಹಣೆ ಬಗ್ಗೆ ಒಂದು ಕಿರು ಪರಿಚಯ ಮಾಡಿಕೊಡಿ.
2: ನೀವೇ ಹೇಳಿದಂಗೆ ಪೇನ್ ಅಥವಾ ನೋವಿನ ಡೆಫಿನಿಷನ್ ನ ಅಬ್ನಾರ್ಮಲ್ ಅನ್ಪ್ಲೆಸೆಂಟ್ ಸೆನ್ಸರಿ ಅಂಡ್ ಇಮೋಷನಲ್ ಎಕ್ಸ್ಪ್ರೆಷನ್ ಫಾರ್ ಆಕ್ಚುಯಲ್ ಟಿಶ್ಯೂ ಡ್ಯಾಮೇಜ್ ಇಂದಾಗಿ ಆಗುವಂತ ನೋವನ್ನ ನಾವು ಟ್ರೀಟ್ ಮಾಡ್ತೀವಿ. ಮೇನ್ ಆಗಿ ನಾವು ಏನ್ ಟ್ರೀಟ್ ಮಾಡ್ತೀವಿ ಅಂದ್ರೆ ದೀರ್ಘಕಾಲೀನ ನೋವು, ಅಂದ್ರೆ 3 ತಿಂಗಳು ಅಥವಾ ಅದಕ್ಕಿಂತ ಜಾಸ್ತಿ ಇರುವ ನೋವನ್ನ ನಾವು ಚಿಕಿತ್ಸೆ ನೀಡ್ತೀವಿ. ಎಲ್ಲರಿಗೂ ಒಂದು ನೋಷನ್ ಇರುತ್ತೆ ಏನಂದ್ರೆ ಯಾವುದೇ ಪೇನ್ ಆದ್ರೂ ಪೇನ್ ಕಿಲ್ಲರ್ ತಗೊಂಡ್ರೆ ಕಡಿಮೆ ಆಗುತ್ತೆ ಅಂತ. ಕೆಲವೊಂದು ಪೇನ್ಗಳು ಪೇನ್ ಕಿಲ್ಲರ್ ತಗೊಂಡ್ರೂ ಕಡಿಮೆ ಆಗದೇ ಇರುವಂತಹ ಪೇನ್ ಇರುತ್ತೆ. ಆಮೇಲೆ ಎಲ್ಲಾ ಪೇನ್ಗಳಿಗೂ ಸರ್ಜರಿ ಅಗತ್ಯ ಇರೋದಿಲ್ಲ. ಸೊ ಅಂತಹ ನಾನ್ ಸರ್ಜಿಕಲ್ ಅಥವಾ ಕೆಲವೊಂದು ಈವನ್ ಆಫ್ಟರ್ ಸರ್ಜರಿ ಬರುವಂತ ನೋವಿರಬಹುದು, ಆ ತರದ ನೋವುಗಳನ್ನ ದೀರ್ಘಕಾಲೀನ ನೋವುಗಳನ್ನ ನಾವು
1: ಮ್ಯಾನೇಜ್
2: ಮಾಡಕ್ಕೆ
1: ಸ್ಪೆಷಾಲಿಟಿನೇ
2: ಪೇನ್ ಮೆಡಿಸಿನ್ಸ್.
1: ಈಗ ನೋವು ಅಂದ್ರೆ ಏನು, ಯಾವಾಗ ಅದು ಗಂಭೀರವಾಗುತ್ತೆ ಮತ್ತು ಸಾಮಾನ್ಯವಾಗಿ ನೋವಿಗೆ ಕಾರಣಗಳು ಏನು ಅಂತ ನಿಮ್ಮ ಅನಿಸಿಕೆಯಲ್ಲಿ?
2: ಅದೇ, ಈಗ ಈ ತರ ದೀರ್ಘಕಾಲೀನ ನೋವು ಅಂದ್ರೆ ಮಾಮೂಲಿಯಾಗಿ ಒಂದು 7 ತರದ ನೋವುಗಳಿರುತ್ತೆ ಸರ್. ಸೊ ನಾವು ಅದನ್ನ ಡಿವೈಡ್ ಮಾಡ್ತೀವಿ. ಓರೋಫೇಷಿಯಲ್ ಅಂದ್ರೆ ಮುಖ ಕತ್ತು ಅಥವಾ ತಲೆಯ ಭಾಗದಲ್ಲಿ ಬರುವಂತಹ ಪೇನ್, ಅಥವಾ ಇನ್ಫ್ಲಮೇಟರಿ ಪೇನ್ ಅಂತ ಇರ್ಬೋದು, ಯಾವ್ದಾದ್ರು ಉರಿ ಊತಗಳಿಂದ ಆರ್ಥ್ರೈಟಿಸ್ ಇರ್ಬೋದು ಅಥವಾ ಟೆಂಡನ್ ಊತ ಬರ್ಬೋದು, ಆತರ ಇನ್ಫ್ಲಮೇಟರಿ ಪೇನ್ ಇರ್ಬೋದು. ಅಥವಾ ಕ್ಯಾನ್ಸರ್ ಪೇನ್ ಅಂದ್ರೆ ತುಂಬಾ ಜನಕ್ಕೆ ಕ್ಯಾನ್ಸರ್ ಇಂದ ಬೆಳಲ್ತಾ ಇರೋರಿಗೆ ತುಂಬಾ ಪೇನ್ ಇರುತ್ತೆ. ಎಲ್ರಿಗೂ ಹೆಂಗೆ ಅನ್ಸುತ್ತೆ ಅಂದ್ರೆ ಕ್ಯಾನ್ಸರ್ ಜೊತೆಗೆ ಪೇನ್ ಅನ್ನ ಯಾರು ಗಮನ ಕೊಡಕ್ ಹೋಗಲ್ಲ. ಎಲ್ಲರೂ ಕ್ಯಾನ್ಸರ್ ಟ್ರೀಟ್ಮೆಂಟ್,
1: ರೇಡಿಯೇಷನ್
2: ಅದ್ರ ಗಮನ ಅಷ್ಟೇ ಇರುತ್ತೆ. ಅದ್ರ ಜೊತೆಗೆ ಆಗುವಂತಹ ಪೇನ್ ಬಗ್ಗೆ ಯಾರು ಗಮನ ಕೊಡಕ್ ಹೋಗಲ್ಲ.
1: ಆ ಕ್ಯಾನ್ಸರ್ ಕಂಡೀಷನ್ ಅಲ್ಲಿ ಇರುವಂತಹ ಪೇನ್ ತುಂಬಾ ತೀವ್ರವಾದ ಪೇನ್
2: ಇರುತ್ತೆ. ಹೌದು ಸರ್, ಅಂದ್ರೆ ಕ್ಯಾನ್ಸರ್ ಇಂದಾಗಿ ಬರೋ ಪೇನ್ ಒಂದಿರುತ್ತೆ, ಕ್ಯಾನ್ಸರ್ ಸ್ಪ್ರೆಡ್ ಇಂದಾಗಿ ಬರುವಂತಹ ಪೇನ್ ಇರುತ್ತೆ, ಈವನ್ ರೇಡಿಯೋಥೆರಪಿ ಆದ್ಮೇಲೆ ಬರುವಂತಹ ಪೇನ್ ಅಥವಾ ಡ್ಯೂರಿಂಗ್ ರೇಡಿಯೋಥೆರಪಿ ಬರುವಂತಹ ಪೇನ್ ಇರುತ್ತೆ. ಸೊ ಅದನ್ನ ನಾವು ಮ್ಯಾನೇಜ್ ಮಾಡ್ತೀವಿ. ಇನ್ನೊಂದು ಮಸ್ಕ್ಯುಲೋಸ್ಕೆಲಿಟಲ್ ಪೇನ್ ಅಂತ ಹೇಳ್ತೀವಿ ಸರ್. ಮೋಸ್ಟ್ ನೆಗ್ಲೆಕ್ಟೆಡ್ ಪೇನ್ ಅಂದ್ರೆ ಮಸಲ್ ಮತ್ತೆ ಬೋನ್ ಇಂದಾಗಿ ಬರುವಂತಹ ಪೇನ್. ಈಗ ತುಂಬಾ ಪೇಷಂಟ್ಸ್ ನೋಡ್ತಾ ಇರ್ಬೋದು, ಎಲ್ಲರೂ ಏನಂದ್ರೆ ಕತ್ನೋ ಬಂದ ತಕ್ಷಣ ಸ್ಪಾಂಡಿಲೈಟಿಸ್ ಅಂತ ಅದಕ್ಕೆ ಟ್ರೀಟ್ಮೆಂಟ್ ತಗೋತಾ ಇರ್ತಾರೆ. ಮೋಸ್ಟ್ ಆಫ್ ದ ಟೈಮ್ಸ್ ಅದು ನೆಗ್ಲೆಕ್ಟ್ ಆಗ್ತಾ ಹೋಗ್ತಾ ಇರುತ್ತೆ. ಆದ್ರೆ ಹೆಚ್ಚಿನ ಕತ್ತು ನೋವುಗಳು ಸ್ಪಾಂಡಿಲೈಟಿಸ್ ಇರಲ್ಲ. ನಾವೇನ್ ಹೇಳ್ತೀವಿ ಅಂದ್ರೆ ಸರ್ವೈಕಲ್ ಮಯೋಫೇಷಿಯಲ್ ಪೇನ್ ಅಂತ ಹೇಳ್ತೀವಿ, ಅಂದ್ರೆ ನೆಕ್ ಮಸಲ್ಸ್. ಬಿಕಾಸ್ ನಮ್ದು ಹೈಯೆಸ್ಟ್ ಬಾಡಿಲಿ ಮೂವ್ಮೆಂಟ್ ಆಗೋ ಮಸಲ್ಸ್ ನೆಕ್ ಮಸಲ್ಸ್. ಸೊ ಕತ್ತಿಂದು ಈಗ ಹೆಚ್ಚಾಗ್ತಿರೋ ಮೊಬೈಲ್ ಯೂಸ್ ಇಂದಾಗಿರ್ಬೋದು ಅಥವಾ ಸಿಸ್ಟಮ್ ವರ್ಕ್ ಇಂದ, ಕಂಪ್ಯೂಟರ್ ವರ್ಕ್ ಇಂದಾಗಿ, ಬೆಂಡ್ ಮಾಡೋದ್ರಿಂದಾಗಿ ಅಥವಾ ಟ್ರಾವೆಲ್ ಇಂದಾಗಿ ಆಗುವಂತಹ ಕತ್ತು ನೋವುಗಳು, ಸೊ ಅದೆಲ್ಲ ಮಯೋಫೇಷಿಯಲ್ ಅಥವಾ ಮಸ್ಕ್ಯುಲೋಸ್ಕೆಲಿಟಲ್ ಪೇನ್,
1: ಮಾಂಸಖಂಡದಿಂದ
2: ಬರುವಂತಹ ನೋವು, ಅದು ಒಂದು ಡಿಫ್ರೆಂಟ್ ಕೆಟಗರಿ ಇರುತ್ತೆ ಸರ್.

0: ಪೋಸ್ಟ್ ಟ್ರೊಮ್ಯಾಟಿಕ್ ಅಥವಾ ಪೋಸ್ಟ್ ಸರ್ಜಿಕಲ್ ಪೇನ್, ಕೆಲವೊಂದ್ ಸತಿ ಯಾವ್ದಾದ್ರು ಗಾಯ ಆಗಿ ಎಲ್ಲ ನೋವುಗಳು ವಿತಿನ್ ಒನ್ ವೀಕ್ ಕಡಿಮೆ ಆಗಲ್ಲ ಸರ್, ಕೆಲವೊಂದು ನೋವುಗಳು ಹಾಗೆ ಉಳಿದ್ ಬಿಡುತ್ತೆ, ಪೇಷಂಟ್ಸ್ ಏನಂದ್ರೆ ಕಡಿಮೆ ಆಗುತ್ತೆ ಆಗತ್ತೆ ಅಂತ ಹಂಗೆ ಅದನ್ನ ನೆಗ್ಲೆಕ್ಟ್ ಮಾಡ್ತಾ ಹೋಗ್ತಾರೆ. ಸೊ ಯೂಶಲಿ ಅದು ಕೂಡ ಪೋಸ್ಟ್ ಟ್ರೊಮ್ಯಾಟಿಕ್ ಅವ್ರ ಪೋಸ್ಟ್ ಸರ್ಜಿಕಲ್ ಪೇನ್ ಕೂಡ ಕೆಲವೊಂದ್ ಸತಿ ಮುಂದುವರಿತಾ ಹೋಗುತ್ತೆ. ಇನ್ನೊಂದು ವಿಸರಲ್ ಪೇನ್ ಅಂದ್ರೆ ನಮ್ಮ ಬಾಡಿ ಒಳಗಡೆ ಇರುವಂತಹ ಅಂಗಗಳಿಂದಾಗಿ ಬರುವಂತಹ ಪೇನ್. ಮೋಸ್ಟ್ ಆಫ್ ದ ಟೈಮ್ಸ್ ಇದು ಅಕ್ಯೂಟ್ ಪೇನ್ ಅಂತಾನೆ ಹೇಳ್ತೀವಿ, ಅಂದ್ರೆ ಬೇಗ ಗುಣ ಆಗುತ್ತೆ. ಆದ್ರೆ ಕೆಲವೊಂದು ಪೇಷಂಟ್ಸ್ ಗಳಲ್ಲಿ ಈ ನೋವುಗಳು ಕೂಡ ಕ್ರಾನಿಕ್ ಪೇನ್, ಅಂದ್ರೆ ಮೋರ್ ದೆನ್ 3 ಮಂತ್ಸ್ ಉಳಿಯುವಂತಹ ಚಾನ್ಸಸ್ ಇರುತ್ತೆ. ಇನ್ನೊಂದು ತುಂಬಾ ಪೇಷಂಟ್ಸ್ ಬರೋದ್ರೆ ನ್ಯೂರೋಪತಿಕ್ ಪೇನ್ ಅಥವಾ ನರಗಳ ರಿಲೇಟೆಡ್ ಪೇನ್, ಡಯಾಬಿಟಿಸ್ ಇಂದಾಗಿರ್ಬೋದು ಅಥವಾ ಡಿಸ್ಕ್ ರಿಲೇಟೆಡ್ ಇಶ್ಯೂಸ್ ಇರ್ಬೋದು ಅಥವಾ ಯಾವುದೇ ನರ್ವ್ ರಿಲೇಟೆಡ್ ಪೇನ್, ತುಂಬಾ ಪೇಷಂಟ್ಸ್ ನರಗಳಿಗೆ ಡ್ಯಾಮೇಜ್ ಆಗೋದು ಒತ್ತಡದಿಂದಾಗಿ ಬರುವಂತಹ ಪೇನ್. ಸೊ ಇದು ಈ ತರದ ಪೇನ್ ಗಳನ್ನೆಲ್ಲ ನಾವು ಟ್ರೀಟ್ ಮಾಡ್ತೀವಿ. ಸೊ ಒಟ್ಟಿನಲ್ಲಿ ಎಲ್ಲಾ ತರದ್ದು ಪೇನ್ ಗಳನ್ನು ಟ್ರೀಟ್ ಮಾಡ್ತೀವಿ.
1: ಹೇಗೆ ನಾವು ಕ್ಲಾಸಿಫಿಕೇಶನ್ ಮಾಡಬಹುದು ಪೇನ್ ಅನ್ನ, ನೋವನ್ನ ಹೇಗೆ ವಿಂಗಡಿಸಬಹುದು
0: ಅಂದ್ರೆ ಅದು ಎರಡು ತರದ ಪೇನ್ ಸರ್, ಒಂದು ಅಕ್ಯೂಟ್ ಪೇನ್, ಇನ್ನೊಂದು ಕ್ರಾನಿಕ್ ಪೇನ್. ಅದೇ ಈಗ ಹೇಳಿದಂಗೆ ಅಕ್ಯೂಟ್ ಪೇನ್ ಅಂದ್ರೆ ಈಗೇನೋ ಒಂದು ಗಾಯ ಆಗಿದೆ, ಗಾಯ ಆಗಿದ ತಕ್ಷಣ ಒಂದು ಸ್ವಲ್ಪ ದಿನದವರೆಗೆ ಇರುವಂತಹ ಪೇನ್. ಇನ್ನೊಂದು ಕ್ರಾನಿಕ್ ಪೇನ್, ಈ ತರ 3 ತಿಂಗಳಿಗಿಂತ ಜಾಸ್ತಿ, 3 ಅಥವಾ 3 ತಿಂಗಳಿಗಿಂತ ಜಾಸ್ತಿ ಇರುವಂತಹ ಪೇನ್, ಅದು ಕ್ರಾನಿಕ್ ಪೇನ್. ಇನ್ನೊಂದ್ ತರದ ವಿಂಗಡಣೆ ಅಂದ್ರೆ ನಾಸಿಸೆಪ್ಟಿವ್ ಮತ್ತೆ ನ್ಯೂರೋಪತಿಕ್ ಪೇನ್. ಈಗ ನಾವು ಡಿಸ್ಕಸ್ ಮಾಡಿದಂಗೆ ನಾಸಿಸೆಪ್ಟಿವ್ ಅಂದ್ರೆ ಈ ತರ ಗಾಯಗಳಿಂದಾಗಿ ಇನ್ಫ್ಲಮೇಷನ್ ಇಂದಾಗಿ ಆಗುವಂತಹ ಪೇನ್ ಒಂದು, ಇನ್ನೊಂದು ನ್ಯೂರೋಪತಿಕ್ ಪೇನ್ ನರಗಳಿಂದಾಗಿ ಬರುವಂತಹ ಪೇನ್. ಸೊ ಇದು ಎರಡು ತರದ ಪೇನ್ ಗಳನ್ನ
1: ಒಂದು ವ್ಯಕ್ತಿಗೆ ನೋವು ಅಂತ ಹೇಳಿದಾಗ ನಾವು ಅದನ್ನ ಹೇಗೆ, ಆ ನೋವಿನ ತೀವ್ರತೆಯನ್ನ ಹೇಗೆ ನಾವು ಅಸೆಸ್ ಮಾಡಬಹುದು, ಹೇಗೆ ಅಳತೆ ಮಾಡಬಹುದು ನಾವು?
0: ಒಂದು ಮೋಸ್ಟ್ ಇಂಪಾರ್ಟೆಂಟ್ ಅಂದ್ರೆ ಹಿಸ್ಟ್ರಿಯಿಂದಾಗಿ ಸರ್, ಅಂದ್ರೆ ನಾವು ಎಲ್ಲರಿಗೂ ಹೇಗಾಯ್ತು ಅಂತ, ಎಲ್ಲರಿಗೂ ಹೆಂಗಿರುತ್ತೆ ಅಂತಂದ್ರೆ ಪೇನ್ ಮೆಡಿಸಿನ್ ಅಂದ ತಕ್ಷಣ ಟ್ಯಾಬ್ಲೆಟ್ಸ್ ಕೊಡ್ತಾರೆ, ಆತರ ಇರುತ್ತೆ. ಬಟ್ ನಮ್ದ್ರಲ್ಲಿ ಟ್ಯಾಬ್ಲೆಟ್ಸ್ ಮೇನ್, ಅಂದ್ರೆ ನಾವು ಟ್ರೀಟ್ಮೆಂಟ್ ಮೇನ್ ಆಪ್ಷನ್ ಟ್ಯಾಬ್ಲೆಟ್ಸ್ ಅಲ್ಲ ಸರ್. ಮೇನ್ ಆಗಿ ನಮ್ದು ಏನಂದ್ರೆ ಹೇಗೆ ಬಂತು ಪೇನ್ ಜನರೇಟರ್ಸ್ ಅಂತ ನಾವು ಫಸ್ಟ್ ಕಂಡು ಹಿಡಿತೀವಿ, ಅಂದ್ರೆ ಎಲ್ಲಿಂದಾಗಿ ಪೇನ್ ಬಂತು,
1: ಮೂಲೆ
0: ಎಲ್ಲಿ ಅಂತ. ಸೊ ನಮ್ಗೆ ಈಗ ಅದೇ ಬ್ಯಾಕ್ ಪೇನ್ ಅಂದ ತಕ್ಷಣ ಎಲ್ಲ ಬ್ಯಾಕ್ ಪೇನ್ ಗಳು ಸೈಯಾಟಿಕ್ ಅಥವಾ ಡಿಸ್ಕ್ ರಿಲೇಟೆಡ್ ಪೇನ್ ಗಳು ಇರಲ್ಲ. ಎಷ್ಟೊಂದ್ ಸತಿ ಕೆಲವೊಂದು ಮಸಲ್ ಡ್ಯಾಮೇಜ್ ಆಗಿರ್ಬೋದು, ಈಗ ಬಟಕ್ ಪೇನ್ ಪೈರಿಫಾರ್ಮಿ ಸಿಂಡ್ರೋಮ್ ಅಂತ ಇರುತ್ತೆ, ಅಥವಾ ಸೇಕ್ರೋ ಐಲಿಯಕ್ ಜಾಯಿಂಟ್ ಅಂತ ಇರುತ್ತೆ. ಸೊ ಅದರಿಂದ ಬರುವಂತಹ ಪೇನ್ ಗಳಿರ್ಬೋದು, ಅಥವಾ ಎಷ್ಟೊಂದ್ ಸತಿ ಟೇಲ್ ಬೋನ್ ಪೇನ್, ಅದು ಕೂಡ ಸೈಯಾಟಿಕ್ ಅಂತ ಟ್ರೀಟ್ಮೆಂಟ್ ತಗೊಳ್ತಾ ಇರ್ತಾರೆ ಪೇಷಂಟ್ಸ್. ಸೊ ಅದನ್ನ ನಾವು ಪೇನ್ ಅನ್ನ ಕಂಡು ಹಿಡಿಯೋದು ನಮ್ದು ಮೂಲ ಉದ್ದೇಶ. ಸೊ ಅದಕ್ಕೆ ನಾವು ಹಿಸ್ಟ್ರಿ ಟೇಕಿಂಗ್, ಅಂದ್ರೆ ಪೇಷಂಟ್ ಗೆ ಹೇಗೆ ಶುರುವಾಯಿತು, ವಿವರವಾಗಿ ಯಾವಾಗ ಶುರುವಾಯಿತು, ಯಾವ ತರ ಶುರುವಾಯಿತು. ಸೊ ಅದು ಮೋಸ್ಟ್ ಇಂಪಾರ್ಟೆಂಟ್. ಅದರಿಂದಾಗಿ ನಾವು ಫಸ್ಟ್ ಅಸೆಸ್ಮೆಂಟ್ ಮಾಡ್ತೀವಿ ಪೇನ್ ನ ಎಷ್ಟು ಇದೆ ಅಂತ. ಆಮೇಲೆ ಕೆಲವೊಂದು ಸ್ಕೋರಿಂಗ್ ಗಳನ್ನ ಇಟ್ಕೊಂಡಿರ್ತೀವಿ ಸರ್, ನ್ಯೂಮರಿಕಲ್ ರೇಟಿಂಗ್ ಸ್ಕೇಲ್ ಅಂತ ಹೇಳ್ತೀವಿ. ಅಂದ್ರೆ ಜನಕ್ಕೆ ಎಕ್ಸ್ಪ್ಲೇನ್ ಮಾಡ್ಬೇಕಾದ್ರೆ, ಸೊ 0 to 10 ಸ್ಕೋರ್ ಇರುತ್ತೆ. ಸೊ 0 to 3 ಅಂದ್ರೆ ಸ್ವಲ್ಪ ನೋವು, ಅಂದ್ರೆ ಯಾವಾಗ್ಲೂ ಬರ್ತಾ ಇರುತ್ತೆ, ಅಷ್ಟೊಂದು ಸೀರಿಯಸ್ ಆಗಿಲ್ಲ ಅಂತ. ಸೊ 3 to 5 ಅಂದ್ರೆ ಜಾಸ್ತಿ ನೋವು, ಅದರಿಂದ ಅವ್ರಿಗೆ ದೈನಂದಿನ ಕೆಲಸ ಮಾಡಕ್ಕೆ ಇನ್ನು ಸ್ವಲ್ಪ ಜಾಸ್ತಿ ತೊಂದರೆ ಆಗ್ತಾ ಇದೆ. 5 to 7 ಅಂದ್ರೆ 5 to 7 ಅಂದ್ರೆ ಕಂಟಿನ್ಯೂಸ್ ಪೇನ್ ಇದ್ದೇ ಇರುತ್ತೆ, ಏನೇ ಮಾಡಕ್ಕೂ ಅದರಿಂದ ತೊಂದರೆ ಆಗ್ತಾ ಇದೆ. 7 and above ಅಂದ್ರೆ ಸಿವಿಯರ್ ಪೇನ್, ಅಂದ್ರೆ ಹೈಯೆಸ್ಟ್ ಪೇನ್, ಅವ್ರಿಗೆ ಅದನ್ನ ತಡಿಯಕ್ಕೆ ಆಗ್ತಾ ಇಲ್ಲ, ಅವ್ರಿಗೆ ಯಾವುದೇ ಆಕ್ಟಿವಿಟೀಸ್ ಮಾಡಕ್ಕಾಗಲ್ಲ ಅಂತ. ಸೊ ನಾವು ಎಕ್ಸ್ಪ್ಲೇನ್ ಮಾಡುವಾಗ ಪೇಷಂಟ್ಸ್ ಈಗ ಅರ್ಥ ಆಗದಿದ್ದವರಿಗೆ ಏನಂದ್ರೆ 1 rupee ಎಷ್ಟು ಭಾಗ ಪೇನ್ ಇದೆ, 50 paise ಪೇನ್ ಇದೆಯಾ, ಅಥವಾ 3/4 ಪೇನ್ ಇದೆಯಾ, ಆತರ ಎಕ್ಸ್ಪ್ಲೇನ್ ಮಾಡ್ತೀವಿ. ಅಥವಾ 16 ಎಷ್ಟು ನೋವು ಇದೆ, 1/2 ನೋವು ಇದೆ,
1: ಅರ್ಥ
0: ಆಗೋ ತರ ಎಕ್ಸ್ಪ್ಲೇನ್ ಮಾಡ್ತೀವಿ. ಇನ್ನೊಂದೇನಂದ್ರೆ ಸ್ಕೋರಿಂಗ್ ಅಲ್ಲಿ ಹೇಳಕ್ ಆಗದಿದ್ದವರಿಗೆ ನಾವು ಕೆಲವೊಂದು ಫೇಸ್ ಗಳನ್ನ ತೋರಿಸ್ತೀವಿ, ಅಂದ್ರೆ ಈಗ ಮಕ್ಕಳಲ್ಲಿ ಚಿತ್ರಗಳ ಮೂಲಕ ತೋರಿಸ್ತೀವಿ ಯಾವ ತರ ನೋವಿದೆ ನಿಮ್ಗೆ, ಎಷ್ಟು ಸ್ಕೋರ್ ಅಲ್ಲಿ ನೋವಿದೆ. ಅಥವಾ ಕೆಲವೊಂದು ಕಲರ್ ಕೋಡಿಂಗ್ ಸ್ಕೇಲ್ ಗಳನ್ನ ತೋರಿಸ್ತೀವಿ, ಅಂದ್ರೆ ಈಗ ಗ್ರೀನ್ ಇದ್ರೆ ಸ್ವಲ್ಪ ನೋವಿದೆ, ರೆಡ್ ಇದ್ರೆ ಜಾಸ್ತಿ ಆಗ್ತಾ ಇದೆ ನೋವು. ಸೊ ಆತರ ಸ್ಕೋರಿಂಗ್ ಮೂಲಕ ಅಸೆಸ್ ಮಾಡ್ತೀವಿ ಸರ್. ಅದು ಮೇನ್ ಆಗಿ ನಾವು ಅಸೆಸ್ಮೆಂಟ್ ಮಾಡ್ತೀವಿ ನೋವನ್ನ ಯಾವ ಗ್ರೇಡ್ ಅಲ್ಲಿ ಇದೆ.
1: ಈಗ ಸಾಮಾನ್ಯವಾಗಿ ನೋವು ಅಂತ ಬಂದ ತಕ್ಷಣ ಯಾರೇ ಆಗ್ಲಿ ಇಮಿಡಿಯೇಟ್ ಆಗಿ ನಮಗೆ ಯಾವ ಡಾಕ್ಟರ್ಸ್ ಲಭ್ಯ ಇರ್ತಾರೆ, ಜನರಲ್ ಪ್ರಾಕ್ಟೀಷನರ್ಸ್ ಇರ್ಬೋದು, ಮನೆ ಪಕ್ಕದಲ್ಲೇ ಅಕ್ಕಪಕ್ಕದಲ್ಲಿ ಇರುವಂತ ಚಿಕ್ಕ ಪುಟ್ಟ ಕ್ಲಿನಿಕ್ಸ್ ಇರ್ಬೋದು, ಅಥವಾ ಗೊತ್ತಿರುವ ವೈದ್ಯರು ಇರ್ಬೋದು, ಹೀಗೆ ಕನ್ಸಲ್ಟ್ ಮಾಡ್ತಾರೆ, ಚಿಕಿತ್ಸೆನ ಮುಂದುವರಿಸ್ತಾರೆ. ಸೊ ಯಾವಾಗ ಹೇಳ್ತೀರಾ, ನಿಮ್ಮ ಸಜೆಷನ್ ಏನು, ಯಾವಾಗ ಬರಬೇಕು ನಿಮ್ಮ ಹತ್ರ?
0: ಈ ನಮ್ದು ಅಂದ್ರೆ ಪೇನ್ ಮೆಡಿಸಿನ್ ಬ್ರಾಂಚ್ ಆಕ್ಚುಲಿ ಹೊಸ್ತಲ್ಲ ಸರ್, 40 years ಇಂದ ಇದೆ ಇದ್ರದ್ದು. ಬಟ್ ಆದ್ರೂ ಇನ್ನು ಜನಸಾಮಾನ್ಯರಿಗೆ ಇದ್ರ ಬಗ್ಗೆ ಅಷ್ಟೊಂದು ಬಗ್ಗೆ ಗೊತ್ತಿಲ್ಲ. ಯಾಕಂದ್ರೆ ನಾವು ಓವರ್ ಆಲ್ ಕರ್ನಾಟಕದಲ್ಲೇ ಒಂದ್ 300-400 ಜನ ಇದೀವಿ ಅಷ್ಟೇ. ಸೊ ಮೈಸೂರಿನ ಒಂದ್ 4-5 ಜನ ಇದೀವಿ. ಸೊ ಅದರಿಂದ ಎಲ್ಲರಿಗೂ ಅದು ಜನರಿಗೆ ಗೊತ್ತಿಲ್ಲ. ಅದಕ್ಕೆ ನಾವು ಹೆಚ್ಚಾಗಿ ಈ ತರ ಅವೇರ್ನೆಸ್ ಪ್ರೋಗ್ರಾಮ್ ಗಳನ್ನ ಮಾಡ್ತೀವಿ. ಸೊ ಮೇನ್ ಆಗಿ ಯಾವಾಗ ಅಂತಂದ್ರೆ, ಒಂದು ಎಲ್ಲಾ ಟೈಮಲ್ಲೂ ನೋವು ಇದ್ದೇ ಇದೆ, ಕಂಟಿನ್ಯೂಸ್ ಪೇನ್, ಬ್ಯಾಕ್ ಗ್ರೌಂಡ್ ಪೇನ್ ಇದ್ದೇ ಇದೆ ಅಂತ ಆದ್ರೆ, ಇನ್ನೊಂದು ನೋವಿಂದಾಗಿ ಅವ್ರಿಗೆ ನಿದ್ದೆ ಮಾಡಕ್ ಆಗ್ತಾ ಇಲ್ಲ, ನಿದ್ದೆಯಿಂದ ಎದ್ದೇಳಿಸೋ ತರದ ಪೇನ್ ಬರ್ತಾ ಇದೆ, ಅಥವಾ ಅರ್ಲಿ ಮಾರ್ನಿಂಗ್ ಬೆಳಿಗ್ಗೆ ಎದ್ದಾಗಿಂದನೆ ನೋವು ಇದೆ, ಇನ್ನೊಂದು ಟ್ಯಾಬ್ಲೆಟ್ಸ್ ಏನು ತಗೊಂಡ್ರು ಕೂಡ ಪೇನ್ ಕಡಿಮೆ ಆಗ್ತಿಲ್ಲ, ಅಥವಾ ಟ್ಯಾಬ್ಲೆಟ್ಸ್ ಇಂದ ಸೈಡ್ ಎಫೆಕ್ಟ್ಸ್ ಆಗ್ತಾ ಇದೆ, ನೋವು ಕಡಿಮೆ ಆಗ್ತಿಲ್ಲ ಅಂದಾಗ, ಅಂತ ಟೈಮಲ್ಲಿ ನಾವು, ಅಥವಾ ಇನ್ನೊಂದು ಏನಂದ್ರೆ ಏನ್ರಿಂದ ಬರ್ತಾ ಇದೆ ಅಂತ ನೋವು ಗೊತ್ತಾಗ್ತಾ ಇಲ್ಲ, ಕಂಟಿನ್ಯೂಸ್ ಪೇನ್ ಕಿಲ್ಲರ್ಸ್ ಅಷ್ಟೇ ತಗೋತಾ ಇದಾರೆ, ಒಬ್ರು ಡಾಕ್ಟರ್ ಒಬ್ರು ಡಾಕ್ಟರ್ಗೆ ಸುಮ್ನೆ ತೋರಿಸ್ತಾ
1: ಹೋಗ್ತಾ ಇದ್ದಾರೆ,
0: ಡಯಾಗ್ನೋಸ್ ಮಾಡಕ್ ಆಗ್ತಾ ಇಲ್ಲ, ಗುರುತಿಸಕ್ಕೆ ಸಾಧ್ಯವಾಗ್ತಿಲ್ಲದೆ ಇದ್ದಾಗ ಅವಾಗ ನಾವು
1: ನಮ್ಮ ಹತ್ರ ಅಲ್ಲಿ ಬರುತ್ತೆ.
0: ಅವಾಗ ಬರುತ್ತೆ.
1: ಈಗ

0: ಸಮಸ್ಯೆ ವಿಷಯದಲ್ಲಿ ಹೇಳೋದಾದ್ರೆ, ಮಾತ್ರೆಗಳು ಅಥವಾ ಔಷಧಿಗಳು ಫಾರ್ಮಕೊಲಾಜಿಕಲ್ ಏಜೆಂಟ್ಸ್ ನ ಬಿಟ್ಟು ಬೇರೆ ಯಾವ ರೀತಿಯಾದ ಚಿಕಿತ್ಸೆಗಳ ಬಗ್ಗೆ ಹೆಚ್ಚಿನ ಗಮನ ನಿಮ್ಮ ದೃಷ್ಟಿಯಲ್ಲಿ ನೋವು ನಿವಾರಣೆಗಾಗಿ?
1: ಫಸ್ಟ್ ನಾವು ಫಾರ್ಮಕೊಲಾಜಿಕಲ್ ಟ್ರೀಟ್ಮೆಂಟ್ ಇಂದ ಸ್ಟಾರ್ಟ್ ಮಾಡ್ತೀವಿ ಸರ್, ಅಂದ್ರೆ ಕರೆಕ್ಟ್ ಡಯಾಗ್ನೋಸಿಸ್ ಅಂಡ್ ಕರೆಕ್ಟ್ ಮೆಡಿಕೇಶನ್ಸ್. ಇನ್ನೊಂದು ಮಲ್ಟಿ ಡಿಸಿಪ್ಲಿನರಿ ಅಪ್ರೋಚ್, ಅಂದ್ರೆ ಎಲ್ಲರೂ ಇನ್ವಾಲ್ವ್ ಮಾಡ್ತೀವಿ. ಮೇನ್ ಆಗಿ ಏನಾಗಿರುತ್ತೆ ಅಂದ್ರೆ ತುಂಬಾ ಸತಿ ಈ ಮಸಲ್ ಪೇನ್ಗಳು ಇರುತ್ತೆ, ಸೊ ಅದಕ್ಕೆ ಫಿಸಿಯೋಥೆರಪಿ ಬೇಕಾಗುತ್ತೆ. ಸೊ ನಾವು ಫಿಸಿಯೋಥೆರಪಿಸ್ಟ್ ಇನ್ವಾಲ್ವ್ ಮಾಡ್ತೀವಿ, ಪೇಷಂಟ್ಸ್ಗೂ ಅಷ್ಟೇ, ಅವರಿಗೂ ಡೈಲಿ ರೆಗ್ಯುಲರ್ ಸ್ಟ್ರಿಚಸ್ ಹೇಳ್ಕೊಡ್ತೀವಿ. ಸೊ ಇನ್ನೊಂದು ಏನಂದ್ರೆ ನಮ್ಮಲ್ಲಿ ರೀಜನರೇಟಿವ್ ಥೆರಪಿ ಅಂತ ಮಾಡ್ತೀವಿ ಸರ್, ಅಂದ್ರೆ ಮೇನ್ಲಿ ಈಗ ಮಂಡಿ ನೋವು ಇರ್ಬೋದು, ಈಗ ಆಸ್ಟಿಯಾರ್ಥೈಟಿಸ್, ಎಲ್ಲರೂ ಏನಂದ್ರೆ ಮಂಡಿ ಸವೆತ ಅಂತ ಅದಕ್ಕೆ ಲೈಫ್ ಲಾಂಗ್ ಇರಲೇಬೇಕು ಅಂತ ಟ್ರೀಟ್ಮೆಂಟ್ ತಗೊಳ್ತಾನೆ ಇರ್ತಾರೆ. ಬಟ್ ಅದರಲ್ಲಿ ಗ್ರೇಡ್ಸ್ ಇರುತ್ತೆ, ಫಸ್ಟ್ 1-3 ಗ್ರೇಡ್ ಜೊತೆಗೂ ಕೂಡ ನಮ್ದು ರೀಜನರೇಟಿವ್ ಮೆಡಿಸಿನ್ ಅಂದ್ರೆ ನಾವು ಸಿಂಪಲ್ ಹೇಳಿ ಪ್ಲಾಸ್ಮಾ ಥೆರಪಿ ಅಂತ ಹೇಳ್ತೀವಿ. ನಮ್ದೇ ಬ್ಲಡ್ ಇಂದ ತಗೊಂಡು ಅದರಿಂದ ಪ್ಲೇಟ್ಲೆಟ್ ತಗೊಂಡು ಅದನ್ನ ಇಂಜೆಕ್ಟ್ ಮಾಡಬಹುದು. ಸೊ ಅದರಿಂದ ರೀಜನರೇಷನ್ ಅಂದ್ರೆ ಕಾರ್ಟಿಲೇಜ್ ಡ್ಯಾಮೇಜ್, ಫರ್ದರ್ ಡ್ಯಾಮೇಜ್ ಆಗುತ್ತೆ, ಮರುತ್ಪತ್ತಿ ಆಗುತ್ತೆ, ಅದ್ರ ಜೊತೆಗೆ ಫರ್ದರ್ ಡ್ಯಾಮೇಜ್ ಆಗೋದು ಅವಾಯ್ಡ್ ಆಗುತ್ತೆ. ಸೊ ಈ ತರ ರೀಜನರೇಟಿವ್ ಮೆಡಿಸಿನ್ ಇರುತ್ತೆ ನಮ್ದ್ರಲ್ಲಿ. ಇನ್ನೊಂದೇನಂದ್ರೆ ನರ್ವ್ ಬ್ಲಾಕ್ಸ್ ಅಂತ ಹೇಳ್ತೀವಿ, ಈಗ ಯಾವ್ದ್ರಿಂದ ನೋವು ಬರ್ತಾ ಇದೆ ಆ ನರವನ್ನು ನೋಡ್ಬಿಟ್ಟು ಅದನ್ನ ನಾವು ಬ್ಲಾಕ್ ಮಾಡ್ತೀವಿ ಸರ್. ಅಂದ್ರೆ ಫಸ್ಟ್ ಗೆ ನಾವು ಮೆಡಿಕೇಶನ್ಸ್ ಅಲ್ಲೇ ಬ್ಲಾಕ್ ಮಾಡ್ತೀವಿ, ಅದು ವರ್ಕ್ ಆಗುತ್ತೆ ಅಂತಂದ್ರೆ ನೆಕ್ಸ್ಟ್ ನಾವು ರೇಡಿಯೋ ಫ್ರೀಕ್ವೆನ್ಸಿ ಅಬ್ಲೇಷನ್ ಅಂತ ಹೇಳ್ತೀವಿ. ಅಂದ್ರೆ ಕೆಲವೊಂದು ಇಷ್ಟು ಉಷ್ಣಾಂಶವನ್ನು ಕೊಟ್ಟುಬಿಟ್ಟು ಆ ನರವನ್ನ ನಾವು ನಿಷ್ಕ್ರಿಯ ಮಾಡ್ತೀವಿ. ಸೊ ಅದರದ್ದು ಎಫೆಕ್ಟ್ ಇಂದಾಗಿ ಕೂಡ ಪೇಷಂಟ್ ಗೆ ಯಾವ್ದ್ರಿಂದಾಗಿ ನೋವು ಬರ್ತಾ ಇದೆ ಅದು ಕಮ್ಮಿ ಆಗುತ್ತೆ. ಅಂದ್ರೆ
0: ಬ್ಲಾಕ್ಸ್ ಅಂತ ಹೇಳೋದು ಅದು ಪರ್ಮನೆಂಟ್ ಆಗಿ ಎಫೆಕ್ಟ್ ಇರ್ತದೆ?
1: ಇಲ್ಲ ಸರ್, ಪರ್ಮನೆಂಟ್ ಎಫೆಕ್ಟ್ ಇರಲ್ಲ. ಅಂದ್ರೆ ಪೇನ್ ಸೈಕಲ್ ನ ಬ್ರೇಕ್ ಮಾಡುತ್ತೆ. ಸೊ ಒಂದ್ ಸರ್ತಿಗೆ ಪೇನ್ ಸೈಕಲ್ ಬ್ರೇಕ್ ಮಾಡುತ್ತೆ, ಸೊ ಅದರಿಂದಾನೆ ಬರ್ತಾ ಇದೆ ಅಂತಂದ್ರೆ ನೆಕ್ಸ್ಟ್ ಈ ರೇಡಿಯೋ ಫ್ರೀಕ್ವೆನ್ಸಿ ಅಬ್ಲೇಷನ್, ಅಂದ್ರೆ ಸಿಂಪಲ್ ಟರ್ಮ್ಸ್ ಅಲ್ಲಿ ಲೇಸರ್ ಥೆರಪಿ ಅಂತ ಪೇಷಂಟ್ಸ್ ಅರ್ಥ ಆಗುತ್ತೆ, ಲೇಸರ್ ಥೆರಪಿ. ಸೊ ಅದನ್ನ ಮಾಡೋದ್ರಿಂದ ಲಾಂಗ್ ಟರ್ಮ್ ರಿಲೀಫ್ ಇರುತ್ತೆ ಸರ್. ಸೊ ಇದೆಲ್ಲ ನಾವು ಏನಂದ್ರೆ ಇಮೇಜ್ ಗೈಡೆಡ್, ಅಂದ್ರೆ ಒಂದು ನಾವು ಅಲ್ಟ್ರಾಸೌಂಡ್ ಸ್ಕ್ಯಾನಿಂಗ್ ಮೂಲಕ ಮಾಡ್ತೀವಿ, ಇಲ್ಲಾಂದ್ರೆ ಎಕ್ಸ್ರೇ ಗೈಡೆಡ್ ಅಲ್ಲಿ ಮಾಡ್ತೀವಿ. ಸೊ ಅದರಿಂದಾಗಿ ಏನು ಬೇರೆ ಫರ್ದರ್ ಡ್ಯಾಮೇಜ್ ಗಳಾಗೋದಾಗ್ಲಿ ಅಥವಾ ಎಫೆಕ್ಟ್ ಬರದೇ ಇರಬಹುದು ಅಂತ ತುಂಬಾ ಜನಕ್ಕೆ ಭಯ ಇರುತ್ತೆ, ಆ ತರದ್ದು ಪ್ರಾಬ್ಲಮ್ ಇರಲ್ಲ ಸರ್.
0: ಈ ಎಲ್ಲಾ ಚಿಕಿತ್ಸೆ ಕ್ರಮಗಳು ಇನ್ ಪೇಷಂಟ್ ಆಗಿನೇ ಮಾಡ್ಕೋಬೇಕಾ ಅಥವಾ ಔಟ್ ಪೇಷಂಟ್?
1: ಎಲ್ಲಾ ಟ್ರೀಟ್ಮೆಂಟ್ ಗಳು ಕೂಡ ಔಟ್ ಪೇಷಂಟ್ ಬೇಸಿಸ್ ಅಲ್ಲೇ, ಯಾವುದಕ್ಕೂ ಅಡ್ಮಿಷನ್ ಅವಶ್ಯಕತೆ ಯಾವುದಕ್ಕೂ ಇರೋದಿಲ್ಲ. ಎಲ್ಲಾನು ಒಂದು 2-3 ಅವರ್ಸ್ ಪ್ರೊಸೀಜರ್, ಕೆಲವೊಂದು ಅಲ್ಟ್ರಾಸೌಂಡ್ ಗೈಡೆಡ್ ಅಂತಂದ್ರೆ ಒಂದು ವಿತಿನ್ ಹಾಫ್ ಅನ್ ಅವರ್ ಅದಾದ್ಮೇಲೆ ನಾವು ಅಬ್ಸರ್ವೇಷನ್ ಅಂತ ಇಟ್ಕೋತೀವಿ. ಸೊ ಯಾವುದಕ್ಕೂ ಅಡ್ಮಿಷನ್ ಅಗತ್ಯ ಇರೋದಿಲ್ಲ ಸರ್, ಎಲ್ಲಾನು ಕೂಡ ಔಟ್ ಪೇಷಂಟ್ ಬೇಸಿಸ್ ಅಲ್ಲೇ ಮಾಡ್ತೀವಿ ಎಲ್ಲಾ ಪ್ರೊಸೀಜರ್.
0: ಏನಾಗುತ್ತೆ, ರೋಗಿಗಳು ತುಂಬಾ ಸುತ್ತಿ ಕೊನೆಗೆ ಯಾರು ನನ್ನ ನೋವನ್ನು ನಿವಾರಣೆ ಮಾಡಕ್ಕಾಗ್ಲಿಲ್ಲ, ಯಾರು ಕಂಡಿಡಿಯಕ್ಕಾಗ್ಲಿಲ್ಲ ಅಂತ ಹೇಳಿ ಹಾಗೆ ನರಳುತ್ತಾ ಜೀವನ ಪರ್ಯಂತ ಇರೋರ್ನು ಕೂಡ ನಾವು ಬಹಳಷ್ಟು ಜನ ನೋಡಿರ್ತೀವಿ, ನಮ್ಮಲ್ಲಿ ನಮ್ಗೆ ತಿಳಿದವರಲ್ಲೇ ಸಂಬಂಧಿಕರಲ್ಲೇ ಕೂಡ ನೋಡಿರ್ತೀವಿ. ಹೀಗೆ ಈ ನೋವನ್ನ ನಿರ್ಲಕ್ಷ್ಯ ಮಾಡಿದ್ರೆ ಅದು ಏನು ಪರಿಣಾಮ ಉಂಟಾಗಬಹುದು?
1: ಅಂದ್ರೆ ಮೇನ್ ಆಗಿ ಅಂದ್ರೆ ತುಂಬಾ ಇದಾಗುತ್ತೆ ಸರ್. ಮೇನ್ ಆಗಿ ನಾವು ಅದನ್ನ 4 ಡಿವಿಷನ್ಸ್ ಮಾಡ್ಕೋತೀವಿ. ಒಂದು ದೈಹಿಕವಾಗಿ ಏನಂದ್ರೆ ಪೇಷಂಟ್ಸ್ ಗಳಿಗೆ ಒಂದು ನಿದ್ದೆ ಮಾಡದೆ ಇರ್ತಾರೆ, ಸೊ ಅದರಿಂದಾಗಿ ನಿದ್ದೆ ಮಾಡದೇ ಇರೋದ್ರಿಂದಾಗಿ ಬರುವಂತಹ ಬೇರೆ ಪ್ರಾಬ್ಲಮ್ ಗಳಿರುತ್ತೆ, ಅಥವಾ ಅವ್ರಿಗೆ ಏನಂದ್ರೆ
0: ಮಾನಸಿಕ,
1: ಇನ್ನೊಂದು ಮಾನಸಿಕವಾಗಿ ಆಂಗ್ಸೈಟಿ ಆಗ್ಬಿಡುತ್ತೆ. ಇನ್ನು ತುಂಬಾ ಪೇಷಂಟ್ಸ್ ಡಿಪ್ರೆಷನ್ ಗೆ ಹೋಗಿರ್ತಾರೆ, ಖಿನ್ನತೆ ಆಗುತ್ತೆ. ಅಂದ್ರೆ ಒಂದ್ ಕಂಡೀಷನ್ ಲೈಕ್ ಟ್ರೈಜಮಲ್ ನ್ಯೂರಾಲ್ಜಿಯಾ ಅಂತ ಇರುತ್ತೆ, ಸುಸೈಡ್ ಡಿಸೀಸ್ ಅಂತಾನೆ ಕರಿತೀವಿ. ಸೊ ತುಂಬಾ ಜನ ಅದರಿಂದ ಹೆದರ್ಕೊಂಡು ಸುಸೈಡೇ ಮಾಡ್ಕೋತಾರೆ, ಯಾಕಂದ್ರೆ ಮುಖದಲ್ಲಿ ಕಂಟಿನ್ಯೂಸ್ ಕರೆಂಟ್ ಶಾಕ್ ತರ ಬರ್ತಾ ಇರುತ್ತೆ, ಸೊ ಬ್ರಷ್ ಮಾಡಕ್ಕೂ ಆಗಲ್ಲ, ಊಟ ಮಾಡಕ್ಕೂ ಆಗಲ್ಲ. ಸೊ ಅಂತವ್ರಿಗೆ ಅದು ಕಂಟಿನ್ಯೂಸ್ ಪೇನ್ ಇರೋದಕ್ಕಿಂತ ಎಷ್ಟೊಂದ್ ಜನ ಅದಕ್ಕಿಂತ ಸುಸೈಡ್ ಮಾಡ್ಕೊಳ್ಳೋದು ಬೆಟರ್ ಅಂತ ಅನ್ಕೋತಾರೆ. ಸೊ ಮಾನಸಿಕವಾಗಿ ಪೇಷಂಟ್ಸ್ ತುಂಬಾ ಕೂಗ್ ಹೋಗ್ಬಿಡ್ತಾರೆ. ಇನ್ನೊಂದು ಸೋಷಿಯಲ್, ಈಗ ಏನೇ ಒಂದು ನೋವಿದ್ರು ಕೂಡ ನಮ್ಗೆ ಯಾವುದೇ ಸೋಷಿಯಲ್ ಗ್ಯಾದರಿಂಗ್ ಹೋಗ್ಬೇಕು ಅಂತ ಅನ್ಸಲ್ಲ. ಹೊರಗಡೆ
0: ಹೊರಗಡೆ
1: ಏನಾದ್ರೂ ಈ ತರ ನೋವು ಜಾಸ್ತಿ ಆದ್ರೆ ಅದೇ ಈ ತರ ಟ್ರೈಜಮಲ್ ನ್ಯೂರಾಲಜಿದಲ್ಲೂ ಅಷ್ಟೇ, ಎಷ್ಟೊಂದ್ ಜನಕ್ಕೆ ಏನಾಗುತ್ತೆ ಅಂದ್ರೆ ಬ್ರಷ್ ಮಾಡಕ್ ಆಗಲ್ಲ. ಸೊ ಎಷ್ಟೇ ಅವರು ರಿಚ್ ಆಗಿದ್ರು ಏನೇ ಇದ್ರು ಅವ್ರಿಗೆ ಮನೆಯಿಂದ ಹೊರಗೆ ಹೋಗಕ್ ಆಗಲ್ಲ, ಬಿಕಾಸ್ ಬ್ರಷ್ ಮಾಡಿದ ತಕ್ಷಣ ಅವ್ರಿಗೆ ನೋವು ಜಾಸ್ತಿ ಆಗುತ್ತೆ. ಸೊ ಇದರಿಂದಾಗಿ ಸೋಷಿಯಲ್ ಗ್ಯಾದರಿಂಗ್ ಹೋಗೋದು ನಿಂತು ಹೋಗ್ಬಿಡುತ್ತೆ. ಆಮೇಲೆ ಅವ್ರ ಅದೇ ಫ್ರೆಂಡ್ ಸರ್ಕಲ್ ಯಾರು ಇರಲ್ಲ, ಹೇಳ್ಕೊಳಕ್ಕೂ ಯಾರು ಇರಲ್ಲ ಅವ್ರಿಗೆ. ಇನ್ನೊಂದು ಫೈನಾನ್ಶಿಯಲಿ, ಸೊ ಇದರಿಂದಾಗಿ ಲಾಸ್ ಆಫ್ ಜಾಬ್ ಆಗ್ಬಹುದು, ಅಥವಾ ಈವನ್ ವರ್ಕ್ ಪ್ಲೇಸ್ ಅಲ್ಲೂ ಕೂಡ ಅವ್ರಿಗೆ ಕಾನ್ಸಂಟ್ರೇಷನ್ ಮಾಡಕ್ಕೆ ಆಗದಿರ್ಬೋದು. ಕ್ವಾಲಿಟಿ ಆಫ್, ಮೋಸ್ಟ್ ಇಂಪಾರ್ಟೆಂಟ್ಲಿ ಎಲ್ಲ ಆನ್ ಅಂಡ್ ಆಲ್ ಕ್ವಾಲಿಟಿ ಆಫ್ ಲೈಫ್ ತುಂಬಾ
0: ಕಾಂಪ್ರಮೈಸ್
1: ಆಗ್ಬಿಡುತ್ತೆ.
0: ಕ್ಯಾನ್ಸರ್ ಪೇಷಂಟ್ಸ್ ಅಲ್ಲಿ ಈಗ ಟರ್ಮಿನಲಿ ಇಲ್ ಪೇಷಂಟ್ಸ್ ಅಂತ ನಾವು ಹೇಳ್ತೀವಿ, ಕ್ಯಾನ್ಸರ್ ನ ಕೊನೆಯ ಸ್ಟೇಜ್ ನಲ್ಲಿ ಇರುವಂತವ್ರು, ಬೇರೆ ಯಾವುದೇ ರೀತಿಯ ಚಿಕಿತ್ಸೆ ಅವರಿಗೆ ಏನು ಫಲಕಾರಿ ಆಗೋದಿಲ್ಲ, ಅವ್ರನ್ನ ಇರುವಷ್ಟು ದಿನ ನೋವು ರಹಿತವಾಗಿ ಕಾಪಾಡ್ಕೊಳ್ಬೇಕು ಅನ್ನೋದನ್ನ ನಾವು ಎಷ್ಟು ಕ್ಯಾನ್ಸರ್ ಸರ್ಜನ್ಸ್ ಮತ್ತೆ ಫಿಸಿಷಿಯನ್ಸ್ ಅಡ್ವೈಸ್ ಮಾಡೋದನ್ನ ಕೂಡ ನಾವು ಸಾಮಾನ್ಯವಾಗಿ ನೋಡ್ತೀವಿ. ಸೊ ಇಂಥ ವರ್ಗದ ಒಂದು ರೋಗಿಗಳಿಗೆ ನಿಮ್ಮ ಆಫರಿಂಗ್ ಏನಿದೆ, ನಿಮ್ಮ ಸ್ಪೆಷಾಲಿಟಿಯಲ್ಲಿ ಏನು ಆಪ್ಷನ್ಸ್ ನ ಕೊಡಬಹುದು ಟರ್ಮಿನಲಿ ಇಲ್ ಪೇಷಂಟ್ಸ್ ನ ಕೇರ್ ಮಾಡ್ಲಿಕ್ಕೋಸ್ಕರ?
1: ಮೇನ್ ಆಗಿ ಅವರಿಗೆ ಒಂದು ಬೇಕಿರುತ್ತೆ, ಸೈಕೋಲಾಜಿಕಲ್ ಸಪೋರ್ಟ್ ಸರ್. ಅದನ್ನ ನಾವು ಮೋಸ್ಟ್ ಇಂಪಾರ್ಟೆಂಟ್ಲಿ ಕೊಡ್ತೀವಿ. ನಾವು ಪೇನ್ ಜೊತೆಗೆ ಪ್ಯಾಲಿಯೇಟಿವ್ ಕೇರ್ ಪ್ರಾಕ್ಟೀಸ್ ಮಾಡ್ತೀನಿ ನಾನು. ಸೊ ಅದರಲ್ಲಿ ಸೈಕೋಲಾಜಿಕಲ್ ಸಪೋರ್ಟ್ ಅವ್ರಿಗೆ ಮೇನ್ ಆಗಿ ಬೇಕಿರುತ್ತೆ ಸರ್. ಯಾಕಂದ್ರೆ ಅವ್ರಿಗೆ
0: ಆಲ್ರೆಡಿ
1: ಡಿಪ್ರೆಸ್ಡ್ ಹಿಂಗಾಗಿರುತ್ತೆ ಅಂದ್ರೆ ಅವ್ರನ್ನ ನೋಡ್ಕೊಳ್ಳೋರಿಗೂ ಸಾಕಾಗಿ ಹೋಗಿರುತ್ತೆ, ಅವ್ರಿಗೂ ಸಾಕಾಗಿ ಹೋಗಿರುತ್ತೆ. ಸೊ ಅದನ್ನ ನಾವು ಫಸ್ಟ್ ಸೈಕೋಲಾಜಿಕಲ್ ಸಪೋರ್ಟ್ ಕೊಡ್ತೀವಿ. ಇವ್ರಿಗೆ ನೋವು ಮಾತ್ರ ಪ್ರಾಬ್ಲಮ್ ಇರಲ್ಲ, ಬೇರೆ ತರದ ಪ್ರಾಬ್ಲಮ್ ಗಳು ಇರುತ್ತೆ ಸರ್. ಬೇರೆ ಫುಡ್ ತಗೊಳಕ್ ಆಗದೆ ಇರ್ಬೋದು, ಅಥವಾ ಬೇರೆ ಎಡಿಮಗ ಅಂದ್ರೆ ಮ್ಯಾಲ್ನರಿಶ್ಮೆಂಟ್ ಇರ್ಬೋದು. ಸೊ ಅದನ್ನು ಕೂಡ ಪೇನ್ ಜೊತೆಗೆ ಟ್ರೀಟ್ ಮಾಡ್ತೀವಿ.

0: ಸೊ ಪೇಯ್ನ್ಗೆ ಬಂದ್ರೆ ಅವ್ರಿಗೆ ಓನ್ಲಿ ಅಂದ್ರೆ ಒಂದೇ ತರದ ನೋವು ಇರಲ್ಲ. ಈ ತರ ಕ್ಯಾನ್ಸರ್ ಪೇಷಂಟ್ಸ್ ಗಳಲ್ಲಿ ಎರಡು ಮೂರು ತರದ ಪೇನ್ ಗಳಿರುತ್ತೆ. ಒಂದು ಬಿಕಾಸ್ ಆಫ್ ಇನ್ಫ್ಲಮೇಷನ್ ಇಂದಾಗಿ ಪೇನ್ ಬರ್ಬೋದು, ಅಥವಾ ನ್ಯೂರೋಪತಿಕ್ ಪೇನ್ ನರಗಳದ್ದು ಊತದಿಂದಾಗಿ ಬರ್ಬೋದು, ಅಥವಾ ಬೋನ್ ಗೆ ಸ್ಪ್ರೆಡ್ ಆಗಿರೋದ್ರಿಂದ ಅದರದ್ದು ಬೇರೆ ತರ ಪೇನ್ ಬರ್ಬೋದು, ಅಥವಾ ಇವನ್ ಹೊಟ್ಟೆಲು ಕೂಡ ಲಿವರ್ ಕ್ಯಾಪ್ಸುಲ್ ಸ್ಟ್ರೆಚ್ ಬೇರೆ ತರ ಪೇನ್ ಬರ್ಬೋದು. ಸೊ ಅದಕ್ಕೆಲ್ಲ ಸೇರಿ ನಾವು ಡಿಫ್ರೆಂಟ್ ಟೈಪ್ ಆಫ್ ಮೆಡಿಕೇಶನ್ಸ್ ಕೊಡ್ತೀವಿ. ಮೇನ್ ಆಗಿ ಉಪಯೋಯ್ಡ್ಸ್ ಕೊಡ್ತೀವಿ, ಇವನ್ ಮಾರ್ಫಿನ್ ಅಡ್ವೈಸ್ ಮಾಡ್ತೀವಿ. ತುಂಬಾ ಜನಕ್ಕೆ ಮಾರ್ಫಿನ್ ತಗೊಳಕ್ಕೆ ಅದರದ್ದು ಭಯ ಇರುತ್ತೆ, ಏನೋ ಅದರಿಂದ ಪ್ರಾಬ್ಲಮ್ ಆಗುತ್ತೆ. ಅದನ್ನ ನಾವು ಕರೆಕ್ಟ್ ಆಗಿ ಮಾನಿಟರ್ ಮಾಡಿಬಿಟ್ಟು ಕೊಡ್ತೀವಿ ಸರ್. ಅದ್ರ ಜೊತೆಗೆ ಬೇರೆ ಮೆಡಿಕೇಶನ್ಸ್ ಕೊಡ್ತೀವಿ. ತುಂಬಾ ಜನಕ್ಕೆ ಈ ತರ ಮಾರ್ಫಿನಲ್ಲೂ ಕಡಿಮೆ ಆಗಿದ್ದವರಿಗೆ ಅವ್ರಿಗೂ ಕೂಡ ನಾವು ನರ್ವ್ ಬ್ಲಾಕ್ ಗಳನ್ನ ಆಲ್ಕೋಹಾಲ್ ಗೈಡೆಡ್ ನರ್ವ್ ಬ್ಲಾಕ್ ಅಂದ್ರೆ ಆಲ್ಕೋಹಾಲ್ ಕೊಟ್ಬಿಟ್ಟು ನರ್ವ್ ಬ್ಲಾಕ್ ಗಳನ್ನ ಮಾಡ್ತೀವಿ ಸರ್ ಅವ್ರಿಗೂ ಕೂಡ.
1: ಓಕೆ, ಬಹಳ ಇಂಟ್ರೆಸ್ಟಿಂಗ್ ವಿಚಾರ. ಒಂದು ಏನು ಅಂತ ನಮ್ಮಲ್ಲಿ ಹೆಚ್ಚಿಗೆ ಮಹಿಳೆಯರು ತಿಳ್ಕೊಳ್ಳಕ್ಕೆ ಬಯಸೋದೇನು ಅಂತ ಹೇಳಿದ್ರೆ ಲೇಬರ್ ಅನಾಲ್ಜಿಸಿ ಅಂತ ಹೇಳ್ತೀವಿ. ಸೊ ಬಹುಶಃ ನೋವುಗಳಲ್ಲಿ ಅತಿ ತೀವ್ರವಾದ ನೋವು ಅಂತಂದ್ರೆ ಅದು ಹೆರಿಗೆ ನೋವು ಇರಬೇಕು ನನ್ನ ಅಭಿಪ್ರಾಯ. ಸೊ ಈಗ ಹೇಗಿದೆ ಅಂತಂದ್ರೆ ಆ ಹೆರಿಗೆ ನೋವನ್ನ ಕೂಡ ಅನುಭವಿಸದೇನೆ ಅವರು ನಾರ್ಮಲ್ ಆಗಿ ಡೆಲಿವರಿ ಪ್ರಕ್ರಿಯೆಯನ್ನ ಮುಗಿಸಬಹುದು ಹೆಣ್ಮಕ್ಳು ಅನ್ನೋದು. ಆ ಆಪ್ಷನ್ ಬಂದಿರೋದು ಈ ತರ ಪೇನ್ ಮ್ಯಾನೇಜ್ಮೆಂಟ್ ಇಂದ ಎಪಿಡ್ಯೂರಲ್ ಅನಾಲ್ಜಿಸಿಯಾ. ಸೊ ಇದು ಹೇಗೆ ಕೆಲಸ ಮಾಡುತ್ತೆ, ಯಾರೆಲ್ಲ ಇದನ್ನ ಪಡ್ಕೊಳ್ಬಹುದು, ಎಷ್ಟು ಲಭ್ಯತೆ ಎಷ್ಟಿದೆ, ಮತ್ತೆ ಜನರಲ್ಲಿ ಎಷ್ಟು ರಿಸೆಪ್ಟಿವ್ ಆಗಿ ಇದನ್ನ ಮುಂದೆ ಬಂದು ತಗೊಳ್ತಿದ್ದಾರೆ, ಇದ್ರ ಬಗ್ಗೆ ಒಂದಷ್ಟು ಮಾತಾಡಿ.
0: ಯಾರೆಲ್ಲ ತಗೋಬಹುದು ಅಂದ್ರೆ ಎಲ್ಲಾ ಪೇಷಂಟ್ಸ್, ಯಾರು ಓನ್ಲಿ ಅಂದ್ರೆ ಏನಾದ್ರು ಬ್ಲಡ್ ಏನಾದ್ರು ಪ್ರಾಬ್ಲಮ್ ಇದ್ರೆ ಅಂದ್ರೆ ಕೊಯಗ್ಲೋಪತೀಸ್ ಬಿಟ್ಟು ಬೇರೆ ಎಲ್ಲಾ ಪೇಷಂಟ್ಸ್ ತಗೋಬಹುದು ಸರ್. ನಾವು ಏನ್ ಮಾಡ್ತೀವಿ ಅಂದ್ರೆ ಏನಾದ್ರು ನಮ್ಗೆ ಕಾಂಟ್ಯಾಕ್ಟ್ ಇದ್ರೆ ಪೇಷಂಟ್ಸ್ ಮೊದ್ಲೇ ನಾವು ಸೆಕೆಂಡ್ ಮೊದ್ಲಿಂದನೇ ಅಂದ್ರೆ ಪ್ರೆಗ್ನೆನ್ಸಿಲೇ ನಾವು ಪ್ಲಾನ್ ಮಾಡ್ತೀವಿ ಸರ್. ಗೈನಕಾಲಜಿಸ್ಟ್ ಜೊತೆಗೆ ಹೆರಿಗೆ ಡಾಕ್ಟರ್ ಜೊತೆಗೆ ಮಾತಾಡ್ಬಿಟ್ಟು ಫಸ್ಟ್ ಇಂದನೇ
1: ಮುಂಚಿತವಾಗಿ
0: ಮಾಡ್ಕೊಂಡ್ಬಿಡ್ಬೋದು ಅವ್ರಿಗೆ. ಎಷ್ಟೊಂದು ಜನ ಏನಾಗಿರುತ್ತೆ ಅಂದ್ರೆ ಅವರು ಆಲ್ರೆಡಿ ತಗೊಂಡಿರ್ತಾರೆ ಫಸ್ಟ್ ಟೈಮ್, ಅಥವಾ ಅವ್ರು ಬೇರೆಯವರು ರಿಲೇಟಿವ್ಸ್ ತಗೊಂಡಿರ್ತಾರೆ. ಸೊ ಅವ್ರಿಗೆ ಅದರದ್ದು ಗೊತ್ತಿರುತ್ತೆ. ಸೊ ಹಂಗಾಗಿ ಅವರೇ ನಮ್ಗೆ ಕೇಳ್ತಾರೆ. ನಾವು ಪ್ರೀ ಅನಿಸ್ತಿಷ್ಯ ಇವ್ಯಾಲ್ಯೂಯೇಷನ್ ಅಂತ ಮಾಡ್ತೀವಿ, ಅವಾಗ್ಲೇ ಅವ್ರು ನಮ್ಗೆ ಕೇಳ್ತಾರೆ ನಮ್ಗೆ ಈ ತರ ನೋವು ಇಲ್ದೇ ಇರೋ ತರ ಮಾಡಿ ಅಂತ ಮೊದ್ಲೇ ಕೇಳ್ತಾರೆ. ಸೊ ಅವಾಗ ನಾವು ಲೇಬರ್ ಶುರುವಾದಾಗ್ಲೇನೆ ಇದನ್ನ ಮಾಡ್ಬೋದು. ಸೆಕೆಂಡ್ ಸ್ಟೇಜ್ ಅಲ್ಲಿ ಮಾಡೋದು ಸ್ವಲ್ಪ ಕಷ್ಟ ಇರುತ್ತೆ, ಅದಕ್ಕೆ ಫಸ್ಟ್ ಸ್ಟೇಜ್ ಅಲ್ಲೇ ಮಾಡ್ಬೋದು. ಯಾಕಂದ್ರೆ ಅದ್ರಿಂದ ಏನು ಮಾಡುವಾಗ ತುಂಬಾ ಅದ್ರ ಬಗ್ಗೆ
1: ತಪ್ಪು
0: ಕಲ್ಪನೆಗಳಿರುತ್ತೆ, ತುಂಬಾ ನೋವಾಗುತ್ತೆ, ತುಂಬಾ ಏನು ನೋವಾಗಲ್ಲ ಸರ್ ನಾವು, ಯಾಕಂದ್ರೆ ಲೋಕಲ್ ಅನಿಸ್ತೀಷ ಕೊಟ್ಬಿಟ್ಟೆ ಮಾಡ್ತೀವಿ. ಸೊ ಒಂದು ಸಣ್ಣ
1: ಮುಂಚೆನೆ
0: ಮಾಡ್ಕೋಬಹುದು ಪ್ಲಾನ್ ಮಾಡ್ಕೊಂಡ್ರೆ. ಆದ್ರೆ ಅವ್ರದ್ದು ಕಂಟಿನ್ಯೂಸ್ ಮಾನಿಟರಿಂಗ್ ಬೇಕಾಗುತ್ತೆ. ಸೊ ಗೈನಕಾಲಜಿಸ್ಟ್ ವಿಲ್ಲಿಂಗ್ ಇದ್ರೆ, ಮುಂಚೆನೆ ಪೇಷಂಟ್ ವಿಲ್ಲಿಂಗ್ ಇದಾರೆ ಅಂತಂದ್ರೆ ಮುಂಚೆನೆ ಮಾಡ್ಕೋಬಹುದು. ಅಥವಾ ಸೆಕೆಂಡ್ ಸ್ಟೇಜ್ ಆಫ್ ಲೇಬರ್ ಅಲ್ಲಿ ಯಾವಾಗ ಸ್ವಲ್ಪ ಲೇಬರ್ ಪೇನ್ ಜಾಸ್ತಿ ಆದಾಗ ಕಾಂಟ್ರಾಕ್ಷನ್ಸ್ ಬರಕ್ಕೆ ಶುರುವಾದಾಗ ಅವಾಗ್ಲಾದ್ರೂ ಮಾಡ್ಕೋಬಹುದು. ಬೆನ್ನಲ್ಲಿ ಒಂದು ಸಣ್ಣ ಸೂಜಿ ಮೂಲಕ ನಾವೊಂದು ಪೈಪ್ ನೆಡ್ತೀವಿ, ಅದ್ರ ಮೂಲಕ ಕಂಟಿನ್ಯೂಸ್ ಇಂಜೆಕ್ಷನ್ಸ್ ಹೋಗ್ತಾ ಇರುತ್ತೆ. ಸೊ ಯಾವಾಗ ಅವರಿಗೆ ಜಾಸ್ತಿ ಅಂದ್ರೆ ಈಗ ಥರ್ಡ್ ಸ್ಟೇಜ್ ಆಫ್ ಲೇಬರ್ ಗೆ ತುಂಬಾ ಜಾಸ್ತಿ ಪೇನ್ ಹೋದಾಗ ಅವರಿಗೆ ಬರೋ ಲೇಬರ್ ಪೇನ್ ಅಲ್ಲಿ ನಾವು ಮೊದಲೇ ಹೇಳ್ತೀವಿ ಸ್ವಲ್ಪ ಡೋಸ್ ನ ಕಡಿಮೆ ಮಾಡ್ತೀವಿ. ಸೊ ಅವರಿಗೆ ಬರ್ತಾ ಇರೋ ಲೇಬರ್ ಪೇನ್ ಅಲ್ಲಿ ಒಂದು ಕಾಲ್ ಭಾಗ ನೋವು ಆ ಟೈಮಲ್ಲಿ ಬರ್ಬೋದು ಅಷ್ಟೇ. ಸೊ ಅದು ಬಿಟ್ಟು ಅವರು ಕಂಫರ್ಟೇಬಲ್ ಆಗಿ ಓಡಾಡಬಹುದು, ಅದಿದ್ರೆ ಮಲ್ಕೊಂಡೇ ಇರಬೇಕು ಅಂತಿಲ್ಲ. ಯಾಕಂದ್ರೆ ನಾವು ಅದ್ರಲ್ಲಿ ಕೊಡೋ ಇಂಜೆಕ್ಷನ್ಸ್ ಇಂದ ಯಾವ್ದ್ರಿಂದ ಅವರಿಗೆ ಓಡಾಡಕ್ಕೆ ತೊಂದರೆ ಆಗಲ್ಲ, ಆರಾಮಾಗಿ ಓಡಾಡಬಹುದು, ವಾಶ್ರೂಮ್ ಹೋಗ್ಬೋದು, ಊಟ ಮಾಡಬಹುದು, ರಿಸ್ಟ್ರಿಕ್ಷನ್ಸ್ ಇರೋದಿಲ್ಲ. ಸೊ ಎಲ್ಲಾನೂ ಮಾಡಬಹುದು. ಅದರಿಂದಾಗಿ ಈಗ ತುಂಬಾ ಜನಕ್ಕೆ ತಪ್ಪು ಕಲ್ಪನೆ ಏನಿತ್ತು ಅಂದ್ರೆ ಎಪಿಡ್ಯೂರಲ್ ತಗೊಂಡ ತಕ್ಷಣ ಸಿಸರಿಯನ್ ಆಗ್ಬಿಡುತ್ತೆ ಅಂತ ಇರುತ್ತೆ. ಸೊ ಖಂಡಿತ ಇಲ್ಲ, ತುಂಬಾ ಸ್ಟಡೀಸ್ ಗಳು ಬಂದಿದೆ ಅದರಲ್ಲಿ. ಎರಡರಲ್ಲೂ ಕೂಡ ಇನ್ಸಿಡೆನ್ಸ್ ಆಫ್ ಸಿಸರಿಯನ್ ಎರಡರಲ್ಲೂ ಒಂದೇ ಇರುತ್ತೆ. ಸೊ ಅದರಿಂದಾಗಿ ಏನು ಡಿಲೇ ಆಗೋದಿರಲಿ, ಏನು ತೊಂದರೆ ಏನು ಆಗಲ್ಲ. ಹಂಗೂ ಏನಾದ್ರೂ ಸಿಸರಿಯನ್ ಸೆಕ್ಷನ್ ಬೇಕು ಅಂತಾದ್ರೆ ಆಲ್ರೆಡಿ ಅನಸ್ತೇಷ್ಯ ಕೊಡ್ಲೇಬೇಕಿರುತ್ತೆ. ನಾವು ಇದೇ ಆಲ್ರೆಡಿ ಇಂಜೆಕ್ಷನ್
1: ಇದ್ರ ಮೂಲಕನೇ
0: ನಾವು
1: ಸಿಸರಿಯನ್
0: ಕೂಡ ಇದರಲ್ಲೇ ಮಾಡಬಹುದು. ಈವನ್ ಡೆಲಿವರಿ ಆದ್ಮೇಲಿರೋ ಪೇನ್, ನಾರ್ಮಲ್ ಡೆಲಿವರಿ ಆಗ್ಲಿ ಸಿಸರಿಯನ್ ಆಗ್ಲಿ, ಡೆಲಿವರಿ ಆದ್ಮೇಲಿರೋ ಪೇನ್ ಕೂಡ ಇದರಿಂದನೇ ಮ್ಯಾನೇಜ್ ಆಗುತ್ತೆ, ಇಂಜೆಕ್ಷನ್ಸ್ ಕಂಟಿನ್ಯೂಸ್ ಆಗಿ ಹೋಗೋದ್ರಿಂದ. ಸೊ ಅದರಿಂದ ಕಂಟಿನ್ಯೂಸ್ ಇಂಜೆಕ್ಷನ್ ಹೋಗೋದ್ರಿಂದ ಏನಾದ್ರೂ ಸೈಡ್ ಎಫೆಕ್ಟ್ ಆಗಿ ಡೋಸ್ ಜಾಸ್ತಿ ಆಗಿ ಮಗುವಿಗೆ ತೊಂದರೆ ಆಗೋದು,
1: ಏನೂ
0: ತೊಂದರೆ ಆಗಲ್ಲ ಸರ್. ಯೂಶಲಿ ಒಂದು ದಿನ ಇಟ್ಕೊಂಡಿರ್ತೀವಿ ನೆಕ್ಸ್ಟ್ ಡೇ ವರೆಗೆ. ನಾರ್ಮಲ್ ಡೆಲಿವರಿ ಆದ್ರೆ ಏನು ಇಟ್ಕೋಬೇಕಾಗಿ ಬರಲ್ಲ, ಸೂಚರದ್ದು ಪೇನ್ ಇರುತ್ತೆ ಅಂತ. ಸಿಸರಿಯನ್ ಆದ್ರೆ ಒನ್ ಆರ್ ಟೂ ಡೇಸ್ ಡೆಲಿವರಿ ಆದ್ಮೇಲೂ ಕೂಡ ಇಟ್ಕೊಂಡಿರ್ತೀವಿ ಸಿಸರಿಯನ್ ಆದ್ಮೇಲೂ ಕೂಡ. ಸೊ ಅದರಿಂದ ಏನೂ ತೊಂದರೆ ಆಗೋದಿಲ್ಲ.
1: ಇಷ್ಟೊಂದು ತೀವ್ರತರವಾದಂತಹ ಪೇನ್ ಅನ್ನ ಕೂಡ ಮರೆಮಾಚಿಸುವಂತ ಒಂದು ಮಾಯೆ ನಿಮ್ಮ ಸ್ಪೆಷಾಲಿಟಿ
0: ತಗೊಂಡವರು ನೆಕ್ಸ್ಟ್ ಟೈಮ್ ಖಂಡಿತ ಕೇಳೇ ಕೇಳ್ತಾರೆ ಸರ್. ಈಗ ಎಷ್ಟಂದ್ರೆ ಪೇಷಂಟ್ಸ್ ಗಳಿಗಿಂತ ಜಾಸ್ತಿ ಅವ್ರ ತಾಯಿಯಂದ್ರು ಅಥವಾ ಅತ್ತೆ ಅಂದ್ರು ಬಂದು ಕೇಳ್ತಾರೆ ನಮ್ಮತ್ರ, ಕೊಡಿ ನೋಡಿ ಕೊಟ್ಬಿಡಿ ಅದನ್ನ ನೋಡಿದೀವಿ.
1: ಸೊ ಏನು ಕಾಂಪ್ಲಿಕೇಶನ್ಸ್ ಆತರ ಗಾಬರಿ ಪಡೋ
0: ಅವಶ್ಯಕತೆ?
1: ಡಿಸ್ಚಾರ್ಜ್ ಆದಾಗ ಆ ಕ್ಯಾಥೆಟರ್ ಅನ್ನು ತೆಗೆದುಕೊಂಡು,
0: ಅಥವಾ ನಾವು ನಾರ್ಮಲ್ ಡೆಲಿವರಿ ಅಂದ್ರೆ ನೆಕ್ಸ್ಟ್ ದಿನಕ್ಕೆ ತೆಗೆದು ಬಿಡ್ತೇವೆ ಸರ್. ಕ್ಯಾಥೆಟರ್ ಅನ್ನು ತೆಗಿತೀವಿ ಅಂದ್ರೆ ಮಾಮೂಲಿಯಾಗಿ ನೆಕ್ಸ್ಟ್ ದಿನ ಡಿಸ್ಚಾರ್ಜ್ ಆಗ್ತಾರೆ. ಸೊ ಅವಾಗ ನೆಕ್ಸ್ಟ್ ದಿನನೇ ತೆಗೆದು ಬಿಡ್ತೇವೆ ಸರ್. ಸೊ ಅದರಿಂದಾಗಿ ತುಂಬಾ ಜನಕ್ಕೆ ಏನಿರುತ್ತೆ ಅಂದ್ರೆ ಎಪಿಡ್ಯೂರಲ್ ತಗೊಂಡ್ರೆ ಆಮೇಲೆ ಬ್ಯಾಕ್ ಪೇನ್ ಬರುತ್ತೆ, ಪ್ರೆಗ್ನೆನ್ಸಿ ಇಂಜೆಕ್ಷನ್ ತಗೊಂಡ್ರೆ ಬ್ಯಾಕ್ ಪೇನ್ ಬರುತ್ತೆ ಅಂತ ತುಂಬಾ ತಪ್ಪು ಕಲ್ಪನೆ ಇರುತ್ತೆ.
1: ಖಂಡಿತ
0: ಅದು ಖಂಡಿತ ಇಲ್ಲ ಸರ್. ಅದು ಮೇನ್ಲಿ ಅದೇ ಲಿಗಮೆಂಟ್ ಸ್ಟ್ರೆಚಸ್ ಇಂದಾಗ ಆಗುತ್ತೆ. ಇವನ್ ನಾರ್ಮಲ್ ಡೆಲಿವರಿ ಆದ್ರೂ ಆಗುತ್ತೆ, ಅಥವಾ ಇವನ್ ಗಂಡಸರಲ್ಲೂ ಕೂಡ ಡೈಲಿ ನಾವು ಆತರ ಅನಸ್ತೇಷ್ಯ ಕೊಡ್ತಾನೆ ಇರ್ತೀವಿ, ಬಟ್ ಅವ್ರಿಗೆ ಯಾರಿಗೂ ಅದು ಕಂಪ್ಲೇಂಟ್ ಇರಲ್ಲ. ಮೇನ್ಲಿ ಪ್ರೆಗ್ನೆನ್ಸಿ ಪೋಸ್ಟ್ ಡೆಲಿವರಿ ಲಿಗಮೆಂಟ್ ಸ್ಟ್ರೆಚ್ ಆಗೋದ್ರಿಂದಾಗಿ ಈ ತರ ಪೇನ್ ಬರುತ್ತೆ. ಸೊ ಅದನ್ನೆಲ್ಲರೂ ಕೂಡ ಇದರಿಂದ

0: ಅಂತ ಹೇಳ್ತಾರೆ.
1: ಡಾಕ್ಟರ್ ರಾಧಿಕಾ ಅವರೇ, ಈಗ ಪರ್ಮನೆಂಟ್ ಮತ್ತೆ ಲಾಂಗ್ ಡ್ಯೂರೇಷನ್ ರಿಲೀಫ್ ಆಗ್ಬೇಕು. ಸೊ ಇವಾಗ ತಕ್ಷಣಕ್ಕೆ ಏನೋ ಬಂದ್ವಿ, ನೋವಾಯ್ತು, ನಿಮ್ಮ ಹತ್ರ ತೋರಿಸಿದ್ವಿ, ಮತ್ತೆ ಮರುಕಳಿಸ್ತು ಅನ್ನೋ ಒಂದು ಸಂದರ್ಭ ಬರದೆ ಇರೋ ಹಾಗೆ ಪರ್ಮನೆಂಟ್ ಆಗಿ ಮತ್ತೆ ಲಾಂಗ್ ಡ್ಯೂರೇಷನ್ ಅಲ್ಲಿ ರಿಲೀಫ್ ಆಪ್ಷನ್ಸ್ ಅಂತ ಹೇಳಿದಾಗ ಯಾವ್ದೆಲ್ಲ ನೀವು ಸಜೆಸ್ಟ್ ಮಾಡ್ತೀರಾ?
0: ಒಂದು ಮೋಸ್ಟ್ ಇಂಪಾರ್ಟೆಂಟ್ ಅಂದ್ರೆ, ನಾವ್ ಎಲ್ಲ ಪೇಷಂಟ್ಸ್ ಅದೇ ಹೇಳ್ತೀವಿ, 40% ನಮ್ದು, 60% ನಿಮ್ದೇ ಕೆಲಸ ಇರುತ್ತೆ ಅಂತ. ಯಾಕಂದ್ರೆ ಎಲ್ಲರೂ ಏನಂದ್ರೆ ಇಂಜೆಕ್ಷನ್ ಕೊಟ್ಟ ತಕ್ಷಣ ಪೇನ್ ಕಮ್ಮಿ ಆಗ್ಬೇಕು ಅಂತ ಇರುತ್ತೆ, ಬಟ್ ಆ ಪೇನ್ ಯಾವ್ದ್ರಿಂದ ಬಂತು ಅಂತ ಅದನ್ನ ಅವರು ವಾಪಸ್ ಅದಕ್ಕೆ ಏನ್ ಮಾಡ್ಬೇಕು ಅಂತ ಮಾಡಕ್ ಹೋಗಲ್ಲ. ಈಗ ನಾವು ಇಂಜೆಕ್ಷನ್ ಕೊಟ್ಟ ತಕ್ಷಣ, ಈಗ ಬ್ಯಾಕ್ ಪೇನಿಗೆ ಇರ್ಬೋದು, ನಾವು ಇಂಜೆಕ್ಷನ್ ಕೊಟ್ಟ ತಕ್ಷಣ ಪೇನ್ ಕಮ್ಮಿ ಆದ ತಕ್ಷಣ ನೆಕ್ಸ್ಟ್ ದಿನ ಹೋಗ್ಬಿಟ್ಟು ಮಾಮೂಲಿ ಎಲ್ಲಾ ಕೆಲಸಗಳನ್ನು ಭಾರ ಎತ್ತೋದು, ಬಗ್ಗೋದು, ಆ ತರದ್ದು ಮಾಡ್ತಾನೆ ಇರ್ತಾರೆ. ಅದನ್ನ ಮಾಡಬಾರ್ದು. ಮೇನ್ ಮೋಸ್ಟ್ ಇಂಪಾರ್ಟೆಂಟ್ಲಿ ಕಂಟಿನ್ಯೂಸ್ ನಾವೇನು ಎಕ್ಸಸೈಸ್ ಏನಾದ್ರೂ ಹೇಳಿರ್ತೀವಿ ಅಥವಾ ಸ್ಟ್ರೆಚಸ್ ಏನ್ ಹೇಳಿರ್ತೀವಿ, ಯಾವ್ದು ಪ್ರಿಕಾಷನ್ಸ್ ಹೇಳಿರ್ತೀವಿ ಅದನ್ನ ಖಂಡಿತ ತಗೊಳ್ಳೇಬೇಕು. ಪ್ಲಸ್ ಫಾಲೋ ಅಪ್ಸ್, ರೆಗ್ಯುಲರ್ ಫಾಲೋ ಅಪ್ಸ್ ಮಾಡಿಸ್ತಾ ಇರಬೇಕು. ತುಂಬಾ ಜನ ಫಾಲೋ ಅಪ್ಸ್ ಮಾಡಕ್ ಹೋಗಲ್ಲ, ಮಿಸ್ ಮಾಡ್ತಾರೆ. ಆಮೇಲೆ ಅದೇ ನೋವು ಕಮ್ಮಿ ಆದ ತಕ್ಷಣ ನೆಕ್ಸ್ಟ್ ಏನ್ ಹೇಳಿರ್ತೀವಿ ಮರ್ತು ಬಿಡ್ತಾರೆ. ಕಂಟಿನ್ಯೂಸ್ ಆನ್ ಗೋಯಿಂಗ್ ಪ್ರೊಸೆಸ್ ನಡೀತಾ ಇರುತ್ತೆ ಅಂತ.

0: 40% ನಮ್ದು, 60% ನಿಮ್ದೇ ಕೆಲಸ ಇರುತ್ತೆ ಅಂತ. ಯಾಕಂದ್ರೆ ಎಲ್ಲರೂ ಏನಂದ್ರೆ ಇಂಜೆಕ್ಷನ್ ಕೊಟ್ಟ ತಕ್ಷಣ ಪೇನ್ ಕಮ್ಮಿ ಆಗ್ಬೇಕು ಅಂತ ಇರುತ್ತೆ, ಬಟ್ ಆ ಪೇನ್ ಯಾವ್ದ್ರಿಂದ ಬಂತು ಅಂತ ಅದನ್ನ ಅವರು ವಾಪಸ್ ಅದಕ್ಕೆ ಏನ್ ಮಾಡ್ಬೇಕು ಅಂತ ಮಾಡಕ್ ಹೋಗಲ್ಲ. ಈಗ ನಾವು ಇಂಜೆಕ್ಷನ್ ಕೊಟ್ಟ ತಕ್ಷಣ, ಈಗ ಬ್ಯಾಕ್ ಪೇನಿಗೆ ಇರ್ಬೋದು, ನಾವು ಇಂಜೆಕ್ಷನ್ ಕೊಟ್ಟ ತಕ್ಷಣ ಪೇನ್ ಕಮ್ಮಿ ಆದ ತಕ್ಷಣ ನೆಕ್ಸ್ಟ್ ದಿನದ ಹೋಗ್ಬಿಟ್ಟು ಮಾಮೂಲಿ ಎಲ್ಲಾ ಕೆಲಸಗಳನ್ನು ಭಾರ ಎತ್ತೋದು ಬಗ್ಗೋದು ಆ ತರದ್ದು ಮಾಡ್ತಾನೆ ಇರ್ತಾರೆ. ಅದನ್ನ ಮಾಡಬಾರ್ದು. ಮೇನ್ ಮೋಸ್ಟ್ ಇಂಪಾರ್ಟೆಂಟ್ಲಿ ಕಂಟಿನ್ಯೂಸ್, ನಾವೇನು ಎಕ್ಸಸೈಸ್ ಏನಾದ್ರು ಹೇಳಿರ್ತೀವಿ ಅಥವಾ ಸ್ಟ್ರೆಚಸ್ ಏನ್ ಹೇಳಿರ್ತೀವಿ, ಯಾವ್ದು ಪ್ರಿಕಾಷನ್ಸ್ ಹೇಳಿರ್ತೀವಿ ಅದನ್ನ ಖಂಡಿತ ತಗೊಳ್ಳೇಬೇಕು. ಪ್ಲಸ್ ಫಾಲೋ ಅಪ್ಸ್, ರೆಗ್ಯುಲರ್ ಫಾಲೋ ಅಪ್ಸ್ ಮಾಡಿಸ್ತಾ ಇರಬೇಕು. ತುಂಬಾ ಜನ ಫಾಲೋ ಅಪ್ಸ್ ಮಾಡಕ್ ಹೋಗಲ್ಲ, ಮಿಸ್ ಮಾಡ್ತಾರೆ. ಆಮೇಲೆ ಅದೇ ನೋವು ಕಮ್ಮಿ ಆದ ತಕ್ಷಣ ನೆಕ್ಸ್ಟ್ ಏನ್ ಹೇಳಿರ್ತೀವಿ ಮರ್ತ್ ಬಿಡ್ತಾರೆ. ಕಂಟಿನ್ಯೂಸ್ ಆನ್ ಗೋಯಿಂಗ್ ಪ್ರೊಸೆಸ್ ನಡೀತಾ ಇರುತ್ತೆ ಅಂತ ಮರ್ತ್ ಬಿಟ್ಟಿರ್ತಾರೆ. ಇವನ್ ಮಂಡಿ ನೋವಲ್ಲಾದ್ರೂ ಅಷ್ಟೇ, ನಾವು ಅದನ್ನೇ ಹೇಳಿ ಇರ್ತೀವಿ ಅವ್ರಿಗೆ, ನಾವು ನೋವನ್ನ ಮರೆಮಾಚಿದೀವಿ ಅಷ್ಟೇ, ನೋವಿನ ಕಾರಣ ನಾವು ತೆಗ್ದಿಲ್ಲ, ಪೆಥಾಲಜಿ ಹಾಗೆ ಇದೆ. ಅದಕ್ಕೆ ನೀವು ಅದನ್ನ ಕಂಟಿನ್ಯೂಸ್ ಆಗಿ ಮಸಲ್ ಸ್ಟ್ರೆಂಥನಿಂಗ್ ಮಾಡ್ಬೇಕು, ಎಕ್ಸಸೈಸಸ್ ಮಾಡ್ಬೇಕು ಅಂತ ಹೇಳಿರ್ತೀವಿ. ಅದನ್ನ ತುಂಬಾ ಜನ ಮಾಡಲ್ಲ. ಆ ತರ ಏನಾದ್ರು ಮಾಡ್ತಾ ಹೋದ್ರೆ ಮೋಸ್ಟ್ ಆಫ್ ದ ಪೇನ್ಸ್ ವಾಪಸ್ ಬರಲ್ಲ ಸರ್. ಮೇನ್ಲಿ ಪೇನ್ ಜನರೇಟರ್ ಆತರ ಇದ್ರೆ ಅಥವಾ ಈಗ ಈ ತರ ಸ್ನಾಯುಗಳಿಂದ ಬರುವಂತಹ ನೋವು ಯಾವ್ದಾದ್ರು ಕೂಡ ರೆಗ್ಯುಲರ್ ಅವರು ಸ್ಟ್ರೆಚಸ್, ಎಕ್ಸಸೈಸಸ್ ಅಥವಾ ಮಸಲ್ ಸ್ಟ್ರೆಂಥನಿಂಗ್ ಅಂತ ಏನ್ ಹೇಳ್ತೀವಿ ಅದನ್ನ ಕಂಟಿನ್ಯೂ ಮಾಡ್ತಾ ಇದ್ರೆ ತುಂಬಾ ಲಾಂಗ್ ಡ್ಯೂರೇಷನ್ ರಿಲೀಫ್ ಇರುತ್ತೆ. ಇನ್ನೊಂದು ಅದೇ ಪರ್ಮನೆಂಟ್ ಅಂತ ಮೋಸ್ಟ್ ಆಫ್ ದ ಟೈಮ್ಸ್ ಇರಲ್ಲ, ವಾಪಸ್ ಕೆಲವೊಂದು ಜನಕ್ಕೆ ವಾಪಸ್ ಮರುಕಳಿಸೋ ಚಾನ್ಸಸ್ ಇರುತ್ತೆ. ಅಂತ ಟೈಮಲ್ಲಿ ಈಗ ರೇಡಿಯೋ ಫ್ರೀಕ್ವೆನ್ಸಿ ಅಬ್ಲೇಷನ್ ಆ ತರ ಪ್ರೊಸೀಜರ್ಗಳನ್ನ ಕೊಡಬಹುದು ಅದರಿಂದ. ಬಟ್ ಮೋಸ್ಟ್ ಆಫ್ ದ ಟೈಮ್ಸ್ ಅದನ್ನ ಪೇನ್ ಯಾವ್ದ್ರಿಂದ ಬಂತು ಅಂತ ಅದನ್ನ ಅವರು ರೆಗ್ಯುಲರ್ ಫಾಲೋ ಮಾಡ್ತಾ ಹೋದ್ರೆ ಅವಾಗ ಅವ್ರಿಗೆ ತುಂಬಾ ಜನಕ್ಕೆ ವಾಪಸ್ ಬರೋದೇ ಇಲ್ಲ ಸರ್ ನೋವು.
1: ಮತ್ತೆ ಯೋಗ ಹೇಗೆ ಕಾಂಟ್ರಿಬ್ಯೂಟ್ ಮಾಡಬಹುದು ನಿಮ್ಮ ಅನಿಸಿಕೆಯಲ್ಲಿ?
0: ತುಂಬಾ ಪೇಷಂಟ್ಸ್ ಗೆ ನಾವು ಅದನ್ನ ಹೇಳ್ತೀವಿ ಸರ್, ಯೋಗ ಮತ್ತೆ ಸ್ವಿಮ್ಮಿಂಗ್. ಮೋಸ್ಟ್ ಆಫ್ ದ ಈಗ ಬ್ಯಾಕ್ ಪೇನ್ ಆಗ್ಲಿ ಅಥವಾ ಕತ್ತು ನೋವಾಗ್ಲಿ ಎಲ್ಲ ಯಾವ ಪೇನಿಗೆ ಆದ್ರೂ ಕೂಡ ಯೋಗ ತುಂಬಾ ಒಳ್ಳೇದು. ಮೇನ್ಲಿ ಏನಂದ್ರೆ ಈಗ ಮಸಲ್ ಸ್ಟ್ರೆಂಥನಿಂಗ್ ಆಗುತ್ತೆ, ಪ್ಲಸ್ ಸ್ಟ್ರೆಚಸ್ ಆಗುತ್ತೆ, ಡೈಲಿ ಆಗುತ್ತೆ. ಆಮೇಲೆ ಅದರಲ್ಲಿ ಯಾವುದೇ ಸೈಡ್ ಎಫೆಕ್ಟ್ಸ್ ಇರೋದಿಲ್ಲ. ಈಗ ಕೆಲವು ಜನ ಏನಂದ್ರೆ ಕೆಲವೊಂದು ಎಕ್ಸಸೈಸ್ ಗಳನ್ನ ಅವ್ರಿಗೆ ಬೇಕಾದ ತರ ಮಾಡ್ತಾರೆ, ಜಾಸ್ತಿ ಮಾಡ್ಕೋತಾರೆ. ಆದ್ರೆ ಯೋಗದಲ್ಲಿ ಆತರ ಇರಲ್ಲ, ಅದರಲ್ಲಿ ಕಂಟ್ರೋಲ್ಡ್ ಆಗಿರುತ್ತೆ. ಆಮೇಲೆ ಈ ತರನೇ ಮಾಡ್ಬೇಕು ಅಂತ ಇರುತ್ತೆ, ಯಾವುದೇ ಆಸನಗಳನ್ನಾದ್ರೂ ಕೂಡ ತುಂಬಾ ವರ್ಷಗಳಿಂದ ಮಾಡಿ ಇದೇ ತರನೇ ಮಾಡ್ಬೇಕು ಅಂತ ಇರುತ್ತೆ. ಸೊ ಅದರಿಂದಾಗಿ ಏನು ಅಡ್ಡ ಪರಿಣಾಮಗಳು ಆಗೋದಿಲ್ಲ, ಅಥವಾ ಆಗೋದಿಲ್ಲ, ಅಥವಾ ಮಸಲ್ಗೆ ಏನೇನಾದ್ರೂ ಇನ್ ತೊಂದರೆ ಆಗೋದು ಆಗೋದೇ ಇಲ್ಲ. ಆಮೇಲೆ ತುಂಬಾ ಜನಕ್ಕೆ ಅದೇ ಇರುತ್ತೆ, ಬ್ಯಾಕ್ ಪೇನ್ ಇದೆ, ಯೋಗ ಮಾಡಬಾರ್ದು. ಆತರ ಯಾವುದಕ್ಕೂ ಯೋಗ ಮಾಡಬಾರ್ದು ಅಂತ ಇಲ್ವೇ ಇಲ್ಲ ಸರ್, ಯಾವುದೇ ಕಂಡೀಷನ್ ಗಾದ್ರೂ ಯೋಗ ಮಾಡಬಾರ್ದು ಅಂತ ಯಾವುದೇ ಇಲ್ಲ. ಬಟ್ ಅಂಡರ್ ಗೈಡೆನ್ಸ್ ಮಾಡ್ಬೇಕಷ್ಟೆ, ಯಾವುದನ್ನೇ ಆದ್ರೂ ಕೂಡ. ಸ್ವಲ್ಪ ಕೆಲವೊಂದು ಆಸನಗಳನ್ನ ಮಾಡಬಾರ್ದು ಅಂತ ಇರುತ್ತೆ, ಅದನ್ನ ಮಾಡಬಾರ್ದು. ಆದ್ರೆ ಮೇನ್ಲಿ ಬ್ಯಾಕ್ ಪೇನ್, ನೆಕ್ ಪೇನ್ ಗೆಲ್ಲ ಯೋಗದಿಂದ ತುಂಬಾ
1: ಹೆಲ್ಪ್ ಆಗುತ್ತೆ. ಸೊ ಎನಿ ಮಸ್ಕ್ಯುಲರ್ ಸ್ಕೆಲಿಟಲ್ ಪೇನ್ ನಲ್ಲಿ ಯೋಗ ಒಂದು ತುಂಬಾ ಒಳ್ಳೆ ಪಾತ್ರವನ್ನ ನಿರ್ವಹಿಸುತ್ತೆ ಅನ್ನೋದು ಜನ ತಿಳ್ಕೊಳ್ಬೇಕು ಎಲ್ಲರೂ. ಡಾಕ್ಟರ್ ರಾಧಿಕಾ ಅವರೇ, ಕೊನೆಯದಾಗಿ ನಮ್ಮ ಕೇಳುಗರಿಗೋಸ್ಕರ ಒಂದು ಟೇಕ್ ಹೋಮ್ ಮೆಸೇಜ್ ನ ನೀವು ಹೇಳ್ಬೋದಾದ್ರೆ ಏನು ಹೇಳ್ತೀರಾ ಎಲ್ಲರಿಗೂ?
0: ಪೇನ್ ಅನ್ನ ತುಂಬಾ ಜನಕ್ಕೆ ಏನಿರುತ್ತೆ ಅಂತಂದ್ರೆ ನಾಳೆ ಕಮ್ಮಿ ಆಗುತ್ತೆ, ನಾಳೆ ನಾಡಿದ್ ಕಮ್ಮಿ ಆಗುತ್ತೆ ಅಂತ ಮುಂದುವರಿಸ್ತಾ ಹೋಗ್ತಾರೆ. ಹೌದು, ಯಾಕಂದ್ರೆ ಸ್ವಲ್ಪ ಟೈಮ್ ಕಮ್ಮಿ ಆಗುತ್ತೆ, ವಾಪಸ್ ಬಂದ್ಬಿಡುತ್ತೆ, ಏನೋ ಈಗೇನೋ ಜಾಸ್ತಿ ಕೆಲಸ ಮಾಡದೆ ಅದಕ್ಕೆ ಬಂದಿರ್ಬೋದು ಅಂತ
1: ಅನಿಸಿಕೆಗಳು.
0: ಆಮೇಲೆ ಅವ್ರ ಇವರಿಗೆ ತೋರಿಸ್ಬಿಟ್ಟು, ಅಂದ್ರೆ ಡಾಕ್ಟರ್ಸ್ ಗೆ ತೋರಿಸಿರಲ್ಲ, ಪಕ್ಕದ ಮನೆಯವರಿಗೆ ಅವ್ರ ಯಾರತ್ರ ಆದ್ರೂ ಕೇಳ್ಬಿಟ್ಟು ಅವ್ರದೇ ಮೆಡಿಕೇಶನ್ಸ್, ಸೆಲ್ಫ್ ಮೆಡಿಕೇಶನ್ಸ್ ಮಾಡ್ಕೊಳ್ಳೋದು ಅಥವಾ ಅದನ್ನ ಪೋಸ್ಟ್ಪೋನ್ ತಳ್ತಾ ಹೋಗೋದನ್ನ ಮಾಡ್ತಾ ಇರ್ತಾರೆ. ಆತರ ಮಾಡಿ ಮಾಡಿ ಮಾಡಿ ಎಷ್ಟೊಂದ್ಸತಿ ಅದು ದೀರ್ಘಕಾಲೀನ ನೋವಾಗಿರುತ್ತೆ. ಅದಾದ್ಮೇಲೆ ಟ್ರೀಟ್ಮೆಂಟ್ ತುಂಬಾ ಕಷ್ಟ ಆಗ್ಬಿಡುತ್ತೆ. ಸೊ ಅದು ಅರ್ಲಿ ಸ್ಟೇಜಸ್ ಅಲ್ಲೇ ಮಾಡಿದ್ರೆ ಅದರಿಂದಾಗ ಆಗೋ ಪ್ರಾಬ್ಲಮ್ ಗಳು, ಈಗ ಅದೇ ನಾವು ಡಿಸ್ಕಸ್ ಮಾಡಿದಂಗೆ ದೈಹಿಕ ಪರಿಣಾಮಗಳು ಅಥವಾ ಮಾನಸಿಕ ಸಾಮಾಜಿಕ ಪರಿಣಾಮಗಳು ಅಥವಾ ಫೈನಾನ್ಷಿಯಲ್ ಆರ್ಥಿಕ ಪರಿಣಾಮಗಳು ಆಗೋ ಮುಂಚೆನೆ ಅದನ್ನ ನಾವು ಟ್ರೀಟ್ ಮಾಡಿದ್ರೆ ಕರೆಕ್ಟ್ ತಡಿಬಹುದು. ಅದನ್ನ ಕರೆಕ್ಟ್ ಆಗಿ ಡಯಾಗ್ನೋಸ್ ಮಾಡ್ಕೊಂಡು ಟ್ರೀಟ್ಮೆಂಟ್ ಮಾಡಿಸ್ಕೊಂಡ್ರೆ ತುಂಬಾ ಹೆಲ್ಪ್ ಆಗುತ್ತೆ.
1: ಸೊ ನಾವು ಅದನ್ನ
0: ರಿಲೀಫ್ ತಗೋಬಹುದು. ಲಾಂಗ್ ಡ್ಯೂರೇಷನ್ ನಾವು ಅದನ್ನ ಯಾವ್ದ್ರಿಂದಾಗಿ ಬರುತ್ತೆ ಅಂತ ಡಯಾಗ್ನೋಸ್ ಮಾಡಿಬಿಟ್ರೆ ತುಂಬಾ ನೋವುಗಳು ಕಡಿಮೆ ಆಗುತ್ತೆ. ಸೊ ಅದರಿಂದಾಗಿ ನೋವು ಬಂದ ತಕ್ಷಣ ತುಂಬಾ ದಿನ ತಳ್ಳಕ್ಕಿಂತ ಬೇಗನೆ ನೋವು ನಿರ್ವಹಣೆ ತಜ್ಞರಿಗೆ ತೋರಿಸಿದ್ರೆ
1: ಸಫರಿಂಗ್
0: ಕಡಿಮೆ ಆಗುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ.
1: ನೋವು ಮತ್ತೆ ಅದರ ವಿಧಗಳು, ವಿಂಗಡಣೆ, ಅದರ ಅಸೆಸ್ಮೆಂಟ್ ಮತ್ತೆ ನೋವು ನಿವಾರಣೆಯಲ್ಲಿನ ಚಿಕಿತ್ಸೆಯ ಕ್ರಮಗಳು ಹಾಗೂ ಅದರಲ್ಲಿನ ರೀಸೆಂಟ್ ಅಡ್ವಾನ್ಸ್ಮೆಂಟ್ ಎಲ್ಲದರ ಬಗ್ಗೆ ಬಹಳ ತುಂಬಾ ಚೆನ್ನಾಗಿ ಅರ್ಥ ಆಗೋ ರೀತಿಯಲ್ಲಿ ನಮ್ಮ ಕೇಳುಗರಿಗೆ ತಿಳಿಸ್ಕೊಟ್ಟಿದ್ದೀರಾ ಡಾಕ್ಟರ್ ರಾಧಿಕಾ ಅವರೇ. ಇಷ್ಟು ಹೊತ್ತು ನಮ್ಮ ನಿಲಯಕ್ಕೆ ಬಂದು ನಮ್ಮೊಟ್ಟಿಗೆ ಇಷ್ಟೆಲ್ಲ ವಿಚಾರಗಳನ್ನ ಹಂಚಿಕೊಂಡಿದ್ದಕ್ಕಾಗಿ ನಮ್ಮ ನಿಲಯದ ಪರವಾಗಿ ಹಾಗೂ ನಮ್ಮೆಲ್ಲ ಕೇಳುಗರ ಪರವಾಗಿ ನಿಮಗೆ ಪ್ರೀತಿಯ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಥ್ಯಾಂಕ್ ಯು.
0: ಧನ್ಯವಾದಗಳು.
1: ಧನ್ಯವಾದಗಳು.
2: ಇದುವರೆಗೆ ಪೇನ್ ಮ್ಯಾನೇಜ್ಮೆಂಟ್ ಅಂದರೆ ನೋವು ನಿರ್ವಹಣೆ ಈ ಕುರಿತು ಮೈಸೂರಿನ ಅನಸ್ಥೇಸಿಯಾ ತಜ್ಞರಾದ ಡಾಕ್ಟರ್ ರಾಧಿಕಾ ಅವರೊಂದಿಗೆ ಮಾತುಕತೆ ಕೇಳಿದಿರಿ. ಇವರೊಂದಿಗೆ ಭಾಗವಹಿಸಿದ್ದವರು ಡಾಕ್ಟರ್ ಕುಲ್ದೀಪ್ ಎನ್. ಸಂಕಲನ ತೇಜಸ್.

0: ತೇಜಸ್ವಿನಿ ಗಿರೀಶ್. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ.
1: ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
2: ಆಕಾಶವಾಣಿ ಪ್ರಗತಿ ಪಥ, ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳನ್ನು ಕುರಿತಾದ ಕಾರ್ಯಕ್ರಮ ಸರಣಿ. ಇಂದಿನ ಕಾರ್ಯಕ್ರಮದಲ್ಲಿ ರಾಷ್ಟ್ರೀಯ ಜಲಜೀವನ ಮಿಷನ್ ಕುರಿತು ಮಾತನಾಡುವವರು ಪತ್ರಕರ್ತ ಎಂ ರವಿ.
3: ಜಲಜೀವನ್ ಮಿಷನ್ ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷೆ ಯೋಜನೆಗಳಲ್ಲಿ ಇದು ಒಂದು. ನೀರಿನ ಬವಣೆಯನ್ನು ನೀಗಿಸುವ ಉದ್ದೇಶದಿಂದ ಕೇಂದ್ರ ಸರ್ಕಾರ ಗ್ರಾಮೀಣ ಪ್ರದೇಶದ ಪ್ರತಿ ಮನೆಗೂ ನಲ್ಲಿ ನೀರಿನ ಸಂಪರ್ಕ ಕಲ್ಪಿಸುವ ಜಲಜೀವನ್ ಮಿಷನ್ ಅನ್ನು ಆರಂಭಿಸಿತು. ಕರ್ನಾಟಕದಲ್ಲಿ ಈ ಯೋಜನೆ ಮನೆ ಮನೆಗೆ ಗಂಗೆ ಎಂಬ ಹೆಸರಿನಿಂದ ಪ್ರಸಿದ್ಧಿ ಪಡೆದಿದೆ. ಜಲಜೀವನ್ ಮಿಷನ್ ಈ ಯೋಜನೆ 2019 ಪ್ರಾರಂಭವಾಯಿತು. ಭಾರತ ಸರ್ಕಾರದ ಮಹತ್ವಾಕಾಂಕ್ಷೆ ಯೋಜನೆ ಇದಾಗಿದೆ. ಈ ಯೋಜನೆಯ ಮುಖ್ಯ ಉದ್ದೇಶ ಗ್ರಾಮೀಣ ಪ್ರದೇಶಗಳ ಪ್ರತಿಯೊಂದು ಮನೆಗೂ ಪೈಪ್ ಮೂಲಕ ಶುದ್ಧ ಕುಡಿಯುವ ನೀರನ್ನು ಒದಗಿಸತಕ್ಕಂಥದ್ದಾಗಿದೆ. ಜಲಜೀವನ್ ಮಿಷನ್ ತ್ಯಾಜ್ಯ ನೀರ ನಿರ್ವಹಣೆ, ಜಲ ಸಂರಕ್ಷಣೆ, ಮಳೆ ನೀರು ಕೊಯ್ಲುಗಳ ಮೂಲಕ ಮರುಪೂರ್ಣ ಮತ್ತು ಮರುಬಳಕೆಯಂತಹ ಮೂಲ ಸುಸ್ಥಿರತೆಯಂತಹ ಕ್ರಮಗಳನ್ನು ಕಡ್ಡಾಯ ಅಂಶಗಳಾಗಿ ಅನುಷ್ಠಾನಗೊಳಿಸುತ್ತದೆ. ಜಲಜೀವನ್ ಮಿಷನ್ ನೀರಿನ ಬಗ್ಗೆ ಸಮುದಾಯದ ದೃಷ್ಟಿಕೋನವನ್ನು ಆಧರಿಸತಕ್ಕಂಥದ್ದು ಮತ್ತು ವ್ಯಾಪಕವಾದ ಮಾಹಿತಿ, ಶಿಕ್ಷಣ ಮತ್ತು ಸಂವಹನವನ್ನು ಪ್ರಮುಖ ಅಂಶವಾಗಿ ಒಳಗೊಂಡಿರುತ್ತದೆ. ಈ ಯೋಜನೆ ಕುರಿತಾದ ಸಮಗ್ರ ಮಾಹಿತಿಯನ್ನು ನಾವು ಈಗ ತಿಳ್ಕೊಳ್ಳೋಣ. ಈ ಯೋಜನೆಯ ಉದ್ದೇಶಗಳು ಏನು ಅನ್ನೋದ್ರ ಬಗ್ಗೆ ನಾವು ನೋಡೋದಾದರೆ, ಕರ್ನಾಟಕದ ಪ್ರತಿಯೊಂದು ಗ್ರಾಮೀಣ ಮನೆಗೂ ನಲ್ಲಿ ನೀರಿನ ಸಂಪರ್ಕ ದೊರೆಯುವುದನ್ನು ಖಚಿತಪಡಿಸಿಕೊಳ್ಳತಕ್ಕಂಥದ್ದು, ಸಮರ್ಪಕ ನೀರು ಸರಬರಾಜು ಮಾಡತಕ್ಕಂಥದ್ದು, ಪ್ರತಿ ವ್ಯಕ್ತಿಗೆ ದಿನಕ್ಕೆ ಕನಿಷ್ಠ 55 ಲೀಟರ್ ಕುಡಿಯುವ ನೀರನ್ನು ಪೂರೈಸತಕ್ಕಂಥದ್ದು, ಸುಸ್ಥಿರ ನೀರಿನ ಮೂಲಗಳು, ನೀರಿನ ಮೂಲದ ಸುಸ್ಥಿರತೆಯನ್ನು ಕಾಪಾಡಿಕೊಳ್ಳಲು ಮಳೆ ನೀರು ಕೊಯ್ಲು ಮತ್ತು ಅಂತರ್ಜಲ ಮರುಪೂರ್ಣದಂತಹ ಕ್ರಮಗಳನ್ನು ಜಾರಿಗೊಳಿಸುವಿಕೆ ಈ ಯೋಜನೆಯ ಒಂದು ಪ್ರಮುಖ ಉದ್ದೇಶಗಳಲ್ಲಿ ಒಂದು. ನೀರಿನ ಗುಣಮಟ್ಟದ ಭರವಸೆ, ಸುರಕ್ಷಿತ ಕುಡಿಯುವ ನೀರಿನ ಪೂರೈಕೆಯನ್ನು ಖಚಿತಪಡಿಸಿಕೊಳ್ಳಲು ಸೂಕ್ತ ತಂತ್ರಜ್ಞಾನಗಳನ್ನು ಬಳಸಿಕೊಳ್ಳುವಿಕೆ, ತ್ಯಾಜ್ಯ ನೀರು ನಿರ್ವಹಣೆ, ಪರಿಣಾಮಕಾರಿ ತ್ಯಾಜ್ಯ ನೀರು ನಿರ್ವಹಣಾ ಪದ್ಧತಿಗಳನ್ನು ಉತ್ತೇಜಿಸತಕ್ಕಂಥದ್ದು ಈ ಯೋಜನೆಗಳ ಮತ್ತೊಂದು ಉದ್ದೇಶ. ಸಮುದಾಯದಲ್ಲಿ ತೊಡಗಿಸಿಕೊಳ್ಳುವಂಥದ್ದು, ಸಮುದಾಯವನ್ನು ನೀರಿನ ನಿರ್ವಹಣೆಯಲ್ಲಿ ತೊಡಗಿಸಿಕೊಳ್ಳಲು ಮಾಹಿತಿ, ಶಿಕ್ಷಣ ಮತ್ತು ಸಂವಹನ ಚಟುವಟಿಕೆಗಳನ್ನು ನಡೆಸುವುದು, ನಿಯಮಿತ ಮೇಲ್ವಿಚಾರಣೆ, ಕುಡಿಯುವ ನೀರಿನ ಗುಣಮಟ್ಟದ ನಿರಂತರ ಪರೀಕ್ಷೆ ಮತ್ತು ಮೇಲ್ವಿಚಾರಣೆಗಾಗಿ ವ್ಯವಸ್ಥೆಗಳನ್ನು ರೂಪಿಸುವುದು, ಕಾರ್ಯಾಚರಣೆ ಮತ್ತು ನಿರ್ವಹಣೆ, ಸರಿಯಾದ ನಿರ್ವಹಣೆಯ ಮೂಲಕ ನೀರು ಸರಬರಾಜು ವ್ಯವಸ್ಥೆಗಳನ್ನು ಸುಸ್ಥಿರತೆಯನ್ನು ಖಚಿತಪಡಿಸಿಕೊಳ್ಳುವಿಕೆಯನ್ನು ನಾವು ಕಾಣಬಹುದು. ಈ ಜಲಜೀವನ ಮಿಷನ್ನ ಪ್ರಯೋಜನಗಳೇನು ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಳ್ಳೋದಾದರೆ, ಮನೆಗಳು, ಶಾಲೆಗಳು, ಅಂಗನವಾಡಿ ಕೇಂದ್ರಗಳು, ಜಿಲ್ಲಾ ಪಂಚಾಯಿತಿ ಕಟ್ಟಡಗಳು, ಆರೋಗ್ಯ ಕೇಂದ್ರಗಳು, ಕ್ಷೇಮ ಕೇಂದ್ರಗಳು ಮತ್ತು ಸಮುದಾಯ ಕಟ್ಟಡಗಳಿಗೆ ಮನೆ ಬಳಕೆಯ ಕೊಳವೆ ಸಂಪರ್ಕ ಕಲ್ಪಿಸಲಾಗ್ತದೆ. ಈ ಯೋಜನೆಯು ಪ್ರತಿ ಮನೆಗಳಲ್ಲೂ ಅಡುಗೆ ಮನೆ, ಬಟ್ಟೆ ತೊಳೆಯುವ ಸ್ಥಳ ಮತ್ತು ಸ್ನಾನದ ಕೋಣೆ ಹಾಗೂ ಶೌಚಾಲಯಕ್ಕೆ ಪ್ರತ್ಯೇಕವಾಗಿ ಕೊಳವೆ ನೀರಿನ ಸಂಪರ್ಕವನ್ನು ಒದಗಿಸುತ್ತದೆ. ಈ ಮೂರರಲ್ಲಿ ಜಲಜೀವನ್ ಮಿಷನ್ ಯೋಜನೆಯಲ್ಲಿ ಪ್ರತಿ ಮನೆಗೆ ಕೇವಲ ಒಂದು ಕೊಳವೆ ಸಂಪರ್ಕಕ್ಕೆ ಮಾತ್ರ ಹಣ ನೀಡಲಾಗುತ್ತದೆ. ಮತ್ತು ಈ ಯೋಜನೆಯಲ್ಲಿ ಯಾವೆಲ್ಲ ಕೆಲಸಗಳನ್ನು ಕೈಗೊಳ್ಳಲು ಪ್ರಸ್ತಾಪಿಸಲಾಗಿದೆ ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಳ್ತಾ ಹೋದರೆ, ಪ್ರತಿ ಮನೆಗೆ ನಲ್ಲಿ ನೀರಿನ ಸಂಪರ್ಕಕ್ಕಾಗಿ ಗ್ರಾಮಾಂತರ ನೀರು ಸರಬರಾಜು ಮೂಲಸೌಕರ್ಯ, ಎರಡನೇದಾಗಿ ವಿಶ್ವಾಸಾರ್ಹ ಕುಡಿಯುವ ನೀರಿನ ಮೂಲ ಅಭಿವೃದ್ಧಿ ಅಥವಾ ಅಸ್ತಿತ್ವದಲ್ಲಿರುವ ಜಲಮೂಲಗಳ ವರ್ಧನೆ, ಮೂರನೇದಾಗಿ ನೀರಿನ ವರ್ಗಾವಣೆ, ಅದರಲ್ಲಿ ಬಹುಗ್ರಾಮ ಯೋಜನೆ, ಸ್ಥಳೀಯ ನೀರಿನ ಮೂಲಗಳಲ್ಲಿ ಪ್ರಮಾಣ ಮತ್ತು ಗುಣಮಟ್ಟದ ಸಮಸ್ಯೆಗಳಿರುವಲ್ಲಿ, ನಾಲ್ಕನೇದಾಗಿ ನೀರನ್ನು ಕುಡಿಯಲು ಯೋಗ್ಯವಾಗಿಸಲು ಸಂಸ್ಕರಣೆಗೆ ನಾವೀನ್ಯ ತಂತ್ರಜ್ಞಾನದ ಬಳಕೆ ಒಂದು ಸಮಸ್ಯೆಯಾಗಿದ್ದರೂ ಪ್ರಮಾಣವು ಸಾಕಾಗಿದ್ದರೆ ಸಾಕು, ಐದನೇದು ನಲ್ಲಿ ನೀರಿನ ಸಂಪರ್ಕ ಒದಗಿಸಲು ಮತ್ತು ಸೇವಾ ಮಟ್ಟದಲ್ಲಿ ಹೆಚ್ಚಿಸಲು ಪೂರ್ಣಗೊಂಡ ಮತ್ತು ನಡೆಯುತ್ತಿರುವ ಪೈಪ್ ನೀರು ಸರಬರಾಜು ಯೋಜನೆಗಳ ಮರು ಹೊಂದಿಸುವಿಕೆ. ಮುಂದಿನ ಯೋಜನೆ ತ್ಯಾಜ್ಯ ನೀರಿನ ನಿರ್ವಹಣೆ. ಮತ್ತೊಂದು ಅನುಷ್ಠಾನವನ್ನು ಸುಗಮಗೊಳಿಸಲು ವಿವಿಧ ಪಾಲುದಾರರ ಸಾಮರ್ಥ್ಯ ವೃದ್ಧಿ ಮತ್ತು ಬೆಂಬಲ ಚಟುವಟಿಕೆ. ಮತ್ತು ಜಲಜೀವನ ಮಿಷನ್ ಅನುಷ್ಠಾನ ಆಗಿದೆಯೇ ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಳ್ಳೋದಾದರೆ, 2024 ವೇಳೆಗೆ ಕರ್ನಾಟಕದ ಜಲಜೀವನ ಮಿಷನ್ ಅಡಿಯಲ್ಲಿ 72.01% ಗ್ರಾಮೀಣ ಕುಟುಂಬಗಳಿಗೆ ನಲ್ಲಿ ನೀರನ್ನು ಒದಗಿಸಲಾಗಿದೆ. ರಾಜ್ಯದ ಎಲ್ಲ ಮನೆಗಳಿಗೆ ನಲ್ಲಿ ನೀರನ್ನು ಒದಗಿಸುವ ಗುರಿಯನ್ನು ಹೊಂದಿದೆ ಜಲಜೀವನ್ ಮಿಷನ್. 4,432 ಹಳ್ಳಿಗಳು ಮತ್ತು 543 ಪಂಚಾಯಿತಿಗಳು ನಲ್ಲಿ ನೀರನ್ನು ಒದಗಿಸಿದೆ. 97.76% ಶಾಲೆಗಳು ಮತ್ತು 97% ಅಂಗನವಾಡಿಗಳಲ್ಲಿ ನಲ್ಲಿ ನೀರಿನ ಸಂಪರ್ಕ ಕಲ್ಪಿಸಲಾಗಿದೆ. 94% ಗ್ರಾಮ ಪಂಚಾಯಿತಿಗಳು ಮತ್ತು ಸಮುದಾಯ ಆರೋಗ್ಯ ಕೇಂದ್ರಗಳಲ್ಲಿ ನಲ್ಲಿ ನೀರು ಒದಗಿಸಲಾಗಿದೆ.

0: ಕರ್ನಾಟಕದಲ್ಲಿ 81 ನೀರಿನ ಪರೀಕ್ಷಾ ಪ್ರಯೋಗಾಲಯಗಳು ಇವೆ. ಜಲಜೀವನ ಮಿಷನ್ ಅರ್ಹತೆಗಳೇನು ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಳ್ಳೋದಾದರೆ, ಜಲಜೀವನ ಮಿಷನ್ ಯೋಜನೆಯು ಭಾರತದ ಎಲ್ಲ ಗ್ರಾಮೀಣ ಕುಟುಂಬಗಳಿಗೆ ಅನ್ವಯಿಸುತ್ತದೆ. ಜಲಜೀವನ ಮಿಷನ್ ಯೋಜನೆಯಡಿ ನೀರಿನ ಸಂಪರ್ಕವನ್ನು ಪಡೆಯಲು ಗುರುತಿನ ಪುರಾವೆಯನ್ನು ಸಲ್ಲಿಸುವುದು ಅವಶ್ಯಕ. ಮತದಾರ ಗುರುತಿನ ಚೀಟಿ, ಪಾಸ್ಪೋರ್ಟ್, ಚಾಲನ ಪರವಾನಗಿ, ಪಡಿತರ ಚೀಟಿ, ಆಧಾರ್ ಕಾರ್ಡ್, ಈ ಯಾವುದಾದ್ರೂ ದಾಖಲೆಗಳಲ್ಲಿ ಒಂದನ್ನು ಗುರುತಿನ ಪುರಾವೆಯಾಗಿ ನಾವು ಒದಗಿಸಬೇಕು. ಜಲಜೀವನ ಮಿಷನ್ ಅರ್ಜಿ ಪ್ರಕ್ರಿಯೆ ಹೇಗೆ ನಡೆಯುತ್ತೆ ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಳ್ಳೋದಾದರೆ, ಸಾರ್ವಜನಿಕರು ಅಥವಾ ಕುಟುಂಬಗಳು ಜಲಜೀವನ ಮಿಷನ್ ಯೋಜನೆಗೆ ಅರ್ಜಿ ಸಲ್ಲಿಸುವ ಅಗತ್ಯ ಇಲ್ಲ. ಸರ್ಕಾರವು ಎಲ್ಲ ಗ್ರಾಮೀಣ ಮನೆಗಳಿಗೆ ಉಚಿತವಾಗಿ ನಲ್ಲಿ ನೀರಿನ ಸಂಪರ್ಕಗಳನ್ನು ಒದಗಿಸುತ್ತದೆ. ಸರ್ಕಾರವು ಜಿಲ್ಲಾ ನೀರು ಮತ್ತು ನೈರ್ಮಲ್ಯ ಮಿಷನ್, ಗ್ರಾಮ ಪಂಚಾಯಿತಿ ಅಥವಾ ಉಪ ಸಮಿತಿ ಮತ್ತು ಅನುಷ್ಠಾನ ಬೆಂಬಲ ಸಂಸ್ಥೆ ISA-ನೊಂದಿಗೆ ಸಮಾಲೋಚಿಸಿ ಅಸ್ತಿತ್ವದಲ್ಲಿರುವ ನೀರು ಸರಬರಾಜು ಮೂಲಸೌಕರ್ಯವನ್ನು ಆಧರಿಸಿ ಪ್ರತಿ ಗ್ರಾಮವನ್ನು ನಿರ್ಣಯಿಸುತ್ತದೆ. ಮೌಲ್ಯಮಾಪನದ ಆಧಾರದ ಮೇಲೆ ಎಲ್ಲ ಗ್ರಾಮೀಣ ಮನೆಗಳಿಗೆ ಯಾವುದೇ ಅಂಶಗಳಡಿಯಲ್ಲಿ ಗ್ರಾಮದಲ್ಲಿ ನೀರು ಸರಬರಾಜು ಮೂಲಸೌಕರ್ಯವನ್ನು ಮಾಡುವ ಮೂಲಕ ನಲ್ಲಿ ನೀರಿನ ಸಂಪರ್ಕವನ್ನು ಒದಗಿಸಲಾಗುತ್ತದೆ. ರಾಷ್ಟ್ರೀಯ ಗ್ರಾಮೀಣ ಕುಡಿಯುವ ನೀರು ಕಾರ್ಯಕ್ರಮದ ಅಡಿಯಲ್ಲಿ ಕಟ್ಟಕಡೆಯವರನ್ನು ಸಂಪರ್ಕಿಸುವುದಕ್ಕೆ ಜಾರಿಯಾಗಿರುವ ಪ್ರಸ್ತುತ ಯೋಜನೆಗಳ ಮರುಸ್ಥಾಪನೆ ಜಲಜೀವನ ಮಿಷನ್ಗೆ ಅನುಗುಣವಾಗಿ ಗ್ರಾಮೀಣ ಪ್ರದೇಶಗಳಿಗೆ ಪೂರ್ಣಗೊಂಡ ನೀರು ಸರಬರಾಜು ಯೋಜನೆಗಳ ಮರುಸ್ಥಾಪನೆ ಅಂತಕ್ಕಂಥದ್ದು ಇಲ್ಲಿ ಪ್ರಮುಖವಾಗಿ ನಾವು ಕಾಣಬಹುದು. ಮತ್ತು ನಿಗದಿತ ಗುಣಮಟ್ಟದ ಹೊರತೆ ನೀರು, ಅಂತರ್ಜಲ ಮತ್ತು ಸ್ಥಳೀಯ ಅಥವಾ ಮೇಲ್ಮೈ ನೀರಿನ ಮೂಲಗಳನ್ನು ಹೊಂದಿರುವ ಹಳ್ಳಿಗಾಡಿನ ಏಕಗ್ರಾಮ ಯೋಜನೆ, ಸಂಸ್ಕರಣೆ ಅಗತ್ಯವಿರುವ ಸೂಕ್ತವಾದ ಅಂತರ್ಜಲವನ್ನು ಹೊಂದಿರುವ ಹಳ್ಳಿಗಳಲ್ಲಿ ಏಕಗ್ರಾಮ ಯೋಜನೆ, ಪ್ರಾದೇಶಿಕ ನೀರು ಸರಬರಾಜು ಯೋಜನೆ ಮತ್ತು ನೀರಿನ ಗ್ರಿಡ್ಗಳೊಂದಿಗೆ ಬಹುಗ್ರಾಮ ಯೋಜನೆ, ಪ್ರತ್ಯೇಕ ಅಥವಾ ಬುಡಕಟ್ಟು ಹಳ್ಳಿಗಳಲ್ಲಿ ಮಿನಿ ಸೌರಶಕ್ತಿ ಆಧಾರಿತ ಪೈಪ್ ನೀರು ಸರಬರಾಜು ಮಾಡತಕ್ಕಂಥದ್ದು ಈ ಯೋಜನೆಯ ಉದ್ದೇಶ ಅಂತಕ್ಕಂಥದ್ದು ಮನಗಾಣಬಹುದು. ಈ 2028 ಜಲಜೀವನ್ ಮಿಷನ್ ವಿಸ್ತರಣೆ ಆಗ್ತದೆ. 2028 ಜಲಜೀವನ್ ಮಿಷನ್ ವಿಸ್ತರಣೆ ಮಾಡತಕ್ಕಂಥದ್ದು ಕೇಂದ್ರ ಸರ್ಕಾರದ ಉದ್ದೇಶ ಆಗಿದೆ. ಈ ಯೋಜನೆಗಾಗಿ ಕೇಂದ್ರ ಸರ್ಕಾರ 2019 2024 ಸಾಲಿನವರೆಗೆ 3.6 ಲಕ್ಷ ಕೋಟಿ ರೂಪಾಯಿಯನ್ನು ಮೀಸಲಿಟ್ಟಿದೆ. ಜೊತೆಗೆ 2025 ಬಜೆಟ್ನಲ್ಲಿ ಹಣಕಾಸು ಸಚಿವರು ಜಲಜೀವನ್ ಮಿಷನ್ ಅಭಿಯಾನವನ್ನು 2028 ವಿಸ್ತರಿಸುವುದಾಗಿ ಘೋಷಿಸಿದ್ದಾರೆ. ಜಲಜೀವನ್ ಮಿಷನ್ಗೆ ಒಟ್ಟು ಬಜೆಟ್ ವೆಚ್ಚವನ್ನು 67,000 ಕೋಟಿ ರೂಪಾಯಿಗೆ ಹೆಚ್ಚಿಸಲಾಗಿದೆ ಎಂದು ಕೇಂದ್ರ ಹಣಕಾಸು ಮತ್ತು ಕಾರ್ಪೊರೇಟ್ ವ್ಯವಹಾರಗಳ ಸಚಿವರಾಗತಕ್ಕಂಥ ನಿರ್ಮಲಾ ಸೀತಾರಾಮನ್ ಸಂಸತ್ತಿನಲ್ಲಿ ಘೋಷಿಸಿದ್ದಾರೆ. ಜಲಜೀವನ್ ಮಿಷನ್ ಮಹತ್ವದ ಮೈಲಿಗಳನ್ನು ಸಾಧಿಸಿದ್ದು ಗ್ರಾಮೀಣ ಜನರಿಗೆ ಅವರ ಮನೆಗಳಲ್ಲಿ ನಲ್ಲಿ ನೀರಿನ ಪೂರೈಕೆ ಮೂಲಕ ಅವರ ಜೀವನ ಮಟ್ಟ ಸುಧಾರಿಸುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತದೆ. ಇದು ಈಗಾಗಲೇ 80% ಗ್ರಾಮೀಣ ಮನೆಗಳಿಗೆ ನೀರಿನ ಸಂಪರ್ಕವನ್ನು ಒದಗಿಸಲಾಗಿದೆ. ಈ ಅಭಿಯಾನವನ್ನು 2028 ವಿಸ್ತರಿಸುವ ಸರ್ಕಾರದ ನಿರ್ಧಾರದೊಂದಿಗೆ ಇದು 100% ವ್ಯಾಪ್ತಿಯನ್ನು ಸಾಧಿಸಲಿದೆ. ಈ ಅಭಿಯಾನವು ಸಾರ್ವಜನಿಕ ಆರೋಗ್ಯವನ್ನು ಸುಧಾರಿಸತಕ್ಕಂಥದ್ದು, ಸಮಯವನ್ನು ಉಳಿಸುತ್ತದೆ ಮತ್ತು ಗ್ರಾಮೀಣ ಪ್ರದೇಶದ ಲಕ್ಷಾಂತರ ಜನರ ಒಟ್ಟಾರೆ ಜೀವನದ ಗುಣಮಟ್ಟವನ್ನು ಹೆಚ್ಚಿಸುತ್ತದೆ ಎಂದು ನಿರ್ಮಲಾ ಸೀತಾರಾಮನ್ ಅವರು ಸಂಸತ್ನಲ್ಲಿ ಮಾಹಿತಿ ನೀಡಿರತಕ್ಕಂಥ ನಾವು ಗಮನಿಸಬಹುದು.
1: ರಾಷ್ಟ್ರೀಯ ಜಲಜೀವನ ಮಿಷನ್ ಕುರಿತು ಇದುವರೆಗೂ ಮಾತನಾಡಿದವರು ಪತ್ರಕರ್ತ ಎಂ ರವಿ. ಪ್ರಗತಿ ಪಥ ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳನ್ನು ಕುರಿತ ಕಾರ್ಯಕ್ರಮ ಕೇಳಿದಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ.
2: ಮನುಷ್ಯ ಜಾತಿ ತಾನೊಂದೇ ವಲಂ, ಇದು ಕನ್ನಡದ ಆದಿಕವಿ ಪಂಪ ತನ್ನ ಆದಿಪುರಾಣ ಕಾವ್ಯದಲ್ಲಿ ಹೇಳಿರುವ ಮಾತು.
3: ಜಾತಿ ಮತ ಪಂಥ ಪಂಗಡ ಇವು ಮನುಷ್ಯ ನಿರ್ಮಿತ, ನೆಮ್ಮದಿಯ ಬದುಕಿಗೆ ದಾರಿ ಮಾನವೀಯತೆ ಮಾತ್ರ.
2: ಎಲ್ಲೆಡೆ ಸಹಬಾಳ್ವೆಯ ಶಂಕನಾದ ಮೊಳಗಿಸೋಣ, ಮನುಷ್ಯ ಮನುಷ್ಯರ ನಡುವೆ ಸಾಮರಸ್ಯದ ಜ್ಯೋತಿ ಬೆಳಗೋಣ.

ಆಕಾಶವಾಣಿ ಸಮಯ 1:10 ಆಗ್ತಾ ಇದೆ. ಇನ್ನೀಗ ಕನ್ನಡದಲ್ಲಿ ವಾರ್ತಾ ಪ್ರಸಾರ. ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಶಿಲ್ಪಾ ಹೆಚ್.ಎಂ. ಮುಖ್ಯಾಂಶಗಳು. ಯಶಸ್ವಿ ಸ್ವೀಡನ್ ಪ್ರವಾಸ ಸಂಪನ್ನಗೊಳಿಸಿ ನಾರ್ವೆಗೆ ಪ್ರಯಾಣ ಬೆಳೆಸಿದ ಪ್ರಧಾನಿ ನರೇಂದ್ರ ಮೋದಿ. ವಿಯೆಟ್ನಾಂ, ದಕ್ಷಿಣ ಕೊರಿಯಾ ದ್ವಿರಾಷ್ಟ ಪ್ರವಾಸ ಆರಂಭಿಸಿದ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್. ಇಂಡೋ ಪೆಸಿಫಿಕ್ ಪ್ರದೇಶದಲ್ಲಿ ಸಹಕಾರಕ್ಕೆ ಒತ್ತು. ಕೇರಳಂನ ನೂತನ ಮುಖ್ಯಮಂತ್ರಿಯಾಗಿ ವಿಡಿ ಸತೀಸನ್ ಪದಗ್ರಹಣ. ಪ್ರಧಾನಿ ಸೇರಿದಂತೆ ಗಣ್ಯರಿಂದ ಅಭಿನಂದನೆ. ಐಪಿಎಲ್ ಟಿ20 ಕ್ರಿಕೆಟ್, ಇಂದು ಚೆನ್ನೈ ಸೂಪರ್ ಕಿಂಗ್ಸ್ ಸನ್ರೈಸರ್ಸ್ ಹೈದರಾಬಾದ್ ತಂಡಗಳ ನಡುವೆ ಹಣಾಹಣಿ. ವಾರ್ತೆಗಳ ವಿವರ. ಪ್ರಧಾನಿ ನರೇಂದ್ರ ಮೋದಿ ತಮ್ಮ 5 ರಾಷ್ಟಗಳ ವಿದೇಶ ಪ್ರವಾಸದ ಭಾಗವಾಗಿ ಸ್ವೀಡನ್ ಭೇಟಿಯನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಿ ಇಂದು ನಾರ್ವೆಗೆ ತೆರಳಿದ್ದಾರೆ. ಇದು ಪ್ರಧಾನಿ ಮೋದಿಯವರ ಮೊದಲ ನಾರ್ವೆ ಪ್ರವಾಸವಾಗಿದ್ದು, ಕಳೆದ 43 ವರ್ಷಗಳಲ್ಲಿ ಭಾರತದ ಪ್ರಧಾನಿಯೊಬ್ಬರು ಆ ದೇಶಕ್ಕೆ ನೀಡುತ್ತಿರುವ ಮೊದಲ ಭೇಟಿಯಾಗಿದೆ. ಈ ಪ್ರವಾಸದ ಅವಧಿಯಲ್ಲಿ ಪ್ರಧಾನಿಯವರು ಅಲ್ಲಿನ ರಾಜ 5ನೇ ಹರಾಲ್ಡ್ ಮತ್ತು ರಾಣಿ ಸೋಂಜಾ ಅವರನ್ನು ಭೇಟಿಯಾಗಲಿದ್ದಾರೆ ಹಾಗೂ ನಾರ್ವೆ ಪ್ರಧಾನಿ ಜೋನಾಸ್ ಗಹರ್ ಸ್ಟೋರ್ ಅವರೊಂದಿಗೆ ಉನ್ನತ ಮಟ್ಟದ ದ್ವಿಪಕ್ಷೀಯ ಮಾತುಕತೆ ನಡೆಸಲಿದ್ದಾರೆ. ಇದರ ಜೊತೆಗೆ ಉಭಯ ದೇಶಗಳ ಪ್ರಧಾನಿಗಳು ಜಂಟಿಯಾಗಿ ಭಾರತ ನಾರ್ವೆ ಉದ್ಯಮ ಮತ್ತು ಸಂಶೋಧನಾ ಶೃಂಗಸಭೆಯನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ. ನಾಳೆ 3ನೇ ಭಾರತ ನಾರ್ಡಿಕ್ ಶೃಂಗಸಭೆ ಜರುಗಲಿದ್ದು, ತಂತ್ರಜ್ಞಾನ ಆವಿಷ್ಕಾರ, ಹಸಿರು ಇಂಧನ ಪರಿವರ್ತನೆ, ಸುಸ್ಥಿರ ಅಭಿವೃದ್ದಿ, ರಕ್ಷಣೆ, ಬಾಹ್ಯಾಕಾಶ ಮತ್ತು ಆರ್ಕ್ಟಿಕ್ ಸಂಶೋಧನಾ ವಲಯಗಳಲ್ಲಿ ಭಾರತ ಮತ್ತು ನಾರ್ಡಿಕ್ ರಾಷ್ಟಗಳ ನಡುವಿನ ಬಾಂಧವ್ಯಕ್ಕೆ ಕಾರ್ಯತಂತ್ರದ ಹೊಸ ಆಯಾಮವನ್ನು ನೀಡಲಿದೆ. ನಾರ್ವೆಗೂ ತೆರಳುವ ಮುನ್ನ ಇಂದು ಬೆಳಗ್ಗೆ ಪ್ರಧಾನಿ ಮೋದಿ ಸ್ವೀಡನ್ ಪ್ರಧಾನಿಯವರೊಂದಿಗೆ ಮಹಾನ್ ಕವಿ ರವೀಂದ್ರನಾಥ್ ಟಾಗೋರ್ ಅವರ ಸ್ವೀಡನ್ ಭೇಟಿಯ ಶತಮಾನೋತ್ಸವದ ಸ್ಮರಣಾರ್ಥವಾಗಿ ಟಾಗೋರ್ ಸ್ವೀಡನ್ ಉಪನ್ಯಾಸ ಸರಣಿಗೆ ಚಾಲನೆ ನೀಡಿದ್ದಾರೆ. ಕೇಂದ್ರ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರು ವಿಯೆಟ್ನಾಂ ಮತ್ತು ದಕ್ಷಿಣ ಕೊರಿಯಾ ರಾಷ್ಟಗಳ ದ್ವಿಪಕ್ಷೀಯ ಪ್ರವಾಸಕ್ಕಾಗಿ ಇಂದು ಪ್ರಯಾಣ ಬೆಳೆಸಿದ್ದಾರೆ. ಈ ಕುರಿತು ಸಾಮಾಜಿಕ ಮಾಧ್ಯಮದಲ್ಲಿ ಮಾಹಿತಿ ನೀಡಿರುವ ಅವರು, ಈ ಭೇಟಿಯು ಎರಡೂ ರಾಷ್ಟಗಳೊಂದಿಗೆ ಭಾರತದ ಬಾಂಧವ್ಯವನ್ನು ವಿಸ್ತರಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಲಿದೆ ಎಂದು ತಿಳಿಸಿದ್ದಾರೆ. ರಕ್ಷಣಾ ಕೈಗಾರಿಕಾ ಸಹಭಾಗಿತ್ವವನ್ನು ಬಲಪಡಿಸುವುದು, ಕಾರ್ಯತಂತ್ರದ ಮಿಲಿಟರಿ ಸಹಕಾರವನ್ನು ಗಾಢವಾಗಿಸುವುದು ಹಾಗೂ ಇಂಡೋ ಪೆಸಿಫಿಕ್ ಪ್ರದೇಶದಲ್ಲಿ ಶಾಂತಿ ಮತ್ತು ಸ್ಥಿರತೆಯನ್ನು ಉತ್ತೇಜಿಸುವುದು ಈ ಪ್ರವಾಸದ ಪ್ರಮುಖ ಉದ್ದೇಶವಾಗಿದೆ. ವಿಯೆಟ್ನಾಂ ಭೇಟಿಯ ವೇಳೆ ರಾಜನಾಥ್ ಸಿಂಗ್ ಅವರು ಅಲ್ಲಿನ ರಾಷ್ಟೀಯ ರಕ್ಷಣಾ ಸಚಿವ ಜನರಲ್ ಫಾನ್ ವ್ಯಾನ್ ಗಿಯಾಂಗ್ ಅವರೊಂದಿಗೆ ದ್ವಿಪಕ್ಷೀಯ ಮಾತುಕತೆ ನಡೆಸಲಿದ್ದಾರೆ. ನಾಳೆ ವಿಯೆಟ್ನಾಂನ ಮಾಜಿ ಅಧ್ಯಕ್ಷ ಹೋ ಚಿ ಮಿನ್ ಅವರ 136ನೇ ಜನ್ಮದಿನಾಚರಣೆಯ ಸಂದರ್ಭದಲ್ಲೇ ಸಚಿವರ ಈ ಭೇಟಿ ಆಯೋಜನೆಗೊಂಡಿದೆ. ದಕ್ಷಿಣ ಕೊರಿಯಾ ಪ್ರವಾಸದ ಸಂದರ್ಭದಲ್ಲಿ ಅಲ್ಲಿನ ರಕ್ಷಣಾ ಸಚಿವ ಅನ್ ಗ್ಯೂ ಬಾಕ್ ಅವರೊಂದಿಗೆ ಮಾತುಕತೆ ನಡೆಸಲಿರುವ ರಾಜನಾಥ್ ಸಿಂಗ್ ರಕ್ಷಣಾ ಸಹಕಾರದ ಪ್ರಗತಿಯನ್ನು ಪರಾಮರ್ಶಿಸಲಿದ್ದಾರೆ ಹಾಗೂ ಪರಸ್ಪರ ಹಿತಾಸಕ್ತಿಯ ಪ್ರಾದೇಶಿಕ ಮತ್ತು ಜಾಗತಿಕ ವಿಷಯಗಳ ಕುರಿತು ವಿಚಾರ ವಿನಿಮಯ ಮಾಡಲಿದ್ದಾರೆ. ಕೇರಳಂನ 13ನೇ ಮುಖ್ಯಮಂತ್ರಿಯಾಗಿ ಹಿರಿಯ ಕಾಂಗ್ರೆಸ್ ನಾಯಕ ವಿಡಿ ಸತೀಸನ್ ಇಂದು ಪ್ರಮಾಣವಚನ ಸ್ವೀಕರಿಸಿದರು. ಇದರೊಂದಿಗೆ ಕಳೆದ 10 ವರ್ಷಗಳ ಬಳಿಕ ಕೇರಳದಲ್ಲಿ ಕಾಂಗ್ರೆಸ್ ನೇತೃತ್ವದ ಯುಡಿಎಫ್ ಸರ್ಕಾರ ಅಧಿಕಾರಕ್ಕೆ ಬಂದಂತಾಗಿದೆ. ತಿರುವನಂತಪುರಂನ ಕೇಂದ್ರೀಯ ಕ್ರೀಡಾಂಗಣದಲ್ಲಿ ನಡೆದ ಸಮಾರಂಭದಲ್ಲಿ ರಾಜ್ಯಪಾಲ ರಾಜೇಂದ್ರ ಅರ್ಲೇಕರ್ ಸತೀಸನ್ ಅವರಿಗೆ ಅಧಿಕಾರ ಗೌಪ್ಯತೆಯ ಪ್ರಮಾಣ ವಚನ ಬೋಧಿಸಿದರು. ಮುಖ್ಯಮಂತ್ರಿಯವರೊಂದಿಗೆ ಐಯುಎಂಎಲ್ನ ಪಿಕೆ ಕುನ್ಹಾಲಿ ಕುಟ್ಟಿ, ಕಾಂಗ್ರೆಸ್ನ ರಮೇಶ್ ಚೆನ್ನಿತ್ತಲ ಮತ್ತು ಸನ್ನಿ ಜೋಸೆಫ್ ಸೇರಿದಂತೆ ಒಟ್ಟು 21 ಸದಸ್ಯರ ಸಚಿವ ಸಂಪುಟ ಪ್ರಮಾಣ ವಚನ ಸ್ವೀಕರಿಸಿತು. ಪ್ರಧಾನಿ ನರೇಂದ್ರ ಮೋದಿ ಸಾಮಾಜಿಕ ಮಾಧ್ಯಮ ಸಂದೇಶದ ಮೂಲಕ ನೂತನ ಮುಖ್ಯಮಂತ್ರಿಯವರನ್ನು ಅಭಿನಂದಿಸಿದ್ದಾರೆ. ಕೇರಳಂನ ಜನರ ಆಕಾಂಕ್ಷೆಗಳನ್ನು ಈಡೇರಿಸುವಲ್ಲಿ ನೂತನ ಸರ್ಕಾರಕ್ಕೆ ಕೇಂದ್ರದಿಂದ ಸಂಪೂರ್ಣ ಬೆಂಬಲ ನೀಡುವುದಾಗಿ ಭರವಸೆ ನೀಡಿದ್ದಾರೆ. ಸಮಾರಂಭದಲ್ಲಿ ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ, ಕಾಂಗ್ರೆಸ್ ಮುಖಂಡ ಹಾಗೂ ಲೋಕಸಭೆ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ, ನಾಯಕಿ ಪ್ರಿಯಾಂಕಾ ಗಾಂಧಿ ವಾದ್ರಾ ಸೇರಿದಂತೆ ಕರ್ನಾಟಕ, ತೆಲಂಗಾಣ ಮತ್ತು ಹಿಮಾಚಲ ಪ್ರದೇಶದ ಮುಖ್ಯಮಂತ್ರಿಗಳು ಉಪಸ್ಥಿತರಿದ್ದರು. ನೂತನ ಸಚಿವ ಸಂಪುಟದಲ್ಲಿ ಕಾಂಗ್ರೆಸ್ನ 12, ಐಯುಎಂಎಲ್ನ 5 ಹಾಗೂ ಮೈತ್ರಿಕೂಟದ ಇತರ ಪಕ್ಷಗಳ ತಲಾ ಒಬ್ಬರು ಸಚಿವರಾಗಿ ಸ್ಥಾನ ಪಡೆದಿದ್ದಾರೆ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಇಂದು ಛತ್ತೀಸ್ಗಢದ ರಾಯಪುರದ

0: ಮುಂದಿನ ತಲೆಮಾರಿನ ತುರ್ತು ದೂರವಾಣಿ ಸಂಖ್ಯೆ 112 ವಾಹನಗಳಿಗೆ ಚಾಲನೆ ನೀಡಿದರು. ಈ ಹಿಂದೆ ರಾಜ್ಯದ ಕೇವಲ 16 ಜಿಲ್ಲೆಗಳಲ್ಲಿ ಲಭ್ಯವಿದ್ದ ಈ ಸೇವೆ ಈಗ ಛತ್ತೀಸ್ಗಢದ ಎಲ್ಲಾ 33 ಜಿಲ್ಲೆಗಳಲ್ಲಿ ವಿಸ್ತರಿಸಲಾಗಿದೆ. ಈ ಕಾರ್ಯಕ್ರಮದ ಬಳಿಕ ಬಸ್ತಾರ್ಗೆ ತೆರಳಲಿರುವ ಸಚಿವರು ಅಲ್ಲಿ ನೇತನಾರ್ ಗ್ರಾಮದ ಸಿಆರ್ಪಿಎಫ್ ಶಿಬಿರ ಆವರಣದಲ್ಲಿ ಸಾರ್ವಜನಿಕ ಸೇವಾ ಕೇಂದ್ರವನ್ನು ಉದ್ಘಾಟಿಸಲಿದ್ದಾರೆ. ನಂತರ ಜಗದಲ್ಪುರಕ್ಕೆ ಭೇಟಿ ನೀಡಲಿರುವ ಸಚಿವರು ಅಮರ್ ವಾಟಿಕಾದಲ್ಲಿ ಹುತಾತ್ಮರಿಗೆ ಗೌರವ ನಮನ ಸಲ್ಲಿಸಿದ್ದಾರೆ. ಬಳಿಕ ಅಲ್ಲಿನ ಬಾದಲ್ ಅಕಾಡೆಮಿಯಲ್ಲಿ ಹುತಾತ್ಮರ ಕುಟುಂಬಸ್ಥರು, ಭದ್ರತಾ ಸಿಬ್ಬಂದಿ, ನಕ್ಸಲ್ ಹಿಂಸಾಚಾರ ಪೀಡಿತರು ಮತ್ತು ಸ್ಥಳೀಯ ಸಮುದಾಯದ ಪ್ರತಿನಿಧಿಗಳೊಂದಿಗೆ ಸಂವಾದ ನಡೆಸಲಿದ್ದಾರೆ. ಸಂಜೆ ಬಸ್ತಾರ್ ಕೆ ಸಾಂಗ್ ಜಾನಪದ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿರುವ ಅವರು ನಾಳೆ ಜಗದಲ್ಪುರದಲ್ಲಿ ತಮ್ಮ ಅಧ್ಯಕ್ಷತೆಯಲ್ಲಿ ನಡೆಯಲಿರುವ ಕೇಂದ್ರ ವಲಯ ಮಂಡಳಿಯ 26ನೇ ಸಭೆಯಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಈ ಮಹತ್ವದ ಸಭೆಯಲ್ಲಿ ಛತ್ತೀಸ್ಗಢ, ಮಧ್ಯಪ್ರದೇಶ, ಉತ್ತರ ಪ್ರದೇಶ ಮತ್ತು ಉತ್ತರಾಖಂಡದ ಮುಖ್ಯಮಂತ್ರಿಗಳು ಭಾಗವಹಿಸಲಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹೂರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪಶ್ಚಿಮ ಬಂಗಾಳದ ಸುವೇಂದು ಅಧಿಕಾರಿ ನೇತೃತ್ವದ ಬಿಜೆಪಿ ಸರ್ಕಾರವು ರಾಜ್ಯ ಸರ್ಕಾರಿ ಉದ್ಯೋಗಾಕಾಂಕ್ಷಿಗಳಿಗೆ ಸಿಹಿ ಸುದ್ದಿ ನೀಡಿದ್ದು ನೇಮಕಾತಿಯ ಗರಿಷ್ಠ ವಯೋಮಿತಿಯನ್ನು ಹೆಚ್ಚಿಸಿ ಐತಿಹಾಸಿಕ ತೀರ್ಮಾನ ಕೈಗೊಂಡಿದೆ. ಹೊಸ ನಿಯಮದಂತೆ ಏರುಂದದ ಹುದ್ದೆಗಳ ನೇಮಕಾತಿಗೆ ಗರಿಷ್ಠ ವಯೋಮಿತಿಯನ್ನು 41 ವರ್ಷಗಳಿಗೆ ನಿಗದಿಪಡಿಸಲಾಗಿದೆ. ಅದೇ ರೀತಿ ಬೀರುಂದದ ಹುದ್ದೆಗಳಿಗೆ 44 ವರ್ಷ ಹಾಗೂ ಸೀರುಂದದ ಮತ್ತು ಡೀರುಂದದ ಹುದ್ದೆಗಳಿಗೆ ಗರಿಷ್ಠ ವಯೋಮಿತಿಯನ್ನು 45 ವರ್ಷಗಳಿಗೆ ಏರಿಕೆ ಮಾಡಲಾಗಿದೆ. ಈಗಾಗಲೇ ಕೆಲವು ನಿರ್ದಿಷ್ಟ ಹುದ್ದೆಗಳಿಗೆ ಇದಕ್ಕಿಂತ ಹೆಚ್ಚಿನ ವಯೋಮಿತಿ ಅಸ್ತಿತ್ವದಲ್ಲಿದ್ದರೆ ಅಂತಹ ಕಡೆಗಳಲ್ಲಿ ಹಳೆಯ ನಿಯಮಗಳೇ ಮುಂದುವರಿಯಲಿವೆ ಎಂದು ಸರ್ಕಾರ ಸ್ಪಷ್ಟಪಡಿಸಿದೆ. ಸರ್ಕಾರದ ಈ ನಿರ್ಧಾರವು ರಾಜ್ಯದ ಸಾವಿರಾರು ನಿರುದ್ಯೋಗಿ ಯುವಕರಿಗೆ ಹೆಚ್ಚಿನ ಉದ್ಯೋಗಾವಕಾಶಗಳನ್ನು ಒದಗಿಸಲಿದೆ ಎಂದು ನಿರೀಕ್ಷಿಸಲಾಗಿದೆ. ಪಶ್ಚಿಮ ಏಷ್ಯಾದಲ್ಲಿ ಉದ್ವಿಗ್ನ ಪರಿಸ್ಥಿತಿ ಮುಂದುವರೆದಿರುವ ನಡುವೆಯೇ ಸುಮಾರು 20,000 ಮೆಟ್ರಿಕ್ ಟನ್ ದ್ರವೀಕೃತ ಪೆಟ್ರೋಲಿಯಂ ಗ್ಯಾಸ್ ಎಲ್ಪಿಜಿ ಹೊತ್ತ ನೌಕೆಯೊಂದು ಗುಜರಾತ್ನ ಕಂಡ್ಲಾದಲ್ಲಿರುವ ದೀನ್ ದಯಾಳ್ ಬಂದರು ಪ್ರಾಧಿಕಾರಕ್ಕೆ ಸುರಕ್ಷಿತವಾಗಿ ಬಂದು ತಲುಪಿದೆ. ಮಾರ್ಷಲ್ ಐಲ್ಯಾಂಡ್ಸ್ ಧ್ವಜ ಹೊಂದಿರುವ ಎಂವಿ ಸಿಮಿ ಎಂಬ ಹೆಸರಿನ ಈ ನೌಕೆಯು ಕತಾರ್ನಿಂದ ತನ್ನ ಪ್ರಯಾಣ ಆರಂಭಿಸಿತ್ತು ಹಾಗೂ ಕಂಡ್ಲಾ ಬಂದರಿನಲ್ಲಿ ಲಂಗರು ಹಾಕಿದೆ. ಮಾರ್ಚ್ ಆರಂಭದಿಂದ ಈವರೆಗೆ ಒಟ್ಟು 13 ಭಾರತೀಯ ಧ್ವಜದ ನೌಕೆಗಳು ಹಾರ್ಮುಜ್ ಜಲಸಂಧಿಯನ್ನು ಯಶಸ್ವಿಯಾಗಿ ದಾಟಿವೆ. ಇವುಗಳಲ್ಲಿ 12 ಎಲ್ಪಿಜಿ ಟ್ಯಾಂಕರ್ಗಳು ಹಾಗೂ 1 ಕಚ್ಚಾ ತೈಲ ಹೊತ್ತ ನೌಕೆ ಸೇರಿವೆ. ಜಾಗತಿಕ ಇಂಧನ ಪೂರೈಕೆಯ ದೃಷ್ಟಿಯಿಂದ ಪ್ರಮುಖವಾಗಿರುವ ಈ ಜಲಮಾರ್ಗದ ಮೂಲಕ ಸರಕು ಸಾಗಣೆ ಮುಂದುವರೆದಿರುವುದು ಆರ್ಥಿಕ ದೃಷ್ಟಿಯಿಂದ ಮಹತ್ವದ ಬೆಳವಣಿಗೆಯಾಗಿದೆ. ಅಂತಾರಾಷ್ಟೀಯ ಸಮುದ್ರಯಾನ ಮಹಿಳಾ ದಿನದ ಅಂಗವಾಗಿ ಕೇಂದ್ರ ಬಂದರು ಹಡಗು ಮತ್ತು ಜಲಮಾರ್ಗ ಸಚಿವ ಸರ್ಬಾನಂದ ಸೋನೋವಾಲ್ ಇಂದು ಮಹಿಳಾ ನಾವಿಕರ ಅದಮ್ಯ ಚೇತನಕ್ಕೆ ನಮನ ಸಲ್ಲಿಸಿದ್ದಾರೆ. ಸಾಮಾಜಿಕ ಮಾಧ್ಯಮ ಪೋಸ್ಟ್ನಲ್ಲಿ ಅವರು ಉತ್ತಮ ನೀತಿ ಸುಧಾರಣೆಗಳಿಂದಾಗಿ ದೇಶವು ಭಾರತೀಯ ಮಹಿಳಾ ನಾವಿಕರ ಸಂಖ್ಯೆಯಲ್ಲಿ ಭಾರೀ ಹೆಚ್ಚಳವನ್ನು ಕಾಣುತ್ತಿದೆ ಎಂದು ಹೇಳಿದ್ದಾರೆ. ನಾರಿಶಕ್ತಿಯು ಮುಂಚೂಣಿಯಲ್ಲಿದ್ದು ಭಾರತ ಮತ್ತು ಜಾಗತಿಕ ಕಡಲ ವಲಯವನ್ನು ಉಜ್ವಲ ಹೆಚ್ಚು ಅಂತರ್ಗತ ಭವಿಷ್ಯದತ್ತ ಕೊಂಡೊಯ್ಯುತ್ತಿದೆ ಎಂದು ಅವರು ಹೇಳಿದರು. ಇಂದು ಚೆನ್ನೈನಲ್ಲಿ ನಡೆಯಲಿರುವ ಐಪಿಎಲ್ ಟಿ20 ಕ್ರಿಕೆಟ್ ಪಂದ್ಯದಲ್ಲಿ ಚೆನ್ನೈ ಸೂಪರ್ ಕಿಂಗ್ಸ್ ಮತ್ತು ಸನ್ರೈಸರ್ಸ್ ಹೈದರಾಬಾದ್ ತಂಡಗಳು ಮುಖಾಮುಖಿಯಾಗಲಿವೆ. ಪಂದ್ಯ ರಾತ್ರಿ 7:30 ಆರಂಭವಾಗಲಿದೆ. ದೆಹಲಿಯ ಅರುಣ್ ಜೇಟ್ಲಿ ಕ್ರೀಡಾಂಗಣದಲ್ಲಿ ರಾತ್ರಿ ನಡೆದ ಪಂದ್ಯದಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ತಂಡ ರಾಜಸ್ಥಾನ್ ರಾಯಲ್ಸ್ ತಂಡವನ್ನು 5 ವಿಕೆಟ್ಗಳಿಂದ ಮಣಿಸಿತು. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಯಶಸ್ವಿ ಸ್ವೀಡನ್ ಪ್ರವಾಸ ಸಂಪನ್ನಗೊಳಿಸಿ ನಾರ್ವೆಗೆ ಪ್ರಯಾಣ ಬೆಳೆಸಿದ ಪ್ರಧಾನಿ ನರೇಂದ್ರ ಮೋದಿ. ವಿಯೆಟ್ನಾಂ, ದಕ್ಷಿಣ ಕೊರಿಯಾ ದ್ವಿರಾಷ್ಟ್ರ ಪ್ರವಾಸ ಆರಂಭಿಸಿದ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್, ಇಂಡೋ ಪೆಸಿಫಿಕ್ ಪ್ರದೇಶದಲ್ಲಿ ಸಹಕಾರಕ್ಕೆ ಒತ್ತು. ಕೇರಳಂನ ನೂತನ ಮುಖ್ಯಮಂತ್ರಿಯಾಗಿ ವಿಡಿ ಸತೀಶನ್ ಪದಗ್ರಹಣ, ಪ್ರಧಾನಿ ಸೇರಿದಂತೆ ಗಣ್ಯರಿಂದ ಅಭಿನಂದನೆ. ಐಪಿಎಲ್ ಟಿ20 ಕ್ರಿಕೆಟ್ ಇಂದು ಚೆನ್ನೈ ಸೂಪರ್ ಕಿಂಗ್ಸ್ ಸನ್ರೈಸರ್ಸ್ ಹೈದರಾಬಾದ್ ತಂಡಗಳ ನಡುವೆ ಹಣಾಹಣಿ. ಇಲ್ಲಿಗೆ ವಾರ್ತಾ ಪ್ರಸಾರ.

0: ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 2:30.
1: ಆಕಾಶವಾಣಿ ಮಡಿಕೇರಿ, ಸಮಯ 1:25 ಸೆಕೆಂಡುಗಳು.

0: ಹಲೋ
1: ಹಲೋ ಆಕಾಶವಾಣಿ
2: ಬೆಳಕ ಹುಡುಕುತ್ತ
3: ಹುಡುಕ ಹೊರಟಿದೆ
0: ಹಲೋ
1: ಬೆಳಕ ಹುಡುಕುತ್ತ ನೇರ ಫೋನಿನ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಾರೆ ಸನ್ಮಾನ್ಯ ಜನಪ್ರತಿನಿಧಿಗಳು ನುರಿತ ತಜ್ಞರು ವೃತ್ತಿ ಮಾರ್ಗದರ್ಶಕರು ಪೊಲೀಸ್ ಅಧಿಕಾರಿಗಳು ಕಾನೂನು ಸಲಹೆಗಾರರು ಖ್ಯಾತ ಮಾನಸಿಕ ತಜ್ಞರು ನೇರ ಫೋನಿನ ಕಾರ್ಯಕ್ರಮದಲ್ಲಿ ಶ್ರೋತೃಗಳ ಪ್ರಶ್ನೆಗಳಿಗೆ ನೇರವಾಗಿ ಉತ್ತರಿಸುವಂತಹ ವಿಶೇಷ ಕಾರ್ಯಕ್ರಮ
2: ಬೆಳಕ ಹುಡುಕುತ್ತ
1: ನಿರೀಕ್ಷಿಸಿ
2: ನೇರ ಫೋನಿನ ಕಾರ್ಯಕ್ರಮ
1: ಪ್ರೀತಿಯ ಶ್ರೋತೃಗಳೇ ಇದು ನಿಮಗಾಗಿ
3: ಬೆಳಕ ಹುಡುಕುತ್ತ
1: ಟ್ಯೂನ್ ಮಾಡಿ ಎಫ್ಎಂ 103.1 ಮೆಗಾಹರ್ಟ್ಸ್ಗಳಲ್ಲಿ ಆಕಾಶವಾಣಿ ಮಡಿಕೇರಿ ಕೇಂದ್ರ
4: ಆಕಾಶವಾಣಿ ಮಡಿಕೇರಿ ಈಗ ಕೇಳೋಣ ದೇಶಭಕ್ತಿ ಗೀತೆಗಳನ್ನ ಮೊದಲಿಗೆ ಕಯ್ಯಾರ ಕಿಞ್ಞಣ್ಣರೈ ಅವರು ಬರೆದಿರುವ ಗೀತೆಯನ್ನ ವೃಂದಗಾನದಲ್ಲಿ ಕೇಳೋಣ

0: ದೇಶಭಕ್ತಿ ಗೀತೆಗಳನ್ನು ಕೇಳಿದಿರಿ.
1: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೆ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ.

0: ಆತ್ಮೀಯ ಶ್ರೋತೃಗಳೇ, ಮಹಿಳಾ ಲೋಕದಲ್ಲಿ ಪ್ರಸಾರವಾಗುವ ಪತ್ರಾಧಾರಿತ ಪತ್ರ ಸೌರಭ ಕಾರ್ಯಕ್ರಮಕ್ಕಾಗಿ ನೀವು ನಿಮ್ಮ ಸ್ವರಚಿತ ಕತೆ, ಕವನ, ಚುಟುಕು, ಲೇಖನ, ಸವಿರುಚಿ, ಪ್ರವಾಸಿ ಕಥನ, ಸ್ಥಳ ವಿಶೇಷತೆಗಳ ಬಗ್ಗೆ ಸಂಕ್ಷಿಪ್ತವಾಗಿ ಬರೆದು ನಮಗೆ ಕಳುಹಿಸಬಹುದು. ನಿಮ್ಮ ಪತ್ರಗಳು ನಮ್ಮ ಕೈ ಸೇರಲು ಈ ತಿಂಗಳ 23 ಕೊನೆಯ ದಿನ. ನಮ್ಮ ವಿಳಾಸ, ನಿಲಯ ನಿರ್ದೇಶಕರು, ಪತ್ರ ಸೌರಭ, ಮಹಿಳಾ ಲೋಕ ವಿಭಾಗ, ಆಕಾಶವಾಣಿ, ಮಡಿಕೇರಿ 571201.
1: ಆಕಾಶವಾಣಿ ಮಡಿಕೇರಿ, ಸಮಯ 1:33:37. ಇನ್ನು ಕೇಳೋಣ ಪ್ರಚಲಿತ ವಿದ್ಯಮಾನದೊಂದಿಗೆ ಚಿತ್ರಗೀತೆಗಳ ಕಾರ್ಯಕ್ರಮವನ್ನು. ಕೇಳುಗರಿಗೆಲ್ಲರಿಗೂ ನಮಸ್ಕಾರ. ಇಂದು ಅಂತಾರಾಷ್ಟ್ರೀಯ ವಸ್ತು ಸಂಗ್ರಹಾಲಯ ದಿನ. ಇದರ ಶುಭಾಶಯಗಳನ್ನು ಹೇಳ್ತಾ ಈ ದಿನದ ವಿಚಾರವಾಗಿ ಕೆಲವೊಂದು ಮಾಹಿತಿಯನ್ನು ಪಡ್ಕೊಳ್ಳೋಣ. ಹಾಗೆ ನಿನ್ನೆ 17 ವಿಶ್ವ ಅಧಿಕ ರಕ್ತದೊತ್ತಡ ದಿನ, ಇದರ ಬಗ್ಗೆಯೂ ಕೂಡ ಸ್ವಲ್ಪ ತಿಳ್ಕೊಳ್ತಾ ಚಿತ್ರಗೀತೆಗಳನ್ನು ಕೇಳೋಣ. ಮೊದಲಿಗೆ ಒಂದು ಗೀತೆ, ಬೆಳ್ಳಿ ಕಾಲುಂಗುರ ಚಿತ್ರದ್ದು, ಹಾಡಿದರೆ SP ಬಾಲಸುಬ್ರಹ್ಮಣ್ಯಂ, ಸಂಗೀತ ಮತ್ತು ಸಾಹಿತ್ಯ ಹಂಸಲೇಖ.

ಕೇಳುಗರೆ, ಮಾನವ ಸಂಸ್ಕೃತಿ, ಇತಿಹಾಸ, ಪರಂಪರೆ ಮತ್ತು ಜ್ಞಾನವನ್ನ ಮುಂದಿನ ಪೀಳಿಗೆಗಳಿಗೆ ಉಳಿಸಿ ಕೊಂಡೊಯ್ಯುವಂತಹ ಮಹತ್ವದ ಕೇಂದ್ರಗಳೇ ಸಂಗ್ರಹಾಲಯಗಳು. ಈ ದಿನವನ್ನ ಇಂಟರ್ನ್ಯಾಷನಲ್ ಕೌನ್ಸಿಲ್ ಆಫ್ ಮ್ಯೂಸಿಯಂಸ್ ಸಂಸ್ಥೆಯು ವಿಶ್ವಾದ್ಯಂತ ಆಚರಣೆ ಮಾಡಲಾಗುತ್ತೆ. ಸಂಗ್ರಹಾಲಯಗಳು ಕೇವಲ ಹಳೆಯ ವಸ್ತುಗಳ ಸಂಗ್ರಹವಾಗಿಲ್ಲ, ಅವು ನಮ್ಮ ಇತಿಹಾಸದ ಜೀವಂತ ಸಾಕ್ಷಿ.

ಶ್ರೀಗಳು, ಈ ವರ್ಷದ ಸಂದೇಶ ಹೇಗಿದೆ ಅಂದರೆ, ವಿಭಜಿತ ಜಗತ್ತನ್ನ ಒಂದಾಗಿಸುವ ಸಂಗ್ರಹಾಲಯಗಳು ಈ ವರ್ಷದ ಸಂದೇಶವಾಗಿದೆ. ಈಗ ಮತ್ತೊಂದು ಗೀತೆಯನ್ನ ಕೇಳೋಣ. ಕಲ್ಲರಳಿ ಹೂವಾಗಿ ಚಿತ್ರದ್ದು, ಹಾಡಿದ್ದಾರೆ ಹೇಮಂತ್ ಕುಮಾರ್, ಸಂಗೀತ ಮತ್ತು ಸಾಹಿತ್ಯ ಹಂಸಲೇಖ.

ಶ್ರೋತೃಗಳೇ, ಸಂಗ್ರಹಾಲಯಗಳು ವಿವಿಧ ಸಂಸ್ಕೃತಿಗಳ ನಡುವೆ ಪರಸ್ಪರ ಅರಿವು, ಶಾಂತಿ ಮತ್ತು ಸಹಬಾಳ್ವೆಯನ್ನು ಬೆಳೆಸುವಲ್ಲಿ ಮಹತ್ವದ ಪಾತ್ರವನ್ನು ವಹಿಸುತ್ತದೆ. ಭಾರತದ ಹಲವು ಪ್ರಮುಖ ಸಂಗ್ರಹಾಲಯಗಳಲ್ಲಿ ಈ ದಿನ ವಿಶೇಷ ಕಾರ್ಯಕ್ರಮಗಳು ಇರುತ್ತೆ. ಪರಂಪರೆ, ನಡಿಗೆಗಳು, ಕಾರ್ಯಾಗಾರಗಳು ಹಾಗೂ ಉಚಿತ ಪ್ರವೇಶ ವ್ಯವಸ್ಥೆಗಳನ್ನು ಕೂಡ ಆಯೋಜನೆ ಮಾಡಲಾಗುತ್ತೆ. ದೆಹಲಿ ಸೇರಿದಂತೆ ದೇಶದ ಅನೇಕ ಸಂಗ್ರಹಾಲಯಗಳು ಭಾರತೀಯ ಕಲೆ, ಪುರಾತತ್ವ, ವಿಜ್ಞಾನ, ಕೈಗಾರಿಕೆ ಹಾಗೂ ಸಾಂಸ್ಕೃತಿಕ ಪರಂಪರೆಯ ಅದ್ಭುತ ಸಂಪತ್ತನ್ನ ಜನರಿಗೆ ಪರಿಚಯಿಸಿರುತ್ತೆ. ಮುಂದೆ ಕೇಳೋಣ. ರಥಸಪ್ತಮಿ ಚಿತ್ರದ ಗೀತೆಯನ್ನ ಹಾಡಿದ್ದಾರೆ ಎಸ್ ಜಾನಕಿ ಮತ್ತು ಎಸ್ ಪಿ ಬಾಲಸುಬ್ರಹ್ಮಣ್ಯಂ. ಉಪೇಂದ್ರ ಕುಮಾರ್ ಅವರ ಸಂಗೀತ ಇರುವ ಈ ಗೀತೆಗೆ ಸಾಹಿತ್ಯ ಚಿ ಉದಯಶಂಕರ್.

ಶ್ರೋತೃಮಿತ್ರರೆ, ಸಂಗ್ರಹಾಲಯಗಳು ನಮ್ಮ ಭೂತಕಾಲವನ್ನು ವರ್ತಮಾನಕ್ಕೆ ಕೊಂಡೊಯ್ಯುವ ಸೇತುವೆಗಳಾಗಿವೆ. ಅವು ಜ್ಞಾನ, ಪ್ರೇರಣೆ ಮತ್ತು ಸಂಸ್ಕೃತಿಯ ಬೆಳಕನ್ನು ಹರಡುತ್ತದೆ. ಮತ್ತೊಮ್ಮೆ ಅಂತಾರಾಷ್ಟ್ರೀಯ ಸಂಗ್ರಹಾಲಯದ ದಿನಾಚರಣೆಯನ್ನು ತಿಳಿಸ್ತಾ ಮುಂದೆ ವಿಶ್ವ ಅಧಿಕ ರಕ್ತದೊತ್ತಡದ ದಿನದ ಬಗ್ಗೆ ತಿಳ್ಕೊಳ್ಳೋಣ. ಪ್ರತಿ ವರ್ಷ ಮೇ 17ರಂದು ಆಚರಿಸಲಾಗುತ್ತೆ. ಅಧಿಕ ರಕ್ತದೊತ್ತಡವು ಅಂದರೆ ಹೈ ಬಿಪಿ, ಹೃದಯಘಾತ ಮತ್ತು ಪಾರ್ಶ್ವವಾಯುವಿನಂತಹ ಗಂಭೀರ ಕಾಯಿಲೆಗಳಿಗೆ ಕಾರಣವಾಗುತ್ತೆ. ದಿನದ ಮುಖ್ಯ ಉದ್ದೇಶವು ಜನರಲ್ಲಿ ಹೈಪರ್ ಟೆನ್ಷನ್ನ ಲಕ್ಷಣಗಳು ತಡೆಗಟ್ಟುವಿಕೆ ಮತ್ತು ನಿಯಂತ್ರಣ ಕ್ರಮಗಳ ಬಗ್ಗೆ ಜಾಗೃತಿಯನ್ನು ಮೂಡಿಸುವುದಾಗಿದೆ. ಪ್ರಚಲಿತದಲ್ಲಿ ಮುಂದೆ ಕೇಳೋಣ ಸಂಭ್ರಮ ಚಿತ್ರದ ಗೀತೆಯನ್ನು. ಹಾಡಿದರೆ ರಮೇಶ್ ಚಂದ್ರ ಮತ್ತು ಅನುರಾಧ ಶ್ರೀರಾಮ್, ಸಂಗೀತ ಮತ್ತು ಸಾಹಿತ್ಯ ಹಂಸಲೇಖ.

ಅಧಿಕ ರಕ್ತದೊತ್ತಡದ ಬಗ್ಗೆ ಕೆಲವು ಪ್ರಮುಖ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಆರಂಭಿಕ ಹಂತದಲ್ಲಿ ರಕ್ತದೊತ್ತಡವು ಯಾವುದೇ ಸ್ಪಷ್ಟ ಲಕ್ಷಣಗಳನ್ನು ತೋರಿಸುವುದಿಲ್ಲ. ಆದ್ದರಿಂದ ಇದನ್ನು ನಾವು ಸೈಲೆಂಟ್ ಕಿಲ್ಲರ್ ಕೂಡ ಕರೆಯಲಾಗುತ್ತೆ. ಆಧುನಿಕ ಜೀವನ ಶೈಲಿ, ಜಂಕ್ ಫುಡ್, ಅತಿಯಾದ ಉಪ್ಪು ಸೇವನೆ, ದೈಹಿಕ ಚಟುವಟಿಕೆಯ ಕೊರತೆ, ಮಾನಸಿಕ ಒತ್ತಡದಿಂದಾಗಿ ಇತ್ತೀಚಿನ ದಿನಗಳಲ್ಲಿ ಯುವಕರಲ್ಲಿ, ಅಂದರೆ 30-40 ವಯಸ್ಸಿನವರು, ಬಿಪಿ ಸಮಸ್ಯೆಯನ್ನು ಹೆಚ್ಚಾಗಿ ಕಂಡುಬರ್ತಾ ಇದೆ. ಅದನ್ನು ನಾವು ಯಾವ ರೀತಿಯಲ್ಲಿ ತಡೆಗಟ್ಟಬಹುದು ಅಂತ, ಆಹಾರದಲ್ಲಿ ಉಪ್ಪಿನಂಶವನ್ನು ಕಡಿಮೆ ಮಾಡ್ಕೋಬೇಕು, ಹಣ್ಣುಗಳು ತರಕಾರಿಗಳನ್ನು ಹೆಚ್ಚಾಗಿ ಸೇವನೆ ಮಾಡಬೇಕು, ಹಾಗೆ ಪ್ರತಿದಿನ ಕನಿಷ್ಠ 30 ನಿಮಿಷಗಳ ಕಾಲ ವ್ಯಾಯಾಮ ಅಥವಾ ವಾಕಿಂಗ್ ಮಾಡಿ ಯೋಗ ಮತ್ತು ಧ್ಯಾನದಿಂದ ಒತ್ತಡವನ್ನು ನಿಯಂತ್ರಿಸಿಕೊಳ್ಳಬಹುದು. ಹಾಗೆ ಯಾವುದೇ ಲಕ್ಷಣಗಳಿಲ್ಲದಿದ್ದರೂ ಕೂಡ ಕಾಲಕಾಲಕ್ಕೆ ರಕ್ತದೊತ್ತಡವನ್ನು ಪರೀಕ್ಷಿಸಿಕೊಳ್ಳಬೇಕು. ಹಾಗೆ ಬಿಪಿ ಪರೀಕ್ಷಿಸುವಾಗ ಶಾಂತವಾಗಿ ಕುಳಿತು ಮಾತನಾಡದೆ ಪರೀಕ್ಷಿಸಿಕೊಳ್ಳಬೇಕಾಗುತ್ತೆ. ರಕ್ತದೊತ್ತಡದ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು, ಮುನ್ನೆಚ್ಚರಿಕೆಯನ್ನು ಅನುಸರಿಸಲು ವಿಶ್ವ ಆರೋಗ್ಯ ಸಂಸ್ಥೆ ಅಧಿಕೃತ ವೆಬ್ಸೈಟನ್ನು ಕೂಡ ಮಾಡಿದೆ. ಅಲ್ಲಿ ಪರಿಶೀಲನೆ ಮಾಡಿಕೊಳ್ಬಹುದು ಅಂತ ತಿಳಿಸ್ತಾ ಇಂದಿನ ಪ್ರಚಲಿತ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇವೆ. ಎಲ್ಲ ಶ್ರೋತೃಗಳಿಗೆ ನಮಸ್ಕಾರ.

ಪ್ರಚಲಿತ ವಿದ್ಯಮಾನದೊಂದಿಗೆ ಚಿತ್ರಗೀತೆಗಳ ಕಾರ್ಯಕ್ರಮವನ್ನು ಕೇಳಿದಿರಿ. ಎಫ್ಎಂ 103.1 ಮೆಗಾಹರ್ಟ್ಸ್ ಕಂಪನಾಂಕದಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 2 ಗಂಟೆ ಆಗಲಿದೆ. ಇನ್ನು ಇಂಗ್ಲಿಷ್ನಲ್ಲಿ ವಾರ್ತೆ ದೆಹಲಿ ಕೇಂದ್ರದಿಂದ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಶಿಲ್ಪಾ ಹೆಚ್ಎಂ. ಮುಖ್ಯಾಂಶಗಳು: ಸಾರಿಗೆ ನೌಕರರು ಮುಷ್ಕರದಲ್ಲಿ ಭಾಗವಹಿಸಿದರೆ ವೇತನ ಕಡಿತ, ಕೆಎಸ್ಆರ್ಟಿಸಿ ಎಚ್ಚರಿಕೆ. ಕಲ್ಯಾಣ ಕರ್ನಾಟಕ ಪ್ರದೇಶದಲ್ಲಿ ಹಸಿರು ಹೊದಿಕೆ ಹೆಚ್ಚಿಸಲು ಸರ್ಕಾರ ಕ್ರಮ, ಅರಣ್ಯ ಸಚಿವ ಈಶ್ವರ ಖಂಡ್ರೆ. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣ, ವಿದ್ಯಾರ್ಥಿಗಳು ಆತಂಕ.

0: ಪಡುವ ಅಗತ್ಯವಿಲ್ಲ, ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ. ದಾವಣಗೆರೆ ಹಾವೇರಿಯಲ್ಲಿ ಸುರಿದ ಮಳೆಗೆ ಜನಜೀವನ ಅಸ್ತವ್ಯಸ್ತ, ಕೋಟ್ಯಂತರ ರೂಪಾಯಿ ಬೆಳೆಹಾನಿ. ಇದೇ 26ರಂದು ಕೇರಳಕ್ಕೆ ನೈಋತ್ಯ ಮುಂಗಾರು ಪ್ರವೇಶ, ಕರಾವಳಿ ಜಿಲ್ಲೆಗಳಲ್ಲಿ ಇಂದು ಮಳೆ ಸಾಧ್ಯತೆ, ಹವಾಮಾನ ಇಲಾಖೆ ಮುನ್ನೆಚ್ಚರಿಕೆ. ವೇತನ ಪರಿಷ್ಕರಣೆಗೆ ಆಗ್ರಹಿಸಿ ಮುಷ್ಕರಕ್ಕೆ ಸಿದ್ದವಾಗಿರುವ ಸರ್ಕಾರಿ ಸಾರಿಗೆ ನೌಕರರಿಗೆ ಕೆಎಸ್ಆರ್ಟಿಸಿ ಶಿಸ್ತು ಕ್ರಮದ ಎಚ್ಚರಿಕೆ ನೀಡಿದೆ. ಮೇ 20ರಂದು ನಡೆಯುವ ಹೋರಾಟದಲ್ಲಿ ಭಾಗಿಯಾಗಿ ಕೆಲಸ ಮಾಡದಿದ್ದರೆ ನೋ ವರ್ಕ್ ನೋ ಪೇ ಕ್ರಮ ಕೈಗೊಳ್ಳಲಾಗುವುದು ಎಂದು ತಿಳಿಸಿದ್ದಾರೆ. ಎಲ್ಲಾ ಸಾರಿಗೆ ನೌಕರರು ಕಡ್ಡಾಯವಾಗಿ ಕರ್ತವ್ಯಕ್ಕೆ ಹಾಜರಾಗಬೇಕು. ಪ್ರತಿಭಟನೆಯಲ್ಲಿ ಭಾಗಿಯಾದರೆ ಸೇವಾ ನಿಯಮಗಳ ಅನ್ವಯ ಕಠಿಣ ಕ್ರಮ ಕೈಗೊಳ್ಳಲಾಗುವುದು ಎಂದು ಹೇಳಿದ್ದಾರೆ. ಇದೇ 20ರಂದು ಬಸ್ಗಳ ಕಾರ್ಯಾಚರಣೆಯಲ್ಲಿ ಯಾವುದೇ ವ್ಯತ್ಯಯವಾಗಬಾರದು. ಅನಿವಾರ್ಯ ಸಂದರ್ಭ ಹೊರತುಪಡಿಸಿ ನೌಕರರಿಗೆ ರಜೆ ಇಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ. ಕಲ್ಯಾಣ ಕರ್ನಾಟಕ ಪ್ರದೇಶದಲ್ಲಿ ಹಸಿರು ಹೊದಿಕೆ ಹೆಚ್ಚಿಸಲು ಸರ್ಕಾರ ಕ್ರಮ ಕೈಗೊಳ್ಳಲಿದೆ ಎಂದು ರಾಜ್ಯ ಅರಣ್ಯ ಪರಿಸರ ಸಚಿವ ಈಶ್ವರ ಬಿ ಖಂಡ್ರೆ ತಿಳಿಸಿದ್ದಾರೆ. ಕಲಬುರಗಿಯ ಚಿತ್ತಾಪುರ ಕ್ಷೇತ್ರದ ಕಳಗಿ ತಾಲೂಕಿನ ಮಾಡಬೂಲ್ ಗ್ರಾಮದ ಬಳಿ ನೂತನವಾಗಿ ನಿರ್ಮಿಸಲಾದ ಮೃಗಾಲಯ ಉದ್ಘಾಟಿಸಿದ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಪರಿಸರ ಸಂರಕ್ಷಣೆಯ ಬಗ್ಗೆ ಹೆಚ್ಚಿನ ಜಾಗೃತಿ ಮೂಡಿಸುವ ಅಗತ್ಯತೆಯನ್ನು ಪ್ರತಿಪಾದಿಸಿದ್ದಾರೆ. ಕಲ್ಯಾಣ ಕರ್ನಾಟಕ ಪ್ರದೇಶದಲ್ಲಿ ಪ್ರಸ್ತುತ ಅರಣ್ಯ ಮತ್ತು ಮರಗಳ ಕೊರತೆ ತೀವ್ರವಾಗಿದ್ದು ಹವಾಮಾನ ವೈಪರೀತ್ಯಕ್ಕೆ ಕಾರಣವಾಗಿದೆ. ಹಸಿರು ಹೊದಿಕೆಯ ಕೊರತೆಯಿಂದ ಹವಾಮಾನ ಅಸಮತೋಲನ ಉಂಟಾಗುತ್ತದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಕಲಬುರಗಿಯ 42.33 ಎಕರೆ ಪ್ರದೇಶದಲ್ಲಿ 44 ಕೋಟಿ ರೂಪಾಯಿ ವೆಚ್ಚದಲ್ಲಿ ಈ ಮೃಗಾಲಯ ನಿರ್ಮಿಸಲಾಗಿದೆ. 56 ವಿವಿಧ ಜಾತಿಯ ಪ್ರಾಣಿಗಳನ್ನು ತರಲು ನಿರ್ಧರಿಸಲಾಗಿದ್ದು, ಬನ್ನೇರುಘಟ್ಟ ರಾಷ್ಟೀಯ ಉದ್ಯಾನವನದಿಂದ 2 ಹುಲಿಗಳನ್ನು ಈಗಾಗಲೇ ಸ್ಥಳಾಂತರಿಸಲಾಗಿದೆ. ಬಾಗಲಕೋಟೆ ಜಿಲ್ಲೆಯ ಬಾದಾಮಿ ತಾಲೂಕಿನ ಮಹಾಕೂಟದಲ್ಲಿ ಬಿಜೆಪಿ ವತಿಯಿಂದ ಆಯೋಜಿಸಲಾದ ಪಂಡಿತ ದೀನದಯಾಳ್ ಉಪಾಧ್ಯಾಯ ಪ್ರಶಿಕ್ಷಣ ಮಹಾ ಅಭಿಯಾನ ಕಾರ್ಯಕ್ರಮಕ್ಕೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಚಾಲನೆ ನೀಡಿದರು. ಮಹಾಕೋಟೇಶ್ವರ ದೇವಸ್ಥಾನ ಆವರಣದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಪಂಡಿತ ದೀನದಯಾಳ್ ಉಪಾಧ್ಯಾಯರ ಆದರ್ಶಗಳನ್ನು ಕಾರ್ಯಕರ್ತರು ಅಳವಡಿಸಿಕೊಳ್ಳಬೇಕೆಂದು ಕರೆ ನೀಡಿದರು. ಕಾರ್ಯಕ್ರಮಕ್ಕೂ ಮುನ್ನ ಸುದ್ದಿಗಾರರೊಂದಿಗೆ ಮಾತನಾಡಿದ ಸಚಿವರು, ನೀಟ್ ಪ್ರಶ್ನೆಪತ್ರಿಕೆ ಸೋರಿಕೆ ಪ್ರಕರಣ ಕುರಿತು ಪ್ರತಿಕ್ರಿಯಿಸಿ, ವಿದ್ಯಾರ್ಥಿಗಳಿಗೆ ಅನ್ಯಾಯವಾಗದಂತೆ ಸರ್ಕಾರ ಕ್ರಮ ಕೈಗೊಂಡಿದ್ದು ಆತಂಕ ಪಡುವ ಅಗತ್ಯವಿಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ.
1: ಇದರ ಬಗ್ಗೆ ಏನು ವಿದ್ಯಾರ್ಥಿಗಳು ಪ್ರಾಣವನ್ನು ಕಳೆದುಕೊಳ್ತಾ ಇದ್ದಾರೆ, ಆದಷ್ಟು ಶೀಘ್ರದಲ್ಲೇ ನಾವು ಅದನ್ನು ಪರೀಕ್ಷೆಯನ್ನು ಮಾಡ್ತೀವಿ. ಇದರ ಅರ್ಥ ಪರೀಕ್ಷೆ ಮುಗಿದೋಯ್ತು ಅಂದ್ರೆ ನೀಟು ಮೆಡಿಕಲ್ ಸೀಟೇ ಸಿಗೋದಿಲ್ಲ ಅಂತಲ್ಲ. ಅದಕ್ಕೆ ನಾನು ವಿದ್ಯಾರ್ಥಿನಿಯರಿಗೆ ನಾನು ಕೈ ಮುಗಿದು ಪ್ರಾರ್ಥನೆ ಮಾಡ್ತೇನೆ, ಇದು ಮುಗಿದ್ರೆ ಏನು ಇದು ಒಂದು ಸರ್ತಿ ಪೋಸ್ಟ್ಪೋನ್ ಆದರೆ ನಿಮ್ಗೆ ಸೀಟೇ ಸಿಗೋದಿಲ್ಲ ಅಂತ ಯಾರೂ ಅಂದ್ಕೋಬಾರ್ದು. ಇನ್ನೂ ಮುಂದೆ ಪರೀಕ್ಷೆ ಆಗೇ ಆಗ್ತದೆ. ಇನ್ನೊಂದು ವ್ಯವಸ್ಥೆ ಒಳಗೇ ನಿಮ್ಗೆ ನಾವು ಸೀಟ್ ಕೊಡ್ಬೇಕಂದ್ರೆ ಸರ್ಕಾರ, ನಾ ಹೇಳೋದು ನಾವು ಅಂದ್ರೆ ಸರ್ಕಾರ ಸೀಟ್ ಕೊಡಬೇಕು. ಹಾಗಾಗಿ ಯಾರು ಪ್ರತಿಭಾವಂತರಿದ್ದಾರೆ ಅವ್ರಿಗೆ ಅನ್ಯಾಯ ಆಗಬಾರದು ಅಂತ ಕಾರಣಕ್ಕೇ ಪೋಸ್ಟ್ಪೋನ್ ಮಾಡಿದ್ವಿ.
0: ಜಿಬಿಇ 5 ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ವಿಪತ್ತು ನಿರ್ವಹಣೆಗಾಗಿ ಅಧಿಕಾರಿಗಳು ಸದಾ ಸನ್ನದ್ದವಾಗಿರುವಂತೆ ಮುಖ್ಯ ಆಯುಕ್ತ ಮಹೇಶ್ವರ ರಾವ್ ಸೂಚನೆ ನೀಡಿದ್ದಾರೆ. ಮಳೆಗಾಲದ ವೇಳೆ ರಾಜಕಾಲುವೆಗಳನ್ನು ಸ್ವಚ್ಛಗೊಳಿಸುವ ಎಎಂಸಿ ತಂಡ, ವಿಪತ್ತು ನಿರ್ವಹಣೆ ತಂಡ, ಮರ ಕಟಾವು ತಂಡ, ಸಿಲ್ಟ್ ಅಂಡ್ ಟ್ರ್ಯಾಕ್ಟರ್ ತಂಡ ಸೇರಿದಂತೆ ಮುನ್ನೆಚ್ಚರಿಕಾ ಕಾರ್ಯಗಳಿಗೆ ಬಳಸುವ ಸಂಪನ್ಮೂಲಗಳ ಪ್ರದರ್ಶನ ಮತ್ತು ಸನ್ನದ್ದತೆಯನ್ನು ಅವರಿಂದು ಪರಿಶೀಲನೆ ನಡೆಸಿದರು. ಮಳೆಗಾಲದ ಕಾರ್ಯನಿರ್ವಹಿಸುವ ಸಿಬ್ಬಂದಿಯೊಂದಿಗೆ ಸಂವಹನ ನಡೆಸಿ ಯಂತ್ರೋಪಕರಣಗಳ ಕಾರ್ಯಕ್ಷಮತೆಯನ್ನು ಪರಿಶೀಲಿಸಿದರು. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
2: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ದಾವಣಗೆರೆ ಜಿಲ್ಲೆಯಲ್ಲಿ ಕಳೆದ 2 ದಿನಗಳಿಂದ ಸುರಿಯುತ್ತಿರುವ ಭಾರೀ ಮಳೆಗೆ 622 ಎಕರೆ ಪ್ರದೇಶದಲ್ಲಿ ಬೆಳೆ ನಾಶವಾಗಿದೆ. ಪ್ರಾಥಮಿಕ ಅಂದಾಜಿನ ಪ್ರಕಾರ ಒಟ್ಟು 1,41,00,000 ರೂಪಾಯಿಗೂ ಅಧಿಕ ಹಾನಿ ಉಂಟಾಗಿದೆ ಎಂದು ಜಿಲ್ಲಾಧಿಕಾರಿ ಜಿಎಂ ಗಂಗಾಧರಸ್ವಾಮಿ ತಿಳಿಸಿದ್ದಾರೆ. ಮಳೆಯಿಂದಾಗಿ ಜಿಲ್ಲೆಯ ಚನ್ನಗಿರಿ ಮತ್ತು ಜಗಳೂರು ತಾಲೂಕುಗಳಲ್ಲಿ ಒಟ್ಟು 8 ಮನೆಗಳು ಭಾಗಶಃ ಕುಸಿದಿವೆ. ಜಿಲ್ಲೆಯಲ್ಲೇ ಚನ್ನಗಿರಿ ತಾಲೂಕಿನಲ್ಲಿ ಮಳೆಯ ತೀವ್ರತೆ ಹೆಚ್ಚಾಗಿದ್ದು ಗರಿಷ್ಠ ಪ್ರಮಾಣದ ಹಾನಿ ವರದಿಯಾಗಿದೆ.

0: ಈ ತಾಲೂಕೊಂದರಲ್ಲೇ 540 ಎಕರೆ ಪ್ರದೇಶದಲ್ಲಿ ಬೆಳೆ ನಾಶವಾಗಿದೆ. ಹರಿಹರ ತಾಲೂಕಿನಲ್ಲಿ 30 ಎಕರೆಯಲ್ಲಿದ್ದ ಅಡಿಕೆ ಹಾಗೂ ತೇಗದ ಮರಗಳು ಧರೆಗುರುಳಿದ್ದು 4,30,00,000 ರೂಪಾಯಿ ನಷ್ಟವಾಗಿದೆ. ದಾವಣಗೆರೆ ತಾಲೂಕಿನಲ್ಲಿ 30 ಎಕರೆ ಬೆಳೆ ಹಾನಿಯಿಂದ 3,40,00,000 ರೂಪಾಯಿ ಹಾಗೂ ಜಗಳೂರು ತಾಲೂಕಿನಲ್ಲಿ 15 ಎಕರೆ ಬೆಳೆ ನಾಶವಾಗಿ 2,85,00,000 ರೂಪಾಯಿ ನಷ್ಟ ಸಂಭವಿಸಿದೆ ಎಂದು ಜಿಲ್ಲಾಧಿಕಾರಿಗಳು ಮಾಹಿತಿ ನೀಡಿದ್ದಾರೆ. ಹಾವೇರಿ ಜಿಲ್ಲೆಯಾದ್ಯಂತ ನಿನ್ನೆ ಸುರಿದ ಗುಡುಗು ಸಿಡಿಲು ಮಿಂಚು ಸಹಿತ ಮುಂಗಾರು ಪೂರ್ವ ಧಾರಾಕಾರ ಮಳೆಗೆ ಜನಜೀವನ ಅಸ್ತವ್ಯಸ್ತಗೊಂಡಿದೆ. ಗಾಳಿ ಮಳೆಗೆ ಹಲವು ಕಡೆ ಶಾಲೆ ಹಾಗೂ ರೇಷ್ಮೆ ಮನೆಗೆ ಹೊದಿಸಿದ್ದ ತಗಡಿನ ಶೀಟ್ಗಳು ಹಾರಿಹೋಗಿದ್ದು ಹಂಸಭಾವಿಯಲ್ಲಿ ಬೆಲೆ ಬಾಳುವ ಎತ್ತಿಗೆ ಸಿಡಿಲು ಬಡಿದು ಜೀವಹಾನಿಯಾಗಿದೆ. ಕೆಲವೆಡೆ ವಿದ್ಯುತ್ ಕಂಬ, ಗಿಡಮರಗಳು ರಭಸದಿಂದ ಬೀಸಿದ ಗಾಳಿಗೆ ಧರೆಗುರುಳಿವೆ. ವಿದ್ಯುತ್ ಕಂಬಗಳು ನೆಲಕ್ಕುರುಳಿದ ಪರಿಣಾಮ ರಾತ್ರಿಪೂರ್ತಿ ವಿದ್ಯುತ್ ಪೂರೈಕೆಯಲ್ಲಿ ವ್ಯತ್ಯಯ ಉಂಟಾಗಿದೆ. 2026-27 ಸಾಲಿನ ಪೂರ್ವ ಮುಂಗಾರಿನಲ್ಲಿ ಈವರೆಗೆ ಜಿಲ್ಲೆಯಲ್ಲಿ 112 ಮನೆಗಳಿಗೆ ಹಾನಿಯುಂಟಾಗಿದೆ. 1,721 ರೈತರ 1,235.8 ಹೆಕ್ಟೇರ್ ಬೆಳೆ ಹಾನಿ ಸಂಭವಿಸಿದೆ. ವಿಪತ್ತು ನಿರ್ವಹಣೆಗಾಗಿ ಜಿಲ್ಲಾಧಿಕಾರಿಗಳು ಹಾಗೂ ತಹಶೀಲ್ದಾರರ ಪಿಡಿ ಖಾತೆಗಳಲ್ಲಿ ಒಟ್ಟು 1,872,00,000 ರೂಪಾಯಿ ಅನುದಾನ ಲಭ್ಯವಿದೆ ಎಂದು ಜಿಲ್ಲಾಧಿಕಾರಿ ಡಾ ವಿಜಯ ಮಹಾಂತೇಶ ದಾನಮ್ಮನವರ ತಿಳಿಸಿದ್ದಾರೆ. ಮುಂಬರುವ ಮಳೆಗಾಲದ ಸಂದರ್ಭದಲ್ಲಿ ಭಾರೀ ಮಳೆ, ಗಾಳಿ, ಗುಡುಗು, ಮಿಂಚು ಸಂಭವಿಸುವ ಸಾಧ್ಯತೆ ಇರುವುದರಿಂದ ಸಾರ್ವಜನಿಕರು ಅಗತ್ಯ ಮುನ್ನೆಚ್ಚರಿಕೆ ಕ್ರಮಗಳನ್ನು ತೆಗೆದುಕೊಳ್ಳಬೇಕು ಎಂದು ಹೇಳಿದ್ದಾರೆ. ನೈಋತ್ಯ ಮುಂಗಾರು ಈ ತಿಂಗಳ 26ರಂದು ಕೇರಳಕ್ಕೆ ಅಪ್ಪಳಿಸುವ ಸಾಧ್ಯತೆ ಇದೆ. ಜೂನ್ 1ರ ಸಾಮಾನ್ಯ ದಿನಾಂಕಕ್ಕಿಂತ 6 ದಿನ ಮುಂಚಿತವಾಗಿಯೇ ನೈಋತ್ಯ ಮುಂಗಾರು ಪ್ರಾರಂಭವಾಗುವ ಸಾಧ್ಯತೆ ಇದೆ ಎಂದು ಭಾರತೀಯ ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಮುಂದಿನ 2-3 ದಿನಗಳಲ್ಲಿ ಆಗ್ನೇಯ ಅರೇಬಿಯನ್ ಸಮುದ್ರ, ಬಂಗಾಳಕೊಲ್ಲಿ, ಅಂಡಮಾನ್ ದ್ವೀಪಗಳು ಮತ್ತು ಅಂಡಮಾನ್ ಸಮುದ್ರದ ಹೆಚ್ಚಿನ ಭಾಗಗಳತ್ತ ನೈಋತ್ಯ ಮುಂಗಾರು ಸಾಗುವ ಮುನ್ಸೂಚನೆ ಇದೆ. ಕರಾವಳಿ ಕರ್ನಾಟಕದಲ್ಲಿ ಇಂದು ಭಾರೀ ಮಳೆಯಾಗುವ ಸಾಧ್ಯತೆ ಇದೆ. ರಾಜ್ಯದ ಕರಾವಳಿಯ ಬಹುತೇಕ ಕಡೆ, ದಕ್ಷಿಣ ಒಳನಾಡಿನ ಹಲವೆಡೆ ಹಾಗೂ ಉತ್ತರ ಒಳನಾಡಿನ ಕೆಲವೆಡೆ ನಿನ್ನೆ ಮಳೆಯಾಗಿದೆ. ಉತ್ತರ ಕನ್ನಡ ಜಿಲ್ಲೆಯ ಬಹುತೇಕ ಕಡೆಗಳಲ್ಲಿ ಇಂದು ಭಾರೀ ಗಾಳಿ ಹಾಗೂ ಮಿಂಚು ಗುಡುಗು ಸಹಿತ ಮಳೆಯಾಗುವ ಸಾಧ್ಯತೆ ಇದ್ದು ಮೀನುಗಾರರು ಸಮುದ್ರಕ್ಕೆ ಇಳಿಯದಂತೆ ಮುನ್ನೆಚ್ಚರಿಕೆ ನೀಡಲಾಗಿದೆ. ನವದೆಹಲಿಯಲ್ಲಿ ರಾಮಕೃಷ್ಣ ಮಿಷನ್ನ ವಿವೇಕಾನಂದ ಸಭಾಂಗಣದಲ್ಲಿ ಭಾರತೀಯ ಸಂತ ಮಹಾಪರಿಷತ್ ಜಾಗತಿಕ ಸಮ್ಮೇಳನ ನಡೆಯುತ್ತಿದೆ. ಸಮ್ಮೇಳನದಲ್ಲಿ ದೇಶ ವಿದೇಶಗಳ ವಿವಿಧ ಸಂಪ್ರದಾಯಗಳನ್ನು ಪ್ರತಿನಿಧಿಸುವ 386 ಸಾಧು ಸಂತರು ಭಾಗವಹಿಸಿದ್ದಾರೆ. ಹರಿಹರಪುರ ಮಠದ ಸಚ್ಚಿದಾನಂದ ಸರಸ್ವತಿಜಿ ಮಹಾರಾಜ್ ಸೇರಿದಂತೆ ರಾಜ್ಯದ ಸಾಧು ಸಂತರು ಭಾಗವಹಿಸಿದ್ದಾರೆ. ಮಂಗಳೂರಿನ ತಣ್ಣೀರು ಬಾವಿಯ ಬ್ಲೂ ಬೇ ಇಕೋ ಬೀಚ್ನಲ್ಲಿ ಇದೇ 29ರಿಂದ 31ರವರೆಗೆ ಇಂಡಿಯನ್ ಓಪನ್ ಆಫ್ ಸರ್ಫಿಂಗ್ ಚಾಂಪಿಯನ್ಶಿಪ್ ಆಯೋಜಿಸಲಾಗಿದೆ ಎಂದು ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ದರ್ಶನ್ ಹೆಚ್ವಿ ತಿಳಿಸಿದ್ದಾರೆ. ಮಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಕರ್ನಾಟಕ ಪ್ರವಾಸೋದ್ಯಮ ಇಲಾಖೆ, ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಹಾಗೂ ಕರ್ನಾಟಕ ಸರ್ಫಿಂಗ್ ಅಸೋಸಿಯೇಷನ್ ನೇತೃತ್ವದಲ್ಲಿ ಐಚಿ ನಗೋಯ ಏಷ್ಯನ್ ಗೇಮ್ಸ್ 2026 ಹಿನ್ನೆಲೆಯಲ್ಲಿ ಈ ಸರ್ಫಿಂಗ್ ಚಾಂಪಿಯನ್ಶಿಪ್ ಆಯೋಜಿಸಲಾಗಿದೆ.
1: ಕನ್ಸಿಕ್ಯೂಟಿವ್ ಆಗಿ ಇದು NMP ಅವರು 3ನೇ ಸಲ ಮಾಡಿರುವಂತದ್ದು ಮತ್ತೆ ಕರ್ನಾಟಕ ಸರ್ಕಾರ 7ನೇ ವರ್ಷ ನಮ್ಮ ವತಿಯಿಂದ ಇದಕ್ಕೆ ಪ್ರೋತ್ಸಾಹ ನೀಡ್ತಿರುವಂತದ್ದು. ಇಂಟರ್ನ್ಯಾಷನಲ್ ಪ್ಲೇಯರ್ಸ್ ನಮಗೇನೇ ಬರುತ್ತೆ ಅವರು ಭಾಗವಹಿಸುವಂತಾ ಇದೆ. ಅದರಲ್ಲೂ ಐಚಿ ನಗೋಯ ಏಷ್ಯನ್ ಗೇಮ್ಸ್ ಅಡಿಯಲ್ಲಿ ಕಣ್ಣಿಟ್ಟಿರುವಂತ ಎಲ್ಲಾ ಕ್ರೀಡಾಪಟುಗಳು ಈ ಇದರಲ್ಲಿ ಸರ್ಫಿಂಗ್ ಕ್ರೀಡಾಪಟುಗಳು ಇದರಲ್ಲಿ ಭಾಗವಹಿಸುವಂತ ಒಂದು ನಿರೀಕ್ಷೆ ಇದೆ.
0: ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸಾರಿಗೆ ನೌಕರರು ಮುಷ್ಕರದಲ್ಲಿ ಭಾಗವಹಿಸಿದರೆ ವೇತನ ಕಡಿತ, ಕೆಎಸ್ಆರ್ಟಿಸಿ ಎಚ್ಚರಿಕೆ. ಕಲ್ಯಾಣ ಕರ್ನಾಟಕ ಪ್ರದೇಶದಲ್ಲಿ ಹಸಿರು ಹೊದಿಕೆ ಹೆಚ್ಚಿಸಲು ಸರ್ಕಾರ ಕ್ರಮ, ಅರಣ್ಯ ಸಚಿವ ಈಶ್ವರ ಖಂಡ್ರೆ. ನೀಟ್ ಪ್ರಶ್ನೆಪತ್ರಿಕೆ ಸೋರಿಕೆ ಪ್ರಕರಣ, ವಿದ್ಯಾರ್ಥಿಗಳು ಆತಂಕ ಪಡುವ ಅಗತ್ಯವಿಲ್ಲ, ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ. ದಾವಣಗೆರೆ ಹಾವೇರಿಯಲ್ಲಿ ಸುರಿದ ಮಳೆಗೆ ಜನಜೀವನ ಅಸ್ತವ್ಯಸ್ತ, ಕೋಟ್ಯಂತರ ರೂಪಾಯಿ ಬೆಳೆಹಾನಿ. ಇದೇ 26ರಂದು ಕೇರಳಕ್ಕೆ ನೈಋತ್ಯ ಮುಂಗಾರು ಪ್ರವೇಶ. ಕರಾವಳಿ ಜಿಲ್ಲೆಗಳಲ್ಲಿ ಇಂದು ಮಳೆ ಸಾಧ್ಯತೆ, ಹವಾಮಾನ ಇಲಾಖೆ ಮುನ್ನೆಚ್ಚರಿಕೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 6:40.
2: ರಾಷ್ಟ್ರ ಭಾಷಾ ಭಾರತಿ ವಿಶೇಷ ಹಿಂದಿ ಪಾಠ ಕಾರ್ಯಕ್ರಮ.

0: ಹಿಂದಿ ಪಾಠ ನಡೆಸಿಕೊಡುತ್ತಾರೆ ಎಚ್ ಎನ್ ಯಾದವಾಡ್.
1: ನಮಸ್ತೆ ಗುರುಜಿ.
2: ನಮಸ್ತೆ ಪ್ರತಿಮಾ. ನಮಸ್ತೆ ಕಾವ್ಯ. ಆಓ ಬೈಠೋ ಪ್ರತಿಮಾ, ಮುಜೆ ಯಹ ಬತಾವೋ ಕಿ ಆಜ್ ಹಮೇ ಕೌನ್ ಸಾ ಪಾಠ ಪಡೆಂಗೆ.
3: ಆಜ್ ಹಮೇ ಆಪ್ ಏಕ್ ಸುಂದರ್ ಕವಿತಾ ಪಢಾಯಿ ಗುರುಜಿ.
1: ಹೌದು ಗುರುಜಿ, ನಮಗೆ ಒಂದು ಸರಳ ಹಾಗೂ ಸುಂದರ ಕವಿತೆಯನ್ನು ಹೇಳಿಕೊಡಿ.
2: ತುಮ್ ದೋನೋ ಸೇ ಮೈ ಸಹಮತ್ ಹೂಂ. ಆಜ್ ಮೈ ತುಮ್ ಲೋಗೋಂ ಕೋ ಸುಭದ್ರಾ ಕುಮಾರಿ ಚೌಹಾನ್ ದ್ವಾರಾ ರಚಿತ್ ಮೇರಾ ಜೀವನ್ ನಾಮಕ್ ಕವಿತಾ ಪಢಾಂಗಾ.
1: ಮೇರಾ ಜೀವನ್ ಅಂದ್ರೆ ನನ್ನ ಜೀವನ ಅಲ್ವಾ ಗುರುಜಿ?
2: ಹೌದಮ್ಮ, ಮೇರಾ ಜೀವನ್ ಅಂದ್ರೆ ನನ್ನ ಜೀವನ ಅಂತ. ಕವಿತ್ರಿ ಸುಭದ್ರಾ ಕುಮಾರಿ ಚೌಹಾನ್ ಅಪನೆ ಜೀವನ್ ದರ್ಶನ್ ಪರ್ ವಿಚಾರ ವ್ಯಕ್ತ ಕರ್ತೆ ಹುಯೆ ಇಸ್ ಕವಿತಾ ಕಿ ರಚನಾ ಕಿ ಹೈ. ಕ್ಯಾ ತುಮ್ ಬತಾ ಸಕ್ತಿ ಹೋ ಇಸ್ ಕವಿತಾ ಮೇ ಕವಿತ್ರಿ ನೇ ಕ್ಯಾ ಕಹಾ ಹೈ?
1: ನಹಿ ಗುರುಜಿ, ಮೈ ನಹಿ ಜಾನ್ತಿ.
3: ಮೈ ಬತಾತಿ ಹೂ ಗುರುಜಿ, ಕವಯಿತ್ರಿ ಕಹತಿ ಹೈ ಕಿ ಮೈನೆ ಜೀವನ್ ಮೇ ಹಸನಾ ಹಿ ಸೀಖಾ ಹೈ, ಮೈ ರೋನಾ ನಹಿ ಜಾನ್ತಿ. ಮೇರಾ ಜೀವನ್ ಪ್ರತಿಪಲ್ ಸೋನಾ ಬರಸ್ತಾ ಹೈ, ಮೈ ಅಬ್ ತಕ್ ಯಹ ನಹಿ ಜಾನ್ ಪಾಯಿ ಕಿ ಆಖಿರ್ ದುಃಖ ಹೋತಾ ಕ್ಯಾ ಹೈ, ಪೀಡಾ ಕ್ಯಾ ಹೈ, ಚಿಂತಾಯ ಜೀವನ್ ಮೇ ಕಿಸ್ ಪ್ರಕಾರ ಖೇಲ್ ಖೇಲ್ತಿ ಹೈ.
2: ಬಹುತ್ ಅಚ್ಛಾ. ಚಲೋ ಕಾವ್ಯ, ತುಮ್ ಪ್ರತಿಮಾ ಕಿ ಬಾತೋ ಕಾ ಸಾರ್ ಹಮೇ ಕನ್ನಡ ಮೇ ಬತಾವೋ ದೇಖೇಂಗೆ.
1: ಸರಿ ಗುರುಜಿ, ಹೇಳ್ತೀನಿ. ಕವಿಯತ್ರಿ ಇಲ್ಲಿ ಹೇಳ್ತಾರೆ, ನಾನು ಜೀವನದಲ್ಲಿ ನಗುವುದನ್ನು ಮಾತ್ರ ಕಲಿತಿರುವೆ, ಅಳು ಏನೆಂಬುದನ್ನೇ ನಾನು ಅರಿತಿಲ್ಲ. ನನ್ನ ಜೀವನದಲ್ಲಿ ಬಂಗಾರದ ಮಳೆ ಸುರಿಯುತ್ತಿದೆ. ಈ ದುಃಖ ದುಮ್ಮಾನ ಹಾಗೂ ಚಿಂತೆ ಏನೆಂಬುದೇ ನನಗೆ ಗೊತ್ತಿಲ್ಲ ಎಂದು ಮಾರ್ಮಿಕವಾಗಿ ಹೇಳುತ್ತಾರೆ.
2: ಪ್ರತಿಮಾ, ಕವಿಯತ್ರಿ ಅವರು ಕ್ಯಾ ಕಹತಿ ಹೈ?
3: ಕವಯಿತ್ರಿ ಸುಭದ್ರಾ ಕುಮಾರಿ ಚೌಹಾನ್ ಕಹತಿ ಹೈ ಕಿ ಲೋಗ್ ಕಹತೆ ಹೈ ಕಿ ಸಂಸಾರ ನಿಸ್ಸಾರ ಹೈ ಔರ್ ಮಾತ್ರ ಏಕ್ ಧೋಖಾ ಹೈ, ಪರಂತು ಮುಜೆ ಇಸ್ಮೇ ವಿಶ್ವಾಸ ನಹಿ ಹೈ, ಮೇರೆ ಮತ್ ಮೇ ಸಂಸಾರ ಆನಂದ ಕಾ ಸಾಗರ್ ಹೈ.
2: ಕಾವ್ಯ, ತುಮ್ ಪ್ರತಿಮಾ ಕಿ ಬಾತೋ ಕಾ ಸಾರ್ ಹಮೇ ಕನ್ನಡ ಮೇ ಬತಾವೋ ದೇಖೇಂಗೆ.
1: ಸರಿ ಗುರುಜಿ, ಹೇಳ್ತೀನಿ. ಕವಿಯತ್ರಿ ಹೇಳ್ತಾರೆ, ಜಗದ ಜನರೆಲ್ಲ ಪ್ರಪಂಚ ನಿಸ್ಸಾರವಾಗಿದೆ, ಜಗದ ತುಂಬೆಲ್ಲ ಮೋಸ ವಂಚನೆ ತುಂಬಿದೆ ಎಂದೆಲ್ಲ ಹೇಳ್ತಾರೆ. ಆದರೆ ನನ್ನ ಅಭಿಪ್ರಾಯದಲ್ಲಿ ಜಗವೆಲ್ಲ ಆನಂದದ ಸಾಗರ, ಎಲ್ಲಿ ನೋಡಿದರಲ್ಲಿ ಸಂತೋಷ ತುಂಬಿ ತುಳುಕುತ್ತಿದೆ ಎಂದು ಮಾರ್ಮಿಕವಾಗಿ ಹೇಳುತ್ತಾರೆ.
2: ಬಹುತ್ ಅಚ್ಛಾ. ಕವಿತಾ ಕಾ ಸಾರ್ ಜಾನ್ನೆ ಕೆ ಬಾದ್ ಮೇ ಹಮ್ ಇಸ್ ಕವಿತಾ ಭಾಗ ಕೋ ದೇಖೆಂಗೆ. ಚಾರ್ ಪಂಕ್ತಿಯಾ ಮೈ ಪಡ್ಕರ್ ಸುನಾತಾ ಹೂಂ, ತುಮ್ ಲೋಗ್ ಗೌರ್ ಸೆ ಸುನ್ತೆ ಜಾನಾ. ಮೈನೆ ಹಸನಾ ಸೀಖಾ ಹೈ ಮೈ ನಹಿ ಜಾನತಿ ರೋನಾ, ಮೈನೆ ಹಸನಾ ಸೀಖಾ ಹೈ ಮೈ ನಹಿ ಜಾನತಿ ರೋನಾ, ಬರಸಾ ಕರ್ತಾ ಪಲ್ ಪಲ್ ಪರ್ ಬರಸಾ ಕರ್ತಾ ಪಲ್ ಪಲ್ ಪರ್ ಮೇರೆ ಜೀವನ್ ಮೇ ಸೋನಾ, ಬರಸಾ ಕರ್ತಾ ಪಲ್ ಪಲ್ ಪರ್ ಮೇರೆ ಜೀವನ್ ಮೇ ಸೋನಾ. ವಿನ್ ಪಂಕ್ತಿಯೋ ಕೋ ತುಮ್ ಭೀ ಏಕ್ ಬಾರ್ ಪಡ್ಕರ್ ಸುನಾವು ಪ್ರತಿಮಾ ದೇಖೇಂಗೆ.
3: ಠೀಕ್ ಹೈ ಗುರುಜಿ, ಸುನಾತಿ ಹೂಂ. ಮೈನೆ ಹಸನಾ ಸೀಖಾ ಹೈ ಮೈನೆ ಹಸನಾ ಸೀಖಾ ಹೈ ಮೈ ನಹಿ ಜಾನತಿ ರೋನಾ, ಮೈನೆ ಹಸನಾ ಸೀಖಾ ಹೈ ಮೈ ನಹಿ ಜಾನತಿ ರೋನಾ, ಬರಸಾ ಕರ್ತಾ ಪಲ್ ಪಲ್ ಪರ್ ಮೇರೆ ಜೀವನ್ ಮೇ ಸೋನಾ, ಬರಸಾ ಕರ್ತಾ ಪಲ್ ಪಲ್ ಪರ್ ಮೇರೆ ಜೀವನ್ ಮೇ ಸೋನಾ.
2: ಇನ್ ಪಂಕ್ತಿಯೋ ಕಾ ಸಾರಾಂಶ ಜಾನ್ನೆ ಸೆ ಪಹಲೆ ಇನ್ ಪಂಕ್ತಿಯೋ ಮೇ ಆನೆ ವಾಲೆ ಕಠಿಣ ಶಬ್ದೋ ಕೋ ಥೋಡಾ ದೇಖ್ ಲೇಂಗೆ. ಹಸನಾ ಅಂದ್ರೆ ನಗುವುದು ಅಂತ ಹೇಳ್ತೀವಿ ಕನ್ನಡದಲ್ಲಿ, ರೋನಾ ಅಂದ್ರೆ ಅಳುವುದು, ಬರಸನ ಅಂದ್ರೆ ಮಳೆ ಬರುವುದು ಅಂತ, ಇನ್ನು ಪಲ್ ಅಂದ್ರೆ ಕ್ಷಣ, ಸೋನಾ ಅಂದ್ರೆ ಬಂಗಾರ ಅಂತ ಹೇಳ್ತೀವಿ ಕನ್ನಡದಲ್ಲಿ. ಕಠಿಣ ಶಬ್ದಕ್ಕೆ ಅರ್ಥ ಜಾನ್ನೆಕ್ಕೆ ಬಾದ್ಮೆ ಪ್ರತಿಮಾ ಕ್ಯಾ ತುಮ್ ಇನ್ ಪಂಕ್ತಿಯೋ ಕಾ ಸಾರಾಂಶ ಬತಾ ಸಕ್ತಿ ಹೋ ಹಮ್ ಲೋಗೋ ಕೋ?
3: ಬತಾತಿ ಹೂ ಗುರುಜಿ. ಕವಯಿತ್ರಿ ಕಹತಿ ಹೈ ಕಿ ಮೈ ಸದಾ ಹಸನಾ ಜಾನ್ತಿ ಹೂ, ರೋನಾ ಮೈ ಜಾನ್ತಿ ಹೀ ನಹಿ ಹೂ, ಜಿಂದಗಿ ಕೆ ಹರ್ ಪಲ್ ಆನಂದ ಹೀ ಆನಂದ ಹೈ, ಮೇರೆ ಜೀವನ್ ಮೇ ಸೋನಾ ಬರಸ್ತಾ ಹೈ.
2: ಬಹುತ್ ಅಚ್ಛಾ. ಕಾವ್ಯ, ತುಮ್ ಪ್ರತಿಮಾ ಕಿ ಬಾತೋ ಕಾ ಸಾರ್ ಕನ್ನಡ ಮೇ ಬತಾವೋ ಹಮೇ ದೇಖೇಂಗೆ.
1: ಸರಿ ಗುರುಜಿ, ಕವಿಯತ್ರಿ ಹೇಳ್ತಾರೆ, ನನಗೆ ನಗುವುದು ಮಾತ್ರ ಗೊತ್ತು, ಅಳುವುದು ನನಗೆ ಗೊತ್ತೇ ಇಲ್ಲ. ನನ್ನ ಪ್ರಕಾರ ಜೀವನ

0: ದಲ್ಲಿ ಪ್ರತಿ ಕ್ಷಣ ಆನಂದದಿಂದ ತುಂಬಿದೆ. ನನ್ನ ಜೀವನದಲ್ಲಿ ಬಂಗಾರದ ಮಳೆ ಸುರಿಯುತ್ತಿದೆ.
1: ಬಹುತ್ ಅಚ್ಚಾ. ಹಮ್ ಅಪನಿ ಕವಿತಾ ಕೋ ದೇಖನೆ ಸೇ ಪಹಲೆ ಏಕ್ ದೋ ವ್ಯಾಕರಣ ಕಿ ಬಾತೋ ಕೋ ಭೀ ದೇಖೆಂಗೆ. ಮೈ ಕುಛ್ ಶಬ್ದ ದೇತಾ ಹೂಂ, ಉನ್ ಶಬ್ದೋ ಕೆ ಲಿಯೆ ತುಮ್ ಲೋಗ್ ಲಿಂಗ ಬದಲ್ ಕರ್ ಬತಾ ದೇನಾ. ಏಕ್ ಬಾತ್ ಯಾದ ರಖಿಯೇಗಾ, ಹಿಂದಿ ಮೇ ಮಾತ್ರ ದೋ ಲಿಂಗ ಹೈ, ಸ್ತ್ರೀಲಿಂಗ ಔರ್ ಪುಲ್ಲಿಂಗ. ಕನ್ನಡದಲ್ಲಿ ಮೂರು ಲಿಂಗಗಳಿವೆ, ಸ್ತ್ರೀಲಿಂಗ, ಪುಲ್ಲಿಂಗ ಮತ್ತು ನಪುಂಸಕ ಲಿಂಗ ಅಂತ. ನಿರ್ಜೀವ ವಸ್ತುಗಳನ್ನು ಕನ್ನಡದಲ್ಲಿ ನಪುಂಸಕ ಲಿಂಗದ ಶ್ರೇಣಿಗೆ ಸೇರಿಸಲಾಗುತ್ತೆ. ಉದಾಹರಣೆಗೆ ಮನೆ, ಹೊಲ, ಗಿಡ, ಮರ, ಕಲ್ಲು, ಮಣ್ಣು, ಹಣ್ಣು, ಕಾಯಿಗಳನ್ನು ನಾವು ನಪುಂಸಕ ಲಿಂಗದಲ್ಲಿ ತೆಗೆದುಕೊಳ್ಳುತ್ತೇವೆ. ಉದಾಹರಣೆಗೆ ಮನೆ ಚೆನ್ನಾಗಿದೆ ಅಂತ ಹೇಳ್ತೀವಿ. ಮನೆ ಚೆನ್ನಾಗಿದ್ದಾನೆ ಅಥವಾ ಮನೆ ಚೆನ್ನಾಗಿದ್ದಾಳೆ ಅಂತ ಹೇಳೋಕ್ಕಾಗಲ್ಲ ನೋಡಿ. ಅದೇ ಹಿಂದಿಯಲ್ಲಿ ಹಾಗಲ್ಲ, ಕೇವಲ ಎರಡೇ ಲಿಂಗಗಳಿರೋದ್ರಿಂದ ಮನೆ ಅಂದರೆ ಘರ್ ಶಬ್ದ ಪುಲ್ಲಿಂಗ ಆಗಿರೋದ್ರಿಂದ ತುಮಹಾರಾ ಘರ್ ಅಚ್ಚಾ ಹೇ ಅಂತ ಹೇಳ್ತೀವಿ. ಘರ್ ಅಚ್ಚಿ ಹೇ ಅಂತ ಹೇಳೋದಿಲ್ಲ, ಯಾಕೆಂದರೆ ಇಲ್ಲಿ ಕೇವಲ ಎರಡೇ ಎರಡು ಲಿಂಗ ಆಗೋದ್ರಿಂದ ಘರ್ ಅಚ್ಚಾ ಹೇ ಅಂತ ಹೇಳ್ತೀವಿ. ಅರ್ಥವಾಯ್ತಾ ಕಾವ್ಯ ನಿನಗೆ?
0: ಅರ್ಥವಾಯ್ತು ಗುರುಜಿ.
1: ತಬ್ ಚಲೋ ಮೈ ತುಮೆ ಕುಚ್ ಶಬ್ದ ದೇತಾ ಹೂ, ಉನ್ ಶಬ್ದೋ ಕೋ ಲಿಂಗ ಬದಲ್ ಕರ್ ಬತಾ ದೇನಾ. ಉದಾಹರಣೆ ಚಾಚಾ ಕಾ ಹೋತಾ ಹೈ ಚಾಚಿ, ತುಮಾರ ಲಿಯೆ ಪಹಲಾ ಶಬ್ದ ಹೈ ಭಾಯಿ,
0: ಬಹನ್,
1: ಮಾತಾ
0: ಪಿತಾ,
1: ಬಾಲಕ
0: ಬಾಲಿಕಾ,
1: ಕವಿ
0: ಕವಿಯತ್ರಿ,
1: ಗಾಯಕ
0: ಗಾಯಿಕಾ,
1: ಸೇವಕ
0: ಸೇವಿಕಾ,
1: ಆದಮಿ
0: ಔರತ್,
1: ನರ್
0: ನಾರಿ,
1: ಲೇಖಕ
0: ಲೇಖಿಕಾ,
1: ಬಕರ
0: ಬಕ್ರಿ,
1: ಮಾಮ
0: ಮಾಮಿ,
1: ಲಡಕ
0: ಲಡ್ಕಿ,
1: ಕಾಮವಾಲ
0: ಕಾಮವಾಲಿ,
1: ಶಿಕ್ಷಕ
0: ಶಿಕ್ಷಿಕ.
1: ಚಲೋ ಅಬ್ ಹಮ್ ಕವಿತಾ ಕಿ ಅಗಲಿ ಪಂಕ್ತಿಯೋ ಕೋ ದೇಖೆಂಗೆ. ಮೈ ಅಬ ತಕ್ ಜಾನ್ ನ ಪಾಯಿ ಕೈಸಿ ಹೋತಿ ಹೈ ಪೀಡಾ, ಮೈ ಅಬ ತಕ್ ಜಾನ್ ನ ಪಾಯಿ ಕೈಸಿ ಹೋತಿ ಹೈ ಪೀಡಾ, ಹಸ ಹಸ ಜೀವನ್ ಮೇ ಕೈಸಿ ಕರ್ತಿ ಚಿಂತಾ ಕ್ರೀಡಾ, ಹಸ ಹಸ ಜೀವನ್ ಮೇ ಕೈಸಿ ಕರ್ತಿ ಹೈ ಚಿಂತಾ ಕ್ರೀಡಾ. ಚಲೋ ಅಬ್ ಹಮ್ ಲೋ ಕಠಿಣ ಶಬ್ದೋ ಕೋ ದೇಖೆಂಗೆ. ಪೀಡಾ ಅಂದರೆ ವೇದನೆ ಅಥವಾ ನೋವು ಅಂತ ಹೇಳ್ತೀವಿ ಕನ್ನಡದಲ್ಲಿ. ಕ್ರೀಡಾ ಅಂದರೆ ಕ್ರೀಡೆ ಅಥವಾ ಆಟ ಅಂತ ಹೇಳ್ತೀವಿ ಕನ್ನಡದಲ್ಲಿ. ಅಬ್ ತುಮ್ ಭಾವಾರ್ಥ ಬತಾವೋ ಪ್ರತಿಮಾ ಇನ್ ಪಂಕ್ತಿಯೋ ಕಾ ದೇಖೆಂಗೆ.
2: ಠೀಕ್ ಹೈ ಗುರುಜಿ, ಬತಾತಿ ಹೂ. ಕವಯಿತ್ರಿ ಆಗೇ ಚಲ್ಕರ್ ಕಹತಿ ಹೈ ಕಿ ಮೈ ಅಭಿ ತಕ್ ನಹೀ ಜಾನ್ತಿ ಕಿ ಪೀಡಾ ಕ್ಯಾ ಹೈ, ದರ್ದ ಔರ್ ದುಃಖ ಕ್ಯಾ ಹೈ, ಚಿಂತಾ ಕೆ ಸಾಥ್ ಮೈ ಹಸ್ ಹಸ್ ಕರ್ ಖೇಲ್ತಿ ಹೂ.
1: ಪ್ರತಿಮಾ ಹೇಳಿದ ಮಾತುಗಳನ್ನು ಕನ್ನಡದಲ್ಲಿ ಹೇಳಮ್ಮ ಕಾವ್ಯ.
0: ಸರಿ ಗುರುಜಿ, ಹೇಳ್ತೀನಿ. ಪದ್ಯದ ಈ ಭಾಗದಲ್ಲಿ ಕವಿಯತ್ರಿ ಹೇಳ್ತಾರೆ, ನನಗೆ ನೋವು ಸಂಕಟ ಹಾಗೂ ವೇದನೆ ಅಂದರೆ ಏನಂತನೂ ಗೊತ್ತಿಲ್ಲ, ಚಿಂತೆಗಳೊಂದಿಗೆ ನಾನು ಆಟವಾಡುತ್ತೇನೆ.
1: ಚಲೋ ಪ್ರತಿಮಾ, ಮೈ ತುಮೆ ಕುಚ್ ಶಬ್ದ ದೇತಾ ಹೂ, ಉನ್ ಶಬ್ದೋ ಕೋ ಲೇಕರ್ ತುಮ್ ಹಿಂದಿ ಮೇ ವಾಕ್ಯ ಬನಾವು. ತುಮಾರ ಲಿಯೆ ಪಹಲಾ ಶಬ್ದ ಹೈ ಖೇಲ,
2: ಕ್ರಿಕೆಟ್ ಕಾ ಖೇಲ್ ಮುಜೆ ಪಸಂದ್ ಹೈ.
1: ಕಾವ್ಯ, ಈ ವಾಕ್ಯವನ್ನು ಕನ್ನಡಕ್ಕೆ ಅನುವಾದ ಮಾಡಮ್ಮ.
0: ಕ್ರಿಕೆಟ್ ಆಟವೆಂದರೆ ನನಗೆ ತುಂಬಾ ಇಷ್ಟ.
1: ದೂಸರಾ ಶಬ್ದ ಹೈ ತುಮಾರ ಲಿಯೆ ಸಚ್ಚಾಯಿ,
2: ಹಮೇ ಸಚ್ಚಾಯಿ ಕಿ ರಾಹ್ ಪರ್ ಚಲ್ನಾ ಚಾಹಿಯೆ.
1: ಈ ವಾಕ್ಯವನ್ನು ಕನ್ನಡಕ್ಕೆ ಅನುವಾದ ಮಾಡಮ್ಮ ಕಾವ್ಯ,
0: ನಾವು ಸತ್ಯ ಮಾರ್ಗದಲ್ಲಿ ನಡೆಯಬೇಕು.
1: ಚಲೋ ಅಬ್ ಹಮ್ ಕವಿತಾ ಕಿ ಅಗಲಿ ಪಂಕ್ತಿಯೋ ಕೋ ದೇಖೆಂಗೆ. ಅಗಲಿ ಪಂಕ್ತಿಯೋ ಕೋ ಪಡ್ಕರ್ ಸುನಾವ ಪ್ರತಿಮಾ.
2: ಠೀಕ್ ಹೈ ಗುರುಜಿ, ಸುನಾತಿ ಹೂ. ಜಗ ಹೈ ಅಸಾರ ಸುನತಿ ಹೂ, ಜಗ ಹೈ ಅಸಾರ ಸುನತಿ ಹೂ, ಮುಜ್ಕೋ ಸುಖ ಸಾರ ದಿಖಾತಾ, ಜಗ ಹೈ ಅಸಾರ ಸುನತಿ ಹೂ, ಮುಜ್ಕೋ ಸುಖ ಸಾರ ದಿಖಾತಾ, ಮೇರೆ ಆಂಖೋ ಕೆ ಆಗೆ ಸುಖ ಕಾ ಸಾಗರ ಲಹರಾತಾ, ಮೇರೆ ಆಂಖೋ ಕೆ ಆಗೆ ಸುಖ ಕಾ ಸಾಗರ ಲಹರಾತಾ.
1: ಬಹುತ್ ಅಚ್ಚಿ ಕವಿತಾ ಹೈ ಯೇ, ಔರ್ ಮೈ ಭಿ ಏಕ್ ಬಾರ್ ಪಡ್ಕರ್ ಸುನಾತಾ ಹೂ. ಸುನೋ, ಜಗ ಹೈ ಅಸಾರ ಸುನಾತಿ ಹೂ, ಜಗ ಹೈ ಅಸಾರ ಸುನತಿ ಹೂ, ಮುಜ್ಕೋ ಸುಖ ಸಾರ ದಿಖತಾ ಹೈ, ಮುಜ್ಕೋ ಸುಖ ಸಾರ ದಿಖತಾ, ಮೇರೆ ಆಂಖೋ ಕೆ ಆಗೆ ಸುಖ ಕಾ ಸಾಗರ ಲಹರಾತಾ ಹೈ, ಮೇರೆ ಆಂಖೋ ಕೆ ಆಗೆ ಸುಖ ಕಾ ಸಾಗರ ಲಹರಾತಾ. ಇನ್ ಸುಂದರ ಪಂಕ್ತಿಯೋ ಮೇ ಆನೆ ವಾಲೆ ಕಠಿಣ ಶಬ್ದೋ ಕೋ ಥೋಡಾ ದೇಖ ಲೋ. ಜಗ್ ಅಂದರೆ ಜಗತ್ತು ಅಥವಾ ಪ್ರಪಂಚ ಅಂತಲೂ ಹೇಳ್ತೀವಿ ಕನ್ನಡದಲ್ಲಿ. ಅಸಾರ ಅಂದರೆ ಸಾರಹೀನ ಅಥವಾ ನಿಸ್ಸಾರವಾದ್ದು, ಅದರಲ್ಲಿ ಏನೂ ಇಲ್ಲ ಅಂತ ಹೇಳ್ತೀವಲ್ಲ ಆ ಸಂದರ್ಭದಲ್ಲಿ. ಒಂದೊಂದು ಸಾರಿ ಕೆಲಸಕ್ಕೆ ಬಾರದ ವಸ್ತು ಅಂತ ಹೇಳ್ತೀವಲ್ಲ ಆ ಅರ್ಥದಲ್ಲಿ. ಸಾಗರ ಅಂದರೆ ಸಮುದ್ರ ಅಥವಾ ಕಡಲು ಅಂತಲೂ ಹೇಳ್ತೀವಿ ಕನ್ನಡದಲ್ಲಿ. ಈಗ ಈ ಸಾಲುಗಳ ಭಾವಾರ್ಥವನ್ನು ಕನ್ನಡದಲ್ಲಿ ಹೇಳಮ್ಮ ಕಾವ್ಯ, ನೋಡೋಣ.
0: ಸರಿ ಗುರುಜಿ, ಹೇಳ್ತೇನೆ. ಕವಿಯತ್ರಿ ಇಲ್ಲಿ ಹೇಳ್ತಾರೆ, ಸಾಮಾನ್ಯವಾಗಿ ಜನ ಜಗತ್ತು

0: ನಶ್ವರ ನಿಸ್ಸಾರ ಎಂದೆಲ್ಲ ಹೇಳ್ತಾರೆ. ಆದರೆ ನನ್ನ ದೃಷ್ಟಿಯಲ್ಲಿ ಈ ಪ್ರಪಂಚ ಸುಖದ ಸಾಗರ ಎಂದು ಹೇಳಬಹುದು.
1: ಈಗ ಮುಂದಿನ ಸಾಲುಗಳನ್ನ ಹೇಳ್ತೀನಿ ಕೇಳಿ. ಕಹತೆ ಹೇ ಹೋತಿ ಜಾತಿ, ಕಹತೆ ಹೇ ಹೋತಿ ಜಾತಿ ಖಾಲಿ ಜೀವನ್ ಕಿ ಪ್ಯಾಲಿ, ಕಹತೆ ಹೇ ಹೋತಿ ಜಾತಿ ಖಾಲಿ ಜೀವನ್ ಕಿ ಪ್ಯಾಲಿ, ಪರಮೈ ಉಸ್ಮೇ ಪಾತಿ ಹೂ, ಪರಮೈ ಉಸ್ಮೇ ಪಾತಿ ಹೂ, ಪ್ರತಿಪಲ್ ಮದಿರ ಮತವಾಲಿ, ಪ್ರತಿಪಲ ಮದಿರ ಮತವಾಲಿ. ವೈಸೆ ಇನ್ ಪಂಕ್ತಿಯೋ ಮೇ ಖಾಸ್ ಕೋಯಿ ಕಠಿಣ ಶಬ್ದ ನಹೀ ಹೇ, ಫಿರ್ ಬಿ ಪ್ಯಾಲಿ ಅಂದರೆ ಬಟ್ಟಲು, ಮದಿರ ಅಂದರೆ ಶರಾಬು ಅಂತ. ಅಬ್ ಸಾರಾಂಶ ಬತಾವು.
2: ಕವಯತ್ರಿ ಯಹಾಂ ಪರ್ ಕಹತಿ ಹೈ ಕಿ ಜ್ಯೋ ಜ್ಯೋ ಜೀವನ್ ಆಗೆ ಬಢತಾ ಜಾತಾ ಹೈ ತ್ಯೋ ತ್ಯೋ ಜೀವನ್ ಕಿ ಪ್ಯಾಲಿ ಖಾಲಿ ಹೋತಿ ರಹತಿ ಹೈ, ಆನಂದ ಕಮ್ ಹೋತಾ ಜಾತಾ ಹೈ, ಪರ್ ಮೇರೇ ಲಿಯೆ ಐಸಾ ನಹಿ ಹೈ, ಮೈ ತೋ ಸದಾ ಹಿ ಮದಿನಾ ರೂಪಿ ಆನಂದ ಮೇ ಡೂಬಿ ರಹತಿ ಹೂ.
1: ಇನ್ ಪಂಕ್ತಿಯೋ ಕಾ ಸಾರಾಂಶ ತುಮ್ ಕನ್ನಡ ಮೇ ಬತಾವು, ಕಾವ್ಯ ಹಮೇ ದೇಖೆಂಗೆ.
0: ಸರಿ ಗುರುಜಿ, ಹೇಳ್ತೀನಿ. ಜನ ಹೇಳ್ತಾರೆ ಜೀವನದಲ್ಲಿ ಸಮಯ ಕಳೆದಂತೆ ಆನಂದ ಕಡಿಮೆಯಾಗುತ್ತೆ, ದುಃಖ ನಮ್ಮನ್ನು ಆವರಿಸುತ್ತದೆ. ಆದರೆ ಕವಿಯತ್ರಿ ಹೇಳ್ತಾರೆ ಸದಾ ಆನಂದವೆಂಬ ನಶೆಯಲ್ಲಿ ತೇಲುತ್ತಾ ಇರುತ್ತೇವೆ ಎಂದು.
1: ಅಗಲಿ ಪಂಕ್ತಿಯೋ ದೇಖೋ ಮೈ ಪಡ್ಕ ಸುನಾತಾ ಹೂ. ಉತ್ಸಾಹ ಉಮಂಗ ನಿರಂತರ, ಉತ್ಸಾಹ ಉಮಂಗ ನಿರಂತರ ರಹತೆ ಮೇರೆ ಜೀವನ್ ಮೇ, ಉತ್ಸಾಹ ಉಮಂಗ ನಿರಂತರ ರಹತೆ ಮೇರೆ ಜೀವನ್ ಮೇ, ಉಲ್ಲಾಸ ವಿಜಯ ಕಾ ಹಸ್ತಾ, ಉಲ್ಲಾಸ ವಿಜಯ ಕಾ ಹಸ್ತಾ ಮೇರೆ ಮತವಾಲೆ ಮನ್ ಮೇ, ಮೇರೆ ಮತವಾಲೆ ಮನ್ ಮೇ. ಶಬ್ದಂಕೋ ದೇಖೋ, ಉಮಂಗ್ ಅಂದರೆ ಉಲ್ಲಾಸ ಉತ್ಸಾಹ ಅಂತ ಹೇಳ್ತೀವಿ ಕನ್ನಡದಲ್ಲಿ. ನಿರಂತರ ಅಂದರೆ ಯಾವಾಗಲೂ ಅಂತ, ನಿರಂತರ ಅಂತ ಕನ್ನಡದಲ್ಲಿನೂ ಹೇಳ್ತೀವಿ. ಹಾಗೆ ನೋಡಿದರೆ ಇನ್ ಪಂಕ್ತಿಯೋಂಕು ತುಂಬಿ ಏಕ್ ಬಾರ್ ಪಡ್ಕರ್ ಸುನಾವು ಪ್ರತಿಮಾ ದೇಖೆಂಗೆ.
2: ಠೀಕ್ ಹೈ ಗುರುಜಿ. ಉತ್ಸಾಹ ಉಮಂಗ ನಿರಂತರ, ಉತ್ಸಾಹ ಉಮಂಗ ನಿರಂತರ ರಹತೆ ಮೇರೆ ಜೀವನ್ ಮೇ, ರಹತೆ ಮೇರೆ ಜೀವನ್ ಮೇ, ಉಲ್ಲಾಸ ವಿಜಯ ಕಾ ಹಸ್ತಾ, ಉಲ್ಲಾಸ ವಿಜಯ ಕಾ ಹಸ್ತಾ ಮೇರೆ ಮತವಾಲೆ ಮನ್ ಮೇ, ಮೇರೆ ಮತವಾಲೆ ಮನ್ ಮೇ.
1: ಬಹುತ್ ಸುಂದರ ಪಂಕ್ತಿಯ ಹೈನ, ಏಕ್ ಬಾರ್ ಮೈ ಭಿ ಪಡ್ಕರ್ ಸುನಾತಾ ಹೂ ಸುನು. ಉತ್ಸಾಹ ಉಮಂಗ ನಿರಂತರ, ಉತ್ಸಾಹ ಉಮಂಗ ನಿರಂತರ ರಹತೆ ಮೇರೆ ಜೀವನ ಮೇ, ಉಲ್ಲಾಸ ವಿಜಯ ಕಾ ಹಸ್ತಾ ಮೇರೆ ಮತವಾಲೆ ಮನ್ ಮೇ, ಉಲ್ಲಾಸ ವಿಜಯ ಕಾ ಹಸ್ತಾ ಮೇರೆ ಮತವಾಲೆ ಮನ್ ಮೇ. ಇನ್ ಪಂಕ್ತಿಯೋ ಕವಿತ್ರಿ ಸುಭದ್ರಾ ಚೌಹಾನ್ ಕಹತಿ ಹೇ ಕಿ ಮೇರೆ ಜೀವನ್ ಮೇ ಸದೈವ ಉತ್ಸಾಹ ಕಿ ಲಹರ್ ಉಮಡತಿ ರಹತಿ ಹೇ, ಮೇರೆ ಜೀವನ್ ಮೇ ಸದೈವ ಉತ್ಸಾಹ ಕಿ ಲಹರ್ ಉಮಡತಿ ರಹತಿ ಹೇ, ಜೀವನ್ ಉಲ್ಲಾಸ ಅವರ ವಿಜಯಕ್ಕೆ ಆನಂದ ಸೇ ಪ್ರಫುಲ್ಲಿತ ರಹತಾ ಹೇ.
0: ನನಗೆ ಕನ್ನಡದಲ್ಲಿ ಹೇಳಿ ಗುರುಜಿ.
1: ಸರಿ ಮಾ ಹೇಳ್ತೀನಿ ಕೇಳು. ಇಲ್ಲಿ ಕವಿಯತ್ರಿ ಹೇಳ್ತಾರೆ ನನ್ನ ಜೀವನದಲ್ಲಿ ಯಾವಾಗಲೂ ಉತ್ಸಾಹ ತುಂಬಿ ತುಳುಕುತ್ತದೆ, ಆನಂದ ಹಾಗೂ ಉಲ್ಲಾಸದಿಂದ ನಾನು ನಗು ನಗುತ್ತಾ ಇರ್ತೇನೆ ಅಂತ. ಬಚ್ಚು ಅಬ್ ತುಮ್ ಲೋಗೋಂಕೋ ಕುಚ್ ಏಕ್ ಸವಾಲ್ ಪೂಛತಾ ಹೂ, ತುಮ್ ಲೋಗ್ ಉನ್ ಸವಾಲೋ ಕೆ ಲಿಯೆ ಜವಾಬ್ ದೇನಾ. ಸವಾಲ್ ಪ್ರತಿಮಾ ತುಮ್ಸೆ ಹೈ, ಮುಜೆ ಯಹ ಬತಾವೋ ಕಿ ಕವಿಯತ್ರಿ ನೇ ಕ್ಯಾ ಸೀಖಾ ಹೈ.
2: ಕವಯಿತ್ರಿ ನೇ ಹಸನಾ ಸೀಖಾ ಹೈ.
1: ಜೀವನ್ ಕೆ ಸಾಥಿ ಕೌನ್ ಕೌನ್ ಹೈ.
2: ವಿಶ್ವಾಸ ಪ್ರೇಮ ಸಾಹಸ ಜೀವನ್ ಕೆ ಸಾಥಿ ಹೈ.
1: ಇಸ್ ಕವಿತಾ ಕಿ ಕವಿಯತ್ರಿ ಕೌನ್ ಹೈ.
2: ಇಸ್ ಕವಿತಾ ಕಿ ಕವಯಿತ್ರಿ ಸುಭದ್ರಾ ಕುಮಾರಿ ಚೌಹಾನ್ ಹೈ.
1: ಇಸ್ ವಾಕ್ಯಕ್ಕೋ ಕನ್ನಡ ಮೇ ಅನುವಾದ ಕರೋ ಕಾವ್ಯ ದೇಖೆಂಗೆ.
0: ಈ ಕವಿತೆಯ ಕವಿಯತ್ರಿ ಸುಭದ್ರಾ ಕುಮಾರಿ ಚೌಹಾನ್.
1: ಬಹುತ್ ಅಚ್ಚಾ, ಇಸಿಕೆ ಸಾಥ್ ಹಮ್ ಆಜ್ ಕಾ ಪಾಠ ಯಹೀ ಪರ್ ಸಮಾಪ್ತ ಕರೆಂಗೆ.
2: ನಮಸ್ತೆ ಗುರುಜಿ.
1: ನಮಸ್ತೆ ಬಚ್ಚೋ, ನಮಸ್ತೆ.
3: ರಾಷ್ಟ್ರ ಭಾಷಾ ಭಾರತಿ ವಿಶೇಷ ಹಿಂದಿ ಪಾಠ ಕಾರ್ಯಕ್ರಮ ಕೇಳಿದಿರಿ.
4: ನಡೆಸಿಕೊಟ್ಟವರು ಎಚ್ ಎನ್ ಯಾದವಾಡ್, ಇವರೊಂದಿಗೆ ಭಾಗವಹಿಸಿದವರು ಪ್ರತಿಮಾ ಹಾಗೂ ಎಸ್ ಎಂ ಕಾವ್ಯ.

ಇದು ಆಕಾಶವಾಣಿ ಬೆಂಗಳೂರು. ಈ ಸಂಜೆಯ ಪ್ರಸಾರದಲ್ಲಿ ನಮ್ಮ ನಿಲಯದಿಂದ 5:30 ಗಿರ್ಮಿಟ್, 6:15 ಕನ್ನಡ ರತ್ನ ಭಂಡಾರ, 6:30 ಧಾರವಾಡ ಕೇಂದ್ರದ ಸಹಪ್ರಸಾರದಲ್ಲಿ ಜಿಲ್ಲಾ ವಾರ್ತಾಪತ್ರ.

ಕೃಷಿರಂಗ ಕಾರ್ಯಕ್ರಮ 6:51ಕ್ಕೆ ಅಡಕೆ ಆಧಾರಿತ ಕೃಷಿ ಕುರಿತಾಗಿ ಡಾಕ್ಟರ್ ಬಿ ನಾರಾಯಣ ಸ್ವಾಮಿ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ತಿಮ್ಮಪ್ಪ ಹೆಚ್ಗೌಡ. ನಂತರ ಮಾಗಡಿ ತಾಲೂಕು ಹೇಳಿಗೆಹಳ್ಳಿಯ ಉಮೇಶ್ ಮತ್ತು ಸಂಗಡಿಗರಿಂದ ಕೋಲಾಟದ ಪದ. ಸಿರಿಗಂಧ 7:45ಕ್ಕೆ. ಇನ್ನು 9:15ಕ್ಕೆ ಸಿಕೆ ತಾರಾ ಹಾಡಿರುವ ಭಾವಗೀತೆಗಳು. ಕರ್ನಾಟಕ ಶಾಸ್ತ್ರೀಯ ಸಂಗೀತ ಮೂಡಿ ಬರ್ತಾ ಇದೆ. ರಾತ್ರಿ 9:30ಕ್ಕೆ ಸಿಎಸ್ ಹರೀಶ್ ಹಾಗೂ ಸಂಗಡಿಗರಿಂದ ನಾದಸ್ವರ ವಾದನ. ಶ್ರೋತೃಗಳಿಗೆ ಗಮನಿಸಿ, ಇಂದು ರಾತ್ರಿ 10:00ಗೆ ಕಾರ್ಯಕ್ರಮ ವನಿತಾ ವಿಹಾರ. ಕುಂಭಕಲೆಯಿಂದ ದಾಖಲೆಗಳವರೆಗೆ ಈ ಕುರಿತಾಗಿ ಜ್ಯೋತಿ ಶಾಂತರಾಜು ಅವರೊಂದಿಗೆ ಸಂದರ್ಶನ. ಇವರೊಂದಿಗೆ ಆಶಾ. 10:30ಕ್ಕೆ ಗೀತಚಂದ್ರಿಕೆ ಮೆಲೋಡಿ ಟೈಮ್. ಈ ಎಲ್ಲ ಕಾರ್ಯಕ್ರಮಗಳು ಇಂದಿನ ಸಂಜೆಯ ಪ್ರಸಾರದಲ್ಲಿ. ಇದು ಆಕಾಶವಾಣಿ ಬೆಂಗಳೂರು. ಇದುವರೆಗೂ ನಿಲಯದ ಕಾರ್ಯಕ್ರಮಗಳನ್ನು 490.1 ಮೀಟರ್ಗಳು ಅಂದರೆ 612 ಕಿಲೋಹರ್ಟ್ಸ್ ಮತ್ತು ಡಿಆರ್ಎಂ ತರಂಗಾಂತರ 603 ಕಿಲೋಹರ್ಟ್ಸ್ಗಳಲ್ಲಿ ಕೇಳ್ತಾ ಇದ್ರಿ. ಇಲ್ಲಿಗೆ ನಿಲಯದ ಈ ಹೊತ್ತಿನ ಪ್ರಸಾರ ಕಾರ್ಯ ಮುಕ್ತಾಯವಾಯಿತು. ಡಿಟಿಎಚ್ ವಾಹಿನಿಯಲ್ಲಿ ಕನ್ನಡ ಕಾರ್ಯಕ್ರಮಗಳು ಮುಂದುವರಿಯುತ್ತೆ. ನಮ್ಮ ನಿಲಯದ ಮುಂದಿನ ಪ್ರಸಾರ ಕಾರ್ಯ ಸಂಜೆ 5:30ಕ್ಕೆ ಆರಂಭ. ಈಗ ಸಮಯ 3:01.

0: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ. ಕೂರ್ಗ್ ಹೈಲೈಟ್ ಫರ್ನಿಚರ್ನ 7ನೇ ವಾರ್ಷಿಕೋತ್ಸವದ ಬಂಪರ್ ಕೊಡುಗೆ 3+1+1 ವುಡನ್ ಸೋಫಾ ಸೆಟ್ ಕೇವಲ 13,900 ರೂಪಾಯಿಗೆ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ.
1: ಈ ಫೆಸ್ಟಿವಲ್ ಸೀಸನ್ ನಲ್ಲಿ ಅತಿ ಕಡಿಮೆ ಬೆಲೆಗೆ ಮನಸೂರೆಗೊಳ್ಳುವ ಫರ್ನಿಚರ್ ಗಳು, ಅಚ್ಚರಿ ಮೂಡಿಸುವ ಆಫರ್ ಹಾಗೂ ಆಕರ್ಷಕ ಬಹುಮಾನಗಳೊಂದಿಗೆ ನಿಮಗೆ ಸಿಗಲಿದೆ ಸುನಿತಾ ಫರ್ನಿಚರ್ ನಲ್ಲಿ. ಸೌತ್ ಇಂಡಿಯಾದ ಎಲ್ಲಾ ಕಡೆ ಫ್ರೀ ಡೆಲಿವರಿ. ಹಾಗಿದ್ರೆ ನಿಮ್ಮ ಫರ್ನಿಚರ್ ಶಾಪಿಂಗ್ ಆಗಿ ಬನ್ನಿ ಕೇರಳದ ಅತಿ ದೊಡ್ಡ ಫರ್ನಿಚರ್ ಮಳಿಗೆ ಸುನಿತಾ ಫರ್ನಿಚರ್, ಉಳಿಯಿಲ್ ಇರಿಟಿ ಹಾಗೂ ತಾವಕ್ಕರ ಕಣ್ಣೂರ್.
2: ರೀ, ಇವತ್ತಿನ ನ್ಯೂಸ್ ಪೇಪರ್ ನೋಡಿದ್ರಾ?
3: ಇಲ್ಲ, ಎಲ್ಲಿದೆ ಅಂತದ್ದು?
2: ಮೈಸೂರಿನ NH-275 ಗೆ ಹೊಂದಿಕೊಂಡಿರೋ VC ಗ್ಯಾಲಕ್ಸಿ ಕಮರ್ಷಿಯಲ್ ಹಾಗೂ ಮನಿ ಸೈಟ್ ಒಳ್ಳೆ ಫೆಸಿಲಿಟಿ ಒಂದಿಗೆ ಸೇಲ್ ಮಾಡ್ತಾ ಇದಾರೆ.
3: ಹೌದಾ? ಇಲ್ಲಿ ಪೇಪರ್ ಕೂಡ? ಹಾ ಹೌದು, ನಮಗೂ ತಗೊಳ್ಳೋಣ. VC ಕನ್ವರ್ಟೆಡ್, DTCP ಅಪ್ರೂವ್ಡ್, ಎಲ್ಲಾ ಮಾಡರ್ನ್ ಫೆಸಿಲಿಟಿ ಇದೆ ಅಲ್ವಾ?
2: ಹೌದು, 50 ಫೀಟ್ ಕಾಂಕ್ರೀಟ್ ರೋಡ್, ಅಂಡರ್ ಗ್ರೌಂಡ್ ಎಲೆಕ್ಟ್ರಿಸಿಟಿ, ಚಿಲ್ಡ್ರನ್ಸ್ ಪ್ಲೇ ಏರಿಯಾ, ದೇವಸ್ಥಾನ, ಸ್ವಿಮ್ಮಿಂಗ್ ಪೂಲ್, ಜಾಗಿಂಗ್ ಟ್ರ್ಯಾಕ್.
3: ಅಬ್ಬಬ್ಬಾ, ಇಲ್ಲಿ ನೋಡಿ, ಮೈಸೂರು ಹಾಗೂ ಪಿರಿಯಾಪಟ್ಟಣ ಮಧ್ಯಭಾಗದಲ್ಲಿ VC ಗ್ಯಾಲಕ್ಸಿ ಮಾಲ್, 4 ಥಿಯೇಟರ್ ಸ್ಕ್ರೀನ್, ಬೌಲಿಂಗ್ ಗೇಮ್, ಶೂಟಿಂಗ್ ರೇಂಜ್, ಶಾಪ್ಸ್,
2: ಈ ಎಲ್ಲ ಸೌಕರ್ಯದೊಂದಿಗೆ ಕಮ್ಯುನಿಟಿ ಹಾಲ್, ಕ್ಲಬ್ ಹೌಸ್.
3: ಆಗ ಮೈಸೂರು ಜಿಲ್ಲೆಯ ಪಿರಿಯಾಪಟ್ಟಣದಲ್ಲಿ ಮೊಟ್ಟ ಮೊದಲ ಮಾಲ್ ಹಾಗೂ ಮಲ್ಟಿಪ್ಲೆಕ್ಸ್ ಥಿಯೇಟರ್ ಆರಂಭ ಆಗ್ತಾ ಇದೆ.
2: 450 ಪ್ರೀಮಿಯಂ ಪ್ಲಾಟ್ಸ್, ಸ್ಕ್ವೇರ್ ಫೀಟ್ ಗೆ 2,999 ರೂಪಾಯಿ. ಆರ್ಮಿ, ಏರ್ ಫೋರ್ಸ್, ನೇವಿ ಇವರಿಗೆ ಫ್ರೀ ರಿಜಿಸ್ಟ್ರೇಷನ್, ಟೀಚರ್ಸ್ ಗಳಿಗೆ ಸ್ಪೆಷಲ್ ಡಿಸ್ಕೌಂಟ್ ಕೂಡ ಇದೆ.
3: 80% ಸಾಲ ಸೌಲಭ್ಯನೂ ಸಿಗುತ್ತೆ.
2: ಫ್ರೀ ಆಗಿ ಸೈಟ್ ವಿಸಿಟ್ ಮಾಡಲು ಸಂಪರ್ಕಿಸಿ
3: 9900-90182
2: ಆರ್ 9606084066.
4: ಸ್ವೀಟ್ ಹೋಮ್ ರಿಯಾಲಿಟಿ, ಯೋರ್ ಟ್ರಸ್ಟೆಡ್ ಪಾರ್ಟ್ನರ್ ಇನ್ ರಿಯಲ್ ಎಸ್ಟೇಟ್.
5: ಆಕಾಶವಾಣಿಯ ಮಡಿಕೇರಿ ಕೇಂದ್ರವಿದು. ಕೇಳುಗರೆ, ಇದೀಗ ಭಕ್ತಿಗೀತೆಗಳ ಕಾರ್ಯಕ್ರಮ. ಮೊದಲಿಗೆ ಕೇಳಿ SP ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿ RN ಜಯಗೋಪಾಲ್ ಅವರ ರಚನೆ.

0: ಎಫ್ಎಂ 103.1 ಮೆಗಾಹರ್ಟ್ಸ್ ಕಂಪನಾಂಕದಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 4:20. ಸಂಜೆಯ ಪ್ರಸಾರ ಕಾರ್ಯದಲ್ಲಿ ನಾನು ನಿಮ್ಮೊಂದಿಗೆ ಉಮೇಶ್ ಡಿಎಂ.
1: ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು. ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?
2: ಅದಕ್ಕೆ ತಾನೇ ಇರಿಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250 ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ಲದೆ ಮಾರ್ಬಲ್ಸ್, ಗ್ರಾನೈಟ್ಸ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ಸ್ ಇದೆ. ಎಲ್ಲವೂ ಕೈಗೆಟುಕುವ ಬೆಲೆಯಲ್ಲೇ ಸಿಗುತ್ತೆ.
1: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟಿ.
3: ಲಿಯೋರಾ ಗೋಲ್ಡ್ ನಲ್ಲಿ ನಿಮ್ಮ ಹಳೆಯ ಚಿನ್ನಾಭರಣಗಳನ್ನು ಎಕ್ಸ್ಚೇಂಜ್ ಮಾಡುವಾಗ ಪ್ರತಿ ಗ್ರಾಮ್ ಮೇಲೆ 117 ರೂಪಾಯಿ ಅಧಿಕ ಪಡೆಯಿರಿ. ಲಿಯೋರಾ ಗೋಲ್ಡ್ ಅಂಡ್ ಡೈಮಂಡ್ಸ್, ಗೋಣಿಕೊಪ್ಪಲು ಹಾಗೂ ಪಿರಿಯಾಪಟ್ಟಣ.
4: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೇ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ.

ಇದುವರೆಗೆ ಭಕ್ತಿಗೀತೆಗಳನ್ನ ಕೇಳಿದಿರಿ. ಕೇಳುಗರೆ ಗಮನಿಸಿ, ಇಂದು ಸಂಜೆ 5 ಗಂಟೆಗೆ ನಮ್ಮ ನಿಲಯದಿಂದ ಮಹಿಳಾ ಲೋಕ ಕಾರ್ಯಕ್ರಮದಲ್ಲಿ ಪತ್ರಕಾರಂಜಿ, ಕೇಳುಗರ ಪತ್ರಗಳನ್ನಾಧರಿಸಿದ ಕಾರ್ಯಕ್ರಮ. ವಿಷಯ, ಈಗ ಬೇಸಿಗೆ ರಜೆ, ಈ ಸಂದರ್ಭದಲ್ಲಿ ನಿಮ್ಮ ಮನೆಗೆ ಬರುವ ಅತಿಥಿಗಳನ್ನು ಹೇಗೆ ಸತ್ಕರಿಸುತ್ತೀರಿ ಹಾಗೂ ಮಕ್ಕಳನ್ನು ಚಟುವಟಿಕೆಯಿಂದಿರಲು ಏನೆಲ್ಲ ಕ್ರಮ ಕೈಗೊಳ್ಳುತ್ತೀರಿ? ಈ ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸುತ್ತಾರೆ ವಿದ್ಯಾರಾವ್ ಕೆಎಲ್ ಹಾಗೂ ಲಲಿತಾ ಕೆ. ಸಂಜೆ 6:51ಕ್ಕೆ ಕೃಷಿರಂಗ ಕಾರ್ಯಕ್ರಮದಲ್ಲಿ ಮೇ ತಿಂಗಳಲ್ಲಿ ಕರಿಮೆಣಸು, ಏಲಕ್ಕಿ ಮತ್ತು ಶುಂಠಿ ಬೆಳೆಗಳ ನಿರ್ವಹಣೆ ಕುರಿತು ಡಾ. ಕೆಎನ್ ಹರ್ಷ ಅವರೊಂದಿಗೆ ನಡೆಸಿದ ಸಂದರ್ಶನವನ್ನು ಆಲಿಸುವಿರಿ.

ಎಫ್ಎಂ 103.1 ಮೆಗಾಹರ್ಟ್ಸ್ ಕಂಪನಾಂಕದಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 4:31:35. ಇನ್ನು ಮುಂದೆ ನೆನಪು ನಿನಾದ, ಹಳೆಯ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. ಆರಂಭದಲ್ಲಿ ಕೇಳಿ ಆರದ ಗಾಯ ಚಿತ್ರಕ್ಕಾಗಿ ಎಸ್ ಜಾನಕಿ ಅವರು ಹಾಡಿರುವ ಗೀತೆ. ಗೀತೆಗೆ ಸಂಗೀತ ನೀಡಿದರೆ ಸತ್ಯಂ, ಸಾಹಿತ್ಯ ಚೇವುದೇ ಶಂಕರ್.

ಆಟೋರಾಜ ಚಿತ್ರಕ್ಕೆಂದು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಹಾಡಿರುವ ಗೀತೆ. ಗೀತೆಗೆ ಸಂಗೀತ ನೀಡಿದ್ದಾರೆ ರಾಜನ್ ನಾಗೇಂದ್ರ, ಸಾಹಿತ್ಯ ಚಿ ಉದಯಶಂಕರ್.

0: ಇದು ನನ್ನ ಮಗನ ಧ್ವನಿ, ಯಾವಾಗ ಅಂದ್ರೆ ಅವನ ಹೊಟ್ಟೆ ತುಂಬದಾಗ. ಇದು ನನ್ನ ಮಗ ಆಟ ಆಡ್ಬೇಕಾದಾಗಿನ ಧ್ವನಿ. ಇದು ನನ್ನ ಮಗನ ಧ್ವನಿ, ಯಾವಾಗ ಅಂದ್ರೆ ಅವನ ಉಸಿರಾಟದಲ್ಲಿ ತೊಂದರೆ ಆದಾಗ. ಕೆಮ್ಮು, ನೆಗಡಿ, ತೀವ್ರ ಜ್ವರ, ಪಕ್ಕೆ ಸೆಳೆತ ಅಥವಾ ವೇಗವಾಗಿ ಉಸಿರಾಡ್ತಾ ಇದ್ರೆ ಇವು ನ್ಯುಮೋನಿಯಾ ಲಕ್ಷಣ ಇರಬಹುದು. ಇದಕ್ಕೆ ಮನೆ ಔಷಧ ಅಲ್ವೇ ಅಲ್ಲ, ಹತ್ತಿರದ ಪ್ರಾಥಮಿಕ ಆರೋಗ್ಯ ಕೇಂದ್ರವನ್ನ ಸಂಪರ್ಕಿಸಬೇಕು.
1: ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಕರ್ನಾಟಕ ಸರ್ಕಾರ.
2: ನೆನಪು ದಿನದ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಕೇಳಿ ಅವಳ ಹೆಜ್ಜೆ ಚಿತ್ರಕ್ಕಾಗಿ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ ಅವರು ಹಾಡಿರುವ

0: ಹಲೋ
1: ಹಲೋ ಆಕಾಶವಾಣಿ
2: ಬೆಳಕ ಹುಡುಕುತ
3: ಹುಡುಕ ಹೊರಟಿದೆ
0: ಹಲೋ
1: ಬೆಳಕ ಹುಡುಕುತ ನೇರ ಫೋನಿನ್ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಾರೆ ಸನ್ಮಾನ್ಯ ಜನಪ್ರತಿನಿಧಿಗಳು, ನುರಿತ ತಜ್ಞರು, ವೃತ್ತಿ ಮಾರ್ಗದರ್ಶಕರು, ಪೊಲೀಸ್ ಅಧಿಕಾರಿಗಳು, ಕಾನೂನು ಸಲಹೆಗಾರರು, ಖ್ಯಾತ ಮಾನಸಿಕ ತಜ್ಞರು ನೇರ ಫೋನಿನ್ ಕಾರ್ಯಕ್ರಮದಲ್ಲಿ ಶ್ರೋತೃಗಳ ಪ್ರಶ್ನೆಗಳಿಗೆ ನೇರವಾಗಿ ಉತ್ತರಿಸುವಂತಹ ವಿಶೇಷ ಕಾರ್ಯಕ್ರಮ
2: ಬೆಳಕ ಹುಡುಕುತ
1: ನಿರೀಕ್ಷಿಸಿ
2: ನೇರ ಫೋನಿನ್ ಕಾರ್ಯಕ್ರಮ.
1: ಪ್ರೀತಿಯ ಶ್ರೋತೃಗಳೇ, ಇದು ನಿಮಗಾಗಿ.

0: ಬಾಡಿ ಎಫ್ಎಂ 103.1 ಮೆಗಾಹರ್ಟ್ಸ್ ಗಳಲ್ಲಿ ಆಕಾಶವಾಣಿ ಮಡಿಕೇರಿ ಕೇಂದ್ರ.
1: ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ನೆನಪು ನಿನಾದ ಹಳೆಯ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮವನ್ನು ಆಲಿಸುತ್ತಿರುವಿರಿ. ಸಮಯ 4:46:35. ನೆನಪು ನಿನಾದ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಕೇಳಿ ಬಾಡದ ಹೂ ಚಿತ್ರಕ್ಕಾಗಿ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ ಅವರು ಹಾಡಿರುವ ಗೀತೆ. ಗೀತೆಗೆ ಸಂಗೀತ ನೀಡಿದ್ದಾರೆ ಅಶ್ವಥ್ ವೈದಿ, ಸಾಹಿತ್ಯ ದೊಡ್ಡರಂಗೇಗೌಡ.

ಏಟು ಎದುರೇಟು ಚಿತ್ರಕ್ಕಾಗಿ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ ಅವರು ಹಾಡಿರುವ ಗೀತೆಯನ್ನು ಕೇಳಿದಿರಿ. ಗೀತೆಗೆ ಸಂಗೀತ ನೀಡಿದವರು ಸತ್ಯಂ, ಸಾಹಿತ್ಯ ದೊಡ್ಡರಂಗೇಗೌಡ ಅವರದಾಗಿತ್ತು. ಇನ್ನು ಕಾರ್ಯಕ್ರಮದ ಕೊನೆಯಲ್ಲಿ ಕೇಳಿ ಗಾಳಿ ಮತ್ತು ಚಿತ್ರಕ್ಕಾಗಿ ಎಸ್ ಜಾನಕಿ ಅವರು ಹಾಡಿರುವ ಗೀತೆ. ಗೀತೆಗೆ ಸಂಗೀತ ರಾಜನಾಗೇಂದ್ರ, ಸಾಹಿತ್ಯ ಚೇವುದಯ ಶಂಕರ್.

0: ಇದುವರೆಗೆ ನೆನಪು ನಿನಾದ ಹಳೆಯ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮವನ್ನು ಕೇಳಿದಿರಿ.
1: ನಿಮ್ಮ ಮನೆಯ ವಾಶ್ರೂಮ್ ಮತ್ತು ಕಿಚನ್ ಸ್ಟೈಲಿಶ್ ಆಗಿ ಕಾಣಲು ನೀವು ಆಯ್ಕೆ ಮಾಡಿ ಜಾಕ್ವಾ ಪ್ರಾಡಕ್ಟ್ಸ್ ಗಳನ್ನು. ಬಾತ್ರೂಮ್ ಫಿಟ್ಟಿಂಗ್ಸ್ ಅಂಡ್ ಸ್ಯಾನಿಟರಿ ವೇರ್ 10 ವರ್ಷಗಳ ವಾರಂಟಿ ಹಾಗೂ ಸ್ಪಾಟ್ ರಿಪೇರ್ ಸರ್ವಿಸ್ ಇದೀಗ ಇರಿಟಿಯಾ ರೀನಾ ಡೆವಲಪರ್ಸ್ ನಲ್ಲಿ. ಕರ್ನಾಟಕದಾದ್ಯಂತ ಫ್ರೀ ಡೆಲಿವರಿನೂ ಇದೆ. ಜಾಕ್ವಾ ಪ್ರಾಡಕ್ಟ್ಸ್ ನ ವಿಶಾಲವಾದ ಸ್ಟುಡಿಯೋ ರೀನಾ ಡೆವಲಪರ್ಸ್, ಉಲಿಕಲ್ ರೋಡ್, ಇರಿಟಿ.
2: ಕೂರ್ಗ್ ಹೈಲೈಟ್ ಫರ್ನಿಚರ್ ನ 7ನೇ ವಾರ್ಷಿಕೋತ್ಸವದ ಬಂಪರ್ ಕೊಡುಗೆ. 3+1+1 ವುಡನ್ ಸೋಫಾ ಸೆಟ್ ಕೇವಲ 13,900 ರೂಪಾಯಿಗೆ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ.
3: ಈ ಫೆಸ್ಟಿವಲ್ ಸೀಸನ್ ನಲ್ಲಿ ಅತಿ ಕಡಿಮೆ ಬೆಲೆಗೆ ಮನಸೂರೆಗೊಳ್ಳುವ ಫರ್ನಿಚರ್ ಗಳು, ಅಚ್ಚರಿ ಮೂಡಿಸುವ ಆಫರ್ ಹಾಗೂ ಆಕರ್ಷಕ ಬಹುಮಾನಗಳೊಂದಿಗೆ ನಿಮಗೆ ಸಿಗಲಿದೆ ಸುನಿತಾ ಫರ್ನಿಚರ್ ನಲ್ಲಿ. ಸೌತ್ ಇಂಡಿಯಾದ ಎಲ್ಲಾ ಕಡೆ ಫ್ರೀ ಡೆಲಿವರಿ. ಹಾಗಿದ್ರೆ ನಿಮ್ಮ ಫರ್ನಿಚರ್ ಶಾಪಿಂಗ್ ಆಗಿ ಬನ್ನಿ ಕೇರಳದ ಅತಿ ದೊಡ್ಡ ಫರ್ನಿಚರ್ ಮಳಿಗೆ ಸುನಿತಾ ಫರ್ನಿಚರ್, ಉಳಿಯಿಲ್, ಇರಿಟಿ ಹಾಗೂ ತಾವಕ್ಕರ, ಕಣ್ಣೂರ್.
4: ಸರ್ವರನ್ನು ಬೆರಗುಗೊಳಿಸುವ ಡಿಸೈನ್ಸ್ ನಲ್ಲಿ ಡೈಮಂಡ್ ಆಭರಣಗಳಿಗಾಗಿ ಲಿಯೋರಾ ಡೈಮಂಡ್ಸ್, ಕುಶಾಲ್ ನಗರ್, ಕೋಣಿಕೊಪ್ಪಲು, ಪಿರಿಯಾಪಟ್ಟಣ.
5: ನಮ್ ಜೊತೆ ಇದಾರೆ ಮಣಿಪಾಲ್ ಹಾಸ್ಪಿಟಲ್ ಮೈಸೂರಿನ ಸೀನಿಯರ್ ಕನ್ಸಲ್ಟೆಂಟ್ ನ್ಯೂರೋ ಸರ್ಜನ್ ಅಂಡ್ ಎಂಡೋವಾಸ್ಕ್ಯುಲರ್ ಸರ್ಜನ್ ಆಗಿರುವ ಡಾಕ್ಟರ್ ಮಕ್ಸೂದ್ ಅಹಮದ್ ಅವರು. ಡಾಕ್ಟರ್, ಒಬ್ಬ ಕಾಮನ್ ವ್ಯಕ್ತಿಗೆ ಸ್ಟ್ರೋಕ್ ಆಗ್ತಿದೆ ಅಂತ ಮೊದಲು ಐಡೆಂಟಿಫೈ ಮಾಡಕ್ಕಾಗತ್ತಾ?
6: ಬಿ ಫಾಸ್ಟ್ ಅಂತ ಹೇಳ್ಬಿಟ್ಟು ಅದರಲ್ಲಿ ಬಿ ಈಸ್ ಫಾರ್ ಬ್ಯಾಲೆನ್ಸ್, ಅಂದ್ರೆ ಎತ್ತಿಕ್ಕಿದ್ದಂಗೆ ನಡೀಲಿ ತೂರಾಡ್ಲಿಕ್ಕೆ ಸ್ಟಾರ್ಟ್ ಆದ, ಎಲ್ಲೋ ಹೋದ್ರೆ ಎಲ್ಲೋ ಹೋದಂಗ ಆಗುತ್ತೆ. ಎರಡನೇದು ಏನಪ್ಪಾ ಅಂದ್ರೆ ಕಣ್ಣು, ಇಂದ ಕಣ್ಣು ಮಂಜಾಯಿತು, ಕಾಣಲೇ ಇಲ್ಲ. ಮೂರನೇದು ಎಫ್ ಅಂದ್ರೆ ಫೇಸ್, ಅಂದ್ರೆ ಮಕ್ಕದ್ದು ಒಂದು ಕಡೆ ಎಳ್ಕೊಂಡ್ಬಿಟ್ಟಿದ್ದೆ, ನೋಡಿದ್ರೆ ಏನಪ್ಪಾ ಇದು ಮಕ ಒಂದ್ ಕಡೆ ಹೋಗ್ಬಿಟ್ಟಿದೆ ಅಂತ ಹೇಳ್ತಾರೆ. ಎ ಅಂದ್ರೆ ಆರ್ಮ್, ಅಂದ್ರೆ ಕೈ ಇದ್ದಕ್ಕಿದ್ದಂಗೆ ಬಿದ್ದೋಯ್ತು. ಎಸ್ ಬಂದು ಸ್ಪೀಚ್ ಅಂದ್ರೆ ಮಾತು ತೊದಲು ಹೋಗೋದು. ಇದ್ರ ಯಾವುದೇ ಆದ್ರೂ ಕೂಡ ಟೈಮ್ ಅಂದ್ರೆ ಲಾಸ್ಟ್ ಇಸ್ ಟಿ, ಟೈಮ್ ಇಸ್ ವೆರಿ ಇಂಪಾರ್ಟೆಂಟ್, ಆಕ್ಟ್ ವಿಥೌಟ್ ಡಿಲೇ. ಸೊ ಬಿ ಫಾಸ್ಟ್ ರೂಲ್.
7: ದಿಸ್ ಇನ್ಫಾರ್ಮೇಶನ್ ಇಸ್ ಬ್ರಾಟ್ ಟು ಯು ಬೈ ಮಣಿಪಾಲ್ ಹಾಸ್ಪಿಟಲ್ ಮೈಸೂರು. ಲೈಫ್ಸ್ ಆನ್. ಫಾರ್ ಎನಿ ಹೆಲ್ತ್ ಎಮರ್ಜೆನ್ಸಿ ಕಾಲ್ 0821-555-000. ಸೇವ್ ದ ನಂಬರ್, ಸೇವ್ ದ ಲೈಫ್.
8: ರೀ, ಇವತ್ತಿನ ನ್ಯೂಸ್ ಪೇಪರ್ ನೋಡಿದ್ರಾ?
9: ಇಲ್ಲ, ಏನಿದೆ ಅಂತದ್ದು?
8: ಮೈಸೂರಿನ NH 275 ಗೆ ಹೊಂದಿಕೊಂಡಿರೋ ವಿಸಿ ಗ್ಯಾಲಕ್ಸಿ ಕಮರ್ಷಿಯಲ್ ಹಾಗೂ ಮನೆ ಸೈಟ್ ಒಳ್ಳೆ ಫೆಸಿಲಿಟಿ ಒಂದಿಗೆ ಸೇಲ್ ಮಾಡ್ತಾ ಇದಾರೆ.
9: ಹೌದಾ? ಇಲ್ಲಿ ಪೇಪರ್ ಕೂಡ? ಹಾ ಹೌದು, ನಮಗೂ ತಗೊಳ್ಳೋಣ. ವಿಸಿ ಕನ್ವರ್ಟೆಡ್, DTCP ಅಪ್ರೂವ್ಡ್, ಎಲ್ಲಾ ಮಾಡರ್ನ್ ಫೆಸಿಲಿಟಿ ಇದೆ ಅಲ್ವಾ?
8: ಹೌದು, 50 ಫೀಟ್ ಕಾಂಕ್ರೀಟ್ ರೋಡ್, ಅಂಡರ್ ಗ್ರೌಂಡ್ ಎಲೆಕ್ಟ್ರಿಸಿಟಿ, ಚಿಲ್ಡ್ರನ್ಸ್ ಪ್ಲೇ ಏರಿಯಾ, ದೇವಸ್ಥಾನ, ಸ್ವಿಮ್ಮಿಂಗ್ ಪೂಲ್, ಜಾಗಿಂಗ್ ಟ್ರ್ಯಾಕ್.
9: ಅಬ್ಬಬ್ಬಾ, ಇಲ್ಲಿ ನೋಡಿ, ಮೈಸೂರು ಹಾಗೂ ಪಿರಿಯಾಪಟ್ಟಣ ಮಧ್ಯಭಾಗದಲ್ಲಿ ವಿಸಿ ಗ್ಯಾಲಕ್ಸಿ ಮಾಲ್, 4 ಥಿಯೇಟರ್ ಸ್ಕ್ರೀನ್, ಬೌಲಿಂಗ್ ಗೇಮ್, ಶೂಟಿಂಗ್ ರೇಂಜ್, ಶಾಪ್ಸ್.
8: ಈ ಎಲ್ಲ ಸೌಕರ್ಯದೊಂದಿಗೆ ಕಮ್ಯುನಿಟಿ ಹಾಲ್, ಕ್ಲಬ್ ಹೌಸ್.
9: ಆಗ ಮೈಸೂರು ಜಿಲ್ಲೆಯ ಪಿರಿಯಾಪಟ್ಟಣದಲ್ಲಿ ಮೊಟ್ಟ ಮೊದಲ ಮಾಲ್ ಹಾಗೂ ಮಲ್ಟಿಪ್ಲೆಕ್ಸ್ ಥಿಯೇಟರ್ ಆರಂಭ ಆಗ್ತಾ ಇದೆ.
8: 450 ಪ್ರೀಮಿಯಂ ಪ್ಲಾಟ್ಸ್ ಸ್ಕ್ವೇರ್ ಫೀಟ್ಗೆ 2,999 ರೂಪಾಯಿ. ಆರ್ಮಿ ಏರ್

0: ನೇವಿ ಇವರಿಗೆ ಫ್ರೀ ರಿಜಿಸ್ಟ್ರೇಷನ್, ಟೀಚರ್ಸ್ ಗಳಿಗೆ ಸ್ಪೆಷಲ್ ಡಿಸ್ಕೌಂಟ್ ಕೂಡ ಇದೆ.
1: 80% ಸಾಲ ಸೌಲಭ್ಯನೂ ಸಿಗುತ್ತೆ.
0: ಫ್ರೀ ಆಗಿ ಸೈಟ್ ವಿಸಿಟ್ ಮಾಡಲು ಸಂಪರ್ಕಿಸಿ
1: 9900921282
0: ಆರ್ 9606084066.
2: ಸ್ವೀಟ್ ಹೋಮ್ ರಿಯಾಲಿಟಿ, ಯೋರ್ ಟ್ರಸ್ಟೆಡ್ ಪಾರ್ಟ್ನರ್ ಇನ್ ರಿಯಲ್ ಎಸ್ಟೇಟ್.
3: ಎಫ್ಎಂ 103.1 ಮೆಗಾಹರ್ಟ್ಸ್ ಕಂಪನಾಂಕದಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 5:02:35. ಇನ್ನು ಮುಂದೆ ಕಾರ್ಯಕ್ರಮ ಮಹಿಳಾ ಲೋಕ.
4: ಆಕಾಶವಾಣಿ ಮಡಿಕೇರಿ

0: ಕಾರ್ಯಕ್ರಮ ಮಹಿಳಾ ಲೋಕ. ಶ್ರೋತೃಗಳೇ ನಮಸ್ಕಾರ. ಇವತ್ತಿನ ಮಹಿಳಾ ಲೋಕದ ಪತ್ರಕಾರಂಜಿ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತಾ ನಾನು ವಿದ್ಯಾ.
1: ನಾನು ಲಲಿತಾ.
0: ಶ್ರೋತೃಗಳೇ, ಈಗ ಮಕ್ಕಳಿಗೆ ಬೇಸಿಗೆ ರಜೆ. ಈ ಸಂದರ್ಭದಲ್ಲಿ ನಿಮ್ಮ ಮನೆಗೆ ಬರುವ ಬಂಧು ಮಿತ್ರರು ಹಿತೈಷಿಗಳನ್ನು ನೀವು ಯಾವ ರೀತಿ ಸತ್ಕರಿಸುತ್ತೀರಿ? ಇದು ಈ ಬಾರಿಯ ಪತ್ರಕಾರಂಜಿಗೆ ನಾವು ಕೊಟ್ಟಂತಹ ವಿಷಯ. ಹಾಗೆ ಮತ್ತೊಂದು ವಿಷಯವನ್ನು ಸಹ ನಾವು ಕೊಟ್ಟಿದ್ದೆವು, ಮಕ್ಕಳನ್ನು ಚಟುವಟಿಕೆಯಿಂದಿರಿಸಲು ಯಾವ ರೀತಿ ಕ್ರಮಗಳನ್ನು ತೆಗೆದುಕೊಳ್ತೀರಿ ಅಂತ. ಪತ್ರಗಳು ಹಲವಷ್ಟು ಬಂದಿದೆ ನಮಗೆ.
1: ಹೌದು ವಿದ್ಯಾ,
0: ನೋಡೋಣ ಏನೇನೆಲ್ಲ ಬರೆದಿದ್ದಾರೆ ಅಂತ ಹೇಳಿ ಒಂದೊಂದಾಗಿ ಓದ್ತಾ ಹೋಗೋಣ. ಈಗ ಮೊದಲನೇ ಸರದಿ ಯಥಾವತ್ತಾಗಿ ನಿಂದೆ ಲಲಿತಾ.
1: ಹ್ಮ್, ಸರಿ. ಈಗ ಮೇಕೇರಿಯಿಂದ ಈಶ್ವರಿಯವರು ಬರೆದಂತಹ ಪತ್ರವನ್ನು ತಗೊಂಡಿದ್ದೇನೆ.
0: ಆಯ್ತು.
1: ಪ್ರೀತಿಯ ವಾಣಿಗೆ ನಮಸ್ಕಾರ ಅಂತ ಆರಂಭಿಸಿದ್ದಾರೆ. ಇವರ ಪತ್ರಕ್ಕೂ ನಮ್ಮ ನಮಸ್ಕಾರಗಳು, ಹಾಗೆ ಆತ್ಮೀಯ ಸ್ವಾಗತ.
0: ಹೌದು,
1: ಮನೆಗೆ ಬಂದ ಅತಿಥಿಗೆ ಯಾವ ರೀತಿಯ ಸತ್ಕಾರ ಮಾಡಿದರೂ ಕಡಿಮೆ, ಏಕೆಂದರೆ ವಿಧಾನಗಳು ಬೇರೆ ಬೇರೆ ಇದೆ. ಏನಂತ ಹೇಳ್ತೇನೆ ವಾಣಿ ಕೇಳು. ಬಂದ ಅತಿಥಿಗೆ ಮೊದಲು ನೀರು ಕೊಡುವ ಪದ್ಧತಿ, ಇದನ್ನು ಒಂದು ಗುಟುಕು ಕುಡಿದು ತಲೆಗೂ ಚಿಮುಕಿಸಿ ಕಾಲು ತೊಳೆದ ನಂತರ ಅವರಿಗೆ ಕಾಫಿ ಅಥವಾ ತಂಪು ಪಾನೀಯಗಳನ್ನು ಕೊಟ್ಟು ನಂತರ ಯೋಗಕ್ಷೇಮವನ್ನು ವಿಚಾರಿಸುವುದಲ್ಲವೇ? ಏನೇ ಕಷ್ಟ ಇರಲಿ, ಮುಖ್ಯವಾಗಿ ನಾವು ಬಂದ ಅತಿಥಿಗಳನ್ನು ಸಮಾಧಾನದಿಂದ ಮಾತನಾಡಿಸುವುದು ಒಳ್ಳೆಯದು. ಅವರೊಡನೆ ಒಳ್ಳೆಯ ರೀತಿಯಿಂದ ಬಾಂಧವ್ಯದಿಂದ ಮಾತು ಕೂಡಿರಬೇಕು. ಯಾವ ಆತ್ಮೀಯರಾಗಲಿ ಅತಿಥಿಗಳಾಗಲಿ ಎಲ್ಲರಿಗೂ ಬಗೆ ಬಗೆಯ ಊಟದ ತಿಂಡಿಗಳಿಗಾಗಿ ಬರುವುದಿಲ್ಲ. ಮೊದಲಾಗಿ ಪ್ರೀತಿಯ ಮಾತುಗಳ ಆತಿಥ್ಯವನ್ನು ಮಾತ್ರ ಅವರು ಬಯಸುತ್ತಾರೆ.
0: ಹೌದು, ಖಂಡಿತ.
1: ಒಳ್ಳೆಯ ಮಾತುಗಳೇ ಆತಿಥ್ಯದ ಅಡುಗೆ.
0: ಹೌದು,
1: ಪ್ರೀತಿಯಲ್ಲಿ ಗಂಜಿ ಕೊಟ್ಟರೂ ತೃಪ್ತಿಯಾಗಿ ಇರುತ್ತಾರೆ. ಅದೇ ಅವರು ಬಂದು ಬಿಟ್ಟರಲ್ಲ ಎಂದು ಮುಖಗಂಟು ಮಾಡಿ ಮೃಷ್ಟಾನ್ನ ಭೋಜನದ ಊಟ ಬಡಿಸಿದರೂ ಅಯ್ಯೋ ಯಾಕಾದರೂ ನಾನು ಈ ಮನೆಗೆ ಬಂದೆ ಎಂದೆನಿಸುತ್ತದೆ. ಅತಿಥಿಗಳು ಯಾರೇ ಬರಲಿ, ಪ್ರೀತಿಯಿಂದ ಖಾಲಿ ಕಾಫಿ ಕೊಟ್ಟರೂ ಕೂಡ ಅದುವೇ ಅಮೃತ ಎನ್ನುವ ಭಾವನೆ ಬರುವುದು.
0: ಹೌದು,
1: ಸತ್ಯ ಅಂತ ಅನಿಸುತ್ತದೆ ವಾಣಿ ಅಲ್ವಾ ಅಂತ ನಮ್ಮನ್ನೇ ಕೇಳ್ತಾ ಇದ್ದಾರೆ.
0: ಖಂಡಿತವಾಗಿ ಹೌದು ಅಂತ ತಿಳಿಸೋಣ.
1: ಮುಖದಲ್ಲಿ ನಗುವಿಲ್ಲದಿದ್ದರೆ ಬೇಸರವಾಗುತ್ತದೆ. ನಗುವೆ ಮೊದಲ ಸತ್ಕಾರ ಎಂದು ಅನಿಸುತ್ತದೆ ವಾಣಿ.
0: ಹೌದು ಈಶ್ವರಿಯವರೇ,
1: ಯಾಕಂದ್ರೆ ಯಾರೇ ಬರಲಿ ಇವರು ಹೇಳಿದಾಗೆ ನಗು ನಗುತ್ತಾ ಬನ್ನಿ ಅಂತ ಹೇಳ್ಕೊಳ್ಳೋದು, ಆ ನೀರು ಕೊಡುವುದಿರ್ಬೋದು, ಆ ಆತಿಥ್ಯದ ಸತ್ಕಾರ ಉಂಟಲ್ಲ, ಅದುವೇ ಬರುವವರಿಗೆ ಒಂದು ಖುಷಿಯನ್ನು ಕೊಡುತ್ತೆ.
0: ನಿಜ.
1: ಏನೇ ಆಗ್ಲಿ ಚೆನ್ನಾಗಿ ಬರೆದಿದ್ದಾರೆ ಪತ್ರ.
0: ಈಗ ಅವ್ರದ್ದೇ ಮತ್ತೊಂದು ಪತ್ರ ನನ್ನ ಕೈಯಲ್ಲಿದೆ. ಈಗ ಬೇಸಿಗೆಯ ಬಿಸಿಲು ಜೊತೆಗೆ ಶಾಲಾ ಮಕ್ಕಳಿಗೆ ರಜೆಯ ಮಜಾ. ನಾವು ಕೊಟ್ಟಿದ್ದೇವಲ್ವಾ ಮತ್ತೊಂದು ವಿಷಯವನ್ನ.
1: ಹೌದು.
0: ಮಕ್ಕಳನ್ನ ಯಾವ ರೀತಿ ಆಟೋಟಗಳಲ್ಲೆಲ್ಲ ತೊಡಗಿಸಿಕೊಡ್ತೀರಿ, ಯಾವ ರೀತಿ ಕ್ರಮ ಕೈಗೊಳ್ತೀರಿ ಅವರನ್ನ ಸಕ್ರಿಯವಾಗಿ ಮನೆಯಲ್ಲಿ ಪಾಲ್ಗೊಳ್ಳೋದಕ್ಕೆ ಅಂತ ಹೇಳಿ.
1: ಹೌದು, ಮಕ್ಕಳ ಬೆಳವಣಿಗೆಗೆ ಪೂರಕವಾಗುವಂತಹ ಚಟುವಟಿಕೆ ಬೇಕೇ ಬೇಕು.
0: ಹೌದು. ಮುಂದುವರಿಸ್ತಾ ಅವರು ಬರೀತಾರೆ, ಪೋಷಕರೊಂದಿಗೆ ಮಕ್ಕಳಿಗೆ ಹಬ್ಬಗಳು, ಜಾತ್ರೆ, ಮದುವೆ, ಪ್ರವಾಸಗಳ ಸಂಭ್ರಮ ಜೋರು. ಇನ್ನೊಂದು ಕಡೆ ಬೇಸಿಗೆ ಶಿಬಿರ, ಈಜು ತರಬೇತಿ, ಚಿತ್ರಕಲೆ, ಕರಾಟೆ ಇತರ ತರಬೇತಿಗಳು ಜೋರು. ಇನ್ನೂ ಕೆಲವು ಮಕ್ಕಳಿಗೆ ಅಜ್ಜಿ ಮನೆ, ತಾತನ ಜೊತೆಯಲ್ಲಿ ತೋಟಕ್ಕೆ, ಗದ್ದೆಗೆ, ದನ ಕರುಗಳ ಬಳಿ ಹೋಗಿ ಬರುವುದು ಎಂದರೆ ಖುಷಿ. ಆದರೆ ನಮ್ಮ ಮನೆಯಲ್ಲಿ ಸಣ್ಣ ಮಕ್ಕಳಿಲ್ಲ, ಆದರೆ ಮಕ್ಕಳು ಚಿಕ್ಕವರಿದ್ದಾಗ ನಾನು ಬೇಸಿಗೆ ಶಿಬಿರಕ್ಕೆ ಕಳುಹಿಸ್ತಾ ಇದ್ದೆ.
1: ಸರಿ.
0: ಅವರ ಶಿಬಿರವನ್ನು ನೋಡಲು ಹೋಗ್ತಾ ಇದ್ದೆ. ನಾನು ಕೂಡ ಬೇರೆ ಕಡೆ ಶಿಬಿರಕ್ಕೆ ಹೋಗ್ತಾ ಇದ್ದೆ. ಮತ್ತೆ ಒಂದು ವರ್ಷ ನಾನು ಮನೆಯಲ್ಲಿ ಒಂದಿಷ್ಟು ಮಕ್ಕಳಿಗೆ ಶಿಬಿರ ನಡೆಸಿದ್ದು ಹೀಗೆ ಎಲ್ಲವೂ ಈಗ ನನಗೆ ನೆನಪಾಗುತ್ತಿದೆ ವಾಣಿ.
1: ಸಂತೋಷ.
0: ಮಕ್ಕಳಿಗೆ ರಜಾ ದಿನಗಳಲ್ಲಿ ಶಿಬಿರ ಇರಬೇಕು.
1: ಹೌದು.
0: ಏಕೆಂದ್ರೆ
1: ಏಕೆ
0: ಪ್ರತಿ ಒಂದು ಮಗುವಿನಲ್ಲಿ ಒಂದೊಂದು ಕಲೆ ಇರುವುದು ಸತ್ಯ. ಅಂತ ಕಲೆಗಳು ಹೊರಗೆ ಬರಲು ಒಳ್ಳೆಯ ಅವಕಾಶವೂ ಆಗಿ ಕಲೆಯು ಬೆಳೆಯುತ್ತದೆ ಅಂತ ಬರೀತಾರೆ. ಶಿಬಿರದಲ್ಲಿ ಮಕ್ಕಳಿಗೆ ಕಲಿಯುವಾಗ ಏನೋ ರಜೆಯ ಮಜವನ್ನು ಕಳೀತಾ ಇದ್ದೇನೆ ಅಂತ ಅನಿಸಬಹುದು. ಪುಟಾಣಿ ಮಕ್ಕಳಿಗೆ ಶಿಬಿರದಲ್ಲಿ ಕಲಿತ ಯಾವುದೇ ಕಲೆಯಾದರೂ ಮುಂದೆ ಬೆಳೆದು ದೊಡ್ಡವರಾದಾಗ ತುಂಬಾ ಉಪಯುಕ್ತ.
1: ಹೌದು.
0: ಮಕ್ಕಳೇ, ನಿಮಗೆ ಇಷ್ಟವಾದ ಯಾವುದೇ ಕಲೆ ಆದರೂ ಸರಿ, ಸರಿಯಾಗಿ ಬಳಸಿ ನಗುನಗುತ್ತಾ ಆಟ ಆಡುತ್ತಾ ಸಂತೋಷವಾಗಿರಿ, ವ್ಯರ್ಥ ಮಾಡದಿರಿ ರಜೆಯನ್ನ ಅಂತ ಇವರು ಪತ್ರವನ್ನು ಮುಗಿಸಿದ್ದಾರೆ.
1: ಅವರು ಹೇಳಿದ್ದು ಹೌದು.
0: ಹೌದು, ಒಳ್ಳೆಯ ಮಾತುಗಳನ್ನ ಈ ಪತ್ರದಲ್ಲಿ ಬಿಂಬಿಸಿದ್ದಾರೆ ಈಶ್ವರಿಯವರು. ಈಗ ನಿನ್ನ ಬಳಿ ಮತ್ತೊಂದು ಪತ್ರ ಇರಬೇಕಲ್ವಾ ಅವ್ರದ್ದೇ?
1: ಹೌದು.
0: ಅದರಲ್ಲಿ ಏನ್ ಬರೆದಿದ್ದಾರೆ?
1: ಓದ್ತೇನೆ.
0: ಆಯ್ತು.
1: ವಾಣಿ, ನಮ್ಮ ಮನೆಯಲ್ಲಿ ಸಣ್ಣ ಮಕ್ಕಳಿಲ್ಲ. ಮತ್ತು ಬೇಸಿಗೆ ಶಿಬಿರ ಮುಗಿಸಿದ್ದಾರೆ. ಈಗ ಕಾಲೇಜು ಮಕ್ಕಳು. ಆದರೆ ಗಿಡ ಬೆಳೆಸುವ ಹವ್ಯಾಸವಿದೆ ಅವರಿಗೆ.
0: ಒಳ್ಳೆಯ ಅಭ್ಯಾಸ.
1: ಮಾರ್ಚ್ ಏಪ್ರಿಲ್ ತಿಂಗಳ ಸುಡು ಬಿಸಿಲಿನಲ್ಲಿ ಗಿಡ ನೆಟ್ಟು ಆ ಗಿಡ ಈಗ ಚಿಗುರು ಬಂದು ನಗುತ್ತಿದೆ. ದಾಸವಾಳ, ಕಂಬಳಿ ಹಣ್ಣಿನ ಗಿಡ ನೆಟ್ಟು 15-20 ದಿನಗಳಲ್ಲಿ ಗಿಡಗಳನ್ನು ನೋಡಿ ಬೇಸರದಲ್ಲಿ ಇದ್ದ. ಯಾರು? ಮಗ. ಏಕೆಂದರೆ ಗಿಡಗಳೆಲ್ಲ ಒಣಗಿ ಗಿಡ ಸತ್ತು ಹೋಗಿದೆ ಎಂದು, ಮಳೆ ಬರಲಿ ಮತ್ತೆ ನೆಡುತ್ತೇನೆ ಎಂದು ಹೇಳಿಕೊಂಡು ನೆಟ್ಟಿರುವ ಗಿಡಕ್ಕೆ ಮಾತ್ರ ದಿನದಲ್ಲಿ 2 ಅಥವಾ 3 ಸಾರಿ ನೀರು ಹಾಕಿದ ಪರಿಣಾಮ ಗಿಡ ಮಣ್ಣಿನ ಅಡಿಯಿಂದ ಚಿಗುರು ಬಂದು ಹಣ್ಣಿನ ಮಿಡಿಗಳನ್ನು ನೋಡಿ ಖುಷಿಯಲ್ಲಿ ಎಲ್ಲ ಗಿಡಗಳನ್ನು ನೋಡಿ ಆ ಗಿಡಗಳ ಪಕ್ಕದಲ್ಲಿ ಕುಳಿತು ಗಿಡಗಳ ಬೇಕು ಬೇಡಗಳನ್ನು ಗಮನಿಸಿ ಗಿಡಗಳಿಗೆಲ್ಲ ಆಸರೆಯಾಗಿ ಕಡ್ಡಿ ಇಟ್ಟು ಬರುವುದು, ಮತ್ತು ಅವನು ಮೊದಲು ನೆಟ್ಟಿರುವ ಸೀಬೆಹಣ್ಣಿನ ಗಿಡಗಳಲ್ಲಿ ಈ ವರ್ಷ ಬೇಕಾದಷ್ಟು ಸೀಬೆಹಣ್ಣು ತಿಂದು ಖುಷಿ ಪಡುತ್ತಾನೆ.
0: ಖುಷಿಯ ವಿಚಾರ.
1: ಇನ್ನು ಮುಂದುವರಿಸ್ತಾ ಬರೆದಿದ್ದಾರೆ, ನಾನು ಕೂಡ ಅವನ ಜೊತೆಯಲ್ಲಿ ಕುಳಿತು ಗಿಡಗಳ ಬಗ್ಗೆ ಸಣ್ಣ ಪುಟ್ಟ ಮಾಹಿತಿ ಅವನಿಗೆ ನೀಡುತ್ತೇನೆ. ಆಲೂಗಡ್ಡೆಯ ಮೊಳಕೆಯನ್ನು ನೆಡುತ್ತಾನೆ. ಅದು ಬೆಳೆದಾಗ ಆಲೂಗಡ್ಡೆ ಬಿಡಿಸಿ ಅವನು ಖುಷಿ ಪಡುತ್ತಾನೆ. ನನಗೆ ತುಂಬಾ ಇಷ್ಟ ಎಂದು 5 ಬಣ್ಣದ ನಿತ್ಯ ಪುಷ್ಪದ ಹೂವಿನ ಗಿಡಗಳನ್ನು ಬೆಳೆಸಿದ್ದಾನೆ. 6ನೇ ತರಗತಿಯ ವಿದ್ಯಾರ್ಥಿಯಾಗಿದ್ದಾಗ ಒಂದು ಹೂವಿನ ಗಡ್ಡೆಯನ್ನು ತಂದು ನೆಟ್ಟಿದ್ದು ಈಗಲೂ ಇದೆ. ಹೀಗೆ ಮನೆಯಲ್ಲಿ ಗಿಡಗಳನ್ನು ಬೆಳೆಸುವ ಮನಸ್ಸು ಇವನದ್ದು. ಎಲ್ಲಿಯಾದರೂ ಗಿಡಗಳ ಬಗ್ಗೆ ಗಮನ ಹರಿಸುವುದು ಅವನಿಗೆ ಖುಷಿ. ಹೀಗೆಲ್ಲ ನಮ್ಮ ಮನೆಯ ಸುತ್ತು ಕಾಲೇಜಿನ ವಿದ್ಯಾರ್ಥಿಯು ಹಸಿರು ಕನಸು ಕಾಣುತ್ತಾನೆ ವಾಣಿ ಅಂತ ಪತ್ರವನ್ನು ಮುಗಿಸಿದ್ದಾರೆ.
0: ಚೆನ್ನಾಗಿದೆ ಅವರ ಪತ್ರ.
1: ಹೌದು, ಒಂದು ಖುಷಿ ಪಡಬೇಕಾದ್ದು ಮಗನಲ್ಲಿಯೂ ಆ ಗಿಡಗಳನ್ನು ನೆಡುವ ಆಸಕ್ತಿಯನ್ನು ಬೆಳೆಸಿ, ಕಾಲೇಜು ಹುಡುಗ ಆದರೂ ಕೂಡ ಹೋಗುವಾಗ ಬರುವಾಗ ಸಿಕ್ಕಿದ ಹೂವಿನ ಗಿಡ ಇರ್ಬೋದು, ಹಣ್ಣಿನ ಗಿಡಗಳನ್ನು ತಂದು ನಟ್ಟು ಪೋಷಿಸುತ್ತಾನಲ್ಲ, ಅದನ್ನು ಖುಷಿ ಪಡಬೇಕಾಗಿದೆ.
0: ಹೌದು, ಇವರ ಎಲ್ಲ ಪತ್ರಗಳಿಗಾಗಿ ಧನ್ಯವಾದಗಳನ್ನ ಹೇಳೋಣ.
1: ಹೌದು, ಮುಂದಿನ ಪತ್ರ ಈಗ ಯಾರದ್ದಿದೆ?
0: ಇದು ಚೀರಮ್ಮನ ವಾಣಿ ಚಂಗೋಮಯ್ಯ ಅವರು, ಕೊಳಗದಾಳು ಗ್ರಾಮ ಚೇರಂಬಾಣೆ ಇಲ್ಲಿಂದ ಬರೆದಂತ ಪತ್ರ ಇದೆ. ಇವರು ಬರೀತಾರೆ, ನನ್ನ ಮೆಚ್ಚಿನ ಮಹಿಳಾ ಲೋಕ ವಿಭಾಗಕ್ಕೆ ಸುಸ್ವಾಗತ ಅಂತ.
1: ಸರಿ, ಇವರ ಪತ್ರಕ್ಕೂ ಸ್ವಾಗತವನ್ನು ಹೇಳೋಣ.
0: ಹೌದು, ಪತ್ರವನ್ನ ಹೀಗೆ ಮುಂದುವರಿಸಿದ್ದಾರೆ. ಮನೆಗೆ ನೆಂಟರು ಬರುವುದು ಹಿಂದಿನ ಕಾಲವಾಯಿತು, ಇಂದಿನ ಈ ಕಾಲ ಬದಲಾಗಿದೆ ಅಂತ ಇವರು ಬರೆದಿದ್ದಾರೆ. ಕಾಲ ಬದಲಾಗಿದೆ ಅನ್ನೋದಕ್ಕಿಂತ ಮನುಷ್ಯರು ಬದಲಾಗಿದ್ದಾರೆ ಅಂತ ತಿಳ್ಕೊಳ್ಬೇಕು ಅಂತ.
1: ಹೌದು,
0: ಯಾಕಂದ್ರೆ ಅಂದು ಬಡತನವಿತ್ತು, ಆದ್ರೆ ಪ್ರೀತಿ ಇತ್ತು. ಇಂದು ಶ್ರೀಮಂತಿಗೆ ಇದೆ, ಆದ್ರೆ ಮನುಷ್ಯರಲ್ಲಿ ಪ್ರೀತಿ ಕಡಿಮೆಯಾಗಿದೆ ಅಂತ ಬರೀತಾರೆ.
1: ಹೌದು,
0: ನಿಜ ಅಲ್ವಾ?
1: ನಿಜವಾಗ್ಲು.
0: ಇಂದು ಮನೆ ಮನೆಗೆ ಬಂದು ಹೋಗಿ ಮಾಡುವುದಕ್ಕೆ ಜನರಿಗೆ ಪುರುಸೊತ್ತೇ ಇಲ್ಲ. ಕಂಡರೆ ಹಾಯ್, ಹೋಗುವಾಗ ಬಾಯ್, ತಿನ್ನುವುದಕ್ಕೂ ಕುಡಿಯುವುದಕ್ಕೂ ಇಷ್ಟನೇ ಪಡುವುದಿಲ್ಲ. ಏನಾದರೂ ಹಣ್ಣು ಹಂಪಲು ಕೊಟ್ಟರೆ ನನಗೆ ಬೇಡ, ಬಿ ಪಿ ಇದೆ, ಶುಗರ್ ಇದೆ, ಕುಡಿಯಲಿಕ್ಕೆ ಬೇಡವೇ ಬೇಡ. ಹಿಂದಿನ ಕಾಲದಲ್ಲಿ ನೆಂಟರು ಬಂದರೆ ಮಾತನಾಡ್ತಿದ್ರು ಲೋಕಾರೂಢಿ ಅಂತ ಬರೀತಾರೆ. ಇಂದು 10 ಗಾಡಿ ಊಟ ಮಾಡಿ ಹೋಗಿ ಎಂದರೆ ಬೇಡ. ಮತ್ತು ಇವತ್ತಿನ ಕಾಲದಲ್ಲಿ ಶ್ರೀಮಂತಿಕೆಯನ್ನು ಅಳೆಯೋದು ಜಾಸ್ತಿ ಅಂತ ಇವರು ಬರಿತಾ ಇದ್ದಾರೆ. ಬಡವರಾದರೆ ಏನಾದರೂ ಆಮಂತ್ರಣ ಪತ್ರಿಕೆ ತಂದ್ರೆ ಮನೆಗೆ ಹತ್ತೋದಿಲ್ಲ ಅಂತ ಬರೀತಾರೆ, ಅಂಗಳದಲ್ಲಿಯೇ ನಿಂತು ಕೊಟ್ಟು ಹೋಗುತ್ತಾರೆ.
1: ಹೌದು, ಬಡವರ ಮನೆಗೆ ಶ್ರೀಮಂತರು ಬಂದರೆ ಹೀಗೆ ಮಾಡ್ತಾರೆ ಅಂತ.
0: ಅಂತಹ ನೆಂಟರು ಕೂಡ ಇದ್ದಾರೆ, ಬಡವರು ಶ್ರೀಮಂತರೆಂದು ಅಳೆಯುವ ಜನರು. ಹಿಂದಿನ ಕಾಲದಲ್ಲಿ ಮನೆಗೆ ನೆಂಟರು ಬಂದರೆ ಹಳೆಯ ಕಾಲದ ವಿಷಯವನ್ನು ಎತ್ತಿ ಮಾತನಾಡ್ತಾ ಇದ್ರು. ಆಗ ಮನೆಯ ಅಡುಗೆ ಮನೆಯಲ್ಲಿ

0: ರೊಟ್ಟಿ, ಅಟ್ಟದ ಮೇಲಿನ ಬೂದು ಕುಂಬಳಕಾಯಿಯನ್ನು ತಂದು ಪಲ್ಯ ಮಾಡ್ತಾ ಇದ್ರು. ಅದನ್ನು ಅವರು ತಿಂದು ಹೋಗೋದೆಂದ್ರೆ ಭಾರಿ ಇಷ್ಟ.
1: ಹೌದು,
0: ಈಗಿನ ಕಾಲದಲ್ಲಿ ಸ್ವಂತ ನೆಂಟರು ಮನೆಗೆ ಬರುವುದೇ ಕಷ್ಟವಾಗಿದೆ. ಪ್ರೀತಿ ವಿಶ್ವಾಸ ಎಲ್ಲವೂ ಕಡಿಮೆಯಾಗಿ ಬಿಟ್ಟಿದೆ. ಏನು ಮಾಡಲಿ, ಎಲ್ಲವೂ ಅವರವರ ಭಾವಕ್ಕೆ, ಅವರವರ ಭಕುತಿಗೆ ಬಿಟ್ಟದ್ದು.
1: ಹೌದು,
0: ಕಾಲ ಬಂದ ಹಾಗೆ ಕೋಲ ಕಟ್ಟಬೇಕು ಅಂತ ಒಂದು ಮಾತಿದೆ ಅಲ್ವಾ, ಹಾಗೆ ಅವರ ಇಷ್ಟದಂತೆ ನಡೆಯಲಿ ಎಂದುಕೊಳ್ಳೋಣ. ದೂರದಲ್ಲಿ ಕಂಡಾಗ ನೆಗಾಡು, ಹತ್ತಿರ ಬಂದಾಗ ಮಾತನಾಡು, ಮನೆಗೆ ಬಂದಾಗ ಸತ್ಕರಿಸು ಎಂದು ಹೇಳಿಕೊಳ್ಳಬೇಕಷ್ಟೇ ಅಂತ ಪತ್ರವನ್ನ ಮುಗಿಸಿದ್ದಾರೆ.
1: ಮೊದಲಿಗೆ ಅದೆಲ್ಲ ಚೆನ್ನಾಗಿ ನಡೆಯುತ್ತಿತ್ತು ಹೇಳೋದನ್ನ ಅವರು ತಿಳಿಸಿದ್ದಾರೆ ಈ ಪತ್ರದ ಮೂಲಕ.
0: ಹೌದು,
1: ಇವತ್ತಿಗೂ ನಡೆಯುತ್ತೆ, ಆದರೆ ಅದನ್ನ ಸ್ವೀಕರಿಸುವ ಮನಸ್ಸುಗಳು ಕಡಿಮೆ ಆಗಿದೆ.
0: ಹೌದು,
1: ಯುವ ಜನಾಂಗದಲ್ಲಂತೂ ತುಂಬಾ ಕಡಿಮೆ ಆಗಿದೆ.
0: ಹೌದು, ಏನಾಗ್ಲಿ, ಪತ್ರ ಚೆನ್ನಾಗಿತ್ತು, ಅರ್ಥಗರ್ಭಿತವಾಗಿತ್ತು. ಇವರ ಪತ್ರಕ್ಕಾಗಿ ಧನ್ಯವಾದಗಳನ್ನ ಹೇಳೋಣ. ಹಾಗೆ ಈಗ ಮುಂದಿನ ಪತ್ರ ಯಾರ್ದಿದೆ?
1: ಹುಲಿತಾಳದಿಂದ ಭಾಗೀರಥಿಯವರು ಬರೆದಂತಹ ಒಂದು ಪತ್ರ ನನ್ನ ಕೈಯಲ್ಲಿದೆ.
0: ಓದು.
1: ಮಾನ್ಯರೇ ಅಂತ ಹೇಳಿದ್ದಾರೆ ಎಲ್ಲರಿಗೂ ಸೇರಿಸಿ.
0: ವಿಷಯಕ್ಕೆ ಪೂರಕವಾದ ಪತ್ರವನ್ನು ಬರೆದಿದ್ದಾರೆ.
1: ಹೌದು, ಬೇಸಿಗೆಯು ಬಂದಿದೆ, ದಿನೇ ದಿನೇ ಬಿಸಿಲಿನ ಝಳ ಹೆಚ್ಚಾಗುತ್ತಿದೆ. ಕೆರೆ ಕುಂಟೆಗಳಲ್ಲಿ, ಹಳ್ಳ ತೋಡು ನದಿಗಳಲ್ಲಿ ನೀರಿನ ಪ್ರಮಾಣ ಕುಸಿಯುತ್ತಿದೆ. ಪಶು ಪಕ್ಷಿ ವೃಕ್ಷ ಸಂಕುಲ ನೀರಿಗಾಗಿ ಬಾಯಿ ಬಿಡುತ್ತಿದೆ. ಇದೇ ಸಮಯಕ್ಕೆ ಮಕ್ಕಳಿಗೆ ರಜಾ. ಒಳ್ಳೆಯ ಹವ್ಯಾಸಗಳನ್ನು ಬೆಳೆಸಿಕೊಳ್ಳಲು, ನಮ್ಮ ಸುತ್ತಣ ಜೀವರಾಶಿಗಳ ದಾಹವನ್ನು ಪರಿತಾಪವನ್ನು ಕಡಿಮೆ ಮಾಡಲು ಅವಕಾಶ. ಮನೆಯ ಹಿರಿಯರು ತಮ್ಮ ಮಕ್ಕಳು ಮೊಮ್ಮಕ್ಕಳನ್ನು ಜೊತೆ ಸೇರಿಸಿಕೊಂಡು ಪ್ರಾಣಿಗಳಿಗೆ ನೀರನ್ನು, ಪಕ್ಷಿಗಳಿಗೆ ಕಾಳುಗಳನ್ನು ಪ್ರೀತಿಯಿಂದ ನೀಡಿದರೆ ಅದೇ ಒಂದು ಪಾಠ. ಜಾನುವಾರುಗಳಿಗೆ ಅಂದರೆ ಎಮ್ಮೆ ಕೋಣಗಳಿಗೆ ಉರುಳಲು, ಮಣ್ಣು ಮೆತ್ತಿಕೊಳ್ಳಲು ನೀರು ಗುಂಡಿ ತೋಡಿಕೊಟ್ಟರೆ ಅದು ಒಳಿತೆ. ಯಾಕಂದ್ರೆ ಅವು ನೀರಲ್ಲಿ ಹೊರಳಾಡೋದು ಸ್ವಲ್ಪ ಜಾಸ್ತಿ ಅಲ್ಲ.
0: ಹೌದು, ಅವುಗಳಿಗೆ ಸೆಕೆ ತಡೆದುಕೊಳ್ಳೋದಕ್ಕೆ ಆಗೋದಿಲ್ಲ ಬೇಸಿಗೆಯಲ್ಲಿ.
1: ಅದಕ್ಕೆ ನೀರಿನ ಗುಂಡಿ ಒಂದು ತೋಡಿಕೊಟ್ರೆ ಅವು ಅದರಲ್ಲಿ ಬಿದ್ದುಕೊಳ್ತಾವೆ ಅಂತ.
0: ಹೌದು,
1: ಮಳೆಗಾಲ ಬರುವಾಗ ನೆಡಲು ಗಿಡಗಳನ್ನು ತಯಾರು ಮಾಡಿ ಇಟ್ಟುಕೊಂಡರೆ ಅದು ಮಕ್ಕಳಿಗೆ ಪ್ರೀತಿಯ ಪಾಠ ಕಲಿಸುವುದು.
0: ಹೌದು,
1: ಅವರನ್ನೆಲ್ಲ ಕರೆದುಕೊಂಡು ಮಾವು, ನೇರಳೆ, ಕರಮಂಜಿ ಹಣ್ಣುಗಳ ಗಿಡದತ್ತ ಹೋಗಿ ಕೈಯಾರೆ ಕೊಯ್ದು ತಿಂದರೆ ಅದರಷ್ಟು ಸವಿ ಇನ್ನೊಂದಿರುವುದಿಲ್ಲ. ಮರಕ್ಕೆ ಬರುವ ಪಕ್ಷಿಗಳ ಇಂಚರವನ್ನು ಸವಿದರೆ ಆ ಗಾನಕ್ಕೆ ಮಿಗಿಲು ಇನ್ನೊಂದಿಲ್ಲ.
0: ಹೌದು,
1: ನಾವು ಬದುಕಿ ಇನ್ನೊಬ್ಬರಿಗೂ ಬದುಕಲು ಅನುಕೂಲವನ್ನು, ಅವಕಾಶವನ್ನು ಕಲ್ಪಿಸಿಕೊಡಬೇಕು ಎನ್ನುತ್ತದೆ ಬೇಸಿಗೆ.
0: ಹೌದು,
1: ಆಗ ಮನೆಯೇ ಪಾಠಶಾಲೆ, ಬೇಸಿಗೆಯ ಶಿಬಿರ ಆಗುವುದು ಅಂತ ಪತ್ರವನ್ನು ಮುಗಿಸಿದ್ದಾರೆ.
0: ಚೆನ್ನಾಗಿತ್ತು ಪತ್ರ. ಕೊಡಗಿನಲ್ಲಿ ಬಹಳಷ್ಟು ಹಣ್ಣುಗಳು ಸಿಗುತ್ತೆ ಕಾಡಿನಲ್ಲಿ. ಇವುಗಳ ಪರಿಚಯ ಈಗಿನ ಮಕ್ಕಳಿಗೆ ಬಹುಶಃ ಇಲ್ಲ. ಹಾಗಾಗಿ ಅವರು ಬರೆದದ್ದನ್ನು ಕೇಳಿದಾಗಾದರೂ ನಮ್ಮ ಪೋಷಕರು ಕಾಡು ಸುತ್ತೋದಕ್ಕೆ ಕರ್ಕೊಂಡು ಹೋಗ್ಬೋದೇನೋ, ಅದೊಂದು ಬದಲಾವಣೆ ಉಂಟಾಗುತ್ತೆ ಮಕ್ಕಳಲ್ಲಿ.
1: ಹೌದು,
0: ಸವಿಯಾದ ರುಚಿಕರವಾದ ಹಣ್ಣುಗಳು ಕೂಡ ಕಾಡಿನಲ್ಲಿ ಸಿಗುತ್ತೆ. ನೇರಳೆ ಹಣ್ಣಾಗಿರ್ಬೋದು, ಅವರು ಹೇಳಿದಾಗೆ ಕರ್ಮಂಜಿ ಹಣ್ಣಾಗಿರ್ಬೋದು, ಕೊಟ್ಟೆ ಹಣ್ಣು ಇದೆ,
1: ಕಂಬಳಿ ಹಣ್ಣು.
0: ಹೌದು, ಅಂಥ ಹಣ್ಣುಗಳು ಬೇಕಾದಷ್ಟು ಸಿಗುತ್ತೆ ನಮ್ಮ ಕೊಡಗಿನಲ್ಲಿ. ಅವುಗಳ ಪರಿಚಯವನ್ನು ಕೂಡ ಮಾಡಿಕೊಟ್ಟ ಹಾಗೆ ಆಗುತ್ತೆ ಮಕ್ಕಳಿಗೆ. ಒಳ್ಳೆಯ ಪತ್ರ ಇದಾಗಿತ್ತು.
1: ಇನ್ನೊಂದು ಪತ್ರ ಅವರದ್ದೇ ನಿನ್ನ ಕೈಯಲ್ಲಿದೆ ಅಲ್ಲ.
0: ಹೌದು, ಇದರಲ್ಲಿ ಒಂದು ಕವನವನ್ನ ಬರೆದಿದ್ದಾರೆ ಇವರು. ವಿಷಯಕ್ಕೆ ಪೂರಕವಾದದ್ದು
1: ಆಗಲಿ
0: ಅಂದ್ರೆ, ನಾವು ಪತ್ರಕಾರಂಜಿಯಲ್ಲಿ ಕೊಡ್ತೇವಲ್ವಾ, ವಿಷಯ ಆಧಾರಿತವಾದಂತಹ ಸ್ವರಚಿತ ಕಥೆ ಕವನಗಳಿಗೂ ಅವಕಾಶ ಇದೆ ಅಂತ ಹೇಳಿ ಹಾಗೆ ಇವರು ಬರೆದಿದ್ದಾರೆ ಕವನವನ್ನ. ಶೀರ್ಷಿಕೆ ಇದೆ, ಬೆಳೆಯಲಿ ನಿಮ್ಮಯ ಹೆಸರಲ್ಲಿ ಅಂತ. ಬನ್ನಿರಿ ಮಕ್ಕಳೇ ಅಜ್ಜಿಯ ಜೊತೆಯಲ್ಲಿ ಮಾವಿನ ಹಣ್ಣನ್ನು ಹೆಕ್ಕೋಣ, ತೆಗೆದುಕೊಳ್ಳಿರಿ ಬಟ್ಟೆಯ ಚೀಲವ ತುಂಬಿಸಿಕೊಳ್ಳಲು ಹಣ್ಣುಗಳ, ಮರದ ನೆರಳಲ್ಲಿ ಕುಳಿತು ತಿನ್ನೋಣ ಮಾವಿನ ಹಣ್ಣುಗಳ, ಚೀಪಿ ಚೀಪಿ ಮೆಲ್ಲೋಣ ಹಣ್ಣುಗಳ, ಬಿಸಿಲ ತಾಪವನ್ನು ಮರೆಯೋಣ, ಚಿಕ್ಕದು ದೊಡ್ಡದು ಹುಳಿ ಸಿಹಿ ಹಣ್ಣು ಯಾವುದು ಬೇಕೋ ಅದ ತಿನ್ನಿ ನೆನಪಿನ ಬುತ್ತಿಯ ಕಟ್ಟಿಕೊಳ್ಳಿ, ಗೊರಟುಗಳನ್ನು ತಪ್ಪದೇ ಹಾಕಿರಿ ಬೇಲಿಯ ಬದಿಗಳಲ್ಲಿ, ಚಿಗುರಲಿ ಬೆಳೆಯಲಿ ನಿಮ್ಮಯ ಹೆಸರಲ್ಲಿ ವರ್ಷಕಾಲದಲ್ಲಿ, ವೃಕ್ಷಗಳೆಲ್ಲ ಒಟ್ಟಿಗೆ ಸೇರಿ ಅಂತರ್ಜಲವ ಸೃಷ್ಟಿಸಲಿ, ಜಲದ ಬರವನು ಹಿಂಗಿಸಲಿ ಅಂತ. ಅಂದ್ರೆ ಜಲ ಬತ್ತೋದನ್ನ ಕಡಿಮೆ ಮಾಡಲಿ ಅಂತ. ವೃಕ್ಷಗಳು ಜಾಸ್ತಿ ಆದಾಗ ಅಂತರ್ಜಲ ಜಾಸ್ತಿ ಆಗುತ್ತೆ, ಹಾಗಾಗಿ ಬೇಸಿಗೆಯಲ್ಲಿ ಬರಬರೋದು ತಪ್ಪುತ್ತೆ ಅಂತ. ಉತ್ತಮವಾದ ಕವಿತೆಯನ್ನ ಬರೆದುಕೊಳ್ಳ

0: ಸಿದಂಥ ನಮ್ಮ ಭಾಗೀರಥಿ ಹುಲಿತಾಳ ಅವರಿಗೆ ಕವಿತೆಗೆ ಮಾತ್ರ ಅಲ್ಲ, ಜೊತೆಗೆ ವಿಷಯಾಧಾರಿತವಾದಂತಹ ಲೇಖನಕ್ಕೆ ಕೂಡ ಧನ್ಯವಾದಗಳನ್ನ ತಿಳಿಸೋಣ. ಈಗ ಮುಂದಿನ ಪತ್ರವನ್ನ ನೀನು ಕೈಗೆತ್ತಿಕೊಳ್ತೀಯ ಲಲಿತಾ?
1: ಖಂಡಿತ ಹಿಡ್ಕೊಂಡಿದ್ದೀನಿ.
0: ಆ
1: ಇದು ಹೊಸದಾಗಿ ಬಂದಂತಹ ಪತ್ರ.
0: ಯಾರು ಬರೆದಿದ್ದಾರೆ?
1: ಶಾರದಾ ಬಸಪ್ಪ. ಇವರು ರಿಟೈರ್ಡ್ ಸೂಪರಿಂಟೆಂಡೆಂಟ್, ಮಾದಾಪಟ್ಟಣ ಅಂಚೆ ಕುಶಾಲನಗರ ತಾಲೂಕಿನಿಂದ ಬಂದಂತಹ ಪತ್ರ ಇದು.
0: ಇವರ ಮೊದಲ ಪತ್ರಕ್ಕೆ ನಮ್ಮ ಕಡೆಯಿಂದ ಸ್ವಾಗತವನ್ನ ಹೇಳೋಣ. ಖುಷಿಯ ವಿಷಯ, ಹೊಸ ಹೊಸ ಶ್ರೋತೃಗಳು ನಮಗೆ ಪತ್ರವನ್ನ ಬರೆದು ಸ್ಪಂದಿಸ್ತಾ ಇರುವಂತದ್ದು.
1: ಹೌದು, ಆರಂಭದಲ್ಲಿ ಅವರು ಹೇಳಿದ್ದಾರೆ, ಪ್ರೀತಿಯ ಆಕಾಶವಾಣಿಗೆ ನನ್ನ ವಂದನೆಗಳು ಅಂತ. ಇವರಿಗೂ ನಮ್ಮ ನಮಸ್ಕಾರಗಳು, ಹಾಗೆ ಇವರ ಪತ್ರಕ್ಕೆ ಸ್ವಾಗತವನ್ನ ಹೇಳೋಣ.
0: ಆಯ್ತು, ಖಂಡಿತವಾಗಿ.
1: ಇವರು ವಿಷಯಕ್ಕೆ ಪೂರಕವಾದಂತಹ ಒಂದು ಲೇಖನವನ್ನು ಬರೆದಿದ್ದಾರೆ. ಬೇಸಿಗೆಯಲ್ಲಿ ಆರೋಗ್ಯವನ್ನು ತಂಪಾಗಿ ಕಾಪಾಡುವ ಬಗ್ಗೆ ಸೂಕ್ತ ಪರಿಹಾರ ಹಾಗೂ ಸಲಹೆಗಳು ಮಾಡುವ ವಿಧಾನ ಎಲ್ಲವನ್ನು ತಿಳಿಸಿದಾರಂತೆ ಈ ಪತ್ರದಲ್ಲಿ.
0: ಓ, ಹಾಗಾದ್ರೆ ಇದು ಕಳೆದ ಬಾರಿಯ ಪತ್ರಕಾರಂಜಿಗೆ ಬರೆದಂತ ಪತ್ರ. ಯಾಕಂದ್ರೆ ನಾವು ಕಳೆದ ಬಾರಿ ಪತ್ರಕಾರಂಜಿಗೆ ಕೊಟ್ಟಂತ ವಿಷಯ ಏನು ಅಂತ ಹೇಳಿದ್ರೆ, ಯಾವ ರೀತಿ ಆರೋಗ್ಯವನ್ನ ಕಾಪಾಡಿಕೊಳ್ಳುವ ನಿಟ್ಟಿನಲ್ಲಿ ತಂಪು ಪಾನೀಯಗಳನ್ನಾಗಿರ್ಬೋದು ಅಥವಾ ಖಾದ್ಯಗಳನ್ನ ತಯಾರಿಸ್ತೀರಿ ಬೇಸಿಗೆಯಲ್ಲಿ ಅಂತ ಹೇಳಿಕೊಟ್ಟಿದ್ದೇವಲ್ವಾ?
1: ಹೌದು,
0: ಅದಕ್ಕೆ ಬಂದಂತ ಪತ್ರ ತಡವಾಗಿ ನಮ್ಮ ಕೈ ಸೇರಿದೆ.
1: ಹೌದು,
0: ಈಗ ಈ ಕಾರ್ಯಕ್ರಮದಲ್ಲಿ ಇದನ್ನು ಅಳವಡಿಸಿಕೊಳ್ತಾ ಇದ್ದೇವೆ. ಮುಂದುವರಿಸು.
1: ನಮ್ಮ ಆರೋಗ್ಯಕ್ಕೆ ಮುಖ್ಯವಾಗಿ ನೀರು ಅವಶ್ಯಕ. ಜೀವಜಲ ಅಂದರೆ ತಪ್ಪಾಗಲಾರದು. ನೀರನ್ನು ಕುದಿಸಿ ಆರಿಸಿ ಕುಡಿಯುವುದು ಸೂಕ್ತ.
0: ಹೌದು,
1: ಅಂದ್ರೆ ಪಾಯಿಂಟ್ ಬೈ ಪಾಯಿಂಟ್ ಬರೆದಿದ್ದಾರೆ ಇವರು.
0: ಆಯ್ತು,
1: ಅಂದ್ರೆ ಈಗ ಮೊದಲು ನೀರಿನ ಬಗ್ಗೆ ಆಯ್ತು, ಇನ್ನು ಹಾಗೆ ಒಂದೊಂದೇ ಬರೆದಿದ್ದಾರೆ.
0: ಹೌದು.
1: ಸೊಪ್ಪುಗಳು, ಬೇಸಿಗೆಯಲ್ಲಿ ನುಗ್ಗೆ, ಹರಿವೆ, ಬಸಳೆ, ಸಬ್ಸಿಗೆ, ಪಾಲಕ್, ಗಿಣಿಕೆ ಸೊಪ್ಪು, ಚರ್ಮೆ ಸೊಪ್ಪು, ತಗತೆ ಸೊಪ್ಪು ಧಾರಾಳವಾಗಿ ಉಪಯೋಗಿಸಿ ಪಲ್ಯ, ಸಾಂಬಾರ್, ತಂಬುಳಿ ಮಾಡಿ ತಿಂದರೆ ದೇಹ ತಂಪಾಗಿಸಬಹುದು. ಪುದೀನ, ಸಂಬಾರ ಸೊಪ್ಪು, ಕರಿಬೇವಿನ ಚಟ್ನಿ ಮಾಡಿ ಸೇವಿಸಬೇಕು. ಇನ್ನು ತರಕಾರಿ, ಎಲ್ಲಾ ವಿಧದ ತರಕಾರಿಗಳನ್ನು ಉಪಯೋಗಿಸಿ ದೇಹಕ್ಕೆ ತುಂಬಾ ಒಳ್ಳೆಯದು. ಹಣ್ಣುಗಳು, ಮನೆಯಲ್ಲಿ ಬೆಳೆದ ಪಪ್ಪಾಯಿ, ಸೀಬೆ, ಹಲಸು, ಚಿಕ್ಕು ಇತರೆ ಹಣ್ಣುಗಳನ್ನು ಕೊಂಡು ತಿಂದರೆ ಆರೋಗ್ಯ ಸುಧಾರಿಸಬಹುದು.
0: ಹೌದು, ಚೆನ್ನಾಗಿದೆ, ವಿಭಿನ್ನವಾಗಿದೆ ಪತ್ರ.
1: ಕೆಲವು ಹಣ್ಣುಗಳಲ್ಲಿ ಜಾಮ್, ಶರ್ಬತ್, ಮಿಲ್ಕ್ ಶೇಕ್ ಮಾಡಿ ಕುಡಿದರೆ ದೇಹ ತಂಪಾಗಿಸಬಹುದು. ಹಾಗೆಯೇ ಮನೆಯಲ್ಲಿ ತೋಟದಲ್ಲಿ ಸಿಗುವ ನಿಂಬೆ, ಕೈಯುಳಿ, ಮಾವಿನಕಾಯಿಯಿಂದ ತರಾವರಿ ಖಾದ್ಯ ಪದಾರ್ಥಗಳನ್ನು ಮಾಡಿ ಗಾಜಿನ ಡಬ್ಬದಲ್ಲಿ ಇಟ್ಟುಕೊಳ್ಳುವುದು. ಕೈಯುಳಿಯಿಂದ ಚಿತ್ರಾನ್ನ, ಶರ್ಬತ್, ಚಟ್ನಿ, ತಂಬುಳಿ, ಉಪ್ಪಿನಕಾಯಿ, ಜಾಮ್ ತಯಾರಿಸಬಹುದು.
0: ಯಾಕೆ ಬಾಯಲ್ಲಿ ನೀರೂರ್ತಾ ಇದೆಯಾ ನಿನಗೆ?
1: ಹೌದು, ಕೈಯುಳಿ ಅಂತ ಹೇಳಿದ ತಕ್ಷಣ ಅದರ ರುಚಿ ಉಂಟಲ್ಲ, ಅದು ಆಸ್ವಾದಿಸಿದ ಹಾಗೆ ಆಗ್ತಾ ಇದೆ. ಪಿತ್ತಶಮನಕ್ಕೂ ತುಂಬಾ ಒಳ್ಳೆಯದು, ಇದು ರಾಮಬಾಣವಾಗಿದೆ.
0: ಹೌದು,
1: ಕೈಯುಳಿ ಅಷ್ಟು ಒಳ್ಳೆಯದು. ಮಾವಿನಕಾಯಿಯಿಂದ ಚಟ್ನಿ, ತಂಬುಳಿ, ಉಪ್ಪಿನಕಾಯಿ, ಚಿತ್ರಾನ್ನ, ತೊಕ್ಕು ತಯಾರಿಸಿ ಊಟ ಮಾಡಿದರೆ ಮನಸ್ಸಿಗೂ ಮುದವಾಗಿರುತ್ತದೆ.
0: ಹೌದು, ನಾನು ಕೂಡ ನೀರು ನುಂಗಿಕೊಳ್ತಾ ಇದ್ದೇನೆ ನೋಡು.
1: ನಾನೀಗ ಹೇಳುವ ಅಂತ ಇದ್ದೆ, ಮಾವಿನಕಾಯಿ ಹೇಳಿದ ತಕ್ಷಣ ನಿನಗೆ ಬಾಯಲ್ಲಿ ನೀರು ಬರುತ್ತಾ ಅಂತ.
0: ಹೌದು,
1: ಏನೇ ಆಗ್ಲಿ, ಅಂತೂ ಪತ್ರ ಬಾಯಲ್ಲಿ ನೀರೂರಿಸಿತು.
0: ಹೌದು,
1: ಇಲ್ಲ ಮುಗಿಲಿಲ್ಲ, ಇನ್ನೂ ಉಂಟು. ಪ್ರೀತಿಯ ವಾಣಿ, ಮುಂದಿನ ಪತ್ರದಲ್ಲಿ ನೀವು ನೀಡಿದ ವಿಷಯಗಳ ಬಗ್ಗೆ ಸಲಹೆ ಸೂಚನೆಗಳನ್ನು ತಿಳಿಸುವೆ.
0: ಆಯ್ತು.
1: ಎಲ್ಲಾ ಸಿಬ್ಬಂದಿ ವರ್ಗದವರಿಗೂ ನನ್ನ ಹೃತ್ಪೂರ್ವಕ ನಮನಗಳು. ಇಂತಿ ನಿಮ್ಮ ಪ್ರೀತಿಯ ಶಾರದಾ ಬಸಪ್ಪ ಅಂತ ಪತ್ರವನ್ನು ಮುಗಿಸಿದ್ದಾರೆ.
0: ನಮ್ಮೆಲ್ಲ ಸಿಬ್ಬಂದಿಗಳ ಪರವಾಗಿ ಕೂಡ ಇವರಿಗೆ ನಮಸ್ಕಾರಗಳನ್ನ ತಿಳಿಸೋಣ.
1: ಇವರ ಪತ್ರಕ್ಕೆ ಅನಂತ ಧನ್ಯವಾದಗಳು. ಹೀಗೆಯೇ ಮುಂದಿನ ದಿನಗಳಲ್ಲಿ ಇವರು ಪತ್ರಗಳನ್ನು ಬರೀತಿರಲಿ ಅಂತ ಹೇಳೋಣ.
0: ಹೌದು, ಅವರು ಮುಂದಿನ ದಿನಗಳಲ್ಲಿ ಸಲಹೆ ಸೂಚನೆಗಳನ್ನ ಕೊಡ್ತೇನೆ ಅಂತ ಹೇಳಿ ಬರೆದಿದ್ದಾರಲ್ವಾ? ಹಾಗೆ ಇವತ್ತು ಬರೆದಂತ ಏನು ಪಾನೀಯಗಳಿರ್ಬೋದು, ಖಾದ್ಯಗಳಿರ್ಬೋದು, ಇವುಗಳ ವಿಧಾನಗಳನ್ನ ಕೂಡ ತಿಳಿಸಬಹುದು. ಪತ್ರ ಸೌರಭ ಕಾರ್ಯಕ್ರಮದಲ್ಲಿ ಹೊಸ ರುಚಿಯನ್ನ ನಾವು ಓದ್ತೇವೆ, ಅದಕ್ಕೆ ಕೂಡ ಅಡುಗೆ ವಿಧಾನಗಳನ್ನ ನೀಡ್ತಾ ಇರಲಿ ಸವಿರುಚಿಯನ್ನ. ಹಾಗೆ ಪ್ರವಾಸಿ ಕಥನ ಬರಿಬಹುದು, ಇವರು ರಿಟೈರ್ಡ್ ಸೂಪರಿಂಟೆಂಡೆಂಟ್ ಅಂತ ಹೇಳಿದ್ರಲ್ವಾ, ಹಾಗಾಗಿ ಅವರು ಪ್ರವಾಸಗಳು ಹೋಗಿದ್ರೆ ಅದ್ರ ಬಗ್ಗೆ ಕೂಡ ಅನುಭವಗಳನ್ನ ಬರೆದು ಕಳಿಸ್ಬಹುದು, ಅಥವಾ ಸ್ಥಳ ವಿಶೇಷತೆ ಇರುತ್ತೆ ಅಲ್ವಾ ಅದ್ರ ಬಗ್ಗೆ ಕೂಡ ಬರೆದು ಕಳಿಸ್ಬಹುದು. ಪತ್ರ ಸೌರಭ ಕಾರ್ಯಕ್ರಮದಲ್ಲಿ ಇದು ಪ್ರಸಾರ ಆಗುತ್ತೆ, ಪತ್ರ ಕಾರಂಜಿಯಲ್ಲಿ ಅಲ್ಲ. ಹಾಗೆ ಈಗ ಮುಂದಿನ ಪತ್ರ ನನ್ನ ಕೈಯಲ್ಲಿದೆ.
1: ಯಾರ್ದದು?
0: ಇದು ಗಿರಿಜಾ ಪಿಪಿ ಅವರು ಬರೆದಂತ ಪತ್ರ.
1: ದೀರ್ಘವಾಗಿ ಕಂಡೆ.
0: ಹೌದು, ಗ್ರಾಮ ಪಂಚಾಯಿತಿ ಗ್ರಂಥಪಾಲಕರು, ಬೆಂಗೂರು, ಚೇರಂಬಾಣೆ.

0: ಇಲ್ಲಿಂದ ಬರೆದಂಥದ್ದು. ಇವರ ಪತ್ರಗಳು ಆಗಾಗ ನಮ್ಮ ಕೈ ಸೇರ್ತಾ ಇದ್ದಾವೆ. ಇವರ ಈ ಹವ್ಯಾಸಕ್ಕಾಗಿ ತುಂಬ ಸಂತೋಷ.
1: ಹೌದು, ಹೀಗೆ ಯಾವಾಗಲೂ ಇವರು ಪತ್ರವನ್ನು ಬರಿತಾ ಸ್ಪಂದಿಸ್ತಾ ಇರಲಿ ನಮ್ಮ ಕಾರ್ಯಕ್ರಮಕ್ಕೆ ಅಂತ ಹೇಳೋಣ. ಪ್ರೀತಿಯ ಆಕಾಶವಾಣಿಗೆ ನಿಮ್ಮ ಪ್ರೀತಿಯ ಗೆಳತಿ ಗಿರಿಜಾ ಮಹಿಳಾ ಲೋಕ ಕಾರ್ಯಕ್ರಮಕ್ಕೆ ಬರೆಯುವ ಪತ್ರ ಅಂತ ಆರಂಭಿಸಿದ್ದಾರೆ.
0: ಇವರ ಪತ್ರಕ್ಕೆ ಸ್ವಾಗತವನ್ನು ಹೇಳೋಣ.
1: ಹೌದು, ಮುಂದುವರಿಸ್ತಾ ಇವರು ಬರೀತಾರೆ, ನಾನು ಈ ಸಲ ಬರೆಯುವ ಪತ್ರ ಮಕ್ಕಳ ಬೇಸಿಗೆ ಶಿಬಿರದ ಬಗ್ಗೆ. ನಾವು ಮಕ್ಕಳ ಮನಸ್ಸನ್ನು ಗೆಲ್ಲುವ ಸಾಧಕರಾಗಬೇಕು.
0: ಹೌದು,
1: ಅಂದ ಹಾಗೆ ನಮ್ಮ ಬೇಸಿಗೆ ಶಿಬಿರ ನಡೆಯುವ ಸ್ಥಳ ಯಾವುದು ಅಂತ ತಿಳಿದುಕೊಂಡಿರಾ?
0: ಇಲ್ಲ.
1: ನಮ್ಮ ಬೇಸಿಗೆ ಶಿಬಿರ ನಡೆಯುವ ಸ್ಥಳ ಅರಿವು ಕೇಂದ್ರ, ಅಂದ್ರೆ ನಮ್ಮ ಗ್ರಾಮ ಪಂಚಾಯಿತಿ ಗ್ರಂಥಾಲಯ, ಬೆಂಗೂರು ಚೇರಂಬಾಣೆ, ಮಡಿಕೇರಿ ತಾಲೂಕು, ಕೊಡಗು. ಇಡೀ ವಿಳಾಸವನ್ನೇ ಇವರು ಬರೆದಿದ್ದಾರೆ. ನಮ್ಮ ಗ್ರಂಥಾಲಯ ಪುಟ್ಟದು, ಆದರೆ ನಮ್ಮ ಮನಸ್ಸು ಮಾತ್ರ ದೊಡ್ಡದು.
0: ಒಳ್ಳೆಯದು.
1: ಅಂದ ಹಾಗೆ ನಾನು ಒಂದು ಪ್ಲಾನ್ ಮಾಡಿ ನಮ್ಮ ಪುಟಾಣಿಗಳಿಗೆ ಯಾಕೆ ಬೇಸಿಗೆ ಶಿಬಿರ ಮಾಡಬಾರ್ದು ಅಂತ ನೆನೆಸಿದ ಹಾಗೆ ನನಗೆ ಒಂದು ಆಲೋಚನೆ ಬಂತು. ಹಾಗೆ ಏಪ್ರಿಲ್ 29ರಿಂದ ಪ್ರಾರಂಭ ಮಾಡಿ ಮೇ 20ರವರೆಗೆ ಶಿಬಿರ ಮಾಡುವ ಅಂತ ಪ್ಲಾನ್ ಮಾಡಿಯೇ ಬಿಟ್ಟೆ ಬಿಡ್ರಿ. ಹಾಗೆ ಮೊದಲನೇ ದಿನ ಮಕ್ಕಳಿಗೆ ಸ್ವಾಗತ, ದೀಪ ಬೆಳಗಿಸಿ ಮಕ್ಕಳಿಗೆ ಶಾಲೆಯ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಯವರಿಂದ, ಶಾಲೆಯ ಎಸ್ಡಿಎಂಸಿ ಅಧ್ಯಕ್ಷರು, ಪಂಚಾಯಿತಿಯ ಮಾಜಿ ಸದಸ್ಯರು, ಮಕ್ಕಳ ಪೋಷಕರು ಮಕ್ಕಳಿಗೆ ಹಿತವಚನ ನೀಡಿ ಹಾರೈಸಿದ್ರು. ಅಂದಹಾಗೆ ನಾನು ನನ್ನ ಕೆಲಸ ಮಾಡಬೇಕಲ್ಲ. ಹಾಗೆ ಮಕ್ಕಳಿಗೆ ಪರಿಚಯ, ಅಂದ್ರೆ ಪ್ರತಿ ಮಕ್ಕಳ ಹೆಸರು ಪ್ರತಿಯೊಬ್ಬ ವಿದ್ಯಾರ್ಥಿಗೂ ತಿಳಿಯಬೇಕು.
0: ಹೌದು.
1: ಪ್ರತಿ ಮಕ್ಕಳ ತಿಂಡಿ ತಿನಿಸು, ಬೆಳಗ್ಗೆ ಏನು ತಿಂಡಿ ಮಾಡಿದ್ರು ಎಂದು ಎಲ್ರಿಗೂ ತಿಳಿಬೇಕಲ್ಲ ಕಣ್ರಿ.
0: ಹೌದು.
1: ಮತ್ತೆ ಶುರುವಾಯ್ತು ನೋಡಿ ನನ್ನ ಪಾಠ. ಮೊದಲಿಗೆ ದಿನಪತ್ರಿಕೆ ಓದುವುದು, ಮುಂಜಾನೆಯ ಮೆಲುಕು, ವಿಶೇಷ ಗಣ್ಯರ ದಿನಾಚರಣೆ ಬಗ್ಗೆ ಮಕ್ಕಳಿಂದ ಓದಿಸುವುದು, ತದನಂತರ ಗ್ರೀಟಿಂಗ್ ಕಾರ್ಡ್ ರಚನೆ ಮಾಡುವುದು. ಇದರಲ್ಲಿ ಅವರ ಅಮ್ಮಂದಿರ, ಅಪ್ಪಂದಿರ, ಅಜ್ಜಿ ಅಜ್ಜಂದಿರ, ಅಣ್ಣ ತಮ್ಮ, ಅಕ್ಕ ತಂಗಿಯರ ಹುಟ್ಟಿದ ಹಬ್ಬದ ಬಗ್ಗೆ ಕಾರ್ಡ್ ಮಾಡಿಸುವುದು, ಬೇಸಿಗೆ ಶಿಬಿರದ ಬಗ್ಗೆ ಕಾರ್ಡ್ ಮಾಡಿಸುವುದು, ಮಕ್ಕಳಿಗೆ ನೀತಿಕತೆ ಹೇಳುವಂಥದ್ದು, ಗಣಕಯಂತ್ರದಲ್ಲಿ ತಮ್ಮ ತಮ್ಮ ಹೆಸರು ಅಕ್ಷರಗಳ ಬರವಣಿಗೆ, ಕ್ರಾಫ್ಟ್, ಡ್ರಾಯಿಂಗ್, ಲಗೋರಿ, ಚಿನ್ನಿದಾಂಡು, ಗಾಳಿಪಟ, ಹುಲಿಕರು ಆಟ, ಮಕ್ಕಳಿಂದ ಕವನ ಭಾಷಣ ಮಾಡಿಸಲಾಗುವುದು, ಮಕ್ಕಳಿಗೆ ರಜೆ ಕೊಟ್ರೆ ತುಂಬಾ ಬೇಸರ, ಹಾಗಾಗಿ ಇಂಥದ್ರಲ್ಲಿ ಅವ್ರನ್ನ ತೊಡಗಿಸಿಕೊಳ್ಬೇಕು ಅಂತೇಳಿ ಅವರು ಬರೀತಾರೆ.
0: ಹೌದು.
1: ಇತ್ತೀಚಿನ ಮಕ್ಕಳಿಗೆ ತಮ್ಮ ಮನೆಗಳಲ್ಲಿ ಉಪಯೋಗಿಸುವ ವಸ್ತುಗಳ ಬಗ್ಗೆ ಪರಿಚಯ ಇರುವುದಿಲ್ಲ, ಅದರ ಬಗ್ಗೆ ನಾವು ತಿಳಿಸ್ಬೇಕು. ಸೇರು, ಪಾವು, ಮಿಷಿನ್ಗಳ ಬಗ್ಗೆ, ನೀರು ಹೊಡೆಯುವ ಮಿಷಿನ್, ಕಾಫಿ ಮಿಲ್ ಮಾಡುವ ಯಂತ್ರ, ತೂಕದ ಯಂತ್ರ, ತಕ್ಕಡಿ, ಕೆಲವೊಂದು ಇಲಾಖೆಗಳ ಬಗ್ಗೆ, ಅವುಗಳಿಂದ ಅವರಿಗೆ ಯಾವ ಸೌಲಭ್ಯ ಸಿಗುತ್ತದೆ ಎಂಬ ಪರಿಚಯವನ್ನು ಮಾಡಿಕೊಡಬೇಕು, ಅದೆಲ್ಲ ಅವರಿಗೆ ತಿಳಿಬೇಕು. ಕಂದಾಯ ಇಲಾಖೆ, ಅಂಚೆ ಕಚೇರಿ, ಬ್ಯಾಂಕ್, ಗ್ರಾಮ ಒನ್, ಪಶು ಇಲಾಖೆ, ಅಂಗನವಾಡಿ, ಗ್ರಾಮಗಳ ಆಸ್ಪತ್ರೆ, ಹಾಸ್ಟೆಲ್, ಇದನ್ನ ನಾನು ನಮ್ಮ ಪುಟಾಣಿಗಳಿಗೆ ಬಲು ಚೆಲುವಾಗಿ ಹೇಳಿಕೊಟ್ಟಿದ್ದೇನೆ ಕಣ್ರಿ ಅಂತ ಬರೀತಾರೆ.
0: ಆಗ್ಲಿ, ಸಂತೋಷ.
1: ಸಂತೋಷ ಕಣ್ರಿ ಅಂತ ನಾವು ಹೇಳೋಣ. ಇನ್ನು ವಿಶೇಷವಾಗಿ ನಮ್ಮ ಮಕ್ಕಳಿಂದ ಬೇಸಿಗೆ ಶಿಬಿರದ ಕ್ಯಾಲೆಂಡರ್ ತಯಾರು ಮಾಡಿದ್ದೇನೆ. ಮುಂದುವರಿಸುತ್ತಾ ಬರೀತಾರೆ, ಇದರಲ್ಲಿ ಪ್ರತಿ ಮಕ್ಕಳ ಹುಟ್ಟಿದ ಹಬ್ಬವನ್ನ ಗುರುತು ಹಾಕಲಾಗ್ತದೆ, ವಿಶೇಷ ಹಬ್ಬಗಳು, ರಾಷ್ಟ್ರೀಯ ಹಬ್ಬಗಳು, ದಿನಾಚರಣೆಗಳ ಬಗ್ಗೆ ತಿಳಿಸಲಾಗ್ತದೆ. ನಮ್ಮ ಪೌರ ಕಾರ್ಮಿಕರು ಇದ್ದಾರಲ್ವಾ, ಅವರಿಗೆ ಒಂದು ದೊಡ್ಡ ನಮಸ್ಕಾರ ಅಂತ ಇವರು ಬರೀತಾರೆ. ಯಾಕೆಂತ ನೋಡೋಣ. ಇದರ ಬಗ್ಗೆ ಮಕ್ಕಳಿಗೆ ಬಲು ಚೆಲುವಾಗಿ ಪಾಠ ಮಾಡಿದ್ದೇನೆ ಕಣ್ರಿ.
0: ಹ್ಞೂ ಕಣ್ರಿ.
1: ಪೌರ ಕಾರ್ಮಿಕರು ಒಣಕಸ ಹಸಿಕಸವನ್ನ ಬೇರೆ ಬೇರೆ ಮಾಡಿ ಕೊಡೋದಕ್ಕೆ ಹೇಳಿದ್ದಾರೆ, ಅದನ್ನ ಇವರು ಮಾಡಿಕೊಡ್ತಾರೆ, ಜೊತೆಗೆ ಶಿಬಿರದ ಮಕ್ಕಳಿಗೆ ಅದನ್ನ ಹೇಳಿಕೊಡ್ತಾ ಇದ್ದಾರಂತೆ.
0: ಒಳ್ಳೇದೇ.
1: ಹೌದು, ಶಿಬಿರದ ಮಕ್ಕಳಿಗೆ ಶಾಲೆಯ ವಠಾರದ ಸುತ್ತ ಪರಿಚಯ ಮಾಡಿಸಿ, ಪಕ್ಷಿಗಳ ಬಗ್ಗೆ ತಿಳಿಸಿ, ಅವುಗಳ ಆಹಾರ, ಗೂಡಿನ ಬಗ್ಗೆ ಯಾವ ರೀತಿ ಸಂರಕ್ಷಣೆ ಮಾಡಬೇಕು ಅನ್ನೋದ್ರ ಬಗ್ಗೆ ತಿಳಿಸಲಾಗ್ತದೆ ಅಂತ ಇವರು ಬರೆದಿದ್ದಾರೆ. ಇಷ್ಟು ನಮ್ಮ ಕಾರ್ಯಕ್ರಮಗಳು. ತಾವುಗಳು ಸಾಧ್ಯವಾದರೆ ನಮ್ಮ ಬೇಸಿಗೆ ಶಿಬಿರದಲ್ಲಿ ಭಾಗವಹಿಸಿ ಎಂದು ಹೇಳುತ್ತಾ ನನ್ನ ಪತ್ರವನ್ನು ಮುಕ್ತಾಯಗೊಳಿಸುತ್ತೇನೆ ಅಂತ ಗಿರಿಜಾ ಪಿಪಿ ಅವರು ಪತ್ರವನ್ನ ಮುಗಿಸಿದ್ದಾರೆ.
0: ಮಕ್ಕಳಿಗೆ ಒಳ್ಳೆ ಬೇಸಿಗೆ ಶಿಬಿರವನ್ನೇ ಮಾಡಿದ್ದಾರೆ.
1: ಹೌದು, ಚೆನ್ನಾಗಿದೆ. ಒಳ್ಳೆಯ ಸಲಹೆಗಳನ್ನ ಇವರು ಈ ಪತ್ರದಲ್ಲಿ ಬರೆದಿದ್ದಾರೆ, ಜೊತೆಗೆ ಒಳ್ಳೆಯ ಕೆಲಸವನ್ನು ಕೂಡ ಇವರು ಮಾಡ್ತಾ ಇದ್ದಾರೆ, ಬೇಸಿಗೆ ಶಿಬಿರವನ್ನ ಮಕ್ಕಳಿಗಾಗಿ ಆಯೋಜಿಸುವುದರ ಮೂಲಕ.
0: ಹೌದು.
1: ಇವರ ಪತ್ರಕ್ಕಾಗಿ ಧನ್ಯವಾದಗಳನ್ನ ಹೇಳ್ತಾ ಈಗ ಕಾರ್ಯಕ್ರಮದ ಕೊನೆಯ ಪತ್ರ ಯಾರ್ದಿದೆ?
0: ಮುಕ್ಕಾಟಿ ಗಂಗಮ್ಮ ಮಾದಪ್ಪ, ಇವರು ಚೇರಂಬಾಣೆಯಿಂದ ಬರೆದಂತಹ ಒಂದು ಪತ್ರ ಇದೆ.
1: ಆಯ್ತು, ಓದು. ಇವರ ಪತ್ರಕ್ಕೆ ಸ್ವಾಗತವನ್ನು ಕೂಡ ಹೇಳೋಣ.
0: ಮೊದಲಿಗೆ ಮನೆಗೆ ಬಂದ ಅತಿಥಿಗಳ ಸತ್ಕಾರ ಹೇಳುವ ವಿಷಯದ ಬಗ್ಗೆ ಬರೆದಿದ್ದಾರೆ. ಮನೆಗೆ ಬರುವ ಸಂಬಂಧಿಕರು, ಸ್ನೇಹಿತರು, ಇತರರು ಯಾರೇ ಇರಲಿ,

0: ಅವರೆಲ್ಲರೂ ಅತಿಥಿಗಳೇ.
1: ಹೌದು.
0: ಮನೆಗೆ ಬಂದ ತಕ್ಷಣ ತಂಬಿಗೆಯಲ್ಲಿ ನೀರು ಕೊಟ್ಟು ಕೈಕಾಲು ಮುಖ ತೊಳೆಯುವಂತೆ ತಿಳಿಸಿ ನಂತರ ಒಂದು ಲೋಟ ನೀರನ್ನು ನೀಡುವುದು. ಮತ್ತೆ ಟೀ, ಕಾಫಿ, ಪಾನೀಯ, ಯಾವುದೇ ಪಾನೀಯ ಇರಬಹುದು, ತಯಾರಿಸಿ ನೀಡಿ ದಣಿವಾರಿಸಿಕೊಂಡ ನಂತರ ಉಭಯ ಕುಶಲೋಪರಿ ವಿಚಾರಿಸಿಕೊಳ್ಳುವುದು. ಮತ್ತೆ ಊಟದ ಸಮಯದಲ್ಲಿ ವಿಶೇಷ ಭೋಜನ ತಯಾರಿಸಿ ಎಲ್ಲರೂ ಒಟ್ಟಿಗೆ ಸೇರಿ ಊಟ ಮಾಡುವುದು. ಹಾಗೆ ನಂತರ ಹಣ್ಣು ಹಂಪಲು ತಾಂಬೂಲವನ್ನು ನೀಡುವುದು.
1: ಕ್ರಮ ಪ್ರಕಾರವಾಗಿ ಬರೆದಿದ್ದಾರೆ ಅವರು,
0: ಚುಟುಕಾಗಿ ನೀಟಾಗಿ ಬರೆದಿದ್ದಾರೆ. ಮುಂದುವರೆಸುತ್ತಾ ಮಕ್ಕಳ ಬೇಸಿಗೆ ಶಿಬಿರದ ಬಗ್ಗೆ ಬರೆದಿದ್ದಾರೆ.
1: ಇದು ಎರಡನೇ ವಿಷಯ ನಾವು ಕೊಟ್ಟದ್ದು ಇವತ್ತಿನ ಈ ಕಾರ್ಯಕ್ರಮಕ್ಕೆ.
0: ಹೌದು, ಬರೀತಾರೆ ಬೇಸಿಗೆಯಲ್ಲಿ ಮಕ್ಕಳಿಗೆ ಹೇಗೆ ಸಮಯವನ್ನು ಹೊಂದಿಸಿಕೊಳ್ಳೋದು ಅಂತ. ಸಾಧ್ಯವಾದರೆ ಅಂಗಡಿಯಿಂದ ಚಿತ್ರ ಪುಸ್ತಕ ಅಂದರೆ ಬಣ್ಣ ತುಂಬುವಂತಹ ಪುಸ್ತಕ, ಡ್ರಾಯಿಂಗ್ ಪುಸ್ತಕ, ಬಣ್ಣ, ಬ್ರಷ್, ಪೆನ್ನು, ಪೆನ್ಸಿಲ್ ತಂದುಕೊಟ್ಟು ಚಿತ್ರಕಲೆಯಲ್ಲಿ ಆಸಕ್ತಿ ಮೂಡುವಂತೆ ಮಾಡುವುದು. ಮತ್ತೆ ತಮ್ಮ ಮನೆಯ ಪಕ್ಕದಲ್ಲಿ ಸ್ಥಳಾವಕಾಶವಿದ್ದರೆ 2-3 ಅಡಿ ಆಳ, 10-12 ಅಡಿ ಉದ್ದ ಅಗಲದ ಗುಂಡಿ ತೆಗೆದು ಪಾಲಿಥಿನ್ ಹಾಳೆ ಅಥವಾ ಟಾರ್ಪಲ್ ಆ ಗುಂಡಿಗೆ ಹಾಕಿ ಕೃಷಿ ಹೊಂಡ ಮಾಡುವುದು. ನೀರು ತುಂಬಿಸಿ ಆ ಕಡೆ ಈ ಕಡೆ ಎರಡು ಕಡೆಯೂ ಗಟ್ಟಿ ಕಂಬ ನೆಟ್ಟು ಒಂದು ರಾಡನ್ನು ಜೋಡಿಸಿ ಪಾಲಿಥಿನ್ ಚೀಲಕ್ಕೆ ನೀರು ತುಂಬಿ ಬಾಯನ್ನು ಹಗ್ಗದಲ್ಲಿ ಕಟ್ಟಿ ತೂಗು ಹಾಕಿ ಮಕ್ಕಳು ಮನಸೋ ಇಚ್ಛೆ ಆಟವಾಡುತ್ತಾ ಚೀಲಗಳನ್ನು ಒದೆಯುತ್ತಾ ಒಡೆಯುವ ಪ್ರಯತ್ನ ಮಾಡುತ್ತಾರೆ. ಇದರಿಂದ ಯಾವ ಆಯಾಸವೂ ಆಗದು. ನೀರನ್ನು 2 ದಿನಕ್ಕೊಮ್ಮೆ ಬದಲಾಯಿಸುತ್ತೀರಿ. ಹೀಗೊಂದು ಆಟ. ಮನೆಯ ಹತ್ತಿರ ಮರ ಇದ್ದರೆ ಅದರ ಕೊಂಬೆಗಳಿಗೆ 2 ಹಗ್ಗ ಕಟ್ಟಿ ಹಗ್ಗದ ತುದಿಗೆ ಬಿದಿರಿನ ಇಲ್ಲವೇ ಹಲಗೆಯನ್ನು ಕಟ್ಟಿ ಹಗ್ಗ ಕಟ್ಟಿದ್ದು ದೂರ ದೂರವಿರಲಿ, ಆಗ ಸುತ್ತಿಕೊಳ್ಳುವುದಿಲ್ಲ. ಕಂಬ ನೆಟ್ಟು ಕಟ್ಟುವುದಾದರೂ 2 ಹಗ್ಗವಿರಲಿ. ಯಾವುದೇ ಕಾರಣಕ್ಕೂ ಮನೆ ಒಳಗಡೆ ಸೀರೆ 1 ಹಗ್ಗದಿಂದ ಜೋಕಾಲಿ ಕಟ್ಟಿ ಆಡಲು ಬಿಡಬೇಡಿ. ಪಾಲಿಥಿನ್ ನರ್ಸರಿ ಚೀಲಗಳಲ್ಲಿ ಮಣ್ಣು ತುಂಬಿಸಿ ಗಿಡಗಳನ್ನು ಇಲ್ಲ ಬೀಜಗಳನ್ನು ನೆಡುವ ಕೆಲಸಗಳನ್ನು ಪೋಷಕರು ಮಾಡುತ್ತಾ ಮಕ್ಕಳಿಂದ ಮಾಡಿಸಿ ಗಿಡ ನೆಡುವ ವಿಧಾನಗಳನ್ನು ಅಥವಾ ಅದರ ಉಪಯೋಗವನ್ನು ತಿಳಿಸಿಕೊಡಿ. ತಮ್ಮ ಊರಿನಲ್ಲಿ ನದಿ ತೊರೆಗಳಿದ್ದರೆ ಹಿರಿಯರೇ 1 ದಿನ ಮಕ್ಕಳನ್ನು ಕರೆದುಕೊಂಡು ಹೋಗಿ ನಿಮ್ಮ ಜೊತೆಯಲ್ಲಿ ನೀರಿನಲ್ಲಿ ಆಟವಾಡಲು ಬಿಡಿ. 1 ದಿನ ಮಕ್ಕಳಿಗಾಗಿ ತಮ್ಮ ಸಮಯವನ್ನು ಮೀಸಲಿಡಿ. ಅಂದ್ರೆ ನೀರಲ್ಲಿ ಮಕ್ಕಳನ್ನು ಮಾತ್ರ ಆಟಾಡಲು ಬಿಡಬೇಡಿ, ನೀವು ಜೊತೆಯಲ್ಲಿ ಇರಿ ಹಿರಿಯರು ಅಂತ.
1: ಹೌದು, ಅದಕ್ಕೆ ಮಾತ್ರ ಅಲ್ಲ, ಜೋಕಾಲಿ ಆಡುವಾಗ ಕೂಡ ಜೊತೆಗಿದ್ರೆ ಒಳ್ಳೇದು.
0: ಕೊಡಗು ಜಿಲ್ಲೆ ಎಂದರೆ ಒಂದು ವಿಶೇಷವಾದ ಜಿಲ್ಲೆ.
1: ಹೌದು,
0: ಅರಣ್ಯ ಸಂಪತ್ತು ಈ ಜಿಲ್ಲೆಯ ಸಂಪತ್ತು. ಬೆಟ್ಟ ಗುಡ್ಡಗಳಿಂದ ಕೂಡಿದ ನೆಲ. ಪೋಷಕರು 1-1 ದಿನ ಹತ್ತಿರದ ಅರಣ್ಯ ಪ್ರದೇಶಕ್ಕೆ ಇಲ್ಲವೇ ಸಮೀಪದಲ್ಲಿರುವ ಉದ್ಯಾನವನಕ್ಕೆ ಮಕ್ಕಳನ್ನು ಕರೆದುಕೊಂಡು ಹೋಗಿ ಅಲ್ಲಿಯ ಮರಗಿಡಗಳ ಪರಿಚಯವನ್ನು ಮಾಡಿಕೊಡುವುದರ ಜೊತೆಯಲ್ಲಿ ಔಷಧಿ ಸಸ್ಯಗಳ ಹೆಸರು, ಅದರ ಬಳಕೆ, ಉಪಯೋಗದ ಬಗ್ಗೆ ತಿಳಿಸಿಕೊಡಬಹುದು.
1: ಹೌದು,
0: ಇದೊಂದು ವನವಿಹಾರವಾಗಿದ್ದು ಮಕ್ಕಳ ಮನಸ್ಸಿಗೆ ಬದಲಾವಣೆಯನ್ನು ನೀಡಿದಂತಾಗುತ್ತದೆ.
1: ನಿಜ,
0: ಪ್ರಾಣಿ ಪಕ್ಷಿಗಳು ಅವುಗಳ ಕೂಗು ಹೀಗೆ ಎಲ್ಲವನ್ನು ತಿಳಿಸಿಕೊಡಬೇಕು. ಮಕ್ಕಳೊಡನೆ ಕೆಲವು ಸಲ ಮಕ್ಕಳಾಗಿರಬೇಕು, ಭಯ ಭಕ್ತಿ ಇರಬೇಕು. ಇದೆಲ್ಲ ಬರಬೇಕಾದರೆ ಮಕ್ಕಳನ್ನು ಪ್ರೀತಿಯಿಂದ ನೋಡಿಕೊಳ್ಳಬೇಕು. ಏನಂತೀರಾ?
1: ಹೌದು, ನಿಜವಾಗಿ ಕೂಡ ಅಂತ ತಿಳಿಸೋಣ.
0: ನೀವು ನೀಡಿದ ವಿಷಯಕ್ಕೆ ಇನ್ನೂ ಸಲಹೆಗಳಿವೆ, ಆದರೆ ಇದೇ ಜಾಸ್ತಿ ಆಯಿತು, ಮುಂದೆ ನೀಡಿದರೆ ಮತ್ತೆ ಬರೆಯೋಣ ಅಂತ ಬರೆದಿದ್ದಾರೆ. ಮುಂದಿನ ದಿನಗಳಲ್ಲಿ ಪತ್ರ ಸೌರಭಕ್ಕೂ ಆ ವಿಷಯಗಳನ್ನ ಅಳವಡಿಸಿಕೊಂಡು ಅವರು ಪತ್ರವನ್ನು ಬರೆಯಬಹುದು.
1: ಹೌದು, ಪತ್ರ ಸೌರಭಕ್ಕೆ ಯಾವುದೇ ವಿಷಯ ಒಂದು ಸೀಮಿತವಾಗಿ ಅಂತ ನಾವು ಕೊಡೋದಿಲ್ಲ. ಯಾವ ವಿಷಯದ ಕುರಿತಾಗಿ ಕೂಡ ಅವರು ಲೇಖನವನ್ನು ಬರೀಬಹುದು.
0: ಹೌದು,
1: ವಿಸ್ತಾರವಾಗಿ ಬರೆದಂಥ ಪತ್ರಕ್ಕೆ ಧನ್ಯವಾದಗಳನ್ನ ಹೇಳೋಣ. ಪತ್ರಗಳು ಚುಟುಕಾಗಿದ್ರೆ ಚೆನ್ನಾಗಿರುತ್ತೆ, ತುಂಬ ಪತ್ರಗಳನ್ನು ನಾವು ಒಂದು ಕಾರ್ಯಕ್ರಮದಲ್ಲಿ ಅಳವಡಿಸಿಕೊಳ್ಳೋದಕ್ಕೆ ಸಹಾಯ ಕೂಡ ಆಗುತ್ತೆ.
0: ಹೌದು,
1: ಇರಲಿ, ಇವತ್ತಿನ ಪತ್ರ ಕಾರಂಜಿಗೆ ಬಂದಂತಹ ಎಲ್ಲ ಪತ್ರಗಳು ಇಲ್ಲಿಗೆ ಮುಗ್ದಿವೆ. ಎಲ್ಲಿಯಾದರೂ ಪತ್ರಗಳು ಬಾಕಿ ಉಳಿದಿದ್ರೆ ಮುಂದಿನ ಕಾರ್ಯಕ್ರಮದಲ್ಲಿ ಅದನ್ನು ಅಳವಡಿಸಿಕೊಳ್ತೇವೆ. ಯಾರು ನಿರಾಶರಾಗೋದು ಬೇಡ ಅಂತ ತಿಳಿಸೋಣ ನಮ್ಮ ಶ್ರೋತೃಗಳಿಗೆ. ಹಾಗೆ ಇವತ್ತಿನ ಪತ್ರ ಕಾರಂಜಿಯ ವಿಷಯವಾಗಿತ್ತು. ಈಗ ಬೇಸಿಗೆ ರಜೆ ಆಗಿರೋದ್ರಿಂದ ಈ ಸಂದರ್ಭದಲ್ಲಿ ನಿಮ್ಮ ಮನೆಗೆ ಬರುವಂತಹ ಬಂಧು ಮಿತ್ರರು ಹಿತೈಷಿಗಳನ್ನು ನೀವು ಯಾವ ರೀತಿ ಸತ್ಕರಿಸ್ತೀರಿ, ಹಾಗೆ ಮತ್ತೊಂದು ವಿಷಯವನ್ನು ಕೊಟ್ಟಿದ್ದೆವು, ಮಕ್ಕಳನ್ನು ಚಟುವಟಿಕೆಯಿಂದಿರಿಸೋದಕ್ಕೆ ಯಾವ ರೀತಿ ಕ್ರಮಗಳನ್ನು ನೀವು ತೆಗೆದುಕೊಳ್ತೀರಿ ಅಂತ. ಇವತ್ತಿನ ಈ ಕಾರ್ಯಕ್ರಮಕ್ಕೆ ಬಂದಂತಹ ಪತ್ರಗಳೆಲ್ಲವೂ ಕೂಡ ಉತ್ತಮವಾಗಿತ್ತು, ಅರ್ಥಗರ್ಭಿತವಾಗಿತ್ತು. ಇವತ್ತಿನ ಮಹಿಳಾ ಲೋಕದ ಪತ್ರ ಕಾರಂಜಿಯನ್ನು ಇಲ್ಲಿಗೆ

0: ಮುಗಿಸುವಂತ ಸಮಯವಾಗಿದೆ. ಮುಗಿಸುವುದಕ್ಕೂ ಮುನ್ನ ನಮ್ಮ ವಿಳಾಸವನ್ನೊಮ್ಮೆ ಎಂದಿನಂತೆ ಹೇಳಿಬಿಡೋಣ ಲಲಿತಾ.
1: ಸರಿ ವಿದ್ಯಾ. ನಿಲಯದ ನಿರ್ದೇಶಕರು
0: ಪತ್ರ ಕಾರಂಜಿ,
1: ಮಹಿಳಾ ಲೋಕ ವಿಭಾಗ,
0: ಆಕಾಶವಾಣಿ,
1: ಮಡಿಕೇರಿ
0: 571201. ಹಾಗಾದರೆ ಪತ್ರ ಬರೆದಂತಹ ಹಾಗೆ ಆಲಿಸಿದಂತಹ ನಮ್ಮೆಲ್ಲ ಶ್ರೋತೃಗಳಿಗೂ ಮತ್ತೊಮ್ಮೆ
1: ಧನ್ಯವಾದಗಳು.
0: ನಮಸ್ಕಾರ.
2: ಪತ್ರ ಬರೆಯಲಾಯಿಲ್ಲ, ಚಿತ್ರ ಬಿಡಿಸಲ.
0: ಕಾರ್ಯಕ್ರಮ ನಿರ್ವಹಣೆ ಪಿಎಂ ಜಗದೀಶ್. ಮಹಿಳಾ ಲೋಕ ಪ್ರಸಾರವಾಯಿತು. ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಮೂಡಿಬಂತು.

ಆತ್ಮೀಯ ಶ್ರೋತೃಗಳೇ, ಮಹಿಳಾ ಲೋಕದಲ್ಲಿ ಪ್ರಸಾರವಾಗುವ ಪತ್ರಾಧಾರಿತ ಪತ್ರ ಸೌರಭ ಕಾರ್ಯಕ್ರಮಕ್ಕಾಗಿ ನೀವು ನಿಮ್ಮ ಸ್ವರಚಿತ ಕತೆ, ಕವನ, ಚುಟುಕು, ಲೇಖನ, ಸವಿರುಚಿ, ಪ್ರವಾಸಿ ಕಥನ, ಸ್ಥಳ ವಿಶೇಷತೆಗಳ ಬಗ್ಗೆ ಸಂಕ್ಷಿಪ್ತವಾಗಿ ಬರೆದು ನಮಗೆ ಕಳುಹಿಸಬಹುದು. ನಿಮ್ಮ ಪತ್ರಗಳು ನಮ್ಮ ಕೈ ಸೇರಲು ಈ ತಿಂಗಳ 23 ಕೊನೆಯ ದಿನ. ನಮ್ಮ ವಿಳಾಸ, ನಿಲಯ ನಿರ್ದೇಶಕರು, ಪತ್ರ ಸೌರಭ, ಮಹಿಳಾ ಲೋಕ ವಿಭಾಗ, ಆಕಾಶವಾಣಿ, ಮಡಿಕೇರಿ 5712201.

0: ಹಲೋ
1: ಹಲೋ ಆಕಾಶವಾಣಿ
2: ಬೆಳಕ ಹುಡುಕುತ್ತ
3: ಹುಡುಕ ಹೊರಟಿದೆ
0: ಹಲೋ
1: ಬೆಳಕ ಹುಡುಕುತ್ತ ನೇರ ಫೋನಿನ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಾರೆ ಸನ್ಮಾನ್ಯ ಜನಪ್ರತಿನಿಧಿಗಳು ನುರಿತ ತಜ್ಞರು ವೃತ್ತಿ ಮಾರ್ಗದರ್ಶಕರು ಪೊಲೀಸ್ ಅಧಿಕಾರಿಗಳು ಕಾನೂನು ಸಲಹೆಗಾರರು ಖ್ಯಾತ ಮಾನಸಿಕ ತಜ್ಞರು ನೇರ ಫೋನಿನ ಕಾರ್ಯಕ್ರಮದಲ್ಲಿ ಶ್ರೋತೃಗಳ ಪ್ರಶ್ನೆಗಳಿಗೆ ನೇರವಾಗಿ ಉತ್ತರಿಸುವಂತಹ ವಿಶೇಷ ಕಾರ್ಯಕ್ರಮ
2: ಬೆಳಕ ಹುಡುಕುತ್ತ
1: ನಿರೀಕ್ಷಿಸಿ
2: ನೇರ ಫೋನಿನ ಕಾರ್ಯಕ್ರಮ
1: ಪ್ರೀತಿಯ ಶ್ರೋತೃಗಳೇ ಇದು ನಿಮಗಾಗಿ
3: ಬೆಳಕ ಹುಡುಕುತ್ತ
1: ಟ್ಯೂನ್ ಮಾಡಿ FM 103.1 ಮೆಗಾಹರ್ಟ್ಸ್ಗಳಲ್ಲಿ ಆಕಾಶವಾಣಿ ಮಡಿಕೇರಿ ಕೇಂದ್ರ
4: FM 103.1 ಮೆಗಾಹರ್ಟ್ಸ್ ಕಂಪನಾಂಕದಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 5:35:10. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ
1: ಆಕಾಶವಾಣಿ ಮಡಿಕೇರಿ ಚಿತ್ರ ಕಾವೇರಿ, ನಿಮ್ಮ ಮೆಚ್ಚಿನ ಚಿತ್ರಗೀತೆಗಳ ನೇರ ಫೋನ್ ಇನ್ ಕಾರ್ಯಕ್ರಮ.
5: ಕಾವೇರಿ
4: ರಸಪ್ರಶ್ನೆಗಳನ್ನಾಧರಿಸಿದ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಚಿತ್ರ ಕಾವೇರಿಗೆ ಕೇಳುಗರಿಗೆಲ್ಲ ಆತ್ಮೀಯ ಸ್ವಾಗತ. ಕೇಳುಗರು ಈ ಕಾರ್ಯಕ್ರಮಕ್ಕೆ ಕರೆ ಮಾಡಿ ಭಾಗವಹಿಸಬಹುದು. ಕರೆ ಮಾಡಲು ಸಂಖ್ಯೆ 0827222858. ಸಂಖ್ಯೆ ಮತ್ತೊಮ್ಮೆ 0827222858.
5: ಕೇಳುಗರ ಕರೆಗಳ ನಿರೀಕ್ಷೆಯಲ್ಲಿ ಈ ಮುಂದಿನ ಗೀತೆ.

0: ಬದುಕು ಎನ್ನುವುದು ನೀರಿನ ಮೇಲಿನ ಗುಳ್ಳೆಯಂತೆ, ಅದರಲ್ಲೂ ಹೃದಯಾಘಾತ ಸಂಭವಿಸಿದಾಗ ಆ ಗೋಲ್ಡನ್ ಅವರ್ನ ಪ್ರತಿ ಕ್ಷಣವು ಅತ್ಯಮೂಲ್ಯ. ನಮ್ಮೆಲ್ಲರ ಪ್ರೀತಿಯ ಅಪ್ಪು ಅವರ ನೆನಪಿನಲ್ಲಿ ಕರ್ನಾಟಕ ಸರ್ಕಾರವು ಪ್ರತಿಯೊಬ್ಬ ಕನ್ನಡಿಗನ ಜೀವ ಉಳಿಸಲು ಸಂಕಲ್ಪ ಮಾಡಿದೆ. ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಸಚಿವರಾದ ಶ್ರೀ ದಿನೇಶ್ ಗುಂಡೂರಾವ್ ಅವರು ಹೇಳುತ್ತಾರೆ,
1: ಪ್ರತಿಯೊಬ್ಬರ ಜೀವವು ಅಮೂಲ್ಯ. ಈ ಇಂಜೆಕ್ಷನ್ ನಿಂದ ಇದುವರೆಗೆ 13,000 ಜೀವಗಳನ್ನು ಹೃದಯಾಘಾತದಿಂದ ಉಳಿಸಿದ್ದೇವೆ. ನಮ್ಮ ಜನರ ರಕ್ಷಣೆ ನಮ್ಮ ಹೊಣೆ.
0: ಕೇಳುಗರೆ, ಆಗಾಗ್ಗೆ ಎದೆ ನೋವು ಕಾಣಿಸಿಕೊಳ್ಳುತ್ತಿದೆಯಾ? ನಿರ್ಲಕ್ಷ್ಯ ಮಾಡಬೇಡಿ. ಕೂಡಲೇ ಹತ್ತಿರದ ಸರ್ಕಾರಿ ಆಸ್ಪತ್ರೆಗೆ ಧಾವಿಸಿ ತಪಾಸಣೆಗೆ ಒಳಪಡಿ. ನಿಮಗೆ ಹೃದಯಾಘಾತ ಸಂಭವಿಸಿದೆ ಎಂದು ವೈದ್ಯರು ಸೂಚಿಸಿದ್ದಲ್ಲಿ ಟೆನೆಕ್ಟ ಪ್ಲಸ್ ಇಂಜೆಕ್ಷನ್ ಅನ್ನು ಉಚಿತವಾಗಿ ನೀಡಲಾಗುವುದು. ನಂತರ ಅಗತ್ಯವಿರುವ ಹೆಚ್ಚಿನ ಚಿಕಿತ್ಸೆಗೆ ಜಿಲ್ಲಾಸ್ಪತ್ರೆಗೆ ಕಳುಹಿಸಲಾಗುವುದು. ನೆನಪಿಡಿ, ಸಮಯ ಪ್ರಜ್ಞೆ ಮತ್ತು ಉಚಿತ ಚಿಕಿತ್ಸೆ ನಿಮ್ಮ ಬದುಕನ್ನು ಮತ್ತೆ ಬೆಳಗಬಲ್ಲದು. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
2: ಕಾರ್ಯಕ್ರಮದ ಮೊದಲ ಕರೆ, ನಮಸ್ಕಾರ.
3: ನಮಸ್ಕಾರ ಸರ್, ನಾನು ಸಕಲೇಶ್ಪುರದಿಂದ ಗಿರಿಜಾ.
2: ಸಕಲೇಶ್ಪುರದಿಂದ ಗಿರಿಜಾ ಅವರು, ನಿಮ್ಮ ಊರಿನಲ್ಲಿ ಮಳೆ ಬಂತ ಗಿರಿಜಾ ಅವರೇ?
3: ಮೋಡ ಕವಿದ ವಾತಾವರಣ ಇದೆ ಸರ್, ಮಳೆ ಏನ್ ಬಂದಿಲ್ಲ.
2: ಸರಿ, ಯಾವ
3: ಸ್ವಲ್ಪ ಬಂತು ಇವತ್ತೆಲ್ಲ ಮೋಡ ಕವಿ.
2: ಯಾವ ಚಿತ್ರದ ಗೀತೆ ಬೇಕು ತಮಗೆ?
3: ನಂಗೆ ಎರಡು ರೇಖೆಗಳಿಂದವಾ, ಗಂಗೆಯ ಕರೆಯಲ್ಲಿ ಹೃದಯದ ಸಂಗಮ ಹಾಡ್ಬೇಕು.
2: ಆಯ್ತು, ಪ್ರಸಾರ ಮಾಡ್ತೀವಿ. ಒಂದು ಪ್ರಶ್ನೆಯನ್ನ ಕೇಳ್ಬಿಡ್ತೇನೆ, ತುಂಬಾ ಸುಲಭ ಇದೆ. ಕರ್ನಾಟಕದ ಅತ್ಯಂತ ಎತ್ತರವಾದಂತಹ ಶಿಖರ ಯಾವುದು ಅಂತ ಹೇಳಬೇಕು?
3: ಕರ್ನಾಟಕದ್ದು ಇಲ್ಲಿ ಬಾಬಾ ಬೀಡಗಿರಿನ ಸರ್?
2: ಅಲ್ಲ, ಇನ್ನೊಂದು ಸ್ವಲ್ಪ ಹತ್ತದಲ್ಲ, ಚಿಕ್ಕಮಗಳೂರು ಜಿಲ್ಲೆ.
3: ಚಿಕ್ಕಮಗಳೂರು ಜಿಲ್ಲೆನ ಇನ್ನೊಂದು ನಂದು ಯಾವ್ದು ಹೆಸರೇ ಮತ್ತಾಗಿಲ್ಲ, ಹೋಗಿದೀವಿ ನಾವು ಸರ್. ಅದಕ್ಕೆ
2: ಮುಳ್ಳಯ್ಯನಗಿರಿ.
3: ಮುಳ್ಳಯ್ಯನಗಿರಿ ಸರ್, ಕರೆಕ್ಟ್. ಮುಳ್ಳಯ್ಯನಗಿರಿಗೂ ಹೋಗಿದ್ದೀವಿ, ಬಾಬಾ ಬಡನಗಿರಿನೂ ಹೋಗಿದ್ದೀವಿ ಸರ್.
2: ಉತ್ತರ ಮುಳ್ಳಯ್ಯನಗಿರಿ. ಕರೆ ಮಾಡಿದ್ದಕ್ಕೆ ಧನ್ಯವಾದ. ನಿಮ್ಮ ನೆಚ್ಚಿನ ಗೀತೆ ಬರ್ತಾ ಇದೆ ಕೇಳಿ, ನಮಸ್ಕಾರ.
3: ಧನ್ಯವಾದ ಸರ್.

0: ಕಾರ್ಯಕ್ರಮದ ಮುಂದಿನ ಕರೆ. ನಮಸ್ಕಾರ. ನಮಸ್ತೆ, ಯಾರು ಮಾತಾಡ್ತಿರೋದು?
1: ಹಲೋ, ನಮಸ್ತೆ ಸರ್, ನಾನು ಪುತ್ತೂರಿಯಿಂದ ಸರಸ್ವತಿ ತಿಮ್ಮಪ್ಪ ಮಾತಾಡ್ತೀನಿ.
0: ಯಾವ ಚಿತ್ರದ ಗೀತೆ ಬೇಕು ಸರಸ್ವತಿ ಅವರಿಗೆ?
1: ನನಗೆ ಜೀವನ ಚಿತ್ರದಿಂದ ಸರ್.
0: ಆಯ್ತು, ಪ್ರಸಾರ ಮಾಡ್ತೀವಿ. ಪ್ರಶ್ನೆಯೊಂದನ್ನು ಕೇಳ್ಬಿಡ್ತೇನೆ. ಸೂರ್ಯನಿಗೆ ಅತ್ಯಂತ ಹತ್ತಿರವಿರುವಂತ ಗ್ರಹ ಯಾವುದು ಅಂತ ಹೇಳಬೇಕು?
1: ಶುಕ್ರ ಗ್ರಹ
0: ಅಲ್ಲ, ಬುಧ ಗ್ರಹ. ನಿಮ್ಮ ಉತ್ತರ ಸರಿಯಾಗಿದೆ. ಕರೆ ಮಾಡಿದ್ದಕ್ಕೆ ಧನ್ಯವಾದ. ನಿಮ್ಮ ನೆಚ್ಚಿನ ಗೀತೆ ಬರ್ತಾ ಇದೆ ಕೇಳಿ. ನಮಸ್ಕಾರ.
1: ಥ್ಯಾಂಕ್ ಯು ಸರ್.

0: ಕಾರ್ಯಕ್ರಮದ ಮುಂದಿನ ಕರೆ. ನಮಸ್ಕಾರ.
1: ಹಲೋ, ನಮಸ್ತೆ.
0: ನಮಸ್ತೆ, ಯಾರು ಮಾತಾಡ್ತಿರೋದು?
1: ನಾನು ಸರಸ್ವತಿ, ಮಕ್ಕಂದೂರಿಂದ.
0: ಸರಸ್ವತಿಯವರು ಮಕ್ಕಂದೂರಿನಿಂದ. ಆಗಲೇ ಸರಸ್ವತಿಯವರು ಪುತ್ತೂರಿನಿಂದ ಕರೆ ಮಾಡಿದರು.
1: ಹೌದು ಸರ್.
0: ಯಾವ ಚಿತ್ರದ ಗೀತೆ ಬೇಕು?
1: ಶ್ರೀ ಮಂಜುನಾಥದಿಂದ ಒಬ್ಬನೇ ಒಬ್ಬನೇ ಮಂಜುನಾಥನ ಒಬ್ಬನೇ ಸಾಂಗ್ ಸರ್.
0: ಆಯಿತು, ಪ್ರಸಾರ ಮಾಡ್ತೀವಿ. ಇವತ್ತಿನ ಕಾರ್ಯಕ್ರಮವನ್ನು ಭಕ್ತಿ ಪ್ರಧಾನ ಚಿತ್ರಕಾವೇರಿ ಅಂತ ಮಾಡಬೇಕಿತ್ತ ಅಂತ. ಕರೆ ಮಾಡಿದವರೆಲ್ಲ ಭಕ್ತಿಗೀತೆಗಳನ್ನೇ ಕೇಳ್ತಾ ಇದ್ದಾರೆ.
1: ಅಂದ್ರೆ ನಾನು ಸೋಮವಾರ ಶಿವನ ಬಗ್ಗೆ ಅಂತ ಹೇಳಿ ಕೇಳಿದ್ವಿ ಸರ್.
0: ಆಯಿತು, ಪ್ರಸಾರ ಮಾಡ್ತೀವಿ. ನಿಮಗೊಂದು ಪ್ರಶ್ನೆಯನ್ನು ಕೇಳಿಬಿಡ್ತೇನೆ.
1: ಆಯ್ತು ಸರ್.
0: ವಿಶ್ವದ ಅತಿ ದೊಡ್ಡ ದೇಶ ಯಾವುದು ಅಂತ ಹೇಳಬೇಕು.
1: ರಷ್ಯಾ ಸರ್.
0: ರಷ್ಯಾ, ನಿಮ್ಮ ಉತ್ತರ ಸರಿಯಾಗಿದೆ. ಕರೆ ಮಾಡಿದ್ದಕ್ಕೆ ಧನ್ಯವಾದ. ನಿಮ್ಮ ನೆಚ್ಚಿನ ಗೀತೆ ಬರ್ತಾ ಇದೆ, ಕೇಳಿ. ನಮಸ್ಕಾರ.
1: ಥ್ಯಾಂಕ್ ಯು ಸರ್.

0: ಕಾರ್ಯಕ್ರಮದ ಕೊನೆಯ ಕರೆ. ನಮಸ್ಕಾರ.
1: ಧನ್ಯವಾದ. ನಮಸ್ಕಾರ.
0: ಯಾರು ಮಾತಾಡ್ತಾ ಇರೋದು?
1: ಪ್ರದೀಪ್ ಅಡೂರಿಂದ.
0: ಅಡೂರಿನಿಂದ ಪ್ರದೀಪ್ ಅವರು. ಸಮಯ ತುಂಬ ಕಡಿಮೆ ಇದೆ, ಯಾವ ಚಿತ್ರದ ಗೀತೆ ಬೇಕು ತಮಗೆ?
1: ಈ ಚಿತ್ರದಿಂದ ಈ ನನ್ನ ಕಣ್ಣಾನೆ.
0: ಆಯ್ತು, ಪ್ರಸಾರ ಮಾಡ್ತೀವಿ. ಒಂದು ಪ್ರಶ್ನೆಯನ್ನ ಕೇಳ್ಬಿಡ್ತೇನೆ. ಮಾನವನ ದೇಹದಲ್ಲಿರುವಂತ ಒಟ್ಟು ಮೂಳೆಗಳ ಸಂಖ್ಯೆ ಎಷ್ಟು ಅಂತ ಗೊತ್ತಿದೆಯಾ?
1: ಇಲ್ಲ, ಗೊತ್ತಿಲ್ಲ ಸರ್.
0: ಸರಿ, ಉತ್ತರವನ್ನು ನಾನೇ ಹೇಳ್ಬಿಡ್ತೇನೆ, 206. ಕರೆ ಮಾಡಿದ್ದಕ್ಕೆ ಧನ್ಯವಾದ. ನಿಮ್ಮ ನೆಚ್ಚಿನ ಗೀತೆ ಬರ್ತಾ ಇದೆ, ಕೇಳಿ. ನಮಸ್ಕಾರ.
1: ಆಯ್ತು ಸರ್.

FM 103.1 ಮೆಗಾಹರ್ಟ್ಸ್ ಕಂಪನಾಂಕದಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಕೇಳುಗರೆ, ಇದೀಗ ನಮ್ಮ ನಿಲಯದಿಂದ ಇಂದು ಸಂಜೆ ಹಾಗೂ ನಾಳೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ವಿವರ. ಕೇಳುಗರೆ, ಇದೀಗ 6:30 ಬೆಂಗಳೂರು ಕೇಂದ್ರದಿಂದ ಜಿಲ್ಲಾ ವಾರ್ತಾಪತ್ರ, 6:51 ನಮ್ಮ ನಿಲಯದಿಂದ ಕೃಷಿರಂಗ, ಇದರಲ್ಲಿ ಮೇ ತಿಂಗಳಲ್ಲಿ ಕರಿಮೆಣಸು, ಏಲಕ್ಕಿ ಮತ್ತು ಶುಂಠಿ ಬೆಳೆಗಳ ನಿರ್ವಹಣೆ, ಈ ಕುರಿತು ಡಾಕ್ಟರ್ ಕೆಎನ್ ಹರ್ಷ ಅವರೊಂದಿಗೆ ನಡೆಸಿದ ಸಂದರ್ಶನ ಪ್ರಸಾರವಾಗಲಿದೆ. 7:20 ಸುದ್ದಿಜಂಪೆ. ಪ್ರಾಯೋಜಕರು ಭಾರತೀಯ ಸಂಭಾರ ಮಂಡಳಿಯ ನಿವೃತ್ತ ಅಧಿಕಾರಿ ಐಯಂಡ್ರ ಗಿರೀಶ್ ಕುಮಾರ್ ಮತ್ತು ಸಂಸಾರ ಚೆಟ್ಟಳ್ಳಿ ಗ್ರಾಮ. 7:29 ಸುದ್ದಿ ಸಮಾಚಾರ. ಪ್ರಾಯೋಜಕರು ಸ್ಯಾನ್ ಸಿಟಿ, ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್. 7:45 ಭಾವಗೀತೆಗಳ ಕಾರ್ಯಕ್ರಮ. 8:00 ಸಿರಿಗಂಧ, ಕನ್ನಡ ಚಿತ್ರಗೀತೆಗಳ ಸಂಯೋಜಿತ ಕಾರ್ಯಕ್ರಮ. 9:15 ಬೆಂಗಳೂರು ಕೇಂದ್ರದಿಂದ ಕನ್ನಡ ಚಿತ್ರಗೀತೆಗಳು. 9:30 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ. 10:00 ಗೀತ ಚಂದ್ರಿಕಾ, ಕನ್ನಡ ಹಾಗೂ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇನ್ನು ನಾಳಿನ ಪ್ರಸಾರ ಕಾರ್ಯದಲ್ಲಿ 6:10 ನಮ್ಮ ನಿಲಯದಿಂದ ಉದಯರಾಗ ಭಕ್ತಿಗೀತೆಗಳ ಕಾರ್ಯಕ್ರಮ. 6:30 ಬೆಂಗಳೂರು ಕೇಂದ್ರದಿಂದ ಚಿಂತನ. 6:35 ರೈತರಿಗೆ ಸಲಹೆ. 6:45 ಬೆಂಗಳೂರು ಕೇಂದ್ರದಿಂದ ಪ್ರಾಯೋಜಿತ ಕಾರ್ಯಕ್ರಮ ನ್ಯಾಯವಾಣಿ, ಕಾನೂನು ಅರಿವಿನ ಸರಣಿ ಕಾರ್ಯಕ್ರಮ, ಸಹಯೋಗ ನ್ಯಾಯ ಸಂಸ್ಥೆ. 7:15 ನಮ್ಮ ನಿಲಯದಿಂದ ಭಾವಗೀತೆಗಳು. 7:47 ಸುದ್ದಿ ಸಮಾಚಾರ. ಪ್ರಾಯೋಜಕರು ಅದ್ವೈತ್ ಹುಂಡಾಯ್. 8:30 ಬೆಂಗಳೂರು ಕೇಂದ್ರದಿಂದ ಆಕಾಶವಾಣಿಗೆ 90ರ ಸಂಭ್ರಮ ವಿಶೇಷ ಕಾರ್ಯಕ್ರಮ. ಆಕಾಶವಾಣಿಯ ಅಂತರಾಳ, ಕೃತಿ ಮತ್ತು ಓದು ನೂತನ ಎಸ್ ಕದಂ. 8:35 ಆಕಾಶಬುಟ್ಟಿ, ಆಕಾಶವಾಣಿಗೆ 90ರ ಸಂಭ್ರಮದ ವಿಶೇಷ ಕಾರ್ಯಕ್ರಮ ಬಾನುಲಿ ಕಲಿಗಳು. 8:50 ಕಗ್ಗದ ಸಿರಿ, ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ್ ಸಾದರ್. 9:05 ಬೆಂಗಳೂರು ಕೇಂದ್ರದಿಂದ ವಿಜ್ಞಾನ ಭಾರತಿ ಕಾರ್ಯಕ್ರಮ, ಇದರಲ್ಲಿ ಪರ್ಯಾಯ ಇಂಧನ ಹಾಗೂ ನವೀಕರಿಸಬಹುದಾದ ಇಂಧನ ಇಂದಿನ ಅಗತ್ಯ, ಈ ಕುರಿತು ಮಾತುಕತೆ. ಭಾಗವಹಿಸುತ್ತಾರೆ ಎನರ್ಜಿ ಸ್ಪೆಷಲಿಸ್ಟ್ ಅನಿಲ್ ಕುಮಾರ್ ನಾಡಿಗೇರ್ ಮತ್ತು ಸೋಲಾರ್ ಎನರ್ಜಿ ಕನ್ಸಲ್ಟೆಂಟ್ ವಿಶ್ವಜಿತ್ ಎಲ್. 9:35 ನಮ್ಮ ನಿಲಯದಿಂದ ಚಿತ್ರಚಿತ್ತಾರ, ಕನ್ನಡ ಚಿತ್ರಗೀತೆಗಳ ಸಂಯೋಜಿತ ಕಾರ್ಯಕ್ರಮ. 10:00 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಬಿ ಪ್ರಸನ್ನ ಕುಮಾರ್ ಅವರಿಂದ ಮ್ಯಾಂಡೋಲಿನ್ ವಾದನವನ್ನು ಕೇಳುವಿರಿ. 10:30 ಗಾನ ಬಜಾನ, ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ. 11:00 ನಮ್ಮ ನಿಲಯದಿಂದ ನನ್ನದೇ ಹಾಡು ನೇರ ಫೋನಿನ ಕಾರ್ಯಕ್ರಮ ಪ್ರಸಾರವಾಗಲಿದೆ. 12:05 ಬೆಂಗಳೂರು ಕೇಂದ್ರದಿಂದ ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಮಿಸ್ ಪ್ಲಸ್ ಸೈಜ್ 2026 ಕಿರೀಟ ಮುಡಿಗೇರಿಸಿಕೊಂಡ ಮೈಸೂರಿನ ಅಂಜಲಿ ಬಿ ಗುಪ್ತಾ ಅವರೊಂದಿಗೆ ನಡೆಸಿದ ಮಾತುಕತೆ ಪ್ರಸಾರವಾಗಲಿದೆ. 12:35 ಆರೋಗ್ಯ ಸಂಚಿಕೆಯಲ್ಲಿ ಪ್ರೀ ಎಕ್ಲಾಂಪಿಯಾ ದಿನದ ಸಂದರ್ಭದಲ್ಲಿ ಪ್ರೀ ಎಕ್ಲಾಂಪಿಯಸ್ ಅಂದರೇನು, ಲಕ್ಷಣ ಮತ್ತು ಚಿಕಿತ್ಸೆ, ಈ ಕುರಿತು ಹುಬ್ಬಳ್ಳಿಯ ಡಾಕ್ಟರ್ ಸಹಜ ಕಿತ್ತೂರ ಹಾಗೂ ಶ್ರೀದೇವಿ ವಾಲಿ ಅವರೊಂದಿಗೆ ನಡೆಸಿದ ಸಂದರ್ಶನವನ್ನು ಆಲಿಸುವಿರಿ. 1:00 ಕೇಂದ್ರ ಸರ್ಕಾರದ ಯೋಜನೆಗಳ ಕುರಿತ ಕಾರ್ಯಕ್ರಮ ಪ್ರಗತಿ ಪಥ. 1:20 ದೇಶಭಕ್ತಿ ಗೀತೆಗಳ ಕಾರ್ಯಕ್ರಮ. 1:30 ಪ್ರಚಲಿತ ಕನ್ನಡ ಚಿತ್ರಗೀತೆಗಳ ಸಂಯೋಜಿತ ಕಾರ್ಯಕ್ರಮ. 2:40 ಬೆಂಗಳೂರು ಕೇಂದ್ರದಿಂದ ಹಿಂದಿ ಪಾಠ. 3:00 ಮುಂಬೈ ವಿವಿಧ ಭಾರತಿ ಕಾರ್ಯಕ್ರಮ. 4:00 ನಮ್ಮ ನಿಲಯದಿಂದ ಭಾವಗೀತೆಗಳು. 4:30 ನೆನಪು ನಿನಾದ ಹಳೆಯ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. ಸಂಜೆ 5:00 ಆರೋಗ್ಯ ಅರಿವು ಕಾರ್ಯಕ್ರಮ.

ದಲ್ಲಿ ಅಧಿಕ ರಕ್ತದೊತ್ತಡ ಮತ್ತು ಅದರ ನಿಯಂತ್ರಣ ಈ ಕುರಿತು ಕೊಡಗು ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆಯ ಡೀನ್ ಮತ್ತು ನಿರ್ದೇಶಕರಾದ ಡಾಕ್ಟರ್ ಎಜೆ ಲೋಕೇಶ್ ಅವರೊಂದಿಗೆ ನಡೆಸಿದ ಸಂದರ್ಶನವನ್ನು ಕೇಳುವಿರಿ. 5:30 ರಸಪ್ರಶ್ನೆಗಳನ್ನು ಆಧರಿಸಿದ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಚಿತ್ರಕಾವೇರಿ. 6:30 ಬೆಂಗಳೂರು ಕೇಂದ್ರದಿಂದ ಅವಲೋಕನ. 6:50 ನಮ್ಮ ನಿಲಯದಿಂದ ರೈತಧ್ವನಿ ಕಿಸಾನ್ವಾಣಿ, ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯದ ಪ್ರಾಯೋಜಿತ ಕಾರ್ಯಕ್ರಮ. ಇದರಲ್ಲಿ ಕೃಷಿ ಅನುಭವ ಕುರಿತು ಕೊಡಗು ಜಿಲ್ಲೆ ಮಡಿಕೇರಿ ತಾಲೂಕು ಚೇರಂಬಾಣೆ ಬಿ ಬಾಡಗ ಗ್ರಾಮದ ಕೂಡಕಂಡಿ ಎಂ ನಂಜುಂಡ ಅವರೊಂದಿಗೆ ನಡೆಸಿದ ಸಂದರ್ಶನವನ್ನು ಕೇಳುವಿರಿ. 7:20 ಸುದ್ದಿ ಜಂಪೆ ಪ್ರಾಯೋಜಕರು ಭಾರತೀಯ ಸಂಬಾರ ಮಂಡಳಿಯ ನಿವೃತ್ತ ಅಧಿಕಾರಿ ಅಯ್ಯಂಡ್ರ ಗಿರೀಶ್ ಕುಮಾರ್ ಮತ್ತು ಸಂಸಾರ ಚೆಟ್ಟಳ್ಳಿ ಗ್ರಾಮ. 7:29 ಸುದ್ದಿ ಸಮಾಚಾರ ಪ್ರಾಯೋಜಕರು ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್. 7:45 ನಮ್ಮ ನಿಲಯದಿಂದ ಅರೆಭಾಷೆ ಐಸಿರಿ. 8:00 ಸಿರಿಗಂಧ ಕನ್ನಡ ಚಿತ್ರಗೀತೆಗಳ ಸಂಯೋಜಿತ ಕಾರ್ಯಕ್ರಮ. ಒಂಬತ್ತು ಸ್ಪಾಟ್ಲೈಟ್ ಕಾರ್ಯಕ್ರಮ. 9:30 ಮನಿ ಟಾಕ್. 10:00 ಬೆಂಗಳೂರು ಕೇಂದ್ರದಿಂದ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ. 10:30 ಗೀತ ಚಂದ್ರಿಕೆ ಕನ್ನಡ ಹಾಗೂ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮವನ್ನು ಆಲಿಸುವಿರಿ. ಇದುವರೆಗೆ ನಮ್ಮ ನಿಲಯದಿಂದ ಇಂದು ಸಂಜೆ ಹಾಗೂ ನಾಳೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ವಿವರವನ್ನು ಕೇಳಿದಿರಿ. ಎಫ್ಎಂ 103.1 ಮೆಗಾಹರ್ಟ್ಸ್ ಕಂಪನಾಂಕದಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 6:05 ಆಗಲಿದೆ. ಇನ್ನು ಮುಂದೆ ಇಂಗ್ಲಿಷ್ನಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದಿಂದ.

0: ಎಫ್ಎಂ 103.1 ಮೆಗಾಹರ್ಟ್ಸ್ ಕಂಪನಾಂಕದಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 6:10:10.
1: ನಮ್ ಜೊತೆ ಇದಾರೆ ಮಣಿಪಾಲ್ ಹಾಸ್ಪಿಟಲ್ ಮೈಸೂರಿನ ಸೀನಿಯರ್ ಕನ್ಸಲ್ಟೆಂಟ್ ನ್ಯೂರೋ ಸರ್ಜನ್ ಅಂಡ್ ಎಂಡೋ ವಾಸ್ಕ್ಯುಲರ್ ಸರ್ಜನ್ ಆಗಿರುವ ಡಾಕ್ಟರ್ ಮಕ್ಸೂದ್ ಅಹಮದ್ ಅವರು. ಡಾಕ್ಟರ್, ಒಬ್ಬ ವ್ಯಕ್ತಿಗೆ ಸ್ಟ್ರೋಕ್ ಆದ್ಮೇಲೆ ಮೊದಲಿನ ತರ ಸಂಪೂರ್ಣವಾಗಿ ರಿಕವರ್ ಆಗ್ತಾನ?
2: ನೋಡಿ, ಸ್ಟ್ರೋಕ್ ಪಾರ್ಶ್ವವಾಯು ರೋಗ ಇದು ಹೆಂಗಾಗುತ್ತೆ ಅಂದ್ರೆ, ಯೂಶಲಿ ರಕ್ತನಾಳ ಮುಚ್ಚೋಗ್ಬಿಟ್ಟು ರಕ್ತ ಹೋಗ್ಲಿಲ್ಲ ಮೆದುಳಿಗೆ ಅಂದ್ರೆ ಆಗುತ್ತೆ. ಹಾರ್ಟ್ ಅಟ್ಯಾಕ್ ತರನೇ ಇದನ್ನು ಬ್ರೈನ್ ಅಟ್ಯಾಕ್ ಅಂತ ಹೇಳ್ತೀವಿ. ಒಂದು ನಿಮಿಷ ನೀವು ಲೇಟ್ ಮಾಡಿದ್ರೆ 20 ಲಕ್ಷ ಬ್ರೈನ್ ಸೆಲ್ಸ್ ಸತ್ತೋಗ್ಬಿಡ್ತವೆ. ಪ್ರತಿ ಬ್ರೈನ್ ಸೆಲ್ ಅಲ್ಲೂ ಏನಾದ್ರೂ ಒಂದು ಫಂಕ್ಷನ್ ಇರುತ್ತೆ. ಸೊ ಕರೆಕ್ಟ್ ಆಗಿ ಸ್ಟ್ರೋಕ್ ನಾವು ಟ್ರೀಟ್ಮೆಂಟ್ ಮಾಡಿದ್ರೆ ಮೊದಲಿನ ತರ 100% ರಿಕವರ್ ಆಗಿಲ್ಲ ಅಂದ್ರೂ ಕೂಡ 60-70% ರಿಕವರಿ ಆಗಿ ಮನುಷ್ಯ ವಾಪಸ್ ವೃತ್ತಿಗೆ ಹೋಗಬಹುದು. ಬಟ್ ಅದಕ್ಕೆ ಆದಷ್ಟು ಬೇಗ ಬರಬೇಕು, ಆದಷ್ಟು ಮೆದುಳನ್ನ ಉಳಿಸಲಿಕ್ಕೆ ಟ್ರೈ ಮಾಡಬೇಕು ನಾವು. ಹಾರ್ಟ್ ಅಟ್ಯಾಕ್ ಬರಂಗೆ ಬ್ರೈನ್ ಅಟ್ಯಾಕ್ಗೂ ಬೇಗ ಆಸ್ಪತ್ರೆಗೆ ಬರಬೇಕು.
3: ದಿಸ್ ಇನ್ಫಾರ್ಮೇಶನ್ ಇಸ್ ಬ್ರಾಟ್ ಯು ಬೈ ಮಣಿಪಾಲ್ ಹಾಸ್ಪಿಟಲ್ ಮೈಸೂರು. ಲೈಫ್ ಆನ್. ಫಾರ್ ಎನಿ ಹೆಲ್ತ್ ಎಮರ್ಜೆನ್ಸಿ ಕಾಲ್ 0821-555-000. ಸೇವ್ ದ ನಂಬರ್, ಸೇವ್ ದ ಲೈಫ್.
4: ಹೈಟೆಕ್ ಫರ್ನಿಚರ್ ನಲ್ಲಿ ಮೆಗಾ ಫೆಸ್ಟಿವಲ್ ಆಫರ್. ಯಾವುದೇ ಫರ್ನಿಚರ್ ಗಳನ್ನು ಖರೀದಿಸುವಾಗ 10-50% ಡಿಸ್ಕೌಂಟ್. ಹೈಟೆಕ್ ಫರ್ನಿಚರ್, ಮೂರ್ನಾಡು ಮತ್ತು ಗೋಣಿಕೊಪ್ಪಲು.
5: ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು, ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರ್ಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?
6: ಅದಕ್ಕೆ ತಾನೇ ಇರಿಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250 ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ಲದೆ ಮಾರ್ಬಲ್ಸ್, ಗ್ರಾನೈಟ್ಸ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ ಇದೆ. ಎಲ್ಲವೂ ಕೈಗೆಟುಕುವ ಬೆಲೆಯಲ್ಲೇ ಸಿಗುತ್ತೆ.
5: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟಿ.
7: ಸುಮಧುರ ಕ್ಷಣಗಳನ್ನು ಅವಿಸ್ಮರಣೀಯಗೊಳಿಸಲು 100% BIS 916 ಹಾಲ್ಮಾರ್ಕ್ ಪರಿಶುದ್ಧತೆಯ ಚಿನ್ನಾಭರಣಗಳಿಗಾಗಿ
8: ಸ್ಕೈ ಗೋಲ್ಡನ್ ಡೈಮಂಡ್ಸ್, ಮಡಿಕೇರಿ ಮತ್ತು ವಿರಾಜಪೇಟೆ.
7: ಕನಸುಗಳನ್ನು ರೂಪಿಸಿ ಇರಿಟಿಯ ಇಮ್ಯಾನ್ಯುವಲ್ ಸಿಲ್ಕ್ಸ್ ನೊಂದಿಗೆ ರೇಷ್ಮೆ ಸೀರೆಗಳು ಮತ್ತೆಲ್ಲೂ ಸಿಗದ ಕಲೆಕ್ಷನ್, ವಿಶ್ವಾಸನೀಯ ಬ್ರ್ಯಾಂಡ್ಗಳಿಂದ ಇಮ್ಯಾನ್ಯುವಲ್ ಸಿಲ್ಕ್ಸ್, ಇರಿಟಿ.
9: ಕೂರ್ಗ್ ಹೈಲೈಟ್ ಫರ್ನಿಚರ್ ನ 7ನೇ ವಾರ್ಷಿಕೋತ್ಸವದ ಬಂಪರ್ ಕೊಡುಗೆ. 3+1+1 ವುಡನ್ ಸೋಫಾ ಸೆಟ್ ಕೇವಲ 13,900 ರೂಪಾಯಿಗೆ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ.
10: ಸಂಬಂಧಗಳ ಮೌಲ್ಯ ವೃದ್ಧಿಯಾಗುವುದು ಮದುವೆಯ ಮೂಲಕ. ವಿವಾಹ ಸಮಾರಂಭಗಳಿಗೆ ಮೆರುಗು ನೀಡುತ್ತಿದೆ ಸೆಂಚುರಿಯ ವಸ್ತ್ರ ವೈವಿಧ್ಯತೆಗಳು. ಸೆಂಚುರಿ ಫ್ಯಾಷನ್ ಸಿಟಿ, ಪಯಂಚೇರಿ ಮೋಕ್, ಇರಿಟ್ಟಿ.
11: ಹೊಸ ಕಾರ್ ತಗೊಳ್ಳೋಣ ಅಂತ ಯೋಚಿಸ್ತಾ ಇದ್ದೀನಿ, ಯಾವ ಬ್ರ್ಯಾಂಡ್ ಸಜೆಸ್ಟ್ ಮಾಡ್ತೀಯಾ?
12: ನಾನ್ ಡ್ರೈವ್ ಮಾಡೋದು ನನ್ನ ಫೇವರಿಟ್ ಹ್ಯುಂಡೈ ಕಾರ್ ಅನ್ನ, ನಿನಗೂ ಅದನ್ನೇ ಸಜೆಸ್ಟ್ ಮಾಡ್ತೀನಿ.
11: ಹ್ಯುಂಡೈ ಎಕ್ಸ್ ಶೋರೂಮ್ 5.55 ಲಕ್ಷದಿಂದ 46 ಲಕ್ಷದವರೆಗಿನ ಕಾರುಗಳ ಅದ್ಭುತ ಶ್ರೇಣಿಯನ್ನೇ ಹೊಂದಿದೆ. ನೀವು ಯಾವುದೇ ಕಾರನ್ನು ಡಿಸೈಡ್ ಮಾಡೋಕೆ ಮುಂಚೆ ಮೊದಲು

0: ನಿಮ್ಮ ಹತ್ತಿರದ ಅದ್ವೈತ್ ಹ್ಯುಂಡೈ ಶೋರೂಮ್ ನಲ್ಲಿ ಹ್ಯುಂಡೈ ಕಾರನ್ನು ಟೆಸ್ಟ್ ಡ್ರೈವ್ ಮಾಡಿ. ಅದ್ವೈತ್ ಹ್ಯುಂಡೈ ಮಡಿಕೇರಿ, ಗೋಣಿಕೊಪ್ಪಲ್ ಹಾಗೂ ಕುಶಾಲನಗರ.
1: ವಾವ್, ನಾನು ಮನಸ್ಸಿನಲ್ಲಿ ಕಲ್ಪನೆ ಮಾಡಿದ ಚಿನ್ನಾಭರಣಗಳ ಡಿಸೈನ್ಸ್ ಎಲ್ಲ ಇಲ್ಲೇ ಇದೆ.
2: ಅದಕ್ಕೆ ತಾನೇ ಮದುವೆ ಚಿನ್ನಾಭರಣ ಖರೀದಿಸೋಕೆ ಮುಳಿಯವನ್ನೇ ಆಯ್ಕೆ ಮಾಡ್ಕೊಂಡಿದ್ದು. ಸರ್ವರ ಮನಸ್ಸನ್ನ ಅರಿತು ಅವರು ತಯಾರು ಮಾಡಿದಂತಹ ಚಿನ್ನಾಭರಣಗಳ ಡಿಸೈನ್ಸ್ ಬೇರೆಲ್ಲೂ ಸಿಗಲ್ಲ.
0: ಮುಳಿಯ ಗೋಲ್ಡನ್ ಡೈಮಂಡ್ಸ್ ಮಡಿಕೇರಿ, ಗೋಣಿಕೊಪ್ಪಲ್, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು.
3: ಸರ್ವರನ್ನು ಬೆರಗುಗೊಳಿಸುವ ಡಿಸೈನ್ಸ್ ನಲ್ಲಿ ಡೈಮಂಡ್ ಆಭರಣಗಳಿಗಾಗಿ ಲಿಯೋರಾ ಡೈಮಂಡ್ಸ್, ಕುಶಾಲನಗರ್, ಕೋಣಿಕೊಪ್ಪಲು, ಪಿರಿಯಾಪಟ್ಟಣ.
4: ಆಂಥೂರಾ ಕೂಕ್ ವೆಡ್ಡಿಂಗ್ ಪ್ಲಾನರ್ಸ್, ಮಂಗಲತರ ಊಟೋಪಚಾರ, ಆಳುಕಾಳು, ಶಾಸ್ತ್ರ ಪದ್ಧತಿ, ಫರ್ನಿಚರ್ ಇನ್ನತ್ತೆ ಎಲ್ಲ ಏರ್ಪಾಡ್ ಮಾಡುವಂತಹ ಪ್ಯಾಕೇಜ್ ವೆಡ್ಡಿಂಗ್ ವ್ಯವಸ್ಥೆಯ ಏಕೈಕ ಸಂಸ್ಥೆ ಆಂಥೂರಾ ಕೂಕ್ ವೆಡ್ಡಿಂಗ್ ಪ್ಲಾನರ್ಸ್, ಬೈಪಾಸ್ ರೋಡ್, ಗೋಣಿಕೊಪ್ಪ. ಕಾಂಟ್ಯಾಕ್ಟ್ ನೆಲ್ಲಿರ ಮಧು ತಿಮ್ಮಯ್ಯ 9591803656, ಕಾಳಿಮಾಡ ಶರತ್ 8762050292.
5: ಭೀಮಾ ಫರ್ನಿಚರ್ ನಲ್ಲಿ ಗ್ಲಾಸ್ ಟಾಪ್ ಡೈನಿಂಗ್ ಟೇಬಲ್ ಸೆಟ್ ವಿತ್ 6 ಚೇರ್ 16,990 ರೂಪಾಯಿಗೆ.
6: ಸೋಫಾ ಸೆಟ್ ಖರೀದಿಸುವಾಗ ಟೀಪಾಯ್ ಫ್ರೀ,
5: ಫ್ರೀ ಹೋಮ್ ಡೆಲಿವರಿ, ಫರ್ನಿಚರ್ ಗಳನ್ನು ಖರೀದಿಸುವಾಗ ಅಪ್ ಟು 50% ಡಿಸ್ಕೌಂಟ್.
6: ಸಿನ್ಸ್ 1983 ಭೀಮಾ ಫರ್ನಿಚರ್ ಹೋಲ್ಸೇಲ್ ಅಂಡ್ ರಿಟೇಲ್ ಹಬ್, ಬಿಟ್ಟಂಗಾಲ.
0: ನಿಮ್ಮ ಒತ್ತಡವು ನಿಮ್ಮ ಹೃದಯದ ಮೇಲೆ ಪರಿಣಾಮ ಬೀರುತ್ತಿದೆಯೇ? ಚಿಂತೆ ಬೇಡ, ಹೃದಯ ಸಂಬಂಧಿ ಕಾಯಿಲೆಗಳಿಗೆ ಇನ್ನು ಮೈಸೂರು ಮಂಗಳೂರಿಗೆ ಹೋಗ್ಬೇಕು ಅಂತ ಇಲ್ಲ. 24/7 ತುರ್ತು ಪ್ರಕರಣಗಳ ಸೇವೆಗೆ ಹೃದ್ರೋಗ ತಜ್ಞರು ಕುಶಾಲನಗರದ ಸೈರಸ್ ಹಾಸ್ಪಿಟಲ್ ನಲ್ಲಿ ಲಭ್ಯರಿದ್ದಾರೆ. ಹಾಸ್ಪಿಟಲ್ ನಲ್ಲಿ ಆಂಜಿಯೋಗ್ರಾಮ್, ಆಂಜಿಯೋಪ್ಲಾಸ್ಟಿ, ಪೆರಿಫರಲ್ ಆಂಜಿಯೋಗ್ರಾಮ್, ಪೆರಿಫರಲ್ ಆಂಜಿಯೋಪ್ಲಾಸ್ಟಿ, ಶಾಶ್ವತ ಪೇಸ್ ಮೇಕರ್, ತಾತ್ಕಾಲಿಕ ಪೇಸ್ ಮೇಕರ್ ಸೌಲಭ್ಯಗಳಿದ್ದು ಕೊಡಗು ಜಿಲ್ಲೆಯ ಮೊದಲ ಕ್ಯಾತ್ ಲ್ಯಾಬ್ ಹೊಂದಿರುವ ಆಸ್ಪತ್ರೆಯಾಗಿದೆ. ಹೆಚ್ಚಿನ ಮಾಹಿತಿ ಹಾಗೂ ಅಪಾಯಿಂಟ್ಮೆಂಟ್ ಗಾಗಿ ಸಂಪರ್ಕಿಸಿ ಸೈರಸ್ ಹಾಸ್ಪಿಟಲ್, ಮಾದಾಪಟ್ನ, ಬಿಎಂ ರೋಡ್, ಕುಶಾಲನಗರ. ಕಾಲ್ 0827 ಮೊಬೈಲ್ 9364881641.
7: ನಿಮ್ಮ ಮನೆಯ ವಾಶ್ರೂಮ್ ಮತ್ತು ಕಿಚನ್ ಸ್ಟೈಲಿಶ್ ಆಗಿ ಕಾಣಲು ನೀವು ಆಯ್ಕೆ ಮಾಡಿ ಜಾಕ್ವಾ ಪ್ರಾಡಕ್ಟ್ಸ್ ಗಳನ್ನು. ಬಾತ್ರೂಮ್ ಫಿಟ್ಟಿಂಗ್ಸ್ ಅಂಡ್ ಸ್ಯಾನಿಟರಿ ವೇರ್, 10 ವರ್ಷಗಳ ವಾರಂಟಿ ಹಾಗೂ ಸ್ಪಾಟ್ ರಿಪೇರ್ ಸರ್ವಿಸ್ ಇದೀಗ ಇರಿಟಿಯ ರೀನಾ ಡೆವಲಪರ್ಸ್ ನಲ್ಲಿ. ಕರ್ನಾಟಕದಾದ್ಯಂತ ಫ್ರೀ ಡೆಲಿವರಿನೂ ಇದೆ. ಜಾಕ್ವಾ ಪ್ರಾಡಕ್ಟ್ಸ್ ನ ವಿಶಾಲವಾದ ಸ್ಟುಡಿಯೋ ರೀನಾ ಡೆವಲಪರ್ಸ್, ಉಳಿಕಲ್ ರೋಡ್, ಇರಿಟಿ.
8: ಅಭಿಲಾಷ್ ನಲ್ಲಿ ಬ್ಯಾಕ್ ಟು ಸ್ಕೂಲ್ ಆಫರ್. ಪ್ರಸಿದ್ಧ ಬ್ರಾಂಡೆಡ್ ಕಂಪನಿಗಳ ಸ್ಕೂಲ್ ಬ್ಯಾಗ್, ಲಂಚ್ ಬ್ಯಾಗ್, ಲಂಚ್ ಬಾಕ್ಸ್, ವಾಟರ್ ಬಾಟಲ್ ಗಳ ಅತಿ ನೂತನ ಕಲೆಕ್ಷನ್, ಅದು ಅತ್ಯಾಕರ್ಷಕ ಆಫರ್ ಗಳೊಂದಿಗೆ. ಸಿನ್ಸ್ 1975 ಅಭಿಲಾಷ್ ಸ್ಟೋರ್, ವಿರಾಜಪೇಟೆ. ಕ್ವಾಲಿಟಿ ಹಾಗೂ ಟ್ರಸ್ಟ್ ಗೆ ಹೆಸರುವಾಸಿ ಅಭಿಲಾಷ್ ಸ್ಟೋರ್.
9: ಕೋಪಟ್ಟಿ ಗ್ರಾಮ ಚನ್ನಪ್ಪಂಡ ಒಕ್ಕತ್ರ ಶ್ರೀ ಅಮ್ಮನೂರು ದೇವಿರ ಪೂಜೆ ಒಕ್ಕ ಐನು ಮನೆಯಲ್ಲಿ 19 ನಾಳೆ ಚೌವಾಚ ಪೊಲಾಕ 12 ನಡಪ. ಒಕ್ಕ ಕಾರ ತಾಮನ ಪೊಮ್ಮಕ ಬೆಂದು ಚಂಗಾದ್ಯ ನೆರೆ ಮನೆ ಕಾರ ಎಲ್ಲ ಬಂತು ದೇವಿರ ಆಶೀರ್ವಾದ ಪಡೆದೋಣಂದು ಕೋಪಟ್ಟಿ ಗ್ರಾಮ ಚನ್ನಪ್ಪಂಡ ಒಕ್ಕ ಕಾರ ಕಟ್ಟಣಿತ.
0: ರೀ, ಇವತ್ತಿನ ನ್ಯೂಸ್ ಪೇಪರ್ ನೋಡಿದ್ರಾ?
10: ಇಲ್ಲ, ಏನಿದೆ ಅಂತದ್ದು?
0: ಮೈಸೂರಿನ NH 275 ಗೆ ಹೊಂದಿಕೊಂಡಿರೋ ವಿಸಿ ಗ್ಯಾಲಕ್ಸಿ ಕಮರ್ಷಿಯಲ್ ಹಾಗೂ ಮನೆ ಸೈಟ್ ಒಳ್ಳೆ ಫೆಸಿಲಿಟಿ ಒಂದಿಗೆ ಸೇಲ್ ಮಾಡ್ತಾ ಇದಾರೆ.
10: ಹೌದಾ? ಇಲ್ಲಿ ಪೇಪರ್ ಕೂಡ. ಹಾ ಹೌದು, ನಮಗೂ ತಗೊಳ್ಳೋಣ. ವಿಸಿ ಕನ್ವರ್ಟೆಡ್, DTCP ಅಪ್ರೂವ್ಡ್, ಎಲ್ಲಾ ಮಾಡರ್ನ್ ಫೆಸಿಲಿಟಿ ಇದೆ ಅಲ್ವಾ?
0: ಹೌದು, 50 ft ಕಾಂಕ್ರೀಟ್ ರೋಡ್, ಅಂಡರ್ ಗ್ರೌಂಡ್ ಎಲೆಕ್ಟ್ರಿಸಿಟಿ, ಚಿಲ್ಡ್ರನ್ಸ್ ಪ್ಲೇ ಏರಿಯಾ, ದೇವಸ್ಥಾನ, ಸ್ವಿಮ್ಮಿಂಗ್ ಪೂಲ್, ಜಾಗಿಂಗ್ ಟ್ರ್ಯಾಕ್.
10: ಅಬ್ಬಬ್ಬಾ, ಇಲ್ಲಿ ನೋಡಿ, ಮೈಸೂರು ಹಾಗೂ ಪಿರಿಯಾಪಟ್ಟಣ ಮಧ್ಯಭಾಗದಲ್ಲಿ ವಿಸಿ ಗ್ಯಾಲಕ್ಸಿ ಮಾಲ್, 4 ಸ್ಕ್ರೀನ್, ಬೌಲಿಂಗ್ ಗೇಮ್, ಶೂಟಿಂಗ್ ರೇಂಜ್, ಶಾಪ್.
0: ಈ ಎಲ್ಲ ಸೌಕರ್ಯದೊಂದಿಗೆ ಕಮ್ಯುನಿಟಿ ಹಾಲ್, ಕ್ಲಬ್ ಹೌಸ್.
10: ಆಗ ಮೈಸೂರು ಜಿಲ್ಲೆಯ ಪಿರಿಯಾಪಟ್ಟಣದಲ್ಲಿ ಮೊಟ್ಟ ಮೊದಲ ಮಾಲ್ ಹಾಗೂ ಮಲ್ಟಿಪ್ಲೆಕ್ಸ್ ಥಿಯೇಟರ್ ಆರಂಭ ಆಗ್ತಾ ಇದೆ.
0: 450 ಪ್ರೀಮಿಯಂ ಪ್ಲಾಟ್ಸ್, ಸ್ಕ್ವೇರ್ ಫೀಟ್ ಗೆ 2,999 ರೂಪಾಯಿ. ಆರ್ಮಿ, ಏರ್ ಫೋರ್ಸ್, ನೇವಿ ಇವರಿಗೆ ಫ್ರೀ ರಿಜಿಸ್ಟ್ರೇಷನ್, ಟೀಚರ್ಸ್ ಗಳಿಗೆ ಸ್ಪೆಷಲ್ ಡಿಸ್ಕೌಂಟ್ ಕೂಡ ಇದೆ.
10: 80% ಸಾಲ ಸೌಲಭ್ಯನೂ ಸಿಗುತ್ತೆ.
0: ಫ್ರೀ ಆಗಿ ಸೈಟ್ ವಿಸಿಟ್ ಮಾಡಲು ಸಂಪರ್ಕಿಸಿ
10: 9900921282
0: ಆರ್ 9606084066.
11: ಸ್ವೀಟ್ ಹೋಮ್ ರಿಯಾಲಿಟಿ, ಯೋರ್ ಟ್ರಸ್ಟೆಡ್ ಪಾರ್ಟ್ನರ್ ಇನ್ ರಿಯಲ್ ಎಸ್ಟೇಟ್.
0: ಈ ಫೆಸ್ಟಿವಲ್ ಸೀಸನ್ ನಲ್ಲಿ ಅತಿ ಕಡಿಮೆ ಬೆಲೆಗೆ ಮನಸೂರೆಗೊಳ್ಳುವ ಫರ್ನಿಚರ್ ಗಳು, ಅಚ್ಚರಿ ಮೂಡಿಸುವ ಆಫರ್ ಹಾಗೂ ಆಕರ್ಷಕ ಬಹುಮಾನಗಳೊಂದಿಗೆ ನಿಮಗೆ ಸಿಗಲಿದೆ ಸುನಿತಾ ಫರ್ನಿಚರ್ ನಲ್ಲಿ. ಸೌತ್ ಇಂಡಿಯಾದ ಎಲ್ಲಾ ಕಡೆ ಫ್ರೀ ಡೆಲಿವರಿ. ಹಾಗಿದ್ರೆ ನಿಮ್ಮ ಫರ್ನಿಚರ್ ಶಾಪಿಂಗ್ ಆಗಿ ಬನ್ನಿ ಕೇರಳದ ಅತಿ ದೊಡ್ಡ ಫರ್ನಿಚರ್ ಮಳಿಗೆ ಸುನಿತಾ ಫರ್ನಿಚರ್, ಉಳಿಯಿಲ್, ಇರಿಟಿ ಹಾಗೂ ತಾವಕ್ಕರ, ಕಣ್ಣೂರ್.
12: ಕಾಂಗರೂ ಕೇರ್ ಫರ್ಟಿಲಿಟಿ ಅವರ ವತಿಯಿಂದ ಉಚಿತ ಫಲವತ್ತತೆ ಶಿಬಿರ ಅಂದ್ರೆ ಫ್ರೀ ಫರ್ಟಿಲಿಟಿ ಕ್ಯಾಂಪ್ ಇದೆ. May 19 ಮಡಿಕೇರಿಯಲ್ಲಿ ಏರ್ಪಡಿಸಲಾಗಿದೆ. ಸ್ಥಳ ಮಡಿಕೇರಿಯ ಕೊಹಿನೂರ್ ರಸ್ತೆಯ ಪ್ರಸಾದ್ ಲಾಡ್ಜ್ ಬಿಲ್ಡಿಂಗ್ ನಲ್ಲಿರುವ ಸ್ಪಂದನ ವುಮೆನ್ಸ್ ಸ್ಪೆಷಾಲಿಟಿ ಕ್ಲಿನಿಕ್. ಸಮಯ ಬೆಳಿಗ್ಗೆ 10 ಮಧ್ಯಾಹ್ನ 2 ಶಿಬಿರದ ವಿಶೇಷ ಕೊಡುಗೆಗಳು, ಉಚಿತ ಸಮಾಲೋಚನೆ, IVF ಪ್ಯಾಕೇಜ್ ಮೇಲೆ 10% ರಿಯಾಯಿತಿ, ಉಚಿತ ಸಿಮೆಂಟ್ ಅನಾಲಿಸಿಸ್ ಕೂಡ ಲಭ್ಯ, EMI ಆಯ್ಕೆ ಕೂಡ ಲಭ್ಯವಿದೆ. ಈ ಉಚಿತ ಫರ್ಟಿಲಿಟಿ ಕ್ಯಾಂಪ್ ನ ಸದುಪಯೋಗವನ್ನು ಸಾರ್ವಜನಿಕರು ಸದುಪಯೋಗಪಡಿಸಿಕೊಳ್ಳಲು ಕೋರಿದೆ. ರಿಜಿಸ್ಟ್ರೇಷನ್ ಗಾಗಿ ಕಾಲ್ ಮಾಡಿ 7996909749 ಅಥವಾ 7996909744.
0: ನಾಸ್ ಫರ್ನಿಚರ್ ಗೆ ನಿಮ್ಮ

0: ಹಳೆಯ ಡೈನಿಂಗ್ ಸೆಟ್, ಸೋಫಾ ಸೆಟ್, ಅಲ್ಮಿರಾ ಇನ್ನಿತರ ಫರ್ನಿಚರ್ ಗಳನ್ನು ತನ್ನಿ, ಹೊಸದರೊಂದಿಗೆ ಎಕ್ಸ್ಚೇಂಜ್ ಮಾಡಿ. ಇಎಂಐ ಫೆಸಿಲಿಟಿ ಲಭ್ಯ. ನಾಸ್ ಫರ್ನಿಚರ್ ಮಡಿಕೇರಿ.
1: ಲಿಯೋರಾ ಗೋಲ್ಡ್ ನಲ್ಲಿ ನಿಮ್ಮ ಹಳೆಯ ಚಿನ್ನಾಭರಣಗಳನ್ನು ಎಕ್ಸ್ಚೇಂಜ್ ಮಾಡುವಾಗ ಪ್ರತಿ ಗ್ರಾಮ್ ಮೇಲೆ 117 ರೂಪಾಯಿ ಅಧಿಕ ಪಡೆಯಿರಿ. ಲಿಯೋರಾ ಗೋಲ್ಡ್ ಅಂಡ್ ಡೈಮಂಡ್ಸ್, ಗೋಣಿಕೊಪ್ಪಲು ಹಾಗೂ ಪಿರಿಯಾಪಟ್ಟಣ.
2: ಈ ತಿಂಗಳ 23 ಮತ್ತು 24ರಂದು ಮಡಿಕೇರಿ ಕಾವೇರಿ ಹಾಲ್ನಲ್ಲಿ ನಡೆಯಬೇಕಾಗಿದ್ದ ಹೊಸೋಕ್ಲು ಶೇಷಪ್ಪ ಮಣಿ ಅವರ ಪುತ್ರ ಪ್ರಸಾದ್ ಅವರ ವಿವಾಹವನ್ನು ಕಾರಣಾಂತರಗಳಿಂದ ಮುಂದೂಡಲಾಗಿದ್ದು, ಬಂಧು ಮಿತ್ರರು ಆಹ್ವಾನಿತರೆಲ್ಲ ಇದನ್ನರಿತು ಸಹಕರಿಸುವಂತೆ ಕುಟುಂಬದವರು ವಿನಂತಿಸಿಕೊಂಡಿದ್ದಾರೆ.
0: ಈ ಫೆಸ್ಟಿವಲ್ ಸೀಸನ್ ನಲ್ಲಿ ಅತಿ ಕಡಿಮೆ ಬೆಲೆಗೆ ಮನಸೂರೆಗೊಳ್ಳುವ ಫರ್ನಿಚರ್ ಗಳು, ಅಚ್ಚರಿ ಮೂಡಿಸುವ ಆಫರ್ ಹಾಗೂ ಆಕರ್ಷಕ ಬಹುಮಾನಗಳೊಂದಿಗೆ ನಿಮಗೆ ಸಿಗಲಿದೆ ಸುನಿತಾ ಫರ್ನಿಚರ್ ನಲ್ಲಿ. ಸೌತ್ ಇಂಡಿಯಾದ ಎಲ್ಲಾ ಕಡೆ ಫ್ರೀ ಡೆಲಿವರಿ. ಹಾಗಿದ್ರೆ ನಿಮ್ಮ ಫರ್ನಿಚರ್ ಶಾಪಿಂಗ್ ಆಗಿ ಬನ್ನಿ ಕೇರಳದ ಅತಿ ದೊಡ್ಡ ಫರ್ನಿಚರ್ ಮಳಿಗೆ ಸುನಿತಾ ಫರ್ನಿಚರ್, ಉಳಿಯಿಲ್ ಇರಿಟಿ ಹಾಗೂ ತಾವಕ್ಕರ ಕಣ್ಣೂರ್.
2: ನಾರಾಯಣ ಆಸ್ಪತ್ರೆ ಮೈಸೂರಿನ ನರರೋಗ ತಜ್ಞರಾದ ಡಾಕ್ಟರ್ ವಿಜಯ್ ಎಲ್ ಅರಸ್ ಅವರು ಇದೇ 20ರಂದು ಬುಧವಾರ ಬೆಳಿಗ್ಗೆ 11ರಿಂದ ಮಧ್ಯಾಹ್ನ 1 ಗಂಟೆವರೆಗೆ ಮಡಿಕೇರಿ ಓಂಕಾರೇಶ್ವರ ದೇವಸ್ಥಾನ ರಸ್ತೆಯಲ್ಲಿರುವ ಡಿಕೆ ಸಿಗ್ಮಾ ಆಸ್ಪತ್ರೆಯಲ್ಲೂ, ಅಪರಾಹ್ನ 3 ಗಂಟೆಯಿಂದ 5 ಗಂಟೆವರೆಗೆ ಕುಶಾಲನಗರದ ಬಾಲಾಜಿ ಆಸ್ಪತ್ರೆಯಲ್ಲೂ ಸೇವೆಗೆ ಲಭ್ಯರಿರುತ್ತಾರೆ. ತಲೆನೋವು, ಫಿಡ್ಸ್, ತಲೆ ತಿರುಗುವಿಕೆ, ಬಾಯಿಯ ವಿಚಲನೆ ಇನ್ನಿತರ ಸಮಸ್ಯೆ ಇರುವವರು ಅಪಾಯಿಂಟ್ಮೆಂಟ್ಗಾಗಿ ಕರೆ ಮಾಡಿ 8904258788.
3: ಹೈಟೆಕ್ ಫರ್ನಿಚರ್ ನಲ್ಲಿ ಮೆಗಾ ಫೆಸ್ಟಿವಲ್ ಆಫರ್. ಯಾವುದೇ ಫರ್ನಿಚರ್ ಗಳನ್ನು ಖರೀದಿಸುವಾಗ 10-50% ಡಿಸ್ಕೌಂಟ್. ಹೈಟೆಕ್ ಫರ್ನಿಚರ್, ಮೂರ್ನಾಡು ಮತ್ತು ಗೋಣಿಕೊಪ್ಪಲು.
4: ಕೂರ್ಗ್ ಹೈಲೈಟ್ ಫರ್ನಿಚರ್ ನಲ್ಲಿ 3-ಡೋರ್ ವಾರ್ಡ್ರೋಬ್ 8,900 ರೂಪಾಯಿಗೆ, 2-ಡೋರ್ ವಾರ್ಡ್ರೋಬ್ 6,900 ರೂಪಾಯಿಗೆ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ.
5: ಸುಮಧುರ ಕ್ಷಣಗಳನ್ನು ಅವಿಸ್ಮರಣೀಯಗೊಳಿಸಲು 100% BIS 916 ಹಾಲ್ಮಾರ್ಕ್ ಪರಿಶುದ್ಧತೆಯ ಚಿನ್ನಾಭರಣಗಳಿಗಾಗಿ
6: ಸ್ಕೈ ಗೋಲ್ಡ್ ಅಂಡ್ ಡೈಮಂಡ್ಸ್, ಮಡಿಕೇರಿ ಮತ್ತು ವಿರಾಜಪೇಟೆ.
5: ವಿವಾಹ ಬಟ್ಟೆಗಳು, ಡೈಲಿ ವೇರ್ ಸ್ಯಾರೀಸ್, ಕುರ್ತಾ, ಚೂಡಿದಾರ್, ಲೆಹೆಂಗಾ ಉಲ್ಲಾಸದೊಂದಿಗೆ ಖರೀದಿಸಲು ಬನ್ನಿ ಇಮ್ಯಾನುವಲ್ ಸಿಲ್ಕ್ಸ್, ಮೇನ್ ರೋಡ್, ಇರಿಟ್ಟಿ.
7: ಹೊಸ ಕಾರ್ ತಗೊಳ್ಳೋಣ ಅಂತ ಯೋಚಿಸ್ತಾ ಇದ್ದೀನಿ, ಯಾವ ಬ್ರ್ಯಾಂಡ್ ಸಜೆಸ್ಟ್ ಮಾಡ್ತೀಯಾ?
8: ನಾನ್ ಡ್ರೈವ್ ಮಾಡೋದು ನನ್ನ ಫೇವರಿಟ್ ಹ್ಯುಂಡೈ ಕಾರ್ ಅನ್ನ, ನಿನಗೂ ಅದನ್ನೇ ಸಜೆಸ್ಟ್ ಮಾಡ್ತೀನಿ.
7: ಹ್ಯುಂಡೈ ಎಕ್ಸ್ ಶೋರೂಮ್ 5.55 ಲಕ್ಷದಿಂದ 46 ಲಕ್ಷದವರೆಗಿನ ಕಾರುಗಳ ಅದ್ಭುತ ಶ್ರೇಣಿಯನ್ನೇ ಹೊಂದಿದೆ. ನೀವು ಯಾವುದೇ ಕಾರನ್ನು ಡಿಸೈಡ್ ಮಾಡೋಕೆ ಮುಂಚೆ ಮೊದಲು ನಿಮ್ಮ ಹತ್ತಿರದ ಅದ್ವೈತ್ ಹ್ಯುಂಡೈ ಶೋರೂಮ್ ನಲ್ಲಿ ಹ್ಯುಂಡೈ ಕಾರನ್ನು ಟೆಸ್ಟ್ ಡ್ರೈವ್ ಮಾಡಿ. ಅದ್ವೈತ್ ಹ್ಯುಂಡೈ, ಮಡಿಕೇರಿ, ಗೋಣಿಕೊಪ್ಪಲ್ ಹಾಗೂ ಕುಶಾಲನಗರ.
9: ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು, ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?
8: ಅದಕ್ಕೆ ತಾನೇ ಇರಿಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250 ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ಲದೆ ಮಾರ್ಬಲ್ಸ್, ಗ್ರಾನೈಟ್ಸ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ಸ್ ಇದೆ. ಎಲ್ಲವೂ ಕೈಗೆಟುಕುವ ಬೆಲೆಯಲ್ಲೇ ಸಿಗುತ್ತೆ.
5: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟಿ.
10: ನಿಮ್ಮ ಹಳೆಯ ಚಿನ್ನಾಭರಣಗಳನ್ನು ಎಕ್ಸ್ಚೇಂಜ್ ಮಾಡಿ ಇವತ್ತಿನ ಮಾರುಕಟ್ಟೆ ಬೆಲೆಯಲ್ಲಿ. ಯಾವುದೇ ಖರೀದಿಗೆ 0% ವೇಸ್ಟೇಜ್. ಇದು ಸ್ವಿಸ್ ಗೋಲ್ಡ್ ನ ಪ್ರಾಮಿಸ್. ಸ್ವಿಸ್ ಗೋಲ್ಡ್ ಅಂಡ್ ಡೈಮಂಡ್ಸ್, ವಿರಾಜಪೇಟೆ.
5: ಮದುವೆ ಹಾಗೂ ಇನ್ನಿತರ ಸಮಾರಂಭಗಳ ಬಟ್ಟೆಗಳಿಗಾಗಿ ಬನ್ನಿ ಸೆಂಚುರಿ ಫ್ಯಾಷನ್ ಸಿಟಿ, ಇರಿಟ್ಟಿ, ತಲಶೇರಿ, ಕಣ್ಣೂರ್, ಪಯ್ಯನೂರ್, ಶ್ರೀಕಂಠಪುರಂ, ಸುಲ್ತಾನ್ ಬತ್ತೇರಿ, ಮಾನಂದವಾಡಿ, ತಳಿಪರಂಬ.
11: ಅಲ್ವೇ, ನಾವು ಬೆಂಗಳೂರಲ್ಲಿ ವರ್ಕ್ ಮಾಡುವಾಗ ಅಲ್ಲಿ ನಾವು ತಿಂತ ಇದ್ವಲ್ವಾ ನಾಟಿ ಸ್ಟೈಲ್ ಫುಡ್, ಆ ಟೇಸ್ಟ್ ಬೇರೆಲ್ಲೂ ಸಿಗ್ತಾನೆ ಇಲ್ಲ.
12: ಆ ಟೇಸ್ಟ್ ನಲ್ಲಿ ಇವಾಗ ಮಡಿಕೇರಿಯಲ್ಲಿ ಸಿಗ್ತಾ ಇದೆ.
11: ಎಲ್ಲೇ ಅದು?
12: ಹೋಟೆಲ್ ಗ್ರೀನ್ಸ್ ನಾಟಿ ಸ್ಟೈಲ್ ನಲ್ಲಿ. ಅಲ್ಲಿ ನಾಟಿ ಮಟನ್ ಹಾಗೂ ನಾಟಿ ಕೋಳಿಯ ವಿವಿಧ ಐಟಮ್ಸ್, ರಾಗಿ ಮುದ್ದೆ, ಮಟನ್ ಸೂಪ್, ಮಟನ್ ಚಾಪ್ಸ್, ಬೋಟಿ, ಚಿಕನ್, ಮಟನ್ ಬಿರಿಯಾನಿ, ನಾಟಿ ಸ್ಟೈಲ್ ನ ಎಲ್ಲಾ ಫುಡ್ ಸಿಗುತ್ತೆ.
11: ಹೋಟೆಲ್ ಗ್ರೀನ್ಸ್ ನಾಟಿ ಸ್ಟೈಲ್, ಹೊಸ ತಾಲೂಕ್ ಆಫೀಸ್ ಹತ್ತಿರ, ಕಾನ್ವೆಂಟ್ ಜಂಕ್ಷನ್, ಮಡಿಕೇರಿ.
2: ನಾರಾಯಣ ಆಸ್ಪತ್ರೆ ಮೈಸೂರಿನ ನರರೋಗ ತಜ್ಞರಾದ ಡಾಕ್ಟರ್ ವಿಜಯ್ ಎಲ್ ಅರಸ್ ಅವರು ಇದೇ 20ರಂದು ಬುಧವಾರ ಬೆಳಿಗ್ಗೆ 11ರಿಂದ ಮಧ್ಯಾಹ್ನ 1 ಗಂಟೆವರೆಗೆ ಮಡಿಕೇರಿ ಓಂಕಾರೇಶ್ವರ ದೇವಸ್ಥಾನ ರಸ್ತೆಯಲ್ಲಿರುವ ಡಿಕೆ ಸಿಗ್ಮಾ ಆಸ್ಪತ್ರೆಯಲ್ಲೂ, ಅಪರಾಹ್ನ 3 ಗಂಟೆಯಿಂದ 5 ಗಂಟೆವರೆಗೆ ಕುಶಾಲನಗರದ ಬಾಲಾಜಿ ಆಸ್ಪತ್ರೆಯಲ್ಲೂ ಸೇವೆಗೆ ಲಭ್ಯರಿರುತ್ತಾರೆ. ತಲೆನೋವು, ಫಿಡ್ಸ್, ತಲೆ ತಿರುಗುವಿಕೆ, ಬಾಯಿಯ ವಿಚಲನೆ ಇನ್ನಿತರ ಸಮಸ್ಯೆ ಇರುವವರು ಅಪಾಯಿಂಟ್ಮೆಂಟ್ಗಾಗಿ ಕರೆ ಮಾಡಿ 8904258788.
6: ಗೋಣಿಗೊಪ್ಪಲಿನ ಪೊನ್ನಂಪೇಟೆ ರಸ್ತೆಯಲ್ಲಿರುವ ಟ್ರಾನ್ಸಿ ಟೈಲ್ ಗ್ಯಾಲರಿಯಲ್ಲಿ ನಿಮಗೆ ಬೇಕಾದ 4x2 ಡಿಜಿಟಲ್ ವಿಟ್ರಿಫೈಡ್ ಟೈಲ್ಸ್ ಕುಶಾಲನಗರ ಹಾಗೂ ಮೈಸೂರಿನಲ್ಲಿ ಸಿಗುವ ರೇಟ್ ನಲ್ಲೇ ಸಿಗಲಿದೆ.
5: ವಿವಿಧ ರೀತಿಯ ಡಿಸೈನ್ಸ್ ನಲ್ಲಿ ಟೈಲ್ಸ್ ಗಳು ಲಭ್ಯ.
6: ಪ್ರಾಜೆಕ್ಟ್ ಆರ್ಡರ್ ಗಳಿದ್ದರೆ 4x2 ಡಿಜಿಟಲ್ ಟೈಲ್ಸ್ ಗಳನ್ನು ನೇರವಾಗಿ ಗುಜರಾತಿನಿಂದ ಹೋಲ್ಸೇಲ್ ರೇಟ್ ನಲ್ಲೇ ತರಿಸಿಕೊಳ್ಳಲಾಗುವುದು.
5: ಟ್ರಾನ್ಸಿ ಟೈಲ್ ಗ್ಯಾಲರಿ, ಪೊನ್ನಂಪೇಟೆ ರೋಡ್, ಗೋಣಿಕೊಪ್ಪಲ್.
4: ಕೂರ್ಗ್ ಹೈಲೈಟ್ ಫರ್ನಿಚರ್ ನಲ್ಲಿ ಕಾರ್ನರ್ ಸೋಫಾ ಸೆಟ್ ಕೇವಲ 16,990 ರೂಪಾಯಿಗೆ. ಕೂರ್ಗ್ ಹೈಲೈಟ್ ಫರ್ನಿಚರ್, ಗೋಣಿಕೊಪ್ಪಲ್ ರೋಡ್, ವಿರಾಜಪೇಟೆ.
6: ARM ಕಿಯಾ ವತಿಯಿಂದ ಸೇನೆಯಲ್ಲಿ ಸೇವೆ ಸಲ್ಲಿಸುತ್ತಿರುವ ಮತ್ತು ಸೇನಾನಿವೃತ್ತರಿಗೆ ಅದ್ಭುತ ಆಫರ್. ಕೂಡಲೇ ಕಿಯಾ ಕಾರ್ ಬುಕ್ ಮಾಡಿ GST ಕಡಿತದ ಪ್ರಯೋಜನದೊಂದಿಗೆ ಕೇಂದ್ರ ಸರ್ಕಾರಿ ನೌಕರರು BH ರಿಜಿಸ್ಟ್ರೇಷನ್ ಪ್ರಯೋಜನವನ್ನು ಪಡೆಯಿರಿ. ಕೊಡಗಿನಾದ್ಯಂತ ಕಿಯಾ ವಾಹನ ಲಭ್ಯವಿದೆ. ಕಾಲ್ ಕರ್ತಬಡ ಪುನೀತ್ 9606048734.
11: ಇದು ಕೂರ್ಗ್ ಹೋಟೆಲ್ಸ್ ಅಂಡ್ ರೆಸಾರ್ಟ್ ಅಸೋಸಿಯೇಷನ್ ಇವರ ವತಿಯಿಂದ ಕೊಡಗಿನ ಜನರಲ್ಲಿ ಕಳಕಳಿಯ ಮನವಿ. ಸಾರ್ವಜನಿಕ ಸ್ಥಳದಲ್ಲಿರುವ ನಿಮ್ಮ ತೋಟದ ಹೊರಗಿನ ಜಾಗ

0: ನಿಮ್ಮದೇ ಎಂದು ಭಾವಿಸಿ ಕಸ ಮುಕ್ತವಾಗಿಸಿ ಕೊಡಗನ್ನು ಸ್ವಚ್ಛವಾಗಿರಿಸಲು ಸಹಕರಿಸಿ. ಸ್ವಚ್ಛ ಸುಂದರ ಕೊಡಗು ನಮ್ಮ ಧ್ಯೇಯವಾಗಲಿ.
1: ನಿಮ್ಮ ಮನೆಯ ವಾಶ್ರೂಮ್ ಮತ್ತು ಕಿಚನ್ ಸ್ಟೈಲಿಶ್ ಆಗಿ ಕಾಣಲು ನೀವು ಆಯ್ಕೆ ಮಾಡಿ ಜಾಕ್ವಾ ಪ್ರಾಡಕ್ಟ್ಸ್ ಗಳನ್ನು. ಬಾತ್ರೂಮ್ ಫಿಟ್ಟಿಂಗ್ಸ್ ಅಂಡ್ ಸ್ಯಾನಿಟರಿ ವೇರ್, 10 ವರ್ಷಗಳ ವಾರಂಟಿ ಹಾಗೂ ಸ್ಪಾಟ್ ರಿಪೇರ್ ಸರ್ವಿಸ್ ಇದೀಗ ಇರಿಟಿಯಾ ರೀನಾ ಡೆವಲಪರ್ಸ್ ನಲ್ಲಿ. ಕರ್ನಾಟಕದಾದ್ಯಂತ ಫ್ರೀ ಡೆಲಿವರಿನೂ ಇದೆ. ಜಾಕ್ವಾ ಪ್ರಾಡಕ್ಟ್ಸ್ ನ ವಿಶಾಲವಾದ ಸ್ಟುಡಿಯೋ ರೀನಾ ಡೆವಲಪರ್ಸ್, ಉಳಿಕಲ್ ರೋಡ್, ಇರಿಟಿ.
2: ಲಿಯೋರಾ ಗೋಲ್ಡ್ ನಲ್ಲಿ ನಿಮ್ಮ ಹಳೆಯ ಚಿನ್ನಾಭರಣಗಳನ್ನು ಎಕ್ಸ್ಚೇಂಜ್ ಮಾಡುವಾಗ ಪ್ರತಿ ಗ್ರಾಮ್ ಮೇಲೆ 117 ರೂಪಾಯಿ ಅಧಿಕ ಪಡೆಯಿರಿ. ಲಿಯೋರಾ ಗೋಲ್ಡ್ ಅಂಡ್ ಡೈಮಂಡ್ಸ್, ಗೋಣಿಕೊಪ್ಪಲು ಹಾಗೂ ಪಿರಿಯಾಪಟ್ಟಣ.
3: ಈ ತಿಂಗಳ 23 ಮತ್ತು 24ರಂದು ಮಡಿಕೇರಿ ಕಾವೇರಿ ಹಾಲ್ನಲ್ಲಿ ನಡೆಯಬೇಕಾಗಿದ್ದ ಹೊಸೋಕ್ಲು ಶೇಷಪ್ಪ ಮಣಿ ಅವರ ಪುತ್ರ ಪ್ರಸಾದ್ ಅವರ ವಿವಾಹವನ್ನು ಕಾರಣಾಂತರಗಳಿಂದ ಮುಂದೂಡಲಾಗಿದ್ದು ಬಂಧು ಮಿತ್ರರು ಆಹ್ವಾನಿತರೆಲ್ಲ ಇದನ್ನರಿತು ಸಹಕರಿಸುವಂತೆ ಕುಟುಂಬದವರು ವಿನಂತಿಸಿಕೊಂಡಿದ್ದಾರೆ.
2: ತನಿಷ್ಕ್ನಲ್ಲಿ ಓಲ್ಡ್ ಗೋಲ್ಡ್ ಎಕ್ಸ್ಚೇಂಜ್ ಆಫರ್. ನೀವು ಯಾವುದೇ ಶಾಪ್ನಿಂದ ಖರೀದಿಸಿದ 9 ಕ್ಯಾರೆಟ್ ಮೇಲ್ಪಟ್ಟ ನಿಮ್ಮ ಹಳೆಯ ಚಿನ್ನಾಭರಣಗಳನ್ನು ಹೊಸ ಡಿಸೈನ್ಸ್ ಚಿನ್ನಾಭರಣಗಳೊಂದಿಗೆ ಎಕ್ಸ್ಚೇಂಜ್ ಮಾಡುವಾಗ ಪಡೆಯಿರಿ 100% ವ್ಯಾಲ್ಯೂ. ನಿಮ್ಮ ಖರೀದಿಗಾಗಿ ಬನ್ನಿ ಸಬ್ ಅರ್ಬನ್ ಬಸ್ ಸ್ಟ್ಯಾಂಡ್, ಬಿಎನ್ ರೋಡ್ ಹಾಗೂ ಕಾಳಿದಾಸ ರೋಡ್ ನಲ್ಲಿರುವ ತನಿಷ್ಕ್ ಶೋರೂಮ್ಗೆ. ಕಂಡೀಷನ್ ಸಪ್ಲೈ.
4: ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು, ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?
5: ಅದಕ್ಕೆ ತಾನೇ ಇರಿಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250ಕ್ಕೂ ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ಲದೆ ಮಾರ್ಬಲ್ಸ್, ಗ್ರಾನೈಟ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ಸ್ ಇದೆ. ಎಲ್ಲವೂ ಕೈಗೆಟುಕುವ ಬೆಲೆಯಲ್ಲೇ ಸಿಗುತ್ತೆ.
4: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟಿ.
6: ಅಬ್ಬಾ, ನನಗಂತೂ ಸಾಕಾಯ್ತು, ಒಂದು ಕಡೆನು ಫರ್ನಿಚರ್ ಸೆಲೆಕ್ಟ್ ಆಗ್ತಾನೆ ಇಲ್ಲ.
7: ಏನ್ ರವಿ, ವಿರಾಜ್ಪೇಟೆಯ 2000 APAS ಫರ್ನಿಚರ್ ಅಂಡ್ ಹೋಮ್ ಅಪ್ಲಯನ್ಸಸ್ ಶಾಪ್ ಗೆ ಹೋಗಿ, ಅಲ್ಲಿ ವೆರೈಟಿ ಕಲರ್ ಹಾಗೂ ವೆರೈಟಿ ಡಿಸೈನ್ಸ್ ನೊಂದಿಗೆ ಸುಂದರವಾದ ಫರ್ನಿಚರ್ ಸಿಗುತ್ತೆ. ಜೊತೆಗೆ ಟಿವಿ, ಫ್ರಿಡ್ಜ್, ವಾಷಿಂಗ್ ಮಿಷಿನ್, ಮನೆಗೆ ಬೇಕಾದ ಎಲ್ಲಾ ಹೋಮ್ ಅಪ್ಲಯನ್ಸಸ್ ಅಲ್ಲೇ ಇದೆ.
2: 2000 APAS ಫರ್ನಿಚರ್ ಅಂಡ್ ಹೋಮ್ ಅಪ್ಲಯನ್ಸಸ್, ವಿರಾಜ್ಪೇಟೆ.
8: ನಿಮ್ಮ ಮನೆಗೆ ಸೂಕ್ತವಾದ ಪ್ರೀಮಿಯಂ ಫರ್ನಿಚರ್ ಆಯ್ಕೆ ಮಾಡೋದ್ರಲ್ಲಿ ಕನ್ಫ್ಯೂಸ್ ಆಗ್ತಿದ್ಯಾ? ಅದಕ್ಕೆ ಸರಿಯಾದ ಮಾರ್ಗದರ್ಶನ ಇಲ್ಲಿ ಸಿಗುತ್ತೆ. 25 ವರ್ಷಗಳ ಅನುಭವದೊಂದಿಗೆ ಫರ್ನಿಚರ್ ನ ಪ್ರೊಫೆಷನಲ್ ಮಾರ್ಗದರ್ಶಕರಾದ ರಂಜಿತ್ ಚಿಲಂಬೆ, ಗ್ರೀನ್ಸ್ ಫರ್ನಿಚರ್, ಬಿಟ್ಟಂಗಾಲ, ವಿರಾಜಪೇಟೆ, ಇವರು ಸೂಕ್ತ ಮಾರ್ಗದರ್ಶನ ನೀಡಲಿದ್ದಾರೆ. ಖರೀದಿ ಮಾಡೋದು ನಿಮ್ಮ ಇಷ್ಟ, ಪೇಯ್ಡ್ ಕನ್ಸಲ್ಟೇಷನ್ ಲಭ್ಯ. ಮಾಹಿತಿಗಾಗಿ ಕಾಲ್ ಮಾಡಿ 8891616488.
9: ಭೀಮಾ ಫರ್ನಿಚರ್ ನಲ್ಲಿ ಕಾರ್ನರ್ ಸೋಫಾ, ಟೀಪಾಯ್, ಗ್ಲಾಸ್ ಟೇಬಲ್, ವುಡನ್ ಚೇರ್, 3-ಡೋರ್ ಶೆಲ್ಫ್, ಫ್ಯಾಮಿಲಿ ಕಾಟ್, ಡ್ರೆಸ್ಸಿಂಗ್ ಟೇಬಲ್, ಸೈಡ್ ಬಾಕ್ಸ್, ಬೆಡ್, ಪಿಲ್ಲೋ, ದಿವಾನ್ ಸೆಟ್, ಇವೆಲ್ಲ ಹೋಮ್ ಸೆಟ್ ಫರ್ನಿಚರ್ಸ್ ಸ್ಪೆಷಲ್ ಡಿಸ್ಕೌಂಟ್ ನಲ್ಲಿ, ಅದು ಕೇವಲ 59,990 ರೂಪಾಯಿಗೆ.
10: ಸಿನ್ಸ್ 1983 ಭೀಮಾ ಫರ್ನಿಚರ್ ಹೋಲ್ಸೇಲ್ ಅಂಡ್ ರಿಟೇಲ್ ಹಬ್, ಬಿಟ್ಟಂಗಾಲ.
3: ಕೋಪಟ್ಟಿ ಗ್ರಾಮ ಚನ್ನಪ್ಪಂಡ ಒಕ್ಕತ್ರ ಶ್ರೀ ಅಮ್ಮನೂರು ದೇವಿರ ಪೂಜೆ ಒಕ್ಕ 5 ಮನೆಯಲ್ಲಿ 19ದಾಂಗ್. ನಾಳೆ ಚೌವಾಚ ಪೊಲಾಕ 12 ಗಂಟೆ ನಡಪ. ಒಕ್ಕಾರ ತಾಮನ ಪೊಮ್ಮಕ್ಕ ಬೆಂದು ಚಂಗಾದ್ಯ ನೆರೆಮನೆ ಕಾರ ಎಲ್ಲ ಬಂತು ದೇವಿರ ಆಶೀರ್ವಾದ ಪಡೆದೋಣಂದು ಕೋಪಟ್ಟಿ ಗ್ರಾಮ ಚನ್ನಪ್ಪಂಡ ಒಕ್ಕಾರ ಕಟ್ಟಣಿತ.
11: ಈ ಫೆಸ್ಟಿವಲ್ ಸೀಸನ್ ನಲ್ಲಿ ಅತಿ ಕಡಿಮೆ ಬೆಲೆಗೆ ಮನಸೂರೆಗೊಳ್ಳುವ ಫರ್ನಿಚರ್ ಗಳು, ಅಚ್ಚರಿ ಮೂಡಿಸುವ ಆಫರ್ ಹಾಗೂ ಆಕರ್ಷಕ ಬಹುಮಾನಗಳೊಂದಿಗೆ ನಿಮಗೆ ಸಿಗಲಿದೆ ಸುನಿತಾ ಫರ್ನಿಚರ್ ನಲ್ಲಿ. ಸೌತ್ ಇಂಡಿಯಾದ ಎಲ್ಲಾ ಕಡೆ ಫ್ರೀ ಡೆಲಿವರಿ. ಹಾಗಿದ್ರೆ ನಿಮ್ಮ ಫರ್ನಿಚರ್ ಶಾಪಿಂಗ್ ಆಗಿ ಬನ್ನಿ ಕೇರಳದ ಅತಿ ದೊಡ್ಡ ಫರ್ನಿಚರ್ ಮಳಿಗೆ ಸುನಿತಾ ಫರ್ನಿಚರ್, ಉಳಿಯಿಲ್, ಇರಿಟಿ ಹಾಗೂ ತಾವಕ್ಕರ, ಕಣ್ಣೂರ್.
12: ಹೇ, ನಾನೊಂದು ಪ್ಲಾಟ್ ನೋಡಿದೀನಿ ಮೈಸೂರಲ್ಲಿ ಇನ್ವೆಸ್ಟ್ಮೆಂಟ್ ಗೆ ಅಂತ.
13: ಬಿಂದು ಪ್ರೀಮಿಯಂ ನೋಡಿದ್ಯಾ?
12: ಇಲ್ಲ, ಯಾಕೆ?
13: ಅಯ್ಯೋ, ಇವಾಗ ಸ್ಮಾರ್ಟ್ ಬೈಯರ್ಸ್ ಎಲ್ಲ ಫಸ್ಟ್ ಅದನ್ನೇ ನೋಡ್ತಾರೆ. ಮುಡಾ ಅಪ್ರೂವ್, ರೇರಾ ಅಪ್ರೂವ್ಡ್, ಬ್ಯಾಂಕ್ ಲೋನ್ಸ್ ಕೂಡ ಈಸಿ.
14: ಶುಭಂ ಸಮೃದ್ಧಿ ಪ್ರೆಸೆಂಟ್ಸ್ ಬಿಂದು ಪ್ರೀಮಿಯೋ ಸಿಗ್ನೇಚರ್ ಪ್ಲಾಟ್ಸ್ ಲೊಕೇಟೆಡ್ ಅಟ್ ಲಲಿತಾದ್ರಿಪುರ, ಮೈಸೂರು. ಬೆಸ್ಟ್ ಲೊಕೇಶನ್, ಅಲ್ಟ್ರಾ ಲಕ್ಸುರಿ ಲೇಔಟ್, ವೈಡ್ ರೋಡ್ಸ್, ನೇಚರ್ ಅಂಡ್ ಹಿಲ್ ವ್ಯೂ.
13: ಹಾನೆಸ್ಟ್ಲಿ, ಬಿಂದು ಪ್ರೀಮಿಯೋ ನೋಡಿದ ಮೇಲೆ ಬೇರೆ ಪ್ಲಾಟ್ಸ್ ಎಲ್ಲ ಆವರೇಜ್ ಅನ್ಸುತ್ತೆ.
14: ಕಾಲ್ 9164753608, ಒಂದ್ ಸಾರಿ ನೋಡಿ ಆಮೇಲೆ ಡಿಸೈಡ್ ಮಾಡಿ. ಬಿಂದು ಪ್ರೀಮಿಯೋ, ಪ್ರೀಮಿಯಂ ಲೈಫ್ ಸ್ಟಾರ್ಟ್ ಆಗೋದು ಇಲ್ಲಿಂದಾನೆ.
3: ಮ್ಯಾಗ್ನಿಸ್ ಬಿಲ್ಡರ್ಸ್ ಪ್ರೈವೇಟ್ ಲಿಮಿಟೆಡ್, ಬಿಟ್ಟಂಗಾಲ, ವಿರಾಜಪೇಟೆ. ಇವರು ಕಟ್ಟಡ ಕಾಮಗಾರಿಗಳನ್ನು ಯಶಸ್ವಿಯಾಗಿ ಕೊಡಗು, ಬೆಂಗಳೂರು, ಚಿಕ್ಕಬಳ್ಳಾಪುರ, ದೇವನಹಳ್ಳಿ ಮುಂತಾದೆಡೆ ನಡೆಸುತ್ತಿದ್ದಾರೆ. ಮನೆ, ವಾಣಿಜ್ಯ ಕಟ್ಟಡ ಸೇರಿದಂತೆ ಯಾವುದೇ ಕಾಮಗಾರಿಗಳನ್ನು ಉತ್ತಮ ರೀತಿಯಲ್ಲಿ ಮಾಡಿಕೊಡಲಾಗುವುದು. ಸ್ಕ್ವೇರ್ ಫೀಟ್ಗೆ 1750 ರೂಪಾಯಿಯಿಂದ 2500 ರೂಪಾಯಿ. ಸಂಪರ್ಕಿಸಿ ಮ್ಯಾಗ್ನಿಸ್ ಬಿಲ್ಡರ್ಸ್ ಪ್ರೈವೇಟ್ ಲಿಮಿಟೆಡ್, ಬಿಟ್ಟಂಗಾಲ, ವಿರಾಜಪೇಟೆ. ಕಾಲ್ 9900407628 ಅಥವಾ 9164331020.
15: ನಿಮ್ಮ ಅಂದಕ್ಕೆ ಮತ್ತಷ್ಟು ಹೊಳಪು ನೀಡಲು ಗೋಣಿಕೊಪ್ಪಲಿನಲ್ಲಿ ಯೋರ್ ಚಾಯ್ಸ್ ಯೂನಿಸೆಕ್ಸ್ ಸಲೂನ್. ಸ್ಪೆಷಲಿಸ್ಟ್ ಇನ್ ಆಲ್ ಟೈಪ್ಸ್ ಆಫ್ ಹೇರ್ ಸ್ಟೈಲ್, ಸ್ಕಿನ್, ಮೇಕ್ ಓವರ್, ಸ್ಪಾ, ಗ್ರೂಮಿಂಗ್, ಬ್ರೈಡಲ್, ಫೇಷಿಯಲ್, ಮೆನಿಕ್ಯೂರ್, ವ್ಯಾಕ್ಸಿಂಗ್, ಪೆಡಿಕ್ಯೂರ್, ಆಲ್ ಟೈಪ್ಸ್ ಆಫ್ ಸರ್ವಿಸಸ್ ಲಭ್ಯ. ಯೋರ್ ಚಾಯ್ಸ್ ಯೂನಿಸೆಕ್ಸ್ ಸಲೂನ್, ಫಸ್ಟ್ ಫ್ಲೋರ್, ಕೂರ್ಗ್ ಸಿನಿಪ್ಲೆಕ್ಸ್ ಥಿಯೇಟರ್ ಬಿಲ್ಡಿಂಗ್, ಗೋಣಿಕೊಪ್ಪಲ್. ಕಾಲ್ 8277020966.
3: ವಿರಾಜಪೇಟೆ ನಗರದ ಶ್ರೀ ಮಹಾಗಣಪತಿ ದೇವಸ್ಥಾನದ ಹಿಂಭಾಗದಲ್ಲಿ ಶುಭಾರಂಭಗೊಂಡಿದೆ ಸೂರ್ಯಾಂಬಿಕಾ ವೈದ್ಯಕೀಯ ಪ್ರಯೋಗಾಲಯ. ಅತ್ಯಾಧುನಿಕ ತಂತ್ರಜ್ಞಾನದಲ್ಲಿ ಕೈಗೆಟುಕುವ ದರದಲ್ಲಿ ಎಲ್ಲಾ ತಪಾಸಣೆ, 20 ನಿಮಿಷದಲ್ಲಿ ತಪಾಸಣಾ ವರದಿ ಲಭ್ಯ. ಶುಭಾರಂಭದ ಪ್ರಯುಕ್ತ ಕೇವಲ 20 ರೂಪಾಯಿಗೆ ಬಿಪಿ, ಶುಗರ್ ತಪಾಸಣೆ. ಭೇಟಿ ನೀಡಿ ಬೆಳಿಗ್ಗೆ 6ರಿಂದ ಸಂಜೆ 6 ಗಂಟೆವರೆಗೆ. ಸೂರ್ಯಾಂಬಿಕಾ ವೈದ್ಯಕೀಯ ಪ್ರಯೋಗಾಲಯ, ಗಣಪತಿ ದೇವಸ್ಥಾನದ ಹಿಂಭಾಗ.

0: ವಿರಾಜಪೇಟೆ.
1: ಇದೀಗ ಮಡಿಕೇರಿಯಲ್ಲಿ ವಿಶೇಷವಾಗಿ ಮಹಿಳೆಯರಿಗಾಗಿ ಮಹಿಳೆಯರ ಆರೋಗ್ಯ ಮತ್ತು ಗರ್ಭಿಣಿ ಸ್ತ್ರೀಯರ ಪರೀಕ್ಷೆಯ ಕಾಳಜಿಯೊಂದಿಗೆ ಸಮಗ್ರ ಆರೋಗ್ಯ ಸೇವೆಗಾಗಿ ಮಹಿಳಾ ವೈದ್ಯರಿಂದಲೇ ಕಾರ್ಯನಿರ್ವಹಿಸುತ್ತಿದೆ ಸ್ತ್ರೀ ಡಯಾಗ್ನೋಸ್ಟಿಕ್. ಇಲ್ಲಿ ಅಲ್ಟ್ರಾಸೌಂಡ್ ಸ್ಕ್ಯಾನಿಂಗ್, 3D 4D ಸ್ಕ್ಯಾನಿಂಗ್, ಗರ್ಭಿಣಿಯರ ಸೇವೆಗಳು, ಸಂಪೂರ್ಣ ಲ್ಯಾಬೊರೇಟರಿ ಪರೀಕ್ಷೆಗಳು ಹಾಗೂ ತಡೆಗಟ್ಟುವ ಮತ್ತು ಸಮಗ್ರ ಆರೋಗ್ಯ ತಪಾಸಣಾ ಪ್ಯಾಕೇಜ್ಗಳು ಲಭ್ಯವಿದೆ. ಅಲ್ಲದೆ ಇಲ್ಲಿ ನಿಖರ ವರದಿ, ವ್ಯವಸ್ಥಿತ ಪರೀಕ್ಷಾ ವಿಧಾನಗಳು ಹಾಗೂ ರೋಗಿಯ ಅನುಕೂಲತೆ ಮತ್ತು ನೈತಿಕತೆಗೆ ಆದ್ಯತೆ ನೀಡಲಾಗುವುದು. ಭೇಟಿ ನೀಡಿ ಸ್ತ್ರೀ ಡಯಾಗ್ನೋಸ್ಟಿಕ್, ರೇಸ್ ಕೋರ್ಸ್ ರೋಡ್, LIC ಸಮೀಪ, ಮಡಿಕೇರಿ. ಕಾಲ್ 9353 95 11 77.

0: ಆತ್ಮೀಯ ಶ್ರೋತೃಗಳೇ, ಮಹಿಳಾ ಲೋಕದಲ್ಲಿ ಪ್ರಸಾರವಾಗುವ ಪತ್ರಾಧಾರಿತ ಪತ್ರ ಸೌರಭ ಕಾರ್ಯಕ್ರಮಕ್ಕಾಗಿ ನೀವು ನಿಮ್ಮ ಸ್ವರಚಿತ ಕಥೆ, ಕವನ, ಚುಟುಕು, ಲೇಖನ, ಸವಿರುಚಿ, ಪ್ರವಾಸಿ ಕಥನ, ಸ್ಥಳ ವಿಶೇಷತೆಗಳ ಬಗ್ಗೆ ಸಂಕ್ಷಿಪ್ತವಾಗಿ ಬರೆದು ನಮಗೆ ಕಳುಹಿಸಬಹುದು. ನಿಮ್ಮ ಪತ್ರಗಳು ನಮ್ಮ ಕೈ ಸೇರಲು ಈ ತಿಂಗಳ 23 ಕೊನೆಯ ದಿನ. ನಮ್ಮ ವಿಳಾಸ, ನಿಲಯ ನಿರ್ದೇಶಕರು, ಪತ್ರ ಸೌರಭ, ಮಹಿಳಾ ಲೋಕ ವಿಭಾಗ, ಆಕಾಶವಾಣಿ, ಮಡಿಕೇರಿ 571201.
1: ಎಫ್ಎಂ 103.1 ಮೆಗಾಹರ್ಟ್ಸ್ ಕಂಪನಾಂಕದಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 6:30 ಆಗಲಿದೆ. ಇನ್ನು ಮುಂದೆ ಜಿಲ್ಲಾ ವಾರ್ತಾಪತ್ರ ಬೆಂಗಳೂರು ಕೇಂದ್ರದಿಂದ.

0: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ
1: ಆಕಾಶವಾಣಿ ಗದಗ್ ಹಾಗೂ ಯಾದಗಿರಿ ಜಿಲ್ಲೆಗಳ ವಾರ್ತಾಪತ್ರಗಳು. ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಮೊದಲಿಗೆ ಗದಗ್ ಜಿಲ್ಲೆ ವಾರ್ತಾಪತ್ರ. ಆತ್ಮನಿರ್ಭರ ಭಾರತ ಅಭಿಯಾನದಡಿ ಪ್ರಧಾನಮಂತ್ರಿಗಳ ಕಿರು ಆಹಾರ ಸಂಸ್ಕರಣಾ ಉದ್ದಿಮೆಗಳ ನಿಯಮಬದ್ಧಗೊಳಿಸುವಿಕೆ. ಪಿಎಂಎಫ್ಎಂಇ ಯೋಜನೆ ಅಡಿ ಜಿಲ್ಲೆಯಲ್ಲಿ ಇಲ್ಲಿಯವರೆಗೆ ಒಟ್ಟು 271 ಆಹಾರೋದ್ಯಮ ಘಟಕಗಳಿಗೆ ಸಹಾಯಧನ ಮಂಜೂರು ಮಾಡಲಾಗಿದೆ ಎಂದು ಕೃಷಿ ಇಲಾಖೆಯ ಜಂಟಿ ನಿರ್ದೇಶಕಿ ಚೇತನಾ ಪಾಟೀಲ್ ತಿಳಿಸಿದ್ದಾರೆ. ನಗರದ ಕೆಎಚ್ ಪಾಟೀಲ್ ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆ ಮೊಟ್ಟಮೊದಲ ಬಾರಿಗೆ ಟಾವಿ ಟ್ರಾನ್ಸ್ ಕ್ಯಾಥೆಟರ್ ಮಹಾಪಧಮನಿಯ ವಾಲ್ವ್ ಇಂಪ್ಲಾಂಟೇಷನ್ ಹೃದಯ ಶಸ್ತ್ರಚಿಕಿತ್ಸೆಯನ್ನು ಯಶಸ್ವಿಯಾಗಿ ಕೈಗೊಂಡಿದೆ ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಎಚ್ ಕೆ ಪಾಟೀಲ್ ತಿಳಿಸಿದ್ದಾರೆ. ಅಂದಾಜು 22-25 ಲಕ್ಷ ರೂಪಾಯಿ ವೆಚ್ಚ ತಗಲಬಹುದಾದ ಟಾವಿ ಹೃದಯ ಶಸ್ತ್ರಚಿಕಿತ್ಸೆಯನ್ನು ಆರೋಗ್ಯಾಕಾಂಕ್ಷಿಗಳಿಗೆ ಉಚಿತವಾಗಿ ನಡೆಸಲಾಗಿದೆ ಎಂದರು. ಕೆಎಚ್ ಪಾಟೀಲ್ ಐಎಂಎಸ್ ನಿರ್ದೇಶಕ ಡಾ ಬಸವರಾಜ್ ಬೊಮ್ಮನಹಳ್ಳಿ, ಹೃದಯ ಆರೋಗ್ಯ ತಜ್ಞ ಡಾ ಸಂಜೀವ್ ಚಿಂತಾಮಣಿ, ಟಾವಿ ತಜ್ಞ ವೈದ್ಯ ಡಾ ವಿಕ್ರಮ್ ಪಾಟೀಲ್ ನೇತೃತ್ವದ ತಂಡ ಶಸ್ತ್ರಚಿಕಿತ್ಸೆಗಳನ್ನು ಯಶಸ್ವಿಯಾಗಿ ನಡೆಸಿದೆ ಎಂದು ಸಚಿವ ಪಾಟೀಲ್ ತಿಳಿಸಿದರು. ಲಕ್ಕುಂಡಿಯ ಶಿಲ್ಪಕಲಾಕೃತಿಗಳ ವೈಭವವನ್ನು ವಿಶ್ವಕ್ಕೆ ಪರಿಚಯಿಸಲು ಲಕ್ಕುಂಡಿ ಗ್ರಾಮದ ದೇವಾಲಯ, ಕಲ್ಯಾಣಿ ಹಾಗೂ ಬಾವಿಗಳನ್ನು ಲಕ್ಕುಂಡಿ ಪಾರಂಪರಿಕ ಪ್ರದೇಶ ಅಭಿವೃದ್ಧಿ ಪ್ರಾಧಿಕಾರ ಅಭಿವೃದ್ಧಿಪಡಿಸಲಿದೆ ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಎಚ್ ಕೆ ಪಾಟೀಲ್ ತಿಳಿಸಿದ್ದಾರೆ. ಲಕ್ಕುಂಡಿಯ ಶ್ರೀ ಹಾಲಗುಂಡಿ ಬಸವೇಶ್ವರ ದೇವಾಲಯದ ಆವರಣದಲ್ಲಿ 10 ದೇವಾಲಯ ಮತ್ತು 10 ಬಾವಿಗಳ ಅನಾವರಣ ಹಾಗೂ 6 ಸ್ಮಾರಕಗಳ ಸಂರಕ್ಷಣೆ ಮತ್ತು ಅಭಿವೃದ್ಧಿ ಕಾಮಗಾರಿಗಳಿಗೆ ಶಿಲಾನ್ಯಾಸ ನೆರವೇರಿಸಿ ಅವರು ಮಾತನಾಡಿದರು. ಅತಿಥಿಯಾಗಿ ಪಾಲ್ಗೊಂಡಿದ್ದ ವಿಧಾನ ಪರಿಷತ್ ಸಭಾಪತಿ ಬಸವರಾಜ್ ಹೊರಟ್ಟಿ ಲಕ್ಕುಂಡಿ ಗ್ರಾಮದಲ್ಲಿ ಪ್ರಾಚ್ಯಾವಶೇಷ ಸಮೀಕ್ಷಾ ಕಾರ್ಯ ಕೈಗೊಂಡ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದರು. ಜಿಲ್ಲೆಯಾದ್ಯಂತ ಬಿರು ಬೇಸಿಗೆ ಹಿನ್ನೆಲೆ ಕುಡಿಯುವ ನೀರಿನ ಸಮಸ್ಯೆ ಕಂಡುಬಂದ ಗ್ರಾಮಗಳಲ್ಲಿ ಕುಡಿಯುವ ನೀರು ಸರಬರಾಜು ವ್ಯವಸ್ಥೆಯನ್ನು ಆದ್ಯತೆ ಮೇಲೆ ಕೈಗೊಳ್ಳುವಂತೆ ಜಿಲ್ಲಾ ಉಸ್ತುವಾರಿ ಕಾರ್ಯದರ್ಶಿ ಡಾ

0: ಶ್ರೀ ಎಂವಿ ವೆಂಕಟೇಶ್ ಜಿಲ್ಲಾಡಳಿತದ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಜಿಲ್ಲಾ ಪಂಚಾಯಿತಿ ಸಭಾಂಗಣದಲ್ಲಿ ಅವರು ಸಭೆ ನಡೆಸಿದರು. ಗದಗ ನಗರದ ಜಿಲ್ಲಾಡಳಿತ ಭವನದಲ್ಲಿ ಭಗವಾನ್ ಬುದ್ಧ ಜಯಂತಿ ಶ್ರದ್ಧಾಭಕ್ತಿಯಿಂದ ಜರುಗಿತು. ಜಿಲ್ಲಾ ಉಸ್ತುವಾರಿ ಸಚಿವ ಎಚ್ಕೆ ಪಾಟೀಲ್ ಶ್ರದ್ಧಾಸುಮನ ಅರ್ಪಿಸಿದರು. ಈಗ ಯಾದಗಿರಿ ಜಿಲ್ಲೆ ವಾರ್ತಾಪತ್ರ. ಕೇಂದ್ರ ಸರ್ಕಾರ ದೇಶದ ಜ್ಞಾನ ಪರಂಪರೆಯನ್ನು ಸಂರಕ್ಷಿಸಿ ಮುಂದಿನ ಪೀಳಿಗೆಗೆ ಪರಿಚಯಿಸುವ ಉದ್ದೇಶದಿಂದ ಜ್ಞಾನ ಭಾರತಂ ಮಿಷನ್ ಯೋಜನೆ ಅಡಿ ಜಿಲ್ಲೆಯಲ್ಲಿ ಹಸ್ತಪ್ರತಿಗಳ ಸಮಗ್ರ ಸಮೀಕ್ಷೆ ಮತ್ತು ಡಿಜಿಟಲೀಕರಣ ಕಾರ್ಯಕ್ಕೆ ಚಾಲನೆ ನೀಡಲಾಗಿದೆ ಎಂದು ಅಪರ ಜಿಲ್ಲಾಧಿಕಾರಿ ರಮೇಶ್ ಕೋಲಾರ್ ತಿಳಿಸಿದ್ದಾರೆ. ಜ್ಞಾನ ಭಾರತಂ ಮಿಷನ್ ಯೋಜನೆ ಅಡಿ ಶತಮಾನಗಳಷ್ಟು ಹಳೆಯ ಕೈಬರಹದ ಗ್ರಂಥಗಳು, ಧಾರ್ಮಿಕ ಪಠ್ಯಗಳು ಹಾಗೂ ಐತಿಹಾಸಿಕ ದಾಖಲೆಗಳನ್ನು ಗುರುತಿಸಿ ದಾಖಲೀಕರಣ, ಸಂರಕ್ಷಣೆ ಮತ್ತು ಡಿಜಿಟಲೀಕರಿಸಲಾಗುತ್ತಿದೆ ಎಂದರು. ಮಾಹಿತಿಯನ್ನು ಕ್ರೋಢೀಕರಿಸಿ ರಾಷ್ಟೀಯ ಮಾಹಿತಿ ಕೋಶಕ್ಕೆ ಸೇರ್ಪಡೆಗೊಳಿಸಿ ಸಾರ್ವಜನಿಕರಿಗೆ ದೇಶಿ ಜ್ಞಾನ ಪರಂಪರೆ ಲಭ್ಯವಾಗುವಂತೆ ಯೋಜಿಸಲಾಗಿದೆ ಎಂದು ಹೇಳಿದರು. ಪ್ರಸಕ್ತ ಸಾಲಿನ ಹೆದ್ದಾರಿ ಅಭಿವೃದ್ಧಿ ಯೋಜನೆ ಅಡಿ ರಾಷ್ಟೀಯ ಹೆದ್ದಾರಿ 150A ಹತ್ತಿಗುಡೂರು ತಿಂಥಣಿ ಸೇತುವೆ ಲಿಂಗಸುಗೂರು ವಿಭಾಗದ ರಸ್ತೆ ಅಗಲೀಕರಣ ಹಾಗೂ ಮರು ನಿರ್ಮಾಣ ಕಾಮಗಾರಿಯನ್ನು ಕೈಗೆತ್ತಿಕೊಳ್ಳಲಾಗುವುದು ಎಂದು ರಾಯಚೂರು ಯಾದಗಿರಿ ಸಂಸದ ಜಿ ಕುಮಾರ್ ನಾಯಕ್ ತಿಳಿಸಿದ್ದಾರೆ. ಜಿಲ್ಲೆಯ ಗ್ರಾಮೀಣ ಭಾಗಗಳಲ್ಲಿ ಬೇಸಿಗೆ ಹಿನ್ನೆಲೆ ತಲೆದೋರಬಹುದಾದ ಕುಡಿಯುವ ನೀರಿನ ಸಮಸ್ಯೆಯನ್ನು ಗಂಭೀರವಾಗಿ ಪರಿಗಣಿಸಿ ತಕ್ಷಣ ಪರಿಹಾರ ಕ್ರಮ ಕೈಗೊಳ್ಳುವಂತೆ ಜಿಲ್ಲಾ ಪಂಚಾಯಿತಿ ಸಿಇಒ ಲವೀಶ್ ವರಡಿಯಾ ಗ್ರಾಮೀಣಾಭಿವೃದ್ಧಿ ಇಲಾಖೆ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ನಗರದ ಜಿಲ್ಲಾ ವೈದ್ಯಕೀಯ ವಿಜ್ಞಾನಗಳ ಪದವಿ ಮಹಾವಿದ್ಯಾಲಯದಲ್ಲಿ ಅಭಿವೃದ್ಧಿ ಯೋಜನೆಗಳ ಪ್ರಗತಿ ಪರಿಶೀಲನಾ ಸಭೆ ನಡೆಸಿ ಅವರು ಮಾತನಾಡಿದರು. ಮಹಾತ್ಮ ಗಾಂಧಿ ರಾಷ್ಟೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಅಡಿ ಗ್ರಾಮೀಣ ಬಡ ಕುಟುಂಬಗಳಿಗೆ ವರ್ಷಕ್ಕೆ 100 ದಿನಗಳ ಉದ್ಯೋಗ ಖಚಿತಪಡಿಸುವಂತೆ ಯಾದಗಿರಿ ಜಿಲ್ಲಾ ಪಂಚಾಯಿತಿ ಯೋಜನಾ ನಿರ್ದೇಶಕ ಸಿಬಿ ದೇವರ್ಮನಿ ಗ್ರಾಮೀಣಾಭಿವೃದ್ಧಿ ಇಲಾಖೆ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಇದುವರೆಗೆ ಗದಗ ಹಾಗೂ ಯಾದಗಿರಿ ಜಿಲ್ಲೆಗಳ ವಾರ್ತಾಪತ್ರಗಳನ್ನು ಕೇಳಿದಿರಿ. ಬರೆದವರು ಕ್ರಮವಾಗಿ ಶಶಿ ಕುಲಕರ್ಣಿ ಹಾಗೂ ಸಾಗರ್ ಕುಮಾರ್ ದೇಸಾಯಿ. ಸುದ್ದಿ ಸಂಯೋಜನೆ ಧಾರವಾಡ ಹಾಗೂ ಬೆಂಗಳೂರು ಆಕಾಶವಾಣಿಯ ಪ್ರಾದೇಶಿಕ ಸುದ್ದಿ ವಿಭಾಗದ ಸಹಾಯಕ ನಿರ್ದೇಶಕರಾದ ತುಕಾರಾಮ್ ಗೌಡ ಜಿ. ಪ್ರಸ್ತುತಿ ಧಾರವಾಡ ಆಕಾಶವಾಣಿಯ ಪ್ರಾದೇಶಿಕ ಸುದ್ದಿ ವಿಭಾಗ.
1: ಆಕಾಶವಾಣಿ ಮಡಿಕೇರಿ.
2: ಕೆವಿಜಿ ಕಾನೂನು ಮಹಾವಿದ್ಯಾಲಯ ಸುಳ್ಯ. ಇಲ್ಲಿ ಬಿಎ, ಎಲ್ಎಲ್ಬಿ 5 ವರ್ಷ ಹಾಗೂ 3 ವರ್ಷಗಳ ಎಲ್ಎಲ್ಬಿ ಕೋರ್ಸ್ಗಳಿಗೆ 2026-27 ಸಾಲಿಗೆ ಅಡ್ಮಿಷನ್ ಪ್ರಾರಂಭಗೊಂಡಿದೆ. ಈ ಕಾಲೇಜು ಬಾರ್ ಕೌನ್ಸಿಲ್ ಆಫ್ ಇಂಡಿಯಾದ ಅಂಗೀಕಾರ, ಕರ್ನಾಟಕ ರಾಜ್ಯ ಕಾನೂನು ವಿಶ್ವವಿದ್ಯಾಲಯದ ಸಂಯೋಜನೆ ಹಾಗೂ ಕರ್ನಾಟಕ ಸರ್ಕಾರದ ಮಾನ್ಯತೆ ಹೊಂದಿದೆ. 5 ವರ್ಷಗಳ ಎಲ್ಎಲ್ಬಿ ಪದವಿ ಕೋರ್ಸ್ಗಳಿಗೆ ಸೇರ್ಪಡೆಯಾಗಲು ಪಿಯುಸಿ ಅಥವಾ ತತ್ಸಮಾನ ಪರೀಕ್ಷೆಯಲ್ಲಿ ಶೇಕಡ 45% ಅಂಕಗಳೊಂದಿಗೆ ತೇರ್ಗಡೆ ಹೊಂದಿರಬೇಕು. 3 ವರ್ಷಗಳ ಎಲ್ಎಲ್ಬಿ ಪದವಿ ಕೋರ್ಸ್ಗಳಿಗೆ ಸೇರ್ಪಡೆಯಾಗಲು ಯಾವುದೇ ಪದವಿ ಅಥವಾ ತತ್ಸಮಾನ ಪರೀಕ್ಷೆಯಲ್ಲಿ ಶೇಕಡ 45% ಅಂಕಗಳೊಂದಿಗೆ ತೇರ್ಗಡೆ ಹೊಂದಿರಬೇಕು. ಸುಳ್ಯದ ಸುಂದರ ಪರಿಸರದಲ್ಲಿ ನಿರ್ಮಿಸಲಾದ ನೂತನ ಕಟ್ಟಡದಲ್ಲಿ ಎಲ್ಲಾ ಆಧುನಿಕ ಸೌಕರ್ಯಗಳನ್ನು ಹೊಂದಿದ್ದು ನುರಿತ ಶಿಕ್ಷಕರು, ಸುಸಜ್ಜಿತ ಗ್ರಂಥಾಲಯ, ಗಡಿಗೀಕೃತ ಗ್ರಂಥಾಲಯ, ಮಾಕ್ ಕೋರ್ಟ್ ಮತ್ತು ಭವ್ಯ ಸಭೆ. ಹೆಚ್ಚಿನ ಮಾಹಿತಿಗಾಗಿ ಕಾಲ್ ಮಾಡಿ 0825723063, ಮೊಬೈಲ್ 7353756813.
3: ಕಾಂಗರೂ ಕೇರ್ ಫರ್ಟಿಲಿಟಿ ಅವರ ವತಿಯಿಂದ ಉಚಿತ ಫಲವತ್ತತೆ ಶಿಬಿರ ಅಂದ್ರೆ ಫ್ರೀ ಫರ್ಟಿಲಿಟಿ ಕ್ಯಾಂಪ್ ಇದೆ. ಮೇ 19 ಮಡಿಕೇರಿಯಲ್ಲಿ ಏರ್ಪಡಿಸಲಾಗಿದೆ. ಸ್ಥಳ ಮಡಿಕೇರಿಯ ಕೊಹಿನೂರ್ ರಸ್ತೆಯ ಪ್ರಸಾದ್ ಲಾಡ್ಜ್ ಬಿಲ್ಡಿಂಗ್ ನಲ್ಲಿರುವ ಸ್ಪಂದನ ವುಮೆನ್ಸ್ ಸ್ಪೆಷಾಲಿಟಿ ಕ್ಲಿನಿಕ್. ಸಮಯ ಬೆಳಿಗ್ಗೆ 10 ಗಂಟೆಯಿಂದ ಮಧ್ಯಾಹ್ನ 2 ಗಂಟೆಯವರೆಗೆ. ಶಿಬಿರದ ವಿಶೇಷ ಕೊಡುಗೆಗಳು: ಉಚಿತ ಸಮಾಲೋಚನೆ, IVF ಪ್ಯಾಕೇಜ್ ಮೇಲೆ 10% ರಿಯಾಯಿತಿ, ಉಚಿತ ಸಿಮೆನ್ ಅನಾಲಿಸಿಸ್ ಕೂಡ ಲಭ್ಯ, EMI ಆಯ್ಕೆ ಕೂಡ ಲಭ್ಯವಿದೆ. ಈ ಉಚಿತ ಫರ್ಟಿಲಿಟಿ ಕ್ಯಾಂಪ್ ನ ಸದುಪಯೋಗವನ್ನು ಸಾರ್ವಜನಿಕರು ಸದುಪಯೋಗಪಡಿಸಿಕೊಳ್ಳಲು ಕೋರಿದೆ. ರಿಜಿಸ್ಟ್ರೇಷನ್ಗಾಗಿ ಕಾಲ್ ಮಾಡಿ 7996909749 ಅಥವಾ 7996909744.
1: ನಮ್ಮ ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದಿಂದ.
4: ಈ ಕಥೆ ನರ್ಸ್ ಮತ್ತು ಅವರ ಮನಸ್ಸಿದ್ದು. ಸಂಬಳ ಬಂತ? ಈಗ ಹೊಸ ಜುಮ್ಕಿ ಇಲ್ಲ, ಈಗ ಉಳಿತಾಯ ಮಾತ್ರ. ಮೊದಲು ಜುಮ್ಕಿ ಇಲ್ಲಿ ಕೇಳು. ಪ್ರತಿ ತಿಂಗಳು ಸ್ವಲ್ಪ ಉಳಿಸಿ, ಸ್ವಲ್ಪ ಹೂಡಿಕೆ ಮಾಡಿ, ಸ್ವಲ್ಪ ಎಮರ್ಜೆನ್ಸಿಗಾಗಿಯೂ ಉಳಿಸಿ, ನಂತರ ನೀವು ಟೆನ್ಷನ್ ಫ್ರೀ. ಆದ್ರೆ ಆ ಜುಮ್ಕಿ ಹೋಗ್ತೀಯಾ ಇಲ್ಲ?

0: ಇಂಜೆಕ್ಷನ್ ಕೊಡ್ಲಾ?
1: ಆರ್ಬಿಐ ಹೇಳುತ್ತೆ,
0: ಆರ್ಥಿಕ ಸಾಕ್ಷರತೆ ಮಹಿಳೆಯರ ಸಮೃದ್ಧಿ.
2: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
3: ಅಪ್ಪ, ಕಾಲೇಜ್ ಫೀಸ್ ಜಾಸ್ತಿ ಇದೆ.
4: ಮಗಳೇ,
0: ನೆನಪಿದ್ಯಾ ಬೋನಸ್ ನ ಸ್ವಲ್ಪ ಹಣ ನಾವು ಬೇರೆ ಖಾತೆಯಲ್ಲಿ ಇಟ್ಟಿದ್ವಿ?
4: 2 ವರ್ಷಗಳಿಂದ ಖಾತೆಯಲ್ಲಿ ಯಾವುದೇ ವಹಿವಾಟು ಮಾಡಿಲ್ಲ. ಬಹುಶಃ ಇನ್ಆಪರೇಟಿವ್ ಆಗಿರ್ಬೇಕು.
5: ಈಗ ಬ್ಯಾಂಕ್ ಗೆ ಹೋಗಿ ಅಥವಾ ವಿಡಿಯೋ KYC ಮೂಲಕ KYC ಅಪ್ಡೇಟ್ ಮಾಡಿ. ಖಾತೆಯು ಆಗ್ತದೆ ಆಕ್ಟಿವ್, ಪೂರ್ತಿ ಫ್ರೀ.
6: ಹೋಗಣ್ವಾ?
3: ಎಲ್ಲಿಗೆ?
6: ಅಡ್ಮಿಷನ್ ಮಾಡ್ಸೋಕೆ. ಖಾತೆ ಆಯ್ತು, ಆಕ್ಟಿವ್.
0: RBI ಹೇಳುತ್ತೆ,
7: ಜಾಣರಾಗಿರಿ, ಜಾಗರೂಕರಾಗಿರಿ.
2: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15 FM ರೈನ್ಬೋ 101.3 MHz ನಲ್ಲಿ ಪ್ರತಿ ಗುರುವಾರ ಬೆಳಗ್ಗೆ 8:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೇ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ.

0: ಜೀವನಂ ಎಂಬುದು ನೀರಿಗಿರುವ ಅನ್ವರ್ಥವಾದ ಪರ್ಯಾಯ ಪದ.
1: ಹಾಗಾಗಿ ಓಡುವ ನೀರನ್ನು ನಡೆಯುವಂತೆ ಮಾಡೋಣ, ನಡೆಯುವ ನೀರನ್ನು ನಿಲ್ಲುವಂತೆ ಮಾಡೋಣ, ನಿಂತ ನೀರು ನೆಲದಲ್ಲಿ ಇಂಗುವಂತೆ ಮಾಡೋಣ.
2: ಏಕೆಂದರೆ ನೀರು ಜೀವಜಲ.
0: ಜೀವನಂ ಇಲ್ಲದೆ ಅಂದರೆ ನೀರಿಲ್ಲದೆ ಜೀವನವಿಲ್ಲ.

ಆಕಾಶವಾಣಿ ಪ್ರದೇಶ ಸಮಾಚಾರ. ಓದುತ್ತಿರುವವರು ಬಿಎ ಅಜರುದ್ದೀನ್. ಮುಖ್ಯಾಂಶಗಳು. ದುಬಾರೆಯಲ್ಲಿ ಸಾಕಾನೆಗಳ ಕಾದಾಟದ ವೇಳೆ ಮಹಿಳೆ ಸಾವು. ವನ್ಯಜೀವಿಗಳಿಂದ ನಿರ್ದಿಷ್ಟ ಅಂತರ ಕಾಯ್ದುಕೊಳ್ಳುವಂತೆ ಸಚಿವ ಈಶ್ವರ್ ಖಂಡ್ರೆ ಆದೇಶ. ತುಮಕೂರಿನಲ್ಲಿ ನಾಳೆ ಸರ್ಕಾರದ ಸಾಧನಾ ಸಮಾವೇಶ. 152,000 ಫಲಾನುಭವಿಗಳಿಗೆ ಹಕ್ಕುಪತ್ರ ವಿತರಣೆ. 4,500 ಕೋಟಿ ರೂಪಾಯಿ ವಂಚನೆ ಪ್ರಕರಣ. ಆರೋಪಿ ಶಿವಾನಂದ ನೀಲಣ್ಣವರ್ 10 ದಿನ ಸಿಐಡಿ ವಶಕ್ಕೆ. ಕೋಲಾರದಲ್ಲಿ ಕೃಷಿ ಹೊಂಡಗಳಿಗೆ ತಂತಿ ಬೇಲಿ ಅಳವಡಿಸುವಂತೆ ಜಿಲ್ಲಾಧಿಕಾರಿ ಎಂಆರ್ ರವಿ ಆದೇಶ. ಬೆಂಗಳೂರಿನಲ್ಲಿ ಸುರಿದ ಮಳೆಗೆ ಜನಜೀವನ ಅಸ್ತವ್ಯಸ್ತ. ರಾಜ್ಯದ ವಿವಿಧೆಡೆ ಇಂದು ಗುಡುಗು ಸಹಿತ ಮಳೆ. ಹವಾಮಾನ ಇಲಾಖೆ ಮುನ್ಸೂಚನೆ. ಕೊಡಗು ಜಿಲ್ಲೆಯ ದುಬಾರೆ ಸಾಕಾನೆ ಶಿಬಿರದಲ್ಲಿ 2 ಆನೆಗಳ ನಡುವಿನ ಕಾದಾಟದ ವೇಳೆ ಚೆನ್ನೈ ಮೂಲದ ಪ್ರವಾಸಿ ಮಹಿಳೆ ಸಾವನ್ನಪ್ಪಿದ್ದಾರೆ. ದುಬಾರೆಯಲ್ಲಿ ಸಾಕಾನೆಗಳಿಗೆ ಸ್ನಾನ ಮಾಡಿಸುವ ಸಂದರ್ಭದಲ್ಲಿ 2 ಆನೆಗಳ ನಡುವೆ ಏಕಾಏಕಿ ಕಾದಾಟ ನಡೆದಿದೆ. ಈ ವೇಳೆ ಆನೆಯೊಂದರ ಕೆಳಗಡೆ ಬಿದ್ದು ಗಂಭೀರ ಗಾಯಗೊಂಡಿದ್ದ ಪ್ರವಾಸಿ ಮಹಿಳೆ ಜುನೆಸ್ವಿ ಕುಶಾಲನಗರದ ಖಾಸಗಿ ಆಸ್ಪತ್ರೆಯಲ್ಲಿ ಸಾವನ್ನಪ್ಪಿದ್ದಾರೆ. ಘಟನೆ ಸಂಭವಿಸಿದ ಸಂದರ್ಭದಲ್ಲಿ 100+ ಪ್ರವಾಸಿಗರಿದ್ದರು. ಈ ವೇಳೆ ಆನೆಗಳ ಕಾದಾಟ ನೋಡಿ ಬಹುತೇಕ ಪ್ರವಾಸಿಗರು ಓಡುವ ಮೂಲಕ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಘಟನೆ ಕುರಿತಂತೆ ಪ್ರತಿಕ್ರಿಯಿಸಿರುವ ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಪ್ರವಾಸಿಗರು ವನ್ಯಜೀವಿಗಳಿಂದ ನಿರ್ದಿಷ್ಟ ಅಂತರ ಕಾಯ್ದುಕೊಳ್ಳುವಂತೆ ಸೂಚಿಸಿದ್ದಾರೆ. ಕಂದಾಯ ಇಲಾಖೆಯಲ್ಲಿ ತುಮಕೂರು ಜಿಲ್ಲೆ ಉತ್ತಮ ಸಾಧನೆ ಮಾಡುವ ಮೂಲಕ ಗಿನ್ನೆಸ್ ರೆಕಾರ್ಡ್ಗೆ ಸೇರ್ಪಡೆಯಾಗಿದೆ. ಮಜರೆ ಗ್ರಾಮಗಳನ್ನು ಕಂದಾಯ ಗ್ರಾಮಗಳನ್ನಾಗಿ ಪರಿವರ್ತಿಸಿ 152,000 ಫಲಾನುಭವಿಗಳಿಗೆ ಹಕ್ಕುಪತ್ರ ನೀಡಲಾಗುವುದು ಎಂದು ಗೃಹ ಸಚಿವ ಡಾ ಜಿ ಪರಮೇಶ್ವರ್ ತಿಳಿಸಿದ್ದಾರೆ. ತುಮಕೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಗಿನ್ನೆಸ್ ರೆಕಾರ್ಡ್ನ ಪದಾಧಿಕಾರಿಗಳು ನಾಳೆ ನಡೆಯಲಿರುವ ಕಾರ್ಯಕ್ರಮದಲ್ಲಿ ಪ್ರಮಾಣ ಪತ್ರವನ್ನು ನೀಡಲಿದ್ದಾರೆ ಎಂದು ಹೇಳಿದ್ದಾರೆ. ನಾಳೆ ನಡೆಯಲಿರುವ ಸರ್ಕಾರದ ಸಾಧನಾ ಸಮಾವೇಶ ಕಾರ್ಯಕ್ರಮದಲ್ಲಿ 200,000+ ಮಂದಿ ಭಾಗವಹಿಸುವ ನಿರೀಕ್ಷೆ ಇದೆ ಎಂದು ತಿಳಿಸಿದ್ದಾರೆ. 4,500 ಕೋಟಿ ರೂಪಾಯಿ ವಂಚನೆ ಆರೋಪ ಪ್ರಕರಣ ಸಂಬಂಧ ಬೆಳಗಾವಿಯ ಶಿವಂ ಅಸೋಸಿಯೇಟ್ಸ್ ಮಾಲೀಕ ಶಿವಾನಂದ ನೀಲಣ್ಣವರನ್ನು 10 ದಿನಗಳ ಕಾಲ ಸಿಐಡಿ ಕಸ್ಟಡಿಗೆ ನೀಡಿ

0: ಬೆಳಗಾವಿಯ ಎರಡನೇ ಹೆಚ್ಚುವರಿ ಸೆಷನ್ಸ್ ನ್ಯಾಯಾಲಯ ಆದೇಶಿಸಿದೆ. ಬೆಂಗಳೂರಿನ ಕಚೇರಿಗೆ ಆರೋಪಿಯನ್ನು ಕರೆತರಲಾಗಿದ್ದು ವಿಚಾರಣೆ ನಡೆಸಲು ನಿರ್ಧರಿಸಲಾಗಿದೆ. ಶಿವಾನಂದ ನೀಲಣ್ಣನವರ್ ಬಳಿ 35,000 ಮಂದಿ ಹೂಡಿಕೆ ಮಾಡಿದ್ದು 1,000 ಕೋಟಿಗೂ ಅಧಿಕ ಹಣದ ವ್ಯವಹಾರ ನಡೆದಿದೆ. ಹೀಗಾಗಿ 10 ದಿನ ಕಸ್ಟಡಿಗೆ ನೀಡುವಂತೆ ಸಿಐಡಿ ಅಧಿಕಾರಿಗಳು ನ್ಯಾಯಾಲಯಕ್ಕೆ ಮನವಿ ಮಾಡಿದ್ದರು. ಸಿಐಡಿ ವಕೀಲರ ಮನವಿ ಮೇರೆಗೆ ಆರೋಪಿಯನ್ನು ವಶಕ್ಕೆ ನೀಡಿ ಎರಡನೇ ಹೆಚ್ಚುವರಿ ಸೆಷನ್ಸ್ ಕೋರ್ಟ್ ನ್ಯಾಯಾಧೀಶರಾದ ಗಂಗಾಧರ ಅವರು ಆದೇಶ ನೀಡಿದ್ದಾರೆ. ಕೋಲಾರ ಜಿಲ್ಲೆಯ ಮಾಲೂರು ತಾಲೂಕು ಟೇಕಲ್ ವ್ಯಾಪ್ತಿಯ ಕೊಂಡಶೆಟ್ಟಿಹಳ್ಳಿ ಗ್ರಾಮದಲ್ಲಿ ಈಜಲು ಹೋದ ತಂದೆ ಹಾಗೂ ಇಬ್ಬರು ಮಕ್ಕಳು ಸಾವನ್ನಪ್ಪಿದ್ದಾರೆ. ಸ್ಥಳಕ್ಕೆ ಮಾಸ್ತಿ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಕೃಷಿ ಹೊಂಡ ದುರಂತ ಸಂಭವಿಸಿದ ಗ್ರಾಮಕ್ಕೆ ಜಿಲ್ಲಾಧಿಕಾರಿ ಡಾ ಎಂ ಆರ್ ರವಿ ಭೇಟಿ ನೀಡಿ ಮೃತರ ಕುಟುಂಬಕ್ಕೆ ಸಾಂತ್ವನ ಹೇಳಿ ಪರಿಹಾರ ಘೋಷಣೆ ಮಾಡಿದ್ದಾರೆ. ಜಿಲ್ಲೆಯ ಎಲ್ಲ ಅಸುರಕ್ಷಿತ ಕೃಷಿ ಹೊಂಡಗಳಿಗೆ ಮುಂದಿನ 7 ದಿನಗಳ ಒಳಗಾಗಿ ಕಡ್ಡಾಯವಾಗಿ ತಂತಿ ಬೇಲಿ ಅಳವಡಿಸಬೇಕು, ಇಲ್ಲವಾದಲ್ಲಿ ಅಂತಹ ಹೊಂಡಗಳನ್ನು ಮುಚ್ಚಲು ಈಗಾಗಲೇ ಆದೇಶಿಸಲಾಗಿದೆ ಎಂದು ಜಿಲ್ಲಾಧಿಕಾರಿ ತಿಳಿಸಿದ್ದಾರೆ. ಹೊಂಡಗಳ ಬಳಿ ಕೇವಲ ಎಚ್ಚರಿಕೆ ಫಲಕ ಮಾತ್ರವಲ್ಲದೆ ಆ ಹೊಂಡದ ಆಳ ಮತ್ತು ಅಗಲದ ನಿಖರ ಮಾಹಿತಿಯನ್ನು ಹೊಂದಿರುವ ಫಲಕಗಳನ್ನು ಅಳವಡಿಸಬೇಕು. ಇದರಿಂದ ನೀರಿನ ಆಳದ ಅರಿವಿಲ್ಲದೆ ಹೊಂಡಕ್ಕೆ ಇಳಿಯುವುದನ್ನು ತಪ್ಪಿಸಬಹುದು ಎಂದು ಸಲಹೆ ನೀಡಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಸಂವಿಧಾನದ 129ನೇ ತಿದ್ದುಪಡಿ ಮಸೂದೆ, 2024 ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ಕಾನೂನು ತಿದ್ದುಪಡಿ ಮಸೂದೆ 2024 ಕುರಿತ ಜಂಟಿ ಸಂಸದೀಯ ಅಧ್ಯಯನ ಸಮಿತಿಯು ಇಂದು ಬೆಂಗಳೂರಿನಲ್ಲಿ ಒಂದು ರಾಷ್ಟ್ರ ಒಂದು ಚುನಾವಣೆ ಕುರಿತು ಸಂವಾದ ಏರ್ಪಡಿಸಿತ್ತು. ಸಮಿತಿ ಅಧ್ಯಕ್ಷರಾದ ಪಿಪಿ ಚೌಧರಿ, ಪದ್ಮ ಪ್ರಶಸ್ತಿ ಪುರಸ್ಕೃತರು ಹಾಗೂ ಮಾಧ್ಯಮ ಪ್ರತಿನಿಧಿಗಳೊಂದಿಗೆ ಸಂವಾದ ನಡೆಸಿ ಒಂದು ರಾಷ್ಟ್ರ ಒಂದು ಚುನಾವಣೆ ಕುರಿತು ಅಭಿಪ್ರಾಯ ಸಂಗ್ರಹಿಸಿದರು. ಸಂವಾದದಲ್ಲಿ ಮಾತನಾಡಿದ ಸಮಿತಿ ಅಧ್ಯಕ್ಷರಾದ ಪಿಪಿ ಚೌಧರಿ, ಕಾರ್ಮಿಕರು, ವಲಸಿಗರು ಸೇರಿದಂತೆ ದೇಶಾದ್ಯಂತ ಎಲ್ಲರಿಗೂ ಮತದಾನದ ಅವಕಾಶ ದೊರೆಯಬೇಕು ಎನ್ನುವುದು ಈ ಸಮಿತಿಯ ಉದ್ದೇಶ. ಹಾಗಾಗಿ ಚುನಾವಣೆಯನ್ನು ಒಮ್ಮೆ ಹಲವು ಹಂತಗಳಲ್ಲಿ ನಡೆಸಿದಾಗ ಎಲ್ಲರಿಗೂ ಪ್ರಜಾಪ್ರಭುತ್ವದ ಹಬ್ಬದಲ್ಲಿ ಪಾಲ್ಗೊಳ್ಳಲು ಸಾಧ್ಯವಾಗಲಿದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಬೆಂಗಳೂರು ಆಕಾಶವಾಣಿ ಕೇಂದ್ರದಲ್ಲಿ ಇಂದಿನಿಂದ ಇದೇ 22ರವರೆಗೆ ನವದೆಹಲಿಯ ನ್ಯಾಷನಲ್ ಬ್ರಾಡ್ಕಾಸ್ಟಿಂಗ್ ಅಂಡ್ ಮಲ್ಟಿಮೀಡಿಯಾ ಸಂಸ್ಥೆ 5 ದಿನಗಳ ನೌಟೆಲ್ ಟ್ರಾನ್ಸ್ಮೀಟರ್ ಕುರಿತ ಕಾರ್ಯಾಗಾರ ಹಮ್ಮಿಕೊಂಡಿದೆ. ಕಾರ್ಯಕ್ರಮವನ್ನು ಭುವನೇಶ್ವರದ ಪ್ರಾದೇಶಿಕ ಬ್ರಾಡ್ಕಾಸ್ಟಿಂಗ್ ಅಂಡ್ ಮಲ್ಟಿಮೀಡಿಯಾ ಸಂಸ್ಥೆಯ ಉಪ ಮಹಾನಿರ್ದೇಶಕರಾದ ವಿಎಂ ರತ್ನಪ್ರಸಾದ್ ಉದ್ಘಾಟಿಸಿದರು. ಕಾರ್ಯಕ್ರಮದಲ್ಲಿ ಬೆಂಗಳೂರು ಆಕಾಶವಾಣಿ ಕೇಂದ್ರದ ಉಪ ಮಹಾನಿರ್ದೇಶಕರಾದ ಸಂಜೀವ್ ಕೆಪಿ ಉಪಸ್ಥಿತರಿದ್ದರು. ಕಾರ್ಯಾಗಾರದಲ್ಲಿ ವಿವಿಧ ರಾಜ್ಯಗಳ ಆಕಾಶವಾಣಿ ಕೇಂದ್ರಗಳ ತಂತ್ರಜ್ಞರು ಮತ್ತು ಸಿಬ್ಬಂದಿ ಭಾಗವಹಿಸಿದ್ದಾರೆ. ನೌಟೆಲ್ ಟ್ರಾನ್ಸ್ಮೀಟರ್ ಕಾರ್ಯಾಚರಣೆ ಹಾಗೂ ನಿರ್ವಹಣೆ ಕುರಿತಂತೆ ತಾಂತ್ರಿಕ ತರಬೇತಿ ನೀಡುವುದು ಈ ಕಾರ್ಯಾಗಾರದ ಪ್ರಮುಖ ಉದ್ದೇಶವಾಗಿದೆ. ಬೆಂಗಳೂರಿನ ವಿವಿಧೆಡೆ ಗುಡುಗು ಗಾಳಿ ಸಹಿತ ಧಾರಾಕಾರ ಮಳೆಯಾಗಿದೆ. ವಿಧಾನಸೌಧ, ನಾಗರಭಾವಿ, ಬಸವೇಶ್ವರ ನಗರ, ಬಸವನಗುಡಿ, ಗಿರಿನಗರ ಸೇರಿದಂತೆ ಹಲವೆಡೆ ಭಾರೀ ಮಳೆ ಸುರಿದಿದೆ. ಮುನ್ನೆಚ್ಚರಿಕಾ ಕ್ರಮವಾಗಿ ಕೆಲವು ಅಂಡರ್ಪಾಸ್ಗಳಲ್ಲಿ ವಾಹನ ಸಂಚಾರ ನಿರ್ಬಂಧಿಸಲಾಗಿದ್ದು ವಾಹನ ಸವಾರರು ಪರದಾಡುವಂತಾಗಿತ್ತು. ಬೆಂಗಳೂರು ಮಾತ್ರವಲ್ಲದೆ ರಾಜ್ಯದ ಹಲವೆಡೆ ಭಾರೀ ಮಳೆಯಾಗುವ ಸಾಧ್ಯತೆ ಇದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಕರಾವಳಿ, ಉತ್ತರ ಒಳನಾಡು ಹಾಗೂ ದಕ್ಷಿಣ ಒಳನಾಡಿನ ಕೆಲ ಭಾಗಗಳಲ್ಲಿ ಮಳೆಯಾಗಲಿದ್ದು ಗಾಳಿ, ಗುಡುಗು ಸಿಡಿಲು ಸಹಿತ ಮಳೆ ಸುರಿಯಲಿದೆ ಎಂದು ಹವಾಮಾನ ಇಲಾಖೆ ಮುನ್ನೆಚ್ಚರಿಕೆ ನೀಡಿದೆ. ಬಿಸಿಲಿನಿಂದ ತತ್ತರಿಸಿದ್ದ ಚಾಮರಾಜನಗರ ಜಿಲ್ಲೆಯ ಚಾಮರಾಜನಗರ, ಗುಂಡ್ಲುಪೇಟೆ ಹಾಗೂ ಹನೂರು ಭಾಗದಲ್ಲಿ 1 ತಾಸಿಗೂ ಅಧಿಕ ಕಾಲ ಜೋರು ಮಳೆಯಾಗಿದೆ. ಗುಂಡ್ಲುಪೇಟೆ ತಾಲೂಕಿನಲ್ಲೂ ಉತ್ತಮ ಮಳೆಯಾಗಿದ್ದು ಹಿಮವತ್ ಗೋಪಾಲಸ್ವಾಮಿ ಬೆಟ್ಟದ ತಪ್ಪಲು, ಭೀಮನಬೀಡು, ದೇವರಹಳ್ಳಿ, ಗೋಪಾಲಪುರ, ಬಮ್ಮಲಾಪುರ, ಬಾಚಹಳ್ಳಿ ಸೇರಿದಂತೆ ಸುತ್ತಮುತ್ತಲಿನ ಗ್ರಾಮಗಳಲ್ಲಿ ವರುಣನ ಸಿಂಚನವಾಗಿದೆ. ಬಂಡೀಪುರ ಕಾಡಂಚಿನ ಗ್ರಾಮಗಳಾದ ಹೊನ್ನೇಗೌಡನಹಳ್ಳಿ, ಗೋಪಾಲಪುರ, ದೇವರಹಳ್ಳಿ, ಹೊಂಗಹಳ್ಳಿ, ಬರಗಿ ಸೇರಿದಂತೆ ವಿವಿಧ ಗ್ರಾಮಗಳಲ್ಲಿ ಈರುಳ್ಳಿ, ಬೆಳ್ಳುಳ್ಳಿ, ಟೊಮ್ಯಾಟೊ, ಬೀನ್ಸ್, ಸೂರ್ಯಕಾಂತಿ, ಹಲಸಂದೆ ಸೇರಿದಂತೆ ವಿವಿಧ ಫಸಲುಗಳಿದ್ದ ಜಮೀನಿಗೆ ನೀರು ನುಗ್ಗಿ ಬೆಳೆಗಳು ಕೊಚ್ಚಿ ಹೋಗಿದ್ದು ರೈತರಿಗೆ ಅಪಾರ ನಷ್ಟವಾಗಿದೆ. ಬಿಜೆಪಿ ಮತ್ತು ಜೆಡಿಎಸ್

0: ನಡುವೆ ಯಾವುದೇ ಬಿರುಕು ಇಲ್ಲ ಎಂದು ಮಾಜಿ ಪ್ರಧಾನಿ ಎಚ್ಡಿ ದೇವೇಗೌಡರು ತಿಳಿಸಿದ್ದಾರೆ. ತಮ್ಮ 94ನೇ ಹುಟ್ಟುಹಬ್ಬದ ಸಂದರ್ಭದಲ್ಲಿ ಬೆಂಗಳೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಎರಡೂ ಪಕ್ಷಗಳ ನಡುವೆ ಪಾಲುದಾರಿಕೆ ದೃಢವಾಗಿ ಮುಂದುವರಿಯಲಿದೆ ಎಂದು ಹೇಳಿದ್ದಾರೆ. ಜೆಡಿಎಸ್ ಕಾರ್ಯಕರ್ತರು ಶಿಸ್ತುಬದ್ದರಾಗಿ ಪಕ್ಷಕ್ಕೆ ಬದ್ದರಾಗಿರುವಂತೆ ಕರೆ ನೀಡಿದ್ದಾರೆ. ವಿಜಯನಗರ ಜಿಲ್ಲೆಯ ಎಲ್ಲಾ ಸರ್ಕಾರಿ ಆಸ್ಪತ್ರೆಗಳು ಹಾಗೂ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲಿ ನಾಯಿ ಕಡಿತ ಮತ್ತು ಹಾವು ಕಡಿತ ನಿರೋಧಕ ಲಸಿಕೆಗಳು ಕಡ್ಡಾಯವಾಗಿ ಲಭ್ಯವಿರಬೇಕು ಎಂದು ಜಿಲ್ಲಾಧಿಕಾರಿ ಕವಿತಾ ಎಸ್ ಮನ್ನಿಕೇರಿ ಸೂಚನೆ ನೀಡಿದ್ದಾರೆ. ಅಂತರ ಇಲಾಖೆ ಸಮನ್ವಯ ಸಮಿತಿ ಸಭೆಯಲ್ಲಿ ಮಾತನಾಡಿದ ಅವರು, ಯಾವುದೇ ಕೇಂದ್ರದಲ್ಲಿ ಲಸಿಕೆ ಕೊರತೆಯಾಗಿ ಚಿಕಿತ್ಸೆ ವಿಳಂಬವಾದರೆ ಸಂಬಂಧಪಟ್ಟ ಅಧಿಕಾರಿಗಳ ವಿರುದ್ಧ ಕಟ್ಟುನಿಟ್ಟಿನ ಶಿಸ್ತು ಕ್ರಮ ಕೈಗೊಳ್ಳಲಾಗುವುದು ಎಂದು ಎಚ್ಚರಿಕೆ ನೀಡಿದ್ದಾರೆ. ಪರಿಶಿಷ್ಟ ಜಾತಿಗೆ ಶೇಕಡ 17 ಹಾಗೂ ಪರಿಶಿಷ್ಟ ಪಂಗಡಕ್ಕೆ ಶೇಕಡ 7 ಮೀಸಲಾತಿ ಬಿಕ್ಕಟ್ಟನ್ನು ಶೀಘ್ರವೇ ಪರಿಹರಿಸಿ ಎಂದು ಮಾಜಿ ಸಂಸದ ವಿಎಸ್ ಉಗ್ರಪ್ಪ ಒತ್ತಾಯಿಸಿದ್ದಾರೆ. ಚಾಮರಾಜನಗರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ರಾಜ್ಯದ ಪರಿಶಿಷ್ಟರ ಮತ್ತು ಒಬಿಸಿ ಮೀಸಲಾತಿಯನ್ನು ಶೇಕಡ 56 ಊರ್ಜಿತಗೊಳಿಸಲು ಕೇಂದ್ರ ಸರ್ಕಾರ 9ನೇ ಪರಿಚ್ಛೇದಕ್ಕೆ ಸೇರಿಸುವಂತೆ ಎಲ್ಲಾ ಪಕ್ಷಗಳ ನಾಯಕರು ಒತ್ತಡ ಹೇರುವಂತೆ ಆಗ್ರಹಿಸಿದ್ದಾರೆ. ಇನ್ನು ಸಂಕ್ಷಿಪ್ತ ಸುದ್ದಿಗಳು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರದಲ್ಲಿ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಪೆಟ್ರೋಲ್, ಡೀಸೆಲ್, ತೈಲ ಬೆಲೆ ಏರಿಕೆ ಖಂಡಿಸಿ ಹಾಗೂ ನೀಟ್ ಪರೀಕ್ಷೆ ಪ್ರಶ್ನೆಪತ್ರಿಕೆ ಸೋರಿಕೆ ಹಿನ್ನೆಲೆಯಲ್ಲಿ ಕೇಂದ್ರ ಶಿಕ್ಷಣ ಸಚಿವರ ರಾಜೀನಾಮೆಗೆ ಒತ್ತಾಯಿಸಿ ಪ್ರತಿಭಟನೆ ನಡೆಸಿದರು. ಗದಗ ಜಿಲ್ಲೆಯಲ್ಲಿ ಬೆಳೆಯುವ ದ್ವಿದಳ ಧಾನ್ಯಗಳಲ್ಲಿ ಮೌಲ್ಯವರ್ಧನೆ ಉತ್ತೇಜಿಸಲು ಹಾಗೂ ರೈತರ ಆದಾಯ ಹೆಚ್ಚಿಸುವ ಉದ್ದೇಶದಿಂದ ಅರ್ಹ ಫಲಾನುಭವಿಗಳಿಂದ ದ್ವಿದಳ ಧಾನ್ಯ ಸಂಸ್ಕರಣಾ ಘಟಕಗಳ ಸ್ಥಾಪನೆಗೆ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ಅರ್ಜಿ ಸಲ್ಲಿಸಲು ಜೂನ್ 15 ಕೊನೆಯ ದಿನವಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ದುಬಾರೆಯಲ್ಲಿ ಸಾಕಾನೆಗಳ ಕಾದಾಟದ ವೇಳೆ ಮಹಿಳೆ ಸಾವು, ವನ್ಯಜೀವಿಗಳಿಂದ ನಿರ್ದಿಷ್ಟ ಅಂತರ ಕಾಯ್ದುಕೊಳ್ಳುವಂತೆ ಸಚಿವ ಈಶ್ವರ್ ಖಂಡ್ರೆ ಆದೇಶ. ತುಮಕೂರಿನಲ್ಲಿ ನಾಳೆ ಸರ್ಕಾರದ ಸಾಧನಾ ಸಮಾವೇಶ, 1,52,000 ಫಲಾನುಭವಿಗಳಿಗೆ ಹಕ್ಕುಪತ್ರ ವಿತರಣೆ. 4,500 ಕೋಟಿ ರೂಪಾಯಿ ವಂಚನೆ ಪ್ರಕರಣ, ಆರೋಪಿ ಶಿವಾನಂದ ನೀಲಣ್ಣವರ್ 10 ದಿನ ಸಿಐಡಿ ವಶಕ್ಕೆ. ಕೋಲಾರದಲ್ಲಿ ಕೃಷಿ ಹೊಂಡಗಳಿಗೆ ತಂತಿ ಬೇಲಿ ಅಳವಡಿಸುವಂತೆ ಜಿಲ್ಲಾಧಿಕಾರಿ ಎಂಆರ್ ರವಿ ಆದೇಶ. ಬೆಂಗಳೂರಿನಲ್ಲಿ ಸುರಿದ ಮಳೆಗೆ ಜನಜೀವನ ಅಸ್ತವ್ಯಸ್ತ, ರಾಜ್ಯದ ವಿವಿಧೆಡೆ ಇಂದು ಗುಡುಗು ಸಹಿತ ಮಳೆ, ಹವಾಮಾನ ಇಲಾಖೆ ಮುನ್ಸೂಚನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ರಾತ್ರಿ 7:35.
1: ಹೇಳಿ ಹೇಳಿ ಸಾಕಾಯ್ತು.
2: ಏನಾಯ್ತು?
1: ಹೊಸ ಕಿಟ್ ಬ್ಯಾಗ್ ಬೇಕಿತ್ತು.
2: ಮೊದಲು ಕ್ಯಾಪ್ಟನ್ಗೆ ಹೇಳು, ಕೇಳದಿದ್ರೆ ಮ್ಯಾನೇಜರ್ಗೆ ಹೇಳು.
1: ಕರೆಕ್ಟ್.
2: ಹಾಗೆ ಮೊದಲು ಬ್ಯಾಂಕಿಗೆ ದೂರು ನೀಡಿ, 30 ದಿನಗಳಲ್ಲಿ ಉತ್ತರ ಸಿಗದಿದ್ರೆ ಅಥವಾ ಪರಿಹಾರ ಸಿಗದಿದ್ರೆ CMS ಪೋರ್ಟಲ್ ಅಲ್ಲಿ ದೂರು ನೀಡಿ. ಅದಕ್ಕೆ ಮೊದಲು ಬ್ಯಾಂಕ್, ಆಮೇಲೆ CMS ಪೋರ್ಟಲ್. ಇಲ್ಲಾಂದ್ರೆ ದೂರನ್ನು ಅನುಮೋದಿಸಲಾಗುವುದಿಲ್ಲ. ಹೋಗೋಣ.
3: ಬಂತಲ್ಲೋ ಹೊಸ ಕಿಟ್ ಬ್ಯಾಗ್.
4: RBI ಹೇಳುತ್ತೆ,
5: ಮೊದಲು ನಮ್ಮ ಬ್ಯಾಂಕ್, ಆಮೇಲೆ RBI ಒಂಬುಡ್ಸ್ಮನ್.
6: FM 103.1 ಮೆಗಾಹರ್ಟ್ಸ್ ಕಂಪನಾಂಕದಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 6:51:05.
7: ಅಭಿಲಾಷ್ನಲ್ಲಿ ಬ್ಯಾಕ್ ಟು ಸ್ಕೂಲ್ ಆಫರ್. ಪ್ರಸಿದ್ಧ ಬ್ರಾಂಡೆಡ್ ಕಂಪನಿಗಳ ಸ್ಕೂಲ್ ಬ್ಯಾಗ್, ಲಂಚ್ ಬ್ಯಾಗ್, ಲಂಚ್ ಬಾಕ್ಸ್, ವಾಟರ್ ಬಾಟಲ್ಗಳ ಅತಿನೂತನ ಕಲೆಕ್ಷನ್, ಅದು ಅತ್ಯಾಕರ್ಷಕ ಆಫರ್ಗಳೊಂದಿಗೆ ಸಿನ್ಸ್ 1975. ಅಭಿಲಾಷ್ ಸ್ಟೋರ್, ವಿರಾಜಪೇಟೆ. ಕ್ವಾಲಿಟಿ ಹಾಗೂ ಟ್ರಸ್ಟ್ಗೆ ಹೆಸರುವಾಸಿ ಅಭಿಲಾಷ್ ಸ್ಟೋರ್.
6: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ. ಕಾರ್ಯಕ್ರಮ ಕೃಷಿರಂಗ.

0: ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇವತ್ತಿನ ಕಾರ್ಯಕ್ರಮದಲ್ಲಿ ಮೇ ತಿಂಗಳಿನಲ್ಲಿ ಕಾಳುಮೆಣಸು, ಏಲಕ್ಕಿ ಮತ್ತು ಶುಂಠಿ ಬೆಳೆಗಳಲ್ಲಿ ಯಾವ ರೀತಿ ಕ್ರಮಗಳನ್ನು ಅನುಸರಿಸಬೇಕು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಮಾಡಿಕೊಡ್ತಾ ಇದ್ದಾರೆ. ಹಾಸನ ಜಿಲ್ಲೆ ಸಕಲೇಶ್ಪುರ ತಾಲೂಕು ದೋಣಿಗಾಲ್ನಲ್ಲಿರುವಂತಹ ಭಾರತ ಸರ್ಕಾರದ ಸಾಂಬಾರ ಮಂಡಳಿಯ ಭಾರತೀಯ ಏಲಕ್ಕಿ ಸಂಶೋಧನಾ ಸಂಸ್ಥೆಯ ಹಿರಿಯ ವಿಜ್ಞಾನಿಗಳಾದಂಥ ಡಾಕ್ಟರ್ ಕೆ ಎನ್ ಹರ್ಷ ಅವರು. ನಮಸ್ಕಾರ ಡಾಕ್ಟರ್ ಹರ್ಷ ಅವರೇ.
1: ನಮಸ್ತೆ ಸರ್.
0: ಈಗ ಮೊದಲನೇದಾಗಿ ನಮ್ಮ

0: ಭಾರತೀಯ ಹವಾಮಾನ ಇಲಾಖೆಯವರು ಮೇ ತಿಂಗಳಿನಲ್ಲಿ ಉಷ್ಣಾಂಶ ಮತ್ತು ತಾಪಮಾನ ಹೆಚ್ಚಾಗುವ ಸಾಧ್ಯತೆ ಇದೆ ಅಂತ ಒಂದು ಮುನ್ಸೂಚನೆಯನ್ನು ನೀಡಿದರೆ, ಈ ಅಂಶವನ್ನು ಪರಿಗಣಿಸಿದಾಗ ಇದು ವಿಶೇಷವಾಗಿ ನಮ್ಮ ಸಾಂಬಾರ ಬೆಳೆಗಳ ಮೇಲೆ ಯಾವ ರೀತಿ ಪರಿಣಾಮ ಬೀರ್ಬೋದು, ಈ ಸಮಸ್ಯೆಗೆ ಏನು ಪರಿಹಾರ ಅಂತೀರ ತಾವು?
1: ಸರ್, ಇವತ್ತಿನ ವಿಜ್ಞಾನ ಮತ್ತು ತಂತ್ರಜ್ಞಾನದ ಬೆಳವಣಿಗೆಗೆ ಒಂದು ಸಲಾಂ ಹಾಕಲೇಬೇಕು. ಯಾಕೆಂದ್ರೆ ಮೊದಲೆಲ್ಲ ನಮ್ಗೆ ಇಷ್ಟು ಕರಾರುವಕ್ಕಾದಂತ ಮಾಹಿತಿ ಸಿಗ್ತಿರ್ಲಿಲ್ಲ. ಇವತ್ತು ಆ ರೀತಿ ಮಾಹಿತಿ ಸಿಗೋದ್ರಿಂದ ಅದಕ್ಕೆ ಬೇಕಾದಂತ ತಯಾರಿನ ಮಾಡ್ಕೊಳ್ಳೋದಕ್ಕೆ ರೈತ ಅನುಕೂಲ ಮಾಡ್ಕೊಬಹುದು. ಎರಡನೇದೇನಪ್ಪಾ ಅಂದ್ರೆ, ರೈತರು ಮಾಡ್ಕೊಳ್ಬೇಕಾಗಿರುವಂತ ಬದಲಾವಣೆ, ಈಗ ನಾವ್ ಹೇಗೆ ಹಿಂದೆ ಮನೆಯಲ್ಲಿದ್ದಂತ ಲ್ಯಾಂಡ್ ಲೈನ್ ನಿಂದ ಮೊಬೈಲ್ ಬಂದ್ವಿ, ಕೀಪ್ಯಾಡ್ ಮೊಬೈಲ್ಗೆ, ಈಗ ಸ್ಮಾರ್ಟ್ ಫೋನ್ ಯುಗಕ್ಕೆ ಬಂದಿದೀವಿ.
0: ಹೌದು,
1: ಈ ಸ್ಮಾರ್ಟ್ ಫೋನ್ ಯುಗದಲ್ಲಿ ನಾವು ಮಾಡ್ಬೇಕಾಗಿರುವಂತದ್ದು ಸ್ಮಾರ್ಟ್ ಅಗ್ರಿಕಲ್ಚರ್ ಅನ್ನೇ, ನಮ್ಮ ಕೃಷಿ ಕೂಡ ಸ್ಮಾರ್ಟ್ ಸ್ಟೇಟಸ್ ಗೆ ತಗೊಂಡೋಗ್ಬೇಕಾಗತ್ತೆ. ಅದರಲ್ಲಿ ಬಹಳ ಪ್ರಮುಖವಾಗಿ ಏನಪ್ಪಾ ಅಂದ್ರೆ, ಎರಡು ನಿರ್ಧಾರಗಳನ್ನ ಬದಲಾವಣೆ ಮಾಡ್ಕೊಬೇಕು. ಹವಾಮಾನ ಆಧಾರಿತ ಕೃಷಿ ತೀರ್ಮಾನಗಳು, ಮಳೆ ಬರೋದು ಎಷ್ಟು ಪ್ರಮಾಣದಲ್ಲಿ ಬರುತ್ತೆ, ಯಾವಾಗ ಬರುತ್ತೆ, ಯಾವ ಟೈಮಲ್ಲಿ ನಾವು ನೀರು ಕೊಡಬೇಕು ಬೇಡ, ಇವುಗಳನ್ನ ನಿರ್ಧಾರ ಮಾಡಿದ್ರೆ ರೈತನಿಗೆ ಬಹಳಷ್ಟು ವಿಚಾರಗಳಲ್ಲಿ ಲಾಭ ಇದೆ. ಎರಡನೇದು, ಮಣ್ಣು ಪರೀಕ್ಷೆ ಆಧಾರದ ಮೇಲೆ ನಾನು ಕೊಡಬೇಕಾದಂತ ರಸಗೊಬ್ಬರದ ಪ್ರಮಾಣ ನಿರ್ಧಾರ, ಈ ಎರಡೂ ಬದಲಾವಣೆಗಳನ್ನ ಬೆಳೆಗಾರರು ಮಾಡ್ಕೊಳ್ಳೇಬೇಕು. ಹಾಗಾಗಿ ಇಲಾಖೆಯಿಂದ ಬಂದಿರುವಂತ ಮುನ್ಸೂಚನೆ ಪ್ರಕಾರ ಈ ಬಾರಿ ಸೂಪರ್ ಎಲ್ನಿನೋ ಸಮಸ್ಯೆಯಿಂದಾಗಿ ಸಮುದ್ರದ ಮಟ್ಟದಲ್ಲಿ ವ್ಯತ್ಯಾಸ ಆಗಿರುವಂತ ಒತ್ತಡದಲ್ಲಿ ನಮಗೆ ಮಳೆ ಬೀಳೋ ಪ್ರಮಾಣ ಕಡಿಮೆ ಆಗ್ತದೆ, ಮಳೆ ಬೀಳೋದು ತಡ ಆಗ್ತದೆ. ಎರಡನೇದು, ವಾತಾವರಣದ ಉಷ್ಣಾಂಶ ನಿಗದಿತ ಮಟ್ಟಕ್ಕಿಂತ ಹೆಚ್ಚಾಗಿರ್ತದೆ ಅಂತ. ಇವತ್ತಿನ ಸ್ಥಿತಿನಲ್ಲಿ ಪ್ರಪಂಚಾದ್ಯಂತ ಅತಿ ಹೆಚ್ಚು ಉಷ್ಣಾಂಶ ಹೊಂದಿರುವಂತ 10 ನಗರಗಳ ಪಟ್ಟಿನ ಮಾಡಿದ್ರೆ 10ರಲ್ಲಿ 9 ಭಾರತದಲ್ಲೇ ಇದೆ. ಪ್ರಸ್ತುತ ಪರಿಸ್ಥಿತಿನ ನಾವು ಗಮನಿಸಿದಾಗ ನಮ್ಮ ಸಂಶೋಧನಾ ಸಂಸ್ಥೆನಲ್ಲಿ ನಾವು ನೋಡಿರೋ ಪ್ರಕಾರ April 3ನೇ ವಾರ 4ನೇ ವಾರದಲ್ಲಿ ನಮಗೆ 36ರಿಂದ 37 ಡಿಗ್ರಿ ತನಕ ಟೆಂಪರೇಚರ್ ರೆಕಾರ್ಡ್ ಆಗಿದೆ. ಹಾಗಾಗಿ ಇಷ್ಟು ಉಷ್ಣಾಂಶ ಮೇಲೋದಾಗ ನಮಗೆ ಗಿಡಗಳು ಬತ್ತುತ್ತೆ, ಅಂದ್ರೆ ಲಿಟ್ರಲಿ ಅವು ಸೊರಗ್ತವೆ. ಅವಾಗ ನೀರು ಮತ್ತೆ ಪೋಷಕಾಂಶಗಳ ಲಭ್ಯತೆ ಹೆಚ್ಚಾಗಿ ಬೇಕಾಗಿರುತ್ತೆ. ಹಾಗಾಗಿ ನಾವು ಸಾಧಾರಣ ಹೇಳೋದೇನು, 15 ದಿನಕ್ಕೊಮ್ಮೆ ನೀರು ಕೊಡಿ ಅಂತ ಹೇಳ್ತಿದ್ವಿ. ಆ 15 ದಿನನ ಈಗ ನಾವು 10 ದಿನಕ್ಕೆ ಇಳಿಸ್ಬೇಕಾಗೈತೆ. ಯಾಕಂದ್ರೆ ಇಲ್ಲಿ ಎರಡು ಅಂಶನ ನಾವು ಗಮನಿಸ್ಬೇಕು. ಮರಗಸಿ ಮಾಡ್ಲಿಕ್ಕೆ ಅವಕಾಶ ಸಿಕ್ತು, ಜನ ಸಿಕ್ಕಿದ್ರು ಅಂತ ಯಾರು ಮರಗಸಿನ ಏಪ್ರಿಲ್ ತಿಂಗಳಲ್ಲಿ ಮಾಡಿಸಿದಿರಿ ಅಥವಾ ಮಾಡಿಸ್ಬೇಕು ಮೇ ತಿಂಗಳಲ್ಲಿ ಅನ್ಕೊಂಡಿದಿರಿ, ದಯವಿಟ್ಟು ಆ ಕೆಲಸನ ಜೂನ್ಗೆ ಮುಂದಕ್ಕೆ ಹಾಕಿ. ಕಾರಣ ಏನಪ್ಪಾ ಅಂತಂದ್ರೆ, ನೆರಳು ಎಷ್ಟು ತೋಟದಲ್ಲಿ ಇರುತ್ತೋ ಅಷ್ಟು ಮಣ್ಣಿನ ತೇವಾಂಶ ಮತ್ತೆ ಗಿಡದ ತೇವಾಂಶ ಎರಡನ್ನು ಸಂರಕ್ಷಣೆ ಆಗ್ತದೆ, ಮತ್ತೆ ನೇರವಾದ ಬಿಸಿಲಿನಿಂದ ಗಿಡ ರಕ್ಷಣೆ ಪಡ್ಕೊಳ್ಳುತ್ತೆ. ಹಾಗಾಗಿ ಕಾಫಿ, ಕಾಳುಮೆಣಸು, ಏಲಕ್ಕಿ ಬೆಳೆಗಾರರು ದಯವಿಟ್ಟು ಈ ಅತಿ ಹೆಚ್ಚಾದ ಉಷ್ಣಾಂಶದಿಂದ ಗಿಡಗಳನ್ನ ಸಂರಕ್ಷಣೆ ಮಾಡ್ಕೋಬೇಕು ಅಂತಂದ್ರೆ ಮರಗಸಿ ಮಾಡುವಂತ ಕೆಲಸನ ಮುಂದಕ್ಕೆ ಹಾಕಿ. ಎರಡನೇದು, ನೀರಿನ ಲಭ್ಯತೆ ಇದ್ರೆ ದಯವಿಟ್ಟು ವಾರಕ್ಕೊಮ್ಮೆ ನೀರು ಕೊಡಿ. ಕಾರಣ ಏನಪ್ಪಾ ಅಂತಂದ್ರೆ, ಸಾಧಾರಣವಾಗಿ ಮೇ ತಿಂಗಳು ಕೊನೆಗೆ ಬರ್ತಿದ್ದಂತ ಹೊಸ ಚಿಗುರು, June 2ನೇ ವಾರದಲ್ಲಿ ಬರ್ತಾ ಇದ್ದಂತ ಕ್ಯಾಟ್ಕಿನ್ಗಳು ಈ ಸರ್ತಿ ನಮ್ಗೆ March 1ನೇ April 1ನೇ ವಾರದಲ್ಲೇ ಬರ್ಲಿಕ್ಕೆ ಶುರು ಆಗಿದೆ. ಈಗ ಬಹಳಷ್ಟು ತೋಟಗಳಲ್ಲಿ ನಾವು ಗಮನಿಸಿರೋದು ಕ್ಯಾಟ್ಕಿನ್ ಇನಿಷಿಯೇಷನ್ ಶುರು ಆಗೋಗಿದೆ. ಈ ವರ್ಷ ಕ್ರಾಪು ನಮ್ಗೆ ಬಹಳ ಬೇಗ ಆಗ್ತದೆ ಕಾಳುಮೆಣಸಿನಲ್ಲಿ. ಅದಕ್ಕೋಸ್ಕರ ಆಲ್ರೆಡಿ ಹೊಸ ಚಿಗುರುಗಳು ಬಂದಾಯ್ತು, ಅದಕ್ಕೋಸ್ಕರ ಬೋರ್ಡೋ 1% ಸ್ಪ್ರೇ ಮಾಡ್ಲಿಕ್ಕೆ ಇದು ಸಕಾಲ. ದಯವಿಟ್ಟು ಬೋರ್ಡೋ ಸ್ಪ್ರೇನ ನೀವು ಮುಂಚಿತವಾಗಿ ಮಾಡ್ಕೊಂಡ್ರು ಕೂಡ ತಪ್ಪಿಲ್ಲ. ಯಾಕಂದ್ರೆ ಈಗ ಹವಾಮಾನ ಇಲಾಖೆಯಿಂದ ಮುನ್ಸೂಚನೆ ಪ್ರಕಾರ ನಾರ್ಮಲ್ ಟೈಮ್ನಲ್ಲೇ ಮುಂಗಾರು ಬರ್ತದೆ. June 1ನೇ ವಾರದಲ್ಲೇನೆ ನಮ್ಗೆ ಮುಂಗಾರು ಬರುವಂತ ಸಾಧ್ಯತೆ ಇದೆ ಮೊದಲನೇದು. ಎರಡನೇದು, ಹವಾಮಾನದ ಒತ್ತಡ ಕಡಿಮೆ ಆಗಿ ಸ್ವಲ್ಪ ಡಿಪ್ರೆಷನ್ ಇಂದಾಗಿ ಮತ್ತೆ ಮಳೆ ಬರುವಂತ ಸಾಧ್ಯತೆ ಇದೆ ಅನ್ನೋ ಮುನ್ಸೂಚನೆ ಕೂಡ ಇರೋದ್ರಿಂದ ಈ ವಿಚಾರವಾಗಿ ನಾವು ಪ್ರಿಪೇರ್ ಆಗಿರ್ಬೇಕಾಗ್ತದೆ. ಎರಡನೇದು, ಬಹಳಷ್ಟು ತೋಟಗಳಲ್ಲಿ ಕಾಫಿ ತೋಟಗಳಲ್ಲಿ ನಾವು ಗಮನಿಸಿರೋದು ನೀಲಿ ಬಗ್ನ ಸಮಸ್ಯೆ, ನೀಲಿ ಬಗ್ ಹುಳದ ಸಮಸ್ಯೆ ಜಾಸ್ತಿ ಕಂಡು ಬಂದಿದೆ. ಅದು ಕಾಫಿಗೆ ಬಂದ್ಮೇಲೆ ಕಾಳುಮೆಣಸಿಗೆ ಬಂದೇ ಬರ್ತದೆ. ಈಗ ನೆಗಡಿ ಅಕ್ಕಪಕ್ಕ ಇರೋರ್ಗೆ ಹೇಗೆ ಅಂಟುತ್ತೆ ಹಾಗೆ ಇವು ಅಲ್ಲಿಂದಲ್ಲಿ ಹೋಗುವಂತ ಸಾಧ್ಯತೆ ಜಾಸ್ತಿನೇ ಇರುತ್ತೆ. ಯಾವ ಬೀಳುಗಳು ಹಳದಿ ಬಣ್ಣಕ್ಕೆ ತಿರುಗಿ ಎಲೆಗಳೆಲ್ಲ ಕೆಂಪಾಗ್ಲಿಕ್ಕೆ ಶುರು ಆಗ್ತದೆ ಅಂತಹ ಬೀಳುಗಳನ್ನ ದಯವಿಟ್ಟು ಬುಡಾನ ಕೆದಕ್ ನೋಡಿ. ಅಲ್ಲಿ ನೀಲಿ ಬಗ್ಗಳು ಬೇರಿನ ಮೇಲೆ ಕೂತು ರಸ ಹೀರ್ತಾ ಇರ್ತದೆ ಅಂತ ಕಡೆ ಶಿಫಾರಸ್ ಮಾಡಿರುವಂತ ಕೀಟನಾಶಕವಾದಂತ

ರೂಪಾಯಿ ಮತ್ತೆ ಸೈಪರ್ಮೆತಿನ್ ಇರುವಂತಹ ಕೀಟನಾಶಕ ಆಗ್ಬೋದು, ಪ್ರತಿ ಲೀಟರ್ಗೆ 2 ml ಅಂತೆ, ಅಥವಾ ಒಂದು ಬ್ಯಾರಲ್ ಗೆ 400 ರಿಂದ 500 ml ಅಂತೆ, ಅಥವಾ ಇಮಿಡಾಕ್ಲೋಪ್ರಿಡ್ ಇರುವಂತಹ ಕೀಟನಾಶಕ ಪ್ರತಿ ಬ್ಯಾರಲ್ ಗೆ 200 ml ಅಂತೆ, ಅಥವಾ ಅಸಿಫೇಟ್ ಮತ್ತೆ ಇಮಿಡಾಕ್ಲೋಪ್ರಿಡ್ ಎರಡು ಸಂಯೋಜಕ ಕೀಟನಾಶಕಗಳು ಸಿಗುತ್ತೆ, ಅದನ್ನ 2 ಗ್ರಾಂ ಪ್ರತಿ ಲೀಟರ್ಗೆ ಹಾಕೊಂಡು ಪ್ರತಿ ಬ್ಯಾರಲ್ ಗೆ ಒಂದು ಮುಷ್ಟಿಯಷ್ಟು ಅಂದ್ರೆ ಒಂದ 200 ರಿಂದ 250 ಗ್ರಾಂನಷ್ಟು ನಾವು ಈ ಸೋಪಿನ ಪುಡಿಯನ್ನ ಬಳಸಬೇಕಾಗ್ತದೆ. ಸೋಪಿನ ಪುಡಿ ಹಾಕೋದ್ರಿಂದ ನಮ್ಗೆ ಒಂದು ಅದ್ರ ಮೈ ಮೇಲಿರುವಂತ ಉಣ್ಣೆ ಅಂಶ ಅಥವಾ ಮೇಣದ ಅಂಶ ಬೇಗ ಕರಗ್ಲಿಕ್ಕೆ ಅನುಕೂಲ ಆಗ್ತದೆ, ಎರಡನೇದು ವಿಷ ಹುಳುಗಳನ್ನ ಬೇಗ ಸೇರುತ್ತೆ.

0: ಮತ್ತೆ 15 ದಿನದ ನಂತರ ತೋಟನ ಗಮನಿಸಿ ಮತ್ತೆ ಎಲ್ಲಾದ್ರೂ ಹೊಸದಾಗಿ ಸಣ್ಣ ಮರಿಗಳೇನಾದ್ರೂ ಬಂದಿದ್ರೆ ಎರಡನೇ ರೌಂಡ್ ಕೂಡ ಡ್ರಿಂಚಿಂಗ್ ಅವಶ್ಯಕತೆ ಬರ್ತದೆ. ಡ್ರಿಂಚಿಂಗ್ ಮಾಡಬೇಕಾದಾಗ ದಯವಿಟ್ಟು ಬುಡದತ್ರ ನಿಧಾನವಾಗಿ ಕೀಟನಾಶಕ ಇಳಿಯೋ ರೀತಿ ಹಾಕಿಸ್ಬೇಕು. ಕೊಡಪಾನದಲ್ಲಿ ದಬ ದಬ ಬಗ್ಸಿದ್ರೆ ಅದು ಹರಿದು ಹೋಗ್ತದೆ ಹೊರತು 1 ರೂಪಾಯಿಂದ ಉಪಯೋಗ ಆಗೋದಿಲ್ಲ. ಇದು ಒಂದು. ಎರಡನೇದು, ಮಳೆಗಾಲ ಬಂತು ಅಂತಂದ್ರೆ ಪ್ರತಿ ರೈತನ್ನ ಕಾಡೋದು ಶೀಘ್ರ ಸ್ವರ್ಗ ರೋಗ.
1: ಹೌದು.
0: ಹಾಗಾಗಿ ಮುಂಜಾಗ್ರತಾ ಕ್ರಮವಾಗಿ ಬೋರ್ಡೋ ಸ್ಪ್ರೇ ಮಾಡೋದು ಒಂದು ಕ್ರಮ ಆಯ್ತು ಅಂದ್ರೆ, ಎರಡನೇದು ಹಬ್ಬ ಬೀಳುಗಳು ಏನಿದಾವೆ ನೆಲದ ಮೇಲೆ ಹರಿತಾ ಇರುವಂತಹ ಬೀಳುಗಳು, ಅವನ್ನ ಈ ನರ್ಸರಿ ಮಾಡುವಂತವರು ಸಾಧಾರಣ ಫೆಬ್ರವರಿ ಮಾರ್ಚ್ ತಿಂಗಳಲ್ಲೇ ನೆಲದ ಮೇಲೆ ಹಬ್ಬ ಬೀಳುಗಳನ್ನ ತಗೊಂಡೋಗಿ ನರ್ಸರಿ ಮಾಡಿರ್ತಾರೆ. ಯಾರು ತಗೊಂಡೋಗಿಲ್ಲ ಅವರು ದಯವಿಟ್ಟು ಅದನ್ನ ಮೇಲಕ್ಕೆ ಎತ್ತಿ ಕಟ್ಟೋದ್ರಿಂದ ಬಳ್ಳಿ ಗಾತ್ರನೂ ಚೆನ್ನಾಗಾಗ್ತದೆ, ನಮ್ಗೆ ಈ ರೋಗ ಬರೋದನ್ನ ತಪ್ಪಿಸುವಂತ ಅವಕಾಶ ಸಿಗುತ್ತೆ. ಮತ್ತೆ ಮೂರನೇದು, ತೋಟದಲ್ಲಿ ಬಿದ್ದಿರುವಂತ ತರಗನೆಲೆಗಳನ್ನ ಗಿಡದ ಬುಡಕ್ಕೆ ಹಾಕಿ ಮಲ್ಚಿಂಗ್ ಮಾಡೋದ್ರಿಂದ ಮಣ್ಣಿನ ತೇವಾಂಶನ ಸಂರಕ್ಷಣೆ ಮಾಡ್ಲಿಕ್ಕೆ ಅವಕಾಶ ಆಗ್ತದೆ. ಇದು ಒಂದು. ಎರಡನೇದು, ಕೊಟ್ಟಿಗೆ ಗೊಬ್ಬರ ಕೊಡ್ಲಿಕ್ಕೂ ಮುಂಚೆ, ಇದು ಬಹಳಷ್ಟು ಕಡೆ ಕೊಟ್ಟಿಗೆ ಗೊಬ್ಬರ ಕೊಡ್ಲಿಕ್ಕೆ ಈಗ ಸಕಾಲ, ಅದನ್ನ ಕೊಡ್ಲಿಕ್ಕೂ ಮುಂಚೆ ಆ ಕೊಟ್ಟಿಗೆ ಗೊಬ್ಬರಕ್ಕೆ ಕೆಲವೊಂದು ಬಯಾಲಾಜಿಕಲ್ಗಳನ್ನ ಆಡ್ ಮಾಡಬೇಕು. ಬಹಳ ಪ್ರಮುಖವಾಗಿ ಟ್ರೈಕೋಡರ್ಮ, ಸೋಡೋಮನಸ್, ಪಚೋನಿಯಾ, ಪೆಸರೋಮೈಸಿಸ್, ಮತ್ತೆ ಅರ್ಕಾ ಮೈಕ್ರೋಬಿಯಲ್ ಕನ್ಸೋರ್ಷಿಯಾ, ಇವುಗಳನ್ನೆಲ್ಲ ಹಾಕಿ ಒಂದು ವ್ಯಾಲ್ಯೂ ಆಡೆಡ್ ಕೊಟ್ಟಿಗೆ ಗೊಬ್ಬರನ ಮಾಡೋದ್ರಿಂದ ರೋಗ ಬರುವಂತ ಸಾಧ್ಯತೆಗಳನ್ನ ತಡೆಗಟ್ಟಬಹುದು. ಹಾಗಾಗಿ ಪ್ರತಿ ಗಿಡಕ್ಕೆ ಸುಮಾರು 1 ಕೆಜಿಯಷ್ಟು ಕೊಟ್ಟಿಗೆ ಗೊಬ್ಬರ, 1 ಕೆಜಿಯಷ್ಟು ಬೇವಿನಿಂಡಿಯನ್ನ ಹಾಕೋದು ಈ ಸಮಯದಲ್ಲಿ ಸೂಕ್ತವಾದಂತ ಕ್ರಮ. ಅದನ್ನ ಹಾಕಿ ಅದ್ರ ಮೇಲ್ಗಡೆ 1 ಇಂಚಿನಷ್ಟು ಮಣ್ಣನ್ನ ಹಾಕ್ಬೇಕು. ಮತ್ತೆ ಸಾಧ್ಯವಾದಷ್ಟು ಗಿಡದ ಬುಡವನ್ನ ಎತ್ತರವಾಗಿ ಇಡೋ ರೀತಿ ವ್ಯವಸ್ಥೆ ಕ್ರಿಯೇಟ್ ಮಾಡ್ಬೇಕು. ಅದರಿಂದಾಗಿ ನಮ್ಗೆ ಬುಡದಲ್ಲಿ ನೀರು ನಿಲ್ಲೋದಿಲ್ಲ ಮಳೆಗಾಲದಲ್ಲಿ.
1: ಮತ್ತೆ ಈ ಬೇಸಿಗೆಯಲ್ಲೂ ಕೂಡ ತೇವಾಂಶದ ಸಂರಕ್ಷಣೆಗೂ ಅದು ಅನುಕೂಲ ಮಾಡಿಕೊಡುತ್ತೆ.
0: ಅನುಕೂಲ ಆಗುತ್ತೆ. ಇದಿಷ್ಟು ಮಾಡೋದ್ರ ಜೊತೆಗೆ ನಾನು ಆಲ್ರೆಡಿ ಹೇಳಿರೋ ಹಾಗೆ 1% ಬೋರ್ಡೋ ಕೂಡ ಅನುಕೂಲ ಮಾಡುತ್ತೆ. ಮತ್ತೆ ಶಿಫಾರಸು ಮಾಡಿರುವಂತ ರಸಗೊಬ್ಬರದ ಪ್ರಮಾಣದಲ್ಲಿ ಅಥವಾ ಮಣ್ಣು ಪರೀಕ್ಷೆ ಆಧಾರದ ಮೇಲೆ ಮಣ್ಣಲ್ಲಿ ಇರುವಂತ ಪೋಷಕಾಂಶಗಳನ್ನ ನೋಡಿಕೊಂಡು ಮಿಕ್ಕ ಪೋಷಕಾಂಶಗಳನ್ನ ಮೊದಲನೇ ಕಂತನ್ನ ಏಪ್ರಿಲ್ ತಿಂಗಳಲ್ಲೇ ಕೊಡಬೇಕಾಗಿತ್ತು. ಯಾರು ಕೊಟ್ಟಿಲ್ಲ ದಯವಿಟ್ಟು ಮೇ ತಿಂಗಳಲ್ಲಿ ಮತ್ತೆ ಎರಡನೇ ಕಂತನ್ನ ಜೂನ್ ಮೊದಲನೇ ವಾರದಲ್ಲೇ ಕೊಡುವಂತ ಸಿದ್ಧತೆ ಮಾಡ್ಕೋಬೇಕು. ಮತ್ತೆಲ್ಲದಕ್ಕಿಂತ ಹೆಚ್ಚಾಗಿ ಇವತ್ತಿನ ಪರಿಸ್ಥಿತಿನಲ್ಲಿ ನಮ್ಮ ಅಷ್ಟು ಎಫರ್ಟ್ಸ್ ಈ ಮೇಜರ್ ನ್ಯೂಟ್ರಿಯಂಟ್ಸ್ ಏನಿದೆ, ಸಾರಜನಕ, ರಂಜಕ ಮತ್ತೆ ಪೊಟಾಶ್, ಇವುಗಳು ಕೊಡ್ತಾ ಇದೀವಿ ಹೊರತು ಲಘು ಪೋಷಕಾಂಶಗಳಿಗೆ ಒತ್ತು ಕೊಡ್ತಾ ಇಲ್ಲ. ಹಾಗಾಗಿ ISR ಸಂಸ್ಥೆ ಬಿಡುಗಡೆ ಮಾಡಿರುವಂತ ಈ ಲಘು ಪೋಷಕಾಂಶಗಳ ಮಿಶ್ರಣ ಇದೆ, ಪೆಪ್ಪರ್ ಸ್ಪೆಷಲ್ ಅಂತ, ಮಾರ್ಕೆಟ್ ನಲ್ಲಿ ಬಹಳಷ್ಟು ಕಂಪನಿಗಳು ಅದನ್ನ ಉತ್ಪಾದನೆ ಮಾಡ್ತಾ ಇದ್ದಾರೆ. ಅದನ್ನ ಮಳೆಗೂ ಮುಂಚೆ 2 ರೌಂಡ್ ಪ್ರತಿ ತಿಂಗಳ ಅಂತರದಲ್ಲಿ, ಒಂದು ಮೇ ತಿಂಗಳಲ್ಲಿ ಈಗ ಇಮಿಡಿಯೇಟ್ ಆಗಿ ಕೊಟ್ಕೊಳ್ಳಿ, ಪ್ರತಿ ಬ್ಯಾರಲ್ ಗೆ 1 ಕೆಜಿ ಅಷ್ಟು ಹಾಕೊಂಡು ಸಿಂಪಡಣೆ ಮಾಡ್ಕೊಳ್ಳಿ, ಮತ್ತೆ ಇನ್ನೊಂದು ಕಂತನ್ನ ಜೂನ್ ತಿಂಗಳಲ್ಲಿ ಸಿಂಪಡಣೆ ಮಾಡಿ ಮಳೆ ಬರ್ಲಿಕ್ಕೂ ಮುಂಚೆ. ಅದರಿಂದಾಗಿ ನಮ್ಗೆ 10-20% ಅಷ್ಟು ನಮ್ಗೆ ಉತ್ಪಾದನೆಯಲ್ಲೂ ಕೂಡ ಇಳುವರಿನಲ್ಲೂ ಕೂಡ ಹೆಚ್ಚುಗಾರಿಕೆಯನ್ನ ಗಮನಿಸಬಹುದು. ಇದಿಷ್ಟು ಕಾಳುಮೆಣಸಿನ ವಿಚಾರಕ್ಕೆ ಬಂದಾಗ ಮಾಡಬೇಕಾದಂತ ಬಹಳ ಅತ್ಯವಶ್ಯಕ ಬೇಸಾಯ ಕ್ರಮಗಳು.
1: ಅಂದ್ರೆ ಮುಖ್ಯವಾಗಿ ಎಲ್ಲೆಲ್ಲಿ ನೀರಿನ ಒಂದು ಲಭ್ಯತೆ ಇದೆ ಅಂತಹ ಕಡೆಗಳಲ್ಲಿ ವಾರಕ್ಕೊಂದ್ಸರಿ ಆದರೂ ನೀರು ಕೊಡೋದು ಈ ಸಂದರ್ಭದಲ್ಲಿ ಬಹಳ ಅತ್ಯವಶ್ಯಕ.
0: ಖಂಡಿತ ಕೊಡಬೇಕು ಸರ್, ಕೊಡಬೇಕು.
1: ಇದು ಮುಖ್ಯವಾಗಿ ಕಾಳುಮೆಣಸು ಬಗ್ಗೆ. ಆದ್ರೆ ಇನ್ನ ಏಲಕ್ಕಿನಲ್ಲಿ ನಾವು ಏನೇನು ಕ್ರಮಗಳನ್ನ ಕೈಗೊಳ್ಬೇಕಾಗತ್ತೆ?
0: ಇವತ್ತು ಏಲಕ್ಕಿ ಮಾರ್ಕೆಟ್ ರೇಟ್ ಅನ್ನು ನೋಡಿದ್ರೆ ಪ್ರತಿಯೊಬ್ಬ ರೈತನಲ್ಲೂ ಏಲಕ್ಕಿ ಬೆಳಿಬೇಕು ಅನ್ನೋ ಆಸೆ ಮತ್ತೆ ಚಿಗುರಿದೆ ಸರ್. ಬಹಳಷ್ಟು ಕಡೆ ರೈತರುಗಳು ಮತ್ತೆ ಏಲಕ್ಕಿ ತೋಟಗಳನ್ನ ರಿವೈವ್ ಮಾಡ್ತಾ ಇದಾರೆ. ಯಾಕಂದ್ರೆ ಏಲಕ್ಕಿ ರೇಟ್ ಸಾಧಾರಣವಾಗಿ 2,300 ರಿಂದ 2,500 ರೂಪಾಯಿ ತನಕ ಧಾರಣೆ ಸ್ಥಿರವಾಗಿದೆ. ಹಾಗಾಗಿ ಏಲಕ್ಕಿ ತೋಟಗಳಲ್ಲಿ ಮಾಡಬೇಕಾದಂತ ಪ್ರಮುಖವಾದ ಕೆಲಸ ಏನಪ್ಪಾ ಅಂತಂದ್ರೆ ವಾರಕ್ಕೊಮ್ಮೆ ನೀರು ಕೊಡ್ಲೇಬೇಕು. ಯಾಕಂದ್ರೆ ಈಗ ಗರಿಗಳು ಹೊರಡೋ ಟೈಮು, ಪ್ಯಾನಿಕಲ್ ಹೊರಡುವಂತ ಟೈಮು, ಮತ್ತೆ ಹೊಸ ಕಂದುಗಳು ಬರುವಂತ ಟೈಮು. ಹಾಗಾಗಿ ಈ ಟೈಮ್ನಲ್ಲಿ ನಾವು ಎಷ್ಟು ನೀರನ್ನ ಕೊಡ್ತೀವಿ ಮತ್ತೆ ನೆರಳನ್ನ ನಿರ್ವಹಣೆ ಮಾಡ್ತೀವಿ, ಅದೆರಡೂ ನೇರವಾಗಿ ಫಸಲಿನ ಮೇಲೆ ಆಧಾರಿತವಾಗಿರ್ತದೆ. ಮತ್ತೆ ಹಳೆ ಕಂದುಗಳು, ಹಳೆ ಎಲೆಗಳು ಏನ್ ಕೆಂಪಾಗಿರೋ ಬಂದಿದಾವೆ ಅದನ್ನೆಲ್ಲ ಊರಿ ತೆಗಿಬೇಕು. ಆ ರೀತಿ ಮಾಡೋದ್ರಿಂದ ಈ ಪ್ರತಿ ಎಲೆಯ ಕಂಕಳಿನಲ್ಲಿ ನಮ್ಗೆ ಕ್ರಿಪ್ಸ್ ಹುಳಗಳು ಆಶ್ರಯ ಪಡ್ಕೊಂಡಿರುತ್ತೆ.
1: ಹೌದು.
0: ಆವಾಗ ನಾವು ಈ ಹಳೆ ಎಲೆಗಳನ್ನ ಊರು ತೆಗಿತೀವಿ, ಅವು ಬಿಸಿಲಿಗೆ ಎಕ್ಸ್ಪೋಸ್ ಆಗ್ತವೆ, ಅವುಗಳ ಬಾಧೆ ಕೂಡ ಅರ್ಧ ಭಾಗದಷ್ಟು ಕಡಿಮೆ ಆಗ್ತದೆ. ಇನ್ನ ನೀರು ಮತ್ತೆ ಶಿಫಾರಸು ಮಾಡಿರುವಂತ ಗೊಬ್ಬರದಲ್ಲಿ 3 ಕಂತು ಗೊಬ್ಬರ ಕೊಡಬೇಕು ಅಂತ ಹೇಳ್ತೀವಿ. ಅದರಲ್ಲಿ

0: ಕಂತನ್ನ ಏಪ್ರಿಲ್ ತಿಂಗಳಲ್ಲಿ ಅಥವಾ ಮಾರ್ಚ್ ತಿಂಗಳಲ್ಲಿ ಕೊಟ್ಟಿರ್ತಾರೆ, ಎರಡನೇ ಕಂತನ್ನ ಈ ಟರ್ಮ್ ನಲ್ಲಿ ಕೊಡ್ಬೇಕಾಗ್ತದೆ. ಆಯ್ತಾ, ಇದರ ಜೊತೆಗೆ ISR ಸಂಸ್ಥೆ ಬಿಡುಗಡೆ ಮಾಡಿರುವಂತಹ ಕಾರ್ಡಮಮ್ ಸ್ಪೆಷಲ್ ಮೈಕ್ರೋನ್ಯೂಟ್ರಿಯನ್ ಮಿಕ್ಸ್ಚರ್ನು ಕೂಡ ಈ ಟೈಮ್ ನಲ್ಲಿ ಒಂದು ಸಿಂಪಡಣೆ ಮಾಡ್ಕೋಬೇಕು. ಪ್ರತಿ ಬ್ಯಾರಲ್ಗೆ ಒಂದು ಕೆಜಿಯಷ್ಟು ಹಾಕೊಂಡು ಸಿಂಪಡಣೆ ಮಾಡ್ಕೊಳ್ಳಿ. ಮತ್ತೆ ಈ ಟೈಮ್ ನಲ್ಲಿ ನಮ್ಗೆ ಇರುವಂತಹ ಎರಡು ಚಾಲೆಂಜ್ ಏನಪ್ಪಾ ಅಂತಂದ್ರೆ, ಕಾರ್ಡಮಮ್ ಅಲ್ಲಿ ಒಂದು ಥ್ರಿಪ್ಸ್ ಉಳಿದ ಬಾಧೆ, ಏಫಿಡ್ಸ್ ಕೆಲವೊಂದು ಭಾಗದಲ್ಲಿ ಇದ್ದೇ ಇರುತ್ತೆ ಈ ಟೈಮ್ ನಲ್ಲಿ. ಮತ್ತೆ ಕಾಂಡ ಕೊರಕ ಮತ್ತೆ ಕಾಯಿ ಆಗಿತ್ತು ಅಂತಂದ್ರೆ, ಎಲ್ಲಿ ನೀರ್ ಚೆನ್ನಾಗಿ ಕೊಡ್ತಾ ಇದ್ದಾರೆ, ನಲ್ಯಾಣಿ ತಳಿಗಳನ್ನ ಬೆಳೀತಾ ಇದ್ದಾರೆ, ಅಲ್ಲಿ ಕಾಂಡ ಕೊರಕದ ಬಾಧೆ ಕೂಡ ನಮ್ಗೆ ಕಂಡು ಬರ್ತದೆ. ಹಾಗಾಗಿ ಅಂತಹ ಭಾಗಗಳಲ್ಲಿ ಈಗ ಹೂ ಆಡ್ತಾ ಇರೋ ಸಮಯ ಆಗಿರೋದ್ರಿಂದ ಸಾಧ್ಯವಾದಷ್ಟು ಗ್ರೀನ್ ಲೇಬಲ್ ಕೆಮಿಕಲ್ ಗಳನ್ನ ಬಳಸೋದು ಉತ್ತಮ. ಅದು ಸ್ಪಿನೋಸೈಡ್ ಅಂತಂದ್ಬಿಟ್ಟು ಒಂದು ಗ್ರೀನ್ ಲೇಬಲ್ ಕೆಮಿಕಲ್ ಸಿಗುತ್ತೆ, ಪ್ರತಿ ಲೀಟರ್ಗೆ ಅಥವಾ ಪ್ರತಿ 10 ಲೀಟರ್ಗೆ 4 ಮಿಲಿಯಂತೆ ಅಥವಾ ಪ್ರತಿ ಬ್ಯಾರಲ್ಗೆ 80-100 ಮಿಲಿಯಷ್ಟನ್ನ ಹಾಕೊಂಡು ಸಿಂಪಡಣೆ ಮಾಡಿದ್ರೆ ಈ ಮೂರು ಹುಳುಗಳ ಬಾಧೆಯನ್ನ ತಡಿಬಹುದು.
1: ಅಂದ್ರೆ ತ್ರಿಪ್ಸು, ಕಾಂಡ ಕೊರಕ ಮತ್ತು ಕಾಯಿ
0: ಕೊರಕ, ಕಾಯಿ ಕೊರಕ ಒಂದು ಕೊರಕ, ಎರಡು ರಸ ಹೀರೋ ಕೀಟಗಳು. ಆಯ್ತಾ,
1: ಮತ್ತೆ ಈ ರೋಗದ ಬಾಧೆನೂ ಕಂಡುಬರೋ ಸಾಧ್ಯತೆ ಇರುತ್ತಾ?
0: ರೋಗದ ಬಾಧೆ ಈ ಟೈಮ್ ನಲ್ಲಿ ಎಲೆ ಚುಕ್ಕಿ ರೋಗ ಮತ್ತೆ ಎಲೆ ಮಚ್ಚ ರೋಗಗಳು ಕಂಡು ಬರುತ್ತೆ ಸರ್. ಹಾಗಾಗಿ ನೆರಳಿನ ವ್ಯವಸ್ಥೆ ಚೆನ್ನಾಗಿದ್ದು ಮತ್ತೆ ನೀರಾವರಿ ವ್ಯವಸ್ಥೆ ಚೆನ್ನಾಗಿದ್ರೆ ರೋಗ ಉಲ್ಬಣ ಆಗೋದಿಲ್ಲ. ಮುಂಜಾಗ್ರತಾ ಕ್ರಮವಾಗಿ ನಾವು ಎರಡು ಕ್ರಮವನ್ನ ಮಾಡಬಹುದು. ಒಂದು ಶಿಫಾರಸು ಮಾಡಿರುವಂತ ಶಿಲೀಂದ್ರನಾಶಕವನ್ನ ಕಾರ್ಬಿಂಡಿದೆ ಮತ್ತೆ ನಂಕುಜಬ್ ಎರಡು ಮಿಶ್ರಣ ಇರುವಂತ ಶಿಲೀಂದ್ರನಾಶಕ ಆಗ್ಬಹುದು, ಅಥವಾ ಎಕ್ಸಕನಜೋಲ್ ಇರುವಂತ ಶಿಲೀಂದ್ರನಾಶಕವನ್ನ ನಾವು ಎರಡನ್ನು ಕೂಡ ಬಳಸಬಹುದು. ಈ ಕಾರ್ಬಿಂಡಿಜೈನ್ ಮತ್ತೆ ನ್ಯಾಂಕೋಜಬ್ ಇರುವಂತದ್ದಾಯ್ತು ಅಂತಂದ್ರೆ 2 ಗ್ರಾಮ್ ಪ್ರತಿ ಲೀಟರ್ಗೆ. ಎಕ್ಸಕನಜೋಲ್ ಇಸಿ ಫಾರ್ಮುಲೇಷನ್ ಬದಲು ಎಸ್ಸಿ ಫಾರ್ಮುಲೇಷನ್ ಸಿಗುತ್ತೆ, ಅದು ತುಂಬಾ ಚೆನ್ನಾಗಿ ಕೆಲಸ ಮಾಡುತ್ತೆ. ಕಾಂಟಾಫ್ ಪ್ಲಸ್ ಅನ್ನೋ ಹೆಸರಲ್ಲಿ ಮಾರ್ಕೆಟ್ ಅಲ್ಲಿ ಇದೆ. ಅದನ್ನಾಯ್ತು ಅಂತಂದ್ರೆ 1.5 ಮಿಲಿಯಿಂದ 2 ಮಿಲಿ ತನಕ ತಗೊಂಡು ನಾವು ಸ್ಪ್ರೇ ಮಾಡೋದ್ರಿಂದ ಈ ಎಲೆಚುಕ್ಕಿ ರೋಗ ಅಥವಾ ಎಲೆಮಚ್ಚೆ ರೋಗಗಳನ್ನು ನಾವು ಹತೋಟಿಗೆ ತಂದ್ಕೋಬಹುದು. ಇನ್ನ ಮಾಮೂಲಿ ಈ ಮಲ್ನಾಡಿನ ಬೆಳೆಗಳಲ್ಲಿ ನೋ ಕಾಪರ್ ನೋ ಕ್ರಾಪ್ ಅನ್ನುವಂತ ಘೋಷವಾಕ್ಯ ಇದೆ. ಅದೇ ರೀತಿ ಮಳೆ ಹತ್ರ ಆಗುವಾಗ ಮೇ ತಿಂಗಳಲ್ಲಿ ಜನಗಳ ಲಭ್ಯತೆ ನೋಡಿಕೊಂಡು 1% ಬೋರ್ಡೋಸ್ ದ್ರಾವಣವನ್ನ ಸಿಂಪಡಣೆ ಮಾಡೋದ್ರಿಂದ ನಮ್ಗೆ ಮಳೆಗಾಲದಲ್ಲಿ ಬರುವಂತ ಕಂದುಕೊಳೆಯ ರೋಗ ಮತ್ತೆ ಬೇರೆ ರೋಗಗಳನ್ನ ನಾವು ಹತೋಟಿನಲ್ಲಿ ಇಟ್ಕೊಬಹುದು.
1: ಈ ಕಾಯಿ ಕೊಳೆಯ ರೋಗ ಅಂತಾನು ಕೂಡ ಕಂಡುಬರುತ್ತೆ.
0: ಹೌದು ಹೌದು, ಅದನ್ನು ಹತೋಟಿಲಿ ಇಟ್ಕೊಬಹುದು.
1: ಒಟ್ಟಾರೆ ಇಲ್ಲೂ ಕೂಡ ವಾರಕ್ಕೊಂದ್ಸರಿ ನೀರನ್ನು ಕೊಟ್ರೆ ಬಹಳ ಒಳ್ಳೇದು.
0: ಖಂಡಿತ ಬೇಕು ಸರ್, ವಾರಕ್ಕೊಂದ್ಸಲ ನೀರ್ ಬೇಕು. ಸ್ಪ್ರಿಂಕ್ಲರ್ ಮುಖಾಂತರ ಕೊಡೋದು ಬಹಳ ಅನುಕೂಲ ಆಗ್ತದೆ. ಮತ್ತೆ ಮಳೆಗಾಲ ಹತ್ರ ಬರ್ತಾ ಇರೋದ್ರಿಂದ ಕೊಟ್ಟಿಗೆ ಗೊಬ್ಬರ ಕೊಡುವಂತ ಕ್ರಮಗಳು ಈಗಾಗಲೇ ಮುಗಿದೋಗ್ಬೇಕು. ನಾನು ಈಗಾಗಲೇ ಕಾಳುಮೆಣಸಿನಲ್ಲಿ ಹೇಳಿದೆ, ಕೊಟ್ಟಿಗೆ ಗೊಬ್ಬರನ ಜೈವಿಕ ಗೊಬ್ಬರಗಳ ಜೊತೆ ಬೆರೆಸಿ ನಂತರ ಕೊಡೋದ್ರಿಂದ ಮಳೆಗಾಲದಲ್ಲಿ ಬರುವಂತ ರೋಗದ ಸಮಸ್ಯೆ ಕಡಿಮೆ ಆಗ್ತದೆ.
1: ಮತ್ತೆ ಮಣ್ಣು ಪರೀಕ್ಷೆ ಫಲಿತಾಂಶದ ಆಧಾರದ ಮೇಲೆ ಗೊಬ್ಬರ ಕೊಡ್ಬೇಕಾಗತ್ತೆ.
0: ಖಂಡಿತ ಖಂಡಿತ ಸರ್. ಈಗ ನಾವು ನೀರಾವರಿ ಪ್ರದೇಶದಲ್ಲಿ ಹೇಳೋದು 125 225 250 ಕೆಜಿ ಸಾರ್ವಜನಿಕ ರಂಜಕ ಪೊಟ್ಯಾಶ್ ಕೊಡಬೇಕು ಅಂತ
1: ಹೆಕ್ಟೇರ್ಗೆ.
0: ಅದೇ ನಾವು ಮಳೆ ಆಶ್ರಿತ ಪ್ರದೇಶದಲ್ಲಾದ್ರೆ 75 75 125 ಕೆಜಿ ಅಷ್ಟು ಕೊಡಬೇಕು ಅಂತ ಅನ್ಬಿಟ್ಟು ಹೇಳ್ತೀವಿ. ಮಳೆ ಆಧಾರಿತ ಆಯ್ತು ಅಂದ್ರೆ 2 ಕಂತಲ್ಲಿ ಕೊಡ್ಲಿ, ನೀರಾವರಿ ಆಧಾರಿತ ಆಯ್ತು ಅಂತಂದ್ರೆ 3 ಕಂತಲ್ಲಿ ಕೊಡಬೇಕು ಇದೇ ಗೊಬ್ಬರನ ಅಂತ ಹೇಳ್ತೀವಿ. ಹಾಗಾಗಿ ಈಗ ಮಾರ್ಚ್ ಏಪ್ರಿಲ್ ನಲ್ಲಿ ಮೊದಲನೇ ಕಂತಾಗಿತ್ತು ಅಂದ್ರೆ 2ನೇ ಕಂತನ್ನ ಈಗ ಕೊಟ್ಕೋಬೇಕಾಗ್ತದೆ. ಸರಿ, ಸಾಧಾರಣ 40 ಕೆಜಿ ಸಾರ್ವಜನಿಕ, 40 ಕೆಜಿ ರಂಜಕ ಮತ್ತೆ 70-80 ಕೆಜಿ ಅಷ್ಟು ಪೊಟ್ಯಾಶ್ ಅನ್ನ ಬೇರೆಸ್ಬಿಟ್ಟು ಪ್ರತಿ ಗಿಡಕ್ಕೆ ಹಂಚಿಕೆ ಮಾಡ್ಕೊಬೇಕು. ಅದ್ರ ಜೊತೆಗೆ ISR ಸಂಸ್ಥೆಯವರು ತಂದಿರುವಂತ ಕಾರ್ಡಮಮ್ ಸ್ಪೆಷಲ್ ಸ್ಪ್ರೇ ಕೂಡ ಬಹಳ ಮುಖ್ಯವಾಗಿದೆ.
1: ಮತ್ತೆ ಇನ್ನೊಂದೇನು ಅಂದ್ರೆ, ಈಗ ಈ ರಸಗೊಬ್ಬರದ ಲಭ್ಯತೆನೂ ಕೂಡ ಸ್ವಲ್ಪ ಅನಿಶ್ಚಿತತೆಯಿಂದ ಕೂಡಿರೋದ್ರಿಂದ ರೈತರು ತಮಗೆ ಸಿಗುವಂತ ಗೊಬ್ಬರಗಳ ಸಂಯೋಜನೆಯನ್ನೇ ಬಳಸ್ಕೋಬೇಕಾಗತ್ತೆ.
0: ಸರ್, ಈ ವಿಚಾರ ನೀವು ಹೇಳಿದ್ ಬಹಳ ಒಳ್ಳೇದಾಯ್ತು. ನಮ್ಮ ಸಂಸ್ಥೆ ಮತ್ತೆ ಕಾಫಿ ಬೋರ್ಡ್ ನವರು ಮಣ್ಣು ಪರೀಕ್ಷೆ ಮಾಡಿರುವಂತ ರಿಸಲ್ಟ್ ಗಳನ್ನ ಬಿಡುಗಡೆ ಮಾಡಿದಾರಲ್ಲ, 60-70% ಈ ಮಲ್ನಾಡಿನ ಭಾಗ, ಕಾಫಿ ಬೆಳೀತಾ ಇರುವಂತ ಭಾಗ ಆಗ್ಬೋದು, ಏಲಕ್ಕಿ ಬೆಳೀತಾ ಇರುವಂತ ಭಾಗ ಆಗ್ಬೋದು, ಇಲ್ಲೆಲ್ಲ ರಂಜಕ ಅತಿ ಹೆಚ್ಚಿದೆ. 60-70% ಅವರು ಒಂದು ಸೀಸನ್ ಅಲ್ಲಿ ರೆಕಮೆಂಡ್ ಮಾಡಿರುವಂತ ರಂಜಕದ ಪ್ರಮಾಣದಲ್ಲಿ 1/2 ಹಾಕಿದ್ರು ಸಾಕು. ಅದಕ್ಕೋಸ್ಕರ ನಾನು ಪ್ರಾರಂಭದಲ್ಲೇ ನಾನು ಹೇಳಿದ್ದು ಮಣ್ಣು ಪರೀಕ್ಷೆ ಆಧಾರಿತ ರಸಗೊಬ್ಬರ ನಿರ್ವಹಣೆ ಬಹಳ ಮುಖ್ಯ ಅಂತ. ಈಗ ನಮ್ಗೆ ರಸಗೊಬ್ಬರ ಸಿಗದೆ ಕಷ್ಟ ಇದ್ದಾಗ ಅವಶ್ಯಕತೆ ಇರುವಂತ ಗೊಬ್ಬರ ಹಾಕೋಣ.
1: ಹೌದೌದು,
0: ಯಾವಾಗ್ಲೂ ರೈತರಿಗೆ ಒಲವು DAP ಕಡೆಗೆ ಹೋಗುತ್ತೆ, 20 20 ಗೊಬ್ಬರದ ಕಡೆಗೆ ಹೋಗುತ್ತೆ.

0: ಇದನ್ನ ಪದೇ ಪದೇ ಹಾಕಿ ಹಾಕಿ ಏನಾಗಿದೆ, ನಮ್ಮ ಮಣ್ಣಲ್ಲಿ ರಂಜಕದ ಅಂಶ ಹೆಚ್ಚು ಶೇಖರಣೆ ಆಗಿದೆ. ಹಾಗಾಗಿ ಈ ಅಭಾವ ಇರುವಂತಹ ಸಮಯದಲ್ಲಿ ಇಂತಹ ಜಾಣತನ ಖಂಡಿತ ಬೇಕಾಗತ್ತೆ.
1: ಅಂದ್ರೆ ಇವರ ಮಾರ್ಗದರ್ಶನ ಬೇರೆ ವಿಚಾರಗಳಿಗೆ ಕೃಷಿ ವಿಜ್ಞಾನ ಕೇಂದ್ರಗಳನ್ನ ಮತ್ತು ಕೃಷಿ ಸಂಶೋಧನಾ ಸಂಸ್ಥೆಗಳನ್ನ ಸಂಪರ್ಕಿಸಬಹುದು.
0: ಮತ್ತೆ ಅವ್ರ ಹತ್ರ ಇರುವಂತ ಸಾಯಿಲ್ ಹೆಲ್ತ್ ಕಾರ್ಡ್ ಅನ್ನ ಅಥವಾ ಮಣ್ಣು ಪರೀಕ್ಷೆ ಕಾರ್ಡ್ಗಳನ್ನ ದಯವಿಟ್ಟು ಗಮನಿಸ್ಲಿ, ಅದ್ರಲ್ಲಿ ರಂಜಕದ ಪ್ರಮಾಣ ಎಷ್ಟಿದೆ ಅಂತ ಗಮನಿಸ್ಲಿ. ಅಲ್ಲಿ ಬರ್ದಿರ್ತದೆ ಕಡಿಮೆ, ಮಧ್ಯಮ, ಹೆಚ್ಚು, ಅತಿ ಹೆಚ್ಚು ಅಂತ. ಹಾಗಾಗಿ ಅದನ್ನ ನೋಡ್ಕೊಂಡು ಅಥವಾ ಅವ್ರಿಗೆ ತಿಳಿದಿಲ್ಲ ಅಂತಂದ್ರೆ ಫೋನ್ ಮುಖಾಂತರ ನಮ್ಮ ಸಂಸ್ಥೆಯನ್ನ, ಪ್ರಾದೇಶಿಕ ಕಚೇರಿಗಳನ್ನ ಅಥವಾ ಕೃಷಿ ಇಲಾಖೆ, ತೋಟಗಾರಿಕಾ ಇಲಾಖೆ, ಕೆವಿಕೆ ಹತ್ತಿರದಲ್ಲಿ ಯಾವ್ದಿದೆ ಅಲ್ಲಿ ಹೋಗಿ ದಯವಿಟ್ಟು ನಿಮ್ಮ ಮಣ್ಣು ಪರೀಕ್ಷಾ ಕಾರ್ಡ್ ಅನ್ನ ತೋರಿಸಿ ನಂತರ ಗೊಬ್ಬರ ಹಾಕೋ ವಿಚಾರದಲ್ಲಿ ತೀರ್ಮಾನ ತಗೊಳ್ಳೋದು ಬಹಳ ಪ್ರಮುಖವಾಗಿರ್ತದೆ.
1: ಶುಂಠಿ ಬೆಳೆಗೆ ಬಂದ್ರೆ ಶುಂಠಿ ಬೆಳೆಯ ಸದ್ಯದ ಸ್ಥಿತಿಗತಿ ಹೇಗಿದೆ ಅಂತೀರಾ
0: ಸರ್? ಶುಂಠಿ ವರ್ಷ ವರ್ಷ ಕರ್ನಾಟಕದಲ್ಲಿ ಅದರ ವ್ಯಾಪ್ತಿಯನ್ನ ಹೆಚ್ಚಿಗೆ ಮಾಡ್ಕೊಳ್ತಾನೆ ಹೋಗ್ತಾ ಇದೆ. ಬಹುಶಃ ಈ ವರ್ಷ ಶುಂಠಿ ಕರ್ನಾಟಕದಲ್ಲಿ 1.5 ಲಕ್ಷ ಹೆಕ್ಟೇರ್ ನಷ್ಟು ಆಕ್ರಮಣ ಮಾಡ್ಕೊಂಡಿದೆ ಅಂತ ಅಂದ್ರೂ ತಪ್ಪಾಗೋದಿಲ್ಲ. ಆಯ್ತಾ, ಇವತ್ತಿನ ಸ್ಥಿತಿನಲ್ಲಿ ಶುಂಠಿ ಮೊಳಕೆಯೆಲ್ಲ ಚೆನ್ನಾಗಿ ಬಂದಿದೆ, 3 ತಿಂಗಳು ಬೆಳೆ ಹಾಕ್ಬೋತಿದೆ, 90 ದಿನ ಆಗಿದೆ ಬಹಳಷ್ಟು ಕಡೆ ಈ ಹಳೆ ಮೈಸೂರು ಭಾಗದಲ್ಲಿ. ಬಿಸಿಲಿನ ತಾಪಮಾನ ಜಾಸ್ತಿ ಇರೋದ್ರಿಂದ ನಮಗೆ ಶುಂಠಿನಲ್ಲಿ ಎಲೆಗಳು ಸ್ವಲ್ಪ ತಿಳಿ ಹಸಿರಿನಿಂದ ಕೂಡಿರ್ತದೆ. ನೋಡಿದ ತಕ್ಷಣ ಒಂದು ಗಂಧಕದ ಕೊರತೆ ಅಥವಾ ಲಘು ಪೋಷಕಾಂಶಗಳ ಕೊರತೆ ಇದೆ ಅಂತ ಅನ್ನಿಸ್ಬೋದು. ಹಾಗಾಗಿ ಅಂತಹ ಕಡೆ ದಯವಿಟ್ಟು ನೀರನ್ನ ಸಂಜೆ ಹೊತ್ತು ಕೊಡುವಂತ ಅಭ್ಯಾಸ ಮೊದಲನೇದಾಗಿ ಮಾಡ್ಕೊಳ್ಳಿ. ಎರಡನೇದು, ಅತಿ ಹೆಚ್ಚು ತಾಪಮಾನವನ್ನ ಶುಂಠಿನೂ ಕೂಡ ತಡ್ಕೊಳ್ಳೋದಿಲ್ಲ. ಹಾಗಾಗಿ ಕೆಲವೊಮ್ಮೆ ಆ ಫೋಟೋಗಳನ್ನ ನೋಡಿ ಕೆಲವೊಂದು ತೀರ್ಮಾನಗಳನ್ನ ಅವ್ರಿಗೆ ನಾವು ಹೇಳ್ತೀವಿ. ಈ ಸಮುದ್ರ ಪಾಚಿಯಿಂದ ಮಾಡಿರುವಂತ ಉತ್ಪನ್ನಗಳು ಈ ಸ್ಟ್ರೆಸ್ ಅನ್ನ ತಡ್ಕೊಳ್ಳೋದಿಕ್ಕೆ ಅವಕಾಶ ಮಾಡಿಕೊಡತ್ತೆ ಒಂದು ಮಟ್ಟಿಗೆ. ಅದೇ ರೀತಿ ಸಿಲಿಕಾನ್ ಇರುವಂತ ಕೆಲವೊಂದು ಪದಾರ್ಥಗಳು ಅತಿ ಹೆಚ್ಚು ಶಾಖದ ಸಹಿಷ್ಣುತೆಗೆ ಅವಕಾಶ ಮಾಡಿಕೊಡ್ತದೆ. ದಯವಿಟ್ಟು ಶುಂಠಿ ಬೆಳೀತಾ ಇರುವಂತಹ ರೈತರುಗಳಲ್ಲಿ ನನ್ನ ಕಳಕಳಿ ಮನವಿ ಏನಪ್ಪಾ ಅಂತಂದ್ರೆ, ನಿಮ್ಮ ಶುಂಠಿ ತಾಕಿನಲ್ಲಿ ಏನಾದ್ರು ವ್ಯತ್ಯಾಸ ಕಂಡು ಬಂದ್ರೆ ನೇರವಾಗಿ ತಜ್ಞರನ್ನ ಸಂಪರ್ಕ ಮಾಡಿ. ಏನಾಗ್ತದೆ, ಈ ವಿಚಾರ ತಿಳಿದೇ ಇರುವಂತ ಜನಗಳು, ಉದಾಹರಣೆಗೆ ಅಂಗಡಿಗೆ ಹೋದ್ರೆ ಏನಾಗ್ತದೆ, ಹೊರೆ ಜಾಸ್ತಿ ಆಗ್ತದೆ ಹೊರತು ಅಲ್ಲಿರುವಂತ ಸಮಸ್ಯೆಗೆ ಸರಿಯಾದಂತ ಪರಿಣಾಮಕಾರಿಯಾದಂತ ಪರಿಹಾರ ಸಿಗೋದಿಲ್ಲ ಸರ್. ಅಲ್ಲಿ ನಾವು 3 ವರ್ಷದಿಂದ ಇದನ್ನ ಗಮನಿಸ್ತಾ ಇದೀವಿ. 2 ಎಕರೆ 3 ಎಕರೆ ಶುಂಠಿ ಹಾಕ್ತಾ ಇರೋರು ಪ್ರತಿ ಸತಿ ಏನಿಲ್ಲ ಅಂದ್ರು 18-30 ಸಾವಿರ ರೂಪಾಯಿಂದು ಔಷಧಿ ತಗೊಂಡ್ ಸ್ಪ್ರೇ ಮಾಡ್ತಾ ಇದೀನಿ, 6-8 ರೌಂಡ್ ಸ್ಪ್ರೇ ಮಾಡ್ತೀವಿ ಅಂತ ಹೇಳ್ತಾರೆ. ಇಷ್ಟು ಖರ್ಚು ಅವಶ್ಯಕತೆ ನಿಜವಾಗ್ಲೂ ಇದೆಯಾ? ದೊಡ್ಡ ಪ್ರಶ್ನೆ. ಅದಾದ ನಂತರ ಅಷ್ಟು ಸ್ಪ್ರೇ ಮಾಡಿರುವಂತ ಶುಂಠಿನ ತಿನ್ನೋ ಜನದ ಆರೋಗ್ಯ ಏನಾಗ್ಬೇಕು? ಹಾಗಾಗಿ ಶುಂಠಿನಲ್ಲೂ ಅಷ್ಟೇ, ಬಹಳ ಬೆಳೆಗಾರನ್ನ ವಿಚಾರಿಸಿದಾಗ ಅಲ್ಲೂ ಕೂಡ ಇದೇ ಸಮಸ್ಯೆ. ಶುಂಠಿ ಬೆಳೆಯುವಂತ ರೈತರುಗಳಿಗೆ ಈ DAP ಗೊಬ್ಬರದ ಕಡೆ 20-20 ಗೊಬ್ಬರದ ಕಡೆ ಒಲವು ಜಾಸ್ತಿ. ಪಕ್ಕದವನು 4 ಚೀಲ ಹಾಕವನೆ ಅಂದ್ರೆ ಇವ್ನು 6 ಚೀಲ ಹಾಕ್ತಾರೆ ಎಕರೆಗೆ. ಆದ್ರೆ 1 ಎಕರೆಗೆ ಬೇಕಾಗಿರೋದು ನಮ್ಗೆ 2 ಚೀಲ DAP ಸಾಕು. ಅಂದ್ರೆ ಮಣ್ಣಿನಲ್ಲಿ ರಂಜಕದ ಅಂಶದ ಕೊರತೆ ಇದ್ರೆ, ಕೊರತೆ ಇಲ್ಲ ಅಂದ್ರೆ 1 ಚೀಲ ಸಾಕಾಗತ್ತೆ. ನಮ್ಗೆ ಶುಂಠಿಗೆ ಯಾವಾಗ್ಲೂ ಜಾಸ್ತಿ ಬೇಕಾಗಿರುವಂತದ್ದು ಸಾರಜನಕ ಬೇಕು, ಪೊಟ್ಯಾಶ್ ಬೇಕು, ಮೆಗ್ನೀಷಿಯಂ ಬೇಕು. ಹಾಗಾಗಿ ಮಣ್ಣು ಪರೀಕ್ಷೆ ಆಧಾರದ ಮೇಲೆ ಅದನ್ನ ನಾವು ನಿರ್ಧಾರ ಮಾಡೋದು ಬಹಳ ಮುಖ್ಯ ಆಗ್ತದೆ. ಮತ್ತೆ ಕಳೆದ ವರ್ಷ ನಮಗೆ ಶುಂಠಿ ಬಹಳ ಸಮಸ್ಯೆನ ತಂದೊಟ್ಟು, ಅದರಲ್ಲೂ ಪ್ರಮುಖವಾಗಿ ರೈತರನ್ನ ತುಂಬಾ ತೀವ್ರವಾಗಿ ಕಾಡಿದ್ದು ಬೆಂಕಿ ರೋಗ.
1: ಹೌದೌದು,
0: ಈ ವರ್ಷ ಬೆಂಕಿ ರೋಗದ ಲಕ್ಷಣಗಳು ಎಲ್ಲೂ ನಮ್ಗೆ ಇದುವರೆಗೂ ಕಂಡು ಬಂದಿಲ್ಲ. ಆದ್ರೆ 10% ಅಷ್ಟು ಬಿಳಿ ಚಿಕ್ಕಿ ರೋಗದ ಲಕ್ಷಣಗಳಿರುವಂತ ತಾಕುಗಳು ಕಂಡು ಬಂದಿದೆ. ಅದು ಬಿಟ್ರೆ ಬಿಸಿಲಿನ ಬಾಧೆ ಸಮಸ್ಯೆ ಕಂಡು ಬಂದಿದೆ, ಸಣ್ಣ ಪ್ರಮಾಣದಲ್ಲಿ ಉಳಿದ ಬಾಧೆ ಲಕ್ಷಣಗಳು ಕಂಡು ಬಂದಿದೆ. ಅದನ್ನ ಬಿಟ್ರೆ ಶುಂಠಿನಲ್ಲಿ ಇವತ್ತು ಆಸ್ ಸಚ್ ನಮಗೆ ಮೇಜರ್ ಪ್ರಾಬ್ಲಮ್ಗಳು ಯಾವು ಕಂಡು ಬಂದಿಲ್ಲ. ಹಾಗಾಗಿ ಶುಂಠಿ ಬೆಳೆಗಾರರು ಇವತ್ತಿನ ಸ್ಥಿತಿನ ನಿರ್ವಹಣೆ ಮಾಡಬೇಕು ಅಂತಂದಾಗ, ಒಂದು ಈಗ ಆಲ್ರೆಡಿ 60-90 ದಿನದ ಅಂತರದಲ್ಲಿ ಬೆಳೆ ಇರೋದ್ರಿಂದ ಏನು ಮುಂದೆ ಗೊಬ್ಬರ ಕೊಡ್ತೀರಾ, ಎಷ್ಟು ಕೊಟ್ಟಿದ್ದೀರಾ ಅನ್ನೋದನ್ನ ದಯವಿಟ್ಟು ದಾಖಲಾತಿ ಮಾಡಿಕೊಂಡು ತಜ್ಞರನ್ನ ಸಂಪರ್ಕ ಮಾಡಿ ಮುಂದಿನ ನಿರ್ಧಾರಗಳನ್ನ ತಗೊಳ್ಳೋದು ಬಹಳ ಪ್ರಮುಖವಾಗ್ತದೆ. ಶುಂಠಿನಲ್ಲಿ ಈ ಬಿಳಿ ಚುಕ್ಕೆ ರೋಗ ಅಥವಾ ಈ ಬಾರಿ ಮೋಡ ಕವಿದ ವಾತಾವರಣ ಬಂತು ಅಂತಂದ್ರೆ ಬೆಂಕಿ ರೋಗ ಕೂಡ ಬರುವಂತ ಸಾಧ್ಯತೆ ಇರೋದ್ರಿಂದ ಮುಂಜಾಗ್ರತಾ ಕ್ರಮವಾಗಿ ಪ್ರೋಪಕೆನೋಸೋಲ್ ಅಥವಾ ಟುಬಕನೋಸೋಲ್ ಪ್ರತಿ ಲೀಟರ್ಗೆ 2 ml ಅಂತೆ ಅಥವಾ 1 ಬ್ಯಾರಲ್ಗೆ 400 ml ಅಂತೆ ಹಾಕೊಂಡು ಒಂದು ಸಿಂಪಡಣೆ ಮಾಡ್ಕೊಳ್ಳೋದು ಬಹಳ ಸೂಕ್ತ. ಮತ್ತೆ 60-90 ದಿನದಲ್ಲಿ 2 ಅಂತರದಲ್ಲಿ ನಾವು ಲಘು ಪೋಷಕಾಂಶಗಳ ಸಿಂಪಡಣೆ ISR ಅವರು ತಂದಿರುವಂತ ಜಿಂಜರ್ ಮೈಕ್ರೋನ್ಯೂಟ್ರಿಯಂಟ್ ಮಿಕ್ಸ್ಚರ್ ಅನ್ನ ದಯವಿಟ್ಟು

0: ಎರಡು ಸಿಂಪಡಣೆ, ಒಂದು 60 ದಿನದ ಅಂತರದಲ್ಲಿ ಮತ್ತಿನ್ನೊಂದು 90 ದಿನದ ಅಂತರದಲ್ಲಿ ಕೊಟ್ಟಾಗ ಲಘು ಪೋಷಕಾಂಶಗಳಿಗೆ ನನಗೆ ಯಾಕೆ ಇಷ್ಟು ಒತ್ತು ಕೊಟ್ಟು ಹೇಳ್ತಾ ಇದ್ದೀನಿ ಅಂದ್ರೆ, ಒಂದು ನೇರವಾಗಿ ಅವು ಇಳುವರಿನಲ್ಲಿ ಚಿನ್ನ ಮಾಡೋದ್ರಿಂದ ಲಾಭ ಒಂದು ಕಡೆ ಆಗ್ತದೆ. ಎರಡನೇದು ಏನಾಗ್ತದೆ, ಕೆಲವೊಂದು ಲಘು ಪೋಷಕಾಂಶಗಳು ಈ ಬರದ ಸ್ಥಿತಿಯನ್ನ ಅಥವಾ ಅತಿ ಹೆಚ್ಚು ಉಷ್ಣಾಂಶ ಇರುವಂತಹ ಸ್ಥಿತಿಯನ್ನ ಗಿಡ ತಡೆದುಕೊಂಡು ಮುಂದುವರಿಯೋದಕ್ಕೆ ಬೇಕಾಗಿರುವಂತ ಸಸ್ಯ ಶಾರೀರಿಕ ವ್ಯವಸ್ಥೆಗಳನ್ನ ಮಾಡಿಕೊಡ್ತದೆ. ಮೂರನೇದು, ಗಿಡದಲ್ಲಿ ಇಮ್ಯುನಿಟಿ ಇಂಪ್ರೂವ್ ಆಗ್ತದೆ, ರೋಗವನ್ನ ತಡೆದುಕೊಂಡು ಬದುಕುವಂತ ಶಕ್ತಿಯನ್ನ ಕೊಡುತ್ತೆ. ಹಾಗಾಗಿ ನಾವು ಲಘು ಪೋಷಕಾಂಶಗಳಿಗೆ ಪ್ರಸ್ತುತ ಪರಿಸ್ಥಿತಿಯಲ್ಲಿ ಒತ್ತು ಕೊಡಲೇಬೇಕಾಗಿದೆ ಸರ್. ಸಾಧ್ಯವಾದಷ್ಟು ಸಂಜೆ ಹೊತ್ತಿನಲ್ಲಿ ನೀರಾವರಿ ಕೊಡೋದ್ರಿಂದ ನಾವು ಕೊಟ್ಟಂತ ನೀರನ್ನ ಸದ್ಬಳಕೆ ಹೆಚ್ಚಾಗ್ತದೆ, ಮತ್ತೆ ಸಂಜೆ ಹೊತ್ತ ಸಿಂಪಡಣೆ ಮಾಡೋದು ಕೂಡ ಬಹಳ ಒಳ್ಳೇದು. ಇಲ್ಲಾಂದ್ರೆ ಉಪ್ಪಿನ ಅಂಶಗಳು ಗಿಡದ ಮೇಲೆ ಉಳಿಯುತ್ತೆ, ಅದು ಎಲೆಗಳನ್ನ ಸ್ಕಾರ್ಚಿಂಗ್ ಆಗ್ಲಿಕ್ಕೆ ಕೂಡ ಅವಕಾಶ ಮಾಡಿಕೊಡುತ್ತೆ.
1: ಆತ್ಮೀಯ ರೈತ ಬಾಂಧವರೇ, ತಮಗೆ ಈ ಮೇ ತಿಂಗಳಿನಲ್ಲಿ ಕರಿಮೆಣಸು, ಏಲಕ್ಕಿ ಮತ್ತು ಶುಂಠಿ ಬೆಳೆನಲ್ಲಿ ಏನೇನು ನಿರ್ವಹಣಾ ಕ್ರಮಗಳನ್ನು ಅನುಸರಿಸಬೇಕಾಗತ್ತೆ ಅನ್ನೋದ್ರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾಯಿತು ಅಂದರೆ ಡಾಕ್ಟರ್ ಕೆ ಎನ್ ಹರ್ಷ ಅವರನ್ನು ಅವರ ಮೊಬೈಲ್ ದೂರವಾಣಿ ಸಂಖ್ಯೆಯಲ್ಲಿ ಕೂಡ ಸಂಪರ್ಕಿಸ್ಬೋದು. ದೂರವಾಣಿ ಸಂಖ್ಯೆ ಹೀಗಿದೆ, 944-93-76-330. ದೂರವಾಣಿ ಸಂಖ್ಯೆಯನ್ನು ಮತ್ತೊಮ್ಮೆ ಕೇಳಿ, 944-93-76-330. ತುಂಬ ಸಂತೋಷ ಡಾಕ್ಟರ್ ಹರ್ಷ ಅವರೇ, ತಾವಿದುವರೆಗೂ ಈ ಮೇ ತಿಂಗಳಿನಲ್ಲಿ ಕರಿಮೆಣಸು, ಏಲಕ್ಕಿ ಮತ್ತು ಶುಂಠಿ ಬೆಳೆನಲ್ಲಿ ಏನೇನು ನಿರ್ವಹಣಾ ಕ್ರಮಗಳನ್ನು ಕೈಗೊಳ್ಳಬೇಕಾಗತ್ತೆ ಅನ್ನೋದ್ರ ಬಗ್ಗೆ ಸಾಕಷ್ಟು ವಿವರವಾಗಿ ಮಾಹಿತಿ ಮಾಡಿಕೊಟ್ಟಿದ್ದೀರಾ. ನಿಮಗೆ ತುಂಬ ಧನ್ಯವಾದಗಳು, ನಮಸ್ಕಾರ.
2: ಧನ್ಯವಾದಗಳು. ಇವರನ್ನು ಸಂದರ್ಶಿಸಿದವರು ಪಿಎಂ ಜಗದೀಶ್.
3: ಇಲ್ಲಿಗೆ ಇಂದಿನ ಕೃಷಿರಂಗ ಕಾರ್ಯಕ್ರಮ ಮುಗಿಯಿತು. ಇನ್ನು ನಾಳಿನ ಕಾರ್ಯಕ್ರಮದಲ್ಲಿ ಕೃಷಿ ಅನುಭವ ಕುರಿತು ಕೊಡಗು ಜಿಲ್ಲೆ ಮಡಿಕೇರಿ ತಾಲೂಕು ಚೇರಂಬಾಣೆ ಬಿ ಬಾಡಗ ಗ್ರಾಮದ ಕೂಡಕಂಡಿ ಎಂ ನಂಜುಂಡ ಅವರೊಂದಿಗೆ ನಡೆಸಿದ ಸಂದರ್ಶನವನ್ನು ಆಲಿಸುವಿರಿ. ಮಾರುಕಟ್ಟೆ ಧಾರಣೆ. ಕಾಫಿ ಮಂಡಳಿಯು ಕ್ರೋಢೀಕರಿಸಿರುವಂತೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿರುವ ಕಚ್ಚಾ ಕಾಫಿ ದರ 50 ಕೆಜಿ ಚೀಲವೊಂದಕ್ಕೆ ಅರೇಬಿಕಾ ಪಾರ್ಚ್ಮೆಂಟ್ 22,500 ರೂಪಾಯಿಂದ 23,000 ರೂಪಾಯಿಗಳು, ಅರೇಬಿಕಾ ಚರಿ 12,100 ರೂಪಾಯಿಂದ 14,400 ರೂಪಾಯಿಗಳು, ರೊಬೆಸ್ಟಾ ಪಾರ್ಚ್ಮೆಂಟ್ 17,500 ರೂಪಾಯಿಂದ 18,200 ರೂಪಾಯಿಗಳು ಹಾಗೂ ರೊಬೆಸ್ಟಾ ಚೆರಿ 9,300 ರೂಪಾಯಿಂದ 10,200 ರೂಪಾಯಿಗಳು. ಮಾರುಕಟ್ಟೆ ಧಾರಣೆ ಕೇಳಿದಿರಿ. ಕಾರ್ಯಕ್ರಮ ಕೃಷಿರಂಗ ಪ್ರಸಾರವಾಯಿತು.

0: ಬದ್ಲಿಸಿ ಬದ್ಲಿಸಿ ಅಭ್ಯಾಸ ಬದ್ಲಿಸಿ.
1: ಮಷೀನ್ ನಲ್ಲಿ ಬಟ್ಟೆ ಹಾಕೋ ಮೊದಲು ಚೆಕ್ ಮಾಡಿಲ್ವಾ?
0: ಬದ್ಲಿಸಿ ಬದ್ಲಿಸಿ ಅಭ್ಯಾಸ ಬದ್ಲಿಸಿ. ಈಗ ಹತ್ತಿರದ ಬ್ಯಾಂಕ್ ಗೆ ಹೋಗಿ ಹರಿದ ಹಳೆ ನೋಟ್ಸ್ ಬದ್ಲಿಸಿ. ಬ್ಯಾಂಕ್ ತಗೊಳ್ಳೋದಿದ್ರೆ RBI ನ ಓಂಬಡ್ಸ್ಮನ್ ಗೆ ದೂರು ನೀಡಿ. RBI ಹೇಳುತ್ತೆ, ಜಾಣರಾಗಿರಿ, ಜಾಗರೂಕರಾಗಿರಿ.
2: ಲಿಡ್ಕರ್ ವತಿಯಿಂದ ರಾಜ್ಯ ಮಟ್ಟದ ಚರ್ಮ ಪಾದರಕ್ಷೆ ತಯಾರಿಕಾ ಸ್ಪರ್ಧೆಯು June 6 ಬೆಂಗಳೂರಿನ ಕರ್ನಾಟಕ ಇನ್ಸ್ಟಿಟ್ಯೂಟ್ ಆಫ್ ಲೆದರ್ ಅಂಡ್ ಫ್ಯಾಷನ್ ಟೆಕ್ನಾಲಜಿಯಲ್ಲಿ ನಡೆಯಲಿದೆ.
1: 18-55 ವರ್ಷದೊಳಗಿನ ಆಸಕ್ತರು ಸ್ಪರ್ಧೆಯಲ್ಲಿ ಭಾಗವಹಿಸಿ ಬಹುಮಾನ ಗೆಲ್ಲಲು ಸುವರ್ಣಾವಕಾಶ.
2: ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಇದೇ ತಿಂಗಳ 30th.
1: ಹೆಚ್ಚಿನ ಮಾಹಿತಿಗಾಗಿ lidkar.com ಅವಲೋಕಿಸಿ ಅಥವಾ 9482300400 ಕರೆ ಮಾಡಿ.
2: ಲಿಡ್ಕರ್, ನಂಬಿಕೆ ನಿರಂತರ.

ಆಕಾಶವಾಣಿ ಮಡಿಕೇರಿ ಸುದ್ದಿ ಜಂಪಿ ಪ್ರಾಯೋಜಕರು ಭಾರತೀಯ ಸಂಬಾರ ಮಂಡಳಿನ ನಿವೃತ್ತ ಅಧಿಕಾರಿ ಐಯ್ಯಂಡ್ರ ಗಿರೀಶ್ ಕುಮಾರ್ ಮತ್ತು ಸಂಸಾರ ಚೆಟ್ಟಳ್ಳಿ ಗ್ರಾಮ. ಸುದ್ದಿ ಜಂಪಿ ಓದುತ್ತಿರವು ಉಳುವಾರನ ರೋಷನ್ ವಸಂತ್ ಜಂಪಿನ ವಿವರ. ಇಂದು ಮಡಿಕೇರಿ ಪೇಟೆನ ಜಿಲ್ಲಾಧಿಕಾರಿಗಳ ಕಚೇರಿ ಸಭಾಮಂಡಳಿ ಹೆಚ್ಚುವರಿ ಜಿಲ್ಲಾಧಿಕಾರಿ ಡಾಕ್ಟರ್ ಸಹನಾ ಎಸ್ ಹಾದಿಮನಿ ಅವರ ಅಧ್ಯಕ್ಷತೆಯಲ್ಲಿ ರಿವರ್ ರ್ಯಾಫ್ಟಿಂಗ್ ನಿರ್ವಹಣೆ ಮತ್ತು ಮೇಲ್ವಿಚಾರಣಾ ಸಮಿತಿ ಸಭೆ ನಡೆದ ಸಭೆಯಲ್ಲಿ ಜಿಲ್ಲಾಧಿಕಾರಿಗಳು ಮಾತಾಡಿ, ದುಬಾರೆ ಮತ್ತು ಬಾರಾಪೊಳೆಯಲ್ಲಿ ರಿವರ್ ರ್ಯಾಫ್ಟಿಂಗ್ ನಡೆಸವು ಕಡ್ಡಾಯವಾಗಿ ಜನರಲ್ ತಿಮ್ಮಯ್ಯ ರಾಷ್ಟ್ರೀಯ ಸಾಹಸ ಅಕಾಡೆಮಿಯಿಂದ ಫಿಟ್ನೆಸ್ ಪ್ರಮಾಣ ಪತ್ರನ ಪಡ್ಕೊಳ್ಳೋದರೊಟ್ಟಿಗೆ ಪ್ರವಾಸೋದ್ಯಮ ಇಲಾಖೆಯಿಂದ ಒಪ್ಪಿಗೆನ ತಗೊಂಡು ರಿವರ್ ರ್ಯಾಫ್ಟಿಂಗ್ನ ನಡೆಸೋಕ್ಕೂ ಯಾವುದೇ ಕಾರಣಕ್ಕೂ ಒಪ್ಪಿಗೆ ಇಲ್ಲದೆ ಹಾಗೆ ನವೀಕರಣ ಪತ್ರನ ತಗೊಳ್ಳದೆ ರಿವರ್ ರ್ಯಾಫ್ಟಿಂಗ್ನ ನಡೆಸೋಕ್ಕಾದ ಪ್ರವಾಸಿಗರ ಸುರಕ್ಷತೆಯ ದೃಷ್ಟಿಯಿಂದ ರ್ಯಾಫ್ಟ್ ಗೈಡ್ಗ ಸರಿಯಾದ ತರಬೇತಿನ ಜನರಲ್ ತಿಮ್ಮಯ್ಯ ರಾಷ್ಟ್ರೀಯ ಸಾಹಸ ಅಕಾಡೆಮಿ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಯಿಂದ ಹಾಗೆ ಜನರಲ್ ತಿಮ್ಮಯ್ಯ ರಾಷ್ಟ್ರೀಯ ಸಾಹಸ ಅಕಾಡೆಮಿ ನಿರ್ದೇಶಕರ ಕಚೇರಿಯಿಂದ ಗೈಡ್ ಪ್ರಮಾಣ ಪತ್ರನ ತಗೊಂಡಿರೋಕ್ಕೂ ರಿವರ್ ರ್ಯಾಫ್ಟಿಂಗ್ ನಡೆಸುವ ಜಾಗಲಿ ಎಲ್ಲ ಥರದ ಸರಿಯಾದ ಸೌಕರ್ಯ ಹುಟ್ಟಾತ ಹೇಳದನ್ನು ಸರಿಯಾಗಿ ನೋಡಿಕೊಳ್ಳೋಕ್ಕೂ ಕಟ್ಟುನಿಟ್ಟಿನ ಸೂಚನೆ ಕೊಟ್ಟು ಸಭೆಗೆ ಪ್ರವಾಸೋದ್ಯಮ ಇಲಾಖೆನ ಉಪನಿರ್ದೇಶಕ ಶಶಿಧರವು ಸುಮಾರು ಮಾಹಿತಿನ ಕೊಟ್ಟು ಸಭೆಯಲ್ಲಿ ಸುಮಾರು ಇಲಾಖೆನ ಅಧಿಕಾರಿಗ ಮುಖ್ಯಪಟ್ಟವು ಸಂಬಂಧಪಟ್ಟವು ಹಾಜರಿದ್ದವು. ಮಡಿಕೇರಿ ತಾಲೂಕಿನ 12ನೇ ಕನ್ನಡ ಸಾಹಿತ್ಯ ಸಮ್ಮೇಳನ ನಾಡ್ದು 20ಕ್ಕೆ ಕಡಂಗ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಹೈಸ್ಕೂಲ್ನ ಆಟದ ಬಾಣಿಲಿ ಸಾಹಿತಿ ಐತಿಚಂಡ ರಮೇಶ್ ಉತ್ತಪ್ಪ ಅವರ ಅಧ್ಯಕ್ಷತೆಯಲ್ಲಿ ನಡೆದಿದೆ. ಅಂದು ಬೆಳಿಗ್ಗೆ 8 ಗಂಟೆಗೆ ಧ್ವಜಾರೋಹಣ, 8:30 ಗಂಟೆಗೆ ಪ್ರವೇಶ ದ್ವಾರದ ಉದ್ಘಾಟನೆ, 9 ಗಂಟೆಗೆ ಕಡಂಗ ವಿಜಯ ಪ್ರೌಢ ಹೈಸ್ಕೂಲ್ದ ಸಮ್ಮೇಳನ ನಡೆಯುವ ಜಾಗಕ್ಕೆ ಮುಟ್ಟ ಬೇರೆ ಬೇರೆ ಕಲಾತಂಡಗಳೊಟ್ಟಿಗೆ ಸಮ್ಮೇಳನಾಧ್ಯಕ್ಷರ ಮೆರವಣಿಗೆ ನಡೆದಿದೆ. ಅಲ್ಲಿಂದ ಬೇರೆ ಬೇರೆ ಕಲಾತಂಡಗಳ ಉದ್ಘಾಟನೆ, ಮುಖ್ಯದ್ವಾರ, ಪುಸ್ತಕ ಅಂಗಡಿ, ಸ್ತ್ರೀಶಕ್ತಿ ಮಳಿಗೆ, ಸಭಾಂಗಣ ಮತ್ತು ವೇದಿಕೆ ಉದ್ಘಾಟನೆ ಆದೆ. 10 ಗಂಟೆಗೆ ಹರದಾಸ ಅಪ್ಪ ನೆರವಂಡ ಅಪ್ಪಚಕ್ಕವಿ ವೇದಿಕೆಯಲ್ಲಿ ಸಭಾ ಕಾರ್ಯಕ್ರಮ ಏರ್ಪಾಡಾಟು. ಪೊನ್ನಂಪೇಟೆ ಕರೆಂಟ್ ಉಪಕೇಂದ್ರದಿಂದ ಹೊರಗೆ ಹೋಗುವ ಪಾಲಿಬೆಟ್ಟ ಹೈಸೊಡ್ಲೂರು ತಿತಿಮತಿ ಪೀಡರ್ಲಿ ರಿಪೇರಿ ಕೆಲಸ ಇರೋದರಿಂದ ನಾಳೆ ಬೆಳಿಗ್ಗೆ 10 ಗಂಟೆಯಿಂದ ಸಾಯಂಕಾಲ 5 ಗಂಟೆ ಮುಟ ನೋಕಿಯಾ, ತಿತಿಮತಿ, ಸೀಗೆತೋಡು, ಚೆನ್ನಂಗೋಲಿ, ಕಲ್ಲಾಳ, ಹೆಬ್ಬಾಲೆ, ದೇವರಪುರ, ಮರೂರು, ಅಕ್ಕಿಮಾಳ, ಕನ್ನಂಬಾಡಿ ಸೇರಿದಂಗೆ ಸುತ್ತಮುತ್ತ ಕರೆಂಟ್ ಇರದುಲೈತ ಇಲಾಖೆನ ಕಾರ್ಯನಿರ್ವಾಹಕ ಇಂಜಿನಿಯರವು ತಿಳಿಸಿಡು. ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿ ಹಾಗೆ ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಸಂಘ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಕೊಡಿಯಾಲ ಬಯಲು ಸುಳ್ಯ ಇವರ ಕೂಡು ಕೂಟಲಿ 12/20 ಬೆಳಿಗ್ಗೆ 9:30 ಗಂಟೆಯಿಂದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಕೊಡಿಯಾಲ ಬಯಲು ಸುಳ್ಯಲಿ ಅರೆಭಾಸಿನ ಸುರುಣ ಕವಿ ಹೊದ್ದೆಟ್ಟಿ ಭವನಿಶಂಕರ ಇವರ ಸಾಹಿತ್ಯಾವಲೋಕನ ಮತ್ತು ಪೈಪೋಟಿ ಕಾರ್ಯಕ್ರಮಗ ಅಕಾಡೆಮಿನ ಅಧ್ಯಕ್ಷ ಸದಾನಂದ ಮಾವಜಿಯವರ ಅಧ್ಯಕ್ಷತೆಯಲ್ಲಿ ಏರ್ಪಾಡಾಟು. ಕರ್ನಾಟಕ ಕೊಡವ ಸಾಹಿತ್ಯ ಅಕಾಡೆಮಿನ ಕಡೆಯಿಂದ 10ನೇ ಕೊಡವ ಪುಸ್ತಕ ಪತಾಯನ ಅಕಾಡೆಮಿನ ಅಧ್ಯಕ್ಷ ಅಜಿನಿಕಂಡ ಸಿ ಮಹೇಶ್ ನಾಚಯ್ಯ ಅವರ ಅಧ್ಯಕ್ಷತೆಯಲ್ಲಿ ಇದೇ 22/00 ಮಧ್ಯಾಹ್ನ 2:30 ಗಂಟೆಗೆ ಚೇರಂಬಾಣೆ ಬೇಂಗನಾಡು ಕೊಡವ ಸಮಾಜದಲ್ಲಿ ಶುರು ಮಾಡಿವೆ. ಪುರಾತತ್ವ ಸಂಗ್ರಹಾಲಯಗಳು ಮತ್ತು ಪರಂಪರೆ ಇಲಾಖೆನ ಕಡೆಯಿಂದ ಅಂತಾರಾಷ್ಟ್ರೀಯ ವಸ್ತು ಸಂಗ್ರಹಾಲಯ ದಿನಾಚರಣೆ ಪ್ರಯುಕ್ತ ವಸ್ತು ಸಂಗ್ರಹಾಲಯಗಳು ವಿಭಜಿತ ಜಗತ್ತನ್ನು ಒಂದುಗೂಡಿಸುತ್ತಿವೆ ಅಂತ ಹೇಳುವ ಘೋಷವಾಕ್ಯದಡಿಲಿ ನಾಡಿನ ಚರಿತ್ರೆಯನ್ನು ಹೇಳುವ ಹಳೆ ಕಾಲದ ನಾಣ್ಯಗಳ ಪ್ರದರ್ಶನ ಇಂದು ಮಡಿಕೇರಿಪೇಟೆನ ಕ್ವಾಟೆ ಅಂಗಳಲ್ಲಿರುವ ವಸ್ತು ಸಂಗ್ರಹಾಲಯದಲ್ಲಿ ತುಂಬ ಅರ್ಥಪೂರ್ಣವಾಗಿ ನಡೆದು ಜಿಲ್ಲೆಯ ಹೆಸರು ಪಡೆದ ಡಾಕ್ಟರ್ ಹಾಗೆ ನಾಣ್ಯ ಸಂಗ್ರಹಕಾರ ಡಾಕ್ಟರ್ MG ಪಾಟ್ಕರವು ಜೋಡಿಸಿದ 2000ಕ್ಕೂ ಜಾಸ್ತಿ ನಾಣ್ಯಗಳ ಪ್ರದರ್ಶನ ನೋಡಿದವಕ್ಕೆ ತುಂಬ ಖುಷಿ ಕೊಟ್ಟತ್ತು. ವಿರಾಜಪೇಟೆ ಕರೆಂಟ್ ಉಪಕೇಂದ್ರದಿಂದ ಹೊರಗೆ ಹೋಗುವ ವಿರಾಜಪೇಟೆ ಸಿದ್ದಾಪುರ ಮತ್ತು ಅಮ್ಮತ್ತಿ ಪೀಡರ್ಲಿ ರಿಪೇರಿ ಕೆಲಸ ಇರೋದರಿಂದ ನಾಳೆ ಬೆಳಿಗ್ಗೆ 10 ಗಂಟೆಯಿಂದ ಸಾಯಂಕಾಲ 5 ಗಂಟೆ ಮುಟ ವಿರಾಜಪೇಟೆ, ಕಾಕೋಟುಪರಂಬು, ಕದನೂರು, ಕೆದಮಳ್ಳೂರು, ಬಿಟ್ಟಂಗಾಲ, ಬಿಶೆಟ್ಟಿಗೇರಿ, RG, ಬೇಟೋಳಿ, ಸಿದ್ದಾಪುರ, ಮಾಲ್ದಾರೆ, ಕರಡಿಗೋಡು, ಗುಹ್ಯ, ಅಮ್ಮತ್ತಿ, ಚೆಂಬೆಬೆಳ್ಳೂರು, ಹಾಲುಗುಂದ, ಕಣ್ಣಂಗಾಲ ಸೇರಿದಂಗೆ ಸುತ್ತಮುತ್ತ ಕರೆಂಟ್ ಇರದುಲೆ. ಮೂರ್ನಾಡು ಕರೆಂಟ್ ಹಂಚುವ ಉಪಕೇಂದ್ರದಲ್ಲಿ ರಿಪೇರಿ ಕೆಲಸ ಇರೋದರಿಂದ ನಾಳೆ ಬೆಳಿಗ್ಗೆ 9:30 ಗಂಟೆಯಿಂದ ಸಾಯಂಕಾಲ 5 ಗಂಟೆ ಮುಟ ಮೂರ್ನಾಡು, ಪಾರಾಣೆ, ನಾಪೋಕ್ಲು, ಹೊದ್ದೂರು, ಹಾಕತ್ತೂರು, ಹೊಸ್ಕೇರಿ, ನರಿಯಂದಡ, ಕುಂಜಿಲ, ಎಮ್ಮೆಮಾಡು,

0: ಬಲ್ಲ ಮಾವಟಿ ಸೇರಿದಂಗೆ ಸುತ್ತಮುತ್ತ ಕರೆಂಟ್ ಇರದುಲೆ. ಹಂಗೆ ಕರೆಂಟ್ ಉಪಕೇಂದ್ರ ರಿಪೇರಿ ಕೆಲಸಕ್ಕೆ ಇರದ್ರಿಂದ ನಾಡ್ದು ತಾರೀಕು 20ಕ್ಕೆ ಬೆಳಿಗ್ಗೆ 10 ಗಂಟೆಯಿಂದ ಸಾಯಂಕಾಲ 5 ಗಂಟೆ ಮಟ್ಟ ತಾಳತ್ಮನೆ, ಅಪ್ಪಂಗಳ, ಬೆಟ್ಟಗೇರಿ, ಚೇರಂಬಾಣೆ, ಚೆಟ್ಟಿಮಾನಿ, ಭಾಗಮಂಡಲ, ತಲಕಾವೇರಿ, ಅಯ್ಯಂಗೇರಿ, ಮಡಿಕೇರಿ, ಸಂಪಿಗೆಕಟ್ಟೆ, ಕನ್ನಡಬಾಣೆ, ಎವಿ ಸ್ಕೂಲ್, ಗದ್ದಿಗೆ, ಉಕ್ಕುಡ, ಆಜಾದ್ ನಗರ, ತ್ಯಾಗರಾಜ ಕಾಲೋನಿ, ಅಬ್ಬಿಪಾಲ್ಸ್ ದಾರಿ, ಭಗವತಿ ನಗರ, ಮಲ್ಲಿಕಾರ್ಜುನ್ ನಗರ, ರಾಣಿಪೇಟೆ, ಮಾರ್ಕೆಟ್, ಮಹದೇವಪೇಟೆ, ಕಾನ್ವೆಂಟ್ ಜಂಕ್ಷನ್, ಕೂರ್ಗ್ ಇಂಟರ್ನ್ಯಾಷನಲ್, ಐಟಿಐನ ಹಿಂದಿನ ಭಾಗ, ಕಾವೇರಿ, ಟಿಜಾನ್, ಅಬ್ದುಲ್ ಕಲಾಂ ಬಡಾವಣೆ, ಹೆಬ್ಬಟ್ಟಗೇರಿ, ದೇವಸ್ತೂರು, ಕೆಬಾಡಗ, ಗಾಳಿಬೀಡು, ಕಾಲೂರು, ಸಿದ್ದಿಕಾಡು, ಒಣಚಲು, ಕೆನಿಡುಗಣೆ, ಕುಂಡಾಮೇಸ್ತಿ, ಕೂಟುಹೊಳೆ ಸೇರಿದಂಗೆ ಸುತ್ತಮುತ್ತ ಕರೆಂಟ್ ಇರದುಲೇತ ಇಲಾಖೆನ ಕಾರ್ಯನಿರ್ವಾಹಕ ಇಂಜಿನಿಯರ್ ಅವರು ತಿಳಿಸೋಳು. ಇಲ್ಲಿಗೆ ಇಂದಿನ ಸುದ್ದಿ ಜೊಂಪೆ ಮುಕ್ತ.
1: ಸುದ್ದಿ ಜೊಂಪೆ ಪ್ರಸಾರ ಆತು. ಪ್ರಾಯೋಜಕರು ಚಿಟ್ಟಳ್ಳಿ ಗ್ರಾಮದ ಅಯ್ಯಂಡ್ರ ಗಿರೀಶ್ ಕುಮಾರ್ ಮತ್ತೆ ಸಂಸಾರ ಭಾರತೀಯ ಸಂಬಾರ ಮಂಡಳಿನ ನಿವೃತ್ತ ಅಧಿಕಾರಿಗ.
2: ಈ ಸಲ ಫಂಕ್ಷನ್ ಗೆ ವೆರೈಟಿ ಡ್ರೆಸ್ ತಗೊಳ್ಬೇಕು, ಎಲ್ಲಿಗೆ ಹೋಗೋಣ?
3: ಮಕ್ಕಳಿಗೆ, ನಿನಗೆ, ನನಗೆ ಅಂತ ವೆರೈಟಿ ಡ್ರೆಸ್ ಬೇಕು ಅಂತಂದ್ರೆ ವಿರಾಜಪೇಟೆಯ ಹ್ಯಾಪಿ ಶಾಪಿಂಗ್ ಗೆ ಹೋಗ್ಬೇಕು. ಅಲ್ಲಿಂದಲೇ ಬ್ಲೇಜರ್ ಸೂಟ್ಸ್ ಕೂಡ ತಗೊಳ್ಳೋಣ.
4: ಅಂದದ ರೂಪಿಗೆ ಚಂದದ ವಿನ್ಯಾಸ. ಕೊಡಗಿನ ದಕ್ಷಿಣ ಕನ್ನಡದ ಸಾಂಪ್ರದಾಯಿಕ ಚಿನ್ನಾಭರಣಗಳಿಗಾಗಿ
5: ಶಾರದಾ ಜುವೆಲ್ಲರ್ಸ್, ಆಪೋಸಿಟ್ ಆಂಜನೇಯ ಟೆಂಪಲ್, ಅರಸ್ ರೋಡ್, ಮೈಸೂರು.
6: ಇದೀಗ ಅತಿ ಕಡಿಮೆ ಬೆಲೆಯಲ್ಲಿ ಉತ್ತಮ ಗುಣಮಟ್ಟದ ಪ್ರಸಿದ್ಧ ಬ್ರಾಂಡೆಡ್ ಕಂಪನಿಗಳ ಟೈಲ್ಸ್, ಗ್ರಾನೈಟ್, ಸ್ಯಾನಿಟರಿ, ಬಾತ್ರೂಮ್ ಫಿಟ್ಟಿಂಗ್ಸ್ ನಮ್ಮ ಬೈಲಗುಪ್ಪೆಯಲ್ಲಿರುವ ಸಿಜೆ ಬಿಲ್ಡ್ವೇರ್ನಲ್ಲಿ.
7: 300ಕ್ಕೂ ಅಧಿಕ ಡಿಸೈನ್ಸ್ ನ ಟೈಲ್ಸ್ ನ ಅತಿ ದೊಡ್ಡ ಶೋರೂಮ್ ಸಿಜೆ ಬಿಲ್ಡ್ವೇರ್.
8: ಸಿಜೆ ಬಿಲ್ಡ್ವೇರ್ ಬೈಲಗುಪ್ಪೆ, ಕುಶಾಲ್ ನಗರ, ಆಲ್ಸೋ ಅಟ್ ಇರಿಟಿ, ಕಣ್ಣು, ಚಿರುಪುಯ, ಬೆಳ್ಳರಿಕುಂ, ನೀಲೇಶ್ವರಂ. ಸಿಜೆ ಬಿಲ್ಡ್ವೇರ್, ಟ್ರಸ್ಟ್ ದ ಲೆಗಸಿ.
9: ಭಾರತ್ ಎಲೆಕ್ಟ್ರಾನಿಕ್ಸ್ ನಲ್ಲಿ ಸಮ್ಮರ್ ಕೂಲ್ ಆಫರ್.
10: ರೆಫ್ರಿಜರೇಟರ್, ಎಸಿ, ಫ್ಯಾನ್, ಏರ್ ಕೂಲರ್, ಟಿವಿ, ವಾಷಿಂಗ್ ಮೆಷಿನ್, ಮಿಕ್ಸಿಗಳ ಮೇಲೆ ಮೆಗಾ ಡಿಸ್ಕೌಂಟ್, ಜೊತೆಗೆ ಆಕರ್ಷಕ ಎಕ್ಸ್ಚೇಂಜ್ ಆಫರ್.
9: ಅಪ್ ಟು 40% ಕ್ಯಾಶ್ ಬ್ಯಾಕ್, 0% ಇಂಟ್ರೆಸ್ಟ್ ನಲ್ಲಿ ಇಎಂಐ.
10: ಭಾರತ್ ಎಲೆಕ್ಟ್ರಾನಿಕ್ಸ್, ಹಿಲ್ ರೋಡ್, ಮಡಿಕೇರಿ.
11: ಹ್ಯಾಪಿ ವೆಡ್ಡಿಂಗ್ ಆನಿವರ್ಸರಿ ಮೈ ಡಾರ್ಲಿಂಗ್.
12: ಸರ್ಪ್ರೈಸ್ ಗಿಫ್ಟ್?
11: ಓಪನ್ ಮಾಡು.
12: ವಾವ್, ಡೈಮಂಡ್ ನೆಕ್ಲೇಸ್. ನಾನು ಮನಸ್ಸಿನಲ್ಲಿ ಕಲ್ಪನೆ ಮಾಡಿದ ಡಿಸೈನ್ಸ್. ಸೂಪರ್, ಥ್ಯಾಂಕ್ ಯು ರೀ. ಎಲ್ಲಿಂದ?
11: ಮುಳಿಯಾದಿಂದ.
10: ಮನವನ್ನು ಅರಿತ ಇಷ್ಟಗಳಿಗೆ ಮುಳಿಯಾ ಗೋಲ್ಡ್ ಅಂಡ್ ಡೈಮಂಡ್ಸ್, ಮಡಿಕೇರಿ, ಗೋಣಿಗುಪ್ಪಲು, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು.
13: ಭಾರತ್ ಎಲೆಕ್ಟ್ರಾನಿಕ್ಸ್ ನ ಮತ್ತೊಂದು ಕೊಡುಗೆ ಭಾರತ್ ಹೋಂಡಾ. ಇಲ್ಲಿ ಹೋಂಡಾ ಪವರ್ ಪ್ರಾಡಕ್ಟ್, ಜನರೇಟರ್, ವಾಟರ್ ಪಂಪ್, ಮಲ್ಟಿಪರ್ಪಸ್ ಎಂಜಿನ್, ಹೋಂಡಾ ಪ್ರಾಡಕ್ಟ್ಸ್ ನ ಸೇಲ್ಸ್ ಅಂಡ್ ಸರ್ವಿಸ್ ಗಾಗಿ ಬನ್ನಿ. ಕೊಡಗಿನ ಆಥರೈಸ್ಡ್ ಡೀಲರ್ ಹಾಗೂ ಡಿಸ್ಟ್ರಿಬ್ಯೂಟರ್ ಭಾರತ್ ಹೋಂಡಾ, ಹಿಲ್ ರೋಡ್, ಮಡಿಕೇರಿ.
14: ವ್ಯಾಂಡಮ್ ನಿಂದ ಖರೀದಿ ಅಂದ್ರೆ ಮನೆಯೊಳಗೆ ಮಹಾಲಕ್ಷ್ಮಿ ಬಂದಂತೆ.
15: ವ್ಯಾಂಡಮ್ ಎಂಟರ್ಪ್ರೈಸಸ್ ನಲ್ಲಿ ಎಲೆಕ್ಟ್ರಾನಿಕ್ಸ್ ಹಾಗೂ ಫರ್ನಿಚರ್ ಖರೀದಿಯ ಮೇಲೆ ವಿಶೇಷ ಆಫರ್ಗಳು, ಸಾಲ ಸೌಲಭ್ಯ ಕೂಡ ಇದೆ.
14: ವ್ಯಾಂಡಮ್ ಎಂಟರ್ಪ್ರೈಸಸ್, ಬ್ರಾಂಪಿನ್ಸ್ ವ್ಯಾಲಿ, ಮಡಿಕೇರಿ.
16: ಫೋನ್ 222-5571.
17: ಈಗ ನೀವು ನಿಮ್ಮ ಮೆಚ್ಚಿನ ಮಾರುತಿ ನೆಕ್ಸಾ ವಾಹನಗಳ ಬುಕಿಂಗ್ ಮತ್ತು ಸರ್ವಿಸ್ ಗಾಗಿ ಬೇರೆಲ್ಲೂ ಹೋಗಬೇಕಾಗಿಲ್ಲ. ನಿಮ್ಮ ಮನೆ ಬಾಗಿಲಲ್ಲೇ ಈಗ ಎಲ್ಲವೂ ಲಭ್ಯವಿದೆ.
18: ಹೌದು, ಇದೀಗ ಮಾಂಡವಿ ಮೋಟಾರ್ಸ್ ನೆಕ್ಸಾ ಅವರ ಶೋರೂಮ್ ಹಾಗೂ ಸರ್ವಿಸ್ ಸೆಂಟರ್ ಕೊಡಗಿನ ಗೋಣಿಕೊಪ್ಪ, ಸೋಮಾರಪೇಟೆ ಹಾಗೂ ಕುಶಾಲ ನಗರದಲ್ಲಿ.
17: ಟೆಸ್ಟ್ ಡ್ರೈವ್ ಹಾಗೂ ಬುಕಿಂಗ್ ಗಾಗಿ ಸಂಪರ್ಕಿಸಿ ಪವನ್ 9606017186.
19: ಕೊಡಗು ಕುಶಾಲ್ ನಗರ ಸುತ್ತಮುತ್ತ ಇರೋ ಎಲ್ಲಾ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಈ ಒಂದು ನಂಬರ್ ನ ನೋಟ್ ಮಾಡ್ಕೊಳ್ಳಿ. ಯಾಕಂದ್ರೆ ರೆಸಾರ್ಟ್ ಮತ್ತೆ ಡೇ ಔಟ್ ಅಂತ ಬೆಂಗಳೂರು ಮೈಸೂರು ಹೋಗೋರ್ಗೆ ಕೊಡಗು ಕುಶಾಲ್ ನಗರದ ಸಿಪಾಯಿ ರೆಸಾರ್ಟ್ ನಲ್ಲಿ ಜಸ್ಟ್ 999 ಗೆ ಡೇ ಔಟ್ ಅಂದ್ರೆ ಬೆಳಿಗ್ಗೆ 9-5 ಗಂಟೆ ಮತ್ತೊಂದು 3-10 ಗಂಟೆ ತನಕ ಅಂತ ಎರಡು ಬೆಸ್ಟ್ ಪ್ಯಾಕೇಜ್ ಗಳನ್ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಇದರಲ್ಲಿ ನಿಮ್ಗೆ ಅನ್ಲಿಮಿಟೆಡ್ ಊಟ, ಅನ್ಲಿಮಿಟೆಡ್ ಆಟ ಅಂತ ಪ್ರತಿಯೊಂದು ಇರುತ್ತೆ. ಹೆಚ್ಚಿನ ಮಾಹಿತಿಗಾಗಿ ಈ ದೂರವಾಣಿ ಸಂಖ್ಯೆಗೆ ಸಂಪರ್ಕಿಸಿ 9591424242.
13: ಕೊಡಗರ ಹಳ್ಳಿಯ ಎಕೆ ಫರ್ನಿಚರ್ ನಲ್ಲಿ ಫೆಸ್ಟಿವಲ್ ಮೆಗಾ ಡಿಸ್ಕೌಂಟ್ ಸೇಲ್. ಫರ್ನಿಚರ್ ಗಳನ್ನು ಖರೀದಿಸಿ ಅಪ್ ಟು 40% ಡಿಸ್ಕೌಂಟ್ ಪಡೆಯಿರಿ. ಎಲ್ಲಾ ರೀತಿಯ ಫರ್ನಿಚರ್ ಗಳು ನಿಮಗೆ ಬೇಕಾದ ಮರಗಳಿಂದ ನಿಮಗೆ ಬೇಕಾದ ಡಿಸೈನ್ಸ್ ನಲ್ಲಿ ನಿಮ್ಮ ಅಳತೆಗೆ ತಕ್ಕಂತೆ ಕಸ್ಟಮೈಸ್ ಮಾಡಿಕೊಡಲಾಗುವುದು. ಅದು ಲೈಫ್ ಟೈಮ್ ವಾರಂಟಿಯೊಂದಿಗೆ. ಟೀಕ್ ವುಡ್ ನ ಡೋರ್ ಹಾಗೂ ವಿಂಡೋಸ್ ಕೂಡ ಲಭ್ಯವಿದೆ. ಬಜಾಜ್ ಇಎಂಐ ಹಾಗೂ ಕೊಡಗಿನಾದ್ಯಂತ ಫ್ರೀ ಡೆಲಿವರಿ. ಎಕೆ ಫರ್ನಿಚರ್, ಪಿಎಂ ರೋಡ್, ಕೊಡಗರಹಳ್ಳಿ.
0: ಸಾಯಿ ಶಂಕರ್ ವಿದ್ಯಾಸಂಸ್ಥೆ, ಪೊನ್ನಂಪೇಟೆ. ಇಲ್ಲಿ 2026 ಹಾಗೂ 27ನೇ ಸಾಲಿಗೆ LKGಯಿಂದ 10ನೇ ತರಗತಿವರೆಗೆ ಪ್ರವೇಶಾತಿ ಆರಂಭಗೊಂಡಿದ್ದು ಉತ್ತಮ ಬೋಧಕರು, ವಸತಿ ನಿಲಯದ ವ್ಯವಸ್ಥೆ ಒಳಗೊಂಡಿದೆ. ಆಸಕ್ತರು ಸಂಪರ್ಕಿಸಿ 9535454123.
9: ನಾರ್ತ್ ಕೇರಳಸ್ ಲಾರ್ಜೆಸ್ಟ್ ಫರ್ನಿಚರ್ ಮ್ಯಾನುಫ್ಯಾಕ್ಚರರ್ ಆದ ಬಿಟಂಗಾಲದ ಗ್ರೀನ್ಸ್ ಫರ್ನಿಚರ್ ಅರ್ಪಿಸುತ್ತಿದೆ ಪ್ರೀಮಿಯಂ ಫರ್ನಿಚರ್ ಗಳ ಭರ್ಜರಿ ಆಫರ್ ಮೇಳ. ಈ ಮೇ ತಿಂಗಳಲ್ಲಿ ಮಾತ್ರ ಪ್ರತಿ ಬುಕಿಂಗ್ ಗೆ ಆಕರ್ಷಕ ಗಿಫ್ಟ್. 50,000 ರೂಪಾಯಿಗಳ ಬುಕಿಂಗ್ ಗೆ ಕಿಡ್ಸ್ ಸ್ಟಡಿ ಟೇಬಲ್ ಫ್ರೀ. 1,00,000 ರೂಪಾಯಿ ಮೌಲ್ಯದ ಖರೀದಿಗೆ 2-door ಅಲ್ಮಿರಾ ಗೆಲ್ಲುವ ಸುವರ್ಣಾವಕಾಶ. ಹೋಮ್ ಡೆಲಿವರಿ. ಗ್ರೀನ್ಸ್ ಫರ್ನಿಚರ್, ಬಿಟಂಗಾಲ, ವಿರಾಜಪೇಟೆ.
6: ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ.

0: ಪ್ರಾಯೋಜಕರು
1: ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್ ಸ್ಯಾಂಡ್ ಸಿಟಿ. ಸ್ಯಾಂಡ್ ಸಿಟಿ ಅರ್ಪಿಸುತ್ತಿದೆ ಸ್ಯಾಂಡ್ ಸಿಟಿ ನ್ಯೂ ಟೌನ್. ಅಂತಾರಾಷ್ಟ್ರೀಯ ಗುಣಮಟ್ಟದಲ್ಲಿ ಅಭಿವೃದ್ಧಿಪಡಿಸಿದ ಸೈಟ್ಗಳು, ಎಲ್ಲಾ ಆಧುನಿಕ ಮೂಲಭೂತ ಸೌಕರ್ಯಗಳೊಂದಿಗೆ ಸಿದ್ಧಗೊಂಡಿದೆ. ಪಾರ್ಕ್, ಎಸ್ಟಿಪಿ, ಕ್ಲಬ್ ಹೌಸ್, ಇನ್ಫಿನಿಟಿ ಸ್ವಿಮ್ಮಿಂಗ್ ಪೂಲ್. ನ್ಯಾಷನಲ್ ಹೈವೇಯಿಂದ 100 meters ದೂರದಲ್ಲಿ ಬ್ಯಾಂಕ್ ಸಾಲ ಸೌಲಭ್ಯ. ವೀಕ್ಷಿಸಿ, ಪರೀಕ್ಷಿಸಿ, ಖರೀದಿಸಿ, ಅದೇ ದಿನ ರಿಜಿಸ್ಟ್ರೇಷನ್ ಮಾಡಿಕೊಳ್ಳಿ. ಕಾಲ್ ಮಾಡಿ 9243-00-2424.
2: ಸುದ್ದಿ ಸಮಾಚಾರ ಓದ್ಯನ್ರುಳ್ಳ ಕರವಂಡ ಸೀಮಾ ಗಣಪತಿ. ಪುರಾತತ್ವ ಸಂಗ್ರಹಾಲಯ ಪಿಂಜ ಪರಂಪರೆ ಇಲಾಖೆರ ಆದನೆಲೆ ಅಂತಾರಾಷ್ಟ್ರೀಯ ವಸ್ತು ಸಂಗ್ರಹಾಲಯ ನಾಳೆರ ಮಾರಿಪತ್ತು ವಸ್ತು ಸಂಗ್ರಹಾಲಯ ವಿಭಜಿತ ಜಗತ್ತನ್ನು ಒಂದುಗೂಡಿಸುತ್ತಿದೆ ಅನ್ನುವ ಮಂಡ್ಯ ಎಳುತ್ತರಡಿಲ ನಾಡರ ಇತಿಹಾಸತನ ಕೊಂಡಾಡುವ ಪಳಿಯ ನಾಣ್ಯತ್ರ ಪ್ರದರ್ಶನ ಮಡಿಕೇರಿ ಕಾಟೆಲ್ ಉಳ್ಳ ವಸ್ತು ಸಂಗ್ರಹಾಲಯದಲ್ಲಿ ನಡೆದದು. ಕೊಡಗ್ರ ಪೆದಪೋನ ವೈದ್ಯ ಡಾಕ್ಟರ್ ಎಂ ಜಿ ಪಾಟ್ಕರ್ ಅವು ಕೂಟಿಬೆಚ್ಚ ಸುಮಾರು ದಂಡಾರಕ್ಕೂ ಅರ ನಾಣ್ಯತ್ರ ಪ್ರದರ್ಶನ ಪೇರ್ತು ಚಾಯಿಂಜತ್. ಪೆದಪೋನ ನಾಣ್ಯ ನೋಟು ಸಂಗ್ರಹಕಾರನ ಉಣಸೂರು ಪಿ ಕೆ ಕೇಶವಮೂರ್ತಿ ಅವು ಕಾರ್ಬಾರ್ಕು ಮೊಳಿಯುತ್ತದೆ. ಪಳಿಯ ನಾಣ್ಯತ್ರ ಪ್ರದರ್ಶನತನ ಉಂಡು ಮಕ್ಕ ಪುಸ್ತಕತ್ಲು ಓದುವ ಇತಿಹಾಸತನ ಕಣ್ಣಾರೆ ಕಾಂಬಾಂದು ಎಣಿಚಿ. ಈ ನಾರತ ವಿಜಯಲಕ್ಷ್ಮಿ ಪಾಟ್ಕರ್ ಕೊಡಗು ಜಿಲ್ಲಾ ಜಾನಪದ ಪರಿಷತ್ರ ಅಧ್ಯಕ್ಷಗಳಾದ ಬಿ ಜಿ ಅನಂತಶಯನ ಮುಖ್ಯಪಟ್ಟವು ಕೂಡಿಯಾಡಿ ತಿಂಜತ್. ದುಬಾರೆ ಪಿಂಜ ಬರಪೊಳೆಲೆ ರಿವರ್ ರಾಫ್ಟಿಂಗ್ ನಡೆದು ಹಿಂಗ ಕಡ್ಡಾಯವಾಯಿತು. ಜನರಲ್ ತಿಮ್ಮಯ್ಯ ರಾಷ್ಟ್ರೀಯ ಸಾಹಸ ಅಕಾಡೆಮಿಂಜ ಪ್ರಮಾಣ ಪತ್ರ ಪಿಂಜ ಪ್ರವಾಸೋದ್ಯಮ ಇಲಾಖೆಂಜ ಪರವಾನಿಗೆ ನವೀಕರಣ ಕಾಗದ ಪಡೆದುಕೊಂಡು ಹೆಚ್ಚುವರಿ ಜಿಲ್ಲಾಧಿಕಾರಿ ಡಾಕ್ಟರ್ ಸಹನಾ ಎಸ್ ಆದಿಮನಿ ಅವು ಎಣಿಚಿ. ಮಡಿಕೇರಿ ಜಿಲ್ಲಾಧಿಕಾರಿ ಕಚೇರಿ ಸಭಾಬಾಡೆಯಲ್ಲಿ ಇಂದು ನಡೆದ ರಿವರ್ ರಾಫ್ಟಿಂಗ್ ನಿರ್ವಹಣೆ ಪಿಂಜ ಮೇಲ್ವಿಚಾರಣಾ ಸಮಿತಿಯ ಸಭೆಯ ಕೊರವು ಕಾರಿಕೆ ವಹಿಸಿತು. ಅವು ತಕ್ಪರ್ದತ್ತು ಪ್ರವಾಸಿಯಡ ಸುರಕ್ಷತೆನ ಮನಸ್ಸಲು ಬೆಚ್ಚಂಡು ರಾಫ್ಟಿಂಗ್ ಗೈಡ್ಕ ಬೋಂಡಿಯನ ತರಬೇತಿನ ಜನರಲ್ ತಿಮ್ಮಯ್ಯ ರಾಷ್ಟ್ರೀಯ ಸಾಹಸ ಅಕಾಡೆಮಿ ಯುವ ಸಬಲೀಕರಣ ಪಿಂಜ ಕ್ರೀಡಾ ಇಲಾಖೆಯ ಆಯುಕ್ತಾಲಯ ಅಲ್ಲತೆ ಜನರಲ್ ತಿಮ್ಮಯ್ಯ ರಾಷ್ಟ್ರೀಯ ಸಾಹಸ ಅಕಾಡೆಮಿ ನಿರ್ದೇಶಕಂಗಡ ಕಚೇರಿ ಇಲ್ಲಿಂಜ ಪ್ರಮಾಣ ಪತ್ರ ಪಡೆದುಕೊಂಡು ರಾಫ್ಟಿಂಗ್ ಜಾಗತ್ತು ಕುಡಿಪ ನೀರು ಟಾಯ್ಲೆಟ್ ವಾಹನ ನಿಪ್ಪಾಂಡ ಬಗ್ಗೆ ಅರ ಮುತುವರ್ಜಿ ಎಡ್ತಗೊಂಡು ಪ್ರವಾಸಿಯರ ಕೂಡ ಎದೆ ತಕರಾರು ಮಾಡಿಯೋಕಾಗಂದು ಅವು ಅಣಿಚಿ. ಈ ನಾರತ್ತು ಲೋಕೋಪಯೋಗಿ ಇಲಾಖೆಯ ಇ ಪ್ರಭು ಕ್ರೀಡಾ ಇಲಾಖೆಯ ಸಹಾಯಕ ನಿರ್ದೇಶಕಗಳಾದ ವಿ ಟಿ ವಿಸ್ಮಯ್ ಮುಖ್ಯಪಟ್ಟವು ಕೂಡಿಯಾಡಿ ತಿಂಚತ್. ಅಬ್ಕಾರಿ ಅಕ್ರಮ ಪ್ರಕರಣದಲ್ಲಿ ಜಪ್ತಿ ಮಾಡಿನ ಅಬ್ಕಾರಿ ನಿರೀಕ್ಷಕಂಗಡ ಕಚೇರಿ ಮಡಿಕೇರಿ ವಲಯ ಸೋಮಾರ್ಪೇಟೆ ಪಿಂಜ ವಿರಾಜಪೇಟೆ ವಲಯತ್ರ ಕಚೇರಿಯಲ್ಲಿ ಇದೇ ತಿಂಗ 26 ಪೊಲಾಕ 11 ಟೆಂಡರ್ ಇಲ್ಲೆಂಗೆ ಅರಾಜಿಲ್ಲ ಅರಾಜು ಮಾಡುವ ಸರತ್ತರ ಪ್ರಕಾರ ವೆಹಿಕಲ್ ಎಲ್ಲಿ ಏದು ಸ್ಥಿತಿಲಿ ಉಂಡು ಅದೇ ಸ್ಥಿತಿಲಿ ವಿಲೇವಾರಿ ಮಾಡುವ ಅವರ ವಿವರಕ್ಕೆ 3 ಅಬ್ಕಾರಿ ವಲಯದಲ್ಲಿ ಕೊಟ್ಟರಿಯಲೊಂದು ಮಡಿಕೇರಿ ಅಬ್ಕಾರಿ ಉಪಾಯುಕ್ತಂಗ ಅರಿಚಿಟ್ಟಿತು. ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಪಿಂಜ ಸಾಹಿತ್ಯ ಅಕಾಡೆಮಿ ಅಲ್ಲತೆ ಅರೆಭಾಷೆ ಸಂಸ್ಕೃತಿ ಪಿಂಜ ಸಾಹಿತ್ಯ ಸಂಘ ಸುಳ್ಯ ಕೊಡಿಯಾಲು ಬೈಲು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಎಂಗಡ ಕೂಟಾದ ನೆಲೆ ಅರೆಭಾಷೆಯ ಆದ್ಯ ಕವಿ ಒದ್ದೇಟಿ ಭವಾನಿ ಶಂಕರ ಎಂಗಡ ಸಾಹಿತ್ಯ ಅವಲೋಕನ ಪಿಂಜ ಪೈಪೋಟಿ ಕಾರ್ಬಾರ್ ಇದೇ ತಿಂಗ 20 ಪೊಲಾಕ 9:30 ಸುಳ್ಯ ಕೊಡಿಯಾಲು ಬೈಲು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿಲ್ ನಡಪ. ಈ ಕಾರ್ಬಾರ್ಲ ಮುಖ್ಯ ಬಿಂದುಗಳಾಯಿತು ಅರೆಭಾಷೆ ಸಂಸ್ಕೃತಿ ಪಿಂಜ ಸಾಹಿತ್ಯ ಅಕಾಡೆಮಿಯ ಅಧ್ಯಕ್ಷಗಳನ್ನು ಸದಾನಂದ ಮಾವೋಜಿ ಅರೆಭಾಷೆ ಆದ್ಯ ಕವಿ ಭವಾನಿ ಶಂಕರ್ ಒದ್ದೇಟಿ ಮುಖ್ಯಪಟ್ಟವು ಕೂಡಿಯಾಡುವ. ಮಡಿಕೇರಿ ತಾಲೂಕರ 12 ಕನ್ನಡ ಸಾಹಿತ್ಯ ಸಮ್ಮೇಳನ ಇದೇ ತಿಂಗ 20 ಕಡಂಗ ಗ್ರಾಮತ್ರ ಸರ್ಕಾರಿ ಹಿರಿಯ ಪ್ರಾಥಮಿಕ ಸ್ಕೂಲ್ ಕಳಿಪರಂಬಲು ನಡಪ. ಈ ಕಾರ್ಬಾರ್ ಕೊರವು ಕಾರಿಕೆ ಸಾಹಿತಿ ಐತಿ ಚಂಡ ರಮೇಶ್ ಉತ್ತಪ್ಪ ವಹಿಸ್ಯವ. ಅಂದು ಪೊಲಾಕ 8 ಓಜ ಪಾರ್ಚಿಟ್ಟಿತು. 8:30 ನೆಪ್ಪರ ಎದಿಕೆ ಪಡಿತೊರ್ಪ 9 ಸರಿಯಾಯಿತು ಕಡಂಗ ವಿಜಯ ಹೈಸ್ಕೂಲಿಂಜ ಸಮ್ಮೇಳನ ನಡಪ ಜಿ ಎಂ ಪಿ ಸ್ಕೂಲ್ ಕಳಿಪರಂಬಕತ್ತನೆ ಕಲಾತಂಡಕಾರ ಸಮ್ಮೇಳನ ಅಧ್ಯಕ್ಷಗಳ ಮೆರವಣಿಗೆ ನಡಪ. ಪುಸ್ತಕ ಅಂಗಡಿ ಶ್ರೀಶಕ್ತಿ ಅಂಗಡಿ ಸಭಾಬಾಡೆ ಪಿಂಜ ಸಭಾದಟ್ಟೆಕ್ಕೆ ಮೊಳಿಯಿಡುವ ಅಲ್ಲಿಂಜ 10 ಹರದಾಸ ಅಪ್ಪನೆರವಂಡ ಅಪ್ಪಚ ಕವಿ ಸಭಾದಟ್ಟೆಯಲ್ಲಿ ಸಭಾ ಕಾರ್ಬಾರ್ ನಡಪ. ಈ ಕಾರ್ಬಾರ ಮುಖ್ಯ ಬಿಂದುಗಳಾಯಿತು ಕೊಡಗು ಜಿಲ್ಲಾ ಉಸ್ತುವಾರಿ ಸಚಿವಗಳಾದ ಎನ್ ಎಸ್ ಬೋಸರಾಜು ಶಾಸಕಂಗ ಸಂಸದಂಗ ಮುಖ್ಯಪಟ್ಟಂಗ ಕೂಡಿಯಾಡುವ. ವಿರಾಜಪೇಟೆ 63/11 kV ವಿದ್ಯುತ್ ವಿತರಣಾ ಉಪಕೇಂದ್ರತ್ ಮಗ್ಗುಲತ್ಲು ನಾಳೆ ಪೊಲಾಕ 10 5 ರಿಪೇರಿ ಪಣಿ ಉಳ್ಳಾನಗೊಂಡು ವಿರಾಜಪೇಟೆ ಸಿದ್ದಾಪುರ ಕಾಕೋಟ್ಪರಂಬು ಕದನೂರು ಕೆದಮುಳ್ಳೂರು ಬಿಟ್ಟಂಗಾಲ ಬೀಸಟ್ಟಿಗೇರಿ ಆರ್ ಜಿ ಬೇಟೋಳಿ ಮಾಲ್ದಾರೆ ಕರಡಿಗೋಡು ಗುಯ್ಯ ಅಮ್ಮತ್ತಿ ಚೆಂಬೆಬೆಳ್ಳೂರು ಆಲುಗುಂದ ಕಣ್ಣಂಗಾಲ ಅನ್ನನೆ ಮೂರ್ನಾಡು ಪೊದ್ದು ಪಾರಾಣೆ ನಾಪೋಕ್ ಆಕತೂರು ಹೊಸ್ಕೇರಿ ನರಿಯಂದಡ ಕುಂಜಿಲ ಎಮ್ಮೆಮಾಡು ಬಲ್ಲಮೌಟಿ ಸುತ್ತಮುತ್ತ ಕರೆಂಟ್ ಇಪ್ಲೆ ಸಾರ್ವಜನಿಕಂಗ ಸಹಕರ್ಚಿಡೋನೊಂದು ಕಾರ್ಯನಿರ್ವಾಹಕ ಇಂಜಿನಿಯರ್ ಕೊಟ್ಟಂಡಿತು. ಕರ್ನಾಟಕ ಕೊಡವ ಸಾಹಿತ್ಯ ಅಕಾಡೆಮಿರ ಆದನೆಲ್ಲಿ 10 ಕೊಡವ ಪುಸ್ತಕ ಪತ್ತಾಯಕ್ಕೆ ಚೇರಮಾಣೆ ಬೇಂಗನಾಡು ಕೊಡವ ಸಮಾಜದ್ಲು ಇದೇ ತಿಂಗ 20 ಮಧ್ಯಾಹ್ನ 2:30 ಮೊಳಿಯಿಡುವ ಅಕಾಡೆಮಿರ ಅಧ್ಯಕ್ಷಗಳನ್ನು ಅಜ್ಜಿನಿ ಕಂಡ ಮಹೇಶ್ ನಾಚಯ್ಯ ಮೊಳಿಯಿಡುವ ಈ ಕಾರ್ಬಾರ ಕೊರವು ಕಾರ್ಯಕ್ರಮ ಸಮಾಜತ್ರ ಅಧ್ಯಕ್ಷಂಗ ಬಾಚರಣ್ಯಂಡ ದಿನೇಶ್ ಗಣಪತಿ ವಹಿಸ್ಯವ. ಮುಖ್ಯ ಬಿಂದುಗಳಾಯಿತು ನಿವೃತ್ತ ಮುಖ್ಯೋಪಾದ್ರಿ ಅಯ್ಯಂಡ ರಾಮಕೃಷ್ಣ ಅಕಾಡೆಮಿರ ಸದಸ್ಯಂಗ ಮುಖ್ಯಪಟ್ಟವು ಕೂಡಿಯಾಡುವ. ಈ ನಾರತ್ತು ನಾಪಂಡ ಮಣವಟ್ಟಿರ ಚಿಯಬೆರ ಪಿಂಜ ಕೊಟ್ಟುಕತ್ತಿರ ಒಕ್ಕಕಾರಕ್ಕೆ ದೂಡಿ ಕೊಡುಪ ಅಂದು ಅಕಾಡೆಮಿರ

0: ರಿಜಿ ಸ್ಟಾರ್ಕ್ ಅರಿಚಿಟಿತ್. ಇಲ್ಲಿಕ ಬೈಟ್ ಎತ್ತರ ಸುದ್ದಿ ಸಮಾಚಾರ ತಂದತ್.
1: ಸುದ್ದಿ ಸಮಾಚಾರ ಕೇಳಿದಿರಿ. ಪ್ರಾಯೋಜಕರು
2: ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್ ಸನ್ ಸಿಟಿ
3: ಎಫ್ಎಂ 103.1 ಮೆಗಾಹರ್ಟ್ಸ್ ಕಂಪನಾಂಕದಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 7:34 ಆಗಲಿದೆ. ನಮ್ಮ ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದಿಂದ.

0: ಆಕಾಶವಾಣಿ ಇದೀಗ ಒಂದು ಸಂದೇಶ, ನಂತರ 7:35 ಕನ್ನಡದಲ್ಲಿ ವಾರ್ತೆಗಳು.
1: ಪೆಟ್ರೋಲ್ ಕ್ಷೀಣಿಸುತ್ತಿರುವ ಸಂಪನ್ಮೂಲ, ಬಳಸಿದಷ್ಟು ಉರಿದು ಹೋಗುತ್ತದೆ, ಅಪವ್ಯಯ ನಿಲ್ಲಿಸಿದರೆ ಮಾತ್ರ ಉಳಿಯುತ್ತದೆ. ತಿಳಿಯೋಣ ಇಂಧನ ಪೋಲು ಪ್ರಗತಿಯ ಸೋಲು, ವಿವೇಚನೆಯಿಂದ ಇಂಧನ ಬಳಸೋಣ.

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಬಿಎ ಅಜರುದ್ದೀನ್. ಮುಖ್ಯಾಂಶಗಳು. ನಾರ್ವೆ ಪ್ರಧಾನಿಯೊಂದಿಗೆ ಪ್ರಧಾನಿ ನರೇಂದ್ರ ಮೋದಿ ದ್ವಿಪಕ್ಷೀಯ ಮಾತುಕತೆ, ಉಭಯ ದೇಶಗಳ ನಡುವೆ ಸಹಕಾರ ಬಲವರ್ಧನೆಗೆ ಸಮ್ಮತಿ. ಒಂದು ರಾಷ್ಟ್ರ ಒಂದು ಚುನಾವಣೆ ಪ್ರಕ್ರಿಯೆಯಿಂದ ದೊಡ್ಡ ಪ್ರಮಾಣದಲ್ಲಿ ವೆಚ್ಚ ಕಡಿತ, ಜೆಪಿಸಿ ಅಧ್ಯಕ್ಷ ಪಿಪಿ ಚೌಧರಿ. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣ, ಮಹಾರಾಷ್ಟದಲ್ಲಿ ತರಬೇತಿ ಕೇಂದ್ರದ ನಿರ್ದೇಶಕನ ಬಂಧನ. ಐಪಿಎಲ್ ಟಿ20 ಕ್ರಿಕೆಟ್, ಸನ್ರೈಸರ್ಸ್ ಹೈದರಾಬಾದ್ ವಿರುದ್ಧ ಟಾಸ್ ಗೆದ್ದ ಚೆನ್ನೈ ಸೂಪರ್ ಕಿಂಗ್ಸ್ ಬ್ಯಾಟಿಂಗ್ ಆಯ್ಕೆ. ವಾರ್ತೆಗಳ ವಿವರ. ಪ್ರಧಾನಿ ನರೇಂದ್ರ ಮೋದಿ ಅವರು ಇಂದು ಓಸ್ಲೋದಲ್ಲಿ ನಾರ್ವೆ ಪ್ರಧಾನಿ ಜೋನಾಸ್ ಗಹರ್ಸ್ಟೋರ್ ಅವರೊಂದಿಗೆ ದ್ವಿಪಕ್ಷೀಯ ಸಭೆ ನಡೆಸಿದರು. ಮಾತುಕತೆಯ ನಂತರ ಜಂಟಿ ಸುದ್ದಿಗೋಷ್ಠಿ ಉದ್ದೇಶಿಸಿ ಮಾತನಾಡಿದ ಪ್ರಧಾನಿ ನರೇಂದ್ರ ಮೋದಿ ಅವರು, ಕಳೆದ ವರ್ಷ ಜಾರಿಗೆ ಬಂದ ಭಾರತ ಇಎಫ್ಟಿಎ ವ್ಯಾಪಾರ ಮತ್ತು ಆರ್ಥಿಕ ಪಾಲುದಾರಿಕೆ ಒಪ್ಪಂದವು ಭಾರತ ಮತ್ತು ನಾರ್ವೆ ನಡುವಿನ ಹಂಚಿಕೆಯ ಪ್ರಗತಿ ಮತ್ತು ಸಮೃದ್ಧಿಗೆ ನೀಲನಕ್ಷೆಯಾಗಿ ಕಾರ್ಯನಿರ್ವಹಿಸುತ್ತಿದೆ ಎಂದು ಹೇಳಿದರು. ಇಂಡೋ ಪೆಸಿಫಿಕ್ ಸಾಗರ ಉಪಕ್ರಮಕ್ಕೆ ಸೇರುವ ನಾರ್ವೆಯ ನಿರ್ಧಾರವನ್ನು ಪ್ರಧಾನಿ ಸ್ವಾಗತಿಸಿದರು. ಎರಡು ಪ್ರಮುಖ ಕಡಲ ರಾಷ್ಟ್ರಗಳಾಗಿ ಭಾರತ ಮತ್ತು ನಾರ್ವೆ ಕಡಲ ಆರ್ಥಿಕತೆ, ಕಡಲ ಭದ್ರತೆ ಮತ್ತು ಸಾಮರ್ಥ್ಯ ವೃದ್ಧಿಯಲ್ಲಿ ಸಹಕಾರವನ್ನು ಮತ್ತಷ್ಟು ಬಲಪಡಿಸುತ್ತವೆ ಎಂದು ಅವರು ತಿಳಿಸಿದರು. ಇದಕ್ಕೂ ಮೊದಲು ಪಂಚರಾಷ್ಟ್ರಗಳ ಪ್ರವಾಸದ ಭಾಗವಾಗಿ ನಾರ್ವೆಯ ಓಸ್ಲೋಗೆ ಆಗಮಿಸಿದ ಪ್ರಧಾನಿ ಅವರನ್ನು ಭಾರತೀಯ ಸಮುದಾಯದವರು ಆತ್ಮೀಯವಾಗಿ ಸ್ವಾಗತಿಸಿದರು. ಪ್ರಧಾನಿ ಮೋದಿಯವರು ನಾರ್ವೆಗೆ ಮೊದಲ ಬಾರಿಗೆ ಭೇಟಿ ನೀಡಿದ್ದಾರೆ. ಕಳೆದ 43 ವರ್ಷಗಳಲ್ಲಿ ಭಾರತದ ಪ್ರಧಾನಿಯೊಬ್ಬರು ನಾರ್ವೆಗೆ ಭೇಟಿ ನೀಡಿರುವುದು ಇದೇ ಮೊದಲು. ಪ್ರಧಾನಿ ನರೇಂದ್ರ ಮೋದಿ ಅವರು ಇಂದು ನಾರ್ವೆ ರಾಜ 5ನೇ ಹೆರಾಲ್ಡ್ ಮತ್ತು ರಾಣಿ ಸೋಂಜಾ ಅವರನ್ನು ಭೇಟಿ ಮಾಡಲಿದ್ದಾರೆ. ನಂತರ ಅವರು ಭಾರತ ನಾರ್ವೆ ವ್ಯವಹಾರ ಮತ್ತು ಸಂಶೋಧನಾ ಶೃಂಗಸಭೆ ಉದ್ದೇಶಿಸಿ ಮಾತನಾಡಲಿದ್ದಾರೆ. ನಾಳೆ ಪ್ರಧಾನಿಯವರು 3ನೇ ಭಾರತ ನಾರ್ಡಿಕ್ ಶೃಂಗಸಭೆಯಲ್ಲಿ ಭಾಗವಹಿಸಲಿದ್ದಾರೆ. ಭಾರತ ಮತ್ತು 5 ನಾರ್ಡಿಕ್ ದೇಶಗಳ ನಡುವಿನ ದ್ವಿಪಕ್ಷೀಯ ವ್ಯಾಪಾರವು ಪ್ರಸ್ತುತ 19 ಶತಕೋಟಿ ಡಾಲರ್ಗಳಷ್ಟಿದೆ. ಇದರಲ್ಲಿ ನಾವೀನ್ಯತೆ, ರಕ್ಷಣೆ ಮತ್ತು ಜನರ ನಡುವಿನ ಸಂಪರ್ಕದಂತಹ ವ್ಯಾಪಕ ಶ್ರೇಣಿಯ ಕ್ಷೇತ್ರಗಳು ಸೇರಿವೆ. ಈ ಭೇಟಿಯು ನಾರ್ಡಿಕ್ ದೇಶಗಳೊಂದಿಗೆ ಭಾರತದ ಸೌಹಾರ್ದಯುತ ಸಂಬಂಧಗಳನ್ನು ಗಾಢವಾಗಿಸುವ ನಿರೀಕ್ಷೆ ಇದೆ. ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರು ಇಂದು ವಿಯೆಟ್ನಾಂನ ಹನೋಯ್ ತಲುಪಿದ್ದಾರೆ. ಅವರು ಇಂದಿನಿಂದ ವಿಯೆಟ್ನಾಂ ಮತ್ತು ದಕ್ಷಿಣ ಕೊರಿಯಾಕ್ಕೆ ಎರಡು ರಾಷ್ಟ್ರಗಳ ಭೇಟಿಯಲ್ಲಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಸಚಿವ ರಾಜನಾಥ್ ಸಿಂಗ್ ಎರಡೂ ಏಷ್ಯಾ ರಾಷ್ಟ್ರಗಳಿಗೆ ಭೇಟಿಯ ಸಮಯದಲ್ಲಿ ಕಾರ್ಯತಂತ್ರದ ಮಿಲಿಟರಿ ಸಹಕಾರವನ್ನು ಮತ್ತಷ್ಟು ಬಲಗೊಳಿಸುವುದು, ರಕ್ಷಣಾ ಕೈಗಾರಿಕಾ ಪಾಲುದಾರಿಕೆಯನ್ನು ವಿಸ್ತರಿಸುವುದು, ಕಡಲ ಸಹಯೋಗವನ್ನು ಹೆಚ್ಚಿಸುವುದು ಹಾಗೂ ಇಂಡೋ ಪೆಸಿಫಿಕ್ ಪ್ರದೇಶದಲ್ಲಿ ಶಾಂತಿ ಮತ್ತು ಸ್ಥಿರತೆಯನ್ನು ಉತ್ತೇಜಿಸುವುದರ ಕಡೆಗೆ ಕೇಂದ್ರೀಕರಿಸಲಾಗುವುದು ಎಂದು ತಿಳಿಸಿದ್ದಾರೆ. ವಿಯೆಟ್ನಾಂ ಭೇಟಿಯ ವೇಳೆ ರಾಜನಾಥ್ ಸಿಂಗ್ ಅವರು ವಿಯೆಟ್ನಾಂ ರಕ್ಷಣಾ ಸಚಿವ ಜನರಲ್ ಫಾನ್ ವ್ಯಾನ್ ಗಿಯಾಂಗ್ ಅವರೊಂದಿಗೆ ದ್ವಿಪಕ್ಷೀಯ ಮಾತುಕತೆ ನಡೆಸಲಿದ್ದಾರೆ. ದಕ್ಷಿಣ ಕೊರಿಯಾ ಪ್ರವಾಸದ ಸಂದರ್ಭದಲ್ಲಿ ಅಲ್ಲಿನ ರಕ್ಷಣಾ ಸಚಿವ ಅನ್ ಗ್ಯೂ ಬಾಕ್ ಅವರೊಂದಿಗೆ ಮಾತುಕತೆ ನಡೆಸಲಿರುವ ರಾಜನಾಥ್ ಸಿಂಗ್

0: ರಕ್ಷಣಾ ಸಹಕಾರದ ಪ್ರಗತಿಯನ್ನು ಪರಾಮರ್ಶಿಸಲಿದ್ದಾರೆ ಹಾಗೂ ಪರಸ್ಪರ ಹಿತಾಸಕ್ತಿಯ ಪ್ರಾದೇಶಿಕ ಮತ್ತು ಜಾಗತಿಕ ವಿಷಯಗಳ ಕುರಿತು ವಿಚಾರ ವಿನಿಮಯ ಮಾಡಲಿದ್ದಾರೆ. ಸಂವಿಧಾನದ 129ನೇ ತಿದ್ದುಪಡಿ ಮಸೂದೆ 2024 ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ಕಾನೂನು ತಿದ್ದುಪಡಿ ಮಸೂದೆ 2024 ಕುರಿತ ಜಂಟಿ ಸಂಸದೀಯ ಅಧ್ಯಯನ ಸಮಿತಿಯು ಇಂದು ಬೆಂಗಳೂರಿನಲ್ಲಿ ಒಂದು ರಾಷ್ಟ್ರ ಒಂದು ಚುನಾವಣೆ ಕುರಿತು ಸಂವಾದ ಏರ್ಪಡಿಸಿತ್ತು. ಸಮಿತಿ ಅಧ್ಯಕ್ಷ ಪಿಪಿ ಚೌಧರಿ ಅವರು ಪದ್ಮ ಪ್ರಶಸ್ತಿ ಪುರಸ್ಕೃತರು ಹಾಗೂ ಮಾಧ್ಯಮ ಪ್ರತಿನಿಧಿಗಳೊಂದಿಗೆ ಸಂವಾದ ನಡೆಸಿ ಒಂದು ರಾಷ್ಟ್ರ ಒಂದು ಚುನಾವಣೆ ಕುರಿತು ಅಭಿಪ್ರಾಯ ಸಂಗ್ರಹಿಸಿದರು. ಸಂವಾದದಲ್ಲಿ ಮಾತನಾಡಿದ ಸಮಿತಿ ಅಧ್ಯಕ್ಷ ಪಿಪಿ ಚೌಧರಿ, ದೇಶದಲ್ಲಿ ಒಂದು ವರ್ಷಕ್ಕೆ 5-6 ವಿಧಾನಸಭಾ ಚುನಾವಣೆಗಳು ನಡೆಯುತ್ತವೆ. ಇದರಿಂದ ಪ್ರತ್ಯಕ್ಷ ಹಾಗೂ ಪರೋಕ್ಷವಾಗಿ ವಿವಿಧ ವಲಯಗಳ ಜನರ ಮೇಲೆ ಪರಿಣಾಮ ಬೀರುತ್ತಿದೆ. ಈ ಹಿನ್ನೆಲೆಯಲ್ಲಿ ಒಂದು ರಾಷ್ಟ್ರ ಒಂದು ಚುನಾವಣೆ ಜಾರಿಯಾದಾಗ ಶಿಕ್ಷಕರು, ಆರಕ್ಷಕರು, ಇತರ ಚುನಾವಣಾ ಸಿಬ್ಬಂದಿಯ ಹೊರೆ ಕಡಿಮೆಯಾಗುತ್ತದೆ ಎಂದು ಹೇಳಿದರು. ಚುನಾವಣೆ ಸುರಕ್ಷಿತವಾಗಿ ನಡೆಯುವುದಕ್ಕೆ ಚುನಾವಣಾ ಆಯೋಗ, ಗೃಹ ಸಚಿವಾಲಯ, ಇವಿಎಂ ಯಂತ್ರಗಳ ಸಿದ್ಧತೆ, ಅಂಚೆ ಮತಗಳು, ಹೀಗೆ ವಿವಿಧ ರೀತಿಯ ಸಹಯೋಗ ಅವಶ್ಯಕ. ಒಂದು ರಾಷ್ಟ್ರ ಒಂದು ಚುನಾವಣೆಯಿಂದ ಚುನಾವಣೆಯ ವೆಚ್ಚ ಸಹ ದೊಡ್ಡ ಪ್ರಮಾಣದಲ್ಲಿ ತಗ್ಗಿಸಬಹುದು ಎಂದು ಅವರು ತಿಳಿಸಿದರು. ಇದೇ ವೇಳೆ ಪದ್ಮ ಪುರಸ್ಕೃತರು, ಮಾಧ್ಯಮ ಪ್ರತಿನಿಧಿಗಳು ತಮ್ಮ ಅಭಿಪ್ರಾಯಗಳನ್ನು ಮಂಡಿಸಿದರು. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮಹಾರಾಷ್ಟ್ರದ ಲಾತೂರ್ನ ಆರ್ಸಿಸಿ ತರಬೇತಿ ಕೇಂದ್ರದ ನಿರ್ದೇಶಕ ಶಿವರಾಜ್ ಮೊಟೆಗಾಂವ್ಕರ್ ಅವರನ್ನು ಕೇಂದ್ರ ತನಿಖಾ ದಳ ಸಿಬಿಐ ಬಂಧಿಸಿದೆ. ನೀಟ್ ಪರೀಕ್ಷಾ ಹಗರಣದ ತನಿಖೆಯ ಭಾಗವಾಗಿ ಸಿಬಿಐ ಶುಕ್ರವಾರ ಅವರನ್ನು ಸುಮಾರು 11 ಗಂಟೆಗಳ ಕಾಲ ವಿಚಾರಣೆ ನಡೆಸಿತ್ತು. ವಿಚಾರಣೆ ನಂತರ ಸಿಬಿಐ ತಂಡ ಲಾತೂರ್ನಲ್ಲಿರುವ ಅವರ ತರಬೇತಿ ಸಂಸ್ಥೆಯಲ್ಲಿ ಶೋಧ ನಡೆಸಿತು. ಈ ವೇಳೆ ಪ್ರಮುಖ ದಾಖಲೆಗಳು, ಕಂಪ್ಯೂಟರ್ಗಳು ಮತ್ತು ಮೊಬೈಲ್ ಫೋನ್ಗಳನ್ನು ಅಧಿಕಾರಿಗಳು ವಶಪಡಿಸಿಕೊಂಡರು. ನಂತರ ಶಿವರಾಜ್ ಅವರನ್ನು ಪುಣೆಯ ಸಿಬಿಐ ಕಚೇರಿಗೆ ಕರೆದೊಯ್ಯಲಾಯಿತು. ಅಲ್ಲಿ ಹೆಚ್ಚಿನ ವಿಚಾರಣೆಯ ನಂತರ ಅವರನ್ನು ಬಂಧಿಸಲಾಗಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಕೇರಳಂನ 13ನೇ ಮುಖ್ಯಮಂತ್ರಿಯಾಗಿ ಹಿರಿಯ ಕಾಂಗ್ರೆಸ್ ನಾಯಕ ವಿ ಡಿ ಸತೀಶನ್ ಅವರು ಇಂದು ಪ್ರಮಾಣ ವಚನ ಸ್ವೀಕರಿಸಿದರು. ಇದರೊಂದಿಗೆ ಕಳೆದ 10 ವರ್ಷಗಳ ಬಳಿಕ ಕೇರಳದಲ್ಲಿ ಕಾಂಗ್ರೆಸ್ ನೇತೃತ್ವದ ಯುಡಿಎಫ್ ಸರ್ಕಾರ ಅಧಿಕಾರಕ್ಕೆ ಬಂದಂತಾಗಿದೆ. ತಿರುವನಂತಪುರಂನ ಕೇಂದ್ರೀಯ ಕ್ರೀಡಾಂಗಣದಲ್ಲಿ ನಡೆದ ಸಮಾರಂಭದಲ್ಲಿ ರಾಜ್ಯಪಾಲ ರಾಜೇಂದ್ರ ಅರ್ಲೇಕರ್ ಸತೀಶನ್ ಅವರಿಗೆ ಅಧಿಕಾರ ಗೌಪ್ಯತೆಯ ಪ್ರಮಾಣ ವಚನ ಬೋಧಿಸಿದರು. ಮುಖ್ಯಮಂತ್ರಿಯವರೊಂದಿಗೆ ಐಯುಎಂಎಲ್ನ ಪಿಕೆ ಕುಂಜಾಲಿಕುಟ್ಟಿ, ಕಾಂಗ್ರೆಸ್ನ ರಮೇಶ್ ಚೆನ್ನಿತಲ ಮತ್ತು ಸನ್ನಿ ಜೋಸೆಫ್ ಸೇರಿದಂತೆ ಒಟ್ಟು 21 ಸದಸ್ಯರ ಸಚಿವ ಸಂಪುಟ ಪ್ರಮಾಣ ವಚನ ಸ್ವೀಕರಿಸಿತು. ಇನ್ನೊಂದೆಡೆ ಕೇರಳದಲ್ಲಿ ನೂತನ ಯುಡಿಎಫ್ ಸರ್ಕಾರ ರಾಜ್ಯ ಸಾರಿಗೆ ಬಸ್ಗಳಲ್ಲಿ ಮಹಿಳಾ ಪ್ರಯಾಣಿಕರಿಗೆ ಉಚಿತ ಪ್ರಯಾಣವನ್ನು ಜಾರಿಗೆ ತರಲು ನಿರ್ಧರಿಸಿದೆ ಎಂದು ಮುಖ್ಯಮಂತ್ರಿ ವಿ ಡಿ ಸತೀಶನ್ ತಿಳಿಸಿದ್ದಾರೆ. ನೂತನ ಸರ್ಕಾರದ ಮೊದಲ ಸಚಿವ ಸಂಪುಟ ಸಭೆಯ ನಂತರ ಮಾಧ್ಯಮಗಳನ್ನುದ್ದೇಶಿಸಿ ಮಾತನಾಡಿದ ಅವರು, ಈ ತಿಂಗಳ 21ರಂದು ಹೊಸ ಸದಸ್ಯರ ಪ್ರಮಾಣ ವಚನ ಸ್ವೀಕಾರ ಮತ್ತು ಸ್ಪೀಕರ್ ಆಯ್ಕೆಗಾಗಿ ವಿಧಾನಸಭಾ ಅಧಿವೇಶನ ನಡೆಯಲಿದೆ. ಆಶಾ ಕಾರ್ಯಕರ್ತರು, ಅಂಗನವಾಡಿ ಕಾರ್ಯಕರ್ತೆಯರು ಮತ್ತು ಸಹಾಯಕರು ಹಾಗೂ ಅಡುಗೆ ಕೆಲಸಗಾರರಿಗೆ ವೇತನ ಹೆಚ್ಚಿಸಲಾಗುವುದು ಎಂದು ಅವರು ಮಾಹಿತಿ ನೀಡಿದರು. ಪಶ್ಚಿಮ ಬಂಗಾಳ ಸಚಿವ ಸಂಪುಟವು ರಾಜ್ಯ ಸರ್ಕಾರಿ ನೌಕರರು, ಸರ್ಕಾರಿ ನಿಗಮ ಮತ್ತು ಮಂಡಳಿಗಳ ಸಿಬ್ಬಂದಿ, ರಾಜ್ಯ ಅನುದಾನಿತ ಸಂಸ್ಥೆಗಳು ಮತ್ತು ಶಿಕ್ಷಣ ಸಂಸ್ಥೆಗಳಿಗೆ 7ನೇ ವೇತನ ಆಯೋಗದ ರಚನೆಗೆ ತಾತ್ವಿಕ ಅನುಮೋದನೆ ನೀಡಿದೆ. ಮುಖ್ಯಮಂತ್ರಿ ಸುವೇಂದು ಅಧಿಕಾರಿ ಅಧ್ಯಕ್ಷತೆಯಲ್ಲಿ ಇಂದು ನಡೆದ ಸಚಿವ ಸಂಪುಟ ಸಭೆಯಲ್ಲಿ ರಾಜ್ಯ ಸರ್ಕಾರ ಹಲವಾರು ನಿರ್ಧಾರಗಳನ್ನು ತೆಗೆದುಕೊಂಡಿತು. ಸಭೆಯ ನಂತರ ಮಾಧ್ಯಮಗಳಿಗೆ ಮಾಹಿತಿ ನೀಡಿದ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಹಾಗೂ ಸಮಾಜ ಕಲ್ಯಾಣ ಸಚಿವ ಅಗ್ನಿಮಿತ್ರ ಪಾಲ್, ರಾಜ್ಯಾದ್ಯಂತ ಮಹಿಳೆಯರಿಗೆ ಉಚಿತ ಸಾರಿಗೆ ಸೌಲಭ್ಯಕ್ಕೆ ಸಚಿವ ಸಂಪುಟ ಅನುಮೋದಿಸಿದೆ ಎಂದು ತಿಳಿಸಿದರು. ಮುಂದಿನ ತಿಂಗಳು 1ರಿಂದ ಪ್ರಾರಂಭವಾಗಲಿರುವ ಅನ್ನಪೂರ್ಣ ಭಂಡಾರ್ ಯೋಜನೆಯಡಿಯಲ್ಲಿ ಅರ್ಹ ಮಹಿಳೆಯರು ನೇರ ಪ್ರಯೋಜನ ವರ್ಗಾವಣೆಯ ಮೂಲಕ 3,000 ರೂಪಾಯಿಗಳನ್ನು ಪಡೆಯುತ್ತಾರೆ. ಯೋಜನೆಯಡಿಯಲ್ಲಿ ದಾಖಲಾತಿಗಾಗಿ ಮೀಸಲಾದ ಪೋರ್ಟಲ್ ಅನ್ನು ಪ್ರಾರಂಭಿಸಲಾಗುವುದು ಎಂದು ಅವರು ಮಾಹಿತಿ ನೀಡಿದರು. ಸ್ವಿಟ್ಜರ್ಲೆಂಡ್ನ ಜಿನಿವಾದಲ್ಲಿ ನಡೆಯುತ್ತಿರುವ 79ನೇ ವಿಶ್ವ ಆರೋಗ್ಯ ಸಭೆಯ ಸಂದರ್ಭದಲ್ಲಿ ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವ ಜಗತ್ ಪ್ರಕಾಶ್ ನಡ್ಡಾ ಅವರು ಇಂದು ವಿಶ್ವ ಆರೋಗ್ಯ ಸಂಸ್ಥೆಯ ಮಹಾನಿರ್ದೇಶಕ ಡಾ ಟೆಡ್ರೋಸ್ ಅಧಾನೊಮ್

0: ಘೆಬ್ರಿಯಾಸಸ್ ಅವರನ್ನು ಭೇಟಿಯಾಗಿ ಮಾತುಕತೆ ನಡೆಸಿದರು. ಭಾರತದ ಆರೋಗ್ಯ ವಲಯದ ಸುಧಾರಣೆಗಳು ಮತ್ತು ಜಾಗತಿಕ ಆರೋಗ್ಯ ಪಾಲುದಾರಿಕೆಯಲ್ಲಿನ ನಾಯಕತ್ವವನ್ನು ಅವರು ಶ್ಲಾಘಿಸಿದ್ದಾರೆ. ಹಂಚಿಕೆಗಳ ಆದ್ಯತೆಗಳ ಕುರಿತು WHO ಜೊತೆ ಸಹಯೋಗವನ್ನು ಮತ್ತಷ್ಟು ಬಲಪಡಿಸುವ ಬದ್ಧತೆಯನ್ನು ವ್ಯಕ್ತಪಡಿಸಿದ್ದಾರೆ. ಭಾರತದ ಶುದ್ಧ ಇಂಧನ ಪರಿವರ್ತನೆಯನ್ನು ಮುನ್ನಡೆಸುವ ಮಾರ್ಗಸೂಚಿಯನ್ನು ಚರ್ಚಿಸಲು ಕೇಂದ್ರ ನವ ಮತ್ತು ನವೀಕರಿಸಬಹುದಾದ ಇಂಧನ ಸಚಿವ ಪ್ರಹ್ಲಾದ್ ಜೋಶಿ ಅವರು ಇಂದು ಇಂಧನ ಸಚಿವಾಲಯದ ಅಧಿಕಾರಿಗಳು, ಅಂತಾರಾಷ್ಟೀಯ ಸೌರ ಒಕ್ಕೂಟ ಮತ್ತು ನವೀಕರಿಸಬಹುದಾದ ಇಂಧನ ಪರಿಸರ ವ್ಯವಸ್ಥೆಯ ಪ್ರಮುಖ ಪಾಲುದಾರರನ್ನು ಭೇಟಿಯಾದರು. ಚೆನ್ನೈನ ಎಂಎ ಚಿದಂಬರಂ ಕ್ರೀಡಾಂಗಣದಲ್ಲಿ ಇಂದು ನಡೆಯುತ್ತಿರುವ ಐಪಿಎಲ್ ಟಿ20 ಕ್ರಿಕೆಟ್ ಪಂದ್ಯದಲ್ಲಿ ಚೆನ್ನೈ ಸೂಪರ್ ಕಿಂಗ್ಸ್ ಹಾಗೂ ಸನ್ ರೈಸರ್ಸ್ ಹೈದರಾಬಾದ್ ತಂಡಗಳು ಮುಖಾಮುಖಿಯಾಗಿವೆ. ಟಾಸ್ ಗೆದ್ದ ಚೆನ್ನೈ ಸೂಪರ್ ಕಿಂಗ್ಸ್ ಬ್ಯಾಟಿಂಗ್ ಆಯ್ಕೆ ಮಾಡಿಕೊಂಡಿದೆ. ಪಶ್ಚಿಮ ಏಷ್ಯಾ ಬಿಕ್ಕಟ್ಟಿನಿಂದಾಗಿ ಆಮದು ಅಡಚಣೆಯ ಹೊರತಾಗಿಯೂ ದೇಶದಲ್ಲಿ ಸಂಸ್ಕರಣಾಗಾರಗಳು ಸಾಮಾನ್ಯವಾಗಿ ಕಾರ್ಯನಿರ್ವಹಿಸುತ್ತಿವೆ ಮತ್ತು ಭಾರತದಲ್ಲಿ ಸಾಕಷ್ಟು ಕಚ್ಚಾ ತೈಲ ದಾಸ್ತಾನುಗಳಿವೆ ಎಂದು ಕೇಂದ್ರ ಸರ್ಕಾರ ತಿಳಿಸಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ನಾರ್ವೆ ಪ್ರಧಾನಿಯೊಂದಿಗೆ ಪ್ರಧಾನಿ ನರೇಂದ್ರ ಮೋದಿ ದ್ವಿಪಕ್ಷೀಯ ಮಾತುಕತೆ, ಉಭಯ ದೇಶಗಳ ನಡುವೆ ಸಹಕಾರ ಬಲವರ್ಧನೆಗೆ ಸಮ್ಮತಿ. ಒಂದು ರಾಷ್ಟ್ರ ಒಂದು ಚುನಾವಣೆ ಪ್ರಕ್ರಿಯೆಯಿಂದ ದೊಡ್ಡ ಪ್ರಮಾಣದಲ್ಲಿ ವೆಚ್ಚ ಕಡಿತ, ಜೆಪಿಸಿ ಅಧ್ಯಕ್ಷ ಪಿಪಿ ಚೌಧರಿ. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣ, ಮಹಾರಾಷ್ಟದಲ್ಲಿ ತರಬೇತಿ ಕೇಂದ್ರದ ನಿರ್ದೇಶಕನ ಬಂಧನ. ಐಪಿಎಲ್ ಟಿ20 ಕ್ರಿಕೆಟ್, ಸನ್ ರೈಸರ್ಸ್ ಹೈದರಾಬಾದ್ ವಿರುದ್ಧ ಟಾಸ್ ಗೆದ್ದ ಚೆನ್ನೈ ಸೂಪರ್ ಕಿಂಗ್ಸ್ ಬ್ಯಾಟಿಂಗ್ ಆಯ್ಕೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಿಗ್ಗೆ 7:05.
1: FM 103.1 ಮೆಗಾಹರ್ಟ್ಸ್ ಕಂಪನಾಂಕದಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 7:45.

0: ಹಲೋ
1: ಹಲೋ ಆಕಾಶವಾಣಿ.
2: ಬೆಳಕ ಹುಡುಕುತ
3: ಹುಡುಕ ಹೊರಟಿದೆ
1: ಬೆಳಕ ಹುಡುಕುತ ನೇರ ಫೋನಿನ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಾರೆ ಸನ್ಮಾನ್ಯ ಜನಪ್ರತಿನಿಧಿಗಳು, ನುರಿತ ತಜ್ಞರು, ವೃತ್ತಿ ಮಾರ್ಗದರ್ಶಕರು, ಪೊಲೀಸ್ ಅಧಿಕಾರಿಗಳು, ಕಾನೂನು ಸಲಹೆಗಾರರು, ಖ್ಯಾತ ಮಾನಸಿಕ ತಜ್ಞರು ನೇರ ಫೋನಿನ ಕಾರ್ಯಕ್ರಮದಲ್ಲಿ ಶ್ರೋತೃಗಳ ಪ್ರಶ್ನೆಗಳಿಗೆ ನೇರವಾಗಿ ಉತ್ತರಿಸುವಂತಹ ವಿಶೇಷ ಕಾರ್ಯಕ್ರಮ
2: ಬೆಳಕ ಹುಡುಕುತ
1: ನಿರೀಕ್ಷಿಸಿ
2: ನೇರ ಫೋನಿನ ಕಾರ್ಯಕ್ರಮ.
1: ಪ್ರೀತಿಯ ಶ್ರೋತೃಗಳೇ, ಇದು ನಿಮಗಾಗಿ
3: ಬೆಳಕ ಹುಡುಕುತ.
1: ಟ್ಯೂನ್ ಮಾಡಿ ಎಫ್ಎಂ 103.1 ಮೆಗಾಹರ್ಟ್ಸ್ ಗಳಲ್ಲಿ ಆಕಾಶವಾಣಿ ಮಡಿಕೇರಿ ಕೇಂದ್ರ.
4: ಇದೀಗ ಭಾವಗೀತೆಗಳ ಕಾರ್ಯಕ್ರಮ. ಮೊದಲಿಗೆ ಕೇಳಿ ಎನ್ ಎಸ್ ಲಕ್ಷ್ಮೀನಾರಾಯಣ ಭಟ್ ಅವರ ರಚನೆ, ಗೀತೆಯನ್ನು ಹಾಡಿದ್ದಾರೆ ಬಿ ಆರ್ ಛಾಯಾ.

ಇನ್ನು ಮುಂದೆ ಡಿ ವಿ ಗುಂಡಪ್ಪ ಅವರ ರಚನೆ ಗೀತೆಯನ್ನು ಹಾಡಿದ್ದಾರೆ ಮೈಸೂರು ಅನಂತಸ್ವಾಮಿ.

ಇದುವರೆಗೆ ಭಾವಗೀತೆಗಳನ್ನು ಕೇಳಿದಿರಿ. ಎಫ್ಎಂ 103.1 ಮೆಗಾಹರ್ಟ್ಸ್ ಕಂಪನಾಂಕದಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 8 ಗಂಟೆ ಆಗಲಿದೆ. ಇನ್ನು ಮುಂದೆ ಸಿರಿಗಂಧ ಕನ್ನಡ ಚಿತ್ರಗೀತೆಗಳ ಸಂಯೋಜಿತ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದಿಂದ.

0: ಆಕಾಶವಾಣಿ ಬಾನ ಬಣ್ಣಗಳ ಬದುಕಲಿ ತುಂಬುತಿಹ ಬಾನುಲಿ
1: ವನಸುಮಗಳ ಮನದಿ ಅರಳಿಸುತಿಹ ಜೇನುಲಿ
0: ಜಡ ದಿನವ ಮುದಗೊಳಿಸೋ ಸಹಪಾಠಿ
1: ಪ್ರತಿ ಕ್ಷಣವೂ ಜೊತೆಯಾಗಿರೋ ಸಂಗಾತಿ
0: ನಿಮ್ಮ ಭಾವಲೋಕದ ರಾಯಭಾರಿಗೀಗ 90ರ ತಾರುಣ್ಯ ನಿಮ್ಮ ಪ್ರೀತಿ ಹಾರೈಕೆ ಹೀಗೆ ಇರಲಿ ನಮ್ಮೊಂದಿಗೆ ನಾವು ಎಂದೆಂದೂ ಜೊತೆಯಾಗಿರುವೆವು ನಿಮ್ಮೊಂದಿಗೆ

ಸಮಯಾಗಿದೆ 8:30. ನೀವು ಕೇಳ್ತಿದ್ದೀರಾ ಸಿರಿಗಂಧ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ. ಯುವಕರ ಧ್ವನಿ ಬಗ್ಗೆ ಮಾತಾಡ್ತಿದ್ವಿ, ಹಾಗೆ ಅವರ ಸವಾಲುಗಳು ಏನೆಂದರೆ ಉದ್ಯೋಗದ ಒತ್ತಡ. ಓದಿದ ಮೇಲೆ ಎಲ್ಲರಿಗೂ ಒಳ್ಳೆ ಕೆಲಸ ಸಿಗಬೇಕು ಅನ್ನೋ ನಿರೀಕ್ಷೆ ಹೆಚ್ಚಾಗಿರ್ತದೆ, ಆದರೆ ಕೆಲವೊಮ್ಮೆ ಅವಕಾಶಗಳು ತಡವಾಗಿ ಸಿಗುತ್ತವೆ. ಹಾಗೆ ಇನ್ನೊಂದು ಹೋಲಿಕೆ, ತಮ್ಮದೇ ವಯಸ್ಸಿನ ಸ್ನೇಹಿತರೊಂದಿಗೆ ಅಥವಾ ಸಂಬಂಧಿಕರೊಂದಿಗೆ ಕಂಪೇರ್ ಮಾಡಿಕೊಳ್ಳೋದು ಯುವಕರಲ್ಲಿ ಹೆಚ್ಚು. ಇನ್ನೊಂದು ಓವರ್ ಥಿಂಕಿಂಗ್ ಅಥವಾ ಅತಿಯಾದ ಆಲೋಚನೆ, ಭವಿಷ್ಯದ ಭಯ, ಕುಟುಂಬದ ಜವಾಬ್ದಾರಿ, ಸಮಾಜ ನನ್ನನ್ನು ಹೇಗೆ ನೋಡುತ್ತದೆ, ನನ್ನ ಬಗ್ಗೆ ಏನು ಮಾತಾಡಿಕೊಳ್ಳುತ್ತಾರೆ ಎಂಬೆಲ್ಲ ವಿಚಾರವಾಗಿ ಅತಿಯಾಗಿ ಯೋಚನೆ ಮಾಡುವುದು, ಇವೆಲ್ಲ ಸೇರಿ ಮನಸ್ಸು ದುರ್ಬಲವಾಗುತ್ತಾ ಹೋಗ್ತವೆ. ಹಾಗಾಗಿ ಯುವಜನರು ಸವಾಲುಗಳನ್ನು ಮೆಟ್ಟಿ ಸಾಧನೆಯ ಹಾದಿ ಹಿಡಿಯಬೇಕಾಗಿದೆ. ಯೂತ್ ವಾಯ್ಸ್ ಬಗ್ಗೆ ಇನ್ನೊಂದಷ್ಟು ಮಾತುಕತೆ ಮುಂದುವರಿಯಿತೆ ಗೀತೆಯ ನಂತರ.

ಸಮಯ ಆಗಿದೆ 8:21. ನೀವಿದ್ದೀರಾ ಸಿರಿಗಂಧ ಕಾರ್ಯಕ್ರಮದಲ್ಲಿ. ಯುವಜನರ ಬಗ್ಗೆ ಮಾತಾಡ್ತಿದ್ವಿ. ಸವಾಲುಗಳನ್ನು ಎದುರಿಸಿ ಯಶಸ್ವಿನ ದಾರಿ ಮುಟ್ಟಲು ಬೇಕಾದ 3 ಮುಖ್ಯ ಅಂಶಗಳೆಂದರೆ ಆತ್ಮವಿಶ್ವಾಸ, ನಿರಂತರ ಪ್ರಯತ್ನ, ಸೋಲಿನಿಂದ ಹತಾಶರಾಗದೆ ಮತ್ತೆ ಪ್ರಯತ್ನಿಸಿ ಗೆಲುವು ಮುಟ್ಟಬೇಕು. ಹಾಗೆ ಪಾಸಿಟಿವ್ ಸರ್ಕಲ್, ಒಳ್ಳೆಯ ಸ್ನೇಹಿತರು ಮತ್ತು ಕುಟುಂಬದ ಬೆಂಬಲ ಜೀವನದಲ್ಲಿ ಮುಂದೆ ಸಾಗಲು ತುಂಬ ಮುಖ್ಯವಾಗುತ್ತದೆ. ಸಿರಿಗಂಧ ಕಾರ್ಯಕ್ರಮದಲ್ಲಿ ನಮ್ಮ ಮುಂದೆ ಕೇಳಿ ವಾಸುಕಿ ವೈಭವ್ ಅವರ ಸ್ವರದಲ್ಲಿ ಕಿರಿಕ್ ಪಾರ್ಟಿ ಚಿತ್ರದ ಹಾಡು. ಗೀತ ರಚನಾಕಾರರು ಜಯಂತ್ ಕಾಯ್ಕಿಣಿ, ಸಂಗೀತ ಸಂಯೋಜಕರು ಅಜ್ನೇಶ್ ಲೋಕನಾಥ್ ಬಿ.

ರಾಷ್ಟ್ರಭಕ್ತಿಯ ಜಾಗೃತಿಯ ಮಂತ್ರ ವಂದೇ ಮಾತರಂ. ಖ್ಯಾತ ಬಂಗಾಳಿ ಸಾಹಿತಿ, ಕವಿ, ಕಾದಂಬರಿಕಾರ ಬಂಕಿಮಚಂದ್ರ ಚಟರ್ಜಿ ವಿರಚಿತ ಈ ರಾಷ್ಟ್ರೀಯ ಗೀತೆಗೆ ಇದೀಗ 150 ವರ್ಷ. 1875 ನವೆಂಬರ್ 7 ಬಂಗದರ್ಶನ ಎಂಬ ಪತ್ರಿಕೆಯಲ್ಲಿ ಮೊಟ್ಟ ಮೊದಲು ಪ್ರಕಟವಾದ ಈ ಗೀತೆಯನ್ನ ಕವಿ ಬಂಕಿಮಚಂದ್ರರು ತಮ್ಮ ಆನಂದಮಠ ಎನ್ನುವ ಕಾದಂಬರಿಯಲ್ಲಿ ಮತ್ತೊಮ್ಮೆ ಅಳವಡಿಸಿಕೊಂಡಿದ್ದರು. ದಾಸ್ಯದಲ್ಲಿ ನಲುಗಿದ್ದ ಭಾರತವನ್ನ ಬಡಿದೆಬ್ಬಿಸಿದಂತಹ ಮಂತ್ರ, ಆಂಗ್ಲರ ಎದೆಯನ್ನು ನಡುಗಿಸಿದಂತಹ ಮಂತ್ರ ವಂದೇ ಮಾತರಂ.

ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಸಿರಿಗಂಧ ಕಾರ್ಯಕ್ರಮ ಕೇಳುತ್ತಿರುವಿರಿ. ಎಸ್, ಯುವಜನತೆ ದೇಶದ ಶಕ್ತಿ. ಒಳ್ಳೆಯ ಯೋಚನೆ, ಪರಿಶ್ರಮ, ಆತ್ಮವಿಶ್ವಾಸವಿದ್ದರೆ ಯೂತ್ ವಾಯ್ಸ್ ಗಟ್ಟಿಯಾಗಿ ನಿಲ್ಲಬಹುದು ಅಂತ ಹೇಳ್ತಾ ಇಂದಿನ ಸಿರಿಗಂಧ ಕಾರ್ಯಕ್ರಮ ಮುಗಿಸುವ ಸಮಯ ಬಂದಿದೆ. ಮುಂದಿನ ಎರಡು ಗೀತೆಗಳು ಸಿರಿಗಂಧ ಕಾರ್ಯಕ್ರಮದಲ್ಲಿ ಇದೀಗ ಕೇಳಿ. ಪವನ್ ಭಾರ್ತ ಅವರ ಸ್ವರದಲ್ಲಿ ಸ್ಟಾರ್ ಕನ್ನಡಿಗ ಚಿತ್ರದ ಹಾಡು.

ಕೃಷಿ ಸಾಧಕರನ್ನು ಪರಿಚಯಿಸಿ ಸಂಭ್ರಮಿಸುವ ಕೃಷಿ ಚಾವಡಿ ರೈತರತ್ನ. ಕೃಷಿಯ ಪರಿಚಯ ನಿಮಗಿದೆಯೇ? ನೇಗಿಲ ಯೋಗಿಯ ಜೀವನ ತಿಳಿಯಬೇಕೇ? ಭತ್ತ, ರಾಗಿ, ಕಬ್ಬು ಬೆಳೆಯುವುದು ಹೇಗೆ? ತುತ್ತಿನ ಚೀಲ ತುಂಬುವವರ ಬದುಕು ಪರಿಚಯಿಸಲಿದೆ ರೈತರತ್ನ ಸರಣಿ. ತಪ್ಪದೇ ವೀಕ್ಷಿಸಿ ನಿಮ್ಮ ಮೆಚ್ಚಿನ ಚಂದನ ವಾಹಿನಿಯಲ್ಲಿ ರೈತರತ್ನ ಹೀರೋಸ್.

ಆಕಾಶವಾಣಿ ಬೆಂಗಳೂರು ಸಮಯ 9:15 ಇನ್ನು ಮುಂದೆ ಕೇಳಿ ಸಿಕೆ ತಾರಾ ಹಾಡಿರುವ ಭಾವಗೀತೆಗಳು. ಮೊದಲಿಗೆ ಇಲ್ಲೇ ಇರು ಅಲ್ಲಿ ಹೋಗಿ, ರಚನೆ ವಿ ಕೆ ಗೋಕಾಕ್.

ಆಕಾಶವಾಣಿಯ ಬೆಂಗಳೂರು. ಸಮಯ 9:30. ಇನ್ನು ಮುಂದೆ ಕೇಳಿ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಸಿಎಸ್ ಹರೀಶ್ ಹಾಗೂ ಸಂಗಡಿಗರಿಂದ ನಾದಸ್ವರ ವಾದನ. ಮೊದಲಿಗೆ ಗಜವದನ, ಶ್ರೀರಂಜನಿ ರಾಗ ಆದಿತಾಳದಲ್ಲಿ ಮುತ್ತುಸ್ವಾಮಿ ದೀಕ್ಷಿತರ ರಚನೆ.

ಇದೀಗ ಕೊನೆಯ ನಾದಸ್ವರ ನಾರಾಯಣತೆ ನಮೋ ನಮೋ ಬೇಹಾಗ್ರಾಗ ಆದಿತಾಳದಲ್ಲಿ ಅನ್ನಮಾಚಾರ್ಯರ ರಚನೆ.

0: ಕೇಳುಗರೆ ನಮಸ್ಕಾರ. ಇವತ್ತಿನ ವನಿತಾ ವಿಹಾರ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಮಣ್ಣಿಗೆ ಕೈಗಳ ಸ್ಪರ್ಶ, ಕನಸಿನ ಉಸಿರು ಸೇರಿದಾಗ ಅದು ಕಲೆಯಾಗಿ ಸಾಧನೆಯಾಗಿ ರೂಪುಗೊಳ್ಳುತ್ತೆ. ಅಂಥ ಮಣ್ಣಿನೊಳಗೆ ತಮ್ಮ ಬದುಕಿನ ಕಥೆಯನ್ನು ಬರೆದವರು ಜ್ಯೋತಿ ಶಾಂತರಾಜು. ಕಲೆ ಇವರಿಗೆ ವೃತ್ತಿಯಷ್ಟೇ ಅಲ್ಲ, ಜೀವನದ ಭಾಷೆ ಕೂಡ. ಮಣ್ಣಿನ ಪ್ರತಿಮೆಗಳು ಇವರ ಕೈಯಲ್ಲಿ ಕೇವಲ ರೂಪ ಪಡೆಯುವುದಿಲ್ಲ, ಅವು ಭಾವನೆ ಮತ್ತು ಬದುಕಿನ ಅರ್ಥವನ್ನೇ ಬಿಂಬಿಸುತ್ತವೆ. ಸವಾಲುಗಳನ್ನು ಮೆಟ್ಟಿಲಾಗಿಸಿಕೊಂಡು ಶ್ರಮ, ಶ್ರದ್ಧೆ, ಸೃಜನಶೀಲತೆಯೊಂದಿಗೆ ತಮ್ಮದೇ ಹಾದಿ ನಿರ್ಮಿಸಿಕೊಂಡವರು ಜ್ಯೋತಿ ಶಾಂತರಾಜು. ಇವರು ಇವತ್ತು ಕಲೆ, ಸಾಧನೆ ಮತ್ತು ಸ್ವಾವಲಂಬನೆಯ ಸಂಕೇತವಾಗಿದ್ದಾರೆ. ಪ್ರಶಸ್ತಿಗಳು ಇವರನ್ನು ಅಲಂಕರಿಸಿದ್ರು, ಮಣ್ಣಿನ ಸ್ಪರ್ಶ ಮತ್ತು ಕಲೆಯ ಪ್ರಾಮಾಣಿಕತೆ ಇನ್ನೂ ಅವರ ಕೈಯಲ್ಲೇ ಉಳಿದಿದೆ. ಇವತ್ತಿನ ವನಿತಾ ವಿಹಾರದಲ್ಲಿ ಜ್ಯೋತಿ ಶಾಂತರಾಜು ನಮ್ಮ ಅತಿಥಿ. ಜ್ಯೋತಿಯವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ.
1: ನಮಸ್ತೆ ಮೇಡಮ್.
0: ನಮ್ಮ ಶ್ರೋತೃಗಳಿಗೆ ನಿಮ್ಮ ಬಾಲ್ಯ, ನೀವು ನಡೆದು ಬಂದ ಹಾದಿಯ ವಿವರವನ್ನ ನೀಡೋದಾದ್ರೆ.
1: ನಾನು ಹುಟ್ಟಿ ಬೆಳೆದಿದ್ದು ಮೂಲತಃ ಬೆಂಗಳೂರು. ನಮ್ದು ಸ್ವಂತ ಊರು ಬಂದು ಶಿರಾ ತಾಲೂಕಿನ ದ್ವಾರಾಳು ಅನ್ನೋ ಒಂದು ಗ್ರಾಮ. ನಾವಿಬ್ಬರ ಮಕ್ಕಳು ಅಪ್ಪ ಅಮ್ಮನ್ಗೆ, ನಾನು ನನ್ನ ತಮ್ಮ. ಸೊ ನಮ್ಮ ಪ್ರಪಂಚ ತುಂಬಾ ಚಿಕ್ಕದು. ಅಪ್ಪ ಅಮ್ಮ, ನಾನು, ತಮ್ಮ. ಹೋಟೆಲ್ ಇತ್ತು, ಅಪ್ಪ ಅಮ್ಮ ಹೋಟೆಲ್ ನಡೆಸ್ತಿದ್ರು, ನಾವು ಸ್ಕೂಲಿಗೆ ಹೋಗ್ತಿದ್ವಿ, ಬರ್ತಿದ್ವಿ. ಹೀಗೆ ಬದುಕು ಸಾಕ್ತಾ ಬಂತು.
0: ನೀವು ಲೇಖಕಿಯಾಗಿ, ಅಂಕಣಕಾರ್ತಿಯಾಗಿ, ಸಿಟಿಸನ್ ಜರ್ನಲಿಸ್ಟ್ ಆಗಿ, ಕುಂಭ ಕಲಾವಿದೆ, ಆಭರಣ ವಿನ್ಯಾಸಕಿ. ಸೊ ನಿಮ್ಮ ಪ್ರೊಫೈಲ್ಗೆ ಈ ಟೈಟಲ್ಸ್ಗಳು ಆಡ್ ಆಗ್ತಾನೆ ಹೋಗ್ತಾ ಇದೆ. ಟ್ರಾವೆಲರ್ ಕೂಡ, ಫೋಟೋಗ್ರಾಫರ್ ಕೂಡ. ಇಷ್ಟೊಂದು ವಿಭಿನ್ನ ಹವ್ಯಾಸಗಳು, ಕಲೆಗಳು ಒಂದೇ ವ್ಯಕ್ತಿಯಲ್ಲಿ ಹುದುಗಿಸ್ಕೊಳ್ಳೋಕೆ ಹೇಗೆ ಸಾಧ್ಯ ಆಯ್ತು ನಿಮ್ಗೆ?
1: ವಾಸ್ತವ ಹೇಳ್ಬೇಕಂದ್ರೆ, ಈಗ ಒಂದು 4-5 ವರ್ಷದ ಹಿಂದಿನ ತನಕ ನನ್ನದೇ ಆದಂತಹ ಯಾವುದೇ ಒಂದು ಐಡೆಂಟಿಟಿ ನಂಗಿರ್ಲಿಲ್ಲ. 18 ವಯಸ್ಸಿಗೆ ಮದ್ವೆ ಆಯ್ತು. ಸೊ ಮದ್ವೆ ಮಾಡ್ಕೊಂಡ ನಂತರ ಅವ್ರು ಓದಿಸ್ತೀನಿ ಅಂತ ಹೇಳಿದ್ರು. ಅಪ್ಪ ಓದಿಸ್ತಾರೆ, ಅದೇ ತಾನೇ ಬೇಕಿತ್ತು, ಮಕ್ಕಳನ್ನ ಚೆನ್ನಾಗಿ ನೋಡ್ಕೊಳ್ಬೇಕು, ನಾವು ಪಟ್ಟಿರೋ ಕಷ್ಟ ನಮ್ಮ ಮಕ್ಳಿಗೆ ಬೇಡ ಅಂತ ಯೋಚನೆ ಮಾಡ್ತಾರೆ. ಸೊ ಹಂಗಾಗಿ ಒಂದು ಸಂಬಂಧ ಬಂತು ಅಂತ ಹೇಳಿದ್ರು. ನೋಡಿದ್ರು 18 ವರ್ಷಕ್ಕೆ ಮದ್ವೆ ಮಾಡಿದ್ರು. ಸೊ 23 ವಯಸ್ಸಿಗೆ ನನಗೆ 3 ಮಕ್ಕಳು, 2 ಅಬಾರ್ಷನ್. ಜೀವನ ಏನೇನು ಅಂತಾನೆ ಗೊತ್ತಿಲ್ಲ. ಸೊ ಅಷ್ಟೊತ್ತಿಗಾಗಲೇ ಇಷ್ಟು ಹೊರೆಗಳು ನನ್ನ ಹೆಗಲ ಮೇಲಿತ್ತು. ಅದಾದ ನಂತರ ಜಾಯಿಂಟ್ ಫ್ಯಾಮಿಲಿ, ಅತ್ತೆ, ಮಾವ, ನಾದಿನಿ, ಮನೆ ತುಂಬ ಆಳು ಕಾಳು. ಸೊ ಓದಿನ ಕನಸು ಅಲ್ಲಿಗೆ ಒಂದು ಹಂತಕ್ಕೆ ಮುಗ್ದಿತ್ತು. ಎದೆ ಒಳಗೆಲ್ಲೋ ಒಂದು ಕಿಡಿ ಅನ್ನೋದಿತ್ತು. ಸೊ ನನ್ನ ಭವಿಷ್ಯನೂ ಮುಗೀತು, ಇಲ್ಲಿ ಓದೋ ಕನಸು ಅಷ್ಟ ಅಂತ ಯೋಚನೆ ಮಾಡಿಕೊಂಡು, ಮಕ್ಕಳನ್ನ ನೋಡಿಕೊಂಡು, ಮನೆ ಕೆಲಸ ನೋಡಿಕೊಂಡು, ಹಸ್ಬೆಂಡ್ಗೆ ಕೆಲಸದಲ್ಲಿ ಸಪೋರ್ಟಿವ್ ಆಗಿ ಇದ್ದೆ. ಸೊ ನಂತರ ನನ್ನ ಕನಸು ಹಾಗೆ ಉಳಿತಲ್ಲ, ಏನು ಮಾಡ್ತಿಲ್ಲಲ್ಲ ನಾನು ಬದುಕು, ಏನಾದರೂ ಮಾಡಬೇಕು ಅಂತ ಮಕ್ಕಳ ಮೇಲೆ ಮಕ್ಕಳನ್ನ ಫೋಕಸ್ ಮಾಡಿದೆ. ಸೊ ಮಗಳು ತುಂಬ ನನಗೆ ಸಪೋರ್ಟಿವ್ ಆಗಿದ್ಲು, ಏನು ಹೇಳಿದ್ರು ಮಾಡ್ತಾ ಇದ್ಲು. ನಮ್ಮಲ್ಲಿ ಯಾರು ಸಾಧಕರು ಅಂತಾಗ್ಲಿ, ಆರ್ಟಿಸ್ಟ್ ಅಂತಾಗ್ಲಿ ಏನೂ ಇಲ್ಲ, ಬಟ್ ಆ ಆಸಕ್ತಿ, ಶ್ರದ್ಧೆ ಮತ್ತು ಸತತ ಪ್ರಯತ್ನ ಅನ್ನೋದಿದ್ರೆ ಏನು ಬೇಕಾದರೂ ಸಾಧನೆ ಮಾಡಬಹುದು ಅನ್ನೋದಕ್ಕೆ ನಾನು ನಿಮ್ಮ ಮುಂದೆ ಇವತ್ತು ಕೂತಿದ್ದೇನೆ. ಸೊ ಮಗಳು ಚಿತ್ರಕಲೆಯಲ್ಲಿ ಅವಳು ಪ್ರೊಫೆಷ್ನಲ್ ಆರ್ಟಿಸ್ಟ್ಗಿಂತ ತುಂಬ ಚೆನ್ನಾಗಿ ಮಾಡ್ತಿದ್ಲು. ಸೊ ಕ್ಲಾಸಿಗೆ ಏನಾದ್ರು ಸೇರಿಸೋಣ ಅಂತ ಕರ್ಕೊಂಡು ಹೋದ್ರೆ ಅವರೇ ಹೇಳ್ತಿದ್ರು, ನೀನೆ ಟೀಚರ್ ಆಗಿ ಬಾ ಅಮ್ಮ, ನಮ್ಮ ಮಕ್ಕಳಿಗೆ ಹೇಳ್ಕೊಡು. ಅವಳಿನ್ನೂ ಚಿಕ್ಕ ಹುಡುಗಿ, 3 ಕ್ಲಾಸಿಂದ ಅವಳು ಚಿತ್ರಕಲೆ ಶುರು ಮಾಡಿದ್ದು. ಸೊ ಇಂಟರ್ನ್ಯಾಷನಲ್ ಲೆವೆಲ್ವರೆಗೂ ಬೆಳೆದ್ಬಿಟ್ಲು. ಮತ್ತೆ ಟೇಕೊಂಡುನಲ್ಲೂ ಕೂಡ ಅವಳದು ಬ್ಲಾಕ್ ಬೆಲ್ಟ್ ಆಗಿದೆ. ತುಂಬಾ ವಿದೇಶಗಳನ್ನೆಲ್ಲ ಸುತ್ತಾಡಿ ಬಂದ್ಲು ಇಷ್ಟು ವಯಸ್ಸಿಗೆ. ಮಂಗೋಲಿಯಾ, ಕೇರಳ, ನೇಪಾಳ, ಛತ್ತೀಸ್ಗಢ, ಎಲ್ಲ ಕಡೆ ತುಂಬಾ ಕಡೆ ಓಡಾಡಿದ್ಲು. ಸೊ ಅಲ್ಲಿಂದಾನು ಸಾಕಷ್ಟು ಮನೆಯಲ್ಲಿ ಇಡಕ್ ಆಗದೇ ಇರೋಷ್ಟು ಪ್ರಶಸ್ತಿಗಳಿದಾವೆ. ಹೊರಗಿನವರೆಲ್ಲ ಅಪ್ರಿಶಿಯೇಟ್ ಮಾಡಕ್ ಶುರು ಮಾಡಿದ್ರು. ಮನೆಯಲ್ಲಿ ಏನೋ ಒಂದು ಹೆಣ್ಮಗು, ಅವಳನ್ನ ಯಾಕೆ ಬೇರೆಯವ್ರ ಮನೆಗೆ ಹೋಗೋಳು, ಅವಳನ್ನ ಯಾಕೆ ಇಷ್ಟೊಂದು ನೀನ್ ಫೋಕಸ್ ಮಾಡ್ತಿದ್ಯಾ ಅನ್ನ ಅಂತ ಟಾರ್ಚರ್ ಮನೆ ಒಳಗಿಂದ ಶುರು ಆಯ್ತು. ಸರಿ, ಅವಳನ್ನ ತಡೆ ಹಾಕಿದ್ರಿ ನೀವು, ನಿಲ್ಲಿಸಬಹುದು, ಹೇಳ್ಕೊಟ್ಟಿ ಪುಟ್ ಮಗಳು. ಸೊ ನನ್ನನ್ನು ತಡೆ ಹಾಕಕ್ ಆಗತ್ತಾ ಅಂತ ನನ್ನ ಪ್ರಯಾಣವನ್ನ ಶುರು ಮಾಡಿದೆ.
0: ಟೈಮ್ ಕನ್ಸ್ಟ್ರೇಂಟ್ಸ್ ಇರುತ್ತೆ ಹೆಣ್ಮಕ್ಳಿಗೆ, ಮಕ್ಳು ನೋಡ್ಕೋಬೇಕು, ಫ್ಯಾಮಿಲಿ ನೋಡ್ಕೋಬೇಕು, ಒಂದ್ 2 ಕೆಲಸ ಮಾಡುವಷ್ಟೊತ್ತಿಗೆ ನಮ್ಗೆ ಹಬ್ಬ ಸುಸ್ತು ಅಂತ ಅನ್ಸುತ್ತೆ. ಸೊ ಇಷ್ಟೆಲ್ಲಾ ಹವ್ಯಾಸಗಳನ್ನ ಬೆಳೆಸ್ಕೊಂಡಿದ್ದೀರಲ್ಲ,

0: ಇದು ಹೇಗೆ ಸಾಧ್ಯ ಆಯ್ತು? ಮತ್ತೆ ಈ ಎಲ್ಲಾ ಹವ್ಯಾಸಗಳಲ್ಲಿ ನಿಮ್ಮ ಹೃದಯಕ್ಕೆ ಹತ್ತಿರವಾದ ಕಲೆ ಅಥವಾ ಅಭಿರುಚಿ ಯಾವುದು ಅಂತ?
1: ಹೌದು, ನೀವು ಹೇಳಿದಂಗೆ ನಾನು ಕೂಡ ಮನೆಯಲ್ಲಿ ಎಲ್ಲಾ ಕೆಲಸಗಳನ್ನ ಮಾಡಿಕೊಂಡು ನನಗೂ ಆಯಾಸ ಆಗ್ತಿತ್ತು, ಸುಸ್ತಾಗ್ತಿತ್ತು. ಪ್ರತಿದಿನ ಇಷ್ಟು ಎಷ್ಟು ಮಾಡಿದ್ರು ನಿಮ್ಮನ್ನ ತಿಂದ್ಯಾ, ಬಿಟ್ಯಾ, ಹೇಗಿದ್ಯಾ, ನಿಂಗೆ ಆಯಾಸ ಆಗ್ತಿದ್ಯಾ ಅಂತ ಕೇಳೋರು ಯಾರು ಇಲ್ಲ. ಕೊನೆಗೆ ಅವ್ರು ಕೇಳಿದ ಪ್ರಶ್ನೆ ನನ್ನ ಬದುಕನ್ನ ಬದಲಾಯಿಸ್ತು, ನೀನೇನ್ ಮಾಡಿದ್ದು? ಹಂಗಾದ್ರೆ ಇದೆಲ್ಲ ಕೆಲಸ ಅಲ್ವಾ, ಅದೆಲ್ಲ ದುಡಿಮೆ ಅಲ್ವಾ, ನನ್ನ ಶ್ರಮ ಅಲ್ವಾ ಹಾಗಿದ್ರೆ? ಸೊ ಹಂಗಾಗಿ ಅವಾಗ ನಾನು ಯೋಚನೆ ಮಾಡೋಕ್ ಶುರು ಮಾಡ್ದೆ, ಹೌದು ನಾನು ಏನ್ ಮಾಡ್ತಿದ್ದೀನಿ, ಏನಾದ್ರು ಮಾಡ್ಬೇಕಲ್ವಾ. ಬದುಕು ನನಗೂ ಒಂದು ಹಂತದಲ್ಲಿ ಸಾಕು ಬದುಕು, ಇನ್ನು ಮುಂದುವರ್ಸಕ್ ನನ್ನ ಕೈಲಿ ಆಗಲ್ಲ. ಎಷ್ಟು ನಾನು ಸಾಮಾನ್ಯ ಮನುಷ್ಯಳಲ್ವಾ, ಎಷ್ಟು ನೋವನ್ನು ಅನುಭವಿಸೋಕ್ಕಾಗತ್ತೆ? ಏನ್ ಮಾಡ್ಬೇಕು ಅಂತ ಹೇಳಿದಾಗ ಮತ್ತೆ ನಾನು ನನ್ನ ಎಜುಕೇಶನ್ ಕಂಟಿನ್ಯೂ ಮಾಡ್ದೆ. ಪಿ ಯು ಸಿಗೆ ಎಜುಕೇಶನ್ ನಿಂತಿತ್ತು, ಮತ್ತೆ ಡಿಗ್ರಿ ಕಟ್ದೆ. ಆಗ ಕೊರೋನಾ ಟೈಮಲ್ಲಿ ಒಂದು ಸ್ಟೇಟಸ್ ಅಲ್ಲಿ ಯಾರೋ ಹಾಕಿದ್ರು, ಬದುಕು ಕಮ್ಯುನಿಟಿ ಕಾಲೇಜ್ ಅಲ್ಲಿ ಇಂಥದ್ದೇನೋ ಜರ್ನಲಿಸಂ ಕೋರ್ಸ್ ನಡೆಸ್ತಿದ್ದಾರೆ ಅಂತ. ಸೊ ಅಪ್ಲೈ ಮಾಡ್ದೆ. ಅದು ಏಜ್ ಲಿಮಿಟ್ ಇತ್ತು ಅನ್ಸುತ್ತ. ಸೊ ನನ್ನ ಆಸಕ್ತಿಯನ್ನ ನೋಡ್ಕೊಂಡು ಅವರು ನನ್ನ ರಿಕ್ವೆಸ್ಟ್ ಇದೆಲ್ಲ ಲೆಟರ್ ಎಲ್ಲ ಬರೆದಿದ್ನಲ್ಲ, ಸೊ ಅವರು ನನ್ನ ಆಸಕ್ತಿಯನ್ನ ನೋಡ್ಕೊಂಡು ನನ್ಗೆ ಅವಕಾಶ ಕೊಟ್ರು ಕಲಿಕೆಗೆ. ಅಲ್ಲಿ ಆನ್ಲೈನ್ ಅಲ್ಲೇ ಕಲ್ತಿದ್ದು, ಆನ್ಲೈನ್ ಅಲ್ಲಿ ಕಲಿತಾನೆ ನನ್ಗೆ ಬರವಣಿಗೆಗೆ ಅವಕಾಶ ಸಿಕ್ತು. ಪ್ರತಿ ವಾರ ನಾನು ಅಂಕಣಗಳನ್ನ ಬರೆಯಕ್ ಶುರು ಮಾಡ್ದೆ. ಆ ಟೈಟಲ್ ಹಾದಿಯೇ ತೋರಿದ ಹಾದಿ ಅನ್ನೋ ಅಂಕಣದಲ್ಲಿ ಕಥೆಯೂ ಅಲ್ಲ ಚಿತ್ರವೂ ಅಲ್ಲ, ಸೊ ಆ ಟೈಟಲ್ ಅಲ್ಲಿ ಅಂಕಣಗಳನ್ನ ಬರಿತಾ ಹೋದೆ. ಸೊ ಜನ ಗುರ್ತಿಸಕ್ ಶುರು ಮಾಡಿದ್ರು, ಬರಹಗಾರ್ತಿ ಅಂತ ಗುರ್ತಿಸಕ್ ಶುರು ಮಾಡಿದ್ರು. ಸೊ ಪ್ರತಿ ವಾರ ಒಂದೊಂದು ಅಂಕಣ ಬರಿಬೇಕಲ್ಲ, ಕಮಿಟ್ ಆಗಿದ್ದೀನಿ, ಸೊ ಬರೀಲೇಬೇಕು. ಸೊ ನನ್ನ ಹಾದಿಯಲ್ಲಿ ಹೋಗ್ತಾ ಬರ್ತಾ ನನ್ಗೆ ಯಾರು ಸಿಕ್ಕಿದ್ರೆ, ಇವಾಗನು ಅಷ್ಟೇನಾದ್ರೂ ಗಾಡಿಯಲ್ಲಿ ಹೋಗ್ತಾ ಬರ್ತಾನು ಇಳಿಸಿದ್ರೆ ಸಡನ್ ಆಗಿ ಮಕ್ಳು ಅಮ್ಮ ನೋಡು ನಿನ್ ಫ್ರೆಂಡ್ ಅಂತಾರೆ ಯಾರನ್ನಾದ್ರೂ. ಯಾರು ವಿಶೇಷವಾಗಿ ಕಾಣಿಸ್ತಾರೆ ಅವ್ರು ನನ್ಗೇನೋ ಸ್ಪೆಷಲ್ ಅನ್ನಿಸತ್ತೆ, ಅವ್ರು ನಿಜವಾದ ಸಾಧಕರು ಅಂತ ನನಗೆ ಅನ್ನಿಸತ್ತೆ.
0: ಜ್ಯೋತಿಯವರೇ, ನಿಮ್ಮ ಅಂಕಣ, ಲೇಖನಗಳು, ಬರಹಗಳು ಸಮಾಜದಲ್ಲಿ ಯಾವ ರೀತಿಯ ಬದಲಾವಣೆ ತರಬೇಕು ಅನ್ನೋದು ನಿಮ್ಮ ಆಶಯ?
1: ಯಾರನ್ನು ಕೇವಲವಾಗಿ ನೋಡಬಾರದು, ಎಲ್ಲರೂ ಸಮಾನರು. ಸೊ ಪ್ರತಿಯೊಬ್ಬರಿಗೂ ಬದುಕೋ ಅವಕಾಶ ಇದೆ, ಸೊ ಅದನ್ನ ಕಲ್ಪಿಸ್ಕೊಡ್ಬೇಕು. ಯಾರು ನಿರಾಶವಾದಿಗಳಾಗಬಾರ್ದು. ಕಷ್ಟಗಳು ಬರತ್ತ, ಪ್ರತಿಯೊಬ್ಬರಿಗೂ ಕಷ್ಟಗಳು ಬರತ್ತ, ಸೊ ಅಷ್ಟಕ್ಕೇನೆ ಬದುಕು ಮುಗ್ದೋಯ್ತು ಅಂತ ಯೋಚನೆ ಮಾಡಬಾರ್ದು. ಪ್ರತಿಯೊಂದನ್ನು ನಾವೇ ಫೇಸ್ ಮಾಡಿ ನಾವೇ ಅನುಭವಿಸಿ ಕಲ್ತ್ಕೊಳ್ತೀವಿ ಅನ್ನೋದು ಅಷ್ಟು ಸಮಯ ನಮ್ಗಿಲ್ಲ ಅಂತ ಭಾವಿಸ್ತಾನೆ. ಸೊ ಬೇರೆಯವರಿಂದನು ಕೂಡ ನಾವು ಕಲಿಬಹುದು. ಈ ಅಂಕಣ ಬರಹಗಳು ಏನ್ ಸಹಾಯ ಆಗತ್ತ ಅಂದ್ರೆ, ಒಂದೆರಡು ಮೂರು ಅಂಕಣಗಳನ್ನ ಓದಿದ್ರೆ ಸಾಕು ನಮ್ಮ ಬದುಕು ಸುಲಭ ಅಂತ ಅನ್ನಿಸ್ಬಿಡುತ್ತೆ. ಬೇರೆಯವರೆಲ್ಲ ಎಷ್ಟು ಕಷ್ಟ ಪಡ್ತಿರುವಾಗ ಒಂದು ಮೂರ್ನಾಲ್ಕು ಜನರ ಜೊತೆ ನಾವು ಹೊರಗಡೆ ಮನೆಯಿಂದ ಆಚರಣೆ ಬರಲ್ಲ, ನಾವು ಒಂದ್ ಮೂರ್ನಾಲ್ಕು ಜನರ ಜೊತೆ ಮಾತಾಡಿದಾಗ ಗೊತ್ತಾಗತ್ತ ನಮ್ಮ ಬದುಕೆ ಸುಲಭ.
0: ಇವರಿಗೆ ಅನ್ಸಿದ್ಯಾ ಜ್ಯೋತಿ, ಈಗ ನೀವು ಲೇಖನಗಳು ಬರೀತಾ ಇದ್ದೀರಾ, ಎಲ್ಲರನ್ನು ಭೇಟಿ ಮಾಡ್ತಿದ್ದೀರಾ, ನನ್ನ ಲೈಫ್ ಇವರಿಗೆ ಕಂಪೇರ್ ಮಾಡಿದ್ರೆ ತುಂಬಾ ಸುಲಭವಾಗಿದೆ ಅಂತ ಅನ್ಸಿದ್ಯಾ?
1: ಖಂಡಿತ ಖಂಡಿತ. ಮೊದಲಿಗೆ ನನ್ನ ಬದುಕೆ ನನ್ಗೆ ತುಂಬಾ ದೊಡ್ಡ ಬೆಟ್ಟ ಅನ್ನೋ ಹಂಗೆ ಕಾಡ್ತಿತ್ತು. ಯಾವಾಗ ನಾನು ಓಡಾಟ ಮಾಡೋಕ್ ಶುರು ಮಾಡಿದೆ ಅವಾಗ ಅನ್ನಿಸಿದ್ದು ನನಗೆ ನನ್ನ ಕಷ್ಟ ಏನೇನು ಅಲ್ಲ ಅಂತ.
0: ಈಗ ಸಿಟಿಜನ್ ಜರ್ನಲಿಸ್ಟ್ ಆಗಿ ನಿಮ್ಗೆ ಸಮಾಜದ ಯಾವ ವಿಷಯಗಳು ನಿಮ್ಮನ್ನ ಜಾಸ್ತಿ ಕಾಡುತ್ತೆ ಜ್ಯೋತಿ?
1: ತುಂಬಾ ದೇವದಾಸಿ ಮಹಿಳೆಯರನ್ನ ಭೇಟಿ ಮಾಡಿದ್ದೀನಿ, ಆದಿವಾಸಿ ಜನರನ್ನ, ಕಾಡಲ್ಲಿ ವಾಸ ಮಾಡುವಂತವರನ್ನ, ಸಿದ್ಧಿ ಸಮುದಾಯ, ಜೇನು ಕುರುಬರು, ಕಾಡು ಕುರುಬರು, ಈ ತರ ನೆಲೆನೆ ಇಲ್ದೇ ಇರುವಂತವ್ರು ಊರಿಂದ ಊರಿಗೆ. ಅವ್ರು ಒಂದ್ಸಲ ನಾಗರಹೊಳೆ ಅಭಯಾರಣ್ಯಕ್ಕೆ ಅಲ್ಲಿ ಹೋದಾಗ ಜೇನು ಕುರುಬರು ಕಂಡಿದ್ದು. ಮನುಷ್ಯರನ್ನ ಕಂಡ್ರೆ ಓಡಿ ಹೋಗ್ತಾರೆ. ಯಾವ ಕಾಲಘಟ್ಟದಲ್ಲಿ ನಾವು ಬದುಕ್ತಿದ್ದೀವಿ?
0: ತುಂಬಾ ಕಡೆ ಪ್ರಯಾಣ ಮಾಡಿದ್ದೀರಲ್ಲ, ಅದ್ರ ಬಗ್ಗೆ ಏನಾದ್ರೂ ದಾಖಲಿಸ್ಕೊಂಡಿದ್ದೀರಾ, ಬರ್ಕೊಂಡಿದ್ದೀರಾ ಅವರ ಜೀವನ ಪಯಣದ ಬಗ್ಗೆ ಎಲ್ಲ?
1: ಖಂಡಿತ ಮ್ಯಾಮ್, ಈಗ ಜರ್ನಿ ಆಫ್ ಜ್ಯೋತಿ ಅನ್ನೋ ಒಂದು ಪುಸ್ತಕ ಬಿಡುಗಡೆ ಆಗಿದ್ದೆ. ಆ ನಿಟ್ಟಿನಲ್ಲಿ ಏನ್ ನಾನು ಕರ್ನಾಟಕದಾದ್ಯಂತ ಮೂಲೆ ಮೂಲೆಗಳು 31 ಜಿಲ್ಲೆಗಳನ್ನ ನಾನು ಓಡಾಟ ಮಾಡಿದೆ ಒಬ್ಳೆ. ಸೊ ಆ ಅಂಕಣ ಬರಹಗಳಾಗಿ ಬರ್ತಿದ್ದನ್ನ ಅದೊಂದು ಯಾಕೆ ದಾಖಲೆ ಆಗಿ ಉಳಿಬಾರ್ದು? ಒಂದ್ ಹೆಣ್ಮಗ್ಳು ಈಗ ಇಷ್ಟೊಂದೆಲ್ಲ ಸಂಸಾರದ ಹೊರೆಗಳನ್ನ ಕಟ್ಕೊಂಡು ಸಣ್ಣ ನೋವಿಗೂ ಅಪ್ಪ ಬೇಕಂತ ಅಳ್ತಿದ್ದೆ ನಾನು. ಒಂದ್ ಸಣ್ಣ ನೋವು ನಂಗೆ ನಮ್ಮ ಅಪ್ಪ ಬೇಕು ಅಂತ ಅತ್ಕೊಂಡು ಕೂತ್ಕೊಳ್ತಾ ಅಂತವಳು ಮನೆಯಿಂದ ಹೊರಗೆ ಹೋಗಿ ಕರ್ನಾಟಕದ ಬೇರೆ ಬೇರೆ ಜಿಲ್ಲೆಗಳು ಸಾವಿರಾರು ಕಿಲೋಮೀಟರ್ ಪ್ರಯಾಣ ಮಾಡಿ ಅಂಕಣ ಬರಿಬೇಕು ಅಂತ ಹೇಳಿದ್ರೆ ಸುಲಭದ ಕೆಲಸ ಅಲ್ಲ, ಅದು ನನ್ನಂತೊಳಗೆ ಸುಲಭ ಅಲ್ಲ. ಸೊ ಅದು ಬೇರೆಯವರಿಗೆ ಮಾರ್ಗದರ್ಶನ ಆಗಬಹುದು. ಇಂಥವ್ರು ಯಾರು ಮಾಡಿದಾರ ಅಂತ ಹೇಳಿದ್ರೆ ನಾವ್ ಯಾಕೆ ಮಾಡಬಾರ್ದು ಅಂತ ಬೇರೆಯವರಿಗೂ ಅದು ಸ್ಫೂರ್ತಿ ಆಗಬಹುದು. ಆ ನಿಟ್ಟಿನಲ್ಲಿ ಜರ್ನಿ ಆಫ್ ಜ್ಯೋತಿ ಅನ್ನೋದನ್ನ ದಾಖಲೆ ಮಾಡಿದ್ದು.
0: ಓಕೆ, ಜ್ಯೋತಿಯವರೇ, ಇನ್ನೊಂದು ತುಂಬಾ ಗಮನಾರ್ಹ ಸಾಧನೆ ನಿಮ್ದು. ನಿಮ್ಗೆ ಅದಕ್ಕೋಸ್ಕರನೇ ಸುಮಾರು ಇಂಡಿಯಾ ಬುಕ್ ಆಫ್ ರೆಕಾರ್ಡ್ಸ್, ವರ್ಲ್ಡ್ ಬುಕ್ ಆಫ್ ರೆಕಾರ್ಡ್ಸ್, ಅಬ್ದುಲ್ ಕಲಾಂ ಬುಕ್ ಆಫ್ ರೆಕಾರ್ಡ್ಸ್, ಅದ್ರದೆಲ್ಲ ಅವಾರ್ಡ್ಸ್ ಬಂದಿದೆ. ಕುಂಭಕಲೆ, ನೀವು ಅದರಲ್ಲೂ ನೀವು ಮಿನಿಯೇಚರ್ ಆರ್ಟ್ಸ್ ನ ಮಾಡ್ತೀರಾ ಮಣ್ಣಲ್ಲಿ ಅಂತ, ಈ ನಿಟ್ಟಿನಲ್ಲಿ ಹೇಗೆ ನಿಮ್ಮ ಆಸಕ್ತಿ ಬೆಳೆಯಿತು?
1: ಅದು ಈ ಕೊರೋನಾ ಟೈಮ್ ಅಲ್ಲ ಮ್ಯಾಮ್, ಕೊರೋನಾ ಬಂದ್ ಏನೋ ಯಾರಿಗೋ
0: ಕೊರೋನಾ ಇಸ್ ಲೈಕ್ ಬ್ಲೆಸಿಂಗ್ ಇನ್ ಡಿಸ್ಗೈಸ್ ಅಂತ ಹೇಳ್ಬೋದೇನೋ.

0: ಆಯ್ತಾ, ಹೌದು, ಆ ಟೈಮ್ನ ಯುಟಿಲೈಸ್ ಮಾಡ್ಕೊಂಡ್ವಿ ಅಷ್ಟೇ. ಏನಾದ್ರೂ ಕಲಿಬೇಕು, ಸುಮ್ಮನೆ ನಂಗಂತೂ ಸುಮ್ಮನೆ ಕೂರೋಕ್ಕಾಗಿಲ್ಲ. ಒಂದು ದಿನ 24 ಗಂಟೆ ಕಳೀತು ಅಂದ್ರೆ ನಾನು ಈ ದಿನವನ್ನ ಹೆಂಗ್ ಉಪಯೋಗಿಸ್ಕೊಂಡಿದ್ದೀನಿ, ಸೊ ನನ್ಗೆ ಅದು ಯೋಚನೆ ಮಾಡಿದ್ರೆ ರೀಕಾಲ್ ಮಾಡ್ಕೊಳ್ತೇನೆ. ಸೊ ಹಂಗಾಗಿ ಒಂದು ನಂದಿನಿ ಲೇಔಟಲ್ಲಿ ಒಂದು ಕಾರ್ಯಕ್ರಮ ಶುರು ಆಯ್ತು, ಒಂದು 3 ಮಂತ್ಸ್ ಕೋರ್ಸ್ ಅನ್ನೋ ಶುರು ಆಯ್ತು, ಜಾಯ್ನ್ ಆದ ಅದಕ್ಕೆ. ಸೊ ಅವಾಗ ಈ ಮಣ್ಣಿನದ್ದು ಕಲಾಕೃತಿಗಳನ್ನ ಹೇಳ್ಕೊಡಕ್ ಶುರು ಮಾಡಿದ್ರು. ಅಲ್ಲಿಂದ ನಾನು ಇನ್ನೂ ಹೆಚ್ಚು ಕಲಿಬೇಕು ಹೆಚ್ಚು ಕಲಿಬೇಕು ಅಂತ ಶುರು ಆಯ್ತು. ಆಮೇಲೆ ಬಿಡದಿಯಲ್ಲಿ ಕೂಡ ಇದ್ರದ್ದು ಒಂದು ಟ್ರೈನಿಂಗ್ ಸೆಂಟರ್ ಇದೆ, ಸೊ ಅಲ್ಲಿ ಜಾಯ್ನ್ ಆಗಿದ್ದು. ಅದಾದ ನಂತರ ಮಣ್ಣಲ್ಲಿ ನಂಗೆ ಮಾಡ್ತಾ ತುಂಬಾ ಪುಟ್ಟ ಪುಟ್ಟದ ನಂಗೆ ತುಂಬಾ ಇಷ್ಟ ಆಗ್ತಿತ್ತು. ಎಲ್ಲರೂ ದೊಡ್ಡದ್ ಮಾಡೇ ಮಾಡ್ತಾರೆ, ಸೊ ನಂಗೆ ಪುಟ್ಟದಂದ್ರೆ ತುಂಬಾ ಏನೋ ಖುಷಿ ಮಾಡ್ಬೇಕು. ಇನ್ನೂ ಎಷ್ಟು ಚಿಕ್ಕದಾಗತ್ತ, ಇನ್ನೂ ಎಷ್ಟು ಚಿಕ್ಕದ್ ಮಾಡಬಹುದು ಅಂತ ಟ್ರಯಲ್ ಮಾಡ್ತಾ MML ಮಾಡ್ಬೇಕು ಅಂತ ಯೋಚನೆ ಮಾಡ್ದೆ ಗಣಪತಿ ನಾನು. ಅದು ಕೊನೆಗೆ 1.2 ಸೆಂಟಿಮೀಟರ್ ಆಗಿ ವಿಶ್ವದಾಖಲೆ ಹೆಸರಾಯ್ತು.
1: ಸೊ 1.2 ಸೆಂಟಿಮೀಟರ್ ಗಣಪತಿ ಮಾಡಿರೋದು. ಇಂಡಿಯಾ ಬುಕ್ ಆಫ್ ರೆಕಾರ್ಡ್ಸ್ ಏನಕ್ಕೆ ನಿಮ್ಗೆ?
0: ಅದು ವಾದ್ಯ ಗಣಪತಿಗಳನ್ನ ಮಾಡಿದ್ದೆ, 5 ವಾದ್ಯ ಗಣಪತಿಗಳನ್ನ ಮಾಡಿದ್ದೆ, ಅದಕ್ಕೆ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ ಆಯ್ತು.
1: ಈ ಕುಂಭಕಲೆಯಲ್ಲಿ ನೀವು ಏನೇನು ಆಕೃತಿಗಳನ್ನ ಕಲಾಕೃತಿಗಳನ್ನ ಮಾಡ್ತೀರಾ ಜ್ಯೋತಿ?
0: ಎಲ್ಲ ತರದ್ದು ಮಾಡ್ತೇನೆ ಮ್ಯಾಮ್. ಗಣಪತಿ ಮಕ್ಕಳು ಆಡುವಂತದ್ದು, ಆಟಿಕೆಗಳನ್ನ ಅಡಿಗೆ ಮಾಡುದು, ಆಗ ಎಲ್ಲ ಬಳಸ್ತಿದ್ರಲ್ಲ ಮಡಿಕೆ ಪ್ಲೇಟು ಸ್ಪೂನು ಕುಕ್ಕರ್ ಆ ತರದ್ದು. ಮಕ್ಕಳಿಗೆ ಈಗ ಎಲ್ಲ ಇಷ್ಟ ಆಗುವಂತದ್ದು ಫಿಶ್, ಒಂಟೆ, ಆಮೆ, ಕುದುರೆ, ಈ ತರದ್ ಏನ್ ಬೇಕಿದ್ರು ಮಾಡಬಹುದು. ಇಂಥದ್ದೇ ಮಾಡ್ಬೇಕು ಅಂತ ಪರ್ಟಿಕ್ಯುಲರ್ ಇಷ್ಟ ಮಾಡ್ಬೇಕಂತೇನೆ ಇಲ್ಲ, ನಮ್ಗೆ ಯಾವ ತರದ್ದು ಆಲೋಚನೆಗಳು ಬರುತ್ತೆ ನಮ್ ಕ್ರಿಯೇಟಿವಿಟಿಗೆ ಬಿಟ್ಟಿದ್ದು.
1: ಈಗ ಮಣ್ಣು ಕುಂಭಕಲೆ ಅಂದ್ರೆ ಒಂದು ಪರಂಪರೆಯೊಂದಿಗೆ ಸಾಕ್ತಾ ಬಂದಿರೋದು, ಅದಕ್ಕೆ ನೀವು ಮಾಡರ್ನ್ ಟಚ್ ಕೊಡೋಕೆ ಏನಾದ್ರು ಯೋಚನೆಗಳನ್ನ ಮಾಡ್ತೀರಾ ಜ್ಯೋತಿ ಯಾವಾಗ?
0: ಖಂಡಿತ ಮಾಡ್ಬೋದು ಮ್ಯಾಮ್. ಗಣಪತಿ ಅಂತ ಹೇಳಿದ್ರೆ ನಾವು ಪೂಜೆಗಷ್ಟೇ ಅರ್ಹ, ಹಿಂಗೆ ಇರ್ಬೇಕು ಅಂತೆಲ್ಲ ಯೋಚನೆ ಮಾಡ್ತೀವಿ. ಗಣಪತಿ ಕೂಡ ಈಗಿನ ಕಾಲಕ್ಕೆ ಅದು ಗಣಪತಿ ಕೂಡ ಲ್ಯಾಪ್ಟಾಪ್ ಇಟ್ಕೊಂಡು ವರ್ಕ್ ಮಾಡ್ತಿರೋ ತರದ್ದು, ಹೆಂಗೆ ಹೆಂಗೆ ನಮ್ಮ ಆಲೋಚನೆಗೆ ಬಿಟ್ಟಿದ್ದು, ಹೇಗ್ ಬೇಕಾದ್ರೆ ಹಾಗೆ ಕ್ರಿಯೇಟ್ ಮಾಡಬಹುದು.
1: ಈ ಆಲೋಚನೆಗಳು ಹೇಗ್ ಬರುತ್ತೆ ಲೈಕ್ ಕುತ್ಕೊಂಡಿದ್ದಾಗ?
0: ನೋಡ್ತಾ ಇರ್ಬೇಕು ಮ್ಯಾಮ್, ಕೇಳಿಸ್ಕೊತಿರ್ಬೇಕು ಅಬ್ಸರ್ವೇಷನ್ ಮೇನ್ ಅಬ್ಸರ್ವೇಷನ್.
1: ಈ ಕಲೆಯ ಮೂಲಕ ಮಹಿಳೆಯರಿಗೆ ನೀವು ಹೇಳೋದಕ್ಕೆ ಏನಾದ್ರೂ ಇಷ್ಟಪಡ್ತೀರಾ?
0: ಮುಗ್ದೋಯ್ತು ಲೈಫ್ ಅಂತ ಅನ್ಕೋಬೇಡಿ. ಯಾವಾಗ ಮುಗ್ದೋಯ್ತು ಅಂತ ಅನ್ಕೊಳ್ತೀರಾ ಆಗ ರೀಸ್ಟಾರ್ಟ್ ಆಗತ್ತೆ. ಸೊ ಬದುಕನ್ನ ಅವಾಗ ನೀವು ಕಟ್ಕೊಳ್ಳಕ್ಕೆ ಶುರು ಮಾಡ್ಬೇಕು. ಈ ಕುಂಭಕಲೆ ಅಂತ ಹೇಳಿದ್ರೆ ಇದ್ರಲ್ಲಿ ಆಭರಣಗಳನ್ನ ಕೂಡ ಇತ್ತೀಚೆಗೆ ತುಂಬಾ ಟ್ರೆಂಡಿಂಗ್ ಅಲ್ಲಿರೋದು ಮಣ್ಣಿನ ಆಭರಣಗಳು. ಸೊ ಅದನ್ನ ಕಲಿತು ನೀವು ಮನೆಯಲ್ಲೇ ಮಾಡಿ ಮಾರ್ಕೆಟಿಂಗ್ ಆನ್ಲೈನ್ ಅಲ್ಲಿ ಶುರು ಮಾಡಬಹುದು. ನಿಮ್ಮ ಬದುಕನ್ನು ನೀವು ಮನೆಯಲ್ಲೇ ಇದ್ದು ಕೂಡ ಸ್ವಾವಲಂಬಿಯಾಗಿ ಬದುಕನ್ನ ಕಟ್ಕೊಳ್ಬಹುದು. ಸೊ ಆಸಕ್ತಿ ಕುಂಭಕಲೆ ಅಂತ ಒಂದೇ ಅಲ್ಲ, ನಿಮ್ಮ ಆಸಕ್ತಿ ಯಾವುದೇ ಕ್ಷೇತ್ರ ಆದ್ರೂ ಕೂಡ. ಸೊ ನೀವು ಶುರು ಮಾಡಿ, ಆಗ ಅವಕಾಶ ಇಲ್ಲ, ಅದಿದ್ರ ಮಾಡ್ತಿದ್ದ, ಇಷ್ಟ ಅನುಕೂಲ ಇದ್ದಿದ್ರ ಮಾಡ್ತಿದ್ದ, ನಮ್ಮ ಮನೇಲಿ ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್ ಇದ್ದಿದ್ರ ಮಾಡ್ತಿದ್ದ, ನೆಪಗಳನ್ನ ಹೇಳೋದನ್ನ ದಯವಿಟ್ಟು ಬಿಟ್ಬಿಡಿ. ಶುರು ಮಾಡಿ, ನೀವು ಶುರು ಮಾಡಕ್ ಒಂದ್ ಹೆಜ್ಜೆ ಇಡಿ, ತಂತಾನೆ ಅದು ನಿಮ್ಗೆ ದಾರಿ ತೋರಿಸ್ತಾ ಹೋಗತ್ತೆ.
1: ಹೌದು, ಅನೇಕ ಅವಾರ್ಡ್ಸ್ ಗಳು ಬಂದಿದಾವೆ ಜ್ಯೋತಿ ನಿಮ್ಗೆ, ಅಂದ್ರೆ ದೊಡ್ಡ ಮಟ್ಟದಲ್ಲೇ ಸಾಧನೆ ಮಾಡಿದ್ದೀರಾ ನೀವು. ಸೊ ಈ ಅವಾರ್ಡ್ಸ್ ಗಳನ್ನ ತಗೊಳ್ಳುವಾಗ ನಿಮ್ಗೆ ಏನ್ ಭಾವನೆ ಮೂಡುತ್ತೆ?
0: ಅವಾರ್ಡ್ ಅಂತ ಹೇಳಕ್ ನನ್ಗಿಂತೂ ಹೆಚ್ಚು ಖುಷಿ ಪಡೋದು ನನ್ನ ತಂದೆ ತಾಯಿ. ಸೊ ಈ ವಯಸ್ಸಲ್ಲಿ ಮತ್ತೆ ನಾನು ಅದನ್ನ ಬದುಕನ್ನ ರೀಕ್ರಿಯೇಟ್ ಮಾಡ್ಕೊಂಡು ಮತ್ತೆ ನನ್ನ ಬದುಕನ್ನ ಈ ಹಂತಕ್ಕೆ 4 ಜನ ಗುರುತಿಸೋ ಹಂಗಾಗಿ ಅವ್ರು ಖುಷಿ ಪಡ್ತಾರಲ್ಲ, ಅದು ನನ್ಗೆ ಹೆಮ್ಮೆ ಅನ್ಸುತ್ತೆ. ನಾನು ಅವ್ರಿಗೆ ಮಗಳಾಗಿ ಹುಟ್ಟಿ ನನ್ನಲ್ಲಿ ಒಂದು ಸಾರ್ಥಕ ಭಾವ ಮೂಡತ್ತೆ.
1: ಮುಂದಿನ ದಿನಗಳಲ್ಲಿ ನಿಮ್ಮ ಕಲೆ, ಸಾಹಿತ್ಯ ಮತ್ತೆ ಸಾಮಾಜಿಕ ಪಯಣ ಯಾವ ದಿಕ್ಕಿನಲ್ಲಿ ಸಾಗ್ಬೇಕು ಅಂತ ನೀವು ಕನ್ಸು ಕಾಣ್ತೀರಾ?
0: ಇದು ಮುಂದುವರಿಸ್ಕೊಂಡು ಹೋಗ್ತೇನೆ ಮ್ಯಾಮ್, ನಿಲ್ಸೋದಿಲ್ಲ. ಇದ್ರ ಜೊತೆ ಜೊತೆಗೆ ಮಕ್ಕಳಿಗೆ ನಾನ್ ಕಲ್ತಿದ್ದ ನನ್ನ ಜೊತೆಗೆ ಮರೆ ಆಗ್ಬಾರ್ದು. ಈಗಿನ ಕಾಲದಲ್ಲಿ ಮಣ್ಣು ಮುಟ್ಟೋಕೆ ಬಿಡಲ್ಲ ಪೇರೆಂಟ್ಸ್, ಇನ್ಫೆಕ್ಷನ್ ಆಗ್ಬಿಡತ್ತೆ, ಇನ್ನೇನೋ ಆಗ್ಬಿಡತ್ತೆ ಅಂತ ಹೇಳ್ಬಿಟ್ಟು ಮನೆ ಒಳಗೂ ಕೂಡ ಚಪ್ಪಲಿ ಹಾಕೊಂಡು ಓಡಾಡಿಸ್ತಾರೆ ಮಕ್ಕಳನ್ನ. ಸೊ ಹಂಗಿರುವಾಗ ನಾನು ಮಕ್ಕಳಿಗೆ ಮತ್ತೆ ಆ ಬಾಂಧವ್ಯ ಮಣ್ಣಿನ ಜೊತೆ ಬಾಂಧವ್ಯ ಮತ್ತೆ ಕನೆಕ್ಟ್ ಮಾಡ್ಬೇಕು, ಶಾಲೆಗಳಿಗೆ ಹೋಗಿ ಹೇಳ್ಕೊಡ್ಬೇಕು ಮಕ್ಕಳಿಗೆ. ಮಕ್ಕಳು ಮಣ್ಣು ಮುಟ್ಟಕ್ಕೆ ಎಷ್ಟು ಖುಷಿಯಾಗಿರ್ತಾರೆ ಅಂತ ಹೇಳಿದ್ರೆ, ನೀವು ಯಾವ್ದು ಮಾಲ್ ಅಲ್ಲಿ ಇಲ್ಲಿ ಏನು ಕರ್ಕೊಂಡ್ರು ಅಷ್ಟು ಖುಷಿಯಾಗಿರಲ್ಲ. 5 ನಿಮಿಷ ಮಣ್ಣಲ್ಲಿ ಆಟ ಆಡಕ್ ಬಿಟ್ಬಿಡಿ, ಎಷ್ಟು ಅವ್ರ ಗಲೀಜಾಗ್ಲಿ ಏನಾಗ್ಲಿ ತಲೆ ಮೇಲೆ ಸುರ್ಕೊಂಡು. ನಮ್ಮ ಪಾಪ ಒಬ್ಳಿದಾಳೆ, ತಮ್ಮನ ಮಗಳು, ಮಣ್ಣು ಯಾವಾಗ ಕಾಲ್ ಮಾಡೋರು ಅತ್ತ ನಂಗೆ ಹೇಳ್ಕೊಡು ಗಣಪತಿ ಮಾಡೋದು ಹೇಳ್ಕೊಡು, ಮಣ್ಣು ತಗೋಬಾ ಅಂತಿರ್ತಾಳೆ. ಸೊ ಅಷ್ಟು ಖುಷಿ ಪಡ್ತಾರೆ ಮಕ್ಕಳು. ನಾವು ಅದನ್ನೆಲ್ಲ ಬಿಟ್ಬಿಟ್ಟು ನಾವು ಯಾವ್ದೋ ಮಾಲಕ್ ಕರ್ಕೊಂಡು ಹೋಗ್ತೀವಿ ಖುಷಿಯಾಗಿರ್ಲಿ ಅಂತ.
1: ಮಕ್ಕಳಿಗೆ ಕಲಿಸೋ ನಿಟ್ಟಿನಲ್ಲಿ ಏನಾದ್ರೂ ಕನಸುಗಳ ಗುರಿಗಳನ್ನ ಇಟ್ಕೊಂಡಿದ್ದೀರಾ?
0: ಖಂಡಿತ ಮ್ಯಾಮ್, ಈಗ ಅದನ್ನೇ ಪ್ಲಾನ್ ಮಾಡ್ತಿದ್ದೀನಿ. ಶಾಲೆಗಳಿಗೆ ಹೋಗಿ ಮಕ್ಕಳಿಗೆಲ್ಲ ಮತ್ತೆ ಅದನ್ನ ಹೇಳ್ಕೊಡ್ಬೇಕು ಅನ್ನೋದು ಕನಸಿದೆ.
1: ಓಕೆ, ಈಗ ಈಗಿನ ಕಾಲದ ಯುವತಿಯರು ಅಥವಾ ಮಹಿಳೆಯರು ಸ್ವಂತ ಕೌಶಲ್ಯದ ಮೇಲೆ ನಂಬಿಕೆ ಇಟ್ಟು ಮುಂದೆ ಬರಬೇಕು ಅಂದ್ರೆ ನೀವು ಏನು ಹೇಳಕ್ ಇಷ್ಟಪಡ್ತೀರಾ? ಕೆಲವರಿಗೆ ಡೌಟ್ ಇರುತ್ತೆ, ಓ ನಾನು ಇದು ಸ್ಟಾರ್ಟ್ ಮಾಡಿದ್ರೆ ಸಕ್ಸಸ್ ಆಗುತ್ತೋ ಇಲ್ವೋ, ಫೇಲ್ಯೂರ್ ಆದ್ರೆ ಏನ್ ಮಾಡೋದು, ಬೇರೆಯವ್ರು ಏನ್ ಆಡ್ಕೋತಾರೆ, ಹಿಂಗೆಲ್ಲ ಡೌಟ್ಸ್ ಗಳನ್ನ ಇಟ್ಕೊಂಡು.

0: ಇರ್ತಾರೆ. ಸೊ ಆಬ್ವಿಯಸ್ಲಿ ಇಷ್ಟೊತ್ತು ನೀವು ನಮ್ಮ ಹತ್ರ ಮಾತಾಡಿದ್ದೀರಾ, ಸೊ ಇದೇ ಒಂದು ಲೈವ್ ಎಕ್ಸಾಂಪಲ್ ಅವರಿಗೆ ಹೇಳಬೇಕಾಗಿರುವಂತದ್ದು, ಬಟ್ ನಿಮ್ಮ ಸಲಹೆಗಳೇನಾದ್ರೂ ಇದ್ರೆ ಅವರಿಗೆ?
1: ಖಂಡಿತ ಶುರು ಮಾಡಬಹುದು. ಶುರು ಮಾಡೋಕ್ಕೆ ಮುಂಚೆ ಬೇರೆಯವ್ರು ಯಾರಾದ್ರೂ ಮಾಡಿರ್ತಾರಲ್ಲ ಅವ್ರ ಕಡೆ ಒಂದಷ್ಟು ಅನುಭವಗಳನ್ನ ತಗೊಳ್ಬೇಕಾಗತ್ತೆ. ಸೊ ಪ್ಲಾನಿಂಗ್ ಮಾಡ್ಕೊಳ್ಬೇಕಾಗತ್ತೆ, ಏನೇನ್ ಮಾಡಬೇಕು ಅನ್ನೋ ಒಂದು ಯೋಜನೆಗಳನ್ನ ಇಟ್ಕೊಂಡು ಶುರು ಮಾಡ್ಬೇಕಾಗತ್ತೆ. ಖಂಡಿತ ಒಳ್ಳೇದಾಗತ್ತೆ, ಪ್ರಯತ್ನ ಮಾಡ್ಬೇಕು, ಎಲ್ಲದಕ್ಕಿಂತ ಮುಖ್ಯವಾಗಿ ಪ್ರಯತ್ನ ಮಾಡ್ಬೇಕು, ನಮ್ಮೇಲೆ ನಮಗ್ ನಂಬಿಕೆ ಇರ್ಬೇಕು.
0: ಇಷ್ಟೆಲ್ಲ ಹವ್ಯಾಸಗಳನ್ನ ಒಟ್ಟಿಗೆ ಒಗ್ಗೂಡಿಸ್ಕೊಂಡಿರೋ ನಿಮ್ಗೆ ಟೈಮ್ ಮ್ಯಾನೇಜ್ಮೆಂಟ್ ಹೇಗ್ ಮಾಡ್ತಿರೋ?
1: ಟೈಮ್ 24 ಗಂಟೆ ಇದೆ ಮ್ಯಾಮ್. ಸೋಮಾರಿಗಳಿಗೂ 24 ಗಂಟೆ, ಸಾಧಕರಿಗೂ 24 ಗಂಟೆ ಅಂತ ಹೇಳ್ತಾರಲ್ಲ, ಖಂಡಿತ ಇನ್ನೂ ಟೈಮ್ ಇದೆ ನನ್ಗೆ. ಇನ್ನು ಏನಾದ್ರೂ ಮಾಡ್ಬೇಕು ಅಂತ, ಜೊತೆ ಜೊತೆಗೆ ಸಂಗೀತ ಕೂಡ ಕಲಿತಾ ಇದ್ದಾನೆ.
0: ಓಕೆ, ಯಂಗ್ ಏಜ್ ಅಲ್ಲಿ ಏನೇನ್ ಸಾಧ್ಯ ಆಗಿಲ್ಲ ನಿಮ್ಗೆ ಮಾಡಕ್ಕೆ, ಈಗ ಎಲ್ಲ ಆಸೆಗಳನ್ನ ಕನಸುಗಳನ್ನ ಪೂರ್ತಿ ಮಾಡ್ತಾ ಇದ್ದೀರಿ?
1: ಖಂಡಿತ.
0: ಓಕೆ, ನಿಮ್ಮ ಜರ್ನಿಯಲ್ಲಿ ನೀವು ಕಲ್ತ್ಕೊಂಡಿರುವಂತಹ ಅತ್ಯಂತ ದೊಡ್ಡ ಪಾಠ?
1: ನಾವು ಬರೀ ಪುಸ್ತಕದಲ್ಲಿ ಓದ್ತೀವಿ, ಮನುಷ್ಯರನ್ನ ಕಂಡ್ರೆ ಮನುಷ್ಯರೇ ಓಡೋಗ್ತಾರ ಹೆದರ್ಕೊಂಡು. ಮತ್ತೆ ಯಾವುದೋ ಒಂದು ಸಮುದಾಯ, ಬುಡಕಟ್ಟು ಸಮುದಾಯನೋ ಬೇಡ ಜಂಗಮ ಅಂತ, ಅವರು ನಾವೆಲ್ಲ ಚಿಕನ್ ಮಟನ್ ತಿಂತೀವಿ, ಅವರು ಕೋಳಿಯದ್ದು ಕರುಳು ಇರತ್ತಲ್ಲ, ಕೋಳಿಯದ್ದು ಕರುಳು ಅದನ್ನ ಕ್ಲೀನ್ ಮಾಡಿ ತಿಂತಾರಂತೆ. ದುಡ್ಡು ಕೊಟ್ಟು ತಗೊಳಕ್ಕೆ ಅವ್ರ ಹತ್ರ ಶಕ್ತಿ ಇಲ್ಲ, ಎಜುಕೇಶನ್ ಅನ್ನೋದಂತೂ ಅವರ ಒಂದು ತಲೆಮಾರಿಗೆ ಇಲ್ಲ ಅವರಿಗೆ. ಇನ್ನೊಂದು ನಾದಸ್ವರ ನುಡಿಸೋರು, ಅವರು ಅವರಲ್ಲಿರೋದು ತಲೆಯಲ್ಲಿ ಮಕ್ಕಳನ್ನ ಶಾಲೆಗೆ ಸೇರಿಸಿದ್ರೆ ಮಕ್ಕಳನ್ನ ತಂದೆ ತಾಯಿಂದ ದೂರ ಮಾಡ್ಬಿಡ್ತಾರೆ ಅನ್ನೋದು. ಸೊ ನಾನು ಹೋಗಿ ಅವರನ್ನ ಮಾತಾಡಿಸಿ ಅಂಕಣವನ್ನ ಬರೆದ್ಮೇಲೆ ಅವರು ಮತ್ತೆ ಸ್ಕೂಲ್ ಕಳ್ಸಕ್ ಮಕ್ಕಳನ್ನ ಒಪ್ಕೊಂಡು ಶುರು ಮಾಡಿ ಕಳ್ಸಿದ್ರು. ನಾನು ಫಸ್ಟ್ ಡೇ ಹೋದಾಗ ಗೊಣ್ಣೆ ಸುರಿಸ್ಕೊಂಡು ಹೆಂಗೆಂಗೋ ಇದ್ದ ಮಕ್ಕಳನ್ನ ಮತ್ತೆ ಆ ಸ್ಕೂಲ್ ಯೂನಿಫಾರ್ಮ್ ಅಲ್ಲಿ ನೋಡಿದ್ದು ಅತ್ಯಂತ ಖುಷಿಯ ಸಂಗತಿ ಮ್ಯಾಮ್.
0: ಓಕೆ, ನೀವು ಹೇಳಿದ್ರೆ ಮಾತಾಡ್ತಾ, ಇವಾಗ ನಿಮ್ಗೆ ಮೋಟಿವೇಶನಲ್ ಸ್ಪೀಕರ್ ಆಗಿ ಕರೀತಾ ಇದ್ದಾರೆ ಮಾತಾಡಿ ಜ್ಯೋತಿಯವರೇ ಅಂತ ಹೇಳಿ, ಆ ಜರ್ನಿ ಹೇಗೆ ಸಾಗಿದೆ?
1: ಅದು ನಂಗೆ ಖುಷಿ ಅನ್ಸುತ್ತೆ ಮ್ಯಾಮ್. ಏನು ಅಲ್ಲದ ಜ್ಯೋತಿಯನ್ನ ಈಗ ಅಂದ್ರೆ ನನ್ನ ಬದುಕೆ ಒಂದು ಸ್ಫೂರ್ತಿ ನನ್ಗೆ. ನಾನು ಹೇಳ್ಕೋಬೇಕಂದ್ರೆ ಯಾವಾಗ ಯಾವ್ದೋ ಒಂದು ಕಾಲಕ್ಕೆ ನಾನು ನನ್ನ ಬದುಕನ್ನ ಮುಗಿಸ್ಬೇಕು ಅಂತ ಯೋಚನೆ ಮಾಡಿದ್ದೆ, ಈಗ ನನ್ನ ಬದುಕೆ ನನಗೆ ಸ್ಫೂರ್ತಿ ಆಯ್ತಲ್ಲ. ಒಬ್ಬ ಜ್ಯೋತಿ ಕೈಲಿ ಬದುಕನ್ನ ಈ ತರ ಕ್ರಿಯೇಟ್ ಮಾಡ್ಕೊಳಕ್ ಆಗತ್ತೆ ಅಂದ್ರೆ ಖಂಡಿತ ಎಲ್ಲರ ಕೈಯಲ್ಲೂ ಎಲ್ಲರ ಕಡೆನು ಈ ಕಡೆ ಈ ತರ ಶಕ್ತಿ ಇದ್ದೇ ಇರತ್ತೆ. ಸೊ ಅದನ್ನ ಜಾಗೃತ ಮಾಡ್ಬೇಕು, ನಮ್ಮೊಳಗಿರತ್ತೆ. ಸೊ ನಾವೇನ್ ಮಾಡ್ತೀವಿ, ನೋವಿಗಷ್ಟೇ ಫೋಕಸ್ ಮಾಡ್ತೀವಿ. ಯಾವ್ದೋ ಒಂದು ಜೀವನದಲ್ಲಿ ಘಟನೆ ನಡೆದಿರತ್ತ, ನಾವೇನ್ ಮಾಡ್ತೀವಿ ಅದನ್ನೇ 100 ಸಲ ಯೋಚನೆ ಮಾಡ್ಕೋತಾ ಇರ್ತೀವಿ, ಹಿಂಗಾಗೋಯ್ತು ಹಿಂಗಾಗೋಯ್ತು ಹಿಂಗಾಗೋಯ್ತು. ಅದನ್ನ ಬಿಟ್ಟಾಕಿ ಒಳ್ಳೇದೇನೋ ನಡೆದೇ ಇರಲ್ವಾ ಜೀವನದಲ್ಲಿ. ಸೊ ಅದನ್ನ ಯೋಚನೆ ಮಾಡಿ, ನಿಮ್ ಮುಂದಿನ ಗುರಿ ಬಗ್ಗೆ ಯೋಚನೆ ಮಾಡಿ. ಸಣ್ಣ ಉದಾಹರಣೆ ಹೇಳ್ಬೇಕಂತ ಹೇಳಿದ್ರೆ, ಯಾರನ್ನಾದ್ರೂ ಪ್ರೀತಿ ಮಾಡ್ತೀವಿ ಅಂತ ಹೇಳಿದ್ರೆ ಅವ್ರೇನ್ ಮಾಡ್ತಾರೆ, ನಾನ್ ಕೆಲವ್ರ ಜೊತೆ ಮಾತಾಡ್ದಾಗ ಹೇಳ್ತಾರ, ಮಾಮ್ ಕುಡಿಯೋ ನೀರಲ್ಲೋ ಅವರೇ ಕಾಣಿಸ್ತಾರೆ, ತಿಂಡಿ ಎಲ್ಲೋ ಅವರೇ ಕಾಣಿಸ್ತಾರೆ, ತಟ್ಟೆ ಎಲ್ಲೋ ಅವರೇ ಕಾಣಿಸ್ತಾರೆ, ಕಣ್ಣು ಮುಚ್ಚಿದ್ರೆ ಅವ್ರಿಗೆ ಅವರದ್ದೇ ಧ್ಯಾನ ಅಂತ. ಸೊ ನಾವು ಗುರಿಯನ್ನ ಹಾಗೆ ಜಪಿಸ್ಬೇಕು. ಯಾವಾಗ ನಾವು ಕೂತ್ಕೊಂಡ್ರೆ ನಮ್ಮ ಗುರಿ ನಮ್ಮ ಕಣ್ಣು ಮುಂದೆ ಬರಬೇಕು. ನಾವು ತಿಂಡಿ ತಿನ್ನುವಾಗ ಓ ನಮ್ಮ ತಲೆ, ನಾವು ಈ ಗುರಿಯನ್ನ ಮುಟ್ಟಬೇಕು. ನಾವು ಏನೋ ಒಂದು ಕುಡಿತಿದ್ದೀವಿ, ಏನೋ ಒಂದು ಜರ್ನಿ ಮಾಡ್ತಿದ್ದೀವಿ, ನಾವು ಈಗ ನಮ್ಮ ತಲೆಯಲ್ಲಿ ಈ ಗುರಿ ಓಡ್ತಾ ಇರಬೇಕು. ಆ ಕಡೆ ಈ ಕಡೆ ಡಿಸ್ಟ್ರಾಕ್ಟ್ ಆಗಕ್ಕೆ ಮೈಂಡನ್ನು ಬಿಡಬಾರ್ದು. ಆ ಗೋಲ್ ಅನ್ನೋದನ್ನ ಹಂಗೆ ಸೆಟ್ ಮಾಡಿಕೊಂಡಾಗ ಖಂಡಿತ ಯಶಸ್ವಿ ವ್ಯಕ್ತಿಗಳಾಗ್ತಾರೆ.
0: ಒಬ್ಬ ವ್ಯಕ್ತಿಯನ್ನ ಪ್ರೀತಿ ಮಾಡುವಾಗ ಅದೆಲ್ಲ ಕಾಣಿಸುತ್ತೆ, ಬಟ್ ನಾವು ಗುರಿಯನ್ನ ಪ್ರೀತಿ ಮಾಡಬೇಕು
1: ಖಂಡಿತ
0: ಆ ಲೆವೆಲ್ಗೆ.
1: ಹೌದು
0: ಅಲ್ವಾ? ಈಗ ನಿಮ್ಮ ಕಲೆಯನ್ನ ಗ್ರಾಮೀಣ ಪ್ರದೇಶದ ಮಹಿಳೆಯರಿಗೆ ಸಾರೋದಿಕ್ಕೆ ನೀವೇನಾದ್ರೂ ಪ್ರಯತ್ನ ಮಾಡಿದ್ದೀರಾ?
1: ಅವಕಾಶಗಳು ಸಿಕ್ಕಿದ್ರೆ ಖಂಡಿತ ಮಾಡ್ತೇನೆ ಮ್ಯಾಮ್. ನಾನು ಅದನ್ನ ಹೇಳ್ತಿದ್ದೀನಿ, ನಾನು ಹೋಗಿದ ಕಡೆ ಎಲ್ಲ, ನೀವು ಒಂದು ವರ್ಕ್ಶಾಪ್ಸ್ ಕಂಡಕ್ಟ್ ಮಾಡಿ, ನಾನು ಬಂದು ಹೇಳ್ಕೊಡ್ತೀನಿ. ನೀವು ಆಭರಣಗಳನ್ನ ಕಲಿತು ನೀವು ಮನೆಯಲ್ಲೇ ಮಾಡ್ಬೋದು. ಹೊರಗೆ ಹೋಗಿ ದುಡಿಬೇಕು, ಮನೆಯಲ್ಲಿ ಹೋಗಕ್ ಅವಕಾಶ ಇಲ್ಲ. ಈಗ ಮಕ್ಕಳನ್ನ ನೋಡ್ಕೋಬೇಕು, ಮನೆ ನೋಡ್ಕೋಬೇಕು ಅಂತ ಹೇಳಿದಾಗ ಹೊರಗಡೆ ಹೋಗಕ್ ಟೈಮ್ ಸಿಗೋದಿಲ್ಲ, ಮನೆಯಲ್ಲೇ ಮಾಡಿ ಫ್ರೀ ಟೈಮಲ್ಲಿ. ತುಂಬಾ ಸುಲಭದ್ದು, ಯಾರು ಕಲಿಬಾರ್ದು ಕಲಿಯಕ್ ಆಗಲ್ಲ ಕಷ್ಟಕರ ಅನ್ನೋಂತ ಏನು ಇಲ್ಲ.
0: ನೀವು ಇಷ್ಟೆಲ್ಲ ಸಾಧನೆ ಮಾಡಿದೀರ, ನಿಮ್ಮ ಮನೆ ಕಡೆಯಿಂದ ಬಂದ ರಿಯಾಕ್ಷನ್, ನೀವು ಪ್ರೀತಿಸೋ ವ್ಯಕ್ತಿಗಳ ಕಡೆಯಿಂದ ಬಂದಿರೋ ರಿಯಾಕ್ಷನ್ ಏನು?
1: ಮನೇಲಿ ಆಪೋಸ್ ತುಂಬಾ ಇದೆ. ಅದೆಲ್ಲ ಇದ್ದಿದ್ದಕ್ಕೆ ನಾನು ನಿಜಕ್ಕೂ ಬೆಳೆಯಕ್ ಸಾಧ್ಯ ಆಯ್ತು ಅಂತ ನಿಜಕ್ಕೆ ಪ್ರಾಮಾಣಿಕವಾಗಿ ಹೇಳ್ತೇನೆ. ಯಾವಾಗ ನೋಡಿ, ಆಗಿನ ಕಾಲದಲ್ಲೆಲ್ಲ ಹುರುಳಿಕಾಳನ್ನ ನೆನ್ಸ್ಬಿಟ್ಟು ಬಟ್ಟೆಯಲ್ಲಿ ಗಟ್ಟಿಯಾಗಿ ಕಟ್ಟಿ ಆದ್ಮೇಲೆ ಗುಂಡ್ಕಲ್ನ ಹೇರ್ತಿದ್ರು, ಪ್ರೆಷರ್ ಕ್ರಿಯೇಟ್ ಆದ್ರೆ ಮೊಳಕೆ ಬೇಗ ಬರುತ್ತೆ ಅಂತ. ಯಾವಾಗ ನಮ್ಗೆ ಒತ್ತಡ ಅನ್ನೋದು ಶುರು ಆಗುತ್ತೆ, ಅವಾಗ ನಮ್ಮ ಒಳಗಡೆ ಇರೋ ನಿಜವಾದ ಕ್ರಿಯೇಟಿವಿಟಿನೋ ಏನ್ ಕಲೆನೋ ಹೊರಗ್ ಬರುತ್ತೆ.
0: ಹಾಗಾದ್ರೆ ಸಾಧನೆ ಅನ್ನೋ ಪದವನ್ನ ನೀವು ಹೇಗೆ ವ್ಯಾಖ್ಯಾನ ಮಾಡ್ತೀರಾ ಜ್ಯೋತಿ?
1: ಸಾಧನೆ ಅಂದ್ರೆ ಪರಿಶ್ರಮ, ಸತತ ಪ್ರಯತ್ನ,
0: ಕಮಿಟ್ಮೆಂಟ್ ಟುವರ್ಡ್ಸ್ ದಟ್ ಪರ್ಟಿಕ್ಯುಲರ್ ವರ್ಕ್. ನೀವು ಆವಾಗ್ಲೇ ಎಕ್ಸ್ಪ್ಲೈನ್ ಮಾಡಿದ್ರಲ್ಲ, ನಾವು ಪ್ರೀತಿಸೋ ವ್ಯಕ್ತಿ ಎಲ್ಲಾ ಕಡೆ ಕಾಣಿಸ್ತಾರೆ ಅಂತ, ಸೇಮ್ ನಮ್ ಗುರಿನೂ ಎಲ್ಲಾ ಕಡೆ ಕಾಣಿಸೋಕೆ ಶುರು ಆದ್ರೆ ಅದು ಒಂದು ಸ್ಟಾರ್ಟಿಂಗ್ ಪಾಯಿಂಟ್, ಇಗ್ನಿಷನ್ ಅಂತ ಹೇಳ್ತಾರಲ್ಲ, ಟುವರ್ಡ್ಸ್ ದಟ್ ಇಫ್ ಯು ವರ್ಕ್ ಸಾಧನೆಯಾಗಿ ಮಾರ್ಪಾಡಬಹುದು ಅಂತ ಅಲ್ವಾ? ತುಂಬಾ ಅವಾರ್ಡ್ಸ್ ಗಳು ನಿಮ್ಮನ್ನ ಹುಡ್ಕೊಂಡ್ ಬಂದಿವೆ.

0: ಈ ಟೈಮಲ್ಲಿ ನಿಮ್ಗೆ ಏನನ್ಸುತ್ತೆ, ನಿಮ್ಮ ಜವಾಬ್ದಾರಿ ಟುವರ್ಡ್ಸ್ ಸೊಸೈಟಿ ಇನ್ನೂ ಜಾಸ್ತಿ ಆಗಿದೆ, ನಾನು ಇನ್ನೂ ಜಾಸ್ತಿ ಕಾಂಟ್ರಿಬ್ಯೂಷನ್ ಮಾಡಬೇಕು ಸೊಸೈಟಿಗೆ ಅಂತ ಅನ್ಸುತ್ತಾ?
1: ಹೌದು, ಏನೂ ಅಲ್ಲದ ಜ್ಯೋತಿಯನ್ನ ಈಗ ತುಂಬಾ ತರದಲ್ಲಿ ಗುರುತಿಸಿದ್ದಾರೆ. ಸೊ ಹಾಗಾಗಿ ಇನ್ನಷ್ಟು ಜವಾಬ್ದಾರಿಗಳು ಹೆಗಲ ಮೇಲೆ ಜಾಸ್ತಿನೇ ಇದೆ ಅಂತ ಭಾವಿಸ್ತೇನೆ. ಸೊ ಒಂದು ಎಲ್ರಿಗೂ ಹೇಳೋದು, ನನ್ನಿಂದ ಆಗಲ್ಲ ಅಂತ ಯಾರು ಕೂತ್ಕೋಬೇಡಿ. ನಿಮ್ ಗುರಿ ಕನ್ಸ್ ಏನಿದೆ ಮತ್ತೆ ಅದನ್ನ ಏನದಕ್ಕೆ ನೀರ್ ಹಾಕಿ ಗೊಬ್ಬರ ಹಾಕಿ ಮತ್ತೆ ಚಿಗುರಿಸಿ ಪ್ರತಿಯೊಬ್ರು ಸಾಧನೆ ಮಾಡೋಕ್ ಸಾಧ್ಯ ಆಗತ್ತೆ. ಬಿಡದೇ ಇರೋ ಛಲ ಹಠ ಪರಿಶ್ರಮ ಖಂಡಿತ ನಮ್ಮನ್ನ ಯಶಸ್ಸನ್ನ ಮುಟ್ಟಕ್ ಸಾಧ್ಯ ಆಗತ್ತೆ.
0: ನಿಮ್ಮ ಈ ಜರ್ನಿಯಲ್ಲಿ ಜ್ಯೋತಿ, ನಿಮ್ಮ ಮೇಲೆ ಪ್ರಭಾವ ಬೀರಿದ ಘಟನೆಗಳು ವ್ಯಕ್ತಿಗಳ ಬಗ್ಗೆ ನೆನಪಿಸ್ಬೇಕಾದ್ರೆ,
1: ಮಂಡ್ಯದಲ್ಲಿ ಒಂದು ಅಜ್ಜಿ 100 ವಯಸ್ಸಿನ ದಾಟಿತ್ತು ಅನ್ಸುತ್ತೆ. ಆ ಸ್ವಾವಲಂಬಿ ಬದುಕು, ಕಡಲೆಕಾಯನ್ನು ಒಂದು ಕಾಲು ಮುರಿದಿದೆ, ಎಡಗೈ ಸ್ವಾಧೀನ ಇಲ್ಲ, ಆ ವಯಸ್ಸಿನಲ್ಲೂ ಕೂಡ ರಸ್ತೆ ಬದಿಯಲ್ಲಿ ಕಡಲೆಕಾಯನ್ನ ಮಾರ್ಕೊಂಡು ಜೀವನವನ್ನ ಸಾಗಿಸ್ತಿದ್ದು, ಮತ್ತೆ ದೇವದಾಸಿ ಪದ್ಧತಿಯನ್ನ 4 ತಲೆಮಾರುಗಳಿಂದ ನಡ್ಕೊಂಡು ಬರ್ತಿರೋ ಒಂದು ಹೆಣ್ಮಗು, ಅದನ್ನ ತಡೆ ಹಿಡಿದು ಎಜುಕೇಶನ್ ಅನ್ನ ಕಂಪ್ಲೀಟ್ ಮಾಡಿ ಸೊ ಅದನ್ನ ತಡೆದಿರೋದು. ಅದಾದ ನಂತರ ಟ್ರಾನ್ಸ್ಜೆಂಡರ್ಸ್ ಅಂತ ಹೇಳೋದು, ನಮ್ಗೆ ಗಂಡಾಗಿ ಹುಟ್ಟಿ ಹೆಣ್ಣಾಗೋದು, ಅದ್ರಾಚೆಗೆ ಹೆಣ್ಣಾಗಿನೂ ಹುಟ್ಟಿ 24 ವರ್ಷದವರೆಗೂ ಹೆಣ್ಣಾಗೆ ಬದುಕಿ ನಂತರ ಗಂಡಾಗಿದ್ದು, ಅವ್ರು ಇಂಜಿನಿಯರಿಂಗ್ ವರ್ಗೂ ಫುಲ್ಲು ಓದಿ ಎಜುಕೇಶನ್ ಮಾಡಿ ಮನೆಯವರನ್ನ ಒಪ್ಪಿಸಿ ನಂತರ ಅವರು ಸರ್ಜರಿ ಎಲ್ಲ ಮಾಡಿಸ್ಕೊಂಡು ಗಂಡಾಗಿರೋದು. ಸೊ ಈ ತರ ತುಂಬಾ ಇದೆ ನನ್ನ ಜೊತೆಗೆ ಪ್ರಯಾಣ. ಸೊ ಈಗ ಒಂದು ಖುಷಿ ಅಂತ ಹೇಳಿದ್ರೆ ಇಡೀ ಕರ್ನಾಟಕ ನನ್ನ ಗುರುತಿಸುತ್ತೆ ಮನೆ ಮಗಳಾಗಿ. ನೀನ್ ಬಂದು ನನ್ನ ಮನೆ ಬೆಳಗಿಸ್ದಮ್ಮ, ನನ್ನ ಮಗಳು ನೆನೋ ಕಳ್ಕೊಂಡಿದ್ದ, ನೀನ್ ಬಂದು ನನ್ನ ಮತ್ತೆ ಮಗಳ ಸ್ಥಾನವನ್ನ ತುಂಬಿದೆ ಅಂತ ಎಷ್ಟೊಂದ್ ಜನ ಕಾಲ್ ಮಾಡ್ತಾರೆ. ಅಕ್ಕ ಬರ್ಡೇ ಇದೆ ಬನ್ನಿ, ಊರಬ್ಬ ಇದೆ ಬನ್ನಿ, ಮದ್ವೆ ಇದೆ ಬನ್ನಿ, ಬರ್ಲೇಬೇಕು ಅಂತ ತುಂಬಾ ಕಾಲ್ ಮಾಡಿ ಅಷ್ಟು ಪ್ರೀತಿಯಿಂದ. ಮೊದಲು ಏನಾಗಿತ್ತು, ಜ್ಯೋತಿ ಅಂದ್ರೆ ಒಂದು ಕಂಫರ್ಟ್ ಝೋನ್, ಗಂಡ ಹೆಂಡತಿ ಮಕ್ಕಳು ಅಪ್ಪ ಅಮ್ಮ ಇಷ್ಟು ನನ್ನ ಕುಟುಂಬ ಆಗಿತ್ತು. ಈಗ ನನ್ನ ಕುಟುಂಬ ವಿಸ್ತರಿಸಿದೆ. ಸೊ ಕರ್ನಾಟಕದ ಯಾವ ಮೂಲಕ್ಕೆ ಹೋದ್ರು ಆರಾಮಾಗಿ ಮನೆಗೆ ಬರ್ತೀನಿ ಅನ್ನೋ ಧೈರ್ಯ ಈ ಬದುಕು ನನಗೆ ಕಲಿಸ್ಕೊಟ್ಟ ಪಾಠ ಇದು.
0: ಜ್ಯೋತಿ ಅವರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ನಿಮ್ಮ ಲೈಫ್ ಜರ್ನಿ ಈಗ ನೀವು ಹೇಳಿದ್ರಲ್ವಾ, ನನ್ನ ಕರ್ನಾಟಕದ ಜನರು ನನ್ನ ಮನೆ ಮಗಳಾಗಿ ನೋಡ್ತಾರೆ ಅಂತ ಹೇಳಿ, ನಿಮ್ಮ ವೈಯಕ್ತಿಕ ಸಾಧನೆಗಿಂತ ಈ ಎಲ್ಲ ಮಾತುಗಳು ಜನರು ನಿಮ್ಗೆ ಕನ್ವೆ ಮಾಡ್ತಾರಲ್ಲ, ಅದು ನಿಮ್ಗೆ ಜಾಸ್ತಿ ಖುಷಿಯನ್ನ ತರತ್ತೆ ಅಂತ ನನ್ನ ವೈಯಕ್ತಿಕ ಭಾವನೆ.
1: ಖಂಡಿತ ಹೌದು, ನಾನು ಹೋಗುವಾಗ ಅಪರಿಚಿತಳಾಗಿ ಹೋಗ್ತಿದ್ದೆ, ಮುಖಾಮುಖಿ ಯಾರಿಗೂ ಗೊತ್ತಿಲ್ಲ, ಎಷ್ಟು ಈಸಿಯಾಗಿ ನನ್ನ ಜೊತೆ ಕನೆಕ್ಟ್ ಆಗ್ತಿದ್ರು ಅಂದ್ರೆ ನಾನು ಅವರಿಗೆ ಬೇರೆಯವರಂತ ಅವ್ರಿಗೂ ಅನ್ನಿಸ್ತಿರ್ಲಿಲ್ಲ, ನನಗೂ ಅನ್ನಿಸ್ತಿರ್ಲಿಲ್ಲ.
0: ಕರ್ನಾಟಕದ ಅನೇಕ ಜನರ ಬದುಕಲ್ಲಿ ಚೇಂಜಸ್ ನ ತಂದಿದ್ದೀರಾ, ಅಂಡ್ ಆ ಚೇಂಜ್ ಅನ್ನು ವರ್ಡ್ ನ ಮೀನಿಂಗ್ ನ ಅವರಿಗೆ ಅರ್ಥ ಮಾಡಿಸಿದ್ದೀರಾ. ಸೊ ನಮ್ಮ ಕಾರ್ಯಕ್ರಮದಲ್ಲಿ ಇವತ್ತು ಭಾಗವಹಿಸಿ ನಮ್ಮೆಲ್ಲ ಮಹಿಳೆಯರಿಗೆ ಪ್ರೇರಣಾದಾಯಕ ಮಾತುಗಳನ್ನು ನೀಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.
1: ನಮಸ್ತೆ ಮೇಡಮ್, ಥ್ಯಾಂಕ್ ಯು.

0: ಕೇಳುಗರೆ, ಪ್ರಸಾರ ಭಾರತಿ ನ್ಯೂಸ್ ಆನ್ AIR ಆಪ್ನಲ್ಲಿ ಭಾರತದ ಎಲ್ಲಾ ಭಾಷೆಯ ಸುದ್ದಿ, ಕಾರ್ಯಕ್ರಮ ಹಾಗೂ ಸಂಗೀತವನ್ನ ಕೇಳಬಹುದು.
1: ಕರ್ನಾಟಕದ 17 ಕೇಂದ್ರಗಳನ್ನೊಳಗೊಂಡಂತೆ ದೇಶದ 165 ಆಕಾಶವಾಣಿ ಕೇಂದ್ರಗಳ ಕಾರ್ಯಕ್ರಮಗಳನ್ನು ನ್ಯೂಸ್ ಆನ್ AIR ಆಪ್ ಮೂಲಕ ಪ್ರಪಂಚದಾದ್ಯಂತ ಎಲ್ಲೇ ಇದ್ದರೂ ಕೇಳಬಹುದು.
2: ಪ್ರೋಗ್ರಾಂ

ಸರ್ವ ಜೀವಿಗಳ ಪ್ರಾಣ ಸ್ವರೂಪ ಗಾಳಿ. ಶರೀರಂ ಹಿ ವಿನಾ ವಾಯುಂ ಸಮತಾಂ ಯಾತಿ ದಾರುಭಿ. ವಾಯುವಿನ ಸಂಚಾರವಿಲ್ಲದ ದೇಹ ಕಟ್ಟಿಗೆಗೆ ಸಮಾನ ಎಂದಿದೆ ವಾಲ್ಮೀಕಿ ರಾಮಾಯಣ. ಮಲಿನ ಮತ್ತು ವಿಷಯುಕ್ತ ಗಾಳಿಯಿಂದ ಉಂಟಾಗುವ ದುಷ್ಪರಿಣಾಮಗಳು ಹಲವು. ವಾಹನಗಳು ಮತ್ತು ಕಾರ್ಖಾನೆಗಳು ಹೊರಸೂಸುವ ಹೊಗೆಯಿಂದ ಜೀವಿಗಳ ಶ್ವಾಸಕೋಶ ಮತ್ತು ಉಸಿರಾಟದ ಮೇಲೆ ತೀವ್ರತರದ ಪರಿಣಾಮಗಳುಂಟಾಗುತ್ತವೆ. ವಾಯುಮಾಲಿನ್ಯ ತಡೆಯಿರಿ, ಪರಿಸರ ಉಳಿಸಿರಿ, ಇದು ವಿಶ್ವಸಂಸ್ಥೆಯ ಘೋಷಣೆ. ಮರಗಿಡ ಬೆಳೆಸಿ, ಜೀವಸಂಕುಲ ಉಳಿಸಿ, ಅಂತರ್ಜಲ ಹೆಚ್ಚಿಸಿ, ಪರಿಸರ ಉಳಿಸಿ.

0: ಯಾವುದು ಒಳ್ಳೆಯದು ಅದನ್ನು ಈಗಲೇ ಮಾಡಬೇಕು. ಸಾವು ಮನುಷ್ಯನನ್ನು ನುಂಗಿ ಹಾಕುತ್ತದೆ. ಆದ ಕಾರಣ ನಾಳೆ ಮಾಡಬೇಕಾದ ಕೆಲಸವನ್ನು ಇಂದೇ ಮಾಡಿ ಮುಗಿಸು. ಮೃತ್ಯು ಬಂದು ನೋಡಿ ನಿನ್ನ ಕೆಲಸ ಆಯಿತೇ ಇಲ್ಲವೇ ಎಂಬುದನ್ನು ಗಮನಿಸಿ ತನ್ನ ಕೆಲಸ ತಡ ಮಾಡುವುದಿಲ್ಲ. ಹೀಗೆಂದಿದೆ ಮಹಾಭಾರತ.
1: ಪೆಟ್ರೋಲ್ ಕ್ಷೀಣಿಸುತ್ತಿರುವ ಸಂಪನ್ಮೂಲ, ಬಳಸಿದಷ್ಟು ಉರಿದು ಹೋಗುತ್ತದೆ, ಅಪವ್ಯಯ ನಿಲ್ಲಿಸಿದರೆ ಮಾತ್ರ ಉಳಿಯುತ್ತದೆ. ತಿಳಿಯೋಣ ಇಂಧನ ಪೋಲು ಪ್ರಗತಿಯ ಸೋಲು. ವಿವೇಚನೆಯಿಂದ ಇಂಧನ ಬಳಸೋಣ.

ಆಕಾಶವಾಣಿ ಬೆಂಗಳೂರು, ಸಮಯ 10:30. ಇನ್ನು ಮುಂದೆ ಕೇಳಿ ಗೀತ ಚಂದ್ರಿಕೆ. ಕನ್ನಡ ಹಾಗೂ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಮೊದಲಿಗೆ ಹರಿಹರನ್ ಹಾಗೂ ಅನುರಾಧ ಶ್ರೀರಾಮ್ ಅವರ ಸ್ವರದಲ್ಲಿ ಕೇಳಿ ಜೀನ್ಸ್ ಚಿತ್ರದ ಹಾಡು. ಗೀತೆ ರಚಿಸಿದವರು ಜಾವೇದ್ ಅಖ್ತರ್, ಸಂಗೀತ ಸಂಯೋಜಕರು ಎ ಆರ್ ರೆಹಮಾನ್.

0: ಇದೀಗ ನಮ್ಮ ನಿಲಯದಿಂದ ನಾಳೆ ಪ್ರಸಾರವಾಗುವ ಕಾರ್ಯಕ್ರಮಗಳ ಪರಿಚಯ. ಬೆಳಿಗ್ಗೆ 6:10 ಕೇಳಿ ಶುಭೋದಯ ಕರ್ನಾಟಕ ಭಕ್ತಿ ಗೀತೆಗಳ ಕಾರ್ಯಕ್ರಮ. 6:30 ಚಿಂತನ ಎಸ್ವಿ ಪಾಟೀಲ್ ಗುಂಡೂರ್ ಅವರಿಂದ. ಇದು ಆಕಾಶವಾಣಿ ಹೊಸಪೇಟೆ ಕೇಂದ್ರದ ಕೊಡುಗೆ. 6:35 ಕನ್ನಡ ರತ್ನ ಭಂಡಾರ, ಪ್ರಸ್ತುತಿ ವಿಕೆ ಸುಮತಿ. 6:40 ದೇಶಭಕ್ತಿ ಗೀತೆ. 6:45 ಕೇಳಿ ಕಾನೂನು ಅರಿವಿನ ಸರಣಿ ಕಾರ್ಯಕ್ರಮ ನ್ಯಾಯವಾಣಿ ಸಹಯೋಗ ನ್ಯಾಯ ಸಂಸ್ಥೆ ನಿರ್ಮಾಣ ಜಾಂಪಣ್ಣ ಆಶಿಹಾಳ್. ಸಮಗ್ರ ನಿರ್ವಹಣೆ ಡಾ ಎಸ್ ಶಂಕರನಾರಾಯಣ. 6:50 ರೈತರಿಗೆ ಸಲಹೆ. 7:15 ಬೆಂಗಳೂರು ಲತಾ ಅವರಿಂದ ಭಾವಗೀತೆಗಳು. 7:45 ಚಿತ್ರಗೀತೆಗಳು. 8:30 ಆಕಾಶವಾಣಿಗೆ 90ರ ಸಂಭ್ರಮದ ವಿಶೇಷ ಕಾರ್ಯಕ್ರಮ ಆಕಾಶವಾಣಿಯ ಅಂತರಾಳ ಕೃತಿ ಮತ್ತು ಓದು ನೂತನ ಎಸ್ ಕದಂ ನಿರ್ಮಾಣ ನಂದನ್ ಕುಮಾರ್ ಎಲ್ಒ. 8:35 ಆಕಾಶವಾಣಿಗೆ 90ರ ಸಂಭ್ರಮದ ವಿಶೇಷ ಕಾರ್ಯಕ್ರಮ ಆಕಾಶ ಬುಟ್ಟೆ ಬಾನುಲಿ ಕಲಿಗಳು ಪ್ರಸ್ತುತಿ ವಿಕೆ ಸುಮತಿ. 8:50 ಕಗ್ಗದ ಸಿರಿ ಪರಿಕಲ್ಪನೆ ಮತ್ತು ವಾಚನ ಡಾ ಬಸವರಾಜ ಸಾದರ್ ನಿರ್ಮಾಣ ಎಂ ಶಿವರಾಮ್. 9:05 ವಿಜ್ಞಾನ ಭಾರತಿ ಪರ್ಯಾಯ ಇಂಧನ ಹಾಗೂ ನವೀಕರಿಸಬಹುದಾದ ಇಂಧನ ಇಂದಿನ ಅಗತ್ಯ ಕುರಿತು ಮಾತುಕತೆ. ಭಾಗವಹಿಸುತ್ತಾರೆ ಎನರ್ಜಿ ಸ್ಪೆಷಲಿಸ್ಟ್ ಅನಿಲ್ ಕುಮಾರ್ ನಾಡಿಗೇರ್ ಮತ್ತು ಸೋಲಾರ್ ಎನರ್ಜಿ ಕನ್ಸಲ್ಟೆಂಟ್ ವಿಶ್ವಜಿತ್. ನಡೆಸಿಕೊಡುತ್ತಾರೆ ಬೇದ್ರೆ ಮಂಜುನಾಥ್. ಇದು ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ. 9:30 ಕೇಳಿ ಗಾನಗಂಗೆ. 10:30 ಸುನರೇಪಲ್. 11:00 ಸವಿ ನೆನಪು. 11:30 ಎನ್ಸಿಇಆರ್ಟಿ ಪ್ರಾಯೋಜಿತ ಕಾರ್ಯಕ್ರಮ ಉಮಂಗ್. ನಾಳೆ ಮಧ್ಯಾಹ್ನ 12:00 ವನಿತಾ ವಿಹಾರದಲ್ಲಿ ಕೇಳಿ ಅಂತಾರಾಷ್ಟೀಯ ಸೌಂದರ್ಯ ಸ್ಪರ್ಧೆ ಕಿರೀಟವನ್ನು ಮುಡಿಗೇರಿಸಿಕೊಂಡ ಮೈಸೂರಿನ ಅಂಜಲಿ ಬಿ ಗುಪ್ತಾ ಅವರೊಂದಿಗೆ ಮಾತುಕತೆ. ಇವರೊಂದಿಗೆ ಭಾಗವಹಿಸಿದರೆ ಕೀರ್ತನಾ ವಿ. ಇದು ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ. 12:30 ಆರೋಗ್ಯ ಕಾರ್ಯಕ್ರಮದಲ್ಲಿ ಪ್ರಿ ಎಕ್ಲಮ್ಸಿಯಾ ದಿನದ ಸಂದರ್ಭದಲ್ಲಿ ಪ್ರಿ ಎಕ್ಲಮ್ಸಿಯಾ ಅಂದರೇನು, ಲಕ್ಷಣ ಹಾಗೂ ಚಿಕಿತ್ಸೆ ಕುರಿತು ಹುಬ್ಬಳ್ಳಿಯ ಕೆಎಂಸಿಆರ್ಐನ ಡಾಕ್ಟರ್ ಸಹಜಾ ಕಿತ್ತೂರು ಹಾಗೂ ಡಾಕ್ಟರ್ ಶ್ರೀದೇವಿ ವಾಲಿ ಅವರೊಂದಿಗೆ ಸಂದರ್ಶನ ಕೇಳುವಿರಿ. ಸಂದರ್ಶಿಸುತ್ತಾರೆ ಮಂಜುಳಾ ಪುರಾಣಿಕ್. 1:00 ಪ್ರಗತಿ ಪಥ. 1:20 ಚಿತ್ರಗೀತೆ. 1:30 ಚೈತ್ರವನ. 2:40 ಹಿಂದಿ ಪಾಠ. ಇನ್ನು ನಾಳೆ ಸಂಜೆ 5:30 ಗಿರ್ಮಿಟ್. 6:15 ಕನ್ನಡ ರತ್ನಭಂಡಾರ. 6:30 ಅವಲೋಕನ. 6:51 ಕೃಷಿ ರಂಗದಲ್ಲಿ ತರಕಾರಿ ಬೆಳೆಗಳಲ್ಲಿ ಬರುವ ರೋಗಗಳ ಕುರಿತು ಡಾಕ್ಟರ್ ಅಮೋಘ ವರ್ಷ ಚಿತ್ತರಗಿ ಅವರೊಡನೆ ಸಂದರ್ಶನ. ಸಂದರ್ಶಕರು ತಿಮ್ಮಪ್ಪ ಹೆಚ್ಚಗೌಡ. 7:45 ಸಿರಿಗಂಧ. 9:15 ರತ್ನಮಾಲ ಪ್ರಕಾಶ್ ಹಾಗೂ ಮಾಲತಿ ಶರ್ಮಾ ಅವರಿಂದ ಭಾವಗೀತೆಗಳನ್ನು ಕೇಳುವಿರಿ. 9:30 ಮನಿ ಟಾಕ್. ನಂತರ ಮಂಥನ್ ದೆಹಲಿ ಕೇಂದ್ರದಿಂದ. 10:00 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಎನ್ಆರ್ ಹರಿಣಿ ಹಾಗೂ ಎನ್ಆರ್ ಶಾರದ ಅವರಿಂದ ಯುಗಳ ಗಾಯನ ಕೇಳುವಿರಿ. 10:30 ಗೀತ ಚಂದ್ರಿಕೆ. ಇವಿಷ್ಟು ನಮ್ಮ ನಿಲಯದಿಂದ ನಾಳೆ ಪ್ರಸಾರವಾಗುವ ಕಾರ್ಯಕ್ರಮಗಳ ಪರಿಚಯ.
1: ದಿಸ್ ಇಸ್ ಆಕಾಶವಾಣಿ. ದ ನ್ಯೂಸ್ ರೆಡ್ ಬೈ ಅಭಿನೀತ್ ಶುಕ್ಲಾ. Prime Minister Narendra Modi today attended the India-Norway Business and Research Summit in Oslo. Crown Prince Haakon and the Prime Minister of Norway Jonas Gahr Støre also participated in the summit. Addressing the summit, Prime Minister Modi appreciated the growth in bilateral trade and investments following the entry into Force of Trade and Economic Partnership Agreement TPA. He underlined that stakeholders on both the sides should make efforts to achieve the investment target of $100 billion under

ಇದು ಆಕಾಶವಾಣಿ ಮಡಿಕೇರಿ ಕೇಂದ್ರ ಎಫ್ಎಂ 103.1 ಮೆಗಾಹರ್ಟ್ಸ್. ಇಲ್ಲಿಗೆ ನಮ್ಮ ನಿಲಯದ ಇಂದಿನ ಪ್ರಸಾರ ಕಾರ್ಯ ಮುಕ್ತಾಯವಾಯಿತು. ಎಫ್ಎಂ 103.1 ಮೆಗಾಹರ್ಟ್ಸ್ ಕಂಪನಾಂಕದಲ್ಲಿ ನಮ್ಮ ನಿಲಯದ ಮುಂದಿನ ಪ್ರಸಾರ ಕಾರ್ಯ